ಇದು ಆಕಾಶವಾಣಿ ಕಾರವಾರ ಕೇಂದ್ರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳಲ್ಲಿ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಮಿತ್ರ ಕೃಷ್ಣಾನಂದ್ ನಾಯ್ಕ್. ಶ್ರೋತೃಗಳೇ, ಇಂದು 2026 ಇಸ್ವಿ ಆಗಸ್ಟ್ ತಿಂಗಳ 12ನೇ ತಾರೀಕು ಬುಧವಾರ. ಈಗ ಸಮಯ ಸರಿಯಾಗಿ 5:58 ಸೆಕೆಂಡ್ಗಳು.

ಶ್ರೋತೃಗಳೇ, ನಿಲಯದಿಂದ ಇಂದು ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳತ್ತ ಗಮನ ಹರಿಸೋಣ. ಇಂದು ಬೆಳಿಗ್ಗೆ 6:10 ಕರುಣಾಳು ಬಾಬೆಳಕಿ ಭಾಗವಹಿಸಲಿದ್ದಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು, 6:30 ರಾಧಾಪ್ರಕಾಶ್ ಅವರಿಂದ ಚಿಂತನ, ರೈತರಿಗೆ ಸಲಹೆ 6:35, 6:40 ಗಾನಸುಧೆ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 7:15 ತಂತ್ರಜ್ಞಾನ ತರಂಗ ಸಿಡೇಕ್ ಜೊತೆ ಪ್ರಾಯೋಜಿತ ಕಾರ್ಯಕ್ರಮ, ವಿಷಯ ಸೂಪರ್ ಕಂಪ್ಯೂಟರ್ ಬಳಕೆ ಕುರಿತು ಮಾಹಿತಿ ನೀಡುತ್ತಾರೆ ದೀಪಿಕಾ ಎಚ್ ವಿ, ಪ್ರಾಯೋಜಕರು ಸಿಡೇಕ್ ಬೆಂಗಳೂರು. 7:45 ಕ್ಷೇತ್ರಗೀತೆಗಳು, 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ. ಆಟಿ ಅಮಾವಾಸ್ಯೆ ಮದ್ದಲೆಯ ಅಥವಾ ಸಪ್ತಪರ್ಣದ ಔಷಧೀಯ ಗುಣಗಳ ಬಗ್ಗೆ ತಿಳಿಸುತ್ತಾರೆ ಡಾಕ್ಟರ್ ವಿಕ್ರಮ್ ಜಿಆರ್, ವೈದ್ಯಾಧಿಕಾರಿ, ಸರ್ಕಾರಿ ಆಯುರ್ವೇದ ಔಷಧಾಲಯ. 8:35 ಅಂತಾರಾಷ್ಟ್ರೀಯ ಯುವ ದಿನದ ಅಂಗವಾಗಿ ಕರ್ನಾಟಕ ಸರ್ಕಾರದ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಹಾಗೂ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಆಯುಕ್ತರಾದ ಎಂಎನ್ ಅನುಚೇತನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ ಆಶಿಹಾಳ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ಇದು. 8:55 ಭಾವಗೀತೆ, 9:05 ಅಂತಾರಾಷ್ಟ್ರೀಯ ಯುವ ದಿನದ ಕುರಿತು ಕಾರ್ಯಕ್ರಮ, ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 9:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ವಿಲಾಯತ್ ಹುಸೇನ್ ಖಾನ್ ಅವರ ಗಾಯನ ಪ್ರಸಾರವಾಗಲಿದೆ. 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳಲಿದ್ದೀರಿ. ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭಾರತದ ಸ್ವಾತಂತ್ರ್ಯ ಮತ್ತು ಮಹಿಳೆ ಈ ಕುರಿತು ಗೋವಿಂದದಾಸ್ ಕಾಲೇಜು ಸುರತ್ಕಲ್ ಇಲ್ಲಿನ ರಾಜ್ಯಶಾಸ್ತ್ರ ಉಪನ್ಯಾಸಕರಾದ ಡಾಕ್ಟರ್ ಸುಧಾ ಶೆಟ್ಟಿ ಅವರಿಂದ ಭಾಷಣ. ನಂತರ ಕೃಷ್ಣವೇಣಿ ಕೀಡೂರು ಇವರು ಬರೆದು ಪ್ರಸ್ತುತಪಡಿಸುವ ಕಥೆ ಸಂಬಂಧಗಳ ನಡುವೆ, ಆಕಾಶವಾಣಿ ಮಂಗಳೂರು ಕೇಂದ್ರದ

ಡಾಕ್ಟರ್ ಆತ್ಮಾನಂದ್ ಗೌರೂಜಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಬಣ್ಣ ಆಶಿಹಾಳ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ಇದು. 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಪಿಎಂ ಸಫಲ್ ವಿಮಾ ಯೋಜನೆ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ಭವ್ಯ ಎನ್. ಪ್ರಸ್ತುತಿ ತಿಮ್ಮಪ್ಪ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೇಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ ವೆಂಕಟ ಲಕ್ಷ್ಮಮ್ಮ ಅವರಿಂದ. 3 ಗಂಟೆಗೆ ಸಖಿ ಸಹೇಲಿ. 4 ಗಂಟೆಗೆ ಆಜ್ ಕೆ ಮೆಹಮಾನ್. ಸಾಯಂಕಾಲ 5 ಗಂಟೆಗೆ ಮಹಿಳಾ ರಂಗ ಕಾರ್ಯಕ್ರಮದಲ್ಲಿ ಸ್ವಉದ್ಯೋಗವಾಗಿ ಕಿರಾಣಿ ಅಂಗಡಿ ಕುರಿತು ಗೀತಾ ರಾಜೇಂದ್ರ ಸಿಂಗ್ ಯಲ್ಲಾಪುರ ಕಣ್ಣಿಗೇರಿ ಅವರೊಂದಿಗೆ ಸಂದರ್ಶನ. ಸೀಟಿನ ವಿವಿಧ ಆಯಾಮಗಳು ಈ ಕುರಿತು ಮಾತನಾಡುತ್ತಾರೆ ನಿರ್ಮಲಾ. 5:30 ಚಿತ್ರಗೀತೆಗಳು, 6:30 ರಸವಾರ್ತೆ, 6:50 ರೈತ ಬಾಂಧವರಿಗೆ ಕಾರ್ಯಕ್ರಮ ಕಿಸಾನ್ವಾಣಿಯಲ್ಲಿ ಮಾತು ಮಕರಂದ, ಪಾಕ್ಷಿಕ ಕೌಟುಂಬಿಕ ಚರ್ಚೆ, ನಂತರ ಕೃಷಿ ಮಾಹಿತಿ, ನಂತರ ಮಾದೇವಿ ಫಕೀರಯ್ಯ ತೀರಗಾವಿ ಮತ್ತು ಸಂಗಡಿಗರಿಂದ ಸೋಬಾನೆ ಪದಗಳು. 7:45 ಪ್ರದೂಷಣ ಪರ್ವ ಲಘು ಭಾಷಣ ವಿಜಯೇಂದ್ರ ಪಾಟೀಲ್ ಅವರಿಂದ. 8:00 ಚಿತ್ರಗೀತೆಗಳು, 8:15 ಪಾರ್ಲಿಮೆಂಟ್ ರಿವ್ಯೂ, 8:30 ಚಿತ್ರಗೀತೆಗಳು, 9:15 ಪ್ರಚಲಿತ ವಿದ್ಯಮಾನ, 9:30 ಕ್ರೀಡಾಲೋಕ, 10:00 ಸಂಸತ್ತಿನ ಉಭಯ ಸದನಗಳಲ್ಲಿ ನಡೆದ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿಮುದ್ರಣ ಪ್ರಸಾರವಾಗಲಿದೆ. ಶ್ರೋತೃಗಳಿದಾಗಿತ್ತು ನಿಲಯದಿಂದ ಇಂದು ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಕಿರುಪರಿಚಯ. ಆಕಾಶವಾಣಿ ಕಾರವಾರ. ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ, ದೆಹಲಿ ಕೇಂದ್ರದ ಸಹಪ್ರಸಾರ.

0: ಕರುಣಾಳು ಬಾ ಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಿಗೆ.
1: ಇದೊಂದು ಸಣ್ಣ ಪುಟ್ಟ ಊರು, ಎಲ್ಲ ಊರಲ್ಲಿರೋ ಹಾಗೆ ಎಲ್ಲಾ ತರದಂತ ಎಲ್ಲಾ ಸ್ತರದ ಜನ ಅಲ್ಲಿದ್ರು. ಒಂದ್ ದಿವಸ ಆಕಾಶವಾಣಿ ಆಯ್ತಂತೆ, ಧ್ವನಿ ಆಕಾಶದಿಂದ ಕೇಳಿಸ್ತು, ನೋಡಿ ನೀ ಹಳ್ಳಿ ಜನ ತುಂಬಾ ಚೆನ್ನಾಗಿದ್ದೀರಿ, ನಿಮ್ಮೆಲ್ಲರ ಮೇಲೆ ಭಗವಂತನ ಕೃಪೆಯಾಗಿದೆ, ನೀವೆಲ್ಲ ಸಂತೋಷವಾಗಿರೋದಕ್ಕೆ ಭಗವಂತ ನಿಮಗೇನ್ ಬೇಕು ಅಂತ ಕೊಡೋಕ್ ತೀರ್ಮಾನ ಮಾಡಿದ್ದಾನೆ. ನಿಮಗೇನ್ ಬೇಕು ಅಂತ ಕೇಳ್ಕೊಳ್ಳಿ, ಬಹಳ ಸುಲಭ. ನಿಮಗೇನ್ ಬೇಕು ಅನ್ನೋದನ್ನ ಒಂದು ಕಾಗದದಲ್ಲಿ ಬರೀರಿ, ವಸ್ತ್ರದಲ್ಲಿ ಗಂಟು ಕಟ್ಟಿ, ಮಧ್ಯರಾತ್ರಿ 12 ಗಂಟೆ ಆದ್ಮೇಲೆ ಊರ್ ಹೊರಗೊಂದು ಆಲದ ಮರ ಇದೆಯಲ್ಲ, ಅದ್ರ ಆಚೆಗೆ ಎಸೆದು ಬಂದ್ಬಿಡಿ, ಅಷ್ಟು ಮಾಡಿದ್ರೆ ಸಾಕು, ನೀವು ಕೇಳಿದ್ದೆಲ್ಲ ಸಿಗತ್ತೆ ಅಂತ. ಜನ ನಂಬ್ತಾರಿಯೇ, ನಕ್ಬಿಟ್ರು, ಕೇಳಿದ್ದೆಲ್ಲ ಸಿಗತ್ತಾ ಯಾವಾಗಾದ್ರು ಅಂತ. ಮತ್ತೊಂದ್ಸಲ ಬಂತು ಆಕಾಶವಾಣಿ, ನೋಡಿ ಹೇಳ್ತಾ ಇದ್ದೀನಿ ಮರಿಬೇಡಿ ಅಂತ. ಮತ್ತೊಂದ್ಸಲ ಆಕಾಶವಾಣಿ, ಇದು ಕಡೆ ಸಲ ಹೇಳ್ತಾ ಇದ್ದೀವಿ, ಹುಷಾರಾಗಿರಿ, ನಿಮಗೇನ್ ಬೇಕು ಬಹಳ ಸುಲಭ ಇದೆ, ನಿಮಗೇನ್ ಬೇಕು ಬರೀಬೇಕು, ಪಟ್ಟಿ ಮಾಡಿ ಆಲದ ಮರದ ಆಚೆ ಹಾಕಿ ಬರ್ಬೇಕಷ್ಟೇನೆ. ಜನ ಅಂದ್ರು ನೋಡಿ ಬರೋಣ, ಆಗ್ತಿದ್ರೆ ಯಾಕೆ ಬೇಡ, ಆಮೇಲೆ ದುಃಖ ಪಡ್ಬೇಕು. ಬರೆಯೋಕ್ ಶುರು ಮಾಡಿದ್ರು, ಕೆಲವು ಒಂದು ಪೇಜ್ ತಗೊಂಡು ಬರೆದ್ರು, ಕೆಲವರು ಕೆಲವು 2 ಪೇಜ್ ತಗೊಂಡ್ರು, ಕೆಲವು ನೋಟ್ ಬುಕ್ಕೇ ತಗೊಂಡ್ರು, ಅಂದ್ರು ತಮ್ಗೇನೇನ್ ಬೇಕು ಬರೀಬೇಕು ಅಂತ. ಬರೆದು ಕಾಗದಲ್ಲಿ ಗಂಟು ಕಟ್ಟಿ ಮಧ್ಯರಾತ್ರಿ ಹೋದ್ರು, ಊರ್ ಬಂದು ಆಲದ ಮರ ಇತ್ತಲ್ಲ ಆ ಕಡೆ ಹಾಕೋಕ್ ಬಂದ್ರು. ಆ ಊರಲ್ಲ ಭಿಕ್ಷುಕ, ಅವ್ನ್ ಹೇಳ್ದು, ನೋಡಯ್ಯ ಒಳ್ಳೆ ಅವಕಾಶ, ನಿನಗೆ ಏನ್ ಬೇಕೋ ಬೇಡ್ಕೋ, ದರಿದ್ರ ಹೋಗ್ಬಿಡತ್ತಲ್ಲ, ಬರೀ ಬಡಬಡ, ಬರೀಯೋಗ್ ಬರ್ದಿದ್ ಹೇಳಿ ನಾವು ಬರೆದು ಕೊಡ್ತೀವಿ ನಿನಗೆ ಅಂದ್ರು. ಅವ್ನ್ ಸುಮ್ನೆ ನಕ್ ಸುಮ್ನಾದ, ಬೇಡ ಬಿಡಿ ಸ್ವಾಮಿ ಅಂದ. ಇವ್ರು ಕಾಗದ ಹಾಕ್ ಬಂದ್ರಲ್ಲ ಈ ಕಡೆ, ನಿದ್ದೆ ಬರುತ್ತ ಅವ್ರಿಗೆ, ನಾವು ಕೇಳಿದ್ದೆಲ್ಲ ಸಿಕ್ಬಿಡುತ್ತೆ, ಯಾವಾಗ ಸಿಗುತ್ತೆ, ಎಷ್ಟೊತ್ತಿ ಸಿಗ್ತದೆ ನೋಡ್ಬೇಕು ಅಂತ ಕೂತ್ರು. ಅದ್ರದೇನ್ ದೇವ್ರ ಪ್ರಭಾವನೋ ಗೊತ್ತಿಲ್ಲ, ಪವಾಡ ಎಚ್ಚರ ಇಲ್ದಂಗ್ ಮಲ್ಕೊಂಡ್ಬಿಟ್ರು ಜನ ಎಲ್ಲ. ಬೆಳಗ್ಗೆ ಎದ್ದಾಗ ನೋಡ್ತಾರೆ, ಏನ್ ಆಶ್ಚರ್ಯ, ಏನ್ ಆಶ್ಚರ್ಯ ಅವ್ರಿಗೆ, ತಾವೇನ್ ಕೇಳಿದ್ರು ಎಲ್ಲ ಬಂದ್ಬಿಟ್ಟಿದೆ, ಮನೆಯಲ್ಲಿ ಏನೇನ್ ಸಾಮಾನು ಕೇಳಿದ್ರು ಬಂದ್ಬಿಟ್ಟಿದೆ, ಕಾರು ಆಭರಣ ಏನ್ ಕೇಳ್ತಾರೆ ಎಲ್ಲ ಬಂದ್ಬಿಟ್ಟಿದೆ, ಭಾರಿ ಖುಷಿ ಆಯ್ತಂತೆ. ಆದ್ರೆ ಸಂತೋಷ ಇದ್ದದ್ ಬರೀ 10 ನಿಮಿಷ ಮಾತ್ರ ಅಂತ. ಒಬ್ಬ ಮನೆ ಹೊರಗೆ ಓಡೋದ, ಮನೆ ಕೇಳಿದ್ದಲ್ಲ ಎಲಿವೇಶನ್ ಹೆಂಗಿರ್ಬೇಕು ಮನೆದು ಅಂತ, ಹೋಗಿ ನೋಡ್ತಾನೆ ಅದೇ ಎಲಿವೇಶನ್, ಏನ್ ಚೆನ್ನಾಗಿದೆ, ಮನೆ ಮುಂದೆ 2 ಕಾರು ಹೊಸ ಹೊಸ ಕಾರ್ ನಿಂತ್ಕೊಂಡಿದ್ದಾವೆ. ಆದ್ರೆ ಅವನ್ ಪಕ್ಕಕ್ಕೆ ತಿರುಗಿ ನೋಡ್ದ, ಎದೆ ಜಲ್ ಅಂದ್ಬಿಡ್ತು. ಸಣ್ಣ ಮನೆ ಇತ್ರಿ, ಮದ್ ಪಕ್ಕದಲ್ಲಿ ದೊಡ್ಡ ಬಂಗ್ಲೆ ಆಗ್ಬಿಟ್ಟಿದೆ, ಮನೆ ಮುಂದ್ ತೋಟ ಏನು, ಕಾರಂಜಿ ಏನು, ಇವನಂತ ಏನ್ ದಡ್ಡ, ನಾನು ಕೇಳೋದು ಕೇಳ ದೊಡ್ಡದ ಕೇಳಬಾರ್ದ ಅಂತ, ತೋಟ ಕೇಳಬಾರ್ದ ನಾನು,

0: ತಪ್ಪು ಮಾಡ್ಕೊಂಡ್ಬಿಟ್ಟೆ ನಾನು ಅಂದ. ಎದುರಿಗೆ ನೋಡ್ತಾನೆ ಖಾಲಿ ಜಾಗ, ಅಲ್ಲಂತೂ ಅರಮನೆ ಆಗ್ಬಿಟ್ಟಿದೆ. ಎಲ್ಲಾರು ಒದ್ದಾಡಿದಿರತ್ತೆ, ಇವರೊಬ್ಬನ ಕತೆ ಅಲ್ಲ, ಪ್ರತಿಯೊಬ್ಬರು ಇನ್ನೊಬ್ಬರು ನೋಡಿ ನೋಡಿ ಗೋಳಾಡ್ಕೊಂಡ್ರು. ಆ ಊರಲ್ಲಿ ಮೊದಲು ಮತ್ತು ಆಮೇಲೆ ಆರಾಮಾಗಿದ್ದವನು ಆ ಭಿಕ್ಷುಕ ಮಾತ್ರ. ಅವನು ಕೇಳಿದ್ರಂತೆ, ನೀನ್ ಯಾಕೆ ಕೇಳಿಲ್ಲೋ ಅಂತ. ಆತ ಹೇಳಿದಂತೆ, ಹುಚ್ಚಿಡ್ದಿದೆ ನಿಮಗೆ, ಕೇಳಿದ್ದೆಲ್ಲ ಸಿಗೋದಾದ್ರೆ ನಂದಾಗೋಲ್ಲ. ಅದು ಬಹಳ ಚೆನ್ನಾಗಿರೋ ಮಾತಿದ್ದು. ನಮಗೆ ಏನು ಕೊಟ್ಟರು ಕೂಡ ಕೊರತೆ ಕಾಣಿಸುತ್ತೆ. ಸಂತೋಷ ಅನ್ನುವಂಥದ್ದು ಮನಸ್ಸಿನ ಒಂದು ಸ್ಥಿತಿ, ಅದು ಹೊರಗಿಂದ ಬರುವಂತಹದ್ದಲ್ಲ. ಹೊಸ ವಸ್ತುಗಳನ್ನು ಪಡೆದ ಕೆಲವು ದಿವಸಕ್ಕೆ ಮಾತ್ರ ಅದ್ರ ಬಗ್ಗೆ ಪ್ರೀತಿ ಇರ್ತದೆ, ಆಮೇಲೆ ಅದು ಕಳೆದು ಹೋದ ಮೇಲೆ ಮತ್ತೆ ಹೊಸ ವಸ್ತು ಹುಡುಕಾಟ, ನಿರಂತರ ತಡಕಾಟ. ನಿಮ್ಮ ಮನೆಯಲ್ಲಿ ಏನಾದ್ರೂ ಒಂದು ಹೊಸ ಕಾರ್ ತಗೊಂಡ್ರೆ, ಸ್ಕೂಟರ್ ತಗೊಂಡ್ರೆ ನೋಡಿ ಏನ್ ಮಾಡ್ತೀರಿ? ದಿನಕ್ಕೆ ಎರಡು ಸಲ ತೊಳೆಯೋದು, ಒರೆಸೋದು, ಚಂದ ನೋಡ್ಕೊಂಡು. ಅವಾಗ ತೊಳೆದು ಬೇಕಾಗಿಲ್ಲ, ಚೆನ್ನಾಗಿ ಇರ್ತದೆ ಅದು. ಅದ್ರ ಮೇಲೆ ಮೊದಲನೇ ಗೀರ್ ಬಿದ್ದಾಗ ಎಷ್ಟು ನೋವಾಗುತ್ತೆ ಗೊತ್ತಾ? ಎದೆ ಮೇಲೆ ಬರೇ ಕೊಟ್ಟಂಗ ಅನ್ಸುತ್ತೆ, ಅಯ್ಯೋ ಕಾರಿ ಗೀರ್ ಬಿತ್ತು, ಕಾರಿ ಗೀರ್ ಬಿತ್ತು. 3 ವರ್ಷದ ಇನ್ನೊಂದು 50 ಗೀರ್ ಬಿದ್ದಿರ್ತವೆ. ಆಗಾಗಲೇ ಈ ಕಾರ್ ಕೊಟ್ಬಿಡೋಣ, ಬೇರೆ ಕಾರ್ ತಗೋಣ. ಕೊಂಡ್ಕೊಂಡಾಗಿದ್ದಂತ ಸಂತೋಷ ಉಳಿದಿಲ್ಲ. ನೆನ್ಪ್ ಮಾಡ್ಕೊಳ್ಳಿ, ನಿಮ್ ಹೊಸ ಕೆಲಸ ಹತ್ತಿದಾಗ ಊರ್ ತುಂಬಾ ಪೇಡೆ ಹಂಚಿದ್ರಿ, ಮುಂದೆ 6 ತಿಂಗಳು ಮರ್ತು ಹೋಯ್ತು, ಬೇರೆ ಕೆಲಸ ಹುಡ್ಕೋಣ ಅಂತ ಅನಿಸ್ತು. ಈ ಸಂತೋಷ ಹೊರಗಡೆ ಎಂದು ಬಂದದ್ದು ಬಹಳ ದಿವಸ ಇರುವಂತಹದ್ದಲ್ಲ. ಅದಕ್ಕೆ ನಾನು ಹೇಳುದು, ನಿಜವಾದ ಸಂತೋಷದ ಹೊರತೆ ಅಂತರಂಗದಿಂದಾನೆ ಬರಬೇಕು, ಒಳಗಿಂದ ಉಕ್ಕಬೇಕದು. ಹೊರಗಡೆ ತುಂಬಿದ್ದು 2 ದಿವಸ ಆದಿತ್ತು ಸ್ವಾಮಿ. ಆದ್ದರಿಂದ ಸಂತೋಷವನ್ನ ಹೊರಗಡೆ ಹುಡುಕೋದಕ್ಕಿಂತ ಒಳಗಡೆ ಹುಡುಕೋದು ವಾಸಿ. ನಮ್ಮ ಭಾರತೀಯ ಸಂಸ್ಕೃತಿಗೂ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಇರುವಂತಹ ವ್ಯತ್ಯಾಸ ಇದು, ಮೂಲಭೂತವಾದ ವ್ಯತ್ಯಾಸ. ಪಾಶ್ಚಿಮಾತ್ಯ ಸಂಸ್ಕೃತಿಯಲ್ಲಿ ಸಂತೋಷ ಹೊರಗಿದೆ ಅಂತೀವಿ. ದೊಡ್ಡ ಬಂಗ್ಲೆ ಬೇಕು, ದೊಡ್ಡ ಮನೆ ಬೇಕು, ಒಳ್ಳೆ ಹೆಂಡತಿ ಸಿಗಬೇಕು, ಒಳ್ಳೆ ಗಂಡ ಸಿಗಬೇಕು, ಹೊರಗಡೆದಿರ್ಬೇಕು. ಆದ್ರೆ ಭಾರತೀಯ ಸಂಸ್ಕೃತಿ ಹೇಳುತ್ತೆ ಸಂತೋಷ ಹೊರಗಿಲ್ಲ. ಕಲ್ಪನೆ ಮಾಡ್ಕೊಳ್ಳಿ, 3 ತಿಂಗಳ ಮಗು ತಾಯಿ ತೊಡೆ ಮೇಲೆ ಮಲ್ಕೊಂಡಿದೆ, ನಗತ್ತಲ್ಲ ಮಗು. ಅದೇನು ಅಪೇಕ್ಷೆ ಮಾಡಿತ್ತು? ಪ್ರಮೋಷನ್ ಬೇಕಾಗಿತ್ತ, ಇನ್ಕ್ರಿಮೆಂಟ್ ಬೇಕಾಗಿತ್ತ, ಏನ್ ಬೇಕಾಗಿತ್ತು ಅದಕ್ಕೆ? ಆ ಸಂತೋಷ ಬಂದದ್ದು ಎಲ್ಲಿಂದ? ಅದು ಒಳಗಡೆಯಿಂದ ಬಂದದ್ದು. ಆ ಸಂತೋಷ ಒಳಗಡೆ ಹುಡುಕುವಂತ ಪ್ರಯತ್ನ ನಮ್ಮಲ್ಲಿ ಆಗಲಿ ಅಂತ ಆಸೆ.
1: ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಕೇಳಿದಿರಿ.
2: ಈರುಳು ಕತ್ತಲೆಯಾಗವಿ ಮನದೂರ ಕನಿಕರಿಸಿ,
1: ಭಾಗವಹಿಸಿದವರು ಡಾಕ್ಟರ್ ಗುರುರಾಜ್ ಕರ್ಜಿಗಿ.
2: ಕೈ ಹಿಡಿದು ನಡೆಸೆನ್ನನು,
1: ಪ್ರಸ್ತುತಿ ಮಂಜುಳಾ ಪುರಾಣಿ.
2: ಕರುಣಾಳು ಬಾ ಬೆಳಕೆ.
3: ಆಕಾಶವಾಣಿ ಕಾರವಾರ ಭಕ್ತಿಗೀತೆಗಳು ಕೇಳಿ. ಸುಮ್ಮನೆ ದೊರಕುವುದೇ ಶ್ರೀರಾಮನ ದಿವ್ಯನಾಮವು, ಪುರಂದರದಾಸರ ಕೃತಿ, ಹಾಡಿದರೆ ರಜನಿ ಗುರುಳಹೊಸೂರು.

ಮುಂದೆ ಕೇಳಿ ಬಸವೇಶ್ವರರ ಒಂದು ವಚನ. ಕಂಗಳು ತುಂಬಿದ ಬಳಿಕ ನೋಡಿಲ್ಲ, ಹಾಡಿದರೆ ರೇಣುಕಾ ನಾಕೋಡ್.

ಭಕ್ತಿಗೀತೆಗಳನ್ನು ಕೇಳ್ತಾ ಇದ್ರಿ. ಮುಂದೆ ಕೇಳಿ, ಶ್ರೀಪಾದರಾಯರ ಒಂದು ಕೃತಿ, ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ. ಹಾಡಿದರೆ ರಜನಿ ಗುರುಹೊಸೂರು.

0: ಕಥನ ರಾಧಾ ಪ್ರಕಾಶ್ ಅವರಿಂದ.
1: ಒಳ್ಳೆಯತನ ಅಂದರೆ ಪ್ರೀತಿ, ದಯೆ, ಸಂತೋಷ, ನ್ಯಾಯ, ತಾಳ್ಮೆ ಹಾಗೂ ಬೇರೆಯವರಿಗೆ ಸಹಾಯ ಮಾಡುವಂತಹ ಸಕಾರಾತ್ಮಕ ಸ್ವಭಾವ. ಇದು ನೈತಿಕತೆಯ ಪರಿಕಲ್ಪನೆಯಾಗಿದೆ ಹಾಗೂ ಇದು ಸದಾ ಕೆಡುಕಿನ ವಿರುದ್ಧ ನಿಲ್ಲುತ್ತದೆ. ನಾವು ಕೂಡಿ ಬಾಳುವ ಸಮಾಜದ ಸಮತೋಲನವನ್ನು ಕಾಪಾಡಲು ಸಹಾಯ ಮಾಡುತ್ತದೆ. ಇದರಲ್ಲಿ ಕರುಣೆ, ಸ್ವಾರ್ಥರಹಿತತೆ ಹಾಗೂ ಸರಿಯಾದ ನಡವಳಿಕೆ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಒಳ್ಳೆಯತನದ ಮುಖ್ಯ ಅಂಶಗಳೆಂದರೆ ಸಹಾನುಭೂತಿ, ದಯೆ, ಪರರ ದುಃಖ ದುಮ್ಮಾನಗಳನ್ನು ಅರಿತುಕೊಂಡು ಅವರಿಗೆ ನಮ್ಮ ಕೈಲಾಗುವ ಸಹಾಯ ಮಾಡುವ ಮನೋಭಾವ, ದ್ವೇಷ, ಅಸೂಯೆ, ಸಿಟ್ಟು, ಕೋಪ ತೊರೆದು ಪ್ರೇಮ ಭರಿತ ಕ್ಷಮೆಯನ್ನು ಹರಡುವುದೇ ಆಗಿದೆ. ಹಾಗೂ ಎಲ್ಲರಿಗೂ ಸರಿಸಮಾನತೆ, ನ್ಯಾಯ ದೊರಕುವ ಹಾಗೆ ನೋಡಿಕೊಳ್ಳುವುದು, ಸತ್ಯದ ನುಡಿ, ನಡವಳಿಕೆ, ಸ್ವಾರ್ಥ ಬಿಟ್ಟು ಇತರರ ಹಿತದೃಷ್ಟಿಯಿಂದ ಕೆಲಸ ಮಾಡುತ್ತಾ ನೈತಿಕ ಮಾರ್ಗದಲ್ಲಿ ಸಾಗುವುದು. ಒಳ್ಳೆಯತನದಿಂದ ಕೂಡಿದ ಜನರು ಹೆಚ್ಚಾದಂತೆಲ್ಲ ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ, ಸುವ್ಯವಸ್ಥೆ ನೆಲೆಸುತ್ತದೆ. ಒಳ್ಳೆಯ ಕಾರ್ಯ ಮಾಡಿದಾಗ ಆತ್ಮಕ್ಕೆ ನೆಮ್ಮದಿ ಲಭಿಸುತ್ತದೆ ಹಾಗೂ ಒಳ್ಳೆಯ ದಾರಿಯನ್ನೂ ಸಹ ತೋರಿಸುತ್ತದೆ. ಉದಾಹರಣೆಗೆ ಶ್ರೀರಾಮಾಯಣದಂತಹ ಮಹಾಕಾವ್ಯಗಳಲ್ಲಿ ಒಳ್ಳೆಯ ಹಾಗೂ ಕೆಟ್ಟವರ ಹೋರಾಟ. ಸಂಕ್ಷಿಪ್ತದಲ್ಲಿ ಹೇಳಬೇಕೆಂದರೆ ಒಳ್ಳೆಯತನವು ಬರೀ ನಾವಾಡುವ ನುಡಿಗಳಲ್ಲ, ಅದು ನಮ್ಮ ನಡವಳಿಕೆಯ ಚಿಂತನಾ ಮನೋಭಾವ ಮತ್ತು ಇತರರೊಂದಿಗೆ ವ್ಯವಹರಿಸುವ ರೀತಿಗಳಲ್ಲಿ ಗೋಚರಿಸುತ್ತವೆ. ನಾವಾಡುವ ಒಳ್ಳೆಯ ನುಡಿಗಳು ಇಷ್ಟಾರ್ಥಗಳನ್ನು ಕೊಡುತ್ತವೆ, ಮಂಗಳವನ್ನೂ ಉಂಟು ಮಾಡುತ್ತವೆ, ಕೀರ್ತಿಯನ್ನೂ ಯಶಸ್ಸನ್ನೂ ತಂದುಕೊಡುತ್ತವೆ, ಶತ್ರುಗಳನ್ನು ನಾಶಗೈದು ಸನ್ಮಿತ್ರರನ್ನು ಕೂಡಿಸುತ್ತವೆ. ಸ್ವಚ್ಛವಾದ, ಶಾಂತವಾದ, ಮಂಗಳಕ್ಕೆ ಕಾರಣವಾದ ಒಳ್ಳೆಯತನವನ್ನು ಕಾಮಧೇನು ಎಂದು ಕರೆದಿದ್ದಾರೆ. ಒಳ್ಳೆಯ ಕೆಲಸ ಮಾಡದೆ ಯಾರೂ ದೊಡ್ಡವರೆನಿಸಿಕೊಂಡಿಲ್ಲ. ಹಾಗೆಯೇ ಒಳ್ಳೆಯ ಕೆಲಸ ಮಾಡುವವರನ್ನು ಪ್ರಪಂಚ ಎಂದಿಗೂ ಸಣ್ಣವನೆಂದೂ ಗುರುತಿಸಿಲ್ಲ. ಒಳ್ಳೆಯತನ ಹೊಂದಿದವರನ್ನು ಪರೀಕ್ಷೆ ಮಾಡಬಾರದು, ಏಕೆಂದರೆ ಅವರಿಗೆ ನೋವಾದಲ್ಲಿ

0: ಅವರು ಮಾತಿಗೆ ಮಾತು ಕೊಡುವುದಿಲ್ಲ, ಬದಲಿಗೆ ಅಂಥವರಿಂದ ದೂರ ಸರಿದು ಬಿಡುತ್ತಾರೆ. ಒಳ್ಳೆಯ ಗುಣ ಮಾತು ಬಂಗಾರಕ್ಕಿಂತಲೂ ಮೌಲ್ಯಭರಿತವಾದದ್ದು. ಆದ್ದರಿಂದಲೇ 12ನೇ ಶತಮಾನದ ಕಾಯಕ ಯೋಗಿ, ಕ್ರಾಂತಿಯೋಗಿ, ಭಕ್ತಿ ಭಂಡಾರಿ ಶರಣ ಬಸವಣ್ಣನವರು ತಮ್ಮ ವಚನಾಮೃತದಲ್ಲಿ ನುಡಿದದ್ದು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನಿನ್ ತೊಲಿವನಯ್ಯ ಎಂದು. ನಮಗೆ ಯಾರೂ ಸಹಾಯ ಮಾಡರು ಎಂದು ತಿಳಿದಿದ್ದರೂ ಸಹ ನಾವು ಮಾತ್ರ ಒಳ್ಳೆಯತನ ಬಿಡದೆ ಸಹಾಯ ಹಸ್ತ ನೀಡುವುದರಿಂದ ನಮಗೇ ಶ್ರೇಯಸ್ಸು ದೊರೆಯುತ್ತ ಮಾನವೀಯತೆಯನ್ನು ಮೆರೆಸುತ್ತದೆ. ಈಗಿನ ಕಾಲದಲ್ಲಿ ಹಣಬಲ ಇಲ್ಲವೆಂದರೆ ಜನಬಲ ಕೂಡ ಸ್ವಲ್ಪ ಕಷ್ಟವೇ. ಆದರೆ ವ್ಯಕ್ತಿ ಒಳ್ಳೆಯವರಾಗಿದ್ದರೆ ಭಗವಂತನ ಬಲ ಮಾತ್ರ ಇದೇ ಇರುತ್ತದೆ. ನಮ್ಮ ಒಳ್ಳೆಯ ಕೆಲಸಗಳು ಹಾಗೂ ಆಲೋಚನೆಗಳು ನಮ್ಮ ಜೀವನವನ್ನೇ ರೂಪಿಸುತ್ತವೆ ಎಂಬುದು ವಿವೇಕವಾಣಿ. ಈ ಸೃಷ್ಟಿಯ ಸುಂದರ ಪ್ರಪಂಚಕ್ಕೆ ಅತೀ ಶ್ರೇಷ್ಠವಾದ ಮಾನವ ಜನ್ಮವೆತ್ತಿ ನಾವು ಬಂದಿದ್ದೇವೆ. ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕು ಸರ್ವಜ್ಞ ಎಂಬ ಸರ್ವಜ್ಞನ ಅಮೃತ ನುಡಿಯಂತೆ ಸದಾ ಕಾಲವೂ ಒಳ್ಳೆಯದನ್ನೇ ಕೋರುತ್ತಾ, ಒಳ್ಳೆಯದನ್ನೇ ಮಾಡುತ್ತಾ, ಆಡುತ್ತಾ, ಕೇಳುತ್ತಾ 2 ದಿನಗಳ ಈ ಜಾತ್ರೆಯ ಬದುಕನ್ನು ಬಂಗಾರವನ್ನಾಗಿಸಿಕೊಳ್ಳೋಣ.
1: ಇದುವರೆಗೂ ರಾಧಾ ಪ್ರಕಾಶ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಶ್ರೋತೃಗಳು, ಇನ್ನು ಮುಂದೆ ರೈತರಿಗೆ ಸಲಹೆ.
1: ಸಾಗುವಳಿ ಜಮೀನಿನ ಬದುಗಳ ಮೇಲೆ, ಕೃಷಿ ಹೊಂಡಗಳ ಸುತ್ತಮುತ್ತ, ಗೋಕಟ್ಟೆಗಳ ಏರಿಗಳ ಮೇಲೆ ಸರ್ವೆ ಗಿಡಗಳು, ಸಿಲ್ವರ್ ಓಕ್, ಬಿಳಿ ಜಾಲಿ, ಕ್ಯಾಲಿಯಾಂಡ್ರ, ನುಗ್ಗೆ, ಕರಿಬೇವು, ಸೀತಾಫಲ ಇಂತಹ ಮರಗಿಡಗಳನ್ನು ಬೆಳೆಸುವುದರಿಂದ ಮನೆಗೆ ಬೇಕಾಗಿರುವಂತಹ ಸೌದೆ, ಕಂಬಗಳು, ಮರ ಮತ್ತು ಹಣ್ಣುಗಳು ದೊರೆಯುವುದೇ ಅಲ್ಲದೆ ಕಷ್ಟದ ದಿವಸಗಳಲ್ಲಿ ಇವುಗಳನ್ನು ವ್ಯಾಪಾರ ಮಾಡಿ ಆದಾಯವನ್ನು ಪಡೆಯಬಹುದು. ಆದರೆ ಬದುಗಳ ಮೇಲೆ ನೇರವಾಗಿ ಬೆಳೆಯುವಂತಹ ಇಂತಹ ಮರಗಳನ್ನು ಬೆಳೆಸುವಾಗ ಪ್ರತಿ ವರ್ಷ ಇವುಗಳ ಕೌಲು ರೆಂಬೆಗಳನ್ನು ಕತ್ತರಿಸಬೇಕಾಗ್ತದೆ. ಹೀಗೆ ಕತ್ತರಿಸುವುದರಿಂದ ಮರಗಳ ನೆರಳು ದಟ್ಟವಾಗಿ ಬೀಳದೆ ಹೊಲದಲ್ಲಿರುವ ಬೆಳೆಗಳಿಗೆ ಯಾವುದೇ ನಷ್ಟ ಅಥವಾ ದುಷ್ಪರಿಣಾಮಗಳು ಉಂಟಾಗುವುದಿಲ್ಲ. ಇದರ ಜೊತೆಗೆ ಜಮೀನಿನಲ್ಲಿ ಹೊಸದಾಗಿ ನಿರ್ಮಿಸಿದ ಗಿಡಮರಗಳನ್ನು ಹಾಗೂ ಪೌಷ್ಟಿಕ ಮೇವು ಕೊಡುವ ಧಾನ್ಯದ ಮೇವುಗಳನ್ನು ಕೂಡ ಬೆಳೆಯುವಂತಹದ್ದು ಸೂಕ್ತ. ಕೃಷಿಯ ಅರಣ್ಯ ಪದ್ಧತಿಯ ಉದ್ದೇಶಗಳು ಅಂತಂದರೆ ದಿನನಿತ್ಯ ಬಳಕೆಗೆ ಬೇಕಾಗುವಂತಹ ಉರುವಲು ಅಥವಾ ಕಟ್ಟಿಗೆಯನ್ನು ಒದಗಿಸುವಂತಹದ್ದು, ದನಕರುಗಳಿಗೆ ಬೇಕಾಗಿರುವಂತಹ ಮೇವನ್ನು ನೀಡುವಂತಹದ್ದು, ಹಸಿರಿಲೆ ಗೊಬ್ಬರದ ಅವಶ್ಯಕತೆಯನ್ನು ಪೂರೈಸುವುದು, ವ್ಯವಸಾಯ ಸಲಕರಣೆ ಹಾಗೂ ಮರಮುಟ್ಟನ್ನು ಒದಗಿಸುವಂತಹದ್ದು, ಕೃಷಿ ಬೆಳೆಗಳನ್ನು ರಕ್ಷಿಸುವುದು, ಮಣ್ಣು ಸಂರಕ್ಷಣೆ ಮಾಡುವಂತಹದ್ದು ಹಾಗೂ ಭೂಮಿಯ ಫಲವತ್ತತೆಯನ್ನು ಕಾಪಾಡುವುದು, ಜೀವನೋಪಾಯವನ್ನು ಒದಗಿಸಿ ಆದಾಯವನ್ನು ಹೆಚ್ಚಿಸುವಂತಹದ್ದು. ಕೃಷಿ ಅರಣ್ಯ ಪದ್ಧತಿಗೆ ಮರಗಿಡಗಳನ್ನು ಆಯ್ಕೆ ಮಾಡುವಾಗ ಕೆಲವೊಂದು ಅಂಶಗಳನ್ನು ನಾವು ಗಮನಿಸಬೇಕಾಗ್ತದೆ. ಸಾಮಾನ್ಯವಾಗಿ ಎಲ್ಲ ಮರಗಿಡಗಳನ್ನು ಕೃಷಿ ಅರಣ್ಯ ಪದ್ಧತಿಗೆ ಹೊಂದಿಸುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಮರಗಳನ್ನು ಆಯ್ಕೆ ಮಾಡಬೇಕಿದ್ರೆ ಗಮನಿಸಬೇಕಾಗಿರುವಂತಹ ಕೆಲವೊಂದು ಅಂಶಗಳು ಅಂತಂದರೆ, ಬಹುಪಯೋಗಿ ಮರಗಳನ್ನು ಆಯ್ಕೆ ಮಾಡಿಕೊಳ್ಬೇಕು. ಅಂದರೆ ಮರಮುಟ್ಟು, ಉರುವಲು, ಮೇವು, ಹಣ್ಣು ಲಭ್ಯತೆ, ಹಸಿರೆಲೆ ಗೊಬ್ಬರ, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವಂತಹದ್ದು, ಈ ಎಲ್ಲ ಗುಣಲಕ್ಷಣಗಳನ್ನು ಹೊಂದಿರುವಂತಹ ಮರಗಳನ್ನು ಆಯ್ಕೆ ಮಾಡಿಕೊಳ್ಬೇಕು. ಅವುಗಳನ್ನು ಸುಲಭವಾಗಿ ಬೆಳೆಯುವ ಹಾಗಿರಬೇಕು. ಚೆನ್ನಾಗಿ ಬೆಳೆದು ಬಹುಬೇಗನೆ ಕಟಾವಿಗೆ ಬರುವ ಹಾಗಿರಬೇಕು. ರೆಂಬೆಗಳು ನೇರವಾಗಿ ಬೆಳೆಯುವಂತಿರಬೇಕು. ಅಕ್ಕಪಕ್ಕದ ರೆಂಬೆಗಳನ್ನು ಸವರಿದಾಗ ನಂಜು ತಡೆದುಕೊಂಡು ಬೆಳೆಯುವ ಹಾಗಿರಬೇಕು. ಪ್ರತಿಕೂಲ ಪರಿಸ್ಥಿತಿಗಳನ್ನು ಎದುರಿಸಿ ಬೆಳೆಯುವಂತಿರಬೇಕು. ಜಾನುವಾರುಗಳು ಮೇಯ್ದಾಗ ಮತ್ತು ಚಿಗುರು ಕತ್ತರಿಸಿದಾಗ ಗಿಡಗಳು ಒಣಗದೆ ಮತ್ತೆ ಚಿಗುರುವ ಹಾಗಿರಬೇಕು. ಉತ್ತಮ ಮಾರಾಟ ಬೆಲೆಯೂ ಕೂಡ ಸಿಗುವ ಹಾಗಿರಬೇಕು. ಜೊತೆಗೆ ಹೆಚ್ಚಿನ ಇಳುವರಿಯನ್ನು ಕೊಡುವ ಹಾಗಿರಬೇಕು. ಮರಗಿಡಗಳನ್ನು ಓಣಿ ಸಾಲುಗಳಲ್ಲಿ ಬೆಳೆಸಿ ಅವುಗಳ ಮಧ್ಯದಲ್ಲಿ ಬೆಳೆಗಳನ್ನು ಬೆಳೆಯುವ ಪದ್ಧತಿಗೆ ಓಣಿ ಸಾಲು ಪದ್ಧತಿ ಎಂದು

0: ಲಾಗ್ತದೆ. ಈ ಪದ್ಧತಿಯಿಂದ ಆಹಾರ ಧಾನ್ಯ, ದನಕರುಗಳಿಗೆ ಹುಲ್ಲು, ಮರಮಟ್ಟು ಮತ್ತು ಬೆಳೆಗಳಿಗೆ ಬೇಕಾಗಿರುವಂತಹ ಹಸಿರಿನ ಗೊಬ್ಬರದ ಅವಶ್ಯಕತೆಯನ್ನು ಪೂರೈಸಬಹುದು. ಆಹಾರ ಧಾನ್ಯ ಬೆಳೆಗಳ ಜೊತೆಗೆ ತೋಟಗಾರಿಕಾ ಹಣ್ಣಿನ ಬೆಳೆಗಳನ್ನು ಬೆಳೆಸುವಂತಹ ಪದ್ಧತಿಗೆ ಕೃಷಿ ತೋಟಗಾರಿಕೆ ಎಂದು ಕರೆಯಬಹುದು. ಮಳೆಯ ಅನಿಶ್ಚಿತತೆ ಹಾಗೂ ಬರಗಾಲ ಬರುವಂತಹ ಪರಿಸ್ಥಿತಿಯಲ್ಲಿ ಕೃಷಿ ತೋಟಗಾರಿಕಾ ಪದ್ಧತಿಯು ಬಹಳಷ್ಟು ಸಹಕಾರಿಯಾಗಿದೆ. ಮಳೆಯಾಶ್ರಿತ ಒಣಭೂಮಿಗಳಲ್ಲಿ ಕೃಷಿ ತೋಟಗಾರಿಕೆ ಬಹಳ ಪ್ರಮುಖವಾಗಿದ್ದು ಮಾವು, ಚಿಕ್ಕು, ದಾಳಿಂಬೆ ಇಂತಹ ಹಣ್ಣಿನ ಗಿಡಗಳನ್ನು ಇದರಲ್ಲಿ ಅಳವಡಿಸಿಕೊಳ್ಳಬಹುದು. ಎರಡು ಸಾಲು ಹಣ್ಣು ಮರಗಳ ಮಧ್ಯದಲ್ಲಿ ವಾರ್ಷಿಕ ಬೆಳೆಗಳಾದ ರಾಗಿ, ತೊಗರಿ, ಕಡಲೆಕಾಯಿ, ಅಲಸಂಡೆ, ಹುರುಳಿ ಅಥವಾ ಅವರೆ ಇಂಥವುಗಳನ್ನು ಕೂಡ ಬೆಳೆಸಿಕೊಳ್ಳಬಹುದು.
1: ರೈತರಿಗೆ ಸಲಹೆ ಕೇಳಿದಿರಿ.

ಆಕಾಶವಾಣಿ ಕಾರವಾರ ಗಾನಸುಧೆ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳಿ. ಸತ್ಯಶುದ್ಧ ಕಾಯಕದಿಂದ ಬಂದ ದ್ರವ್ಯದಲ್ಲಿ ನೂಲಿಯ ಚಂದ್ರಯ್ಯ ಅವರ ರಚನೆ ಹಾಡಿದರೆ ದಿವ್ಯಾ.

ಮುಂದೆ ಕೇಳಿ. ಶ್ರೀಯಂ ಪಡವಡೆ ಶಾಶ್ವತದ ಆಯುಷ್ಯ. ಕೇಶಿರಾಜರ ವಚನ, ಹಾಡಿದರೆ ಕಲಾವತಿ.

ಗಾನಸುಧೆಯ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಮುಂದೆ ಕೇಳಿ, ಅರಿಯದೆ ಜನನೀಯ ಜಠರದಲ್ಲಿ ವರಿಸಿದೆ ತಂದೆ, ಬಸವಣ್ಣನವರ ವಚನ. ಹಾಡಿದರೆ ಮುದ್ದುಮೋಹನ.

ಮುಂದೆ ಕೇಳಿ ಬಸವಣ್ಣನವರ ಇನ್ನೊಂದು ವಚನ. ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ. ಹಾಡಿದರೆ ನೀಲಾ ರಾಮಾನುಜಂ.

ಆಕಾಶವಾಣಿ ಕಾರವಾರ ಸಮಯ 6:55 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದ ಸಹಪ್ರಸಾರ

0: ಆಯೋಜಿಸಿದ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಿದೆ.

0: ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

0: ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.
1: ಶಿಕ್ಷಣದ ಪ್ರಾಥಮಿಕ ಹಂತದಿಂದಲೇ ಮಕ್ಕಳು ದೇಶ ಪ್ರೇಮ ಮತ್ತು ಸಹಬಾಳ್ವೆಯ ಮಹತ್ವವನ್ನು ಅರಿತರೆ ರಾಷ್ಟ್ರೀಯ ಸಮಗ್ರತೆ ಕನಸಿನ ಮಾತು ಆಗಲಾರದು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ಪ್ರತಿದಿನ ತಮಿಳುನಾಡಿಗೆ 12,000 ಕ್ಯೂಸೆಕ್ ಕಾವೇರಿ ನದಿ ನೀರು ಹರಿಸುವಂತೆ ಆದೇಶ, ಮೇಲ್ಮನವಿಗೆ ಸರ್ಕಾರದ ನಿರ್ಧಾರ. 25 ಲಕ್ಷ ಈ ಖಾತೆ ಹಾಗೂ ಗ್ರಾಮೀಣ ಭಾಗದ ಜನರಿಗೆ ಪಟ್ಟಾ ದಾಖಲೆ ಉಚಿತ ವಿತರಣೆ, ಇದು ರಾಜ್ಯ ಸರ್ಕಾರದ 6ನೆಯ ಗ್ಯಾರಂಟಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬರದ ಸಂಕಷ್ಟದ ಸಂದರ್ಭದಲ್ಲಿ ಗ್ರಾಮೀಣ ಜನರಿಗೆ ವಿಬಿಜಿರಾಮ್ಜಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಉದ್ಯೋಗಾವಕಾಶ, ಸಚಿವ ಈಶ್ವರ್ ಖಂಡ್ರೆ. ಇಂದು ರಾಷ್ಟೀಯ ಗ್ರಂಥಪಾಲಕರ ದಿನ, ಗ್ರಂಥಾಲಯ ವಿಜ್ಞಾನ ಪಿತಾಮಹ ಡಾ ಎಸ್ಆರ್ ರಂಗನಾಥನ್ ಅವರ ಜನ್ಮದಿನದ ಸ್ಮರಣೆ. ವಾರ್ತೆಗಳ ವಿವರ. ಇಂದಿನಿಂದ ಪ್ರತಿದಿನ ತಮಿಳುನಾಡಿಗೆ 12,000 ಕ್ಯೂಸೆಕ್ ನೀರು ಹರಿಸಬೇಕು ಎಂದು ನಿರ್ದೇಶನ ನೀಡಿರುವ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಿಡಬ್ಲ್ಯೂಆರ್ಸಿ ಆದೇಶವನ್ನು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಎತ್ತಿ ಹಿಡಿದಿದ್ದು, ಸಿಡಬ್ಲ್ಯೂಆರ್ಸಿಗೆ ಮೇಲ್ಮನವಿ ಸಲ್ಲಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಬೆಂಗಳೂರಿನಲ್ಲಿ ಈ ಕುರಿತು ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು, ರಾಜ್ಯದ ರೈತರನ್ನು ರಕ್ಷಿಸುವುದು ತಮ್ಮ ಕರ್ತವ್ಯ ಎಂದು ತಿಳಿಸಿದ್ದಾರೆ. ನದಿಯ ಒಳಹರಿವಿನ ಮೇಲೆ ನಿಕಟವಾಗಿ ನಿಗಾ ಇಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. 15 ದಿನಗಳಲ್ಲಿ 15.50 ಟಿಎಂಸಿ ನೀರು ಹರಿಸಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ಸೂಚಿಸಲಾಗಿದ್ದು, 36 ಟಿಎಂಸಿ ನೀರು ಹರಿಸಬೇಕು ಎಂದು ತಮಿಳುನಾಡು ಪಟ್ಟು ಹಿಡಿದಿತ್ತು. ಈ ನಡುವೆ ಸಿಡಬ್ಲ್ಯೂಎಂಎ ಆದೇಶದ ವಿರುದ್ದ ಸುಪ್ರೀಂಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದ್ದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವರು, ಹಿರಿಯ ವಕೀಲರು ಹಾಗೂ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಅಂತಿಮ ನಿರ್ಧಾರ ಕೈಗೊಳ್ಳಲಿದ್ದಾರೆ. ಬೆಂಗಳೂರಿನಲ್ಲಿ 25 ಲಕ್ಷ ಇ ಖಾತೆ ಹಾಗೂ ಗ್ರಾಮೀಣ ಭಾಗದ ಜನರಿಗೆ ಪಟ್ಟಾ ದಾಖಲೆಗಳನ್ನು ಉಚಿತವಾಗಿ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಸರ್ಕಾರಿ ನೌಕರರೊಂದಿಗೆ ನಡೆದ ವಿಡಿಯೋ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಲಂಚವಿಲ್ಲದೆ ಮನೆ ಬಾಗಿಲಿಗೆ ಆಸ್ತಿ ದಾಖಲೆ ತಲುಪಿಸುತ್ತಿರುವುದು ರಾಜ್ಯ ಸರ್ಕಾರದ 6ನೆಯ ಗ್ಯಾರಂಟಿಯಾಗಿದೆ. ಮುಂದಿನ 6-7 ತಿಂಗಳಲ್ಲಿ ಇದನ್ನು ರಾಜ್ಯಾದ್ಯಂತ ವಿಸ್ತರಿಸಿ ಬಡವರು ಕಷ್ಟಪಟ್ಟು ಸಂಪಾದಿಸಿದ ಆಸ್ತಿಗೆ ಭದ್ರತೆ ನೀಡಲಾಗುವುದು ಎಂದರು. ಬರ ಪರಿಸ್ಥಿತಿ ಹಿನ್ನೆಲೆ ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಸಿಎಸ್ಪರ ಹೋಬಳಿಯ ಯಡುವನಹಳ್ಳಿಗೆ ಭೇಟಿ ನೀಡಿ ತುರ್ತು ಕ್ರಿಯಾ ಯೋಜನೆ ಅನುದಾನದಡಿ ಕೊರೆಸಲಾದ ಕುಡಿಯುವ ನೀರಿನ ಕೊಳಬೆ ಬಾವಿಯನ್ನು ಪರಿಶೀಲಿಸಿದ ಬಳಿಕ ಮಾತನಾಡಿದ ಅವರು, ಜನರಿಗೆ ಅಗತ್ಯ ಪ್ರಮಾಣದಲ್ಲಿ ಕುಡಿಯುವ ನೀರು ಲಭ್ಯವಾಗುವಂತೆ ನಿರಂತರವಾಗಿ ಪರಿಸ್ಥಿತಿಯನ್ನು ಮೇಲ್ವಿಚಾರಣೆ ಮಾಡುವಂತೆ ಸ್ಥಳದಲ್ಲೇ ಅಧಿಕಾರಿಗಳಿಗೆ ಸೂಚಿಸಿದರು. ಗ್ರಾಮೀಣ ಮಕ್ಕಳಲ್ಲೂ ಅಪಾರ ಪ್ರತಿಭೆ, ಕನಸು ಮತ್ತು ಸಾಧಿಸುವ ಛಲವಿದೆ. ಅವರಿಗೆ ಬೇಕಾಗಿರುವುದು ಅವಕಾಶ ಮತ್ತು ಗುಣಮಟ್ಟದ ಸೌಲಭ್ಯಗಳು ಮಾತ್ರ. ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿದ್ದಾರೆ ಎಂಬ ಕೀಳರಿಮೆ ಮಕ್ಕಳಲ್ಲಿ ಮೂಡದಂತೆ ಖಾಸಗಿ ಶಾಲೆಗಳನ್ನು ಮೀರಿಸುವ ಗುಣಮಟ್ಟದ ಶಿಕ್ಷಣ ವಾತಾವರಣವನ್ನು ನಿರ್ಮಿಸುವುದು

0: ರಾಜ್ಯ ಸರ್ಕಾರದ ಗುರಿಯಾಗಿದೆ ಎಂದು ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಬಬಲೇಶ್ವರ ಕ್ಷೇತ್ರದ ಮಮದಾಪುರದಲ್ಲಿ ಟೊಯೋಟಾ ಕಂಪನಿಯ ಸಹಕಾರದಿಂದ ನಿರ್ಮಿಸಿರುವ ಕರ್ನಾಟಕ ಪಬ್ಲಿಕ್ ಶಾಲೆಯ ನೂತನ ಕೊಠಡಿಗಳು ಹಾಗೂ ಸುಸಜ್ಜಿತ ವಿಜ್ಞಾನ ಪ್ರಯೋಗಾಲಯವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಮಮದಾಪುರದ ಈ ಶಾಲೆಯಲ್ಲಿ ಮಕ್ಕಳಿಗೆ ದೊರೆಯುತ್ತಿರುವ ಆಧುನಿಕ ತರಗತಿ ಕೊಠಡಿಗಳು, ಅಂತಾರಾಷ್ಟೀಯ ಗುಣಮಟ್ಟದ ಕಲಿಕಾ ಸಾಮಗ್ರಿಗಳು ಮತ್ತು ಸುಸಜ್ಜಿತ ವಿಜ್ಞಾನ ಪ್ರಯೋಗಾಲಯವು ಅವರ ಕುತೂಹಲಕ್ಕೆ ರೆಕ್ಕೆ, ಪ್ರತಿಭೆಗೆ ವೇದಿಕೆ ಹಾಗೂ ಭವಿಷ್ಯದ ಕನಸುಗಳಿಗೆ ಭದ್ರ ಬುನಾದಿಯಾಗಲಿದೆ ಎಂದರು. ಕಲಬುರಗಿಯ ಶರಣಬಸವೇಶ್ವರ ಕೆರೆ ಅಪ್ಪಾ ಕೆರೆಯನ್ನು ನಗರದ ಅತ್ಯಂತ ಸಕ್ರಿಯ ಹಾಗೂ ಆಕರ್ಷಕ ಪರಿಸರ ಮತ್ತು ಮನರಂಜನಾ ತಾಣಗಳಲ್ಲಿ ಒಂದಾಗಿ ಪರಿವರ್ತಿಸಲಾಗುತ್ತಿದೆ ಎಂದು ಸಚಿವ ಪ್ರಿಯಾಂಕ ಖರ್ಗೆ ತಿಳಿಸಿದ್ದಾರೆ. ಇದರ ಉದ್ದೇಶ ಕೇವಲ ಜಲಮೂಲವನ್ನು ಪುನರುಜ್ಜೀವನಗೊಳಿಸುವುದಷ್ಟೇ ಅಲ್ಲ, ಗಾಳಿಯ ಗುಣಮಟ್ಟವನ್ನು ಸುಧಾರಿಸುವ, ಸ್ಥಳೀಯ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವ ಹಾಗೂ ನಾಗರಿಕರು ಪ್ರಕೃತಿಯೊಂದಿಗೆ ಮತ್ತೆ ಸಂಪರ್ಕ ಹೊಂದಲು ಶಾಂತಿಯುತ ವಾತಾವರಣವನ್ನು ಒದಗಿಸುವ ಸಮೃದ್ಧ ಹಸಿರು ನಗರ ತಾಣವನ್ನು ನಿರ್ಮಿಸುವುದಾಗಿದೆ ಎಂದು ಸಾಮಾಜಿಕ ಮಾಧ್ಯಮದ ಮೂಲಕ ಅವರು ಹೇಳಿದ್ದಾರೆ. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕಡಿಮೆ ಮಳೆ ಹಾಗೂ ಬರದ ಸಂಕಷ್ಟದ ಸಂದರ್ಭದಲ್ಲಿ ಗ್ರಾಮೀಣ ಜನರ ಬದುಕಿಗೆ ಆಸರೆಯಾಗಲು ವಿಬಿಜಿರಾಮ್ಜಿ ಉದ್ಯೋಗ ಖಾತ್ರಿ ಯೋಜನೆಯಡಿ ರಾಜ್ಯಾದ್ಯಂತ ಉದ್ಯೋಗಾವಕಾಶಗಳನ್ನು ಕಲ್ಪಿಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಕಾರ್ಮಿಕರು ಹಾಗೂ ರೈತರು ತಮ್ಮ ಹೊಲಗಳಲ್ಲಿ ಬಾವಿ, ದನದ ಶೆಡ್, ಗೋಕಟ್ಟೆ, ಚೆಕ್ ಡ್ಯಾಂ ಸೇರಿದಂತೆ ವೈಯಕ್ತಿಕ ಕಾಮಗಾರಿಗಳನ್ನು ಕೈಗೊಳ್ಳಲು ಅವಕಾಶ ನೀಡಲಾಗಿದೆ. ಈ ಯೋಜನೆಯಡಿ ಕಾರ್ಮಿಕರಿಗೆ ದಿನಕ್ಕೆ 382 ರೂಪಾಯಿ ಸಮಾನ ಕೂಲಿ ನೀಡಲಾಗುತ್ತಿದೆ ಎಂದು ಹೇಳಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಯೋಜನೆಯಡಿ ನಡೆಯುತ್ತಿರುವ ಕಾಮಗಾರಿಗಳ ಸ್ಥಳಕ್ಕೆ ಭೇಟಿ ನೀಡಿ ಕಾರ್ಮಿಕರೊಂದಿಗೆ ಮಾತನಾಡಿ ಕಾಮಗಾರಿಗಳ ಪ್ರಗತಿ ಹಾಗೂ ಅವರಿಗೆ ದೊರೆಯುತ್ತಿರುವ ಸೌಲಭ್ಯಗಳ ಕುರಿತು ಸಚಿವರು ಮಾಹಿತಿ ಪಡೆದರು. ಹುಮ್ನಾಬಾದ್ ಕೈಗಾರಿಕಾ ಪ್ರದೇಶದಿಂದ ಗುರುಗಂಗಾ, ಮಾಂಜರಾ ನದಿ ಹಾಗೂ ಕಾರಂಜಾ ಹಿನ್ನೀರಿಗೆ ರಾಸಾಯನಿಕ ತ್ಯಾಜ್ಯ ಸೇರುತ್ತಿರುವುದನ್ನು ವಿರೋಧಿಸಿ ಹುಮ್ನಾಬಾದ್ ಕಲಬುರಗಿ ಮುಖ್ಯ ರಸ್ತೆಯಲ್ಲಿ ಹುಮ್ನಾಬಾದ್ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ನಡೆಸಿದ ಪ್ರತಿಭಟನಾ ಸ್ಥಳಕ್ಕೆ ಸಚಿವ ಈಶ್ವರ್ ಖಂಡ್ರೆ ಅವರು ಭೇಟಿ ನೀಡಿ ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಿ ಅವರ ಅಹವಾಲುಗಳನ್ನು ಆಲಿಸಿದರು. ಸರ್ಕಾರಕ್ಕೆ ಜನರ ಆರೋಗ್ಯಕ್ಕಿಂತ ಮುಖ್ಯವಾದದ್ದು ಬೇರೆ ಯಾವುದೂ ಇಲ್ಲ. ಜನರ ಆರೋಗ್ಯ ಮತ್ತು ಜಲಮೂಲಗಳ ಸಂರಕ್ಷಣೆಯ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ ಎಂದು ಈ ಸಂದರ್ಭದಲ್ಲಿ ಅವರು ಹೇಳಿದರು. ಇಂದು ರಾಷ್ಟೀಯ ಗ್ರಂಥಪಾಲಕರ ದಿನ. ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ 12ರಂದು ರಾಷ್ಟೀಯ ಗ್ರಂಥಪಾಲಕರ ದಿನವನ್ನು ಆಚರಿಸಲಾಗುತ್ತದೆ. ಇದು ಭಾರತದ ಗ್ರಂಥಾಲಯ ವಿಜ್ಞಾನದ ಪಿತಾಮಹರೆಂದು ಪ್ರಸಿದ್ದರಾಗಿರುವ ಡಾ ಎಸ್ಆರ್ ರಂಗನಾಥನ್ ಅವರ ಜನ್ಮದಿನದ ಸ್ಮರಣಾರ್ಥ ಆಚರಣೆ. ಜ್ಞಾನವನ್ನು ಕೇವಲ ಸಂಗ್ರಹಿಸುವುದಕ್ಕಿಂತ ಅದನ್ನು ಸರಿಯಾದ ವ್ಯಕ್ತಿಗೆ ಸರಿಯಾದ ಸಮಯದಲ್ಲಿ ಸುಲಭವಾಗಿ ತಲುಪಿಸುವುದು ಗ್ರಂಥಾಲಯದ ನಿಜವಾದ ಉದ್ದೇಶ ಎಂಬುದನ್ನು ಅವರು ಪ್ರತಿಪಾದಿಸಿದರು. ಅವರ ವಿಚಾರಗಳು ಭಾರತದಲ್ಲಷ್ಟೇ ಅಲ್ಲದೆ ಜಾಗತಿಕ ಗ್ರಂಥಾಲಯ ವಿಜ್ಞಾನ ವರ್ಗೀಕರಣ ಪದ್ಧತಿ, ಗ್ರಂಥಾಲಯ ಶಿಕ್ಷಣ ಕ್ಷೇತ್ರಗಳ ಮೇಲೂ ದೀರ್ಘಕಾಲೀನ ಪ್ರಭಾವ ಬೀರಿವೆ. ರಾಷ್ಟೀಯ ಗ್ರಂಥಪಾಲಕರ ದಿನಾಚರಣೆ ಕುರಿತು ಪ್ರದೇಶ ಸಮಾಚಾರಕ್ಕೆ ಮಾಹಿತಿ ನೀಡಿದ್ದಾರೆ ಆಕಾಶವಾಣಿ ಧಾರವಾಡ ಕೇಂದ್ರದ ನಿವೃತ್ತ ಹಿರಿಯ ಗ್ರಂಥಪಾಲಕರು ಹಾಗೂ ಮಾಹಿತಿ ಅಧಿಕಾರಿ ಕೆ ಶಿವರಾಜ್ ಅವರು.
4: ಇಂದು ರಾಷ್ಟೀಯ ಗ್ರಂಥಪಾಲಕರ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಗ್ರಂಥಪಾಲಕರಿಗೆ ಹಾಗೂ ಮಾಹಿತಿ ಅಧಿಕಾರಿಗಳಿಗೆ ನನ್ನ ಹೃದಯಪೂರ್ವಕ ಶುಭಾಶಯಗಳು. ಗ್ರಂಥಾಲಯಗಳು ಜ್ಞಾನ, ಮಾಹಿತಿ ಮತ್ತು ಉತ್ತಮ ಪುಸ್ತಕಗಳನ್ನು ಓದುಗರಿಗೆ ಒದಗಿಸಿಕೊಡುವಲ್ಲಿ ಯಶಸ್ವಿಯಾಗಿವೆ. ಇಂದು ಗ್ರಂಥಾಲಯಗಳು ಮಹತ್ವದ ಪುಸ್ತಕಗಳು, ದಾಖಲೆಗಳು, ನಮ್ಮ ದೇಶದ ಮಹಾನ್ ವ್ಯಕ್ತಿಗಳ ಧ್ವನಿ ಮುದ್ರಣ, ಆಡಿಯೋ ಮತ್ತು ವಿಡಿಯೋ ರೆಕಾರ್ಡಿಂಗ್ಸ್ಗಳನ್ನು ಡಿಜಿಟಲೀಕರಣಗೊಳಿಸಿ ಎಲ್ಲಾ ಮಹತ್ವದ ದಾಖಲೆಗಳೊಂದಿಗೆ ಸಂರಕ್ಷಿಸಿ ಇಂಟರ್ನೆಟ್ ಮುಖಾಂತರ ಜನಸಾಮಾನ್ಯರಿಗೆ ಸರಳವಾಗಿ ನಿಖರ ಮತ್ತು ಗುಣಮಟ್ಟದ ಮಾಹಿತಿಯನ್ನು ಒದಗಿಸುವಲ್ಲಿ ಗ್ರಂಥಾಲಯಗಳು ಮತ್ತು ಗ್ರಂಥಪಾಲಕರ ಪಾತ್ರ ಬಹಳ ಪ್ರಾಮುಖ್ಯವಾಗಿದೆ.
0: ಇಂದು ವಿಶ್ವ ಆನೆ ದಿನ. ಪ್ರತಿ ವರ್ಷ ಆಗಸ್ಟ್

0: 12ರಂದು ವಿಶ್ವ ಆನೆ ದಿನವನ್ನು ಆಚರಿಸಲಾಗುತ್ತದೆ. ಆಫ್ರಿಕಾ ಮತ್ತು ಏಷ್ಯಾದ ಆನೆಗಳ ಸಂರಕ್ಷಣೆ, ಆರೈಕೆ ಹಾಗೂ ರಕ್ಷಣೆಯ ಕುರಿತು ಜಾಗೃತಿ ಮೂಡಿಸುವುದು ಈ ದಿನದ ಉದ್ದೇಶವಾಗಿದೆ. ಸುರಕ್ಷಿತ ಪರಿಸರ ಸ್ನೇಹಿ ಕಾರಿಡಾರ್ಗಳು, ಸುರಕ್ಷಿತ ಆನೆಗಳು ಈ ವರ್ಷದ ಧ್ಯೇಯವಾಗಿದೆ. ಆನೆಗಳು ಕೇವಲ ಕಾಡಿನ ದೈತ್ಯ ಪ್ರಾಣಿಗಳಲ್ಲ, ಅವು ಕಾಡಿನ ಪರಿಸರ ವ್ಯವಸ್ಥೆಯ ಇಂಜಿನಿಯರ್ಗಳು. ಕಾಡಿನಲ್ಲಿ ದಾರಿಗಳನ್ನು ರೂಪಿಸುವುದು, ಬೀಜಗಳನ್ನು ದೂರದೂರಿಗೆ ಹರಡುವುದು, ಸಸ್ಯ ವೈವಿಧ್ಯವನ್ನು ಉತ್ತೇಜಿಸುವುದು ಸೇರಿದಂತೆ ಪರಿಸರ ಸಮತೋಲನದಲ್ಲಿ ಅವುಗಳ ಪಾತ್ರ ಅಪಾರ. ನಾಳೆಯಿಂದ ಆರಂಭವಾಗಲಿರುವ ವಿಧಾನಮಂಡಲ ಅಧಿವೇಶನದಲ್ಲಿ ರಾಜ್ಯದ ಜ್ವಲಂತ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸಲಾಗುವುದು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬೆಂಗಳೂರಿನಲ್ಲಿ ಹೇಳಿದ್ದಾರೆ. ಬರ ರೈತರ ಸಮಸ್ಯೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಸಮಗ್ರ ಚರ್ಚೆ ನಡೆಸಲಾಗುವುದು. ರಾಜ್ಯದಲ್ಲಿ ಕಳೆದ 3 ವರ್ಷಗಳ ಅವಧಿಯಲ್ಲಿ ಅಭಿವೃದ್ಧಿ ಸಂಪೂರ್ಣವಾಗಿ ನಿಂತು ಹೋಗಿದೆ. ವೃದ್ಧಾಪ್ಯ ವೇತನ, ಅಂಗವಿಕಲ ವೇತನವನ್ನು ಸರ್ಕಾರ ಕಡಿತ ಮಾಡಿದೆ. ವಿಧವಾ ವೇತನ ರದ್ದಾದ ಅನೇಕ ಉದಾಹರಣೆಗಳಿವೆ. ಈ ಎಲ್ಲ ವಿಷಯಗಳ ಕುರಿತು ಅಧಿವೇಶನದಲ್ಲಿ ಚರ್ಚೆ ನಡೆಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರತಿದಿನ ತಮಿಳುನಾಡಿಗೆ 12,000 ಕ್ಯೂಸೆಕ್ ಕಾವೇರಿ ನದಿ ನೀರು ಹರಿಸುವಂತೆ ಆದೇಶ, ಮೇಲ್ಮನವಿಗೆ ಸರ್ಕಾರದ ನಿರ್ಧಾರ. 25 ಲಕ್ಷ ಇ ಖಾತೆ ಹಾಗೂ ಗ್ರಾಮೀಣ ಭಾಗದ ಜನರಿಗೆ ಪಟ್ಟಾ ದಾಖಲೆ ಉಚಿತ ವಿತರಣೆ, ಇದು ರಾಜ್ಯ ಸರ್ಕಾರದ 6ನೇ ಗ್ಯಾರಂಟಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬರದ ಸಂಕಷ್ಟದ ಸಂದರ್ಭದಲ್ಲಿ ಗ್ರಾಮೀಣ ಜನರಿಗೆ ವಿಬಿ ಜಿರಾಮ್ಜಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಉದ್ಯೋಗಾವಕಾಶ, ಸಚಿವ ಈಶ್ವರ್ ಖಂಡ್ರೆ. ಇಂದು ರಾಷ್ಟೀಯ ಗ್ರಂಥಪಾಲಕರ ದಿನ, ಗ್ರಂಥಾಲಯ ವಿಜ್ಞಾನ ಪಿತಾಮಹ ಡಾ ಎಸ್ಆರ್ ರಂಗನಾಥನ್ ಅವರ ಜನ್ಮದಿನದ ಸ್ಮರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35ಕ್ಕೆ.
1: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
2: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
1: ಸೂಪರ್ ಕಂಪ್ಯೂಟರ್ಗಳ ಬಳಕೆ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ದೀಪಿಕಾ ಹಚ್ವಿ, ಸೈಂಟಿಸ್ಟ್ ಎಫ್, ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್, ಸಿಡ್ಯಾಕ್ ಬೆಂಗಳೂರು. ಕೇಳುಗರಿಗೆಲ್ಲ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ 2 ವಾರಗಳಲ್ಲಿ ನಾವು ಸೂಪರ್ ಕಂಪ್ಯೂಟರ್ಗಳ ಅಂದ್ರೆ ಏನು ಮತ್ತು ಭಾರತ ಅವುಗಳನ್ನ ಹೇಗೆ ನಿರ್ಮಿಸ್ತಾ ಇದೆ ಅನ್ನೋದನ್ನ ತಿಳ್ಕೊಂಡ್ವಿ. ಆದ್ರೆ ಇನ್ನೂ ಒಂದು ಪ್ರಮುಖ ಪ್ರಶ್ನೆ ಇದೆ. ಏನ್ ಗೊತ್ತಾ, ಈ ಶಕ್ತಿಶಾಲಿ ಕಂಪ್ಯೂಟರ್ಗಳು ಸಾಮಾನ್ಯ ನಾಗರಿಕರಿಗೆ ಅಂದ್ರೆ ನಮ್ಮಂಥವರಿಗೆ ನಿಜವಾಗಿ ಹೇಗೆ ಪ್ರಯೋಜನವಾಗುತ್ತೆ ಅನ್ನೋದನ್ನ ತಿಳ್ಕೊಬೇಕಲ್ವಾ. ಈ ಎಲ್ಲವನ್ನ ತಿಳಿಸೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ದೀಪಿಕಾ ಹೆಚ್ ವಿ, ಸೈಂಟಿಸ್ಟ್ ಎಫ್, ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್, ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ ಮೇಡಮ್.
1: ಕಳೆದ 2 ವಾರಗಳಿಂದ ನಮ್ಗೆ ಸೂಪರ್ ಕಂಪ್ಯೂಟರ್ ಅಂದ್ರೆ ಏನು, ಅದರ ಹಿನ್ನೆಲೆ ಏನು, ಹೇಗೆ ನಮ್ಮ ಸೂಪರ್ ಕಂಪ್ಯೂಟಿಂಗ್ ಇಕೋಸಿಸ್ಟಮ್ಗಳು ಪ್ರಾರಂಭವಾಯಿತು, ಹೇಗೆ ಕೆಲಸ ಮಾಡ್ತಾ ಇದೆ, ಹಾಗೆ ನಮ್ಮ ವಿದ್ಯಾರ್ಥಿಗಳು ಸಂಶೋಧಕರು ಹೇಗೆಲ್ಲ ಕೈ ಜೋಡಿಸಬಹುದು ಅನ್ನೋದನ್ನ ತಿಳಿಸ್ತಾ ಇದ್ದೀರಾ. ಈ ಅನೇಕ ಜನರಿಗೆ ಒಂದು ಪ್ರಶ್ನೆ ಮೂಡಬಹುದು, ಸೂಪರ್ ಕಂಪ್ಯೂಟರ್ಗಳು ಕೇವಲ ವಿಜ್ಞಾನಿಗಳಿಗಷ್ಟೇ ಮೀಸಲಾಗಿದೆ, ನಮ್ಮಂಥವ್ರಿಗೆ ಇದರಿಂದ ಏನು ಪ್ರಯೋಜನ ಇಲ್ಲ, ಯಾಕೆಂದ್ರೆ ನಾವು ಇದನ್ನ ಬಳಸೋದೇ ಇಲ್ಲ, ಸೊ ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತ ಪ್ರಶ್ನೆ ಅವ್ರನ್ನ ಕಾಡಬಹುದು. ಇದಕ್ಕೆ ಏನು ಉತ್ತರ ಕೊಡ್ತೀರಾ?
3: ಖಂಡಿತವಾಗಿಯೂ ಇಲ್ಲ. ವಾಸ್ತವವಾಗಿ ವಿಜ್ಞಾನವು ಯಾವುದೇ ನೈಜ ಸಾಮಾಜಿಕ ಸಮಸ್ಯೆಗೆ ಪರಿಹಾರ ನೀಡಿದಾಗ ಅದರ ಹಿಂದೆ ಒಂದು ಸೂಪರ್ ಕಂಪ್ಯೂಟರ್ ಕಾರ್ಯನಿರ್ವಹಿಸಿರುವ ಸಾಧ್ಯತೆ ಬಹಳ ಹೆಚ್ಚು. ಬಹುತೇಕ ನಾಗರಿಕರು ಸೂಪರ್ ಕಂಪ್ಯೂಟರ್ ಅನ್ನು ಎಂದಿಗೂ ನೋಡದೇ ಇರಬಹುದು, ಆದರೆ ಅದರ ಪ್ರಯೋಜನಗಳನ್ನು ಅವರು ಪ್ರತಿ ದಿನ ಅನುಭವಿಸುತ್ತಿರುತ್ತಾರೆ. ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಎಂದರೆ ಕೇವಲ ದೊಡ್ಡ ಕಂಪ್ಯೂಟರ್ಗಳನ್ನು ನಿರ್ಮಿಸುವುದಲ್ಲ, ಅದು ಸಮಾಜದ ದೊಡ್ಡ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯುವುದಾಗಿ.
1: ಎಚ್ಪಿಸಿ ನೇರವಾಗಿ ಜನರ ಜೀವನವನ್ನ ಹೇಗೆ ಉತ್ತಮಗೊಳಿಸ್ತಾ ಇದೆ ಅನ್ನೋದಕ್ಕೆ ಒಂದಷ್ಟು ಉದಾಹರಣೆಗಳು ನೀಡಿದ್ರೆ

0: ಇನ್ನಷ್ಟು ಚೆನ್ನಾಗಿ ಅರ್ಥ ಆಗುತ್ತೇನೋ.
1: ಮಹಾನದಿ ನದಿಯ ದಡದಲ್ಲಿರುವ ಒಂದು ಸಣ್ಣ ಹಳ್ಳಿಯ ರೈತನಿದ್ದಾನೆ ಅಂದುಕೊಳ್ಳಿ. ಅಂದು ಪ್ರಕಾಶಮಾನವಾದ ಬೆಳಗ್ಗೆ, ಆಕಾಶ ನಿರ್ಮಲವಾಗಿದೆ, ಇದು ಮತ್ತೊಂದು ಸಾಮಾನ್ಯ ದಿನ ಎಂದು ಅನಿಸುತ್ತದೆ. ಆದರೆ ಬಹಳ ದೂರದಲ್ಲಿ ನದಿಯ ಮೇಲ್ದಂಡೆ ಪ್ರದೇಶಗಳಲ್ಲಿ ಹಲವು ಗಂಟೆಗಳಿಂದ ಭಾರಿ ಮುಂಗಾರು ಮಳೆ ಸುರಿಯುತ್ತಿದೆ. ಅಲ್ಲಿನ ನದಿಗಳು ಮತ್ತು ಹೊಳೆಗಳು ವೇಗವಾಗಿ ಉಕ್ಕಿ ಹರಿಯುತ್ತಿವೆ. ಸುತ್ತಮುತ್ತ ಯಾರಿಗೂ ಅಪಾಯದ ಸುಳಿವು ಇಲ್ಲ. ಆದರೆ ದೇಶದಾದ್ಯಂತ ಹವಾಮಾನ ವೀಕ್ಷಣೆಗಳು, ಮಳೆಯ ಅಳತೆಗಳು, ನದಿ ಮಟ್ಟ ಮಾಪನ ಕೇಂದ್ರಗಳ ಮಾಹಿತಿ, ಜಲಾಶಯಗಳ ಮಾಹಿತಿ ಮತ್ತು ಹವಾಮಾನ ಮುನ್ಸೂಚನೆಗಳನ್ನು ವಿವಿಧ ಸಂಸ್ಥೆಗಳು ನಿರಂತರವಾಗಿ ಸಂಗ್ರಹಿಸುತ್ತೆ. ಈ ಮಾಹಿತಿಯನ್ನು ಕೇಂದ್ರ ಜಲ ಆಯೋಗ CWSCಗೆ ತಲುಪುತ್ತದೆ. ಕೇಂದ್ರ ಜಲ ಆಯೋಗವು ಸಿಡ್ಯಾಕ್ನೊಂದಿಗೆ ಅಭಿವೃದ್ಧಿಪಡಿಸಿರುವ ಪ್ರವಾಹ ಮುನ್ಸೂಚನಾ ಮತ್ತು ಜಲಾವೃತ ಪ್ಲಾಟ್ಫಾರ್ಮ್ ಸಿ-ಫ್ಲಡ್ ಅನ್ನು ಬಳಸುತ್ತಿದೆ. ಶಕ್ತಿಶಾಲಿ ಸೂಪರ್ ಕಂಪ್ಯೂಟರ್ಗಳಲ್ಲಿ ಕಾರ್ಯನಿರ್ವಹಿಸುವ ಸಿ-ಫ್ಲಡ್ ಮಳೆಯ ಮುನ್ಸೂಚನೆಗಳನ್ನು, ನದಿಯ ಹರಿವಿನ ಮಾಹಿತಿ ಮತ್ತು ಭೂಮಿಯ ವಿವರವಾದ ನಕ್ಷೆಗಳನ್ನು ಒಟ್ಟುಗೂಡಿಸಿ ಪ್ರವಾಹದ ನೀರು ಹೇಗೆ ಹರಿಯಬಹುದು ಎಂಬುದನ್ನು ಅನುಕರಿಸುತ್ತದೆ. ಅಲ್ಪ ಸಮಯದಲ್ಲೇ ಯಾವ ಹಳ್ಳಿಗಳಿಗೆ ಪ್ರವಾಹ ಉಂಟಾಗಬಹುದು, ನೀರು ಯಾವಾಗ ತಲುಪಬಹುದು ಮತ್ತು ಎಷ್ಟು ಆಳವಾಗಬಹುದು ಎಂಬುದನ್ನು ಇದು ಊಹಿಸುತ್ತದೆ. ಈ ಫಲಿತಾಂಶಗಳನ್ನು ಸುಲಭವಾಗಿ ಅರ್ಥವಾಗುವ ಬಣ್ಣ ಸೂಚಿತ ನಕ್ಷೆಗಳ ರೂಪದಲ್ಲಿ ಕಾಣಿಸುತ್ತವೆ. ಕೇಂದ್ರ ಜಲ ಆಯೋಗ, ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರಗಳು ಮತ್ತು ಜಿಲ್ಲಾ ಆಡಳಿತಗಳು ಅತ್ಯಧಿಕ ಅಪಾಯದಲ್ಲಿರುವ ಪ್ರದೇಶಗಳನ್ನು ತಕ್ಷಣವೇ ಗುರುತಿಸಬಹುದು. ಆ ರೈತನ ಹಳ್ಳಿಯು ಅಪಾಯದ ವಲಯದಲ್ಲಿ ಕಾಣಿಸಿದರೆ ಜಿಲ್ಲಾ ಆಡಳಿತವು ತಕ್ಷಣವೇ ಸ್ಥಳೀಯ ಅಧಿಕಾರಿಗಳು ಮತ್ತು ಸ್ವಯಂ ಸೇವಕರಿಗೆ ಕಳಿಸಿ ಆ ಹಳ್ಳಿಗೆ ಭೇಟಿ ಕೊಟ್ಟು ಒಂದು ಸುರಕ್ಷಿತವಾಗಿ ಎಲ್ಲಿಗೆ ಹೋಗಬಹುದು ಎಂಬುದನ್ನು ತಿಳಿಸಿಕೊಡಲಾಗುತ್ತದೆ. ಜನರಿಗೆ ಸಿ ಫ್ಲಡ್ ಕೇವಲ ಒಂದು ಕಂಪ್ಯೂಟರ್ ಪ್ರೋಗ್ರಾಂ ಅಲ್ಲ, ಇದು ಸರ್ಕಾರಗಳಿಗೆ ಕ್ರಮ ಕೈಗೊಳ್ಳಲು ಅಮೂಲ್ಯ ಸಮಯವನ್ನು, ಸಮುದಾಯಗಳಿಗೆ ಸಿದ್ಧತೆಗಾಗಿ ಸಾಕಷ್ಟು ಸಮಯವನ್ನು ಮತ್ತು ಕುಟುಂಬಗಳಿಗೆ ವಿಪತ್ತು ಸಂಭವಿಸುವ ಮೊದಲು ಸುರಕ್ಷಿತ ಸ್ಥಳಕ್ಕೆ ತೆರಳುವ ಅವಕಾಶವನ್ನು ನೀಡುವ ಬುದ್ಧಿವಂತ ಪ್ರವಾಹ ಮುನ್ಸೂಚನಾ ವ್ಯವಸ್ಥೆಯಾಗಿದೆ. ಸರಳವಾಗಿ ಹೇಳುವುದಾದರೆ ಸಿ ಫ್ಲಡ್ ಅನಿರೀಕ್ಷಿತ ದುರಂತವನ್ನು ಯೋಜಿತ ಪ್ರತಿಕ್ರಿಯೆಯಾಗಿ ಪರಿವರ್ತಿಸುತ್ತದೆ. ಇದರಿಂದ ಜೀವಗಳನ್ನು ಉಳಿಸಲು ಮತ್ತು ನಷ್ಟ ಕಡಿಮೆ ಮಾಡಲು ಸಹಾಯವಾಗುತ್ತೆ.
0: ಕೇಳ್ತಾ ಇದ್ದೀರಲ್ಲ ಶ್ರೋತೃಗಳೇ, ಸಾಮಾನ್ಯವಾಗಿ ನೀವು ಕೇಳಿರ್ತೀರಾ ಪ್ರವಾಹ ಮುನ್ಸೂಚನೆ ಸಂದೇಶಗಳಲ್ಲಿ ರೆಡ್ ಅಲರ್ಟ್, ಯೆಲ್ಲೋ ಅಲರ್ಟ್ ಹಾಗೆ ಆರೆಂಜ್ ಅಲರ್ಟ್ ಘೋಷಣೆ ಆಗಿದೆ ಅನ್ನೋದನ್ನ ನೀವು ಕೇಳ್ತಾ ಇರ್ತೀರಾ. ಇದೆಲ್ಲ ಹೇಗೆ ಘೋಷಣೆ ಮಾಡ್ತಾರೆ, ಯಾವದರ ಮೇಲೆ ಅವಲಂಬಿತವಾಗಿರುತ್ತೆ, ಹೇಗೆ ಅವರು ಇದನ್ನ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಈ ಉದಾಹರಣೆ ಮೂಲಕ ನಿಮಗೆ ಗೊತ್ತಾಯ್ತು ಅಂತ ಅನ್ಸುತ್ತೆ. ಅಂದ್ರೆ ಇದ್ರ ಹಿಂದೆ ಸಿಡ್ಯಾಕ್ ಕೂಡ ಇದೆ ಅನ್ನೋದು ನಿಮಗೆ ಈಗ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ.
1: ಮತ್ತೊಂದು ಉದಾಹರಣೆ ಕೊಡ್ತೀನಿ. ಪ್ರತಿ ಬೇಸಿಗೆಯಲ್ಲೂ ಭಾರತದ ವಿವಿಧ ಭಾಗಗಳಲ್ಲಿ ಅರಣ್ಯ ಬೆಂಕಿ ಕಾಣಿಸಿಕೊಳ್ಳುತ್ತದೆ. ಒಮ್ಮೆ ಬೆಂಕಿ ಹತ್ತಿಕೊಂಡರೆ ಅರಣ್ಯಾಧಿಕಾರಿಗಳ ದೊಡ್ಡ ಸವಾಲು ಬೆಂಕಿ ಈಗ ಎಲ್ಲಿದೆ ಎಂಬುದಲ್ಲ, ಅದು ಮುಂದೇನು ದಿಕ್ಕಿನಲ್ಲಿ ಹರಡಬಹುದು ಎಂಬುದು. ಗಾಳಿಯ ದಿಕ್ಕು, ಒಣ ಎಲೆಗಳು, ಸಸ್ಯವರ್ಗದ ಪ್ರಕಾರ, ಪರ್ವತದ ಇಳಿಜಾರುಗಳು ಮತ್ತು ಹವಾಮಾನ ಪರಿಸ್ಥಿತಿಗಳು ಕೆಲವೇ ನಿಮಿಷಗಳಲ್ಲಿ ಬೆಂಕಿಯ ದಿಕ್ಕನ್ನು ಬದಲಿಸುತ್ತೆ. ಈ ಸವಾಲಿಗೆ ಪರಿಹಾರವಾಗಿ ಸಿಡ್ಯಾಕ್ ವೈಲ್ಡ್ ಫೈರ್ ಸ್ಪ್ರೆಡ್ ಫೋರ್ಕಾಸ್ಟಿಂಗ್ ಅಂಡ್ ಮಾನಿಟರಿಂಗ್ ಸಿಸ್ಟಮ್ ಅನ್ನು ಅಭಿವೃದ್ಧಿಪಡಿಸಿದೆ. ಉಪಗ್ರಹ ಮೂಲಕವಾಗಿ ಅಥವಾ ನೆಲಮಟ್ಟದ ಅರಣ್ಯ ಸಿಬ್ಬಂದಿಯ ಮೂಲಕವಾಗಿ ಅರಣ್ಯ ಬೆಂಕಿ ಪತ್ತೆಯಾದಾಗ ಅದರ ಸ್ಥಳವನ್ನು ಪ್ಲಾಟ್ಫಾರ್ಮ್ನಲ್ಲಿ ದಾಖಲಿಸಲಾಗುತ್ತೆ. ನಂತರ ಭಾರತದ ಪರಂ ಸೂಪರ್ ಕಂಪ್ಯೂಟರ್ಗಳು ಹವಾಮಾನ ಮುನ್ಸೂಚನೆಗಳು, ಗಾಳಿಯ ವೇಗ ಮತ್ತು ದಿಕ್ಕು, ಭೂಪ್ರದೇಶ, ಸಸ್ಯವರ್ಗ ಮತ್ತು ಲಭ್ಯವಿರುವ ಅರಣ್ಯ ಇಂಧನ ಪ್ರಮಾಣದಂತ ವಿವರವಾದ ಮಾಹಿತಿಯನ್ನು ವಿಶ್ಲೇಷಿಸುತ್ತದೆ. ಅಲ್ಪ ಸಮಯದಲ್ಲಿ ಮುಂದಿನ 48 ಗಂಟೆಗಳಲ್ಲಿ ಬೆಂಕಿ ಹೇಗೆ ಹರಡಬಹುದು, ನಿರೀಕ್ಷಿತ ಬೆಂಕಿಯ ದಾರಿಯನ್ನು ಡಿಜಿಟಲ್ GIS ನಕ್ಷೆಗಳಲ್ಲಿ ಪ್ರದರ್ಶಿಸುತ್ತದೆ. ಈ ಮುನ್ಸೂಚನೆ ತಕ್ಷಣವೇ ಅರಣ್ಯ ಇಲಾಖೆಗೆ ಲಭ್ಯವಾಗುತ್ತದೆ. ಅದೇ ಸಮಯದಲ್ಲಿ ಅಧಿಕಾರಿಗಳಿಗೆ SMS ಎಚ್ಚರಿಕೆಗಳು ಸ್ವಯಂಚಾಲಿತವಾಗಿ ಕಳುಹಿಸಲಾಗುತ್ತದೆ. ಇದರಲ್ಲಿ ಮುನ್ಸೂಚಿತ ಬೆಂಕಿ ಹರಡುವ ನಕ್ಷೆಗಳನ್ನು ವೀಕ್ಷಿಸಬಹುದು. ಇದರಿಂದ ಕ್ಷೇತ್ರ ಸಿಬ್ಬಂದಿ ಸುರಕ್ಷಿತ ಮಾರ್ಗಗಳನ್ನು ಗುರುತಿಸಿ, ಅಗ್ನಿಶಾಮಕ ಸಿಬ್ಬಂದಿ ಉಪಕರಣಗಳನ್ನು ಮತ್ತು ನೀರಿನ ಸಂಪನ್ಮೂಲಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿಯೋಜಿಸಬಹುದು. ಇದನ್ನು ಈಗಾಗಲೇ ಸಿಕ್ಕಿಂ ಅರಣ್ಯ ಇಲಾಖೆ ಕಾರ್ಯಾಚರಣೆಯಲ್ಲಿ ಬಳಸಿದೆ. ಅಧಿಕೃತ ದಾಖಲೆಗಳ ಪ್ರಕಾರ 2023 ಜನವರಿ 27 ಮತ್ತು

0: 2024 ಮಾರ್ಚ್ 12 ಸಂಭವಿಸಿದ ಅರಣ್ಯ ಬೆಂಕಿ ಸಂದರ್ಭದಲ್ಲಿ ಈ ಮುನ್ಸೂಚನೆಗಳನ್ನು ಯಶಸ್ವಿಯಾಗಿ ಬಳಸಲಾಯಿತು. ಇದರಿಂದ ಬೆಂಕಿ ಹರಡುವಿಕೆಯನ್ನು ನಿಯಂತ್ರಿಸಲು ಮತ್ತು ನೆಲಮಟ್ಟದ ಅಗ್ನಿಶಾಮಕ ಕಾರ್ಯಾಚರಣೆಗಳಿಗೆ ಉತ್ತಮವಾಗಿ ಯೋಜಿಸಲು ಇಲಾಖೆಗೆ ಸಹಾಯವಾಗಿತ್ತು.
1: ಪ್ರವಾಹದ ಸಮಯದಲ್ಲಿ ಯಾವ ರೀತಿ ಸಂದೇಶಗಳು ಬರುತ್ತೆ, ಹೇಗೆ ಎಲ್ಲ ಅಧಿಕಾರಿಗಳು ಚುರುಕಾಗಿ ಕೆಲಸವನ್ನ ಮಾಡ್ತಾರೆ ಅನ್ನೋದು ತಿಳ್ಕೊಂಡ್ರಿ. ಹಾಗೇನೆ ಅರಣ್ಯದಲ್ಲಿ ಬೆಂಕಿ ವ್ಯಾಪಿಸಿದಾಗ ಅಲ್ಲಿ ಕೂಡ ಹೇಗೆ ಅಧಿಕಾರಿಗಳಿಗೆ ಮೊದಲೇ ಮುನ್ಸೂಚನೆ ಸಿಗತ್ತೆ, ಹೇಗೆ ಅವರು ಸಿದ್ಧತೆಯನ್ನ ಮಾಡ್ಕೊಳ್ತಾರೆ ಅನ್ನೋದನ್ನ ವಿವರವಾಗಿ ತಿಳಿಸಿದ್ರು. ಇನ್ನು ಆರೋಗ್ಯ ಸೇವೆಗೆ ಏನಾದ್ರೂ ಒಂದು ಉದಾಹರಣೆಗಳಿದೆಯಾ?
0: ಹೌದು, ನಮ್ಮೆಲ್ಲರಿಗೂ COVID-19 ಮಹಾಮಾರಿ ನೆನಪಿದೆ ಅಲ್ವೇ? ಆ ಸಮಯದಲ್ಲಿ ಜಗತ್ತಿನಾದ್ಯಂತ ವಿಜ್ಞಾನಿಗಳನ್ನು ಕಾಡಿದ ಒಂದು ಪ್ರಶ್ನೆ, ವೈರಸ್ ಬದಲಾಗುತ್ತಿದೆಯೇ, ಬದಲಾಗುತ್ತಿದ್ದರೆ ಅದು ಇನ್ನಷ್ಟು ವೇಗವಾಗಿ ಹರಡುತ್ತದೆಯೇ ಅಥವಾ ಇನ್ನಷ್ಟು ಅಪಾಯಕಾರಿಯಾಗುತ್ತದೆಯೇ ಎಂದು. ಇದಕ್ಕೆ ಉತ್ತರ ಕಂಡುಹಿಡಿಯಲು ವಿಜ್ಞಾನಿಗಳು ಮೊದಲು ವೈರಸ್ನ ಜೆನೆಟಿಕ್ ಕೋಡ್ ಓದಬೇಕಾಗುತ್ತೆ. ಪ್ರತಿಯೊಂದು ರೋಗಿಯ ಸ್ಯಾಂಪಲ್ಗಳು ಅಪಾರ ಪ್ರಮಾಣದ ಮಾಹಿತಿಯನ್ನು ಸೃಷ್ಟಿಸುತ್ತೆ. ಸಾಮಾನ್ಯ ಕಂಪ್ಯೂಟರ್ಗಳು ಅದನ್ನು ತ್ವರಿತವಾಗಿ ವಿಶ್ಲೇಷಿಸಲು ಸಾಧ್ಯವಾಗುವುದಿಲ್ಲ. ಇಲ್ಲಿಯೇ ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷಿನ್ ಅಡಿಯಲ್ಲಿ ನ್ಯಾಷನಲ್ ಪ್ಲಾಟ್ಫಾರ್ಮ್ ಫಾರ್ ಜಿನೋಮಿಕ್ಸ್ ಅಂಡ್ ಡ್ರಗ್ ಡಿಸ್ಕವರಿ ಮಹತ್ವದ ಪಾತ್ರ ವಹಿಸಿತು. ಭಾರತದ ಸ್ವದೇಶಿ ಸೂಪರ್ ಕಂಪ್ಯೂಟರ್ಗಳ ಶಕ್ತಿಯನ್ನು ಬಳಸಿಕೊಂಡು ಈ ವೇದಿಕೆ ಸಂಶೋಧಕರಿಗೆ ಅಪಾರ ಪ್ರಮಾಣದ ಜಿನೋಮಿಕ್ ಮಾಹಿತಿಯನ್ನು ವೇಗವಾಗಿ ವಿಶ್ಲೇಷಿಸಲು, ಜೀನ್ಗಳ ಅಧ್ಯಯನ ನಡೆಸಲು, ಪ್ರೋಟೀನ್ ರಚನೆಗಳನ್ನು ಊಹಿಸಲು ಹಾಗೂ ಹೊಸ ಔಷಧಿಗಳಾಗಬಹುದಾದ ಅಣುಗಳನ್ನು ಗುರುತಿಸಲು ಅಗತ್ಯವಾದ ಕಂಪ್ಯೂಟಿಂಗ್ ಸಾಮರ್ಥ್ಯ ಮತ್ತು ತಂತ್ರಾಂಶವನ್ನು ಒದಗಿಸಿತ್ತು. COVID-19 ಮಹಾಮಾರಿಯ ಸಮಯದಲ್ಲಿ ಇದೇ ವೇದಿಕೆ ಇಂಡಿಯನ್ SARS-CoV-2 ಜೆನೋಮಿಕ್ಸ್ ಕನ್ಸಾರ್ಷಿಯಂಗೆ ಅಗತ್ಯವ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಮೂಲ ಸೌಕರ್ಯವನ್ನು ಒದಗಿಸಿ ವೈರಸ್ನ ಹೊಸ ರೂಪಾಂತರಗಳನ್ನು ಶೀಘ್ರವಾಗಿ ಗುರುತಿಸಲು ಮತ್ತು ಅವು ದೇಶದಾದ್ಯಂತ ಹೇಗೆ ಹರಡುತ್ತಿವೆ ಎಂಬುದನ್ನು ಪರಿಣಾಮಕಾರಿಯಾಗಿ ಮೇಲ್ವಿಚಾರಣೆ ಮಾಡಲು ನೆರವಾಗಿತ್ತು. ಸಾಮಾನ್ಯ ನಾಗರಿಕರಿಗೆ ಇದರ ಪ್ರಯೋಜನ ಸರಳವಾಗಿ ಹೇಳಬಹುದು. ಭವಿಷ್ಯದ ಆರೋಗ್ಯ ತುರ್ತು ಪರಿಸ್ಥಿತಿಗಳಲ್ಲಿ ಇನ್ನಷ್ಟು ವೇಗವಾಗಿ ಪ್ರತಿಕ್ರಿಯಿಸಲು ಹಾಗೂ ದೇಶದ ಆರೋಗ್ಯ ಸೇವೆಯನ್ನು ಉತ್ತಮಗೊಳಿಸಲು ನಮ್ಮ ವೈದ್ಯರು ಮತ್ತು ಸಂಶೋಧಕರಿಗೆ ಇವು ಶಕ್ತಿಶಾಲಿ ವೈಜ್ಞಾನಿಕ ಇಂಜಿನ್ಗಳಾಗಿವೆ.
1: ಇನ್ನು ಕೈಗಾರಿಕೆಗಳಲ್ಲಿ ಇವುಗಳ ಪಾತ್ರ ಏನು?
0: ತೈಲ ಪತ್ತೆ ಹಚ್ಚುವಿಕೆ, ಈ ಪರ್ಟಿಕ್ಯುಲರ್ ಏರಿಯಾದಲ್ಲಿ ನಾವು ಕೆಲವೊಂದು ಸಮಸ್ಯೆಗಳನ್ನ ನಿವಾರಣೆ ಮಾಡಿದೀವಿ. ಭೂಮಿಯೊಳಗಿನ ತೈಲ ಮತ್ತು ನೈಸರ್ಗಿಕ ಅನಿಲವನ್ನು ಹುಡುಕಲು ವಿಜ್ಞಾನಿಗಳು ನೆಲದೊಳಗೆ ಧ್ವನಿ ತರಂಗಗಳನ್ನು ಕಳಿಸುತ್ತಾರೆ. ಅವುಗಳಿಂದ ಹಿಂದಿರುಗಿರುವ ಸಂಕೇತಗಳಿಂದ ಅಪಾರ ಪ್ರಮಾಣದ ಮಾಹಿತಿ ಸೃಷ್ಟಿಯಾಗುತ್ತೆ. ಪರಮ್ ಸೂಪರ್ ಕಂಪ್ಯೂಟರ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸ್ವದೇಶಿ ತಂತ್ರಾಂಶ SES-RTM ಈ ಮಾಹಿತಿಯನ್ನು ಭೂಮಿಯ ಒಳಭಾಗದ ಸ್ಪಷ್ಟ ಚಿತ್ರಣವಾಗಿ ಪರಿವರ್ತಿಸಿ ತೈಲ ಮತ್ತು ಅನಿಲ ಇರುವ ಸಾಧ್ಯತೆ ಇರುವ ಸ್ಥಳಗಳನ್ನು ನಿಖರವಾಗಿ ಗುರುತಿಸಲು ಸಹಾಯ ಮಾಡುತ್ತೆ. ಇದರಿಂದ ಅನ್ವೇಷಣೆಯ ಸಮಯ ಮತ್ತು ವೆಚ್ಚ ಕಡಿಮೆಯಾಗುವುದರ ಜೊತೆಗೆ ದೇಶದ ಇಂಧನ ಅನ್ವೇಷಣೆಯ ಕಾರ್ಯಕ್ಷಮತೆಯು ಹೆಚ್ಚಾಗುತ್ತದೆ. ಈಗ ಸದ್ಯಕ್ಕೆ ಭಾರತ ಸರ್ಕಾರದ ONGC ಅಂದರೆ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಲಿಮಿಟೆಡ್ ಈ ತಂತ್ರಾಂಶವನ್ನು ಬಳಸುತ್ತಾ ಇದೆ.
1: ಕೆಳಗಡೆ ಪ್ರತಿ ಬಾರಿ ಚಂಡಮಾರುತದ ಎಚ್ಚರಿಕೆ ಒಂದು ಕರಾವಳಿ ಹಳ್ಳಿಗೆ ತಲುಪಿದಾಗ, ಒಬ್ಬ ಸೈಂಟಿಸ್ಟ್ ಉತ್ತಮ ಚಿಕಿತ್ಸೆಯನ್ನ ಹುಡುಕಿದಾಗ, ಹಾಗೆ ಒಬ್ಬ ರೈತ ಇನ್ನಷ್ಟು ನಿಖರವಾದ ಮಳೆಯ ಮುನ್ಸೂಚನೆಯನ್ನ ಪಡೆದಾಗ, ಒಬ್ಬ ಇಂಜಿನಿಯರ್ ಇನ್ನಷ್ಟು ಸುರಕ್ಷಿತ ವಿಮಾನವನ್ನ ವಿನ್ಯಾಸಗೊಳಿಸಿದಾಗ, ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಮೌನವಾಗಿ ಹಿನ್ನೆಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುತ್ತೆ ಅನ್ನೋದು ಈ ಕಾರ್ಯಕ್ರಮದ ಮೂಲಕ ನಿಮಗೂ ತಿಳಿತು ಅಂತ ಅನ್ಕೊಳ್ತೀನಿ. ಇದೇ ವಿಕಸಿತ ಭಾರತದ ನಿಜವಾದ ಅರ್ಥ. ಇದರೊಂದಿಗೆ ಇವತ್ತಿನ ಸಂಚಿಕೆಯನ್ನ ಮುಕ್ತಾಯ ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ಮಾಹಿತಿ ನೀಡಿದ ದೀಪಿಕಾ HV ಅವರಿಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದ.
2: ಸೂಪರ್ ಕಂಪ್ಯೂಟರ್ಗಳ ಬಳಕೆ ಕುರಿತಾಗಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದ್ದವರು ದೀಪಿಕಾ HV, ಸೈಂಟಿಸ್ಟ್ F, ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್ CDAC ಬೆಂಗಳೂರು. ಇವರೊಂದಿಗೆ ನಿರ್ಮಲಾ S.
3: ತಂತ್ರಜ್ಞಾನ ತರಂಗ CDAC ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು CDAC ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ CDAC ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್

0: ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಐಟಿ ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
1: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಕಾರವಾರ FM ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು

0: ಬಾಯಿ ತೆರೆದ ಚರಂಡಿಗಳು, ಕಸದ ರಾಶಿಗಳು. ಮರುಬಳಕೆ ಮಾಡ್ಲಿಕ್ಕಂಥೇಳಿ ವಸ್ತು ಹುಡುಕುವ ಆಯುವ ಮಹಿಳೆಯರು ಮತ್ತು ಮಕ್ಕಳು.
1: ಎಲ್ಲೇ ನೋಡು
0: ತಿನ್ನಕ್ಕೇನಾದ್ರೂ ಸಿಗ್ತೈತಿ ಅಂಥೇಳಿ ಕಸಾನ ಜಾಲಾಡುವ ಹಸು, ಹಂದಿ, ಪಕ್ಷಿ, ನಾಯಿಗಳು. ಅನುಪಯುಕ್ತ ವಸ್ತು ಪ್ರಾಣಿ ಹೊಟ್ಟಿ ಸೇರಿ ಅನಾರೋಗ್ಯಕ್ಕೆ ದಾರಿ. ಕಸದ ರಾಶಿಯೊಳಗ ಹೊಟ್ಟೆ ತುಂಬಿಸಿಕೊಂಡ ಹಸುವಿನ ಹಾಲು ಇನ್ಯಾರಿಗೆ? ಪ್ರಾಣಿ ಪಕ್ಷಿಗಳ ಜೊತೆಗೆ ನಮ್ಮ ಆರೋಗ್ಯದ ಕಾಳಜಿನೂ ಇರಲಿ. ಹಂಗಾದ್ರ ಕಸದ ಗಾಡಿಗೆ ಕಸಾನ ವಿಂಗಡಿಸಿ ಹಾಕೋ ಅಭ್ಯಾಸನ ಇವತ್ತಿನಿಂದ ನೀವ ಶುರು ಮಾಡ್ರಿ. ನಾಡನ್ನ ಸ್ವಚ್ಛವಾಗಿಸಿ, ಸ್ವಾಸ್ಥ್ಯ ಕಾಪಾಡಿ.

ಶ್ರೋತೃಗಳು, ಇಂದು ಸಾಯಂಕಾಲ 5 ಗಂಟೆಗೆ ಮಹಿಳಾ ರಂಗ ಕಾರ್ಯಕ್ರಮದಲ್ಲಿ ಸ್ವ ಉದ್ಯೋಗವಾಗಿ ಕಿರಾಣಿ ಅಂಗಡಿ ಕುರಿತು ಗೀತಾ ರಾಜೇಂದ್ರ ಸಿಂಗ್ ಯಲ್ಲಾಪುರ ಕಣ್ಣಿಗೇರಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ನಂತರ ಸೀಟಿನ ವಿವಿಧ ಆಯಾಮಗಳು ಈ ಕುರಿತು ಮಾತನಾಡುತ್ತಾರೆ ನಿರ್ಮಲಾ.

0: ಆಕಾಶವಾಣಿ ಕಾರವಾರ ಸಮಯ 7:34 ಆಗಲಿದೆ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು, ಆನಂತರ ಕನ್ನಡದಲ್ಲಿ ವಾರ್ತೆಗಳು, ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.
1: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
2: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 MHz, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ರಾಷ್ಟ್ರೀಯ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ ಮಸೂದೆ 2026ಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಂಕಿತ. ರಾಜ್ಯಸಭೆಯಲ್ಲಿ ಇಂದು ಕೇರಳ ಹೆಸರು ಬದಲಾವಣೆ ಮಸೂದೆ 2026 ಮಂಡಿಸಲಿರುವ ಕೇಂದ್ರ ಸಚಿವ ಅಮಿತ್ ಶಾ. ಪ್ರಸಕ್ತ ಸಾಲಿನ ನಿವ್ವಳ ನೇರ ತೆರಿಗೆ ಸಂಗ್ರಹ 2.11 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆ, ಶೇಕಡ 23ರಷ್ಟು ಹೆಚ್ಚಳ. ಪಾಲಿಕೆಗಳಿಗೆ ಆರ್ಥಿಕ ವರದಿ ಸಲ್ಲಿಕೆ ಅವಧಿ ವಿಸ್ತರಿಸಿದ ಬಂಡವಾಳ ಮಾರುಕಟ್ಟೆ ನಿಯಂತ್ರಣ ಸಂಸ್ಥೆ ಸೆಬಿ. ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ ಎರಡನೇ ದಿನವೂ ಪದಕ ಬೇಟೆ ಮುಂದುವರಿಸಿದ ಭಾರತ. ವಾರ್ತೆಗಳ ವಿವರ. ರಾಷ್ಟೀಯ ಗೌರವ ಅಪಮಾನ ತಡೆ ತಿದ್ದುಪಡಿ ಮಸೂದೆ 2026ಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಅಂಕಿತ ಹಾಕಿದ್ದಾರೆ. ಸಂಸತ್ತು ಕಳೆದ ತಿಂಗಳು ಈ ಮಸೂದೆಯನ್ನು ಅಂಗೀಕರಿಸಿತ್ತು. ಇದರಿಂದ ರಾಷ್ಟೀಯ ಗೌರವಕ್ಕೆ ಅವಮಾನ ತಡೆ ಕಾಯ್ದೆ 1971ಕ್ಕೆ ತಿದ್ದುಪಡಿ ತರಲಾಗಿದೆ. ಈ ಕಾನೂನಿನ ಮೂಲಕ ರಾಷ್ಟಗೀತೆಯಾದಂತಹ ಜನಗಣ ಮನಕ್ಕೆ ಇರುವಂತೆಯೇ ರಾಷ್ಟಗೀತೆ ವಂದೇ ಮಾತರಂಗೂ ಕಾನೂನುಬದ್ಧ ರಕ್ಷಣೆ ಕಲ್ಪಿಸಲಾಗಿದೆ. ರಾಷ್ಟಪತಿಯವರ ಅಂಕಿತದ ಜೊತೆಗೆ ಮಸೂದೆ ಇದೀಗ ಕಾನೂನಾಗಿ ಜಾರಿಗೆ ಬಂದಿದೆ. ಕಾಯ್ದೆಯ ಸೆಕ್ಷನ್ 3ರ ಅಡಿಯಲ್ಲಿ ನೀಡಲಾಗಿರುವ ರಕ್ಷಣೆಯನ್ನು ವಂದೇ ಮಾತರಂಗೂ ವಿಸ್ತರಿಸಲಾಗಿದ್ದು ರಾಷ್ಟಗೀತೆಗೆ ಇರುವಂತೆಯೇ ಸಮಾನ ಕಾನೂನು ಸ್ಥಾನಮಾನ ನೀಡಲಾಗಿದೆ. ವಂದೇ ಮಾತರಂ ಗೀತೆಯನ್ನು ಹಾಡುವುದನ್ನು ಉದ್ದೇಶಪೂರ್ವಕವಾಗಿ ತಡೆಯುವುದು ಅಥವಾ ಅದನ್ನು ಹಾಡುತ್ತಿರುವ ಸಭೆಯ ಕಲಾಪಕ್ಕೆ ಅಡ್ಡಿಪಡಿಸುವುದು ಇನ್ನು ಮುಂದೆ ಅಪರಾಧವಾಗಲಿದೆ. ಕೇರಳಂ ರಾಜ್ಯದ ಹೆಸರನ್ನು ಬದಲಾಯಿಸುವ ಕೇರಳ ಹೆಸರು ಬದಲಾವಣೆ ವಿಧೇಯಕ 2026ರನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ರಾಜ್ಯಸಭೆಯಲ್ಲಿ ಪರ್ಯಾಲೋಚನೆ ಮತ್ತು ಅಂಗೀಕಾರಕ್ಕಾಗಿ ಮಂಡಿಸಲಿದ್ದಾರೆ. ಈ ವಿಧೇಯಕಕ್ಕೆ ಲೋಕಸಭೆಯು ಈಗಾಗಲೇ ನಿನ್ನೆ ಅಂಕಿತ ಹಾಕಿದೆ. ಇದರೊಂದಿಗೆ ರಾಷ್ಟೀಯ ಸಹಕಾರ ಅಭಿವೃದ್ದಿ ನಿಗಮ ತಿದ್ದುಪಡಿ ವಿಧೇಯಕ 2026 ಸಹ ಇಂದು ರಾಜ್ಯಸಭೆಯ ಮುಂದೆ ಬರಲಿದೆ. ಮತ್ತೊಂದೆಡೆ ಲೋಕಸಭೆಯಲ್ಲಿ ಗಣಿ ಮತ್ತು ಖನಿಜ ಅಭಿವೃದ್ದಿ ಮತ್ತು ನಿಯಂತ್ರಣ ತಿದ್ದುಪಡಿ ವಿಧೇಯಕ 2026ರನ್ನು ಮಂಡಿಸಿ ಅಂಗೀಕರಿಸುವ ಸಾಧ್ಯತೆ ಇದೆ. ವಿವಿಧ ವಿಷಯಗಳ ಕುರಿತು ವಿಪಕ್ಷಗಳು ನಡೆಸಿದ ಗದ್ದಲದ ನಡುವೆಯೂ ನಿನ್ನೆ ಲೋಕಸಭೆಯು ರಾಷ್ಟೀಯ ಸಹಕಾರ ಅಭಿವೃದ್ದಿ ನಿಗಮ ತಿದ್ದುಪಡಿ ವಿಧೇಯಕ ಹಾಗೂ ರಾಜ್ಯಸಭೆಯು ನ್ಯಾಯ ಮಂಡಳಿಗಳ ಸುಧಾರಣಾ ವಿಧೇಯಕ 2026ರನ್ನು ಅಂಗೀಕರಿಸಿದವು. ಕಳೆದ ಆರ್ಥಿಕ ವರ್ಷದ ಇದೇ ಅವಧಿಗೆ ಹೋಲಿಸಿದರೆ ಪ್ರಸಕ್ತ ಸಾಲಿನಲ್ಲಿ ದೇಶದ ನಿವ್ವಳ ನೇರ ತೆರಿಗೆ ಸಂಗ್ರಹಣೆಯು ಶೇಕಡ 29.09ರಷ್ಟು ಗಮನಾರ್ಹ ಏರಿಕೆ ಕಂಡು ಆಗಸ್ಟ್ 10ರ ವೇಳೆಗೆ 8.11 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ. ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ ಅಧಿಕೃತ ಅಂಕಿಅಂಶಗಳ ಪ್ರಕಾರ ಇದೇ ಅವಧಿಯಲ್ಲಿ ಒಟ್ಟು ನೇರ ತೆರಿಗೆ ಸಂಗ್ರಹವು ಶೇಕಡ 19.75ರಷ್ಟು ಹೆಚ್ಚಾಗಿ ರೂಪಾಯಿ 9.55 ಲಕ್ಷ ಕೋಟಿಗೆ ತಲುಪಿದ್ದು ತೆರಿಗೆದಾರರಿಗೆ 1.43 ಲಕ್ಷ ಕೋಟಿ ರೂಪಾಯಿ ಮೊತ್ತದ ಮರುಪಾವತಿ ಮಾಡಲಾಗಿದೆ. ನಿವ್ವಳ ಕಾರ್ಪೊರೇಟ್ ತೆರಿಗೆ ಸಂಗ್ರಹವು 2.70 ಲಕ್ಷ ಕೋಟಿ ರೂಪಾಯಿಗೆ ಹಾಗೂ ಕಾರ್ಪೊರೇಟರ ತೆರಿಗೆ ಸಂಗ್ರಹವು 5.07 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಜೊತೆಗೆ ಸೆಕ್ಯೂರಿಟೀಸ್ ವಹಿವಾಟು ತೆರಿಗೆ

0: ಸಂಸ್ಥೆಗಳಿಂದ ಬಂದ ಆದಾಯವು 33,823.74 ಕೋಟಿ ರೂಪಾಯಿಗೆ ಹೆಚ್ಚಳವಾಗಿದೆ. ಮತ್ತೊಂದೆಡೆ ಆರ್ಥಿಕ ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಕೇಂದ್ರ ಸರ್ಕಾರದ ನಿವ್ವಳ ತೆರಿಗೆ ಆದಾಯ 6.4 ಲಕ್ಷ ಕೋಟಿ ರೂಪಾಯಿಗೆ ಹೆಚ್ಚಿದ್ದರೂ ವೆಚ್ಚಗಳ ಏರಿಕೆಯಿಂದಾಗಿ ಹಣಕಾಸು ಕೊರತೆಯು 3.1 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ. ಇದು ಇಡೀ ವರ್ಷದ ಆಯವ್ಯಯ ಅಂದಾಜಿನ ಶೇಕಡ 18.2% ಆಗಿದೆ. ಸಾಲ ಪತ್ರಗಳನ್ನು ಪಟ್ಟಿ ಮಾಡಿರುವ ಪುರಸಭೆಗಳು ಹಾಗೂ ಮಹಾನಗರ ಪಾಲಿಕೆಗೆ ಷೇರು ಮಾರುಕಟ್ಟೆಗೆ ಆರ್ಥಿಕ ಫಲಿತಾಂಶಗಳನ್ನು ಸಲ್ಲಿಸಲು ನೀಡಲಾಗಿದ್ದ ಗಡುವನ್ನು ಬಂಡವಾಳ ಮಾರುಕಟ್ಟೆ ನಿಯಂತ್ರಣ ಸಂಸ್ಥೆ ಸೆಬಿ ಸಡಿಲಗೊಳಿಸಿದೆ. ಸರಿಪಡಿಸಲಾದಂತಹ ನೂತನ ನಿಯಮಾವಳಿಗಳ ಪ್ರಕಾರ ಮಹಾನಗರ ಪಾಲಿಕೆಗಳು ತಮ್ಮ ಅರ್ಧ ವಾರ್ಷಿಕ ಲೆಕ್ಕ ಪರಿಶೋಧನೆಯಾಗದ ಆರ್ಥಿಕ ವರದಿಯನ್ನು 45 ದಿನಗಳ ಬದಲಾಗಿ 60 ದಿನಗಳ ಒಳಗಾಗಿ ಸಲ್ಲಿಸಬಹುದಾಗಿದೆ. ಇದರ ಜೊತೆಗೆ ವಾರ್ಷಿಕ ಲೆಕ್ಕ ಪರಿಶೋಧನೆಯಾದ ಆರ್ಥಿಕ ವರದಿಯನ್ನು 60 ದಿನಗಳ ಬದಲಾಗಿ ಹಣಕಾಸು ವರ್ಷದಾದ್ಯಂತ 90 ದಿನಗಳ ಒಳಗಾಗಿ ಆಡಿಟ್ ವರದಿಯೊಂದಿಗೆ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ವಿವಿಧ ಇಲಾಖೆಗಳ ನಡುವಿನ ಸಮನ್ವಯ ಮತ್ತು ಮಾಹಿತಿ ಸಂಗ್ರಹಣೆಯಲ್ಲಿ ಪಾಲಿಕೆಗಳು ಎದುರಿಸುತ್ತಿರುವಂತಹ ಪ್ರಾಯೋಗಿಕ ಸವಾಲುಗಳನ್ನು ಪರಿಗಣಿಸಿ ಸೆಬಿ ಈ ಗಡುವನ್ನು ವಿಸ್ತರಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮಾಜಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರ ಟ್ರಯಂಫ್ ಆಫ್ ದಿ ಇಂಡಿಯನ್ ರಿಪಬ್ಲಿಕ್ ಮೈ ಲೈಫ್ ಮೈ ಸ್ಟ್ರಗಲ್ಸ್ ಎಂಬ ಆತ್ಮಕಥನವನ್ನು ಪ್ರಧಾನಿ ನರೇಂದ್ರ ಮೋದಿ ನವದೆಹಲಿಯಲ್ಲಿ ಇಂದು ಬಿಡುಗಡೆ ಮಾಡಲಿದ್ದಾರೆ. ಮಾಜಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರ ಬಾಲ್ಯದಿಂದ ಆರಂಭಿಸಿ ಅವರು ಎದುರಿಸಿದಂತಹ ಸವಾಲುಗಳು ಅನುಭವಗಳು ಸಾಧನೆ ಹಾಗೂ ಸಾರ್ವಜನಿಕ ಜೀವನದ ಮಹತ್ವದ ಹಂತಗಳನ್ನು ಈ ಆತ್ಮಕಥನ ಒಳಗೊಂಡಿದೆ. ಭಾರತದ 14ನೇ ರಾಷ್ಟಪತಿಯಾಗಿ ಅವರು ಸಲ್ಲಿಸಿದ ಸೇವೆಯವರೆಗಿನ ಅವರ ಜೀವನ ಪಯಣವನ್ನು ಆತ್ಮಕಥನದಲ್ಲಿ ವಿವರಿಸಲಾಗಿದೆ. ಅವರ ಸಾರ್ವಜನಿಕ ಸೇವೆಯ ಮೇಲೆ ಪ್ರಭಾವ ಬೀರಿದ ಮೌಲ್ಯಗಳು ಅನುಭವಗಳು ಮತ್ತು ಸಂದರ್ಭಗಳ ಕುರಿತಾದ ಒಳನೋಟಗಳನ್ನು ಸಹ ಪುಸ್ತಕ ಒದಗಿಸುತ್ತದೆ. ಮುಂಗಾರು ಮಳೆ ಮುಂದುವರೆದಿದ್ದರೂ ಚಾರ್ಧಾಮ್ ಯಾತ್ರೆ ಯಾವುದೇ ಅಡಚಣೆ ಇಲ್ಲದೆ ಸಾಗುತ್ತಿದ್ದು ಯಾತ್ರೆಯ ಎರಡನೇ ಹಂತ ಆರಂಭಗೊಂಡಿರುವ ಹಿನ್ನೆಲೆಯಲ್ಲಿ ಯಾತ್ರಾರ್ಥಿಗಳ ಉತ್ಸಾಹವೂ ಹೆಚ್ಚಾಗಿದೆ. ದೇಶದ ವಿವಿಧ ಭಾಗಗಳಿಂದ ಭಕ್ತರು ಕೇದಾರನಾಥ ಮತ್ತು ಬದ್ರಿನಾಥ ಧಾಮಗಳಿಗೆ ತೆರಳಿ ಪೂಜೆ ಸಲ್ಲಿಸುತ್ತಿದ್ದಾರೆ. ಮಳೆಯ ನಡುವೆಯೂ ಯಾತ್ರೆಯ ವ್ಯವಸ್ಥೆಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಯಾತ್ರಾರ್ಥಿಗಳ ಸುರಕ್ಷತೆ ಮತ್ತು ಸುಗಮ ಸಂಚಾರಕ್ಕೆ ಯಾವುದೇ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಬದ್ರಿನಾಥ ಕೇದಾರನಾಥ ದೇವಸ್ಥಾನದ ಸಮಿತಿ ಅಧ್ಯಕ್ಷರಾದಂತಹ ಹೇಮಂತ್ ದ್ವಿವೇದಿ ತಿಳಿಸಿದ್ದಾರೆ. ಚಾರ್ಧಾಮ್ ಯಾತ್ರೆಯು ಉತ್ತರಾಖಂಡದ 4 ಪ್ರಮುಖ ಯಾತ್ರಾ ಸ್ಥಳಗಳಾದಂತಹ ಕೇದಾರನಾಥ ಬದರಿನಾಥ ಗಂಗೋತ್ರಿ ಮತ್ತು ಯಮುನೋತ್ರಿಗಳನ್ನು ಒಳಗೊಂಡಿದೆ. ಈ ನಡುವೆ ಉತ್ತರಾಖಂಡ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅವರು ನಿನ್ನೆ ಮುಖ್ಯಮಂತ್ರಿ ನಿವಾಸದಿಂದ ಎಲ್ಲ ಜಿಲ್ಲಾಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದ ನಡೆಸಿ ಮುಂಗಾರು ಪರಿಸ್ಥಿತಿ ಚಾರ್ಧಾಮ್ ಯಾತ್ರೆ ವಿಪತ್ತು ನಿರ್ವಹಣೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ನಿರ್ದೇಶನ ನೀಡಿದ್ದಾರೆ. ಭಾರತೀಯ ಬಾಹ್ಯಾಕಾಶ ವಿಜ್ಞಾನದ ಪಿತಾಮಹ ಪದ್ಮವಿಭೂಷಣ ಪುರಸ್ಕೃತ ಡಾ ವಿಕ್ರಮ್ ಸಾರಾಭಾಯಿ ಅವರ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ಅವರಿಗೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಗೌರವ ನಮನ ಸಲ್ಲಿಸಿದ್ದಾರೆ. ವಿಜ್ಞಾನ ಎಂಬುದು ಕೇವಲ ಪ್ರಯೋಗಾಲಯಗಳಿಗೆ ಮಾತ್ರ ಸೀಮಿತವಾಗಿದೆ, ಸಾಮಾನ್ಯ ಜನರ ಜೀವನ ಮಟ್ಟವನ್ನು ಸುಧಾರಿಸುವ ಮಾಧ್ಯಮವಾಗಬೇಕು ಎಂದು ಡಾ ಸಾರಾಭಾಯಿ ಬಲವಾಗಿ ನಂಬಿದ್ದರು ಎಂದು ಸ್ಮರಿಸಿದ್ದಾರೆ. ಅವರ ಈ ದೂರದೃಷ್ಟಿಯ ಚಿಂತನೆಯು ಭಾರತದ ಆಧುನಿಕ ವೈಜ್ಞಾನಿಕ ಸಂಶೋಧನೆಗೆ ಸದೃಢ ಅಡಿಪಾಯ ಹಾಕಿದ್ದಲ್ಲದೆ ಬಾಹ್ಯಾಕಾಶ ವಿಜ್ಞಾನವನ್ನು ರಾಷ್ಟ ನಿರ್ಮಾಣದ ಪ್ರಮುಖ ಶಕ್ತಿಯನ್ನಾಗಿ ಪರಿವರ್ತಿಸಿತು ಎಂದು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಅರುಣಾಚಲ ಪ್ರದೇಶವು ಭಾರತದ ಬೇರ್ಪಡಿಸಲಾಗದಂತಹ ಮತ್ತು ಅವಿಭಾಜ್ಯ ಅಂಗವಾಗಿದ್ದು ಈ ನಿರಾಕರಿಸಲಾಗದಂತಹ ವಾಸ್ತವವನ್ನು ಯಾವುದೂ ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಭಾರತ ಪುನರುಚ್ಚರಿಸಿದೆ. ನವದೆಹಲಿಯಲ್ಲಿ ನಡೆದಂತಹ ಮಾಧ್ಯಮಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದಂತಹ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಭಾರತ ಮತ್ತು ಚೀನಾ ನಡುವಿನ ಗಡಿ ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಎರಡೂ ದೇಶಗಳ ದ್ವಿಪಕ್ಷೀಯ ಬಾಂಧವ್ಯದ ಒಟ್ಟಾರೆ ಅಭಿವೃದ್ದಿಗೆ ಗಡಿ ಭಾಗದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಯ್ದುಕೊಳ್ಳುವುದು ಅತ್ಯಂತ ಅಗತ್ಯ ಎಂಬುದನ್ನು ನವದೆಹಲಿ ಯಾವಾಗಲೂ ಪ್ರಸ್ತಾಪಿಸುತ್ತದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ನೈಜೀರಿಯಾದ ಲೇಗೋಸ್ನಲ್ಲಿ ನಡೆಯುತ್ತಿರುವಂತಹ ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಕ್ರೀಡಾಪಟುಗಳು ತಮ್ಮ ಭರ್ಜರಿ ಪ್ರದರ್ಶನಗಳನ್ನು ಮುಂದುವರೆಸಿದ್ದಾರೆ. ಮೊದಲ ದಿನ 17 ಪದಕಗಳನ್ನು ಜಯಿಸಿದ್ದ ಭಾರತೀಯ

0: ಸ್ಪೆನ್ಸರ್ಗಳು ನಂತರದ ಸ್ಪರ್ಧೆಗಳಲ್ಲೂ ಪದಕ ಬೇಟೆ ಮುಂದುವರಿಸಿದ್ದಾರೆ. ಹಿರಿಯರ ಪುರುಷರ ವಿಭಾಗದ ಸೇಬರ್ ಫೈನಲ್ನಲ್ಲಿ ಕರಣ್ ಸಿಂಗ್ ಆಸ್ಟ್ರೇಲಿಯಾದ ಯೋಂಗಿ ಶಿಮ್ ವಿರುದ್ಧ 15-12 ಅಂತರದಿಂದ ರೋಚಕ ಗೆಲುವು ದಾಖಲಿಸಿ ಚಿನ್ನದ ಪದಕ ತಮ್ಮದಾಗಿಸಿಕೊಂಡರು. ಎಪಿ ವಿಭಾಗದಲ್ಲಿ ಶಾರ್ಜಿಲ್ ಶಾಂತಿಮೂಲ್ ದಕ್ಷಿಣ ಆಫ್ರಿಕಾದ ಪೀಟರ್ ಗ್ರುಗರ್ ವಿರುದ್ದ 15-6 ಅಂತರದಿಂದ ಸುಲಭ ಗೆಲುವನ್ನು ದಾಖಲಿಸಿ ಚಿನ್ನ ಗೆದ್ದುಕೊಂಡರು. ಇದೇ ವೇಳೆ ಫೋಯಿಲ್ ವಿಭಾಗದಲ್ಲಿ ತೇಜಸ್ ಪಾಟೀಲ್ ಕಂಚಿನ ಪದಕ ತಮ್ಮದಾಗಿಸಿಕೊಂಡರು. ಮಹಿಳೆಯರ ವಿಭಾಗದಲ್ಲೂ ಭಾರತೀಯ ಸ್ಪರ್ಧಿಗಳು ಆಧಿಪತ್ಯ ಸಾಧಿಸಿದ್ದು ಇಪಿ ವಿಭಾಗದಲ್ಲಿ ತನಿಷ್ಕಾ ಖತ್ರಿ ಚಿನ್ನ, ಖುಷಿ ದಾಭಡೆ ಬೆಳ್ಳಿ ಮತ್ತು ಪ್ರಾಚಿ ಲೋಹನ್ ಕಂಚಿನ ಪದಕ ತಮ್ಮದಾಗಿಸಿಕೊಂಡರು. ಇನ್ನು ಮಹಿಳೆಯರ ವೈಯಕ್ತಿಕ ಸೇಬರ್ ವಿಭಾಗದಲ್ಲಿ ಆಖರಿ ಬೆಳ್ಳಿ ಪದಕ ಜಯಿಸಿದರೆ ಶ್ರುತಿ ಜೋಶಿ ಮತ್ತು ಜೆರ್ಫಾಲಿನ್ ಕಂಚಿನ ಪದಕಗಳಿಗೆ ಭಾಜನರಾಗಿದ್ದಾರೆ. ಕ್ಯಾನ್ಸರ್ ರೋಗವನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚಲು ಹಾಗೂ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ಮತ್ತು ಆರೈಕೆ ಸಿಗುವಂತೆ ಮಾಡಲು ದೇಶದ ಉಳಿದ 19 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಕ್ಯಾನ್ಸರ್ ಅನ್ನು ಅಧಿಸೂಚಿತ ಕಾಯಿಲೆ ಎಂದು ಘೋಷಿಸುವಂತೆ ಸುಪ್ರೀಂಕೋರ್ಟ್ ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ ಮಸೂದೆ 2026ಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಅಂಕಿತ. ರಾಜ್ಯಸಭೆಯಲ್ಲಿ ಇಂದು ಕೇರಳ ಹೆಸರು ಬದಲಾವಣೆ ಮಸೂದೆ 2026 ಮಂಡಿಸಲಿರುವ ಕೇಂದ್ರ ಸಚಿವ ಅಮಿತ್ ಶಾ. ಪ್ರಸಕ್ತ ಸಾಲಿನ ನಿವ್ವಳ ನೇರ ತೆರಿಗೆ ಸಂಗ್ರಹ 8.11 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆ, ಶೇಕಡ 23ರಷ್ಟು ಹೆಚ್ಚಳ. ಪಾಲಿಕೆಗಳಿಗೆ ಆರ್ಥಿಕ ವರದಿ ಸಲ್ಲಿಕೆ ಅವಧಿ ವಿಸ್ತರಿಸಿದ ಬಂಡವಾಳ ಮಾರುಕಟ್ಟೆ ನಿಯಂತ್ರಣ ಸಂಸ್ಥೆ ಸೆಬಿ. ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ ಎರಡನೇ ದಿನವೂ ಪದಕ ಬೇಟೆ ಮುಂದುವರೆಸಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಶ್ರೋತೃಗಳೀಗ ಚಿತ್ರಗೀತೆಗಳು.

ನಿನ್ನೆ ಪ್ರೀತಿಸುವೆ ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ ಅವರು ಹಾಡಿರುವ ಕೆ ಕಲ್ಯಾಣ್ ಅವರ ರಚನೆಯನ್ನು ಕೇಳ್ತಾ ಇದ್ರಿ. ಗೀತೆಗೆ ಸಂಗೀತ ಸಂಯೋಜನೆ ರಾಜೇಶ್ ರಾಮನಾಥ್.

0: ಕಡ್ಡಿ ಸಾಯಿ ಬಾಲ್, ಒಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
2: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ. ಮುಂದೆ ಕೇಳಿ, ಪ್ರೀತಿಗಾಗಿ ಚಿತ್ರಕ್ಕಾಗಿ ಹರಿಹರನವರು ಹಾಡಿರುವ ಗೀತೆ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಎಸ್ ಎ ರಾಜ್ಕುಮಾರ್ ಅವರ ಸಂಗೀತ.

ಇದುವರೆಗೆ ಚಿತ್ರಕಥೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ, ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ಮೊದಲಿಗೆ ಹಿಂದಿಯಲ್ಲಿ, ಆನಂತರ 8 ಗಂಟೆ 15 ನಿಮಿಷಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ, ದೆಹಲಿ ಕೇಂದ್ರದ ಸಹ ಪ್ರಸಾರ.

0: the destination city for a transit hub. And with that, it's back to you, Anuja.
1: Thank you, Tanvi. And now before we end the bulletin, the headlines once again. Union Home Minister Amit Shah to move the Kerala alteration of name bill 2026 for consideration and passing in Rajya Sabha today to alter the name of Kerala. In Lok Sabha, Mines and Minerals Development and Regulation Amendment Bill to be tabled for consideration and passing. Prime Minister Narendra Modi to release autobiography of former President Ramnath Kovind in New Delhi today. Vice President C.P. Radhakrishnan flags off Har Ghar Tiranga bike rally at Bharat Mandapam. Alert issued for heavy rainfall over East Rajasthan, Madhya Maharashtra, Odisha, Jharkhand and Gangetic West Bengal today. And with that, we end the morning news. Have a nice day.
2: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ವಾಣಿ.
3: ಕೇಳುಗರಿಗೆಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಕ್ರಮ್, ಚಿಕ್ಕಮಗಳೂರು ಜಿಲ್ಲೆಯ ಜೋಡಿಲಿಂಗದಹಳ್ಳಿಯ ಆಯುಷ್ ವೈದ್ಯಾಧಿಕಾರಿ. ಕರಾವಳಿ ಭಾಗದ ತುಳುವರಲ್ಲಿ ಒಂದು ವಿಶೇಷ ಆಚರಣೆ ಇದೆ. ಇದಕ್ಕೆ ಆಟಿ ಅಮಾವಾಸ್ಯೆ ಕೆತ್ತೆ ಸೇವನೆ ಅಂತ ಸ್ಥಳೀಯವಾಗಿ ಕರೆಯುತ್ತಾರೆ. ಆಟಿ ಅಮಾವಾಸ್ಯೆ ಅಂದರೆ ಆಷಾಢ ಅಮಾವಾಸ್ಯೆ ಎಂದರ್ಥ. ಇದು ಆಷಾಢ ಮುಗಿದು ಶ್ರಾವಣ ಆರಂಭವಾಗುವ ಕಾಲ. ನಮ್ಮೆಲ್ಲ ಹಬ್ಬ ಹರಿದಿನಗಳು ಈ ರೀತಿ ಋತುವಿನ ಬದಲಾವಣೆಯನ್ನು ಸೂಚಿಸಲು ನಾವು ಮಾಡುವಂತಹ ಆಚರಣೆಗಳಾಗಿವೆ. ಹಾಗೆ ಈ ಆಟಿ ಅಮಾವಾಸ್ಯೆಯ ಕಷಾಯ ಸೇವನೆಯೂ ಸಹ ಆಷಾಢದಿಂದ ಶ್ರಾವಣಕ್ಕೆ ಬದಲಾಗುತ್ತಿರುವ ಪರಿಸರ ಸೂಚಕವಾದ ಒಂದು ಆಚರಣೆ ಆಗಿದೆ. ಈ ಆಟಿ ಅಮಾವಾಸ್ಯೆಯ ಮಧ್ಯರಾತ್ರಿ ಅಥವಾ ಬೆಳಗ್ಗಿನ ಜಾವದಲ್ಲಿ ತುಳುವರು ಕಾಡಿಗೆ ತೆರಳಿ ಲಭ್ಯ ಇರುವ ಒಂದು ವಿಶೇಷ ಮರದ ಚಕ್ಕೆಯನ್ನು ಕಲ್ಲಿನಿಂದ ಜಜ್ಜಿ ತೆಗೆದುಕೊಂಡು ಬಂದು ಕಷಾಯ ಮಾಡಿ ಸೇವಿಸುತ್ತಾರೆ. ಈ ಮರಕ್ಕೆ ಹಾಲೆ ಮರ ಅಥವಾ ಮದ್ದಾಲೆ ಮರ ಅಂತ ಸ್ಥಳೀಯವಾಗಿ ಕರೆಯುತ್ತಾರೆ. ಇದನ್ನು ಆಯುರ್ವೇದದಲ್ಲಿ ಸಪ್ತಪರ್ಣ ಅಂತ ಸೂಚಿಸಿದ್ದಾರೆ. ಈ ಹಿಂದೆ ಪದವಿ ಪಡೆದವರಿಗೆ ಗೌರವಾರ್ಥವಾಗಿ ಈ ಮರದ ಕೊಂಬೆಯನ್ನು ನೀಡುತ್ತಿದ್ದ ಕಾರಣ ಈ ಮರಕ್ಕೆ ಎಲ್ಸ್ಟೋನಿಯಾ ಸ್ಕೊಲಾರಿಸ್ ಎಂಬ ಹೆಸರಿದೆ. ಈ ಮರದಲ್ಲಿ ಸಾಕಷ್ಟು ಔಷಧೀಯ ಗುಣ ಇದೆ. ಆದ ಕಾರಣ ಇದನ್ನು ಆಟಿ ಅಮಾವಾಸ್ಯೆಯ ದಿನ ಸೇವಿಸುವಂತಹ ಒಂದು ಪದ್ಧತಿಯನ್ನು ನಮ್ಮ ಹಿರಿಯರು ನಡೆಸಿಕೊಂಡು ಬಂದಿದ್ದಾರೆ. ಬೆಳಗಿನ ಜಾವದಲ್ಲಿ ಸಂಗ್ರಹಿಸಿ ತೆಗೆದುಕೊಂಡು ಬಂದಂತಹ ಹಾಲೆ ಮರದ ಚಕ್ಕೆಗೆ ಬೆಳ್ಳುಳ್ಳಿ, ಜೀರಿಗೆ, ಕಾಳು ಮೆಣಸು ಹಾಕಿ ತುಸು ನೀರನ್ನು ಹಾಕಿ ಚೆನ್ನಾಗಿ ಕುದಿಸಿ ಕಷಾಯವನ್ನು ತಯಾರಿಸುತ್ತಾರೆ. ಬೆಳಗ್ಗೆ ಉಪಹಾರಕ್ಕೆ ಮುಂಚೆ ಖಾಲಿ ಹೊಟ್ಟೆಯಲ್ಲಿ ಮನೆಯ ಎಲ್ಲರಿಗೂ ವಿಶೇಷವಾಗಿ ಮಕ್ಕಳಿಗೆ ಸೇವಿಸಲು ನೀಡುತ್ತಾರೆ. ಇದರಿಂದ ಅವರ ಆರೋಗ್ಯ ಸದೃಢವಾಗಿರುತ್ತದೆ ಎಂಬ ನಂಬಿಕೆ ಇದೆ. ಇನ್ನು ಆಯುರ್ವೇದದ ಹಿನ್ನೆಲೆಯಲ್ಲಿ ವೈಜ್ಞಾನಿಕವಾಗಿ ಈ ಆಚರಣೆಯನ್ನು ನೋಡುವುದಾದರೆ ಆಯುರ್ವೇದದಲ್ಲಿ ಒಂದು ಋತು ಮುಗಿದು ಇನ್ನೊಂದು ಋತು ಆರಂಭವಾಗುವ ಕಾಲವನ್ನು ಋತು ಸಂಧಿ ಅಂತ ಕರೆಯುತ್ತಾರೆ. ಈ ಕಾಲದಲ್ಲಿ ಹವಾಮಾನದಲ್ಲಿ ಬದಲಾವಣೆಯಾಗುವ ಕಾರಣ ದೇಹವೂ ಸಹ ಹವಾಮಾನಕ್ಕೆ ತಕ್ಕಂತೆ ಹೊಂದಿಕೊಳ್ಳಲು ನಾವು ನಮ್ಮ ಆಹಾರ ವಿಹಾರಗಳನ್ನು ಬದಲಾವಣೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಈ ಆಟಿ ಅಮಾವಾಸ್ಯೆ ಅಥವಾ ಆಷಾಢ ಅಮಾವಾಸ್ಯೆಯಲ್ಲಿ ಆಷಾಢ ಮುಗಿದು ಶ್ರಾವಣ ಆರಂಭವಾಗುತ್ತದೆ, ಅಂದರೆ ಗ್ರೀಷ್ಮ ಋತು ಮುಗಿದು ವರ್ಷ ಋತು ಆರಂಭವಾಗುವ ದಿನ ಇದು. ಗ್ರೀಷ್ಮ ಋತುವಿನಲ್ಲಿ ವಾತಾವರಣದಲ್ಲಿ ಉಷ್ಣಾಂಶ ಜಾಸ್ತಿ ಇದ್ದು ಅದು ಮುಗಿದು ವರ್ಷ ಋತು ಆರಂಭವಾಗುವ ಕಾರಣ ಶೀತದ ಅಂಶ ವಾತಾವರಣದಲ್ಲಿ ಹೆಚ್ಚಾಗುವುದರಿಂದ ಶರೀರಕ್ಕೆ ತೊಂದರೆಯಾಗುತ್ತದೆ. ಹಾಗಾಗಿ ದೇಹ ಉಷ್ಣದಿಂದ ಶೀತಕ್ಕೆ ಹೊಂದಿಕೊಳ್ಳಲು ಬೇಕಾದಂತಹ ಅಂಶಗಳು ಈ ಸಪ್ತಪರ್ಣ ಅಥವಾ ಹಾಲೆ ಮರದ ಚಕ್ಕೆಯಲ್ಲಿದೆ. ಇದರೊಂದಿಗೆ ಬೆಳ್ಳುಳ್ಳಿ, ಜೀರಿಗೆ, ಕಾಳು ಮೆಣಸಿನಂತಹ ವಿಶೇಷ ಪದಾರ್ಥಗಳನ್ನು ಸೇರಿಸುವುದರಿಂದ ಮಳೆಗಾಲದ ಅಂದರೆ ವರ್ಷ ಋತುವಿನ ಶೀತವನ್ನು ಎದುರಿಸಲು ದೇಹ ಸಜ್ಜಾಗುತ್ತದೆ. ಇನ್ನು ಆಯುರ್ವೇದದ ರೀತಿಯಲ್ಲಿ ನೋಡುವುದಾದರೆ ವಿಷಮ ಜ್ವರ, ಜಂತುಹುಳು, ಉಬ್ಬಸದಂತಹ ಕಾಯಿಲೆಗಳನ್ನು ನಿಗ್ರಹಿಸುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಹಾಗೂ ಕರಳನ್ನು ಶುದ್ಧಿಗೊಳಿಸುತ್ತದೆ. ಇಂದಿಗೂ ಸಹ ಕರಾವಳಿಯ ಭಾಗದಲ್ಲಿ ಮನೆ ಮನೆಗಳಲ್ಲಿ ಆಟಿ ಅಮಾವಾಸ್ಯೆ ಕೆತ್ತೆ ಸೇವನೆ ಒಂದು ಸಂಪ್ರದಾಯವಾಗಿ ಆಚರಿಸಲಾಗುತ್ತದೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಶಿಬಿರಗಳನ್ನು ಆಯೋಜಿಸಿ ಆಟಿ ಅಮಾವಾಸ್ಯೆಯ ದಿನ ಹಾಲೆ ಮರದ ಚಕ್ಕೆಯ ಕಷಾಯವನ್ನು ಜನರಿಗೆ ತಲುಪಿಸುವ, ಆರೋಗ್ಯ ಕಾಪಾಡುವ ಕೆಲಸವನ್ನು ತೊಡಗಿದ್ದಾರೆ. ಈ ಒಂದು ವಿಶಿಷ್ಟ ಆಚರಣೆಯು ಕರಾವಳಿಯ ಭಾಗದಿಂದ ಹಿಡಿದು ಕೇರಳ ಮತ್ತು ಗುಜರಾತಿನವರೆಗೂ ಇರುತ್ತದೆ. ನಾವು ಸಹ ಈ ಹಾಲೆ ಮರದ ಕಷಾಯವನ್ನು ಅತಿ ಅಮಾವಾಸ್ಯೆಯ ದಿನ ಸೇವಿಸಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದಾಗಿದೆ. ನಮಸ್ಕಾರ.

ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಆಟಿ ಅಮಾವಾಸ್ಯೆ ಮದ್ದಾಲಿಯ ಅಥವಾ ಸಪ್ತಪರ್ಣದ ಔಷಧೀಯ ಗುಣಗಳ ಬಗ್ಗೆ ತಿಳಿಸಿದವರು ಡಾಕ್ಟರ್ ವಿಕ್ರಮ್ ಜಿ ಆರ್, ವೈದ್ಯಾಧಿಕಾರಿ ಸರ್ಕಾರಿ ಆಯುರ್ವೇದ ಔಷಧಾಲಯ ಜೋಡಿಲಿಂಗದಹಳ್ಳಿ ಕಡೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಸಮಯ ಸರಿಯಾಗಿ 8:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತು ನಾವು ನಮ್ಮ ದೇಶದ ಒಂದು ಅಭಿವೃದ್ಧಿಗೆ ಯುವಕರು ಬಹಳ ಪ್ರಮುಖರು ಅಂತ ಹೇಳಿ ಮಾತಾಡ್ತಾ ಇರ್ತೀವಿ. ಈ ಸಂದರ್ಭದಲ್ಲಿ ಇವತ್ತು ನಾವು ವಿಶ್ವ ಯುವ ದಿನಾಚರಣೆಯನ್ನ ಮಾಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಆಕಾಶವಾಣಿ ಬೆಂಗಳೂರು ಸ್ಟುಡಿಯೋಗೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಆಯುಕ್ತರು, ಅದೇ ರೀತಿ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಆಯುಕ್ತರಾದಂತಹ ಎಂಎನ್ ಅನುಚೇತ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ.
2: ಎಲ್ರಿಗೂ ನಮಸ್ಕಾರ.
1: ಸರ್, ಸಾಮಾನ್ಯವಾಗಿ ನಾವು ಯುವಕರು ಅಂತಂದ್ರೆ ಒಂದು ಡೆಫಿನಿಷನ್ ಕೊಡಬೇಕಾಗಿದೆ. ಮೊದಲಿಂದನೂ ಕೂಡ ಯುವಕರು ಅಂತಂದ್ರೆ ತಮ್ಮದೇ ಆದಂತಹ ಒಂದು ಶೈಲಿನಲ್ಲಿ ಅವರು ತುಂಬಾ ಚೈತನ್ಯಮಯವಾಗಿ ಬದುಕ್ತಿರ್ತಾರೆ. ಹಿರಿಯರು ಮತ್ತು ಯುವಕರ ಜೊತೆಗೆ ಸ್ವಲ್ಪ ಏನೋ ಒಂಥರ ತಿಕ್ಕಾಟಗಳು ಇದ್ದಂಗೆ ಕಾಣಿಸ್ತದೆ. ಆದ್ರೆ ಇವತ್ತು ನಾವು ಬೇರೆ ರೀತಿಯಲ್ಲಿ ಅವರನ್ನ ನಾವು ವ್ಯಾಖ್ಯಾನಿಸಬೇಕಾಗಿದೆ. ಯುವಕರು ಅಂತಂದ್ರೆ ನಿಮ್ಮ ಪ್ರಕಾರ ತಾವು ಒಬ್ಬ ಯುವಕರಾಗಿ ಏನ್ ಹೇಳಿ ಬಯಸ್ತೀರಿ ಸರ್?
2: ಅಂದ್ರೆ ಈ ನಾವೇನ್ ಸಾಧಾರಣವಾಗಿ ಬಯಸ್ತೀವಿ, ಸುಮಾರು 15 ವರ್ಷದಿಂದ 35 ವರ್ಷದವರೆಗೂ ಯಾರು ಈಗಿನ ಪೀಳಿಗೆ ಇದೆ ಅವ್ರನ್ನ ನಾವು ಯುವಕರು ಅಂತ ನಾವು ಎಲ್ಲ ಇದಕ್ಕೆ ಯೋಜನೆಗಳಿಗೆ ಒಂದು ಇದನ್ನ ಕೊಟ್ಟಿದ್ದೀವಿ.
1: ಹೌದೌದು ಸರಿ. ವಿಶ್ವ ಯುವ ದಿನಾಚರಣೆ ಅಂಗವಾಗಿ ನಾವು ಬಹಳಷ್ಟು ವಿಚಾರಗಳನ್ನು ಇವತ್ತು ಚರ್ಚೆ ಮಾಡಬೇಕಾಗಿದೆ. ಯಾಕಂದ್ರೆ ಯುವಕರನ್ನ ನಾವು ಮುನ್ನೆಲೆಯಲ್ಲಿ ಇಟ್ಕೊಂಡು ಬಹಳಷ್ಟು ವಿಚಾರಗಳನ್ನ ನಾವು ಮಾಡ್ತಾ ಇದ್ದೀವಿ. ಯುವಕರ ವಿಷಯದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ಅವರಿಗೆ ಒಂದು ಮಾನಸಿಕ ಒತ್ತಡ ಆಗಿರಬಹುದು ಅಥವಾ ಆರ್ಥಿಕ ಸಬಲೀಕರಣ ಆಗಿರಬಹುದು ಇತ್ಯಾದಿಗಳು. ತಾವು ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಆಯುಕ್ತರಾಗಿ ಅಲ್ಲಿ ಏನೇನು ಅಂಶಗಳನ್ನು ತಾವು ಕಂಡುಕೊಳ್ತೀರಾ ಸರ್?
2: ನೋಡಿ, ಬಹುಮುಖ್ಯವಾಗಿ ಇಂದಿನ ಯುವ ಪೀಳಿಗೆಗೆ ಒಂದು ಏನು ಡಿಜಿಟಲ್ ಹೈಜೀನ್ ಅಂತ ಹೇಳ್ತೀವಿ, ಅದೊಂದು. ಎರಡನೇದು ಸೈಬರ್ ಕ್ರೈಮ್ಸ್ ಇರ್ಬೋದು. ಮತ್ತೆ ತಾವು ಹೇಳ್ದಂಗೆ ಒತ್ತಡಗಳು ಜಾಸ್ತಿ, ಯಾಕಂದ್ರೆ ಇವತ್ತು ಇನ್ಫಾರ್ಮೇಶನ್ ಏಜ್ ಇದು, ಬಹಳಷ್ಟು ಇನ್ಫಾರ್ಮೇಶನ್ ಓವರ್ಲೋಡ್ ಆಗ್ತಾ ಇದೆ. ಸೊ ಅದನ್ನ ಆ ನಿಟ್ಟಿನಲ್ಲಿ ಹೇಗೆ ಅವರು ಜೀವನ ಅವರು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು, ಅದು ಬಹಳ ಇಂಪಾರ್ಟೆಂಟ್ ಆಗಿದೆ. ನಾವು ನೋಡ್ಬೇಕಂದ್ರೆ ನಮ್ಮ ಕ್ರೀಡಾ ಇಲಾಖೆ ವತಿಯಿಂದ ಬಹುಮುಖ್ಯವಾಗಿ ನಾವು ಸರ್ಕಾರದ ಯೋಜನೆ ಒಂದು ಹಾಕೊಂಡಿರೋದು, ಒಂದು ಭಾರತ ಜೋಡೋ ಯುವ ಸಂಘ ಅಂತ, ಅದನ್ನ ಈಗ ಪ್ರಾರಂಭಿಸ್ತಾ ಇದ್ದೀವಿ. ಅದರಲ್ಲಿ ಏನಂತ ಹೇಳಿದ್ರೆ ಒಂದು ಒಂದೊಂದು ಗ್ರಾಮ ಪಂಚಾಯತ್ಗೂ ಕೂಡ ಒಂದೊಂದು ವಾರ್ಡಲ್ಲೂ ಕೂಡ ಒಂದೊಂದು ಸಂಘ ಇರುತ್ತೆ. ಕನಿಷ್ಠ ಒಂದು 200 ಜನದ ಸಂಘ ಇರುತ್ತೆ. ಅದರಲ್ಲಿ ಅವರೆಲ್ಲ ಕೂಡ ಸೇರ್ಕೊಂಡು ಪಾಲ್ಗೊಂಡು ಈ ಸಂವಿಧಾನದ ಮೌಲ್ಯಗಳನ್ನು, ಕ್ರೀಡೆ ಸಂಸ್ಕೃತಿಯನ್ನ ಅದು ಬೆಳೆಸ್ಕೊಳ್ಳೋದಕ್ಕೆ ಒಂದು ರೂಪಿಸ್ಕೊಳ್ಳೋದಕ್ಕೆ ಒಂದು ಮಾಡ್ತಾ ಇದೀವಿ.
1: ಸಾಂಸ್ಕೃತಿಕವಾಗಿ ಮತ್ತು ಕ್ರೀಡೆ ದೃಷ್ಟಿಯಿಂದ ಅವರಿಗೆ ಏನಾದರೂ ಅವಕಾಶಗಳಿದೆಯಾ, ವಿಶೇಷವಾಗಿ ಮೀಸಲಾತಿ ಅನ್ನೋ ತರ ಏನಾಗಿದೆಯಾ?
2: ಕ್ರೀಡಾಪಟುಗಳಿಗೆ ನಮ್ಮ ಸರ್ಕಾರಿ ನೌಕರಿಯಲ್ಲಿ 2% ಮೀಸಲಾತಿನ ಈಗ ಒದಗಿಸ್ಕೊಟ್ಟಿದ್ದೀವಿ. ಈಗ ಆಗ್ತಾರಂತ 70,000 ಹುದ್ದೆಗಳ ಭರ್ತಿಯಲ್ಲಿ 2% ಮೀಸಲಾತಿ ಇದೆ. ಅದಲ್ದಲೆ ಯಾರು ಒಲಿಂಪಿಕ್ಸ್ ಮತ್ತೆ ಏಷ್ಯನ್ ಗೇಮ್ಸ್ ಅನ್ನ ಗೆಲ್ತಾರೆ ಅವ್ರಿಗೆ ನೇರವಾಗಿ ಗ್ರೂಪ್ ಎ ಗ್ರೂಪ್ ಬಿ ಪೋಸ್ಟ್ ಅಲ್ಲಿ ಅವ್ರಿಗೆ ಮೀಸಲಾತಿ ಇಡಲಾಗಿದೆ. ಅದಲ್ದಲೆ ಕೂಡ ಯಾರು ಕ್ರೀಡಾಪಟುಗಳಿದ್ದಾರೆ ಅವ್ರ ಗುರಿ ಒಲಿಂಪಿಕ್ಸ್ ಅಂತ ಹೇಳಿ ಒಂದೊಂದು ಕ್ರೀಡಾಪಟುಗಳಿಗೆ ನಾವು ವರ್ಷಕ್ಕೆ 10 ಲಕ್ಷ ರೂಪಾಯಿನ ನೀಡ್ತಾ ಇದ್ದೇವೆ. ಬಹಳಷ್ಟು ಸೌಲಭ್ಯಗಳು ಸರ್ಕಾರದ ವತಿಯಿಂದ ನೀಡ್ತಾ ಇದೆ.
1: ಸರ್, ಈಗ ಯುವಕರು ಜಾಗತಿಕ ಮಟ್ಟದಲ್ಲಿ ನಮ್ಮ ಭಾರತದಲ್ಲೇ ತುಂಬಾ ಹೆಚ್ಚು ಇದ್ದಾರೆ ಅಂತ ಹೇಳಿ ನಾವು ಇವತ್ತು ಬಹಳ ಗೌರವದಿಂದ ಹೇಳ್ಕೊಳ್ತೀವಿ. ಮತದಾನದ ಹಕ್ಕು ಆಗಿರಬಹುದು ಅಥವಾ ಬೇರೆ ಬೇರೆ ದೃಷ್ಟಿಯಿಂದನೂ ಕೂಡ ಅವರನ್ನ ನಾವು ಬಾಧ್ಯಸ್ಥರನ್ನಾಗಿ ಮಾಡ್ಬಿಡ್ತೀವಿ. ಹಾಗಾಗಿ ಅವರ ಒಂದು ಪಾತ್ರ ಬಹಳ ದೊಡ್ಡದಿದೆಯಲ್ಲ. ಈ ಸಂದರ್ಭದಲ್ಲಿ ಈ ಸ್ಪರ್ಧಾತ್ಮಕವಾಗಿ ಗೆಲ್ಲಬೇಕು, ನಾವೇನಾದ್ರೂ ತುಂಬಾ ಹೋರಾಟ ಮಾಡಬೇಕು, ಉದ್ಯೋಗ ದಕ್ಕಿಸಿಕೊಳ್ಳಬೇಕು ಅಂತ ವಿಷಯವನ್ನೇ ತುಂಬಾ ಮೇಲೆ ಇದೆ. ಹಾಗಾಗಿ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಅವರು ಹೇಗೆ ತಮ್ಮನ್ನ ತಾವು ತೊಡಗಿಸಿಕೊಳ್ಳಬಹುದು ಅಂತ ಹೇಳಿ ಸರ್?
2: ಅಂದ್ರೆ ಅವರು ಒಂದು ಕ್ರಿಟಿಕಲ್ ಥಿಂಕನ್, ಏನು ವಿಮರ್ಶಾತ್ಮಕ ಚಿಂತನೆ ಅಂತ ಹೇಳ್ತೀವಿ, ಅಥವಾ ಏನು ಸಮಸ್ಯೆಗಳನ್ನ ಎದುರಿಸ್ತಾರೆ ಅದನ್ನ ಬಗೆಹರಿಸುವಂತ ಒಂದು ಸಾಮರ್ಥ್ಯ ಇರಬೇಕು. ಮತ್ತೆ ಅದೇ ಹೇಳಿದ್ನಲ್ಲ, ಈ ಡಿಜಿಟಲ್ ಎರಾದಲ್ಲಿ ಡಿಜಿಟಲ್ ಸಾಕ್ಷರತೆಯನ್ನು ಅವ್ರು ಹೊಂದಿರಬೇಕು. ಯಾಕಂದ್ರೆ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಇವತ್ತು ಹೇಳಕ್ಕಾಗಲ್ಲ. ನಾವೆಲ್ಲ ಹೇಳ್ತೀವಿ ಡೀಪ್ ಫೇಕ್ ಇರ್ಬೋದು, ಫೇಕ್ ನ್ಯೂಸ್ ಇರ್ಬೋದು, ಅಂಥದ್ದು ಇತ್ಯಾದಿ ಅಂತ. ಸೊ ಯಾವುದೇ ವಿಚಾರಗಳನ್ನು ಅವರು ಒಂದು ಸರಿ ಪರಿಶೀಲಿಸಿ ಅದನ್ನ ವಿಮರ್ಶಿಸಿ ಅದನ್ನ ಅವರು ಸ್ವಲ್ಪ ಯೋಚನೆ ಮಾಡಿ ಅದನ್ನ ಬಳಕೆ ಮಾಡ್ಕೋಬೇಕು ಮತ್ತು ಪ್ರಚಾರ ಮಾಡಬೇಕು.
1: ಈ ವರ್ಷದ ಯುವ ದಿನದ ಸಂದರ್ಭದಲ್ಲಿ ಏನು ಘೋಷವಾಕ್ಯ ಇದೆ ಸರ್?
2: ಈ ವರ್ಷದ

0: ಯುವಜನರು ಘೋಷವಾಕ್ಯ ಇರೋದು ವಿಭಿನ್ನ ಸಂದರ್ಭಗಳು ಸಮಾನ ಆಕಾಂಕ್ಷೆಗಳು ಅಂದರೆ ಡಿಫ್ರೆಂಟ್ ಕಾಂಟೆಕ್ಸ್ ಕಾಮನ್ ಆಸ್ಪಿರೇಷನ್ಸ್ ಅಂತ. ಅಂದರೆ ಎಲ್ಲ ವಿವಿಧ ಭೌಗೋಳಿಕ ಅಥವಾ ಸಾಮಾಜಿಕ ಹಿನ್ನೆಲೆಯಿಂದ ಬಂದಿರ್ತಾರೆ, ಆದರೆ ಅವರೆಲ್ಲರ ಕನಸುಗಳು ಒಂದೇ ಇರುತ್ತೆ. ಅವರು ಏನು ಒಂದು ಗೌರವಿತಂತ ಜೀವನ ಇರ್ಬೋದು ಅಥವಾ ಗುಣಮಟ್ಟದ ಶಿಕ್ಷಣ ಇರ್ಬೋದು ಅಥವಾ ಒಂದು ಸುಸ್ಥಿರವಾದಂತಹ ಭವಿಷ್ಯ ಪಡೆದುಕೊಡಂತ ಇರಬಹುದು.
1: ಉತ್ತಮ ಶಿಕ್ಷಣವನ್ನು ಪಡೆದು ತಮ್ಮ ಭವಿಷ್ಯವನ್ನ
0: ರೂಪಿಸಿಕೊಳ್ಬೇಕು ಅಂತ
1: ಆ ಹಿನ್ನೆಲೆಯಲ್ಲಿ ಅವರು ಸಾಕಷ್ಟು ಪ್ರಯತ್ನ ಕೂಡ
0: ಮಾಡಬೇಕಾದ
1: ಇಂತಹ ಯುವಕರು ನಾಳಿನ ಭಾರತದ ನಾಯಕತ್ವವನ್ನು ವಹಿಸಿಕೊಳ್ಬೇಕು ಅಂತ ದಿಶೆಯಲ್ಲಿ ಅನೇಕ ಕೆಲವು ಬದಲಾವಣೆಗಳನ್ನ ನೋಡ್ತಾ ಇದೀವಿ ನಾವು ಇವಾಗ.
0: ಹೌದು, ನೋಡ್ತಾ ಇದೀವಿ.
1: ಆ ವಿಚಾರಗಳ ಬಗ್ಗೆ ಏನ್ ಅನ್ಸುತ್ತೆ ಸರ್ ತಮ್ಗೆ?
0: ನೋಡಿ, ತಾವು ಮೊದಲೇ ಹೇಳ್ದಂಗೆ ಇಂದಿನ ಯುವಕರು ನಾಳೆಯ ನಾಯಕರು, ಇಂದಿನ ಮಕ್ಕಳು ನಾಳೆಯ ಪ್ರಜೆಗಳು. ಸೊ ಹಾಗಾಗಿ ನಾನು ಹೇಳ್ದಂಗೆ ಅವರು ಒಂದು ಏನು ಚಾರಿತ್ರ್ಯವನ್ನು ಅವರು ನಿರ್ಮಾಣ ಮಾಡಬೇಕಾಗಿದೆ. ನಮ್ಮ ವಿದ್ಯೆ ಒಂದೇ ಅಲ್ಲ, ಒಬ್ಬ ವ್ಯಕ್ತಿಯ ಚಾರಿತ್ರ್ಯ ಏನಿದೆ ಅದು ಅವ್ರ ಮುಂದಿನ ದಿನಗಳಲ್ಲಿ ಅವ್ರ ಭವಿಷ್ಯನ ನಿರ್ಧರಿಸುತ್ತೆ. ಸೊ ಹಂಗಾಗಿ ಬರೀ ಒಂದು ಸುಖದ ಸಮಯದಲ್ಲಿ ಒಂದೇ ಅಲ್ಲ, ಕಷ್ಟದ ಸಮಯದಲ್ಲಿ ಅವರು ಏನು ತಾಳ್ಮೆ ಮತ್ತು ಏನು ನಾಯಕತ್ವವನ್ನು ಅವರು ಬೆಳೆಸ್ಕೋತಾರೆ ಅದು ಅವರ ತಪ್ಪು ದಾರಿ ಹಿಡಿದೇ ಇರಂಗೆ ಅವ್ರನ್ನ ಕಾಪಾಡುತ್ತೆ ಅಂತ ನಾನು ಹೇಳಬಯಸ್ತೇನೆ.
1: ಸರ್, ತಾವು ಇದೀಗ ಪ್ರಸ್ತಾಪ ಮಾಡಿದ್ರಿ ಈ ಡಿಜಿಟಲ್ ಬಗ್ಗೆ ಸಾಕಷ್ಟು ಆಸಕ್ತಿ ಇದೆ ಅವರಿಗೆ, ಮೊಬೈಲ್ ಬಳಕೆ ಆಗಿರ್ಬೋದು ಅಥವಾ ಲ್ಯಾಪ್ಟಾಪ್ ಬಳಕೆ ಆಗಿರ್ಬೋದು, ಇದನ್ನು ಸತತವಾಗಿ ತಮ್ಮ ಜೊತೆಗೆ ಅದು ಬದುಕಿನ ಅಂಗ ಅದು ಉಸಿರು ಅಂತನೋ ರೀತಿಯಲ್ಲಿ ಬಳಸ್ತಾ ಇದ್ದಾರೆ. ಅದರ ಮೂಲಕವಾಗಿ ಅವರು ಏನು ಸಾಧನೆ ಮಾಡ್ಲಿಕ್ಕೆ ಸಾಧ್ಯವ ಅಥವಾ ತುಂಬಾ ದಾರಿ ತಪ್ಪತಾ ಇದ್ದಾರೆ, ಈ ಸಂದರ್ಭದಲ್ಲಿ ನಾವು ಬಹಳಷ್ಟು ಯೋಚನೆ ಮಾಡಬೇಕಾಗಿರೋದು.
0: ನೋಡಿ, ಈ ಇವತ್ತಿನ ಜಗತ್ತಿನಲ್ಲಿ ಮೊಬೈಲ್ ಫೋನ್ ಮತ್ತೆ ಸೋಷಿಯಲ್ ಮೀಡಿಯಾ ತಾವು ಹೇಳದಂಗೆ ಒಂದು ಜೀವನದ ಅಂಗ ಆಗ್ಬಿಟ್ಟಿದೆ. ನಾವು ಅದಕ್ಕೆ ಇಷ್ಟಪಡ್ತೀವೋ ಇಷ್ಟಪಡಲ್ವೋ ಅದು ಒಂದು ವಾಸ್ತವಾಂಶ ಇವತ್ತಿನ ಜೀವನದ್ದು. ಹಂಗಿರ್ಬೇಕಾದ್ರೆ ಅದರ ಸದ್ಬಳಕೆ ಮಾಡ್ಕೊಂಡು ಒಂದು ಬ್ಯಾಲೆನ್ಸ್ ತಗೊಂಡು ಬಂದು ಅವರ ಜೀವನದಲ್ಲಿ ಅದು ಹೇಗೆ ಎಷ್ಟು ಅನುಕೂಲ ಆಗುತ್ತೆ ಅದನ್ನು ಅವರು ಬಳಸ್ಕೊಂಡು ಮಾಡಿಕೊಂಡ್ರೆ ಇದಾಗತ್ತೆ. ಯಾಕಂದ್ರೆ ಈಗ ಇರೋದು ನಾವು ಇನ್ಫಾರ್ಮೇಷನ್ ಏನು ಏಜ್ ಏನು ಮಾಹಿತಿ ಯುಗ ಅಂತ ನಾವೇನು ಕರಿತೀವಿ, ಫಿಂಗರ್ ಟಿಪ್ಸಲ್ಲಿದೆ ಪ್ರತಿಯೊಬ್ಬರು ಕೂಡ. ಈ ಹಳೆ ಕಾಲದ್ದು ಹೊರಟೋಯ್ತು. ನಾವು ಚಿಕ್ಕವರಿದ್ದಾಗ ಓದ್ಬೇಕಂದ್ರೆ ಲೈಬ್ರರಿಗೆ ಹೋಗ್ಬೇಕಿತ್ತು, ಜೆರಾಕ್ಸ್ ಮಾಡಿಸ್ಕೋಬೇಕಿತ್ತು, ಅದನ್ನ ಬಂದು ರಟ್ಟೊಡಿಬೇಕಿತ್ತು, ಎಕ್ಸಾಮಲ್ಲಿ ಪಾಸ್ ಮಾಡಬೇಕು. ಈಗ ಹಂಗಲ್ಲ, ಈಗ ನಮ್ಮ ಮೊಬೈಲ್ ಫೋನಲ್ಲೇ ನಮ್ಗೆ ಯಾವ ಮಾಹಿತಿ ಬೇಕೋ ಅದು ಸಿಗುತ್ತೆ. ಬಟ್ ಅದರಲ್ಲಿ ಅಥೆಂಟಿಕ್ ಇನ್ಫಾರ್ಮೇಷನ್ ಯಾವುದು, ಕರೆಕ್ಟ್ ಇನ್ಫಾರ್ಮೇಷನ್ ಯಾವುದು, ಆ ವಿವೇಚನೆಯನ್ನು ಈಗಿನ ಮಕ್ಕಳು ರೂಪಿಸ್ಕೊಳ್ಬೇಕಾಗಿದೆ. ಯಾಕಂದ್ರೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಹೇಳೋದು ಈಗ ಇತ್ತೀಚಿನ ದಿನಗಳಲ್ಲಿ ಅದು ಬೇರೆ. ಈ ಕೃತಕ ಬುದ್ಧಿಮತ್ತೆ ಏನು ಇಂಟೆಲಿಜೆನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಮೇಲೆ ಅದನ್ನ ಡಿಫ್ರೆನ್ಶಿಯೇಟ್ ಮಾಡೋದೇ ಕಷ್ಟ ಆಗ್ತಾ ಇದೆ, ಯಾವ್ದು ನಿಜ ಯಾವ್ದು ಸುಳ್ಳು ಅಂತ. ಸೊ ಆ ವಿವೇಚನೆಯನ್ನ ಬೆಳೆಸ್ಕೋಬೇಕು ಎಲ್ಲ ಮಕ್ಕಳು ಅಂತ ನಾನು ಹೇಳಬೇಕು.
1: ಬೌದ್ಧಿಕ ಮಟ್ಟದಲ್ಲಿ ಜಾಗತಿಕ ಮಟ್ಟದಲ್ಲಿ ನಮ್ಮ ದೇಶದ ಯುವಕರು ಬಹಳ ಚುರುಕು, ಬಹಳಷ್ಟು ಅನೇಕ ಸ್ಥಾನಗಳನ್ನ ಅವರು ಅಲಂಕರಿಸಿಕೊಳ್ಳಬಹುದು ಅಂತ ಹೇಳಿ ಹೇಳ್ತೀವಿ ನಾವು. ಇಂಥ ಸಂದರ್ಭದಲ್ಲಿ ಉದ್ಯೋಗವನ್ನ ತಮ್ಮದನ್ನಾಗಿಸ್ಬೇಕು, ಉದ್ಯೋಗಶೀಲರಾಗಿ ಬದುಕಬೇಕು. ಅದಕ್ಕಾಗಿ AI ಅಂತ ಅಂಶ ಒಂದು ತೊಡಕಾಗಬಾರದು ಅಂತ ಹೇಳಿ. AI ಬರಲಿ, ತಾಂತ್ರಿಕವಾಗಿ ಸಾಕಷ್ಟು ಬದಲಾವಣೆ ಇರಬಹುದು. ಇದಕ್ಕಾಗಿ ಸರ್ಕಾರಗಳು ಕೂಡ ಮುಂದೆ ಬಂದು ಅವರಿಗೆ ಅವಕಾಶ ಕೊಡಬೇಕಾಗತ್ತಲ್ಲ. ಈ ದಿಸೆಯಲ್ಲಿ ಏನೇನು ಯೋಜನೆಗಳಿವೆ ಸರ್? ಈಗ ಶಿಕ್ಷಣ ಪಡೆಯುವ ವಿಷಯದಲ್ಲಿ ಆಗಿರಬಹುದು ಅಥವಾ ಅನೇಕ ಫೆಲೋಶಿಪ್ಗಳನ್ನಾಗಲಿ ಅಥವಾ ಈ ಸ್ಕಾಲರ್ಶಿಪ್ಗಳನ್ನು ಪಡೆಯುವ ವಿಷಯದಲ್ಲಿ ಕೂಡ ಅವರಿಗೆ ಅನುಕೂಲತೆಗಳು ಇರಬಹುದಲ್ಲ.
0: ಹೌದು. ಸೊ ಈ ವರ್ಷದಿಂದ 9ನೇ ತರಗತಿಯಿಂದಲೇ ಸಿಲೆಬಸ್ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಒಂದು ಇದು ಮಾಡಿದ್ದಾರೆ. ಸುಮಾರು 1800 ಸರ್ಕಾರಿ ಸ್ಕೂಲ್ ಮತ್ತು ಕಾಲೇಜ್ಗಳಲ್ಲಿ. ಅದಲ್ದಲೇ ಆವಿಷ್ಕಾರ ಅಂತ ಒಂದು ಯೋಜನೆ ಇದೆ. ಆ ಯೋಜನೆಯಲ್ಲಿ ಏನು ಸಂಶೋಧನೆ ಮಾಡ್ತಾರೆ ಅದಕ್ಕೆ ಪೇಟೆಂಟ್ ಪಡೆಯಲು ಒಂದು ಆರ್ಥಿಕ ನೆರವನ್ನು ಸರ್ಕಾರ ಕೊಡ್ತಾ ಇದೆ. ಬಹುಮುಖ್ಯವಾಗಿ ಯುವನಿಧಿ ಅಂತ ಒಂದು ಯೋಜನೆ ಇದೆ. ಈ ಯುವನಿಧಿ ಯೋಜನೆಯಡಿಯಲ್ಲಿ ಸುಮಾರು 447,000 ಅಭ್ಯರ್ಥಿಗಳು ಇದನ್ನ ಸಹಾಯ ಪಡ್ಕೋತಾರೆ. ಇದರಲ್ಲಿ ನೇರವಾಗಿ ಅವರಿಗೆ ಒಂದು ಭತ್ಯೆಯನ್ನ ಪಾವತಿಸಲಾಗ್ತಾ ಇದೆ. ಈಗಾಗಲೇ ಸುಮಾರು 1,154 ಕೋಟಿ ವೆಚ್ಚವನ್ನು ಸರ್ಕಾರ ಮಾಡಿದೆ. ಸೊ ಇದ್ರ ಜೊತೆಗೆ ಕಲಿಕೆ ಜೊತೆ ಕೌಶಲ್ಯ ಅಂತ ಒಂದು ಯೋಜನೆ ಮಾಡ್ಕೊಂಡಿದೀವಿ. ಅದರಲ್ಲಿ ಈ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಮಾರ್ಕೆಟ್ ಆಧಾರಿತ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಸೊ ಅದು ಅಲ್ಲದಲ್ಲೇ ಬೃಹತ್ ಉದ್ಯೋಗ ಮೇಳಗಳನ್ನು ಮಾಡ್ತಾ ಇದ್ದೀವಿ. ಏನು ಕಲಿಕೆ ನಂತರ ಏನು ಉದ್ಯೋಗ ಇದೆ ಅದರಲ್ಲೂ ಕೂಡ ಅವರಿಗೆ ಒಂದು ನೆರವಾಗಲಿ ಅಂತೇಳಿ ಸರ್ಕಾರ ಈ ಎಲ್ಲ ಯೋಜನೆಗಳನ್ನು ಮಾಡಿದೆ
1: ಅಲ್ವಾ. ಈಗ ಬಹುತೇಕ ನಾವೆಲ್ಲರೂ ಚರ್ಚೆ ಮಾಡೋದೇನಂತಂದ್ರೆ ಯುವಕರಿಗೂ ಆಗಲಿ ತಂದೆ ತಾಯಿಗೆ ಪೋಷಕರಿಗಾಗಲಿ ಅಥವಾ ಮಕ್ಕಳಿಗಾಗಲಿ ಸ್ವಲ್ಪ ಏನೋ ತುಂಬಾ ಗ್ಯಾಪ್ ಇದೆ ಅಂತೇಳಿ ಹಿರಿಯರ ಮಾತುಗಳನ್ನ ಯುವಕರು ಅಷ್ಟಾಗಿ ಕೇಳಲ್ಲ ಅಂತ ಹೇಳಿ ಒಂದ್ ಕಡೆ ಹೇಳ್ತಿದ್ರೆ, ಇಲ್ಲ ಅವರಿಗೆ ಬಹಳಷ್ಟು ವಿವೇಚನಾ ಶಕ್ತಿ ಇದೆ, ಅವರು ತುಂಬಾ ಪ್ರಬಲರು, ಆದ್ರೆ ಹಿರಿಯರ ಒಂಥರ ಅದರಲ್ಲಿ ಇಂಟರ್ಫಿಯರ್ ಆಗಬಾರ್ದು, ಅವರಿಗೆ ಬಿಟ್ಬಿಡ್ಬೇಕು, ಅವ್ರು ಮುಂದೆ ಬರ್ತಾರೆ ಅಂತ ಹೇಳ್ತಾ ಇರ್ತೀವಿ. ಆದ್ರೆ ಎಷ್ಟೋ ಸಲ ಮುಂದೆ ಬರಕ್ ಆಗ್ತಿರಂಗಿಲ್ಲ, ಅನೇಕ ಸವಾಲುಗಳಿವೆ ಅವರಿಗೆ. ಈ ಎಲ್ಲಾ ಸವಾಲುಗಳನ್ನು ಮೆಟ್ಟಿ ನಿಲ್ಬೇಕಂತಂದ್ರೆ ಅವರಿಗೆ ಉದ್ಯೋಗ ಒಂದೇ ಬಹಳ ಮುಖ್ಯ ಅಂತ ಹೇಳಿ ನಾವು ಮಾತಾಡ್ತೀವಿ ಸರ್.

0: ಆ ಉದ್ಯೋಗ ಪಡಿಬೇಕಂದಾಗ ಹೇಗೆ ಅವರು ಸ್ಪರ್ಧಾತ್ಮಕವಾಗಿ ತಮ್ಮಂತ ಮೆಟ್ಟಿ ನಿಲ್ಲಬಹುದು, ಏನೇನು ಪ್ರಯತ್ನಗಳನ್ನು ಅವ್ರು ಮಾಡಬೇಕು ಅಂತ ಅನ್ನೋದನ್ನ ಹೇಳಿ ಸರ್. ಈಗ ಸ್ಪರ್ಧಾತ್ಮಕ ಪರೀಕ್ಷೆಗಳಂದ್ರೆ ಈಗ UPSC ಆಗಿರ್ಬೋದು, KS ಆಗಿರ್ಬೋದು, ಇನ್ನಿತರ ಯಾವುದೇ ಪರೀಕ್ಷೆಗಳನ್ನಾಗಲಿ ಹೇಗೆ ತಯಾರಿ ಮಾಡ್ಕೋಬೇಕು?
1: ನೋಡಿ, ಬಹು ಮುಖ್ಯವಾಗಿ ಯಾರೇ ಆಗಲಿ ಒಂದು ಓದುವಿಕೆಯನ್ನ ಬಳಸ್ಕೋಬೇಕು ಚಿಕ್ಕ ವಯಸ್ಸಿನಲ್ಲೇ. ಏನೇ ವಿಷಯ ಇರ್ಬೋದು ಅದ್ರ ಬಗ್ಗೆ ಆಳವಾಗಿ ಅದ್ರ ಬಗ್ಗೆ ಓದಿ ಅರ್ಥ ಮಾಡ್ಕೊಂಡು ಮನದಟ್ಟ ಮಾಡ್ಕೋಬೇಕಾಗಿದೆ. ಯಾಕಂದರೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ನಾವು ನೋಡ್ತೀವಿ ಅದನ್ನು ಬರೀ ಬಾಯ್ಗಟ್ಟು ಮಾಡಿ ಅದರ ಮೇಲೆ ನಾವು ಎಕ್ಸಾಮಿನೇಷನ್ ಪಾಸ್ ಮಾಡೋಕ್ಕಾಗಲ್ಲ. ಹೀಗಿರ್ಬೇಕಾದ್ರೆ ಎಲ್ಲರೂ ಕೂಡ ನಾನು ಹೇಳ್ದಂಗೆ ಒಂದು ಓದುವಿಕೆ ಕಲಿವಿಕೆಗೆ ಹೆಚ್ಚು ಮಹತ್ವ ಕೊಟ್ಟು ಯಾವುದೇ ವಿಷಯ ಆಗಿರ್ಬೋದು ಅದ್ರ ಬಗ್ಗೆ ಆಳವಾಗಿ ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕಾಗಿದೆ ಒಂದು. ಎರಡನೇದು, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಏನು ಟೆಸ್ಟ್ ಮಾಡ್ತಾರೆ ಅಂದರೆ ನಮ್ಮ ರೀಸನಿಂಗು, ಆಪ್ಟಿಟ್ಯೂಡು, ಇಂಥದನ್ನ ಟೆಸ್ಟ್ ಮಾಡ್ತಾರೆ ನಮ್ಮ ಕ್ಯಾರೆಕ್ಟರ್ನ. ಸೊ ಹಂಗಾಗಿ ನಾವು ಒಳ್ಳೆ ಕ್ಯಾರೆಕ್ಟರ್ನ ಬೆಳೆಸ್ಕೋಬೇಕು. ಹೇಗೆ ಬೆಳೆಸ್ಕೋಬೋದು? ಸಂವಾದ ಮಾಡೋದಿರ್ಬೋದು, ಚರ್ಚೆ ಮಾಡೋದಿರ್ಬೋದು, ಬೇರೆ ವಿಭಿನ್ನ ಅಭಿಪ್ರಾಯಗಳನ್ನು ನಾವು ಸ್ವೀಕರಿಸೋದಿರ್ಬೋದು, ಅಥವಾ ಯಾಕೆ ಅದನ್ನು ಒಪ್ಪೋದಿಲ್ಲ ಅಂತ ಹೇಳಿ ಒಂದು ಪ್ರಶ್ನೆ ಮಾಡೋದು, ವಸ್ತುನಿಷ್ಠವಾಗಿ ನಾವು ಮಾಡಬೇಕಾಗಿದೆ. ಸೊ ಹಂಗಾಗಿ ಇಂಥ ಚಾರಿತ್ರ್ಯನ ನಾವು ಬೆಳೆಸ್ಕೋಬೇಕು ಭಾಳ ತಾಳ್ಮೆಯಿಂದ. ಇದು ಇದ್ರೆ ಎಲ್ಲ ಮತ್ತು ಎಲ್ಲ ಕಡೆಯಿಂದ ನಾವು ಜ್ಞಾನವನ್ನು ಸ್ವೀಕರಿಸೋಕ್ಕೆ ನಾವು ಓಪನ್ ಮೈಂಡೆಡ್ ಆಗಿದ್ರೆ ಅನುಕೂಲ ಆಗುತ್ತೆ.
0: ಅದೇ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಫೇಕ್ ಇರುತ್ತೆ, ಆ ಒಂದು ಅಂಶನೇ ಅಂತಿಮ ಅಂತ ಅಂದ್ಕೊಂಡು ಅದನ್ನು ಓದಿ ಇದೇ ಸತ್ಯ ಅಂತ ಅಂತೇಳಿ ಅಂದ್ಕೊಳ್ಳೋದು ಬಂದಾದ್ರೆ, ಶಿಕ್ಷಣ ಪಡೆಯುವಲ್ಲೂ ಕೂಡ ಹೇಗೆ ಅದನ್ನು ನಾವು ತಯಾರಿ ಮಾಡಬೇಕು ಅಂತ ಅನ್ನೋದ್ರ ಕಡೆನೂ ಅವರು ಡಿಸೈಡ್ ಮಾಡಬೇಕಾಗತ್ತೆ. ಹಾಗಾಗಿ ತಾವು ಹೇಳದಂಗೆ ಬಹಳಷ್ಟು ತಮ್ಮದೇ ಆದಂತಹ ಸ್ವತಂತ್ರ ಒಂದು ಅನಿಸಿಕೆಯನ್ನು ಇಟ್ಕೋಬೇಕಾಗತ್ತೆ ಮತ್ತು ಅದು ಎಲ್ಲರಿಗೂ ಸ್ವೀಕಾರಾರ್ಹ ಆಗಿರ್ಬೇಕು.
1: ಈಗ ನೋಡಿ, ನಾವೆಲ್ಲರೂ ಇನ್ಫ್ಲುಯೆನ್ಸರ್ ಅಂತ ಮಾತಾಡ್ತೀವಿ. ಇನ್ಫ್ಲುಯೆನ್ಸರ್ ಅಂದ್ರೇನು? ಬೇರೆಯವರ ಅಭಿಪ್ರಾಯ ನಮ್ಮನ್ನ ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ ಅಂತ ಅರ್ಥ. ಸೊ ಆಕ್ಚುಲಿ ಇಂಥ ಕಾಲದಲ್ಲಿ, ಇಂಥ ಡಿಜಿಟಲ್ ಏಜ್ ಅಲ್ಲಿ, ಇಂಥ ಸೋಷಿಯಲ್ ಮೀಡಿಯಾ ಏಜ್ ಅಲ್ಲಿ ನಾವು ಸ್ವಂತ ವಿವೇಚನೆ ಇಟ್ಕೊಂಡಿರ್ಬೇಕು ಮತ್ತೆ ನಮ್ದೇ ಆದ ಸ್ವಂತ ನಿರ್ಧಾರ ತಗೊಳ್ಬೇಕು. ಸೊ ಹಾಗಾಗಿ ಇತ್ತೀಚಿನ ನಾನು ಮೊದಲೇ ಮಾತಾಡ್ದಂಗೆ ಫೇಕ್ ನ್ಯೂಸು, ಡೀಪ್ ಫೇಕು ಇತ್ಯಾದಿಗಳೆಲ್ಲ ಇದಾವೆ. ಸೊ ಹಾಗಾಗಿ ನಾವು ಅದನ್ನ ಯಾವುದೇ ಮಾಹಿತಿಯನ್ನು ನಾವು ಸ್ವೀಕಾರ ಮಾಡ್ಬೇಕಾದ್ರೆ, ಹಂಚ್ಕೋಬೇಕಾದ್ರೆ ಅದ್ರ ಮೂಲ ಯಾವುದು, ಅದು ಸರಿನಾ ತಪ್ಪ, ಮತ್ತೆ ಅದರಿಂದ ಏನಾದ್ರು ಒಳ್ಳೇದಾಗತ್ತಾ ಕೆಟ್ಟದಾಗತ್ತಾ ಅಂತ ಒಂದು ವಿವೇಚನೆಯನ್ನು ಇಟ್ಕೊಂಡು ನಾವು ಅದನ್ನ ಶೇರ್ ಮಾಡೋದಿರ್ಬೋದು ಅಥವಾ ಹಂಚ್ಕೊಳ್ಳೋದಿರ್ಬೋದು ಇರಬೇಕು. ಇಲ್ಲಾಂದ್ರೆ ಬಹಳ ಕಷ್ಟ ಆಗತ್ತೆ ಇವತ್ತಿನ ದಿನ, ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಹೇಳೋದಕ್ಕೆ.
0: ಯುವಕರನ್ನ ಅಥವಾ ಯುವಶಕ್ತಿಯನ್ನ ಎಷ್ಟೋ ಸಲ ದುರುಪಯೋಗ ಬಳಸ್ಕೊಳ್ಳಾಗ್ತಾ ಇದೆ ಅಂತ ಹೇಳ್ತೀವಿ ನಾವು. ಆದರೆ ಅವರು ಒಂಥರ ಮಾಬ್ ಆಗಿ ಬಂದ್ಬಿಡ್ತಾರೆ, ಅಥವಾ ತಾವು ಸಮರ್ಥವಾಗಿ ತಮ್ಮನ್ನು ತಾವು ಗುರುತಿಸ್ಕೊಳ್ಳಕ್ಕೆ ಆಗ್ತಿರಂಗಿಲ್ಲ, ಅವ್ರನ್ನ ಇನ್ನೊಬ್ರು ಯಾರೋ ಬಳಸ್ಕೊಂಡ್ಬಿಡ್ತಾರೆ ಅಂತೇಳಿ. ಹಾಗಾಗಿ ಇದರಲ್ಲಿ ಏನಂದ್ರೆ ಸ್ವಂತಿಕೆ ಇದ್ರೆ ಬಹುಶಃ ಅವರು ಆ ಕಡೆ ವಾಲ್ಲಿಕ್ಕಿಲ್ಲ, ತಮ್ಮ ಬದುಕಿನ ಒಂದು ಭವಿಷ್ಯ ರೂಪಣೆ ಮಾಡುವಲ್ಲೇ ಸತತ ಪರಿಶ್ರಮವನ್ನು ಅವ್ರು ಹಾಕ್ಬಹುದು.
1: ಇದು
0: ಈ ದಿಶೆಯಲ್ಲಿ ತಮ್ಮಂತವರು, ತಾವು ನೋಡಿ IPS ಮಾಡದವರು, ಇಂಥ ದೊಡ್ಡ ಸ್ಥಾನದಲ್ಲಿ ಇದ್ದೀರಿ ಮತ್ತೆ ಯುವಕರಾಗಿದ್ದೀರಿ, ನಿಮ್ಮ ಒಂದು ಮಾತು ಏನಿರಬಹುದು ಅಂತ ಹೇಳಿ ಅವ್ರಿಗೊಂದು ಕುತೂಹಲ ಇರ್ತದೆ. ಏನೇನು ಕಿವಿ ಮಾತನ್ನ ಹೇಳಬಹುದು ತಾವು ಈ ಸಂದರ್ಭದಲ್ಲಿ?
1: ನೋಡಿ, ಇದು ಇವತ್ತಿನ ಸಮಸ್ಯೆ ಅಲ್ಲ, ಮೊದಲಿನಿಂದ ಅನಾದಿ ಕಾಲದಿಂದ ಇದು ಈ ದುರ್ಬಳಕೆ ಮಾಡ್ಕೊಳ್ಳೋದು ವಿಶೇಷವಾಗಿ ಯುವಕರನ್ನ ಅದು ನಡ್ಕೊ ಬಂದಿದೆ. ಸೊ ನಾನು ಅಷ್ಟೇ ಹೇಳೋದು, ಓದುವಿಕೆ ಅಂದರೆ ವೆಲ್ ರೆಡ್ ಪರ್ಸನ್ ಆಗಿರಬೇಕು. ನಮ್ಮಿಂದ ಏನು ಬಯಸ್ತಾ ಇದ್ದಾರೆ, ಯಾಕೆ ಬಯಸ್ತಾ ಇದ್ದಾರೆ, ನಮ್ಮಿಂದ ಏನೋ ಒಳ್ಳೇದಾಗತ್ತೆ ಕೆಟ್ಟದಾಗತ್ತೆ ಅಂತ ಆ ವಿವೇಚನೆಯನ್ನು ಹೊಂದ್ಕೊಂಡಿರ್ಬೇಕು. ಅದಲ್ದಲೆ ಇವತ್ತಿನ ಏನು ಇನ್ಫಾರ್ಮೇಷನ್ ಏಜ್ ಅಂತ ಹೇಳ್ತೀವಿ, ಬಹಳಷ್ಟು ಇನ್ಫಾರ್ಮೇಷನ್ ನಮಗೆ ಬರ್ತಾ ಇದೆ, ನಮಗೆ ಸರಿನೋ ತಪ್ಪೋ ಅಂತ ಹೇಳೋಕ್ಕೆ ಭಾಳ ಕಷ್ಟ ಆಗ್ತಾ ಇದೆ. ಮತ್ತು ಈಗಿನ ಅಲ್ಗಾರಿದಮ್ಸ್ ಹೆಂಗಿದಾವೆ ಅಂದ್ರೆ, ನಾವು ಏನಾರು ಒಂದನ್ನು ನೋಡಿದ್ರೆ ಅದನ್ನೇ ರಿಪೀಟ್ ಮಾಡ್ಕೊಂಡು ಹೋಗ್ತವೆ.
0: ಸುಳ್ಳು ನೋಡಿದ್ರೆ ಸುಳ್ಳೇ
1: ಬರ್ತಾ ಇರುತ್ತೆ, ಅಥವಾ ಯಾವ್ದಾದ್ರು ಒಂದು ವಿಷಯ ನೋಡಿದ್ರೆ ಆ ವಿಷಯದ ಒಂದೇ ರೀತಿಯಾದಂತ ಒಂದು ಇದನ್ನ ಬರ್ತಾ ಇರುತ್ತೆ. ವಿಭಿನ್ನ ಅಭಿಪ್ರಾಯಗಳು ನಮ್ಗೆ ಸಿಗೋದಿಲ್ಲ, ಒಂದೇ ನಮ್ಗೇನು ಇಷ್ಟಪಡ್ತೀವಿ ಅಂತ ಅದು ಡಿಸೈಡ್ ಮಾಡ್ತಾ ಅದೇ ಬರ್ತಾ ಇರುತ್ತೆ. ಸೊ ಹಂಗಿರ್ಬೇಕಾದ್ರೆ ನಾವು ಎಲ್ಲದನ್ನು ಸ್ವೀಕರಿಸೋದಕ್ಕೆ, ಅದಕ್ಕೆ ನಾನು ಹೇಳಿದ್ವಿ, ಎಲ್ಲ ದೃಷ್ಟಿಕೋನವನ್ನ ಎಲ್ಲ ಸಿದ್ಧಾಂತಗಳನ್ನ ನಾವು ಸ್ವೀಕಾರ ಮಾಡ್ಕೊಂಡು ನಮ್ಗೆ ಯಾವ್ದು ಸರಿ ಅನ್ಸುತ್ತೆ ಅದು ಪರಿಪಾಲನೆ ಮಾಡಬೇಕು. ಈಗೇನಾಗ್ಬಿಟ್ಟಿದೆ ಅದು ಬರೀಗೆ ಸಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರೋಕ್ಕಿಂತ ಮುಂಚೆ ರೋಬಾಟಿಕ್ಸ್ ಆಟೋಮೇಷನ್ ಎಲ್ಲ ಇತ್ತು. ಈಗ ಫಾರ್ ಎಕ್ಸಾಂಪಲ್, 50 ವರ್ಷದ ಹಿಂದೆ ವಾಷಿಂಗ್ ಮೆಷಿನ್ ಇರ್ತಾ ಇರಲಿಲ್ಲ, ಕುಕ್ಕರ್ ಇರ್ತಾ ಇರಲಿಲ್ಲ, ಅಥವಾ ಇತ್ತು ಮೈಕ್ರೋವೇವ್ ಇರ್ತಾ ಇರಲಿಲ್ಲ. ಅವೆಲ್ಲ ನಮ್ಮ ಜೀವನವನ್ನು ಸುಗಮವಾಗಿ ಸರಳವಾಗಿ ಮಾಡಿಕೊಟ್ಟಿದ್ದಾವೆ. ಬಟ್ ಈಗೇನಾಗಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಮೇಲೆ ನಮ್ಮ ಕ್ರಿಟಿಕಲ್ ಥಿಂಗನ್ನು ಬಿಟ್ಕೊಟ್ಬಿಟ್ಟಿದ್ದೀವಿ. ಈ ಒಂದು ಲೆಟರ್ ಬೇಕು ಅಂದ್ರೆ ನಾವು ಯಾವ್ದಾರು ಒಂದು AI ಆಪ್ಗೆ ಹೋಗ್ಬಿಟ್ಟು ಟೈಪ್ ಮಾಡಿದ್ರೆ ಲೆಟರ್ ಅದೇ ತೆಗೆದುಕೊಡುತ್ತೆ
0: ಅಲ್ವಾ? ಅಂದ್ರೆ ಈ ಸಂದರ್ಭದಲ್ಲಿ ನಾವು ಏನ್ ಹೇಳ್ಬೋದು ಅಂದ್ರೆ ಸರ್, ಯುವಕರು ಒಳ್ಳೆ ವಿಷಯ ಕಡೆನೆ ಅವರು ಜಾಸ್ತಿ ತಮ್ಮ ಮನಸ್ಸನ್ನು ಇಟ್ಟಿರಲಿ. ಉದಾಹರಣೆ, ಈಗ ಅಲ್ಗಾರಿದಮ್ನಲ್ಲಿ ತಾವು ಏನ್ ನೋಡ್ತಾರೆ ಅದೇ ಬರುತ್ತಂದ್ರೆ, ಆದಷ್ಟು ಅವರು ಒಳ್ಳೆ ವಿಷಯದ ಕಡೆನೆ ಸ್ವಲ್ಪ ಜಾಸ್ತಿ ಸರ್ಚ್ ಮಾಡಿದ್ರೆ ಒಳ್ಳೆ ವಿಷಯನೇ

0: ಬರ್ತಾ ಹೋಗ್ತದೆ,
1: ಒಳ್ಳೆ ವಿಷಯ ಬರುತ್ತೆ. ಪ್ಲಸ್ ನಮ್ಗೆ ಈಗ ಯಾವ್ದ್ರ ವಿಷಯ ಬಗ್ಗೆ ಇನ್ನ ಆಳವಾಗಿ ನೋಡ್ಬೇಕು ಅಂದ್ರೆ ಇದೆಂತ ಯುಗ, ನಮ್ ಕೈಯಲ್ಲೇ ಇದೆ, ಎಷ್ಟು ಆಳವಾಗ್ಬೇಕು ಅಷ್ಟು ಆಳವಾಗ ಹೋಗ್ಬೋದು. ಎಂತ ಎಕ್ಸ್ಪರ್ಟ್ಸ್ ಬೇಕು ನಿಮ್ಗೆ ಸಿಗ್ತಾರೆ, ಈಗ ವಿಡಿಯೋಗಳು ಸಿಗ್ತಾವ ನಿಮ್ಗೆ, ಏನಾರು ಕಲಿಬೇಕು ಅಂದ್ರೆ ನಾವೇನ್ ದೂರ ನಡ್ಕೊಂಡು ಹೋಗ್ಬೇಕಾಗಿಲ್ಲ. ಇವತ್ತು ಶಾಲೆನೆ ನಮ್ಮ ಮನೆ ಬಂದಿದೆ, ಒಳ್ಳೆ ಸರ್ಚ್ ಮಾಡ್ಬೇಕು, ಒಳ್ಳೆ ಇದು ಮಾಡಿದ್ರೆ ಅಲ್ಗಾರದಮ್ ಅದೇ ಪಿಕಪ್ ಮಾಡುತ್ತೆ. ಸೊ ನಾವು ಈ ತಂತ್ರಗಳನ್ನ ಹೇಗ್ ಬಳಸ್ದಂಗೆ ನಮ್ಗೆ ಅದು ಒಳ್ಳೆ ಶಕ್ತಿನೂ ಕೂಡ ಒಂದ್ ಕಡೆ ದುಷ್ಟಶಕ್ತಿನೂ ಕೂಡ, ನಾವು ಹೇಗೆ ಬಳಕೆ ಮಾಡ್ತೀವಿ ನಮ್ ಕೈಯಲ್ಲಿದೆ ಅದು. ನಾವು ಒಳ್ಳೇದಕ್ಕೆ ಬಳಕೆ ಮಾಡಿದ್ರೆ ಒಳ್ಳೇದಾಗತ್ತೆ, ಕೆಟ್ಟದಕ್ಕೆ ಬಳಕೆ ಮಾಡಿದ್ರೆ ನಾವು ಕೆಟ್ಟವರಾಗ್ತೀವಿ.
2: ಧನಾತ್ಮಕವಾಗಿ ಆಲೋಚನೆ ಮಾಡಬೇಕು ಅಂತ ಹೇಳಿದಾಗ ಬಹುಶಃ ಈ ಮೊಬೈಲ್ ಅಲ್ಲಿ ಹೇಳಬಹುದು. ನೀವು ಧನಾತ್ಮಕವಾಗಿ ಆಲೋಚನೆ ಮಾಡಿ ಸರ್ಚ್ ಮಾಡಿದ್ರೆ ನಿಮಗೆ ಧನಾತ್ಮಕವಾದ ಅಂಶಗಳೇ ನಿಮ್
1: ಮುಂದೆ ಬರುತ್ತೆ.
2: ಸರ್, ಸರ್ಕಾರದ ಮಟ್ಟದಲ್ಲಿ ಸಾಕಷ್ಟು ಅಪಾಯಿಂಟ್ಮೆಂಟ್ಗಳು ಆಗ್ಬೇಕು ಅಂತ ಹೇಳ್ತೀವಿ, ಮತ್ತೆ ಅವರಿಗೆ ಸಾಕಷ್ಟು ತರಬೇತಿಗಳು ಸಿಗಬೇಕು ಅಂತ ಹೇಳ್ತೀವಿ. ಮತ್ತೆ ಸರ್ಕಾರಿ ಹುದ್ದೆ ಸಿಗದೆ ಹೋದ್ರು ಅಥವಾ ಉದ್ಯೋಗ ಅಲ್ಲಿ ಸಿಗದೆ ಹೋದ್ರು ತಾವೇ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಹೇಳಿ ನಾವೇನು ಹೇಳ್ತೀವಲ್ಲ, ಆ ದಿಶೆಯಲ್ಲಿ ಕೂಡ ಸಾಕಷ್ಟು ಅವಕಾಶಗಳಿವೆ. ಇವತ್ತು ಅವರು ಉದ್ಯಮಿಗಳಾಗಬಹುದು ಮುಂದೆ ಅಂತ ಹೇಳಿ ಎಲ್ಲ ಹೇಳ್ತಾ ಇದೀವಿ. ಸರ್ಕಾರಗಳ ಪ್ರಯತ್ನಗಳು ಹೇಗಿವೆ ಮತ್ತೆ ತಮಗೆ ಏನನ್ಸುತ್ತೆ ಸರ್, ಇಲಾಖೆಯ ಕಡೆಯಿಂದ ಏನೇನು ಅನುಕೂಲತೆಗಳಿವೆ?
1: ಅದೇ ನಾನು ಈ ವರ್ಷ 70,000 ಹುದ್ದೆಗಳಿಗೆ ಸರ್ಕಾರ ಭರ್ತಿ ಮಾಡೋದಕ್ಕೆ ಒಂದು ಕರೆ ಕೊಟ್ಟಿದೆ. ಅದರಲ್ಲಿ ಕ್ರೀಡಾಪಟುಗಳಿಗೆ ನಮ್ಮ ಇಲಾಖೆ ವತಿಯಿಂದ 2% ಮೀಸಲಾತಿಯನ್ನು ನೀಡಲಾಗಿದೆ. ಅದಲ್ಲದಲ್ಲೇ ಈಗ ಈ ಹಿಂದೆ ಹೇಳ್ದಂಗೆ ಯುವ ನಿಧಿ ಮತ್ತು ಇತ್ಯಾದಿ ಯೋಜನೆಗಳನ್ನು ರೂಪಿಸ್ಕೊಂಡಿದ್ದೀವಿ. ಇದರಿಂದಾಗಿ ಒಂದು ಏನು ತಾವು ಹೇಳ್ದಂಗೆ ಯುವಕರಿಗೆ ಸಬಲೀಕರಣ ಮಾಡೋದು ಬಹಳ ಮುಖ್ಯವಾದಂಥ ಅಂಶ. ಸ್ವಯಂ ಉದ್ಯೋಗಗಳು ಅಥವಾ ಉದ್ಯೋಗ ಸಿಕ್ಕಿದ್ರೆ ಅವ್ರಿಗೆ ಅವರ ಸಬಲೀಕರಣ ಅದು ಬಂದ್ಬಿಡುತ್ತೆ. ಸೊ ಸರ್ಕಾರದ ವತಿಯಿಂದ ಬಹುಮುಖ್ಯವಾಗಿ ಸ್ಕಾಲರ್ಶಿಪ್ ಸ್ಕೀಮ್ಗಳಿದ್ದಾವೆ, ಅದಲ್ಲದೆ ಲೈಬ್ರರಿಗಳಿದ್ದಾವೆ. ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ಏನು ಓದಬೇಕು ಅಂತಿದ್ದಾರೆ ಅವ್ರಿಗೆ, ಮತ್ತೆ ಇದು ಬ್ಯಾಂಕ್ಗಳಲ್ಲಿ ಲೋನ್ ಸಿಗೋದಕ್ಕೆ ಮತ್ತೆ ನಿಧಿ ಇದೆ. ಸೊ ಅದರಿಂದ ಅವರು ಹೆಚ್ಚಿನ ಒಂದು ಸಹಾಯನ ಪಡ್ಕೋಬಹುದಾಗಿದೆ. ಯುವ ಜನರು ಏನಿದ್ದಾರೆ ಎಸ್ಪೆಷಲಿ ತಾವು ಹೇಳ್ತೀವಿ ಸ್ವಯಂ ಉದ್ಯೋಗಕ್ಕೆ ಏನೇನು ಬೇಕು ಅದ ಕಾರ್ಯಕ್ರಮಗಳನ್ನು ಸರ್ಕಾರ ಮಾಡಿಕೊಂಡಿದೆ. ಹಲವಾರು ಇಲಾಖೆಗಳು ಇದಕ್ಕೋಸ್ಕರನೇ ಏನು ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು, ಎಜುಕೇಷನ್ ಇರ್ಬೋದು, ಮತ್ತೆ ಉದ್ಯೋಗ ಇರ್ಬೋದು, ಅದಕ್ಕೆಲ್ಲ ಉತ್ತಮ ರೀತಿಯಲ್ಲಿ ಯುವಜನರಿಗೆ ಸಹಾಯವಾಗಲಿ ಅಂತ ಆ ದಸೆಯಲ್ಲಿ ಕೆಲಸ ಮಾಡ್ತಾ ಇದ್ದಾವೆ.
2: ಯುವಕರಿಗೆ ತಾವು ಹೇಳುವಂತಹ ಒಂದು ಕಿವಿಮಾತು ಆಗಿರ್ಬೋದು ಅಥವಾ ಹಿರಿಯರು ಹೇಳಿದಂತಹ ದೊಡ್ಡ ದೊಡ್ಡ ಮಾತುಗಳು ಎಷ್ಟು ನಾವು ಮತ್ತೆ ಮತ್ತೆ ಮನನ ಮಾಡಬೇಕಾಗಿದೆ ಸರ್?
1: ಸ್ವಾಮಿ ವಿವೇಕಾನಂದರು ಹೇಳಿದಂತೆ ಎದ್ದೇಳಿ ಗುರು ಮುಟ್ಟುವ ತನಕ ನೀವು ನಿಲ್ಲಬೇಡಿ ಅಂತ ಹೇಳಿದ್ದಾರೆ. ಅದಕ್ಕಿಂತ ಒಳ್ಳೆ ಮಾತುಗಳು ಇನ್ಯಾರು ಹೇಳ್ತಾರೆ? ಅದಲ್ದಲೆ ಈ ಬರೀ ಯುವ ಜನರು ಇವತ್ತು ಕನಸು ಕಾಣೋರು ಮಾತ್ರ ಅಲ್ಲ, ಕನಸನ್ನು ನನಸು ಮಾಡುವಂಥ ಶಕ್ತಿಶಾಲಿಯಾದಂಥ ವ್ಯಕ್ತಿಗಳು. ಸೊ ಹಾಗಾಗಿ ಎಲ್ಲರೂ ಕೂಡ ಜಾಗೃತರಾಗಿ ಒಳ್ಳೆ ಪ್ರಜೆಗಳಾಗಿ ಅಂತ ನಾವು ಹೇಳಕ್ಕೆ ಬಯಸ್ತೇವೆ.
2: ದೊಡ್ಡ ಕನಸು ಕಾಣಲಿ ಅಂತ ಹೇಳ್ತಾ ಇದ್ದೀರಿ ತಾವು.
1: ದೊಡ್ಡ ಕನಸು ಕಂಡಷ್ಟು ನಮ್ಮ ರಾಷ್ಟ್ರ ಇನ್ನ ಬಲಿಷ್ಠ ಆಗುತ್ತೆ. ಒಂದು ಹೇಳ್ಬೇಕಂದ್ರೆ ಸರ್ಕಾರ ತನ್ನ ಯೋಜನೆಗಳ ಮುಖಾಂತರ ಎಲ್ಲರಿಗೂ ಏಣಿ ಆಗಲು ಸಾಧ್ಯ ಇದೆ, ಆದ್ರೆ ಏರ್ಬೇಕಾದವರು ಅವರೇ ಯುವಕರೇ. ಸೊ ಹಾಗಾಗಿ ಯುವಕರು ನಾವು ಕೊಡಂತ ಏಣಿನ ಹೇಳಿ ಅಂತ ನಾವು ಕೇಳ್ತೇವೆ.
2: ಏರೇ ಇರ್ತಾರೆ ಸರ್, ಬಹಳ ಸಂತೋಷ ಸರ್. ಈಗ ರಾಷ್ಟ್ರ ನಿರ್ಮಾಣಕ್ಕಾಗಿ ಏನು ನಾವು ಈ ವರ್ಷದ ಘೋಷವಾಕ್ಯವನ್ನ ವಿಭಿನ್ನ ಸಂದರ್ಭಗಳು ಮತ್ತು ಸಮಾನ ಆಕಾಂಕ್ಷೆಗಳು ಅಂತ ಹೇಳಿ ಹೇಳ್ತಾ ಇದೀವಲ್ಲ, ಬಹಳಷ್ಟು ಆಶೋತ್ತರಗಳನ್ನು ಇಟ್ಟುಕೊಂಡು ನಮ್ಮ ಯುವಕರು ಇವತ್ತು ಮುಂದೆ ಹೆಜ್ಜೆ ಇಡ್ತಾ ಇದ್ದಾರೆ. ನಾಯಕತ್ವ ವಹಿಸಲು ತಯಾರಿ ಆಗಿರ್ಬೋದು, ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಹೋರಾಟ ಮಾಡಲು ಅಂತ ಏನೇನು ಬೇಕು ಅಂತ ಅದರ ಸಲುವಾಗಿನೂ ಕೂಡ ಹೋರಾಟ ಮಾಡ್ತಿರ್ಬೋದು, ಅಥವಾ ತಮ್ಮ ಜೀವನವನ್ನ ತಾವು ಸ್ವಾವಲಂಬಿಗಳಾಗಿ ನಡೆಸಬೇಕು ಅಂತ ಉದ್ದೇಶನೂ ಇರ್ಬೋದು. ಇವತ್ತು ತಂದೆ ತಾಯಿಗಳಿಗೆ ಭಾರವಾಗಿ ನಾವು ಇರಬಾರದು, ನಾವೇ ನಮ್ಮ ಬದುಕನ್ನು ನಡೆಸಬೇಕು ಅಂತ ಆಕಾಂಕ್ಷೆ ಉದ್ದೇಶಗಳನ್ನೆಲ್ಲ ಹೊತ್ಕೊಂಡಿದ್ದಾರೆ. ಅದಕ್ಕೆ ಸರ್ಕಾರಗಳು ಕೂಡ ಸಾಥ್ ಕೊಡಬೇಕು, ಬರುವ ದಿನಗಳಲ್ಲಿ ಸಾಕಷ್ಟು ಒಳ್ಳೇದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬಹುದು. ಸರ್, ತಮ್ಮ ಇಲಾಖೆ ಕಡೆಯಿಂದ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಕಡೆಯಿಂದ ಆಗಿರ್ಬೋದು ಅಥವಾ ಯುವಜನ ಮತ್ತು ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಇದ್ರ ಕಡೆಯಿಂದ ಕೂಡ ಸಾಕಷ್ಟು ಅನುಕೂಲತೆಗಳು ಇನ್ನೂ ಹೆಚ್ಚಿಗೆ ಸಿಗ್ತಾ ಹೋಗಲಿ ಅಂಥೇಳಿ ಈ ಸಂದರ್ಭದಲ್ಲಿ ಬಯಸ್ಬೋದು. ಸರ್, ತಾವು ಆಕಾಶವಾಣಿಗೆ ಬಂದು ಆಗಸ್ಟ್ 12 ಇವತ್ತು ಏನಿದೆ ವಿಶ್ವ ಅಂತಾರಾಷ್ಟ್ರೀಯ ಯುವ ದಿನವನ್ನು ನಾವು ಏನು ಆಚರಣೆ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ತಾವು ಬಂದು ಮಾತನಾಡಿದ್ದಕ್ಕೆ ನಿಮಗೆ ಅನಂತ ಧನ್ಯವಾದಗಳು ಸರ್. ನಮಸ್ಕಾರ.
1: ಧನ್ಯವಾದಗಳು. ಮತ್ತೊಮ್ಮೆ ಎಲ್ಲ ಕೇಳುಗರಿಗೆ ವಿಶ್ವ ಅಂತಾರಾಷ್ಟ್ರೀಯ ಯುವ ದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೇನೆ.
2: ನಮಸ್ಕಾರ.

ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಶ್ರುತಿಗೆ ಇನ್ನು ಮುಂದೆ ಒಂದು ಭಾವಗೀತೆಯನ್ನು ಕೇಳ್ಕೊಂಬರೋಣ. ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ವಿರಚಿತ ಒಂದು ಭಾವಗೀತೆ, ಏನೋ ಗಾನ ಚಿಮ್ಮುತ್ತಿದೆ ಅಂಗಾಂಗದಲ್ಲಿ, ಹಾಡಿದರೆ ರತ್ನಮಾಲಾ ಪ್ರಕಾಶ್.

0: ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ ವಿರಚಿತ ಭಾವಗೀತೆಯನ್ನು ಆಲಿಸಿದಿರಿ.
1: ತಂತ್ರಜ್ಞಾನ ತರಂಗ ಸಿಡ್ಯಾಟ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
2: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ. ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗಳು 2253445, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ. ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.
3: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಅಂತಾರಾಷ್ಟ್ರೀಯ ಯುವ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ, ಪ್ರಸ್ತುತಿ ಮಾಯಾರಾಮನ್. ಯುವ ಮಿತ್ರರೇ ನಮಸ್ಕಾರ. ಯುವ ಶಕ್ತಿ ಅಂದ್ರ ಅದು ಭೋರ್ಗರೆಯೋ ನೀರು ಇದ್ದಂಗ. ಅದಕ್ಕ ಅಣೆಕಟ್ಟು ಕಟ್ಟಿ ಆ ಹರಿವನ್ನ ಸರಿಯಾದ ದಾರಿಯೊಳಗ ಪ್ರವಹಿಸಿದ್ರ ಅದು ಅದ್ಭುತಗಳನ್ನ ಸೃಷ್ಟಿ ಮಾಡುತ್ತದೆ. ನಮ್ಮ ಭವಿಷ್ಯವನ್ನ ಸದೃಢಗೊಳಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತದ. ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರೊಳಗ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ 2000ನೇ ಇಸ್ವಿ ಆಗಸ್ಟ್ 12ರಂದು ಅಂತಾರಾಷ್ಟ್ರೀಯ ಯುವ ದಿನ ಅಂತ ಆಚರಿಸಬೇಕು ಅಂತ ಕರೆ ಕೊಡ್ತು. ಪ್ರಪಂಚದಾದ್ಯಂತ ಇರೋ ಯುವ ಸಮೂಹ, ಇವರ ಮೇಲೆ ಪ್ರಭಾವ ಬೀರೋ ವಿವಿಧ ಸಮಸ್ಯೆಗಳನ್ನ ಕೇಂದ್ರೀಕರಿಸಲಿಕ್ಕೆ ಈ ದಿನವನ್ನ ಆಚರಿಸಬೇಕು ಅಂತ ನಿರ್ಣಯ ಮಾಡಿದ್ರು. ಯುವ ಜನರೊಳಗ ಇರುವಂತಹ ಪ್ರತಿಭೆಯನ್ನ ಗುರುತಿಸಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಿಕ್ಕೆ ಅನೇಕ ಯುವ ಸಂಸ್ಥೆಗಳಿಗೆ, ಯುವ ಜನರಿಗೆ ಸರ್ಕಾರಗಳು ಅನುವು ಮಾಡಿಕೊಡ್ತಾವ. ಅನೇಕ ವಿಷಯಗಳ ಬಗ್ಗೆ ಸಂವಾದಗಳ ಮೂಲಕ ತಿಳುವಳಿಕೆ ಮೂಡಿಸೋದು, ಮುಖ್ಯ ನಿರ್ಧಾರಗಳನ್ನ ಕೈಗೊಳ್ಳುವುದರೊಳಗ ಯುವ ಜನರು ಮುಕ್ತವಾಗಿ ಭಾಗವಹಿಸೋದು, ಇವೇ ಮುಂತಾದ ಆಶಯಗಳೊಂದಿಗೆ ರಾಷ್ಟ್ರದ ವಿಶ್ವದ ಸುಸ್ಥಿರ ಅಭಿವೃದ್ಧಿಯೊಳಗ ಯುವ ಜನರು ಸಕ್ರಿಯವಾಗಿ ಒಳಗೊಳ್ಳುವಿಕೆಯ ಬಗ್ಗೆ ಉತ್ತೇಜಿಸುವ ದಿನವಾಗಿಯೂ ಅಂತಾರಾಷ್ಟೀಯ ಯುವ ದಿನವನ್ನು ಆಚರಿಸಲಾಗುತ್ತದೆ.

0: 2026ರ ಅಂತಾರಾಷ್ಟೀಯ ಯುವ ದಿನದ ಧ್ಯೇಯವಾಕ್ಯ ವಿಭಿನ್ನ ಸನ್ನಿವೇಶಗಳು ಸಾಮಾನ್ಯ ಆಕಾಂಕ್ಷೆಗಳು ಎಲ್ಲಾ ಯುವಜನರ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಮುನ್ನಡೆಸುವುದು. ಡಿಫ್ರೆಂಟ್ ಕಾಂಟೆಕ್ಟ್ಸ್ ಕಾಮನ್ ಎಸ್ಪಿರೇಷನ್ಸ್ ಅಡ್ವಾನ್ಸಿಂಗ್ ಹೆಲ್ತ್ ಅಂಡ್ ವೆಲ್ ಬೀಯಿಂಗ್ ಫಾರ್ ಆಲ್ ಯಂಗ್ ಪೀಪಲ್. ಜಾಗತಿಕವಾಗಿ ಯುವಜನರು ಬೇರೆ ರೀತಿಯ ಸಾಮಾಜಿಕ ಆರ್ಥಿಕ ಸವಾಲುಗಳನ್ನು ಎದುರಿಸ್ತಾ ಇರ್ತಾರೆ. ಆದ್ರೆ ಅವರೆಲ್ಲರೂ ಉತ್ತಮ ಆರೋಗ್ಯವನ್ನ ಪಡಿಬೇಕು, ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ಪಡಿಬೇಕು, ಹಂಗನ ಸುಸ್ಥಿರ ಭವಿಷ್ಯದಂತಹ ಗುರಿಗಳನ್ನ ಹಂಚಿಕೊಳ್ಬೇಕು ಅನ್ನೋದನ್ನ ಉತ್ತೇಜಿಸುವಂತಹ ಯುವ ದಿನದ ಧ್ಯೇಯವಾಕ್ಯ ಇದು. ಈ ಅಂತಾರಾಷ್ಟೀಯ ಯುವ ದಿನ ಜಗತ್ತಿನಾದ್ಯಂತ ಇರುವ ಯುವಜನರು ಎದುರಿಸ್ತಾ ಇರೋ ಸವಾಲುಗಳು ಮತ್ತು ಅವಕಾಶಗಳ ಬಗ್ಗೆ ಜಾಗೃತಿ ಮೂಡಿಸದ ಅಷ್ಟೇ ಅಲ್ಲ, ಸುಸ್ಥಿರ ಅಭಿವೃದ್ಧಿಯನ್ನು ಸಾಧಿಸುವಲ್ಲಿ ಯುವಜನರು ಅಗತ್ಯ ಪಾಲುದಾರರು ಅನ್ನೋದರ ಅರಿವು ಮೂಡಿಸುವಂತಹ ಪ್ರಯತ್ನವನ್ನು ಮಾಡುತ್ತದೆ. ಈ ರೀತಿಯ ಜಗತ್ತಿನ ಸುಸ್ಥಿರ ಅಭಿವೃದ್ಧಿಯೊಳಗೆ ಯುವಜನರು ಸಮರ್ಥವಾಗಿ ತಮ್ಮ ಪಾಲುದಾರಿಕೆಯನ್ನು ನಿರ್ವಹಿಸಬೇಕು ಅಂತಂದ್ರೆ ಅವರು ಉತ್ತಮ ಶಿಕ್ಷಣವನ್ನ ಪಡಿಬೇಕು. ಒಂದು ವೇಳೆ ಅವರು ಆರ್ಥಿಕವಾಗಿ ಸಬಲರು ಆಗಿದ್ದಿಲ್ಲ ಅಂತಂದ್ರೆ ಅವರಿಗೆ ಅಂತಹ ಅವಕಾಶಗಳನ್ನ ನಾವು ಒದಗಿಸಿಕೊಡಬೇಕು. ಈ ನಿಟ್ಟಿನೊಳಗೆ ಒಂದು ಮಾತುಕತೆಯಾದ ಕೇಳೋಣ. ಬರೆಯುವ ಮಿತ್ರರೇ, ಹೋಟೆಲ್ ಮ್ಯಾನೇಜ್ಮೆಂಟ್ ಕ್ಷೇತ್ರದೊಳಗೆ ಶಿಕ್ಷಣ ಪಡೀಲಿಕ್ಕೆ ಇರುವಂತಹ ಅವಕಾಶಗಳು, ಈ ಬಗ್ಗೆ ಯುವ ಉತ್ಸಾಹಿ ವರುಣ್ ಜಿಆರ್ ಅವರೊಂದಿಗೆ ಮಾತುಕತೆಯಾದ ಕೇಳ್ರಿ. ನಮಸ್ಕಾರ ಯುವ ಶ್ರೋತೃಗಳೇ, ಎಸ್ಎಸ್ಎಲ್ಸಿ ಆದ್ಮೇಲೆ ನಾ ಮುಂದೆ ಎಲ್ಲಿ ಹೋಗ್ಲಿ, ಪಿಯುಸಿ ಆದ್ಮೇಲೆ ಏನ್ ತಗೊಳ್ಳಿ, ಆಹಾಹಾ, ತಲೆಯೊಳಗ ಸಿಕ್ಕಾಪಟ್ಟೆ ಪ್ರಶ್ನೆಗಳು, ಗಲಿಬಿಲಿ, ಮತ್ತ ಮನೆಯೊಳಗ ಪಾಲಕರ ಮಾತನ್ನು ಕೂಡ ಕೇಳಬೇಕು. ಅವರು ಒಮ್ಮೊಮ್ಮೆ ಇಲ್ಲೇ ಇದ್ದು ಓದು ಅಂತ ಹೇಳ್ತಾರ, ಇಲ್ಲ ಸಾಧ್ಯ ಆಗ್ತಿದ್ರೆ ಬೇರೆ ಊರಿಗೆ ಹೋಗಿ ತನಗ ಆಸಕ್ತಿ ಇರುವಂತಹ ಕೋರ್ಸ್ ನೊಳಗ ಮುಂದುವರಿಯಬಹುದು. ಈ ಎಲ್ಲಾದ್ರ ನಡುವೆ ನಾವು ಆಗಾಗ ಒಂದಷ್ಟು ಕಾರ್ಯಕ್ರಮಗಳ ಬಗ್ಗೆ, ತರಬೇತಿಗಳ ಬಗ್ಗೆ, ಆಮೇಲೆ ಬೇರೆ ಬೇರೆ ಕೋರ್ಸ್ಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇರ್ತೀವಿ. ಅಂಥದೇ ಒಂದು ವಿಶೇಷವಾದಂತಹ ಡಿಗ್ರಿ ಅಥವಾ ಡಿಪ್ಲೊಮಾ ಕೋರ್ಸ್ ಅನ್ನ ಮಾಡಲಿಕ್ಕೆ ಅವಕಾಶ ಇರುವಂತಹ ಒಂದು ವಿಷಯವನ್ನ ನಮ್ಮ ಯುವ ಶ್ರೋತೃಗಳಿಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ಯಾವ ದಾರಿಯಾದರೇನು, ಗುರಿಯು ಒಂದೇ ಅಲ್ಲವೇ, ಎಲ್ಲರ ಗುರಿಯೂ ಸುಸ್ಥಿರ ಭವಿಷ್ಯದತ್ತ. ಶಿವಮೊಗ್ಗದ ಆರ್ಯ ಚಾರಿಟೇಬಲ್ ಟ್ರಸ್ಟ್ ಇವರು ನಡೆಸುವಂತಹ ಮೇಧಾವಿ ಸ್ಕಿಲ್ಸ್ ಯೂನಿವರ್ಸಿಟಿ ಒಳಗ ಒಂದು ಡಿಗ್ರಿ ಕೋರ್ಸ್, ಎರಡು ಡಿಪ್ಲೊಮಾ ಕೋರ್ಸ್ಗಳವ. ಅವು ಯಾವುವು, ಯಾವ ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲೈ ಮಾಡ್ಕೋಬಹುದು, ಕೋರ್ಸ್ ಯಾವಾಗಿಂದ ಶುರು ಆಗ್ತದ, ಎಲ್ಲಾ ವಿಷಯಗಳನ್ನ ತಿಳ್ಕೊಳ್ಳೋಣ ಅಂತ ಆರ್ಯ ಚಾರಿಟೇಬಲ್ ಟ್ರಸ್ಟ್ ನ ಅಧ್ಯಕ್ಷರು ವರುಣ್ ಜಿಆರ್ ಅವರು ಇವತ್ತು ನನ್ನ ಜೊತೆಗಿದ್ದಾರೆ. ನಮಸ್ಕಾರ ವರುಣ್.
1: ನಮಸ್ತೆ.

0: ಇವತ್ತ ನಮ್ಮ ಯುವ ಮಿತ್ರರು SSLC ಮುಗಿಸಿದವರಿದ್ದಾರ, PUC ಮುಗಿಸಿದವರಿದ್ದಾರ. ನಮ್ಮ ಕೆಲವು ಯುವ ಮಿತ್ರರು ಆರ್ಥಿಕವಾಗಿ ಅಷ್ಟು ಸಬಲರಾಗಿರೋದಿಲ್ಲ. ಹಂಗಾಗಿ ನಾ ಮುಂದೆ ಏನ್ ಮಾಡ್ಬೇಕು, ನನ್ನಿಂದ ನನ್ನ ಪಾಲಕರಿಗೆ ತೊಂದರೆ ಆಗ್ಬಾರ್ದು ಅಂತ ಯೋಚನೆಗಳು ಕೂಡ ಇರ್ತಾವ. ಹಂಗಾಗಿ ಒಂದಷ್ಟು ಡಿಪ್ಲೊಮಾ ಕೋರ್ಸ್ ಮತ್ತ ಒಂದು BSc ಎನ್ನುವಂತಹ ಕೋರ್ಸ್ ಆ ಬಗ್ಗೆ ನಿಮ್ಮಿಂದ ಮಾಹಿತಿ ಪಡ್ಕೋಬೇಕು ಅಂತ.
1: ಆಕ್ಚುಲಿ ಲಾಸ್ಟ್ 3 ಇಯರ್ಸ್ ಇಂದ ಈ ಕೋರ್ಸ್ ನ ನಾವು ಶುರು ಮಾಡಿದೀವಿ. ಇದ್ರಲ್ಲಿ ಬಂದ್ಬಿಟ್ಟು 3 ಕೋರ್ಸ್ ಗಳು ನಾವು ಮಾಡ್ತಾ ಇದೀವಿ. ಒಂದು ಡಿಗ್ರಿ ಕೋರ್ಸ್ ಇದೆ, 2 ಡಿಪ್ಲೊಮಾ ಕೋರ್ಸ್ ಇದೆ ಮೇಡಮ್. ಮೊದಲನೇದು ಬಂದ್ಬಿಟ್ಟು BSc ಇನ್ ಹಾಸ್ಪಿಟಾಲಿಟಿ ಅಂಡ್ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತ. ಇದು ಬಂದ್ಬಿಟ್ಟು ಒಂದು ಡಿಗ್ರಿ ಕೋರ್ಸ್ ಆಗಿರ್ತದೆ. 3 ವರ್ಷಗಳ ಕಾಲ ನಡೆಯುತ್ತೆ, ಅಂದ್ರೆ 36 ತಿಂಗಳು ನಡೆಯುತ್ತೆ.
0: ಎಲ್ಲ ಡಿಗ್ರಿಗಳ ತರಾನೇ 3 ವರ್ಷದ ಡಿಗ್ರಿ.
1: ಹೌದು ಮೇಡಮ್. ಸೊ ಇದರಲ್ಲಿ ಏನು ಅಂತಂದ್ರೆ, ಇವಾಗ ಯಾವ್ದೇ ಕೋರ್ಸ್ ಗಳು ಮಾಡ್ತೀರಾ ಅಂದ್ರೆ ಫೀಸ್ ಕಟ್ಬಿಟ್ಟು ಎಲ್ಲರೂ ಲಕ್ಷಗಟ್ಟಲೆ ಅಥವಾ 1000 ಗಟ್ಟಲೆ ಅವ್ರ ಶಕ್ತಿ ಪ್ರಕಾರ ಕೆಲವು ಕಾಲೇಜ್ಗಳಿಗೆ ಹೋಗಿ ಮಾಡ್ತಾರೆ. ಇದ್ರಲ್ಲಿ ಏನ್ ವಿಶೇಷತೆ ಅಂದ್ರೆ, ಇದಕ್ಕೆ ಸಂಪೂರ್ಣ ಉಚಿತ ಕೋರ್ಸ್ ಇರುತ್ತೆ. ಆ ನಂತರ 36 ತಿಂಗಳುಗಳು ಕೂಡ ಶಿಷ್ಯ ವೇತನ ಅಂದ್ರೆ ಸ್ಟೈಫಂಡ್ಸ್ ಗಳು 6000 ರೂಪಾಯಿನಂತೆ ಸ್ಟೈಫಂಡ್ಸ್ ತಿಂಗಳ ಬರುತ್ತೆ.
0: ವರುಣ್, ಮುಖ್ಯವಾದ ವಿಷಯ ಯಾವುದು, ಯಾವ ವಿಷಯದಲ್ಲಿ ಡಿಗ್ರಿ ಮಾಡಬಹುದು, ಡಿಪ್ಲೊಮಾ ಮಾಡಬಹುದು ಅದನ್ನ ಹೇಳಿ.
1: BSc ಇನ್ ಹಾಸ್ಪಿಟಾಲಿಟಿ ಅಂಡ್ ಹೋಟೆಲ್ ಮ್ಯಾನೇಜ್ಮೆಂಟ್ ಇದು ಬಂದು ಡಿಗ್ರಿ ಆಗಿರುತ್ತೆ, 3 ಇಯರ್ಸ್ ಕೋರ್ಸ್ ಆಗಿರುತ್ತೆ. ಎರಡನೇದು ಬಂದ್ಬಿಟ್ಟು ಪ್ರೊಫೆಷನಲ್ ಡಿಪ್ಲೊಮಾ ಇನ್ ಹಾಸ್ಪಿಟಾಲಿಟಿ ಅಂಡ್ ಹೋಟೆಲ್ ಆಪರೇಷನ್ಸ್ ಇದು ಬಂದ್ಬಿಟ್ಟು 1 ವರ್ಷದ ಕೋರ್ಸ್ ಆಗಿರುತ್ತೆ. 3ನೇದು ಬಂದ್ಬಿಟ್ಟು ಪ್ರೊಫೆಷನಲ್ ಡಿಪ್ಲೊಮಾ ಇನ್ ವೊಕೇಶನಲ್ ಟ್ರೈನಿಂಗ್, ಇದು ಕೂಡ ಬಂದ್ಬಿಟ್ಟು ಒಂದು ಡಿಪ್ಲೊಮಾ ಕೋರ್ಸ್ ಆಗಿರುತ್ತೆ. ಆದ್ರೆ ಇದರ ವಿಶೇಷತೆ ಏನಂತಂದ್ರೆ, ಇದು 18 ರಿಂದ 28 ವರ್ಷಗಳ ಆಗಿರುವಂತ ಯಾವುದೇ ವಿದ್ಯಾರ್ಥಿಗಳು ಮಾಡಬಹುದು. ಆ ನಂತರ ಇದು 2 ವರ್ಷದ ಕೋರ್ಸ್, ಇದನ್ನು ಕೂಡ 24 ತಿಂಗಳು ಕೂಡ ಸ್ಟೈಫಂಡ್ಸ್ ಗಳು ಬರುತ್ತೆ. ಸೊ ಇದಕ್ಕೆ ಇನ್ನೊಂದು ಏನು ವಿಶೇಷತೆ ಅಂದ್ರೆ, ಇದಕ್ಕೆ 10ನೇ ತರಗತಿ ಆಗಿದ್ರೆ ಅವರಿಗೆ ತಗೊಂತಾ ಇದೀವಿ.
0: ಈಗ ನಾನು ಫೀಸ್ ಕಟ್ಟಿ ಒಂದು ಕೋರ್ಸ್ ಕಲಿಬೇಕಂದ್ರೆ ಅಷ್ಟು ಶಕ್ತಿ ಇಲ್ಲ ನನಗೆ ಅನ್ನುವಂತಹ ಮಕ್ಕಳಿಗೆ ಎಷ್ಟು ಒಳ್ಳೆಯ ಕೋರ್ಸ್ ಇದು ಅಂತ. ಇದು ಡಿಪ್ಲೊಮಾ ಇನ್ ವೊಕೇಶನಲ್ ಇನ್ ಹಾಸ್ಪಿಟಾಲಿಟಿ ಆಪರೇಷನ್ಸ್ ಅನ್ನುವಂತದ್ದು. ಇದ್ರ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿ ಕೊಡ್ರಿ. ಅಂದ್ರೆ ಈಗ ನನಗೇನ್ ಅನಿಸ್ತದ, ಕೆಲವೊಮ್ಮೆ ಒಂದೇನೋ ಡಿಗ್ರಿ ಮಾಡ್ಲಿಕ್ಕೆ ಹೋಗಿರ್ತಾರೆ ಮಕ್ಕಳು, ಅದು ಸರಿಯಾದ ಆಸಕ್ತಿ ಇಲ್ಲದೆ ಕಂಟಿನ್ಯೂ ಮಾಡದೇ ಇರಬಹುದು, ಡಿಸ್ಕಂಟಿನ್ಯೂ ಮಾಡಿರಬಹುದು. ಹಂಗಾಗಿ 18 ರಿಂದ 28 ವರ್ಷದವರೆಗೆ ಅವರಿಗೆ ಈ ಕೋರ್ಸ್ ಮಾಡುವಂತ ಅಂದ್ರೆ ಡಿಪ್ಲೊಮಾ ಕೋರ್ಸ್ ಮಾಡುವಂತ ಒಂದು ಅವಕಾಶ ಅದ.
1: ಹೌದು ಮೇಡಮ್. ಇದು ಹೇಗೆ ರನ್ ಆಗುತ್ತೆ ಅಂತಂದ್ರೆ, 10ನೇ ತರಗತಿ ನೀವು ಹೇಳ್ದಾಗೆ ಡಿಗ್ರಿ ಮಾಡ್ತಾ ಡಿಸ್ಕಂಟಿನ್ಯೂ ಆಗಿರುತ್ತೆ. ಇಲ್ಲಾಂದ್ರೆ ಮನೆಯಲ್ಲಿ ಆರ್ಥಿಕವಾಗಿ ಸಬಲ ಇರೋದಿಲ್ಲ, ಅದಕ್ಕೋಸ್ಕರ ಇವಾಗ ಸ್ಟಡೀಸ್ ಡಿಸ್ಕಂಟಿನ್ಯೂ ಆಗಿರುತ್ತೆ, ಅಂತವ್ರಿಗೋಸ್ಕರನೇ ಇದನ್ನ ಮಾಡಿದೀವಿ. ಇದು ಬಂದು 2 ವರ್ಷದ ಕೋರ್ಸ್ ಆಗಿರುತ್ತೆ. 18 ವರ್ಷದಿಂದ 28 ವರ್ಷ ಆಗಿರೋ ಅಂತ ವಿದ್ಯಾರ್ಥಿಗಳಿಗೆ 2 ವರ್ಷಗಳ ಕಾಲ OGT ಮಾದರಿಯಲ್ಲಿ ಅವರಿಗೆ ಟ್ರೈನಿಂಗ್ ನೀಡ್ಬಿಟ್ಟು, ಆ ನಂತರ ಅವರಿಗೆ 6000 ರೂಪಾಯಿ ಶಿಷ್ಯ ವೇತನ ಕೊಟ್ಟು, ಗಂಡು ಮಕ್ಕಳಿಗೆ ಹಾಸ್ಟೆಲ್ ಫೆಸಿಲಿಟಿ ಸಪರೇಟ್ ಆಗಿರುತ್ತೆ, ಹೆಣ್ಣು ಮಕ್ಕಳಿಗೆ ಸಪರೇಟ್ ಆಗಿರುತ್ತೆ, ಉಚಿತ ಊಟ ಫೆಸಿಲಿಟಿ ಕೂಡ ಕೊಟ್ಕೊಂಡು ಅವ್ರಿಗೆ 2 ವರ್ಷದ ಕೋರ್ಸ್ ಮಾಡಿ ನಮ್ಮ ಕಡೆಯಿಂದಾನೆ ಪ್ರತಿಷ್ಠಿತ 5-star ಅಥವಾ 7-star ಹೋಟೆಲ್ಗಳಲ್ಲಿ ನಾವೇ ಪ್ಲೇಸ್ಮೆಂಟ್ಸ್ ಕೂಡ ಮಾಡಿಸ್ತೀವಿ ಮೇಡಮ್.
0: ಅದೇ ವಿಷಯಕ್ಕೆ ಬಂದೆ, ಕರ್ನಾಟಕದ ಯಾವ ಯಾವ ಸ್ಥಳಗಳಲ್ಲಿ ಈ ಕೋರ್ಸ್ ಗಳನ್ನ ಮಾಡಬಹುದು?
1: ಕರ್ನಾಟಕದ ಆದ್ಯಂತ ಪ್ರತಿಯೊಂದು ಜಿಲ್ಲೆಗಳಲ್ಲೂ ನಾವು ಇದನ್ನ ಮಾಡ್ತಾ ಇದೀವಿ ಮೇಡಮ್.
0: ಸ್ಟೈಪಂಡ್ ವಿವರಗಳನ್ನ ಒಂದಷ್ಟು ಕೊಡ್ರಿ.
1: ಇವಾಗ ನಾನು 3 ಕೋರ್ಸ್ಗಳ ಬಗ್ಗೆ ಹೇಳಿದೆ. ಮೊದಲನೇದು ಬಂದ್ಬಿಟ್ಟು BSc ಇನ್ ಹಾಸ್ಪಿಟಾಲಿಟಿ ಅಂಡ್ ಹೋಟೆಲ್ ಮ್ಯಾನೇಜ್ಮೆಂಟ್ ಏನಿದೆ, ಇದು 36 ತಿಂಗಳುಗಳ ಕೋರ್ಸ್ ಇರುತ್ತೆ. ಸೊ ಈ 36 ತಿಂಗಳುಗಳು ಕೂಡ 6000 ರೂಪಾಯಿನಂತ ವಿದ್ಯಾರ್ಥಿಗೆ ಪ್ರತಿ ತಿಂಗಳುಗಳು ಅವರಿಗೆ ಖಾತೆಗೆ ಅಮೌಂಟ್ ಜಮೆ ಆಗುತ್ತೆ. ಅದೇ ತರ ಪ್ರೊಫೆಷನಲ್ ಡಿಪ್ಲೊಮಾ ಇನ್ ಹಾಸ್ಪಿಟಾಲಿಟಿ ಅಂಡ್ ಹೋಟೆಲ್ ಆಪರೇಷನ್ಸ್ ಬಂದು 1 ವರ್ಷದ ಕೋರ್ಸ್ ಆಗಿರುತ್ತೆ. ಸೊ ಅದಕ್ಕೆ ಪ್ರತಿ ತಿಂಗಳು 12 ತಿಂಗಳುಗಳ ತನಕನು 6000 ರೂಪಾಯಿ ಸ್ಟೈಫಂಡ್ಸ್ ಬಂದ್ಬಿಟ್ಟು, ಆ ನಂತರ ಪ್ಲೇಸ್ಮೆಂಟ್ಸ್ ಕೂಡ ನಾವೇ ಮಾಡಿಸ್ತಾ ಇದೀವಿ.
0: ಹಾ, ಅದು ಮುಂದಿನ ವಿಷಯ. ಯಾಕಂದ್ರೆ ನೀವು ಮೊದಲಿಗೆ ಡಿಗ್ರಿ ಪೂರ್ಣ ಮಾಡ್ಕೋಬೇಕು ಅಥವಾ ಡಿಪ್ಲೊಮಾ ಕೋರ್ಸ್ ಅನ್ನ ಪೂರ್ತಿ ಮಾಡ್ಕೊಂಡ ಮೇಲೆ ವಿದ್ಯಾರ್ಥಿಗಳಿಗೆ ಮುಂದೆ ಉದ್ಯೋಗದ ವ್ಯವಸ್ಥೆ ಹೆಂಗಿರ್ತದ?
1: ಆಲ್ಮೋಸ್ಟ್ ಇವಾಗ ನಮ್ಮ ಆರ್ಯ ಚಾರಿಟೇಬಲ್ ಟ್ರಸ್ಟ್ ಮತ್ತೆ ಮೇಧಾವಿ ಸ್ಕಿಲ್ಸ್ ಅಕಾಡೆಮಿ ಆಲ್ಮೋಸ್ಟ್ 50+ ಪ್ರತಿಷ್ಠಿತ ಹೋಟೆಲ್ಗಳ ಜೊತೆ ನಾವು ಟೈಅಪ್ ಆಗಿದ್ದೇವೆ. ಇವಾಗ ನಾನೊಂದು ಬೇಸಿಕ್ ಡಾಟಾ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. 1 5-star ಅಥವಾ 7-star ಹೋಟೆಲ್ ಹೊಸದಾಗಿ ಓಪನ್ ಮಾಡಿದ್ರೆ ಅದಕ್ಕೆ ಮಿನಿಮಮ್ 200 ಜನ ಎಂಪ್ಲಾಯ್ಸ್ ಬೇಕಾಗ್ತಾರೆ. ಹೋಟೆಲ್ ಮ್ಯಾನೇಜರ್ ಇಂದ ಹಿಡಿದು ಶೆಫ್ ಇಂದ ಹಿಡಿದು ಸಬ್ ಸ್ಟಾಫ್ ಇಂದ ಹಿಡಿದು ಬೆಡ್ಡಿಂಗ್ ಮಾಡುವಂತ ಎಂಪ್ಲಾಯ್ಸ್ ಗಳಿಂದ ಹಿಡಿದು 200 ಜನ ಬೇಕಾಗ್ತಾರೆ ಮೇಡಮ್. ಇವಾಗ ಏನು 2047 ಒಳಗೆ ವಿಕಸಿತ ಭಾರತ ಡೆವಲಪಿಂಗ್ ಕಂಟ್ರಿ ಕಡೆಯಿಂದ ಡೆವಲಪ್ಡ್ ಕಂಟ್ರಿ ಕಡೆ ಸಾಗ್ತಾ ಇದೀವಲ್ಲ, ಇದರಲ್ಲಿ ವಿಕಸಿತ ಭಾರತ ಕಡೆ ನಾವು ಡೆವಲಪ್ಡ್ ಕಂಟ್ರಿ ಕಡೆ ಹೋಗ್ಬೇಕು ಅಂತಂದ್ರೆ ಮೇಜರ್ ಆಗಿ ಇಂಡಿಯಾ ಬೆಳಿಬೇಕಾದಂತದ್ದು ಟೂರಿಸಂ ಮತ್ತೆ ಹೋಟೆಲ್ ಇಂಡಸ್ಟ್ರಿ.
0: ಹೌದು, ಪ್ರವಾಸೋದ್ಯಮದೊಳಗೆ ಇವತ್ತು ಮುಂದುವರಿಬೇಕಾಗಿದೆ.
1: ಅದಕ್ಕೋಸ್ಕರ ಈ ಕೋರ್ಸ್ ಯಾವತ್ತಿದ್ರೂ ನಿಮಗೆ ಒಳ್ಳೇದೇ ಆಗ್ತದೆ. ಯಾಕೆ ಅಂತಂದ್ರೆ AI ಬಂದ್ಬಿಟ್ಟು ನಿಮಗೆ ಎಂಪ್ಲಾಯ್ಸ್ ತೆಗ್ದಾಕ್ಬೋದು ಅಂದ್ರೆ ಲೇ ಆಫ್ ಮಾಡಬಹುದು, ಬಟ್ ಇನ್ ಹೋಟೆಲ್ ಇಂಡಸ್ಟ್ರೀಸ್ ನೋ AI ಕ್ಯಾನ್ ರಿಪ್ಲೇಸ್ ಹ್ಯೂಮನ್. ಅಂದ್ರೆ ಯಾವುದೇ ತರದ AI ಬಂದ್ರೂ ಮನುಷ್ಯನಿಗೆ ಇದು ರಿಪ್ಲೇಸ್ ಮಾಡಕ್ ಈ ಇಂಡಸ್ಟ್ರಿ ಆಗೋದಿಲ್ಲ ಮೇಡಮ್.
0: ಪ್ರವಾಸೋದ್ಯಮ ಅನ್ನೋದು ದಿನದಿಂದ ದಿನಕ್ಕೆ ಬೆಳೀತಾ ಇರುವಂತಹ ಉದ್ಯಮ ಇದು. ಮತ್ತೆ ಈಗ ಕರ್ನಾಟಕದೊಳಗ ಸಾಕಷ್ಟು ಪ್ರವಾಸಿ ತಾಣಗಳವ, ಹಂಗಾಗಿ ಎಲ್ಲಿ ಪ್ರವಾಸಿ ತಾಣಗಳು ಇರ್ತಾವ ಅಲ್ಲಿ ಹೋಟೆಲ್ಗಳು ಇದ್ದೇ ಇರ್ತಾವ, ದೊಡ್ಡ ದೊಡ್ಡ ಹೋಟೆಲ್ಗಳು ಇರ್ತಾವ. ಹಿಂಗಾಗಿ ಪ್ರವಾಸೋದ್ಯಮಕ್ಕೂ ಕೊನೆನೇ ಇಲ್ಲ.
1: ಹೌದು,
0: ಇದರಲ್ಲಿ ಕೋರ್ಸ್ ಮಾಡೋದ್ರಿಂದ ಒಳ್ಳೆಯ ಭವಿಷ್ಯ ಆದ ಮಕ್ಕಳಿಗೆ ಅಂತ ಹೇಳಬಹುದು.
1: ಹೌದು ಮೇಡಮ್. ಅವ್ರು ಏನ್ ಬೇಸಿಕ್ ಕೇಳ್ತಾರೆ, ಒಂದು ಹೋಟೆಲ್ ಮ್ಯಾನೇಜ್

0: ಡಿಗ್ರಿ ಅಥವಾ ಡಿಪ್ಲೊಮಾ ಕೋರ್ಸ್ ಮಾಡಿರಿ ಅಂತಾರೆ. ಆ ಬೇಸಿಕ್ ಕಮ್ಯುನಿಟೀಸ್ ಅವ್ರಿಗೆ ಫುಲ್ಫಿಲ್ ಮಾಡ್ಕೊಂಡ್ರೆ ಅವರಿಗೆ ವಿತಿನ್ ಕೋರ್ಸ್ ಕಂಪ್ಲೀಟ್ ಆಗಿ ವಿತಿನ್ 2-3 months ಅಲ್ಲಿ ನಾವೇ ಪ್ಲೇಸ್ಮೆಂಟ್ ಮಾಡಿಸ್ತಾ ಇದ್ದೀವಿ ಮೇಡಮ್ ಎಲ್ಲ ಕಡೆ.
1: ಹೌದಲ್ಲ, ಮತ್ತೆ ಇದ್ರೊಳಗೆ ಕೇಂದ್ರ ಸರ್ಕಾರದ ಸಹಭಾಗಿತ್ವ ಕೂಡ ಅದ ಅಂತ ಹೇಳ್ತಿದ್ರಿ.
0: ಹೌದು ಮೇಡಮ್, ಮೇಧಾವಿ ಸ್ಕಿಲ್ಸ್ ಯೂನಿವರ್ಸಿಟಿ ಜೊತೆ NSDC ಅಂದ್ರೆ ಸ್ಕಿಲ್ ಇಂಡಿಯಾ ಅನ್ನೋದು ಕೇಳಿರ್ತೀರಿ, NSDC ಜೊತೆ ಟೈ ಅಪ್ ಆಗ್ಬಿಟ್ಟು ಈ ಕೋರ್ಸ್ ನ ನಡೆಸ್ತಾ ಇರೋದು ಮೇಡಮ್.
1: ಹೌದು, ಸ್ಕಿಲ್ ಇಂಡಿಯಾ ಅನ್ನೋದು ಒಂದು ಯೋಜನೆ ಇದು. ಈ ಯೋಜನೆಯ ಮುಖಾಂತರ ಅವರು ನಿಮಗೆ ಸಹಾಯ ಒದಗಿಸ್ತಾರೆ.
0: ಹೌದು ಮೇಡಮ್, ಇವಾಗ ಏನಂತಂದ್ರೆ ಸ್ಕಿಲ್ ಇಂಡಿಯಾದು ಮೇಜರ್ ಆಗದೆ ಈ ಸರಿ ಬಜೆಟ್ ಅಲ್ಲಿ ಕೂಡ ಅನೌನ್ಸ್ ಮಾಡಿದ್ದಾರೆ. ಏನಂತಂದ್ರೆ ಹೋಟೆಲ್ ಇಂಡಸ್ಟ್ರಿಗೋಸ್ಕರನೇ ಇಷ್ಟು ಬಜೆಟ್ ಅಮೌಂಟ್ ಅಂತ ತೆಗೆದಿಡ್ತಾರೆ. ಯಾಕೆ ಅಂತಂದ್ರೆ ಬೂಮ್ ಇರುವಂತಕ್ಕಂಥ ಇಂಡಸ್ಟ್ರಿ ಫ್ಯೂಚರ್ ಅಲ್ಲಿ.
1: ಈಗ ಈ ಕೋರ್ಸ್ ಗಳು ಯಾವಾಗ ಶುರು ಆಗ್ತಾವ ಅದು ಮಾಹಿತಿ ಬೇಕು.
2: ರಿಜಿಸ್ಟ್ರೇಷನ್ ಮತ್ತು ಅಡ್ಮಿಷನ್ ಅನ್ನ ಕೊನೆ ದಿನಾಂಕ ಬಂದು September 1, 2026 ಆಗಿರುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಜಲ್ದಿ ರಿಜಿಸ್ಟ್ರೇಷನ್ ಅಥವಾ ಅಡ್ಮಿಷನ್ಸ್ ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಅಂದ್ರೆ September 1, 2026 ಒಳಗೆ ತಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡಿಕೊಂಡು ಈ ಹೋಟೆಲ್ ಇಂಡಸ್ಟ್ರಿಯಲ್ಲಿ ತಮ್ಮ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸಸ್ ನ ಕಂಪ್ಲೀಟ್ ಮಾಡೋ ಮೂಲಕ ತಮ್ಮ ಕೆರಿಯರ್ ನ ಉನ್ನತ ಮಟ್ಟಕ್ಕೆ ತಗೊಂಡೋಗಿ.
1: ವರುಣ್, ಈಗಾಗಲೇ ಎಷ್ಟು ಜನ ವಿದ್ಯಾರ್ಥಿಗಳು ಪ್ರಯೋಜನ ಪಡ್ಕೊಂಡಾರ ಮತ್ತೆ ಎಷ್ಟು ಜನರಿಗೆ ಉದ್ಯೋಗ ಲಭಿಸಿದ?
0: ಇವಾಗ ಆಲ್ಮೋಸ್ಟ್ ಇದರಲ್ಲಿ 550,000 ಸ್ಟೂಡೆಂಟ್ಸ್ ರಾಜ್ಯಾದ್ಯಂತ ದೇಶಾದ್ಯಂತ ಇದನ್ನ ಮೀಲಿದಂಕ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಈ ವರ್ಷ 20,000 ಆಕ್ಟಿವ್ ಸ್ಟೂಡೆಂಟ್ಸ್ ಇದ್ದಾರೆ. ಮುಂದಿನ ವರ್ಷಕ್ಕೆ ಬರೀ ಕರ್ನಾಟಕದಲ್ಲಿ 1,316 ಜನ ನಾವೇ ಇಲ್ಲಿ ತನಕ ಸ್ಟೂಡೆಂಟ್ಸ್ ಇದ್ ಮಾಡಿದೀವಿ. ಆಲ್ಮೋಸ್ಟ್ ಇನ್ನೂ 600-650 ಸ್ಟೂಡೆಂಟ್ಸ್ ಆದ್ಮೇಲೆ ನಾವು ಈ ಅಡ್ಮಿಷನ್ಸ್ ನ ಸ್ಟಾಪ್ ಮಾಡ್ತಾ ಇದೀವಿ ಮೇಡಮ್.
1: ಹೌದಲ್ಲ, ಅಂದ್ರೆ ಫಸ್ಟ್ ಕಮ್ ಫಸ್ಟ್ ಸರ್ವೆ ಅದ. ಮಕ್ಕಳು ಕಲಿಬೇಕು ಅಂತಂದ್ರೆ ಲಘುನೇ ಅವರು ಅಪ್ಲೈ ಮಾಡ್ಕೊಳ್ಳಿ.
0: ಹೌದು ಮೇಡಮ್, ನಾವ್ ಯಾವ ತರ ಇದನ್ನ ನೋಡ್ತಾ ಇದೀವಿ ಅಂತಂದ್ರೆ ಇವಾಗ ಇಂಟ್ರೆಸ್ಟೆಡ್ ಯಾರಿದ್ದಾರೆ, ಫಸ್ಟ್ ನಾವ್ ಇವಾಗ ರಿಜಿಸ್ಟರ್ ಆದ ನಂತರ ಇಂಟ್ರೆಸ್ಟೆಡ್ ಯಾರಿದ್ದಾರೆ, ಯಾರಿಗೆ ಅವಶ್ಯಕತೆ ಇದೆ ಅಂತವ್ರಿಗೆ ಮಾತ್ರ, ನಾನು ಬಂದೆ ಹೋದೆ ಅನ್ನಂತವ್ರಿಗೆ ನಾವು ಎಂಟರ್ಟೈನ್ ಮಾಡ್ತಾ ಇಲ್ಲ ಇದನ್ನ. ಯಾಕೆ ಅಂತಂದ್ರೆ ಇದನ್ನ ಎಷ್ಟೋ ಮನೆಯಲ್ಲಿ ಕಷ್ಟಗಳಿರುತ್ತೆ, ಎಷ್ಟೋ ಮನೇಲಿ ತೊಂದರೆ ಇರುತ್ತೆ.
1: ನಿಜವಾದ ಅವಶ್ಯಕತೆ ಇದ್ದವರಿಗೆ ನೀವು ಮಾಡ್ಲಿಕ್ಕೆ ಹೇಳ್ತೀರಿ.
0: ಹೌದು, ಎಷ್ಟೋ ಜನ ಹೆಣ್ಮಕ್ಳು ವರ್ಷದಲ್ಲಿ ಆಗಿರೋ ಹೇಳ್ತಾರೆ ನಮಗೆ ಇವಾಗ್ಲೂ, ನಮ್ ತಂದೆ ನಮ್ಮ ಮನೇಲಿ ಮನೆ ಪರಿಸ್ಥಿತಿ ಸರಿ ಇಲ್ಲ, ನೀನ್ ಹೆಣ್ಮಗು ಅಂತ ಮನೇಲಿ ಕೂರಿಸ್ತಾ ಇದ್ರು, ನಮಗ್ ಬಂದು ಇವಾಗ ನೀವು ಫ್ರೀ ಆಗಿ ಎಜುಕೇಶನ್ ಕೊಟ್ಮೇಲೆ ನಮ್ದು ಡಿಗ್ರಿ ಆಗ್ತಾ ಇದೆ ಅಂತ ಅವ್ರು ತುಂಬಾ ಥ್ಯಾಂಕ್ಫುಲ್ ಆಗಿದ್ದಾರೆ. ಅಂತವ್ರಿಗೆ ರೀಚ್ ಆಗ್ಬೇಕು ಅನ್ನೋದಷ್ಟೇ ನಮ್ಮ ಕಳಕಳಿ ಮೇಡಮ್.
1: ಹುಡುಗಿಯರು ಹುಡುಗರು ಇಬ್ರು ಕೂಡ ಅಪ್ಲೈ ಮಾಡ್ಕೋಬಹುದು
0: ಮೇಡಮ್. ಹೋದ ವರ್ಷದಲ್ಲಿ 48.5% ತನಕ ಹೆಣ್ಮಕ್ಳು ಅಡ್ಮಿಷನ್ಸ್ ಆಗಿದ್ದಾರೆ ಹಾಸ್ಪಿಟಲಿಟಿ. ಯಾಕೆ ಅಂತಂದ್ರೆ ನೀವು ಆಲ್ಮೋಸ್ಟ್ ಇವಾಗ ನೋಡಿರ್ತೀರ, ಏರ್ಪೋರ್ಟ್ ಲಾಂಜಸ್ ಗಳಿಗೆ ಹೋಗಿರ್ತೀರಾ, 5-star ಹೋಟೆಲ್ಸ್ ಗಳಿಗೆ ನೋಡ್ತೀರಾ, ಆಲ್ಮೋಸ್ಟ್ ಹೆಣ್ಮಕ್ಳೇ ಜಾಸ್ತಿ ಇರ್ತಾರೆ ಈ ಸೆಕ್ಟರ್. ಕರ್ನಾಟಕದಲ್ಲಿ 100,000+ ವಿದ್ಯಾರ್ಥಿಗಳಿದ್ದಾರೆ, ಅದ್ರಲ್ಲಿ ನಾವು ತಗೊಂತಾರೆ 2,000 ಜನಕ್ಕೆ ಮಾತ್ರ. ಹಾಸ್ಟೆಲ್ ಫೆಸಿಲಿಟೀಸ್ ಇಂದ ಹಿಡಿದು ಊಟದ ಫೆಸಿಲಿಟಿ ಇಂದ ಹಿಡಿದು ಪ್ರತಿಯೊಂದು ತುಂಬಾ ಚೆನ್ನಾಗಿದೆ.
1: ಪ್ರವೇಶ ಪಡೀಲಿಕ್ಕೆ ಇನ್ನು ಕೆಲವೇ ದಿನಗಳ ಅವಕಾಶ ಮಾತ್ರ ಅದ. ಪಾಲಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ನೀವು?
0: ನಿಮ್ಮ ಮನೆಯಲ್ಲಿ ಕೆಲವೊಬ್ರು ಪೇರೆಂಟ್ಸ್ ಗಳು ನಿಮಗೆ ಯಾವುದೇ ತರ ಹಣಕಾಸಿನ ತೊಂದರೆ ಇರೋದಿಲ್ಲ, ನೀವು ಇದ್ ಮಾಡ್ತೀರಾ, ನೀವು ಎಷ್ಟೇ ಲಕ್ಷಗಟ್ಟಲೆ ಫೀಸ್ ಕಟ್ತೀರಾ, ಬಟ್ ಕೆಲವೊಬ್ರು ಮನೇಲಿ ಏನಾಗುತ್ತೆ ತುಂಬಾ ಪ್ರಾಬ್ಲಮ್ ಇದೆ ಅಂತ ಮನೇಲಿ ಕೂರಿಸ್ಕೊಳ್ಳೋ ಬದಲು ಇಂತ ಒಳ್ಳೊಳ್ಳೆ ಕೋರ್ಸ್ ಗಳು ಇದೇ ತರ ಸುಮಾರು ಕೋರ್ಸ್ ಗಳಿದೆ ನಿಮ್ ಮಕ್ಳಿಗೆ ಓದಿಸಿ. ಯಾಕೆ ಅಂತಂದ್ರೆ ನಿಮ್ದು ಏನೇ ತೊಂದರೆ ಇದ್ರು ಮಗುಗೆ ಒಂದು ಬೇಸಿಕ್ ಡಿಗ್ರಿ ಅನ್ನೋದು ಇತ್ತು ಅಂದ್ರೆ ಅವ್ರೆಲ್ಲೇ ಹೋದ್ರು ಸರ್ವೈವ್ ಆಗ್ತಾರೆ. ಕಾಂಪಿಟೇಷನ್ ಅನ್ನೋದು ಯಾವುದೇ ಸೆಕ್ಟರ್ ಹೋದ್ರು ತುಂಬಾ ಇದೆ, ಬಟ್ ಈ ಹೋಟೆಲ್ ಮ್ಯಾನೇಜ್ಮೆಂಟ್ ಸೆಕ್ಟರ್ ಅಲ್ಲಿ ಬೈ ಗಾಡ್ಸ್ ಗ್ರೇಸ್ ಇನ್ನೂ ಅಷ್ಟು ನಿಮಗೆ ಕಾಂಪಿಟೇಷನ್ ಅನ್ನೋದಿಲ್ಲ. ಬೇಸಿಕ್ ಸ್ಯಾಲರಿ ಸ್ಟಾರ್ಟಿಂಗ್ BSc ಮಾಡಿರಕ್ಕಂಥವ್ರಿಗೆಲ್ಲ 30,000+ ಅಮೌಂಟ್ ಕೊಡ್ತಾ ಇದಾರೆ ಎಲ್ಲ ಹೋಟೆಲ್ಗಳಲ್ಲಿ. ಸೊ ಅದನ್ನ ಯೂಸ್ ಮಾಡ್ಕೊಳ್ಳಿ, ಫ್ರೀ ಆಗಿ ಕೂಡ ನಾವು ಕೋರ್ಸ್ ಗಳನ್ನ ಕೊಡ್ತಾ ಇದೀವಿ. ನೀವು ಮುಂದೆ ಬಂದು ನಿಮ್ ಮಕ್ಳಿಗೆ ಕಳ್ಸಿಕೊಡಿ, ಯಾವುದೇ ರೀತಿ ತಲೆ ಕೆಡ್ಸ್ಕೋಬೇಡಿ, ನಮ್ಮ ಹತ್ರ ಬಂದು ಕುತ್ಕೊಂಡು ಮಾತಾಡಿ. ನಿಮಗೆ ಇದ್ರಲ್ಲಿ ಇನ್ನೂ ಇನ್ಫಾರ್ಮೇಶನ್ ಗೊತ್ತಾಗಿಲ್ಲ, ನಿಮ್ಗೆ ಇನ್ನೂ ಮಾಹಿತಿ ಬೇಕಂದ್ರೆ ನಮ್ಮ ಜೊತೆ ಬಂದು ಕುತ್ಕೊಂಡು ಮಾತಾಡಿ. ಯಾಕೆ ಅಂತಂದ್ರೆ ಒಂದು ಮಗುದು ಫ್ಯೂಚರ್ ಚೆನ್ನಾಗಾಯ್ತು ಅಂದ್ರೆ ನಮಗೂ ತುಂಬಾ ಖುಷಿ ಆಗುತ್ತೆ ಈ ಕೋರ್ಸ್ ಮಾಡಿರೋದಕ್ಕೆ. ಇವಾಗ ಏನೋ ಡಿಗ್ರಿ ಮಾಡ್ತಾ ಡಿಸ್ಕಂಟಿನ್ಯೂ ಆಯ್ತು, ಸೆಕೆಂಡ್ PC ಮಾಡ್ತಾ ಡಿಸ್ಕಂಟಿನ್ಯೂ ಆಯ್ತು, ನಾವು ಓದ್ಸಕ್ ಆ ಟೈಮಲ್ಲಿ ಆಗಿಲ್ಲ ಅಂತಂದ್ರೂ DVOC ಅನ್ನೋದು ಒಂದು ಡಿಪ್ಲೊಮಾ ಮಾಡ್ತಾ ಇದೀವಿ. ಸೊ ಅದ್ರ 18-28 ವರ್ಷ ತನಕ ಎಲಿಜಿಬಿಲಿಟಿ ಇದೆ, ಮತ್ತೆ ಬರೀ 10th standard ಅಷ್ಟೇ ಬೇಕಿರೋದು ಅದಕ್ಕೆ. ಇದು ಮುಗಿತಿದ್ದಂಗೆ ಅವ್ರಿಗೆ ಕೆಲಸ ಕೂಡ ನಾವೇ ಪ್ಲೇಸ್ಮೆಂಟ್ ಮಾಡಿಸ್ಬಿಟ್ಟು ಅವರಿಗೆ ಬೇಸಿಕ್ DVOC ಅಲ್ಲಿ ಕೂಡ 18-20,000 ಸ್ಯಾಲರಿ ಬೇಸಿಕ್ ಆಗಿ ಸಿಗ್ತಾ ಇದೆ. ಇವಾಗ ಹೇಗೆ ಶೆಫ್ಸ್ ಎಲ್ಲ ಆಲ್ಮೋಸ್ಟ್ ITCL ಮಾಡಿರೋರೆಲ್ಲ ಔಟ್ ಆಫ್ ಕಂಟ್ರಿ ಕೂಡ ಹೋಗ್ಬಿಟ್ಟು ಇವಾಗ ದುಬೈ ಆಗ್ಲಿ ಇಲ್ಲಾಗ್ಲಿ ಆಲ್ಮೋಸ್ಟ್ 80,000-1.5 lakh ತನಕ ಮಾಡ್ತಾ ಇದ್ದಾರೆ. ಆ ತರ ನಮ್ಮ ಕರ್ನಾಟಕದಾದ್ಯಂತ ಇರೋ ಎಲ್ಲಾ ವಿದ್ಯಾರ್ಥಿಗಳು ಉಪಯೋಗಿಸ್ಕೊಳ್ಳಿ, ಅವರು ಮುಂದೆ ಬರ್ಲಿ.
1: ಈಗ ನಮ್ಮ ಗ್ರಾಮೀಣ ಭಾಗದ ಕೆಲವು ಪಾಲಕರಿಗೆ ಆಗಿರಬಹುದು, ವಿದ್ಯಾರ್ಥಿಗಳಿಗೆ ಆಗಿರಬಹುದು, ಅವರಿಗೆ ಒಂದು ರೀತಿಯ ಅಳುಕು ಅದ ವರುಣ್. ಈಗ ಕರ್ನಾಟಕದ ಮುಖ್ಯ ಕೇಂದ್ರಗಳೇನವ, ಶಿವಮೊಗ್ಗ ಆಗಿರಬಹುದು, ದಾವಣಗೆರೆ ಆಗಿರಬಹುದು, ಹುಬ್ಬಳ್ಳಿ ಧಾರವಾಡ ಆಗಿರಬಹುದು, ಬೆಂಗಳೂರು ಮಂಗಳೂರು ಈ ಕಡೆ ಮಾತ್ರ ಕೆಲವಷ್ಟು ಹೋಟೆಲ್ಗಳವ. ನಮ್ಮ ಮಕ್ಕಳು ಎಷ್ಟರ ಮಟ್ಟಿಗೆ ಸುರಕ್ಷಿತವಾಗಿ ಇರ್ತಾರ ಅನ್ನೋ ಒಂದು ಭಾವನೆ, ಅವರಿಗೆ ಒಂದು ರೀತಿಯ ಅಳುಕು, ಅವ್ರಿಗೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ?
0: ಇವಾಗ ನನ್ನ ಮಗು ಬೇರೆ ಊರಲ್ಲಿ ಓದುತ್ತೆ, ಹಾಸ್ಟೆಲ್ ಅಲ್ಲಿ ಇರುತ್ತೋ ಹೋಟೆಲ್ ಅಲ್ಲಿ ಇರುತ್ತೋ ಅವ್ರೆಲ್ಲಿ ಓದ್ತಾರೋ ಹಾಸ್ಟೆಲ್ಗೆ ಎಷ್ಟು ದೂರ ಹೋಗ್ಬೇಕು ಅನ್ನೋದೆಲ್ಲ ನಿಮ್ ತಲೆಯಲ್ಲಿದ್ರೆ ಅದನ್ನ ತೆಗ್ದಾಕಿ. ಒಂದು ಸರಿ ಹೋಟೆಲ್ಗೆ ಅವ್ರು ಬಂದ್ರು ಅಂದ್ರೆ ಆ ಹೋಟೆಲಿನಲ್ಲೇ ಉಳ್ಕೊಳ್ಳೋ ವ್ಯವಸ್ಥೆ ಇರುತ್ತೆ ಅವರಿಗೆ. ಆ ಹೋಟೆಲ್ ಎಲ್ಲ ಹಾಸ್ಟೆಲ್ ಫೆಸಿಲಿಟೀಸ್ ಇರುತ್ತೆ. ನಿಮ್ಮ ಮಕ್ಕಳು ಅವರ ಸುರಕ್ಷತೆ ನಮ್ಮ ಮುಖ್ಯ ಆದ್ಯತೆ ಆಗಿರುತ್ತೆ. ಯಾಕೆಂತಂದ್ರೆ ಇಲ್ಲಿ ತನಕ 5.5 ಲಕ್ಷ ಜನ ಸ್ಟೂಡೆಂಟ್ಸ್ ನಾವು ಟ್ರೈನ್ ಮಾಡಿದೀವಿ. ಒಬ್ಬರಿಗೂ ಕೂಡ ಇಲ್ಲಿ ತನಕ ಯಾವುದೇ ತರ ತೊಂದರೆ ಆಗೋ ತರ

0: ಮಾಡಿಲ್ಲ ಮೇಡಮ್. ಪ್ರತಿಯೊಬ್ರು ಸೇಫ್ ಆಗಿ ಬಂದಿದ್ದಾರೆ, ಅವ್ರು ಕೆಲಸ ಮಾಡಿದಾರೆ, ಇದ್ ಮಾಡಿದ್ದಾರೆ. ನಾನ್ ಪೇರೆಂಟ್ಸ್ ಗೆ ಕೇಳೋದೇನಂತಂದ್ರೆ, ಈ 3 ವರ್ಷಗಳ ಕಾಲ 2 ವರ್ಷಗಳ ಕಾಲ 1 ವರ್ಷಗಳ ಕಾಲ ಯಾವ್ಯಾವ ಕೋರ್ಸ್ ಇದೆಲ್ಲ, ಆ ಕೋರ್ಸ್ ಅನ್ನ ನಿಮ್ಮ ಮಕ್ಕಳಿಗೆ ಕಂಪ್ಲೀಟ್ ಮಾಡೋ ತರ ನೀವ್ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಮನೆಯಿಂದ ಕಳ್ಸಿದ್ರೆ ಅವ್ರು ಯೂಸ್ ಮಾಡ್ಕೊಂಡ್ರೆ ನಮ್ಗೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಉಚಿತ ಊಟ ಕೊಟ್ಟಿದೆ, ಉಚಿತ ವಸತಿ. ಇದಾದ ನಂತರನು ಸ್ಟೂಡೆಂಟ್ಸ್ ಗೆ ತಮ್ಮದೇ ಆದಂತ ಬಟ್ಟೆ ಇರ್ಬೋದು ಅಥವಾ ಶೂಸ್, ಸ್ಮಾಲ್ ಸ್ಮಾಲ್ ಖರ್ಚುಗಳಿರುತ್ತೆ, ಅದಕ್ಕೋಸ್ಕರ ಪ್ರತಿ ತಿಂಗಳು 6,000 ರೂಪಾಯಿ ಸ್ಟೇಫಂಡ್ ಗಳು ಕೊಡ್ತಾ ಇದೀವಿ. ಯಾಕಂತಂದ್ರೆ ಮನೆಗೆ ಫೋನ್ ಮಾಡ್ಬಿಟ್ಟು ಅವ್ರಿಗೆ ತೊಂದರೆ ಮಾಡೋದ್ ಬೇಡ, ಕಷ್ಟ ಇರ್ತದೆ ಕೆಲವೊಬ್ರು ಮನೆಯಲ್ಲಿ.
1: ಕಲಿಯುವಾಗನೇ ಸ್ಟೈಪಂಡ್ ಕೊಟ್ಟು ಕಲಿಸೋದು ಅಂತಂದ್ರೆ ಬಹಳ ಖುಷಿಯ ಸಂಗತಿ ಇದು. ನಮ್ಮ ಮಕ್ಕಳು ಮತ್ತೆ ಅವರ ಪಾಲಕರು, ವಿದ್ಯಾರ್ಥಿಗಳ ಪಾಲಕರು ಕೂಡ ಈ ಕಡೆ ಗಮನ ಹರಿಸಬೇಕು. ಯಾರನ್ನ ಸಂಪರ್ಕಿಸಬೇಕು ಅನ್ನೋದಕ್ಕೆ ನಾವು ಫೋನ್ ನಂಬರ್ ಕೂಡ ಹೇಳ್ತೀವಿ, ಮತ್ತೆ ಅಡ್ರೆಸ್ ಕೂಡ ಕಾರ್ಯಕ್ರಮದ ಕೊನೆಗೆ ಹೇಳ್ತೀವಿ.
0: ಬೇರೆ ಕಡೆ ಎಲ್ಲ ಹೇಗಾಗುತ್ತೆ, ವರ್ಷಕ್ಕೆ 72,000 ರಿಂದ 75,000 ರೂಪಾಯಿ ಫೀಸ್ ಕಟ್ತಾರೆ, ಬಟ್ ಇಲ್ಲಿ ಅದೇ 72,000 ರೂಪಾಯಿ ಓದಬೇಕಾದ್ರೆ ನಾವು ಕೊಡ್ತಾ ಇದ್ದೀವಿ,
1: ಗಳಿಸ್ತಾ ಇದ್ದಾರೆ ಜೊತೆಗೆ ಓದ್ತಾ ಇದ್ದಾರೆ.
0: ಹೌದು, ಅದಕ್ಕೋಸ್ಕರ ದಯವಿಟ್ಟು ಮಕ್ಕಳಿಗೆ ಆದಷ್ಟು ಪ್ರೆಷರ್ ಮಾಡಿ ಕಳ್ಸಿಕೊಡಿ, ಅವ್ರಿಗೆ ಉತ್ತೇಜನ ಮಾಡಿ. ಯಾಕೆ ಅಂತಂದ್ರೆ ಇವಾಗ ಹುಡುಗಾಟಿಕೆ ವಯಸ್ಸಿರುತ್ತೆ ಕೆಲವೊಬ್ರದು, ಅಂತವ್ರಿಗೆಲ್ಲ ಸ್ವಲ್ಪ ನೀವು ಸ್ಟ್ರಿಕ್ಟ್ ಮಾಡ್ಬಿಟ್ಟು ಕಳ್ಸಿಕೊಟ್ರೆ ಇದ್ರದೆಲ್ಲ ಮಕ್ಕಳಿಗೆ ಇದ್ ಮಾಡಿ ಅಂತ ಹೇಳ್ತೀವಿ.
1: ಈಗಾಗಲೇ 5.5 ಲಕ್ಷ ವಿದ್ಯಾರ್ಥಿಗಳು ತರಬೇತಿಯನ್ನ ತಗೊಂಡಾರ ವರುಣ್, ಅವರ ಸ್ಪಂದನೆ ಹೆಂಗದ?
0: ತುಂಬಾ ಜನ, ನಾ ಅದೇ ಅವಾಗ್ಲೇ ಹೇಳ್ದಾಗೆ, ಹೆಣ್ಮಕ್ಳು ಕೆಲವೊಬ್ರು ನಮ್ಮ ಮನೇಲಿ ಇಷ್ಟೊತ್ತು ಡಿಸ್ಕಂಟಿನ್ಯೂ ಮಾಡಿಸಿದ್ರು ಮದ್ವೆ ಮಾಡಿಸ್ಬಿಟ್ಟಿರ್ತಿದ್ರು ನಮ್ಗೆ, ಆತರ ಆಗ್ತಾ ಇತ್ತು, ನಿಮ್ ಕಡೆಯಿಂದ ನಮಗೆ ಒಂದು ಡಿಗ್ರಿ ಕೋರ್ಸ್ ಅನ್ನೋದಾಯ್ತು ಅನ್ನೋದ್ ಹೇಳ್ತಾರೆ. ಕೆಲವು ಸ್ಟೂಡೆಂಟ್ಸ್ ಗಳು ಮನೇಲಿ ತುಂಬಾ ತೊಂದರೆ ಇತ್ತು ಸರ್, ನಾನು ಡಿಸ್ಕಂಟಿನ್ಯೂ ಮಾಡ್ಕೊಂಡಿದ್ದೆ, ಓದಕ್ ಆಲ್ಮೋಸ್ಟ್ 26 ಇಯರ್ಸ್ ಆಯ್ತು, ಯಾವ್ದೇ ಕೋರ್ಸ್ ಗೆ ಎಲಿಜಿಬಿಲಿಟಿ ಇರ್ತಾ ಇರ್ಲಿಲ್ಲ, ಬಟ್ ಈ ಡಿ ವಾಕ್ ಇಂದ ನನಗೆ ತುಂಬಾ ಒಳ್ಳೇದಾಯ್ತು ಅಂತಾರೆ. ಇವನ್ ಒಬ್ಬ ನಮ್ ಕಡೆಯಿಂದ ಶೆಫ್ ಆದ ಹುಡುಗ, ಇವಾಗ ITCL ಆತ, 82,000 ರೂಪೀಸ್ ಜಸ್ಟ್ 1 ಇಯರ್ ಬ್ಯಾಕ್ ಪಾಸ್ ಔಟ್, 82,000 ರೂಪಾಯಿ ದುಡಿತಾ ಇದ್ದಾರೆ. ಸೊ ಏನು ಅಂತಂದ್ರೆ, ಫಸ್ಟ್ BSc ಮಾಡಿರೋಕ್ಕಂತ ಸ್ಟೂಡೆಂಟ್ಸ್ ಗಳಿಗೆ ಮೇಜರ್ ಆಗಿ ಬಂದು 2 ಜಾಬ್ ರೋಲ್ ಮೇಲೆ ನಾವು ಮೇಜರ್ ಆಗಿ ಕೆಲಸ ಮಾಡಿಸ್ತಾ ಇದೀವಿ. ಒಂದ್ ಬಂದ್ಬಿಟ್ಟು ಹೋಟೆಲ್ ರೀಜನಲ್ ಮ್ಯಾನೇಜರ್, ಡಿಸ್ಟ್ರಿಕ್ಟ್ ಮ್ಯಾನೇಜರ್, ಆ ನಂತರ ಸ್ಟೇಟ್ ಮ್ಯಾನೇಜರ್ ಈ ತರ. ಇನ್ನೊಂದ್ ಬಂದ್ಬಿಟ್ಟು ಹೆಡ್ ಶೆಫ್, ಆಮೇಲೆ ಸಪೋರ್ಟಿಂಗ್ ಶೆಫ್, ಈ ತರ ಜಾಬ್ ರೋಲ್ ಇರುತ್ತೆ ಮ್ಯಾಮ್ BSc ಗೆ. ಸೊ ಇದಕ್ಕೆ ಬೇಸಿಕ್ ಸ್ಯಾಲರಿಸ್ ಬಂದ್ಬಿಟ್ಟು 30,000+ ಕೊಡ್ತಾ ಇದಾರೆ. ಆ ನಂತರ ಏನಿದೆ, ಪ್ರೊಫೆಷನಲ್ ಡಿಪ್ಲೊಮಾ ಇನ್ ಹಾಸ್ಪಿಟಾಲಿಟಿ ಹೋಟೆಲ್ ಆಪರೇಷನ್ಸ್, ಇದು 1 ವರ್ಷದ ಕೋರ್ಸ್ ಇದೆ, ಇದಕ್ಕೆ 20,000-25,000 ತನಕ ಬರ್ತಾ ಇದೆ. ಇದರಲ್ಲಿ ಹೇಗೆ ಅಂತಂದ್ರೆ ಹಾಸ್ಪಿಟಾಲಿಟಿ ಮ್ಯಾನೇಜರ್, ಆನಂತರ ಸಬ್ ಶೆಫ್ ಗಳು, ಈ ತರ ರಿಸೆಪ್ಷನಿಸ್ಟ್, ಈ ತರ ಜಾಬ್ ರೋಲ್ಸ್ ಗಳು ಪ್ರೊಫೆಷನಲ್ ಡಿಪ್ಲೊಮಾ ಇನ್ ವೊಕೇಶನಲ್ ಟ್ರೈನಿಂಗ್ ಹಾಗೂ ಪ್ರೊಫೆಷನಲ್ ಡಿಪ್ಲೊಮಾ ಇನ್ ಹಾಸ್ಪಿಟಾಲಿಟಿ, ಈ 2 ಡಿಪ್ಲೊಮಾದಲ್ಲಿ ಬರುತ್ತೆ ಮೇಡಮ್.
1: ವಿದ್ಯಾರ್ಥಿಗಳು ಈ ಕೋರ್ಸ್ ಮಾಡುವಾಗ ಅವರ ಒಂದು ದಿನಚರಿ ಯಾವಾಗ ಶುರು ಆಗ್ತದ ಅದನ್ನು ಕೂಡ ಸ್ವಲ್ಪ ಹೇಳ್ರಿ.
0: 9 ಗಂಟೆಯಿಂದ ಶುರು ಆಗ್ಬಿಟ್ಟು 7 o'clock ತನಕ ಇರುತ್ತೆ, ಇನ್ ಬಿಟ್ವೀನ್ 2 hours ಗ್ಯಾಪ್ ಇರುತ್ತೆ, ಮಧ್ಯಾಹ್ನ 1-3 ತನಕ ಅವ್ರಿಗೆ ಗ್ಯಾಪ್ ಕೂಡ ಇರುತ್ತೆ. ಮತ್ತೆ ಇನ್ನೊಂದೇನಂತಂದ್ರೆ, ನಾವು ಇದನ್ನ OJT ಮಾಡೆಲ್ ಅಲ್ಲಿ ರನ್ ಮಾಡ್ತಿದ್ದೇವೆ, ಆನ್ ಜಾಬ್ ಟ್ರೈನಿಂಗ್. ಇದು ಹೇಗ್ ನಡೆಯುತ್ತೆ ಅಂದ್ರೆ, ಇವಾಗ ನಾನಾಗಿರ್ಲಿ ಮೇಡಮ್ ನೀವಾಗಿರ್ಲಿ ನಿಮ್ಮ ಡಿಗ್ರಿ ಟೈಮ್ಸ್ ಅಲ್ಲಿ ನಮ್ಮ ಡಿಗ್ರಿ ಟೈಮ್ ಅಲ್ಲಿ ಒಂದು ಕ್ಲಾಸ್ ರೂಮ್ ಅಲ್ಲಿ ಕುತ್ಕೊಂಡು ಲೆಸನ್ ಗಳು ಕೇಳ್ತಾ ಇದ್ವಿ.
1: ಹೌದು,
0: ಬಟ್ ಇವಾಗ ಹೇಗ್ ಆಗ್ತಾ ಇದೆ ಅಂದ್ರೆ, ನಿಮಗೆ ಲೈವ್ ಎಕ್ಸ್ಪೀರಿಯನ್ಸ್ ಮಾಡಿಸ್ತಾ ಇದೀವಿ. ಹೇಗೆ ಅಂತಂದ್ರೆ, ಇವಾಗ ಒಬ್ಬ ಶೆಫ್ ಹೇಗ್ ಕೆಲಸ ಮಾಡ್ತಾನೆ, ಒಬ್ಬ ರಿಸೆಪ್ಷನಿಸ್ಟ್ ಹೇಗ್ ಕೆಲಸ ಮಾಡ್ತಾನೆ, ಒಬ್ಬ ಹೋಟೆಲ್ ಮ್ಯಾನೇಜರ್ ಹೇಗ್ ಕೆಲಸ ಮಾಡ್ತಾನೆ ಅನ್ನೋದನ್ನ ನಿಮಗೆ ಹೇಳ್ಕೊಡ್ತಾವ. ಆ ಕೆಲಸ ನಿಮ್ ಕೈಯಲ್ಲಿ ಮಾಡಿಸ್ತಾ ಇದೀವಿ. ಯಾಕೆ ಅಂತಂದ್ರೆ, ಈ OJT ಮಾಡೆಲ್ ಅಲ್ಲಿ ಡಿಗ್ರಿ ಅಥವಾ ಡಿಪ್ಲೊಮಾ ಕೋರ್ಸ್ ಕಂಪ್ಲೀಟ್ ಮಾಡಿರೋಕಂತವ್ರಿಗೆ ಏನಾಗುತ್ತೆ ಅಂತಂದ್ರೆ, ನೆಕ್ಸ್ಟ್ ನಾವು ಪ್ಲೇಸ್ಮೆಂಟ್ ಮಾಡಿಸಿದ್ಮೇಲೆ ನೀವು ಮತ್ತೆ ಬೇರೆ ಕಡೆ ಎಲ್ಲಾದ್ರೂ ಜಾಯಿನ್ ಆಗ್ತೀರಾ ಅಂತಂದ್ರೆ, ಅವಾಗ ಏನಾಗುತ್ತೆ ಅಂತಂದ್ರೆ, ನಿಮಗೆ OJT ಮಾಡೆಲ್ ಅಲ್ಲಿ ನೀವು ಕಲ್ತ್ ಬಂದಿದ್ದೀರಾ ಅಂದ್ರೆ, ಆ ಎಕ್ಸ್ಪೀರಿಯನ್ಸ್ ನಿಮಗಿದೆ ಅನ್ಬಿಟ್ಟು ಫಸ್ಟ್ ಅವ್ರು ನಿಮ್ಮಂತವ್ರಿಗೆ ತಗೊಂತಾರೆ. ಯಾಕೆ ಅಂತಂದ್ರೆ, ಈತ ಶೆಫ್ ಆಗಿ ಒಂದು ಹೋಟೆಲ್ ಅಲ್ಲಿ ಕೆಲಸ ಮಾಡಿದಾನ, ಓದ್ತಾ ಓದ್ತಾ ಈತ ಒಂದು ಮ್ಯಾನೇಜರ್ ಆಗಿ ಕೆಲಸ ಮಾಡಿದಾನೆ, ಈತಂಗ ಆ ಎಕ್ಸ್ಪೀರಿಯನ್ಸ್ ಇದೆ, ಹೀ ಕ್ಯಾನ್ ರನ್ ಹೋಟೆಲ್ ಅಂದ್ರೆ ಈತ ಮಾಡಬಹುದು ಅದನ್ನ ಅನ್ನೋ ಒಂದು ನಂಬಿಕೆ ಇರುತ್ತೆ ಮೇಡಮ್.
1: ವಿದ್ಯಾರ್ಥಿಗಳು ಆಸಕ್ತಿ ವಹಿಸಿ ಈ ಕೋರ್ಸ್ ಅನ್ನ ಕಲಿತಾ ಇದ್ದಾರೆ ಅಂತ ಅನಿಸ್ತದ?
0: 80% ತುಂಬಾ ಆಸಕ್ತಿಯಿಂದ ಇದ್ ಮಾಡ್ತಾ ಇದಾರೆ. ಇನ್ನು 20% ಹುಡುಗಾಟಿಗೆ ಇದ್ದೇ ಇರುತ್ತೆ, ಟೀನೇಜ್ ಅನ್ನೋದು ಇರುತ್ತಲ್ಲ. ಅದ್ರಲ್ಲಿ ಹೇಗೆ ಅಂತಂದ್ರೆ, ಕೆಲವೊಬ್ರಿಗೆ ನಾವು ಸ್ವಲ್ಪ ಪುಷ್ ಕೊಡಬೇಕಾಗತ್ತೆ, ಕೆಲವೊಬ್ರಿಗೆ ಹೇಗಾಗತ್ತೆ ಅಂತಂದ್ರೆ ಮನೆ ನೆನಪಾಗುತ್ತೆ ಅಂತ ಮನೆಗೆ ಹೋಗ್ಬೇಕು ಅಂತಾರೆ. ಸೊ ಅಂತ ಟೈಮ್ ಅಲ್ಲಿ ಪೇರೆಂಟ್ಸ್ ಹೆಲ್ಪ್ ನಾವು ಕೇಳ್ತೀವಿ, ಮಗುಗೆ ಆಲ್ಮೋಸ್ಟ್ ಇವಾಗ 1 ವರ್ಷ ಕಂಪ್ಲೀಟ್ ಮಾಡಿದೆ ಇದ್ ಮಾಡಿ ಅಂತ.
1: ವಿದ್ಯಾರ್ಥಿಗಳು ತಮ್ಮ ಊರಿಂದ ಬೇರೆ ಕಡೆ ಹೋಗಿರ್ತಾರಲ್ಲ, ಒಂದ್ ರೀತಿ ಒಳಗೆ ಹೋಮ್ ಸಿಕ್ನೆಸ್ ಅಂತ ಇರ್ತದೆ, ಅದನ್ನೆಲ್ಲ ಯಾವ ತರ ನೀವು ಮ್ಯಾನೇಜ್ ಮಾಡ್ತೀರಿ?
0: ಸೊ ನಾವು ಅಂತ ಮಕ್ಕಳಿಗೆ ಸ್ವಲ್ಪ ಇವಾಗ ಎವ್ರಿ ಮಂತ್ ನಾವು ಒಂದು ಎಲ್ಲರಿಗೂ ಕೂರ್ಸ್ಕೊಂಡು ಮಾತಾಡ್ತೀವಿ, ಏನ್ ಪ್ರಾಬ್ಲಮ್ಸ್ ನೀವು ಫೇಸ್ ಮಾಡ್ತಾ ಇದಾರೆ, ನಮ್ ಕಡೆಯಿಂದ ಏನ್ ಬೆಟರ್ಮೆಂಟ್ ಆಗ್ಬೇಕು ಅಂತ ಎಲ್ಲ ಮಕ್ಕಳಿಗೂ ಮಾತಾಡಿಸ್ತಾ ಇದೀವಿ. ಅವ್ರಿಗೂ ಆಚೆ ಹೋಗ್ಬೇಕು ಅದು ಇದು ಅನ್ನೋದೆಲ್ಲ ಇರುತ್ತೆ, ಬಟ್ ನಾವು ಅಲ್ಲೇ ಹೋಟೆಲ್ ಅಲ್ಲೇ ಒಂದ್ ವೀಕ್ಲಿ ಒನ್ಸ್ ಅವ್ರಿಗೆ ರೆಸ್ಟ್ ಕೊಡ್ತೀವಿ. ಅವ್ರ ಹೋಟೆಲ್ ಹಾಸ್ಟೆಲ್ ಅಲ್ಲೇ ಅವ್ರಿಗೆ ಟಿವಿ ಫೆಸಿಲಿಟೀಸ್ ಇರುತ್ತೆ, ಅಂತದೆಲ್ಲ ಅವ್ರು ಯೂಸ್ ಮಾಡ್ಕೋಬಹುದು. ಇವಾಗ ಗುಡ್ ಮ್ಯಾಮ್, ಎಲ್ಲ ಚೆನ್ನಾಗ್ ಆಗ್ತಾ ಇದೆ.
1: ಇಲ್ಲಿ ಟ್ರೈನಿಂಗ್ ಮಾಡಿಕೊಂಡು ಅಂದ್ರೆ BSc ಆಗಿರಬಹುದು ಅಥವಾ ಡಿಪ್ಲೊಮಾ ಆಗಿರಬಹುದು, ಅದನ್ನ ತಗೊಂಡು ಹೋಗಿ ಬೇರೆ ಕಡೆ ಏನ್ ಕೆಲಸ ಮಾಡ್ತಾ ಇದಾರಲ್ಲ, ಅವರು ಈ ಮಕ್ಕಳಿಗೆ ಈಗ ಬಂದಿರುವಂತಹ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡ್ತಾರ?
0: ಹೌದು ಮೇಡಮ್, ಖಂಡಿತ. OJT ಮಾಡೆಲ್ ಅಲ್ಲಿ ಏನ್ ರನ್ ಆಗ್ತಾ ಇದೆಲ್ಲ, ಮುಂಚೆ ಆ ಹೋಟೆಲ್ ಅಲ್ಲಿ ನಮ್ಮ ನಾವ್ ಯಾವ್ದಾದ್ ಹೋಟೆಲ್ ಗಳಲ್ಲಿ ಇವಾಗ ಕೋರ್ಸ್ ನಡೆಸ್ತಿದೀವಲ್ಲ, ಅದೇ ಹೋಟೆಲ್ ಅಲ್ಲಿ ಎಂಪ್ಲಾಯಿ ಜಾಯ್ನ್ ಆಗಿರೋರು ಸುಮಾರು ಜನ ಇದಾರೆ. ಇವಾಗ ಏನ್ ಇವಾಗ ನಾವು ಕಳ್ಸಿಕೊಡ್ತೀವಲ್ಲ ಆ ಮಕ್ಕಳಿಗೆ, ನಮ್ಮ ಹತ್ರ ಕೋರ್ಸ್ ಜಾಯ್ನ್ ಆಗಿ ಆ ಕೋರ್ಸ್ ಗಳನ್ನ ಕಂಪ್ಲೀಟ್ ಮಾಡಿಕಂತವ್ರೆ ಇವ್ರಿಗೆ ಟ್ರೈನ್ ಕೂಡ ಮಾಡ್ತಾರೆ ಮೇಡಮ್.
1: ನೋಡ್ರಿ, ಅದಕ್ಕೆ ಕೇಳದೆ ನಾನು, ಅಂದ್ರೆ ಇಲ್ಲಿ ಕಲ್ತವ್ರೆ ಇರೋದ್ರಿಂದ ಅವರಿಗೆ ನಾನು ಇಲ್ಲೇ ಕಲ್ತ

0: ಒಂದು ಉದ್ಯೋಗ ಸಿಕ್ಕದ ಅಂತ ಅನ್ನುವಂತ.
1: ಹೌದು, ಏನಾಗುತ್ತೆ ಅಂತಂದ್ರೆ ಇವಾಗ ಆಲ್ಮೋಸ್ಟ್ ನಮ್ದು 98% ನಾವು ಪ್ಲೇಸ್ಮೆಂಟ್ ಮಾಡಿಸ್ತಾ ಇದೀವಿ ಮೇಡಮ್ ಎಲ್ಲ. ಇನ್ನೊಂದ್ ಏನಾಗ್ತದೆ ಅಂದ್ರೆ ಆ ಮಗು ಚೆನ್ನಾಗಿ ಇದು ಮಾಡ್ತಾ ಇರೋದ್ ನೋಡ್ಬಿಟ್ಟು ಆ ಹೋಟೆಲ್ ಅವರೇ ನಮ್ಮ ಹತ್ರನೇ ಇರ್ಲಿ ಮಗು, ಈ ಸ್ಯಾಲರಿ ಕೊಡ್ತೀವಿ, ಈ ಪ್ಯಾಕೇಜ್ ಕೊಡ್ತೀವಿ ಅಂತ ಆ ಹೋಟೆಲ್ ಅವರೇ ಮುಂದೆ ಬರ್ತಾ ಇದಾರೆ. ನಾವು ಬೇರೆ ಕಡೆ ನಾವು ಪ್ಲೇಸ್ಮೆಂಟ್ ಮಾಡಿಸ್ಕೊಳಕಿನ ಮುಂಚೆನೆ ಮೊನ್ನೆನೂ ಹಂಗೆ ಆಯ್ತು, ಆಲ್ಮೋಸ್ಟ್ 7-8 ಜನ ತುಂಬಾ ಚೆನ್ನಾಗಿ ಇದು ಮಾಡ್ತಿದ್ದೆ ಅಂದ್ರೆ ಅವ್ರು ಅಲ್ಲೇ ಪ್ಲೇಸ್ಮೆಂಟ್ ಮಾಡಿಸ್ಕೊಂಡ್ರು. ಆ ತರ ಎಲ್ಲ ಆಗ್ತಾ ಇದೆ ಮೇಡಮ್. ತುಂಬಾ
0: ಅಂದ್ರೆ ಇದು ಒಂಥರ ಮಕ್ಕಳಿಗೆ ಉತ್ತೇಜನ ನೀಡುವಂತಹದ್ದು ಈ ಎಲ್ಲಾ ವಿಷಯಗಳು. ಹಾಗಾಗಿ ಈಗ ಮೇಧಾವಿ ಯೂನಿವರ್ಸಿಟಿ ಅವರು ನೀಡ್ತಾ ಇರುವಂತಹ ಈ ಆರ್ಯ ಚಾರಿಟೇಬಲ್ ಟ್ರಸ್ಟ್ ನಲ್ಲಿ ನಡೀತಾ ಇರುವಂತಹ ಈ ಒಂದು ಕಾರ್ಯ, ಅದರ ಪ್ರಯೋಜನವನ್ನ ವಿದ್ಯಾರ್ಥಿಗಳು ಮತ್ತು ಅವರ ಪಾಲಕರು ಪಡ್ಕೊಳ್ಬೇಕು ಅನ್ನೋದೇ ನಮ್ಮೆಲ್ಲರ ಆಶಯ. ಹಾಗಾಗಿ ಈಗ ಅವರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದಂತಹ ದೂರವಾಣಿ ಸಂಖ್ಯೆ ಅಥವಾ ವಿಳಾಸ ಅವೆಲ್ಲವನ್ನು ವಿವರವಾಗಿ ತಿಳಿಸಿಕೊಡಿ.
1: ದಯವಿಟ್ಟು ಕ್ಲೀನ್ ಆಗಿ ನೋಟ್ ಮಾಡ್ಕೊಳ್ಳಿ, 9480218024818 18248 9480218248
0: ನಾನೊಮ್ಮೆ ಹೇಳಿಬಿಡ್ತೀನಿ ಅವರಿಗಾಗಿ, 9480218248 9480218248 ಈ ಸಂಖ್ಯೆಯನ್ನ ಸಂಪರ್ಕಿಸಬಹುದು. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ವೆಬ್ಸೈಟ್
1: ಈ ನಂಬರ್ ಗೆ ಕಾಲ್ ಮಾಡಿದ್ಮೇಲೆ ಆ ಮಗು ಜೊತೆ ನಾವು ಫೋನ್ ಅಲ್ಲಿ ಒಂದ್ಸರಿ ಮಾತಾಡ್ಬಿಟ್ಟು ಅವ್ರಿಗೆ ರಿಜಿಸ್ಟ್ರೇಷನ್ ಲಿಂಕ್ ಅಥವಾ ರಿಜಿಸ್ಟ್ರೇಷನ್ ಫಾರ್ಮ್ ಕೂಡ ಕಳ್ಸಿಕೊಡ್ತೀವಿ. ಸೊ ನಾವು ಫೋನ್ ಮಾಡಲ್ಲ ಅಂತಂದ್ರೆ ಅಂತ ಮೇಲ್ ಐ ಡಿ ಕೂಡ ಇದೆ, ಅದು ನಾನು ಒಂದ್ಸರಿ ಹೇಳ್ತೀನಿ. AARYACHARITABLETRUSTSHIVAMOGGA@gmail.com ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ, AARYACHARITABLETRUSTSHIVAMOGGA@gmail.com
0: ಆರ್ಯ ಚಾರಿಟೇಬಲ್ ಟ್ರಸ್ಟ್ ಶಿವಮೊಗ್ಗ @gmail.com ಅನ್ನುವಂಥದ್ದು ನಿಮ್ಮ ಇಮೇಲ್.
1: ಅದರಲ್ಲೂ ಕೂಡ ಜಸ್ಟ್ ಒಂದು ಹಾಯ್ ಅನ್ನೋ ಮೆಸೇಜ್ ಕಳಿಸಿ ನಿಮ್ ಕಾಂಟ್ಯಾಕ್ಟ್ ನಂಬರ್ ಕಳಿಸಿದ್ರು ಕೂಡ ನಮ್ಮ ಸ್ಟಾಫ್ ನಿಮಗೆ 24 ತಾಸು ಒಳಗಡೆ ರಿಪ್ಲೈ ಮಾಡಿ ನಿಮಗೆ ಕಾಲ್ ಮಾಡ್ತಾರೆ, ಆಮೇಲೆ ನಿಮ್ಮ ರಿಜಿಸ್ಟ್ರೇಷನ್ ನ ಮಾಡ್ಕೊಂತಾರೆ. ಸೊ ರಿಜಿಸ್ಟ್ರೇಷನ್ ಫಾರ್ಮ್ ಅಥವಾ QR ಕೋಡ್ ನ ನಿಮಗೆ ಕಳ್ಸಿಕೊಡ್ತಾರೆ. ಅದನ್ನ ನನಗೆ ತುಂಬಾ ಬರೋದಿಲ್ಲ ಸರ್, ನನಗೆ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ನೀವು ಕಾಲ್ ಮಾಡಿದ್ರೆ ಸಾಕು, ನಿಮ್ಮ ಹೆಸರು, ನಿಮ್ಮ ವಿಳಾಸ, ನೀವು 10th ಕಂಪ್ಲೀಟ್ ಮಾಡಿದ್ ಯಾವಾಗ, ಸೆಕೆಂಡ್ PUC ಮಾಡಿದ್ರೆ ಸೆಕೆಂಡ್ PUC ಯಾವಾಗ ಆಗಿರೋದು, ಅದ್ರಲ್ಲಿ ಎಷ್ಟು ಮಾರ್ಕ್ಸ್ ತೆಗ್ದಿದ್ದೀರಾ, ಯಾವ ಕಾಲೇಜ್ ಅಲ್ಲಿ ಓದಿರೋ ಬೇಸಿಕ್ ಕ್ವಶನ್ ಗಳು, ಸಣ್ಣ ಸಣ್ಣ ಕ್ವಶನ್ ಗಳು ಕೇಳ್ತಾರೆ, ಅದಷ್ಟು ನೀವು ಇದು ಮಾಡ್ಕೊಂಡು ರಿಜಿಸ್ಟ್ರೇಷನ್ ಆಗುತ್ತೆ ಮೇಡಮ್.
0: ವಿದ್ಯಾರ್ಥಿಗಳು ಯಾವ್ಯಾವ ದಾಖಲೆಗಳನ್ನ ತರಬೇಕು?
1: ಒಳ್ಳೆ ಕ್ವಶನ್ ಮೇಡಮ್. ಇದಕ್ಕೆ ಮೇನ್ ಆಗಿ ಬಂದ್ಬಿಟ್ಟು 10ನೇ ತರಗತಿಯ ಮಾರ್ಕ್ಸ್ ಕಾರ್ಡ್, ಡಿಪ್ಲೊಮಾ ಮತ್ತೆ ಡಿಗ್ರಿ 2 ಕೋರ್ಸ್ ಗಳಿಗೆ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್, ಅವರ 4 ಪಾಸ್ಪೋರ್ಟ್ ಸೈಜ್ ಫೋಟೋಗಳು, ಆ ನಂತರ ಅವರ ಆಧಾರ್ ಕಾರ್ಡ್, ಇದಿಷ್ಟು ಮೇಜರ್ ಆಗಿ ಬೇಕಾಗುತ್ತೆ ಮೇಡಮ್.
0: ಇನ್ನೊಂದೇ ವಿಶೇಷವಾದ ಮಾಹಿತಿ ಅಂದ್ರೆ ಡಿಗ್ರಿ ಕೋರ್ಸ್ಗೆ ಎಷ್ಟು ವಿದ್ಯಾರ್ಥಿಗಳನ್ನ ತಗೋತೀರಿ ಮತ್ತೆ ಈ ಡಿಪ್ಲೊಮಾ ಕೋರ್ಸ್ಗೆ ಎಷ್ಟು ವಿದ್ಯಾರ್ಥಿಗಳನ್ನ?
1: ಡಿಗ್ರಿಗೆ ನಾವು ಇವಾಗ ಅನ್ಕೊಂಡ್ರೆ 1200 ಜನ ಡಿಗ್ರಿಗೆ, ಡಿಪ್ಲೊಮಾ ಕೋರ್ಸಸ್ಗೆ 400 ಜನ ತಗೋಬೇಕಂತ ಇದೀವಿ. ಆಲ್ಮೋಸ್ಟ್ ಇವಾಗ ಎಲ್ಲಾ ಸೇರ್ಬಿಟ್ಟು 1300+ ಆಗಿದೆ, ಇನ್ನು 650 ವಿದ್ಯಾರ್ಥಿಗಳಿಗೆ ತಗೊಂತ ಇದೀವಿ. ಇನ್ ಕೇಸ್ ತುಂಬಾ ವಿದ್ಯಾರ್ಥಿಗಳು ಬಂದ್ರು ಅಂತ ಅಂದ್ರೂ ಆಲ್ಮೋಸ್ಟ್ ನಾವು ಸೌತ್ ಇಂಡಿಯಾ ಪೂರ್ತಿನೂ ಮಾಡ್ಬೇಕಂತ ಅನ್ಕೊಂಡಿದೀವಿ. ಬೇರೆ ರಾಜ್ಯಗಳಲ್ಲೂ ಪ್ಲೇಸ್ಮೆಂಟ್ ನಾವು ಹೋಗ್ತೀವಿ ಸರ್, ತೊಂದರೆ ಇಲ್ಲ ಅಂದ್ರೆ ಬೇರೆ ರಾಜ್ಯಗಳಲ್ಲೂ ನಾನು ಪ್ಲೇಸ್ಮೆಂಟ್ ಮಾಡ್ಕೊಡಕ್ ರೆಡಿ ಇದೀನಿ ಮೇಡಮ್.
0: ಬಹಳ ಒಳ್ಳೆಯ ಮಾತು ವರುಣ್, ಬಹಳ ಖುಷಿ ಆಯ್ತು. ನಮ್ಮ ವಿದ್ಯಾರ್ಥಿಗಳು ಮತ್ತು ಪಾಲಕರು ಪ್ರವಾಸೋದ್ಯಮ ಕ್ಷೇತ್ರದೊಳಗೆ ನಾನು ಮುಂದುವರಿಯಬೇಕು ಅಂತಂದ್ರೆ ದಯವಿಟ್ಟು ಅವರು ಈ ಡಿಗ್ರಿ ಮತ್ತು ಡಿಪ್ಲೊಮಾ ಕೋರ್ಸ್ಗಳ ತರಬೇತಿಯನ್ನ ಪಡ್ಕೊಳ್ಳಿ, ಹಾಗಾಗಿ ಆ ಉದ್ಯಮದೊಳಗೆ ಅವರು ಮುಂದುವರಿಬಹುದು ಅನ್ನುವಂತಹ ಒಂದು ಭರವಸೆಯನ್ನು ಕೊಡ್ತಾ ಇದ್ದೀರಿ. ಸಾಕಷ್ಟು ದೊಡ್ಡ ದೊಡ್ಡ ಹೋಟೆಲ್ ಉದ್ಯಮದಾರರು ನಮ್ಮ ಕಣ್ಣು ಮುಂದೆ ಇದ್ದಾರೆ. ಹಾಗಾಗಿ ಹೋಟೆಲ್ ಉದ್ಯಮದೊಳಗೆ ತಮ್ಮನ್ನ ತಾವು ತೊಡಗಿಸಿಕೊಂಡು ತಮ್ಮ ಭವಿಷ್ಯವನ್ನ ಗಟ್ಟಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ವರುಣ್ ಇಷ್ಟೊತ್ತು ಬಹಳ ಒಳ್ಳೆಯ ಮಾಹಿತಿಯನ್ನ ಕೊಟ್ರಿ. ನಿಮಗೆ ಎಲ್ಲರ ಪರವಾಗಿ ಧನ್ಯವಾದಗಳು.
1: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
0: ಯುವ ಕ್ಷೇತ್ರದ ಉತ್ಸಾಹಿ ಮನಗಳಿಗೆ ತಮ್ಮ ಕಾಳಜಿ ಕಳಕಳಿಯನ್ನ ವ್ಯಕ್ತಪಡಿಸಲಿಕ್ಕೆ, ಪ್ರತಿಭೆ ಕೊಡುಗೆಗಳನ್ನ ಪರಿಚಯಿಸಲಿಕ್ಕೆ ಒಂದು ವೇದಿಕೆಯನ್ನ ಒದಗಿಸಿಕೊಡುತ್ತದೆ ಈ ಅಂತಾರಾಷ್ಟ್ರೀಯ ಯುವ ದಿನ. ಯುವ ಶ್ರೋತೃಗಳಿಗೆ ಅಂತಾರಾಷ್ಟ್ರೀಯ ಯುವ ದಿನದ ಹಾರ್ದಿಕ ಶುಭಾಶಯಗಳು. ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳ ಪ್ರವೇಶಾತಿ ಪ್ರಕ್ರಿಯೆ ಈ ಬಗ್ಗೆ ಶಿವಮೊಗ್ಗದ ಆರ್ಯ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ವರುಣ್ ಜಿಆರ್ ಅವರೊಂದಿಗಿನ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ. ಸಂದರ್ಶಿಸಿದವರು ಮಾಯಾರಾಮನ್, ಸಂಕಲನ ನವೀನ್ ಮಹಾಲೆ, ನಿರ್ವಹಣೆ ಕುಮಾರ್ ಅಗಡಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಕಾರವಾರ FM ಕಂಪನಾಂಕ 102.3 MHz.

0: ಶ್ರೋತೃಗಳೀಗ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಹಲೋ
1: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
0: ಮತ್ತೆ
1: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೇ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
2: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
0: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
2: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್.
1: 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
0: ಸರ್, 2 ಲಕ್ಷ
3: ಏನಾಯ್ತಪ್ಪ?
4: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
1: ಅರೆ,
4: ಕಟ್ ಮಾಡಿದ್ರು.
3: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
4: ಫ್ರಾಡ್?
3: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
2: ಹಣ ಕಳ್ಕೊಳ್ತೀರಾ.
5: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಶ್ರೋತೃಗಳ ಇಂದಿನ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ವಿಲಾಯತ್ ಹುಸೇನ್ ಖಾನ್ ಅವರ ಗಾಯನವನ್ನು ಕೇಳೋಣ. ಕೇಳಿ ರಾಗ್ ಪೂರಿಯಾ, ಸಹಗಾಯನ ಉಸ್ತಾದ್ ಯೂನುಸ್ ಹುಸೇನ್ ಖಾನ್.

ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಉಸ್ತಾದ್ ವಿಲಾಯತ್ ಹುಸೇನ್ ಖಾನ್ ಅವರ ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯನದಲ್ಲಿ ರಾಗ್ಪೂರಿಯಾ ಕೇಳಿದಿರಿ. ಇವರೊಂದಿಗೆ ಸಹಗಾಯನ ನಡೆಸಿದವರು ಉಸ್ತಾದ್ ಯೂನುಸ್ ಖಾನ್.

ಆಕಾಶವಾಣಿ ಕಾರವಾರ. ಸಮಯ 10:02 ಆಗಲಿದೆ. ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳಲಿದ್ದೀರಿ.

ಸ್ನೇಹಿತರನ್ನು ಯೂಟ್ಯೂಬ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 10:02:25 ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡೀಸ್ ಗೋಲ್ಡ್ಗೆ ತಮಗೆಲ್ಲ ಸ್ವಾಗತ. ನಾಚಿಕೆ ಬಿಂಕ ಶೀರ್ಷಿಕೆ ಇರುವ ಹಾಡುಗಳು ಇಂದಿನ ಓಲ್ಡೀಸ್ ಗೋಲ್ಡ್ನಲ್ಲಿ ನಿಮಗಾಗಿ ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ.

ಪ್ರಸಾರವಾದಂತಹ ಹಾಡು ಮೊದಲನೇ ಹಾಡಿತ್ತಲ್ಲ ಅದು ಕಿಲಾಡಿ ಜೋಡಿ ಚಿತ್ರದ್ದು. ಎಸ್ ಜಾನಕಿ ಈ ಗೀತೆಯನ್ನ ಹಾಡಿದ್ರು, ಜೊತೆಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ ಕೂಡ ಸೇರಿತ್ತು. ಚಿಯುದಯ ಶಂಕರ್ ಗೀತೆಯನ್ನ ಬರೆದಿದ್ರೆ ರಾಜನ್ ನಾಗೇಂದ್ರ ಅವರ ಸಂಗೀತ ಇತ್ತು. ಮುಂದಿನ ಹಾಡು ಪುನರ್ಮಿಲನ ಚಿತ್ರದ್ದು. ಈ ಹಾಡನ್ನ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್. ಕುರ ಸೀತಾರಾಮ ಶಾಸ್ತ್ರಿಗಳ ರಚನೆ ಇದು. ಎಂ ರಂಗರಾವ್ ಅವರು ಸಂಗೀತ ನೀಡಿದ್ದಾರೆ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರು ಹಾಡಿದ ಹೆಣ್ಣು ಸಂಸಾರದ ಕಣ್ಣು ಚಿತ್ರದ ಹಾಡಾಗಿತ್ತು. ಇದು ಗೀತೆಯನ್ನು ಬರೆದವರು ಚಿ ಉದಯಶಂಕರ್, ಸಂಗೀತ ವಿಜಯ ಭಾಸ್ಕರ್ ಅವರದು. ಇದಕ್ಕೂ ಮೊದಲು

ಭೂಪತಿ ರಂಗ ಚಿತ್ರದ ಹಾಡನ್ನ ಬರೆದವರು ಗೀತಪ್ರಿಯ, ಸಂಗೀತ ವಿಜಯ ಭಾಸ್ಕರ್ ಅವರದಾಗಿತ್ತು, ಹಾಡಿದವರು ಪಿ ಬಿ ಶ್ರೀನಿವಾಸ್. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಒಂದು ಹಾಡನ್ನ ಕೇಳಿದ್ರೆ ನಮ್ಮ ಪ್ಲೇಲಿಸ್ಟ್ ಅಪೂರ್ಣ ಆಗುತ್ತೆ. ಸಮಯದ ಗೊಂಬೆ ಚಿತ್ರದ ಹಾಡೊಂದು ಪ್ರಸಾರವಾಗ್ತಾ ಇದೆ, ಎಸ್ ಜಾನಕಿಯವರ ಧ್ವನಿ ಕೂಡ ಇದೆ, ಶಿವದೇಶಂಕರ್ ಈ ಗೀತೆಯನ್ನು ಬರೆದಿದ್ದಾರೆ, ಎಂ ರಂಗರಾವ್ ಸಂಗೀತ ನೀಡಿದ್ದಾರೆ.

ಮಲ್ಲೆ ಹೂ ನಾಚಿದೆ ಅನ್ನೋಂತ ಹಾಡನ್ನ ಕೇಳಿದ್ರಲ್ಲ, ಮರೆ ಬೆಳಕು ಚಿತ್ರದ್ದು. ಆ ಹಾಡಿದವರು ಪಿ ಸುಶೀಲಾ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಜಿ ಉದಯಶಂಕರ್ ಗೀತೆಯನ್ನು ಬರೆದಿದ್ರೆ, ಎಂ ರಂಗರಾವ್ ಅವರ ಸಂಗೀತ ಇತ್ತು. ನಿನಗಾಗಿ ನಾನು ಅನ್ನುವಂತಹ ಹಾಡು ನನ್ನವರು ಚಿತ್ರಕ್ಕಾಗಿ. ದೊಡ್ಡರಂಗಿಗೌಡ ಅವರ ರಚನೆಯನ್ನ ಎಂ ರಂಗರಾವ್ ಅವರ ರಾಗ ಸಂಯೋಜನೆಯಲ್ಲಿ ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ಸ್ ಗೋಲ್ಡ್ನಲ್ಲಿ ನಾವು ಸಾಕ್ತಾ ಇದ್ದೇವೆ. ಹತ್ತು ಗಂಟೆ 31 ನಿಮಿಷಗಳಾಗಿವೆ.
1: ಮನೆ ಎಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗ್, 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ ಸ್ವಚ್ಛ ಫ್ರೀ ಫ್ಲೋ ವ್ಯಾಕ್ಯೂಮ್ ಡ್ರೈನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
4: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBSVLR@gmail.com.

ಒಂದು ಅಪರೂಪದ ವಿಶಿಷ್ಟವಾದ ಹಾಡನ್ನ ಕೇಳಿದ್ರಿ, ಬಾಬಾ ಇದ್ದರಾವ್ ಅನ್ನುವಂತ ಹಾಡಿದು. ಶಂಕರ್ ಸುಂದರ್ ಚಿತ್ರದ್ದಾಗಿತ್ತು. ಕೆ ಜೆ ಯೇಸುದಾಸ್, ವಾಣಿ ಜಯರಾಮ್ ಹಾಗೂ ಸಂಗಡಿಗರು ಹಾಡಿದ್ರು. ಆರ್ ಎನ್ ಜಯಗೋಪಾಲ್ ಅವರ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಈಗ ಕೇಳಿ ಅಂತ ಚಿತ್ರದ ಹಾಡು ಬಾರಮ್ಮ ಇಲ್ಲಿ ಬಾರಮ್ಮ ಅನ್ನುವಂತ ಹಾಡಿದು. ಎಸ್ ಜಾನಕಿ ಗೀತನ ಹಾಡಿದ್ದಾರೆ, ಜೊತೆಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ ಕೂಡ ಇದೆ. ಜಿ ಉದಯಶಂಕರ್ ಅವರ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇದೆ. ನಾಚಿಕೆ, ಬಿಂಕ, ಸಂಕೋಚ ಅನ್ನುವಂತಹ ಶೀರ್ಷಿಕೆ ಇರುವ ಹಾಡುಗಳು ನಿಮಗಾಗಿ ಪ್ರಸಾರವಾಗ್ತಾ ಇದೆ. ಹಾಡಿನ ಮಧ್ಯದಲ್ಲಿ ಕೆಲವೊಂದು ಹಾಡುಗಳಲ್ಲಿ ಮಧ್ಯದಲ್ಲಿ ಬರುತ್ತೆ, ಇನ್ನು ಕೆಲವು ಹಾಡುಗಳು ಈ ಒಂದು ಶೀರ್ಷಿಕೆಯಿಂದನೇ ಶುರುವಾಗುತ್ತೆ. ಹಾಗೆ ಕೇಳ್ತಾ ಇರಿ, ಎಲ್ಲೆಲ್ಲಿ ಪದ ಅಂದರೆ ಸಂಕೋಚ, ಬಿಂಕ, ನಾಚಿಕೆ ಬರುತ್ತೋ ಕೇಳಿ ಎಂಜಾಯ್ ಮಾಡಿ.

ಸ್ನೇಹತೆ ಸ್ನೇಹತೆ ಒಲವಿನ ಕಾಣಿಕೆ ಅವಸರದಿಂದ ತಂದೆಯ ನೀ ತಂದೆಯ ಮಡಿಲಿನ ಮಗುವಿನ ನಗುವಿನ ಅಳುವಿನ ದನಿಯನ್ನು ಕೇಳೋ ಬಯಕೆಯ ಆ ಬಯಕೆಯ ನನ್ನ ನಲ್ಲೇ ಹಿಂದೆ ಇಲ್ಲೇ ಪೂರೈಸು ಬೇಗ ಆಸೆ ಪೂರೈಸು ಜೋ ಜೋ ಜೋ ಜೋ ಜೋ ಜೋ ಜೋ ಜೋ ಜೋ ಜೋ ಅಮ್ಮ ನೀನು ಅಪ್ಪ ನಾನು ಜೊತೆ

ಹಿಡಿದು ಹತ್ತದೆ ನೀ ಹತ್ತದೆ ಅಪ್ಪನ ನೋಡದೆ ಮರೆಯಲ್ಲಿ ಕುಳಿಸಿ ಹಕಂದನ ಹೀಗೆ ಕುಣಿಸದೆ ನೀ ಕುಣಿಸದೆ ನಡು ಮಂಚ ಬಂದು ಕೊಂಚ ನೀ ಕೂಡು ಪ್ರೀತಿಯಿಂದ ಮಾತಾಡು ಜೋ ಜೋ ಜೋ ಜೋ ಜೋ ಜೋ ಜೋ ಜೋ ಜೋ ಜೋ ಅಮ್ಮ ನೀನು ಅಪ್ಪ ನಾನು ಜೊತೆಯಲ್ಲಿ

ಇಷ್ಟೊಂದು ಅದ್ಭುತವಾದ ಸುಂದರವಾದ ಹಾಡನ್ನ ಕೇಳಿದ್ರಲ್ಲ. ಇದು ಪರಾಜಿತ ಚಿತ್ರದ್ದು. ಎಸ್ ಜಾನಕಿ ಅವರ ಜೊತೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರ ಧ್ವನಿ ಕೂಡ ಇತ್ತು. ದಟುರಂಗಿ ಗೌಡ ಅವರು ಬರೆದಂತಹ ಹಾಡಿದು. ರಾಜನ್ ನಾಗೇಂದ್ರ ಅವರ ಸಂಗೀತದಲ್ಲಿ ಹಾಡನ್ನ ಕೇಳಿದ್ರಿ. ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್.

ಗೊತ್ತೇ ಇದೆ, ಚಂದನದ ಗೊಂಬೆ ಚಿತ್ರದ್ದು. ಎಸ್ ಜಾನಕಿ ಹಾಡಿದ್ರು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ ಕೂಡ ಇತ್ತು, ಚಿ ಉದಯಶಂಕರ್ ಗೀತೆಯನ್ನ ಬರೆದಿದ್ರೆ ರಾಜ ನಾಗೇಂದ್ರ ಅವರ ಸಂಗೀತ ಇತ್ತು. ಇಂದಿನ ನಾಚಿಕೆ ಸಂಕೋಚ ಬಿಂಕ ಅನ್ನುವ ಶೀರ್ಷಿಕೆ ಇರುವ ಹಾಡುಗಳು ಪ್ರಸಾರವಾಗ್ತಾ ಇದೆ, ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ನಲ್ಲಿ. ಕೊನೆಯದಾಗಿ ಯಾವ ಹಾಡು ಬರ್ತಾ ಇದೆ?

ಹಿರಿಕನ್ಯ ಚಿತ್ರದ ಹಾಡು ಡಾಕ್ಟರ್ ರಾಜ್ ಹಾಗೂ ಎಸ್ ಜಾನಕಿ ಹಾಡಿದ್ದಾರೆ. ಜಿ ಉದಯಶಂಕರ್ ಗೀತನ ಬರೆದಿದ್ದಾರೆ. ರಾಜ ನಾಗೇಂದ್ರ ಅವರ ಸಂಗೀತ ಇದೆ. ಈ ಹಾಡಿನೊಂದಿಗೆ ಇಂದಿನ ಹಳೆಯ ಹಾಡುಗಳ ಕಾರ್ಯಕ್ರಮ ಇಲ್ಲಿಗೆ ಸಂಪನ್ನವಾಯಿತು. ಈ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ನಾನು ನಿಮ್ಮ ಆರ್ ಜೆ ರಶ್ಮಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮಾಜಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರ ಟ್ರಯಂಪ್ ಆಫ್ ದಿ ಇಂಡಿಯನ್ ರಿಪಬ್ಲಿಕ್ ಮೈ ಲೈಫ್ ಮೈ ಸ್ಟ್ರಗಲ್ಸ್ ಎಂಬ ಶೀರ್ಷಿಕೆಯ ಆತ್ಮಕಥೆಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ನವದೆಹಲಿಯಲ್ಲಿ ಇಂದು ಬಿಡುಗಡೆ ಮಾಡಿದರು. ಕಳೆದ ಆರ್ಥಿಕ ವರ್ಷದ ಇದೇ ಅವಧಿಗೆ ಹೋಲಿಸಿದರೆ ಪ್ರಸಕ್ತ ಸಾಲಿನಲ್ಲಿ ದೇಶದ ನಿವ್ವಳ ನೇರ ತೆರಿಗೆ ಸಂಗ್ರಹಣೆಯು ಶೇಕಡ 89.09% ಗಮನಾರ್ಹ ಏರಿಕೆಯನ್ನು ಕಂಡಿದ್ದು ಆಗಸ್ಟ್ 10 ವೇಳೆಗೆ 8.11 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ. ಇಂದು ವಿಶ್ವ ಆನೆ ದಿನ. ಪ್ರತಿ ವರ್ಷ ಆಗಸ್ಟ್ 12 ವಿಶ್ವ ಆನೆ ದಿನವನ್ನು ಆಚರಣೆ ಮಾಡಲಾಗುತ್ತದೆ. ಆಫ್ರಿಕಾ ಮತ್ತು ಏಷ್ಯಾದ ಆನೆಗಳ ಸಂರಕ್ಷಣೆ, ಆರೈಕೆ ಮತ್ತು ರಕ್ಷಣೆಯ ಕುರಿತು ಜಾಗೃತಿ ಮೂಡಿಸುವುದು ಈ ದಿನದ ಉದ್ದೇಶವಾಗಿದೆ. ಸುರಕ್ಷಿತ ಪರಿಸರ ಸ್ನೇಹಿ ಕಾರಿಡಾರ್ಗಳು, ಸುರಕ್ಷಿತ ಆನೆಗಳು ಈ ವರ್ಷದ ಧ್ಯೇಯವಾಕ್ಯವಾಗಿದೆ. ಭಾರತೀಯ ಬಾಹ್ಯಾಕಾಶ ವಿಜ್ಞಾನದ ಪಿತಾಮಹ ಪದ್ಮವಿಭೂಷಣ ಪುರಸ್ಕೃತ ಡಾ ವಿಕ್ರಮ್ ಸಾರಾಭಾಯಿ ಅವರ ಜನ್ಮ ದಿನಾಚರಣೆ ಸಂದರ್ಭದಲ್ಲಿ ಅವರಿಗೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಗೌರವ ನಮನ ಸಲ್ಲಿಸಿದ್ದಾರೆ. ವಿಜ್ಞಾನ ಸಾಮಾನ್ಯ ಜನರ ಜೀವನ ಮಟ್ಟವನ್ನು ಸುಧಾರಿಸುವ ಮಾಧ್ಯಮವಾಗಬೇಕು ಎಂದು ಡಾ ಸಾರಾಭಾಯಿ ಬಲವಾಗಿ ನಂಬಿದರು ಎಂದು ಸ್ಮರಿಸಿದ್ದಾರೆ. ನವದೆಹಲಿಯ ಸಂಸತ್ ಭವನದಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವಿಯ ಅವರನ್ನು ಭೇಟಿಯಾಗಿ ಕಾರ್ಮಿಕ ರಾಜ್ಯ ವಿಮಾ ಸಂಸ್ಥೆಯ ವಿಭಾಗೀಯ ಉಪ ಪ್ರಾದೇಶಿಕ ಕಚೇರಿಯನ್ನು ಬೆಳಗಾವಿಯಲ್ಲಿ ಸ್ಥಾಪಿಸುವ ಅವಶ್ಯಕತೆ ಕುರಿತು ಮನವಿ ಪತ್ರ ಸಲ್ಲಿಸಿದರು. ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ಇಂದು ಬೆಳಗ್ಗೆ ನವದೆಹಲಿಯ ಮೇಜರ್ ಧ್ಯಾನ್ಚಂದ್ ಕ್ರೀಡಾಂಗಣದಲ್ಲಿ ಹರ್ಘರ್ ತಿರಂಗ ಸೈಕಲ್ ಯಾತ್ರೆಗೆ ಚಾಲನೆಯನ್ನು ನೀಡಿದರು. ಬೆಂಗಳೂರಿನ ಕಂಠೀರ್ವ ಕ್ರೀಡಾಂಗಣದ ಬಳಿ ಬಿಡಿಎ ನಡೆಸುತ್ತಿರುವಂತಹ ಕೆಳ ಸೇತುವೆ ಕಾಮಗಾರಿ ಸ್ಥಳದಲ್ಲಿ ನಿನ್ನೆ ಮಣ್ಣು ಕುಸಿದು ಇಬ್ಬರು ನಿರ್ಮಾಣ ಕಾರ್ಮಿಕರು ಮೃತಪಟ್ಟ ಹಿನ್ನೆಲೆಯಲ್ಲಿ ಮೂವರು ಗಾಯಗೊಂಡಿರುವ ಘಟನೆಗೆ ಸಂಬಂಧಪಟ್ಟಂತೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ತೀವ್ರ ಸಂತಾಪ ವ್ಯಕ್ತಪಡಿಸಿದೆ. ಮೃತರ ಕುಟುಂಬಗಳಿಗೆ ತಲಾ 8 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿರುವ ಬಿಡಿಎ ಗಾಯಾಳುಗಳ ಸಂಪೂರ್ಣ ವೈದ್ಯಕೀಯ ವೆಚ್ಚವನ್ನು ತಾನೇ ಭರಿಸುವುದಾಗಿ ತಿಳಿಸಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಇತ್ತೀಚಿನ ವಹಿವಾಟಿನಲ್ಲಿ ಸಂವೇದಿ ಸೂಚಕ ಸೆನ್ಸೆಕ್ಸ್ 211.37 ಅಂಕಗಳ ಇಳಿಕೆಯೊಂದಿಗೆ 78,953 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚಕ ನಿಫ್ಟಿ ಕೂಡ 65.10 ಅಂಕ ಇಳಿಕೆಯ ನಂತರ 24,411 ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 5 ಪೈಸೆ ಕುಸಿತ ದಾಖಲಿಸಿ 95.41%. ಟೊರೊಂಟೋದಲ್ಲಿ ನಡೆಯುತ್ತಿರುವಂತಹ ಮಹಿಳಾ ವಿಭಾಗದ ಕೆನಡಿಯನ್ ಓಪನ್ ಟೆನಿಸ್ ಟೂರ್ನಿಯಲ್ಲಿ ಕಜಕಿಸ್ತಾನದ ಎಲಿನಾ ರೈಬಾಕಿನಾ ಮತ್ತು ಅಮೆರಿಕದ ಕೋಕೋ ಗಾಫ್ ಸೆಮಿಫೈನಲ್ ಪ್ರವೇಶ ಪಡೆದಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ. ಸುದ್ದಿ ಮುಖ್ಯಾಂಶಗಳನ್ನು 1 ಗಂಟೆಗೆ ಕೇಳಲಿದ್ದೀರಿ.

ಇದು ನಿಮ್ಮ ಮೆಚ್ಚಿನ ಯುವ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 11:04 ಈ ಸಮಯ

ಈ ಸವಿಯಾದ ಸಮಯಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಿರೋದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನ ಕೇಳ್ತಾ ಸಾಗೋಣ ಸ್ನೇಹಿತರೆ. ಗೀತೆಗಳನ್ನ ಕೇಳೋದಕ್ಕೆ ಆರಂಭಿಸೋದಕ್ಕೂ ಮುಂಚೆನೆ ನೀವೆಲ್ಲರೂ ಹೇಗಿದ್ರೆ ಸ್ನೇಹಿತರೆ? ಗುಡ್. ನೀವೆಲ್ಲ ಚೆನ್ನಾಗಿದ್ದೀನಿ ಅಂತ ಹೇಳಿದ್ದನ್ನು ಕೇಳಿ ಬಹಳ ಖುಷಿ ಆಯಿತು. ನೀವೆಲ್ಲ ಹೀಗೆ ನಗನಗ್ತಾ ಇರಬೇಕು ಅನ್ನೋದೇ ಆಶಯ.

ಇದು ನಿಮ್ಮ ಮೆಚ್ಚಿನ ಯುದ್ಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ ಸಮಯ ಸರಿಯಾಗಿ 11:05:35. ಈ ಸಮಯ ಬ್ಯಾಕ್ ಟು ಬ್ಯಾಕ್ ಸೂಪರ್ ಏಟ್ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ.

ಎ ಲೆಜೆಂಡ್ ಚಾಪ್ಟರ್ ಚಿತ್ರದ ಗೀತೆ ಇದು. ಅಬಿಬಿ ಅವರ ಗಾಯನ, ಶಶಿರಾಜ್ ಕೌರ್ ಅವರ ರಚನೆ, ಅಜನೀಶ್ ಲೋಕನಾಥ್ ಅವರ ಸಂಗೀತ.

ಸಿಡ್ಲಿಂಗೂಟು ಚಿತ್ರದ ಗೀತೆ, ಅರಸು ಅಂತಾರೆಯವರ ರಚನೆ, ಅನೂಪ್ ಚಳಿನವರ ಸಂಗೀತ ಮತ್ತು ಗಾಯನ. ಮುಂದಿನ ಗೀತೆ ಏಳುಮಲೆ ಚಿತ್ರದ್ದು. ಎಮ್ಎನ್ಡಿ ಅವರ ಸಂಗೀತ, ಪುನೀತ್ ರಂಗಸ್ವಾಮಿಯವರ ರಚನೆ, ಮಹಾಲಿಂಗಂ ಮತ್ತು ತಂಡದವರ ಗಾಯನ.

ಇದಾಗಿತ್ತು ಇಂದಿನ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳು. ಕಾರ್ಯಕ್ರಮವನ್ನು ಕೇಳಿದಂಥ ಕೇಳಿ ಮೆಚ್ಚಿಕೊಂಡಂಥ ಸಂದೇಶ ಕಳಿಸಿದಂಥ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ ಸಮಯ 11:31 ಈ ಸಮಯ ಕಲಾಭಾರತಿ ಕಾರ್ಯಕ್ರಮದ ಸಮಯ. ಕಲಾಭಾರತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ಕಲಾಭಾರತಿ ಕಾರ್ಯಕ್ರಮದ ಇಂದಿನ ಅತಿಥಿಯ

ಯಾರು ಅಂತ ಗೆಸ್ ಮಾಡ್ತೀರಿ. ಒಂದು ಮಾತನ್ನು ಹೇಳಿಬಿಟ್ಟು ಒಂದು ಗೀತೆಯನ್ನು ಪ್ರಸಾರ ಮಾಡ್ತೀನಿ. ಈಕೆ ಬೆಳಕಿನ ಕವಿತೆ. ಯಾರು ಅಂತ ಗೆಸ್ ಮಾಡ್ತೀರಿ ಈ ಗೀತೆಯ ಜೊತೆ? ಹಾಗೆ ಯಾರು ಅಂತ ಗೆಸ್ ಮಾಡಿ ತಿಳಿಸೋದಕ್ಕೆ ನಮ್ಮ ವಾಟ್ಸಪ್ ಸಂಖ್ಯೆನ ಒಮ್ಮೆ ನೋಟ್ ಮಾಡಿಟ್ಕೊಳ್ಳಿ. 9483091029. 9483091029.

ಇಂದಿನ ಕಲಾಭಾರತಿ ಕಾರ್ಯಕ್ರಮದ ಅತಿಥಿ ಯಾರು ಅಂತ ಗೆಸ್ ಮಾಡಿ ಅಂತ ಹೇಳಿದೆ. ಅನೇಕ ಗೆಸಸ್ ನಮ್ಮ ಸ್ನೇಹಿತರು ಎಂದಿನಂತೆ ಕಳಿಸಿದ್ದಾರೆ. ಸ್ನೇಹಿತರೆ ಯಾರೆಲ್ಲ ಕಳಿಸಿದ್ದಾರೆ ಅಂತ ನೋಡೋಣ. ಹಾಗೆ ಕಾರ್ಯಕ್ರಮ ಆರಂಭ ಆದ ತಕ್ಷಣ ಅನೇಕ ವೆಲ್ಕಮ್ ಸಂದೇಶಗಳು ಬಂದಿದೆ ಸ್ನೇಹಿತರೆ. ಆ ಎಲ್ಲ ವೆಲ್ಕಮ್ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳನ್ನು ಸ್ವೀಕರಿಸ್ಬಿಡಿ. ಇನ್ನು ಉತ್ತರಗಳು ಯಾರೆಲ್ಲ ಕಳಿಸಿದ್ದಾರೆ ಅಂತ ನೋಡೋಣ.

ಅವರೇ ಗೊತ್ತಾಗುತ್ತೆ ಕೆಲವೇ ಕ್ಷಣದಲ್ಲಿ. ಸುಮಾ ಅವರೇ ನಿಮಗೂ ಸಹ ಚಿಕ್ಕಮಗಳೂರಿನಿಂದ ಗೊತ್ತಾಗುತ್ತೆ. ಪುಷ್ಪ ಪ್ರಶಾಂತ್ ದಾವಣಗೆರೆಯಿಂದ ಇರಬಹುದು ಅಂತ ಹೇಳಿದ್ದೀರಾ, ಅವರೇನೆ. ಹಾಗೆ ಓಕೆ, ಎಲ್ಲರಿಗೂ ಧನ್ಯವಾದ. ಇಂದಿನ ಕಾರ್ಯಕ್ರಮದ ಅತಿಥಿ ಯಾರು ಅಂತ ಹೇಳಿದ್ರೆ ಅವರನ್ನು ನಾನು ಬೆಳಕಿನ ಕವಿತೆ ಅಂತ ಹೇಳಿದೆ. ಹೌದು, ಒಂದು ಸುಂದರವಾದ ಕೆತ್ತಿದಂಥ ಶಿಲೆಯಂತಿರುವಂತಹ ಮುಖವನ್ನು ಹೊಂದಿರುವಂತಹ ನಟಿ ಅವರು ಸೋನಲ್ ಮೊಂಟೇರೋ ಅವರ ಕುರಿತಾದ ಕಾರ್ಯಕ್ರಮ. ಇಂದಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಅವರ ಕುರಿತು ಮಾತನಾಡ್ತಾ ಸಾಗೋಣ. ಅವರು ಬೆಳಕಿನ ಕವಿತೆ ಅಂತ ಹೇಳಿದೆ, ಖಂಡಿತ ಮಾತು ಸತ್ಯ, ಅವರು ಬೆಳಕಿನ ಕವಿತೆಯೇ.

ಬೆಳಕಿನ ಕವಿತೆ ಸೋನಲ್ ಮೊಂಟೇರೋ ಅವರ ಕುರಿತು ಮಾತನಾಡ್ತಿದ್ದೀವಿ ಸ್ನೇಹಿತರೆ. ನಮ್ಮ ಮಂಗಳೂರಿನ ತುಳುನಾಡಿನ ಚೆಲುವೆ ಇವರು. ಇನ್ನು ಇವರು ಆರಂಭದಲ್ಲಿ ರೂಪದರ್ಶಿಯಾಗಿ ತಮ್ಮ ಈ ಒಂದು ಬೆಳಕಿನ ಕವಿತೆಯಾಗುವ ಯಾನವನ್ನು ಆರಂಭ ಮಾಡ್ತಾರೆ. ರೂಪದರ್ಶಿಯಾಗಿ ಇದ್ದಂಥ ಸಂದರ್ಭದಲ್ಲೇ ಸಿನಿಮಾದಲ್ಲಿ ನಟಿಸುವ ಅವಕಾಶವೂ ಸಹ ಅವರಿಗೆ ಸಿಗುತ್ತೆ. ಇನ್ನು ರೂಪದರ್ಶಿ ಆಗಿದ್ದಂಥ ಸಂದರ್ಭದಲ್ಲೇ ಒಂದಷ್ಟು ಅವಾರ್ಡ್ಗಳನ್ನ ಇವರು ತೆಗೆದುಕೊಳ್ತಾರೆ. ಮಿಸ್ ಬ್ಯೂಟಿಫುಲ್ ಸ್ಮೈಲ್ ಹಾಗೆ ಮಿಸ್ ಕೊಂಕಣ್ ಅನ್ನುವಂಥ ಅವಾರ್ಡ್ಗಳನ್ನು

ಗೆದ್ಕೊಂತಾರೆ. ಹಾಗೆ ಒಂದು ಆಲ್ಬಮ್ನಲ್ಲಿ ಈ ಮಿಸ್ ಬ್ಯೂಟಿಫುಲ್ ಸ್ಮೈಲ್ ಇರುವಂತಹ ಹುಡುಗಿಯನ್ನ ಆಲ್ಬಮ್ ಸಾಂಗ್ಗೆ ಹಾಕೊಳ್ತಾ ಇರ್ತಾರೆ. ಹೌದು, ಒಂದು ಆಲ್ಬಮ್ ಅಲ್ಲಿ ಕಾಣಿಸ್ಕೊಂತಾರೆ. ಅಂಜಿ ಆಸರ್ ಕೆಂಚಡಿನ್ ಅನ್ನುವಂಥ ಕೊಂಕಣಿ ಆಲ್ಬಮ್ ಸಾಂಗ್ನಲ್ಲಿ ಅವರು ಕಾಣಿಸ್ಕೊಂತಾರೆ. ಇದು ಅವರಿಗೆ ಬಹಳಷ್ಟು ಜನಪ್ರೀತಿಯನ್ನು ನಮ್ಮ ಈ ತುಳುನಾಡಿನಲ್ಲಿ ಕೊಂಕಣಿಯನ್ನು ಮಾತನಾಡುವಂಥ ಜನಗಳ ನಡುವೆ ಒಂದು ಜನಪ್ರಿಯತೆಯನ್ನು ತಂದುಕೊಡ್ತು. ಮುಂದೆ ಹಾಗೆ ಮತ್ತೊಂದು ಆಲ್ಬಮ್ನಲ್ಲಿ ಕಾಣಿಸ್ಕೊಂತಾರೆ. ನಾಚ್ ಕೊಂಕಣ ಅಂತ ಅನ್ನುವಂತಹ ಒಂದು ಆಲ್ಬಮಲ್ಲಿ ಕಾಣಿಸ್ಕೊಂತಾರೆ. ಅದು ಸಹ ಒಂದು ಒಳ್ಳೆಯ ಹೆಸರನ್ನು ಇವರಿಗೆ ತಂದುಕೊಡುತ್ತೆ. ಹಾಗೆ ಕರಾವಳಿಯ ಭಾಗದಲ್ಲಿ ಇವರು ಜನಪ್ರಿಯ ಸಹ ಆಗ್ತಾರೆ. ಮುಂದೆ ಸಿನಿಮಾಯನವನ್ನು ಸಹ ಆರಂಭಿಸ್ತಾರೆ. ಅದರ ಕುರಿತು ಮಾತನಾಡೋಣ ಈ ಒಂದು ಗೀತೆಯ ನಂತರ.

ಇಂದಿನ ಕಾರ್ಯಕ್ರಮದಲ್ಲಿ ಸೋನಲ್ ಮೊಂಟೇರೋ ಅವರ ಕುರಿತು ಮಾತನಾಡ್ತಾ ಇದ್ದೀವಿ ಸ್ನೇಹಿತರೆ. ಈಗ ತಾನೇ ಕೇಳಿದಂತಹ ಗೀತೆ ಎಷ್ಟೋ ಅದ್ಭುತವಾದ ಒಂದು ಗೀತೆಯನ್ನು ಕೇಳಿದ್ವಿ. ಪಂಚತಂತ್ರ ಚಿತ್ರದ್ದು, ಯೋಗರಾಜ್ ಭಟ್ ಅವರ ಗರಡಿಯಲ್ಲಿ ಅವರ ನಟನೆ. ಆ್ಯಕ್ಚುಲಿ ಅವರು ಬೇಸಿಕಲಿ ಒಬ್ಬರು ಉತ್ತಮವಾದ ನಟಿ, ಮತ್ತಷ್ಟು ಶಾರ್ಪ್ ಆಯಿತು ಅಂದರೆ ತಪ್ಪಾಗಲಾರದು. ಆ ಸಿನಿಮಾದಲ್ಲಿ ಅವರ ಅಭಿನಯ ತುಂಬಾ ರಿಯಲಿಸ್ಟಿಕ್ ಆಗಿ ಮೂಡಿಬಂದಿರುತ್ತೆ. ಹಾಗೆ ಅವರ ಸಿನಿಮಾಯಾನ ಕನ್ನಡ ಸಿನಿಮಾದಲ್ಲಿ ಆರಂಭ ಆಗಿದ್ದು ಅಭಿಸಾರಿಕೆ ಅನ್ನುವಂಥ ಚಿತ್ರದ ಮೂಲಕ. ಹಾಗೆ ಕನ್ನಡಕ್ಕೂ ಮುಂಚೆ ಅವರು ತುಳು ಸಿನಿಮಾದಲ್ಲೂ ಅಭಿನಯಿಸಿರ್ತಾರೆ. 2015 ಎಕ್ಕಸಕ ಅನ್ನುವಂಥ ಸಿನಿಮಾದಲ್ಲಿ ಅವರು ನಟನೆಗೆ ಪಾದಾರ್ಪಣೆ ಮಾಡ್ತಾರೆ. ಹಾಗೆ ಜೈ ತುಳುನಾಡು ಅನ್ನುವಂಥ ಸಿನಿಮಾದಲ್ಲೂ ಸಹ ಒಂದು ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸ್ತಾರೆ. ಹಾಗೆ ಪಿಲಿಬೈಲ್ ಯಮುನಕ ಅನ್ನುವಂತಹ ಒಂದು ಸಿನಿಮಾದಲ್ಲೂ ಇವರು ಅಭಿನಯಿಸ್ತಾರೆ. ಇವೆಲ್ಲ ಸಿನಿಮಾಗಳ ಅಭಿನಯದ ನಂತರ ಯಾರೋ ಒಂದು ಕರಾವಳಿಯ ಹುಡುಗಿ ಸುಂದರವಾಗಿ ಅಭಿನಯ ಮಾಡ್ತಾಳಲ್ಲ ಅಂತ ಸ್ಯಾಂಡಲ್ವುಡ್ಗೂ ಸಹ ಈ ಹುಡುಗಿಯನ್ನು ಕರೆದು ತರಲಾಯಿತು. ಅಭಿಸಾರಿಕೆ ಸಿನಿಮಾ ಅವರ ನಟನೆಗೆ ಒಂದು ಒಳ್ಳೆಯ ವೇದಿಕೆಯನ್ನು ತಂದುಕೊಡ್ತು. ನಂತರ ಪಂಚತಂತ್ರ ಸಿನಿಮಾದ ಮೂಲಕ ಅವರು ಎಲ್ಲರಿಗೂ ಚಿರಪರಿಚಿತ ನಟಿಯಾಗಿ ಮುಂದೆ ಬಂದಂಥವರು. 2019 ಈ ಸಿನಿಮಾ ಬಿಡುಗಡೆ ಆದ ನಂತರ ಅವರ ಅಭಿನಯದ ಒಂದು ಸಾಮರ್ಥ್ಯ ಏನು ಅನ್ನೋದು ಇತರ ಎಲ್ಲರಿಗೂ ಸಹ ಗೊತ್ತಾಯಿತು. ಅಭಿಸಾರಿಕೆ ಸಿನಿಮಾದ ಮೂಲಕ ಅವರ ಸಿನಿಯಾನ ಆರಂಭ ಆಯಿತು. ಈಗ ಅವರ ಅಭಿನಯದ ಮತ್ತೊಂದು ಗೀತೆಯನ್ನು ಕೇಳ್ತಾ ಬರೋಣ ಸ್ನೇಹಿತರೆ, ಕೇಳಿ ಬರೋಣ.

ಬನಾರಸ್ ಚಿತ್ರದಲ್ಲಿ ವಿದ್ಯಾರ್ಥಿಯಾಗಿ ಗಾಯಕಿಯಾಗಿ ಸೋನಲ್ ಮಂಟೇರವರು ತಮ್ಮ ಪಾತ್ರದ ಸಾಮರ್ಥ್ಯ ಏನಂತ ತೋರಿಸ್ತಾರೆ. ಹಾಗೆ ಪಂಚತಂತ್ರ ಚಿತ್ರ ಆಗ್ಬೋದು, ಬನಾರಸ್ ಆಗ್ಬೋದು, ಸುಗರ್ ಫ್ಯಾಕ್ಟರಿ, ಹೀಗೆ ಅನೇಕ ಸಿನಿಮಾಗಳಲ್ಲಿ ಇವರು ಹೇಗಪ್ಪ ಅಂತ ಅಂದರೆ ಹೀರೋಗೆ ಲಕ್ಕಿ ಚಾರ್ಮಿ ನಟಿ ಅನ್ನುವಷ್ಟು ಮಟ್ಟಕ್ಕೆ ಇವರ ಹೆಸರು ದೊಡ್ಡದಾಗಿ ಬೆಳೆಯಿತು. ಆ ರೀತಿಯಾಗಿ ಈಕೆ ಇದ್ರೆ ಸಿನಿಮಾ ಗೆಲ್ಲುತ್ತಪ್ಪ ಅಂತ ಮಾತುಗಳು ಸ್ಯಾಂಡಲ್ವುಡಲ್ಲಿ ಬರೋದಕ್ಕೆ ಆರಂಭ ಆಯಿತು. ಹಾಗೆ ಅವ್ರು ಹೇಳ್ತಾರೆ, ಪ್ರತಿದಿನ ನನಗೆ ಬೇರೆ ಬೇರೆ ಇಂಡಸ್ಟ್ರಿಗಳಿಂದ ಕಾಲಿವುಡ್ ಆಗ್ಬೋದು ಮಾಲಿವುಡ್ ಆಗ್ಬೋದು ಇಲ್ಲಿಂದ ಪ್ರತಿನಿತ್ಯ ಅಟ್ಲೀಸ್ಟ್ ಒಂದು ಕಾಲ್ ಆದರೂ ಬಂದೇ ಬರುತ್ತೆ ಸಿನಿಮಾದ ಆಫರ್ಗಳಿಗಾಗಿ. ಆದರೆ ಕನ್ನಡ ಸಿನಿಮಾಗಳನ್ನು ಅತಿ ಹೆಚ್ಚು ನಾನು ತೆಗೆದುಕೊಂಡು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಇವರು. ಹೌದು, ಆ ಮಾತು ಸತ್ಯ. ಕನ್ನಡದ ಸಿನಿಮಾಗಳಲ್ಲಿ ಅವರ ಅಭಿನಯ ಆ ಮಟ್ಟಕ್ಕಿತ್ತು. ಇನ್ನು ರಾಬರ್ಟ್ ಸಿನಿಮಾದಲ್ಲಿ ಅವರ ಪಾತ್ರ ಮತ್ತಷ್ಟು ಜನರಿಗೆ ತಲುಪುವ ಹಾಗೆ ಆಯಿತು. ವಿನೋದ್ ಪ್ರಭಾಕರ್ ಅವರ ಜೋಡಿಯಾಗಿ ನಟಿಸಿರುವಂಥ ಆ ಪಾತ್ರದಲ್ಲಿ ಅನೇಕ ಜನರ ಮನ್ನಣೆಯನ್ನು ಆಕೆ ಗಳಿಸ್ಕೊತಾರೆ. ಹಾಗೆ ಅವರ ಈ ಒಂದು ಸಿನಿ ವೃತ್ತಿಯನ್ನು ಬಣ್ಣದ ಬದುಕನ್ನು ಆರಂಭ ಮಾಡಿದ್ದು ಅವರು ಫ್ಯಾಷನ್ ಶೋಗಳ ಮೂಲಕ. ಈಗ ಅವರು ನಟನೆಯ ಹೊರತಾಗಿಯೂ ಸಹ ಅನೇಕ ವೇದಿಕೆಯ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಸ್ಕೊಂಡಿದ್ದಾರೆ. ಈ ಒಂದು ಸೌಂದರ್ಯ ಸ್ಪರ್ಧೆಗಳಿಗೆ ತೀರ್ಪುಗಾರರಾಗಿ ಹೋಗುವಂಥದ್ದು, ಹಾಡುಗಾರಿಕೆಯಲ್ಲಿ ಭಾಗವಹಿಸುವಂಥದ್ದು ಇವರ ಇಷ್ಟವಾದ ಕೆಲಸಗಳು. ಹಾಗೆ ಫ್ಯಾಷನ್ ಇವೆಂಟ್ ಮತ್ತು ಸೆಲೆಬ್ರಿಟಿ ಮ್ಯಾನೇಜ್ಮೆಂಟ್ ಕಂಪನಿಯಾದಂಥ ಫ್ಯಾಷನ್ ABCDಯ ನಿರ್ದೇಶಕರು ಸಹ ಇವರು ಆಗಿದ್ದಾರೆ. ಹಾಗೆ ರಾಬರ್ಟ್ ಸಿನಿಮಾದಲ್ಲಿ ಪರಿಚಯ ಆದಂಥ ನಿರ್ದೇಶಕರಾದಂಥ ತರುಣ್ ಸುಧೀರ್ ಅವರೊಂದಿಗೆ ಇವರ ಮದುವೆ 2024 ಆಗುತ್ತೆ. ತಾರಾ ಜೋಡಿಯಾಗಿ ಇವರು ಗುರುತಿಸ್ಕೊಂಡಿದ್ದಾರೆ. ಈಗ ಒಂದು ಸುಂದರವಾದ ಬದುಕನ್ನು ನಡೆಸ್ತಾ ಇದ್ದಾರೆ. ಒಂದು ಸುಂದರವಾದ ನಟಿಯಂತೆ ಅವರು ಹೇಗೆ ಸುಂದರವಾಗಿದ್ದಾರೆ, ಅವರ ಮುಖ ಎಷ್ಟು ಸುಂದರವಾಗಿದೆ, ಬೆಳಕಿನ ಕವಿತೆ ಅಂತ ಹೇಳಿದೆ ಅಲ್ವಾ, ಅಷ್ಟು ಸುಂದರವಾದ ನಟಿ ಒಂದು ಸುಂದರವಾದ ಬದುಕನ್ನು ತಮ್ಮದಾಗಿಸ್ಕೊಂಡಿದ್ದಾರೆ. ಈ ಸುಂದರವಾದ ನಟಿ ಬೆಳಕಿನ ಕವಿತೆ ಸೋನಲ್ ಮಂಟೇರೋ ಅವರು ನಿನ್ನೆ ತಾನೇ ತಮ್ಮ ಜನ್ಮದಿನವನ್ನು ಆಚರಿಸ್ಕೊಂಡಿದ್ದಾರೆ. ಸ್ನೇಹಿತರೆ, ಅವ್ರಿಗೆ ನಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಜನ್ಮದಿನದ ಶುಭಾಶಯಗಳನ್ನ ತಿಳಿಸೋಣ. ಅವರ ಸಿನಿಯಾನ ಮತ್ತಷ್ಟು ಪ್ರಕಾಶಮಾನವಾಗಿರಲಿ ಅಂತ ಹಾರೈಸೋಣ.

0: ಈ ಗೋಡಂಗಡಿ ಚಹಾ ಪುಡಿ ಮಾತಾಡಿದೆ. ಸೌಂದರ್ಯ ಆರಾಧನೆಯಲ್ಲಿ ಇಂತ ಸಾಲುಗಳು ಮಾಮೂಲಿ ಸ್ನೇಹಿತರೆ. ಇದಾಗಿತ್ತು ಸೋನಲ್ ಮೊಂಟೆರೋ ಅವರ ಕುರಿತಾದ ಕಲಾಭಾರತಿ ಕಾರ್ಯಕ್ರಮ.
1: ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಭಾರತೀಯ ಬಾಹ್ಯಾಕಾಶ ರಂಗದ ಪಿತಾಮಹ ಖ್ಯಾತ ಬಾಹ್ಯಾಕಾಶ ವಿಜ್ಞಾನಿ ಡಾ ವಿಕ್ರಮ್ ಸಾರಾಭಾಯಿ ಅವರ ಜನ್ಮದಿನವೆಂದು ನಾಡಿನ ಹಲವು ವಿಜ್ಞಾನ ಕೂಟಗಳಲ್ಲಿ ಇಂದು ಅವರ ವ್ಯಕ್ತಿತ್ವ ಮತ್ತು ಕೃತಿತ್ವ ಚಿಂತನ ಗೋಷ್ಠಿಗಳು ನಡೆಯಲಿವೆ. ವಿಭಿನ್ನ ಸಂದರ್ಭಗಳು ಸಾಮಾನ್ಯ ಆಕಾಂಕ್ಷೆಗಳು ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಯುವ ದಿನಾಚರಣೆ. 1999ರಲ್ಲಿ ವಿಶ್ವಸಂಸ್ಥೆ ಗೊತ್ತುಪಡಿಸಿದ ಈ ದಿನದಂದು ಯುವಜನತೆ ವೈವಿಧ್ಯಮಯ ಸ್ಥಳೀಯ ಮತ್ತು ಪ್ರಾದೇಶಿಕ ಸವಾಲುಗಳನ್ನು ಎದುರಿಸುತ್ತಿದ್ದರೂ ಘನತೆ ಶಿಕ್ಷಣ ಮತ್ತು ಉದ್ಯೋಗ ಸಾರ್ವತ್ರಿಕ ಭರವಸೆಗಳಾಗಿವೆ ಎಂಬುದನ್ನು ಗುರುತಿಸುತ್ತದೆ. ಇಂದು ವಿಶ್ವ ಕ್ಯಾಲಿಗ್ರಫಿ ದಿನಾಚರಣೆ. ಅಕ್ಷರಗಳಿಗೆ ಜೀವ ತುಂಬಿ ಪ್ರತಿಯೊಂದು ಪದವನ್ನು ಕಲಾಕೃತಿಯಾಗಿಸುವ ಅದ್ಭುತ ಕಲೆಯೇ ಕ್ಯಾಲಿಗ್ರಫಿ. ಮಕ್ಕಳಿಗೆ ಸುಂದರ ಶುದ್ಧ ಹಾಗೂ ದುಂಡನೆ ಅಕ್ಷರ ಬರೆಹದ ಶಿಬಿರಗಳು ಹಲವೆಡೆ ಆಯೋಜಿತವಾಗಿವೆ. ಇಂದು ವಿಶ್ವ ಆನೆಗಳ ದಿನಾಚರಣೆ. ರಾಜ್ಯದ 20 ಅರಣ್ಯ ವಿಭಾಗಗಳಲ್ಲಿ ಹಾಗೂ ಆನೆ ಧಾಮಗಳಲ್ಲಿ ಸಾರ್ವಜನಿಕರಿಗೆ ಆನೆಗಳ ಬಗ್ಗೆ ಜಾಗೃತಿ ಮೂಡಿಸಲು ವಿಶೇಷ ಕಾರ್ಯಕ್ರಮಗಳು ಜರುಗಲಿವೆ. ಇಂದು ಭೀಮನ ಅಮಾವಾಸ್ಯೆ ಹಾಗೂ ನಾಳೆ ಶ್ರಾವಣ ಮಾಸ ಆರಂಭದ ಅಂಗವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಅಲಂಕಾರ ಹಾಗೂ ಪೂಜಾ ಕಾರ್ಯಕ್ರಮಗಳು

0: ಜರುಗುತ್ತಿವೆ. ದೊಡ್ಡಬಳ್ಳಾಪುರ ತಾಲೂಕು ಘಾಟಿ ಸುಬ್ರಹ್ಮಣ್ಯ ಹಾಗೂ ಸೋಮೇಶ್ವರ ದೇವಾಲಯ ಸೇರಿದಂತೆ ನಾಡಿನಾದ್ಯಂತ ದೇಗುಲಗಳಲ್ಲಿ ವಿಶೇಷ ಪೂಜೆ ಜರುಗಿದವು. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಹೊನ್ನೇಸರದ ಶ್ರಮಜೀವಿ ಆಶ್ರಮದಲ್ಲಿ ಇನ್ನೂ ಕೆಲವೇ ಕ್ಷಣಗಳಲ್ಲಿ ಕೆರೆ ಹಬ್ಬ ನಡೆಯಲಿದೆ. ಕವಿ ಕಾವ್ಯ ಟ್ರಸ್ಟ್ ಹಾಗೂ ವಿರೂಪಾಕ್ಷನ ಜಡ್ಡುಕೆರೆ ಸಮಿತಿ ಆಶ್ರಯದಲ್ಲಿ ಪುನರುಜ್ಜೀವಿತಗೊಂಡ ಕೆರೆಗೆ ಹೆಗ್ಗೋಡು ನೀನಾಸಂನ ರಂಗಕಲಾವಿದೆ ವಿದ್ಯಾ ಅಕ್ಷರ ಬಾಗಿನ ಅರ್ಪಿಸಲಿದ್ದಾರೆ. ಚರಕ ಸಂಸ್ಥೆ ಕಾರ್ಯದರ್ಶಿ ಎನ್ ರಮೇಶ್ ಕೆರೆ ಹಬ್ಬದ ವಿಶೇಷತೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ನಮಸ್ಕಾರ, ನಾನ್ ರಮೇಶ್, ಸರ್ಕಾರದ ಕಾರ್ಯದರ್ಶಿ ಮಾತಾಡ್ತಾ ಇದ್ದೀನಿ. ನಾವು ಕಳೆದ 10 ವರ್ಷಗಳಿಂದ ಹೊನ್ನೇಸರದ ವಿರೂಪಾಕ್ಷನ ಕೆರೆ ಹೂಳೆತ್ತುವ ಕಾರ್ಯಕ್ರಮವನ್ನು ಮಾಡ್ಕೊತಾ ಬಂದಿದ್ದೀವಿ. ಸ್ಥಳೀಕರ ದಾನಿಗಳ ಸಹಾಯದಿಂದ ಈ ಕೆಲಸ ತುಂಬಾ ಚೆನ್ನಾಗಿ ಆಗಿದೆ. ಕೋವಿಡ್ ಸಂದರ್ಭದಲ್ಲಿ ಕೂಡ ನಮ್ಮ ಸಂಘದ ಕಾರ್ಮಿಕರು ಈ ಕೆಲಸವನ್ನ ಸಾಕಷ್ಟು ಮಾಡಿದ್ದಾರೆ. ಇವತ್ತು ಈ ಕೆರೆ ಸಂಪೂರ್ಣ ತುಂಬಿದೆ. ಸ್ಥಳೀಕರ ಸಹಾಯದಿಂದ ಇವತ್ತು ಈ ಕೆರೆಗೆ ಬಾಗಿನ ಅರ್ಪಿಸುವ ಕಾರ್ಯಕ್ರಮ ಮಾಡ್ತಾ ಇದೀವಿ. ದಯವಿಟ್ಟು ಎಲ್ಲರೂ ಪಾಲ್ಗೊಳ್ಬೇಕಾಗಿ ಹೇಳ್ಕೊಳ್ತೇನೆ.
0: ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಉದ್ಯೋಗಿಗಳ ನೋಂದಣಿ ಅಭಿಯಾನದ ಅಂಗವಾಗಿ ವಿಶ್ವಾಸ್ 2026 ಯೋಜನೆ ಪ್ರಯೋಜನ ಪಡೆಯಲು ಪ್ರಾದೇಶಿಕ ಭವಿಷ್ಯ ನಿಧಿ ಆಯುಕ್ತ ಬಾಲಕೃಷ್ಣ ನಾಯಕ್ ಮನವಿ ಮಾಡಿದ್ದಾರೆ. ಅಭಿಯಾನ ಅಕ್ಟೋಬರ್ 31 ನಡೆಯಲಿದೆ. ಬೆಂಗಳೂರಿನ ಜೈನ್ ಪರಿಭಾವಿತ ವಿಶ್ವವಿದ್ಯಾಲಯದ ಡಿಸೈನ್ ಮೀಡಿಯಾ ಮತ್ತು ಸೃಜನಶೀಲ ಕಲೆಗಳ ವಿಭಾಗ ಸಿದ್ಧಪಡಿಸಿದ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಕುರಿತ 200 ಅಡಿ ಉದ್ದ ಹಾಗೂ 2 ಅಡಿ ಅಗಲದ ಅತಿದೊಡ್ಡ ಭಿತ್ತಿ ಫಲಕಕ್ಕೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಮತ್ತು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಮಾನ್ಯತೆ ದೊರೆತಿದೆ. ನಿಕ್ಷಯ ಮಿತ್ರ ಯೋಜನೆಯ ಮೂಲಕ ಕ್ಷಯಬಾಧಿತ ಆರೋಗ್ಯಾಕಾಂಕ್ಷಿಗಳಿಗೆ ಪೌಷ್ಟಿಕಾಂಶಯುಕ್ತ ಆಹಾರ ಒದಗಿಸಿ ಕ್ಷಯಮುಕ್ತ ಭಾರತ ಹಾಗೂ ಕ್ಷಯ ರೋಗವನ್ನು ದೂರ ಮಾಡೋಣ, ಕ್ಷಯ ರೋಗಿಯನ್ನಲ್ಲ ಎಂದು ಜನಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಕರ್ನಾಟಕ ಹಾಗೂ ಕೇರಳದ ಸಂಸದರೊಂದಿಗೆ ಕ್ಷಯರೋಗ ನಿರ್ಮೂಲನೆ ಕುರಿತು ಕೇಂದ್ರ ಆರೋಗ್ಯ ಖಾತೆ ಸಚಿವ ಜೆಪಿ ನಡ್ಡಾ ಅವರ ನೇತೃತ್ವದಲ್ಲಿ ಹೊಸದಿಲ್ಲಿಯಲ್ಲಿ ಸಮಾಲೋಚನಾ ಸಭೆ ನಡೆಯಿತು. ಜನವರಿಯಿಂದ ಜುಲೈ 2026 ಅವಧಿಯಲ್ಲಿ ಧಾರವಾಡ ಜಿಲ್ಲೆಯಲ್ಲಿ 124% ಗುರಿ ಸಾಧಿಸಲಾಗಿದ್ದು 43,840 ಜನರನ್ನು ತಪಾಸಿಸಲಾಗಿದೆ. 72 ಗ್ರಾಮಗಳನ್ನು ಕ್ಷಯಮುಕ್ತ ಎಂದು ಘೋಷಿಸಲಾಗಿದೆ ಎಂದಿದ್ದಾರೆ. ಕೊಪ್ಪಳ ಜಿಲ್ಲೆ ಹೊಸಪೇಟೆ ತಾಲೂಕು ಮುನಿರಾಬಾದಿನ ತುಂಗಭದ್ರಾ ಜಲಾಶಯದಲ್ಲಿ ಸದ್ಯ 82 ಟಿಎಂಸಿ ಅಡಿ ನೀರು ಶೇಖರಣೆಯಾಗಿದ್ದು ಲಭ್ಯತೆ ಮತ್ತು ಅಗತ್ಯಕ್ಕೆ ಅನುಗುಣವಾಗಿ ಕಾಲುವೆಗಳಿಗೆ 90 ದಿನಗಳವರೆಗೆ ಮಾತ್ರ ನೀರು ಹರಿಸಲು ನೀರಾವರಿ ಸಲಹಾ ಸಮಿತಿ ಸಭೆ ನಿರ್ಧರಿಸಿದೆ. ರಾಜ್ಯ ವಿಧಾನಮಂಡಲ ಅಧಿವೇಶನ ನಾಳೆಯಿಂದ ಆರಂಭವಾಗಲಿದ್ದು ಬರ ಘೋಷಣೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಬೀದರ್ ಜಿಲ್ಲೆಯ ವಿವಿಧ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಸಚಿವರು ಸಭೆ ನಡೆಸಿದರು. ಅಗ್ರಶ್ರೇಯಾಂಕಿತ ಬ್ಯಾಡ್ಮಿಂಟನ್ ಪಟು ಸುಬೋಧ್ ಸೇತಿ ಸೇರಿದಂತೆ 18 ಆಟಗಾರರು ಧಾರವಾಡದ ಆರ್ಎನ್ ಶೆಟ್ಟಿ ಕ್ರೀಡಾಂಗಣದ ಒಳಾಂಗಣ ಕ್ರೀಡಾಂಗಣದಲ್ಲಿ ಕರ್ನಾಟಕ ಬ್ಯಾಡ್ಮಿಂಟನ್ ಸಂಸ್ಥೆ ಆಯೋಜಿಸಿರುವ ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಮಂಗಳವಾರ ನಡೆದ ಪಂದ್ಯದಲ್ಲಿ ಯೋನೆಕ್ಸ್ ಸನ್ರೈಸ್ ಸೀನಿಯರ್ ಪುರುಷರ ಸಿಂಗಲ್ಸ್ ಕ್ವಾಲಿಫೈಯರ್ಸ್ 4ನೇ ಸುತ್ತಿಗೆ ಮುನ್ನಡೆ ಸಾಧಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10
2: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ. ನಮ್ಮ ಕಾರ್ಯಕ್ರಮದ ಮೊದಲಿಗೆ ಕೇಳಿ, ಭಾರತದ ಸ್ವಾತಂತ್ರ್ಯ ಮತ್ತು ಮಳೆ ಈ ಕುರಿತು ಗೋವಿಂದದಾಸ ಕಾಲೇಜು ಸುರತ್ಕಲ್ ಇಲ್ಲಿನ ರಾಜ್ಯಶಾಸ್ತ್ರ ಉಪನ್ಯಾಸಕರಾದ ಡಾ ಸುಧಾ ಶೆಟ್ಟಿ ಅವರಿಂದ ಭಾಷಣ.
3: ಶ್ರೀಮಂತ ಇತಿಹಾಸವನ್ನು ಹೊಂದಿದ ಭಾರತ ಅನೇಕ ಶತಮಾನಗಳ ಕಾಲ ವೈವಿಧ್ಯಮಯ ಸಂಸ್ಕೃತಿ, ಧರ್ಮ, ಭಾಷೆ ಮತ್ತು ಪರಂಪರೆಯ ದೇಶವಾಗಿತ್ತು. 17ನೆಯ ಶತಮಾನದಲ್ಲಿ

ಭಾರತಕ್ಕೆ ವ್ಯಾಪಾರದ ಉದ್ದೇಶದಿಂದ ಕಾಲಿಟ್ಟ ಬ್ರಿಟಿಷರು ಕ್ರಮೇಣ ಭಾರತದಲ್ಲಿ ರಾಜಕೀಯ ಅಧಿಪತ್ಯವನ್ನು ಸ್ಥಾಪಿಸಿದರು. 1857 ಸಿಪಾಯಿ ಕ್ರಾಂತಿಯಿಂದ ಪ್ರಾರಂಭಗೊಂಡ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ನಂತರ ವಿವಿಧ ಹಂತಗಳಲ್ಲಿ ನಡೆದ ಹೋರಾಟಗಳು, ನಾಯಕತ್ವ, ತ್ಯಾಗ ಮತ್ತು ಬಲಿದಾನಗಳು ಈ ಸಂಗ್ರಾಮವನ್ನು ಬಲಪಡಿಸಿತು. ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ನೆಹರು, ಸರೋಜಿನಿ ನಾಯ್ಡು ಇಂತಹ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ

ಫಲವಾಗಿ 1947 ಆಗಸ್ಟ್ 15ರಂದು ಭಾರತ ಬ್ರಿಟಿಷರ ಅಧೀನದಿಂದ ಮುಕ್ತವಾಯಿತು. ಭಾರತದ ಸ್ವಾತಂತ್ರ್ಯ ಮತ್ತು ಮಹಿಳೆ ಎಂಬ ವಿಷಯದ ಬಗ್ಗೆ ನನ್ನ ಅನಿಸಿಕೆಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ತುಂಬಾ ಖುಷಿ ಪಡ್ತಾ ಇದ್ದೇನೆ. ಪಾರಂಪರಿಕವಾಗಿ ಕುಟುಂಬ ಮತ್ತು ಸಮಾಜದ ಹಿತಕ್ಕಾಗಿ ತ್ಯಾಗಮಯ ಜೀವನ ನಡೆಸುತ್ತಿದ್ದ ಭಾರತದ ಮಹಿಳೆಯರಿಗೆ ಸ್ವಾತಂತ್ರ್ಯ ಹೋರಾಟ, ರಾಜಕೀಯ, ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಸಾಮರ್ಥ್ಯವನ್ನು ಹೊರಹಾಕುವ ಅವಕಾಶವನ್ನು ಕಲ್ಪಿಸಿತು. ಅಂಧಕಾರದಲ್ಲಿ ಜೀವನವನ್ನ ನಡೆಸುತ್ತಿದ್ದ ಮಹಿಳೆ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಇಳಿಯುವುದು ಸುಲಭದ ವಿಚಾರವಾಗಿರಲಿಲ್ಲ. ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಗೆ ಯಾವ ಸ್ವಾತಂತ್ರ್ಯವನ್ನು ನೀಡದಿದ್ದ ಸಂದರ್ಭದಲ್ಲಿ ದೇಶವನ್ನು ರಕ್ಷಿಸುವ ಜವಾಬ್ದಾರಿಯನ್ನು ಹೊರುವ ದಿಟ್ಟ ನಿರ್ಧಾರವನ್ನ ಮಾಡಿದ ಮಹಿಳೆಯರ ಧೈರ್ಯ ನಮಗೆಲ್ಲ ಪ್ರೇರಣಾದಾಯಕ. ತಮ್ಮ ಸ್ವಹಿತಗಳನ್ನೆಲ್ಲ ಬದಿಗಿಟ್ಟು ಅತೀವ ದೇಶ ಪ್ರೇಮದಿಂದ ದೇಶಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟ ಎಲ್ಲ ಮಹಿಳಾ ಹೋರಾಟಗಾರ್ತಿಯರಿಗೆ ತಲೆಬಾಗಿ ನಮನವನ್ನ ಸಲ್ಲಿಸ್ತಾ ಇದ್ದೇವೆ. ಅಂಧಕಾರದಲ್ಲಿ ಜೀವನವನ್ನ ನಡೆಸುತ್ತಿದ್ದ ಮಹಿಳೆ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಇಳಿಯುವುದು ಸುಲಭದ ವಿಚಾರವಾಗಿರಲಿಲ್ಲ. ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಗೆ ಯಾವ ಸ್ವಾತಂತ್ರ್ಯವನ್ನು ನೀಡದಿದ್ದ ಸಂದರ್ಭದಲ್ಲಿ ದೇಶವನ್ನ ರಕ್ಷಿಸುವ ಜವಾಬ್ದಾರಿಯನ್ನು ಹೊರುವ ದಿಟ್ಟ ನಿರ್ಧಾರವನ್ನ ಮಾಡಿದ ಮಹಿಳೆಯ ಧೈರ್ಯ ನಮಗೆಲ್ಲ ಪ್ರೇರಣಾದಾಯಕ. ತಮ್ಮ ಸ್ವಹಿತಗಳನ್ನೆಲ್ಲ ಬದಿಗಿಟ್ಟು ಅತೀವ ದೇಶ ಪ್ರೇಮದಿಂದ ದೇಶಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟ ಎಲ್ಲ ಮಹಿಳಾ ಹೋರಾಟಗಾರ್ತಿಯರಿಗೆ ತಲೆಬಾಗಿ ನಮನವನ್ನ ಸಲ್ಲಿಸ್ತಾ ಇದ್ದೇವೆ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯ ಹಿನ್ನೆಲೆಯನ್ನ ಗಮನಿಸಿದರೆ 19ನೆಯ ಶತಮಾನದ ಸಮಾಜ ಸುಧಾರಕರಾದ ರಾಜಾರಾಮ್ ಮೋಹನ್ ರಾಯ್, ಈಶ್ವರಚಂದ್ರ ವಿದ್ಯಾಸಾಗರ, ಸರೋಜಿನಿ ನಾಯ್ಡು, ಆಂಬಸೆಂಟ್ ಮುಂತಾದವರ ಹಲವಾರು ಚಟುವಟಿಕೆಗಳಿಂದ ಪ್ರಭಾವಿತರಾದ ಭಾರತೀಯ ಮಹಿಳೆಯರು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕುವ ದಿಟ್ಟತನವನ್ನ ತೋರಿದರು. ಅಂತೆಯೇ ಮಹಿಳಾ ಶಿಕ್ಷಣದ ವಿಸ್ತರಣೆ ಮತ್ತು ಸಾಮಾಜಿಕ ಜಾಗೃತಿಯಿಂದ ಮಹಿಳೆಯರು ತಮ್ಮಲ್ಲಿ ರಾಷ್ಟ್ರ ಭಾವನೆಯನ್ನ ಬೆಳೆಸಿಕೊಂಡರು ಹಾಗೂ ರಾಷ್ಟ್ರಕ್ಕಾಗಿ ಹೋರಾಡುವ ಪಣತೊಟ್ಟರು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಹಿಳೆಯ ಪಾತ್ರದ ಪ್ರಮುಖ ಹಂತಗಳನ್ನು ಈ ಮೂಲಕ ವಿವರಿಸಬಹುದು. ಮೊದಲನೆಯದು 1857ರ ಪ್ರಥಮ ಸ್ವಾತಂತ್ರ್ಯ ಸಮರದಲ್ಲಿ ಮಹಿಳೆಯರು. ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ತಮ್ಮ ಪ್ರಜೆಗಳನ್ನ ಮತ್ತು ರಾಜ್ಯವನ್ನ ರಕ್ಷಿಸಲು ಸ್ವತಃ ಕುದುರೆ ಏರಿ ಯುದ್ಧ ಭೂಮಿಗೆ ಇಳಿದು 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧೈರ್ಯಶಾಲಿ ಮತ್ತು ಪ್ರೇರಣಾದಾಯಕ ನಾಯಕತ್ವವನ್ನ ಒದಗಿಸಿಕೊಟ್ಟವರು. ಬೇಗಂ ಹಜರತ್ ಮಹಲ್ ಲಕ್ನೋನ ಅವಧ್ ಪ್ರಾಂತದ ನವಾಬ್ ವಾಜೀದ್ ಅಲಿ ಶಾನ ಪತ್ನಿ. ಬ್ರಿಟಿಷರು ಅವಧ್ ರಾಜ್ಯವನ್ನ ತಮ್ಮ ಆಳ್ವಿಕೆಗೆ ಸೇರಿಸಿಕೊಂಡಾಗ ನವಾಬರ ಗೈರು ಹಾಜರಿಯಲ್ಲಿ ತಮ್ಮ ಪ್ರಾಂತ್ಯವನ್ನು ರಕ್ಷಿಸಲು ಬ್ರಿಟಿಷರ ವಿರುದ್ಧ ಹೋರಾಡಿದ ದಿಟ್ಟ ಮಹಿಳೆ. ಎರಡನೆಯದಾಗಿ 20ನೆಯ ಶತಮಾನದ ಆರಂಭದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರ ಪಾತ್ರ. ಭಾರತದ ತಾಯಿ ಎಂದು ಭಾರತೀಯರಿಂದ ಗೌರವಿಸಲ್ಪಟ್ಟ, ತಮ್ಮ ಜೀವನವನ್ನೇ ಭಾರತೀಯರ ಸ್ವಾತಂತ್ರ್ಯ ಮತ್ತು ಶಿಕ್ಷಣಕ್ಕಾಗಿ ಮುಡುಪಾಗಿಟ್ಟ ಇಂಗ್ಲೆಂಡಿನ ಸಮಾಜ ಸೇವಕಿ ಆನ್ ಬೆಸೆಂಟ್ ರವರ ಹೋಮ್ ರೂಲ್ ಚಳುವಳಿಯಿಂದ ಪ್ರಭಾವಿತರಾದ ಹಲವಾರು ಭಾರತೀಯ ಮಹಿಳೆಯರು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕಿದರು. ಮೂರನೆಯದಾಗಿ ಅಸಹಕಾರ ಚಳುವಳಿಯಲ್ಲಿ ಮಹಿಳೆಯರು. 1920ರಲ್ಲಿ ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಅಸಹಕಾರ ಚಳುವಳಿಯು ವಿದೇಶಿ ಆಳ್ವಿಕೆಯಿಂದ ಭಾರತವನ್ನ ಮುಕ್ತಗೊಳಿಸಿತು. ಈ ಚಟುವಟಿಕೆಯಲ್ಲಿ ಮಹಿಳೆಯರು ಸಕ್ರಿಯವಾಗಿ ಭಾಗವಹಿಸಿದರು. ಸಾರ್ವಜನಿಕ ಹೋರಾಟದಲ್ಲಿ ಭಾಗವಹಿಸುವಿಕೆ, ವಿದೇಶಿ ವಸ್ತುಗಳ ಬಹಿಷ್ಕಾರ, ಸ್ವದೇಶಿ ಉತ್ಪನ್ನಗಳ ಪ್ರಚಾರ ಮೊದಲಾದ ಪಾತ್ರಗಳನ್ನು ನಿರ್ವಹಿಸಿದರು. ನಾಯಕಿಯರುಗಳಾದ ಕಸ್ತೂರ್ಬಾ ಗಾಂಧಿ, ಸರೋಜಿನಿ ನಾಯ್ಡು, ಬಸಂತಿ ದೇವಿ ಮುಂತಾದವರು ಚಳವಳಿಗೆ ಮುಖಂಡರಾಗಿ ಮಹಿಳಾ ಹೋರಾಟಗಾರ್ತಿಯರಿಗೆ ಸ್ಫೂರ್ತಿಯನ್ನ ನೀಡಿದರು. ನಾಲ್ಕನೆಯದಾಗಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಮಹಿಳೆಯರು. 1930ರಲ್ಲಿ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದ ಉಪ್ಪಿನ ಸತ್ಯಾಗ್ರಹದಲ್ಲಿ ಮಹಿಳೆಯರು ಶೌರ್ಯ,
ತ್ಯಾಗ ಮತ್ತು ದೇಶಭಕ್ತಿಯನ್ನ ಪ್ರದರ್ಶಿಸಿದರು.

ಕಸ್ತೂರ್ಬಾ ಗಾಂಧಿ, ಸರೋಜಿ ನಾಯ್ಡು, ಕಮಲಾ ನೆಹರು ಮುಂತಾದವರು ಮುಂಚೂಣಿಯಲ್ಲಿ ನಿಂತು ಹೋರಾಡಿದರು. ಕೊನೆಯದಾಗಿ ಭಾರತ ಬಿಟ್ಟು ತೊಲಗಿ ಚಳವಳಿಯಲ್ಲಿ ಮಹಿಳೆಯರು. 1942 ಗಾಂಧೀಜಿಯವರ ನಾಯಕತ್ವದಲ್ಲಿ ನಡೆದ ಭಾರತ ಬಿಟ್ಟು ತೊಲಗಿ ಚಳವಳಿಯಲ್ಲಿ ಮಹಿಳೆಯರು ಪುರುಷರ ಸಮನಾಗಿ ನಿಂತು ಹೋರಾಡಿದರು. ಅರುಣಾ ಅಸಫ್ ಅಲಿ ಬಾಂಬೆ ಗೋವಾಲಿಯ ಟ್ಯಾಂಕ್ ಮೈದಾನದಲ್ಲಿ ತ್ರಿವರ್ಣ ಧ್ವಜ ಹಾರಿಸಿ ಚಳವಳಿಗೆ ಪ್ರೇರಣೆಯನ್ನ ನೀಡಿದರು. ಉಷಾ ಮೆಹ್ತಾ ಗುಪ್ತ ರೇಡಿಯೋ ಪ್ರಸಾರದ ಮೂಲಕ ಸ್ವಾತಂತ್ರ್ಯ ಸಂದೇಶ ಹಂಚಿದರು. ಸರೋಜಿನಿ ನಾಯ್ಡು ಜನರಲ್ಲಿ ದೇಶಭಕ್ತಿಯ ಜಾಗೃತಿಯನ್ನ ಮೂಡಿಸಿದರು. ಮಹಿಳೆಯರ ಪಾಲ್ಗೊಳ್ಳುವಿಕೆ ಚಳವಳಿಯನ್ನ ಸಾಮೂಹಿಕ ಜನ ಹೋರಾಟವನ್ನಾಗಿ ಮಾಡಿತು. ಒಟ್ಟಿನಲ್ಲಿ ಸ್ವಾತಂತ್ರ್ಯ ಹೋರಾಟ ಮಹಿಳೆಯರನ್ನು ಗೃಹ ವಲಯದ ಸೀಮಿತಿಯಿಂದ ಮುಕ್ತಗೊಳಿಸಿ ರಾಷ್ಟ್ರ ಸೇವೆಯ ದಾರಿಗೆ ಕೊಂಡೊಯ್ಯಿತು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಹಿಳೆಯರ ಪಾತ್ರವನ್ನು ಅವಲೋಕಿಸಿದಾಗ ನಮಗೆ 21ನೇ ಶತಮಾನದಲ್ಲಿರುವ ನಾವು ಪ್ರಸ್ತುತ ಭಾರತದಲ್ಲಿ ಮಹಿಳೆಯ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡುವುದು ಬಹಳ ಸೂಕ್ತ ಎಂದೆನಿಸುತ್ತದೆ. ಸ್ವತಂತ್ರ ಭಾರತದಲ್ಲಿ ಮಹಿಳೆಯರಿಗೂ ಸಮಾನ ಹಕ್ಕುಗಳು, ಸ್ವಾತಂತ್ರ್ಯ ಮತ್ತು ಗೌರವವನ್ನು ನೀಡುವ ಭರವಸೆಯನ್ನು ಭಾರತದ ಸಂವಿಧಾನ ನೀಡಿದೆ. ಆದರೆ ಇಂದಿನ ಕಾಲದಲ್ಲಿ ಮಹಿಳೆಯ ಸ್ವಾತಂತ್ರ್ಯ ಮಿಶ್ರ ಸ್ಥಿತಿಯಲ್ಲಿದೆ. ಹಲವಾರು ಕ್ಷೇತ್ರದಲ್ಲಿ ಪ್ರಗತಿ ಕಂಡುಬಂದರೂ ಇನ್ನೂ ಕೆಲವು ಕ್ಷೇತ್ರಗಳಲ್ಲಿ ಸವಾಲುಗಳು ಹಾಗೆಯೇ ಉಳಿದಿವೆ. ಕಾನೂನು ಸುರಕ್ಷತೆ, ಸಮಾನ ಹಕ್ಕುಗಳು, ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಸಮಾನ ಅವಕಾಶಗಳು, ರಾಜಕೀಯ ಅವಕಾಶ, ಸ್ವನಿರ್ಣಯದ ಹಕ್ಕು, ಆರ್ಥಿಕ ಸ್ವಾತಂತ್ರ್ಯ, ಸ್ವತಂತ್ರವಾಗಿ ಬದುಕುವ ಹಕ್ಕು, ಇವೆಲ್ಲವೂ ಮಹಿಳೆಯರಿಗೆ ದೊರೆತರೂ ಕೆಲವು ಗಂಭೀರ ಸವಾಲುಗಳನ್ನು ಮಹಿಳೆಯರು ಇಂದಿಗೂ ಎದುರಿಸುತ್ತಿದ್ದಾರೆ. ಲಿಂಗಭೇದ, ಪಿತೃಪ್ರಧಾನ ವ್ಯವಸ್ಥೆ, ಲೈಂಗಿಕ ಕಿರುಕುಳ, ದೌರ್ಜನ್ಯ, ವೇತನ ಅಸಮಾನತೆ ಇತ್ಯಾದಿ ಸಮಸ್ಯೆಗಳು ಇನ್ನೂ ಮುಂದುವರಿದಿವೆ. ಪ್ರಸ್ತುತ ಭಾರತದಲ್ಲಿ ಮಹಿಳೆಯರು ಹಲವು ಕ್ಷೇತ್ರಗಳಲ್ಲಿ ಸ್ವಾತಂತ್ರ್ಯ ಮತ್ತು ಸಾಧನೆಯನ್ನ ಗಳಿಸಿಕೊಂಡಿದ್ದರೂ ಸಂಪೂರ್ಣ ಸಮಾನತೆ ಸಾಧಿಸಲು ಸಮಾಜ, ಸರ್ಕಾರ ಮತ್ತು ವ್ಯಕ್ತಿಗಳ ಒಗ್ಗಟ್ಟಿನ ಪ್ರಯತ್ನದ ಅಗತ್ಯವಿದೆ. ಕೊನೆಯದಾಗಿ, ಮಹಿಳೆಯರ ಸಂಪೂರ್ಣ ಪಾಲ್ಗೊಳ್ಳುವಿಕೆ ಇಲ್ಲದೆ ರಾಷ್ಟ್ರ ನಿರ್ಮಾಣ ಸಾಧ್ಯವಿಲ್ಲ. ಮಹಿಳೆಯರು ರಾಷ್ಟ್ರದ ಸಾಮಾಜಿಕ ಆರ್ಥಿಕ ರಾಜಕೀಯ, ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಪ್ರಗತಿಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತಾರೆ. ದೇಶದ ಅರ್ಧ ಜನಸಂಖ್ಯೆ ಮಹಿಳೆಯರದ್ದಾಗಿರುವುದರಿಂದ ಅವರ ಭಾಗವಹಿಸುವಿಕೆ ರಾಷ್ಟ್ರ ನಿರ್ಮಾಣದ ಮೂಲ ಅಸ್ತಿತ್ವವಾಗಿರುತ್ತದೆ. ಮಹಿಳೆ ಕುಟುಂಬದ ಅಡಿಪಾಯವಷ್ಟೇ ಅಲ್ಲ, ರಾಷ್ಟ್ರದ ಶಕ್ತಿಯ ಕಂಬವಾಗಿದ್ದಾಳೆ. ಅವಳ ಶಕ್ತಿ, ಜ್ಞಾನ, ಸಮರ್ಪಣೆ ಮತ್ತು ಸೇವಾಭಾವ ದೇಶದ ಪ್ರಗತಿ ವೇಗವಾಗಿ ಸಾಗಲು ಸಹಕರಿಸಿವೆ. ರಾಷ್ಟ್ರ ನಿರ್ಮಾಣದಲ್ಲಿ ಮಹಿಳೆಯ ಪಾಲ್ಗೊಳ್ಳುವಿಕೆಯನ್ನು ಇನ್ನಷ್ಟು ಉತ್ತೇಜಿಸಿದರೆ ಭಾರತ ವಿಶ್ವಗುರುವಾಗುವುದರಲ್ಲಿ ಯಾವ ಸಂಶಯವೂ ಇಲ್ಲ. ದೇಶದ ಸಮಗ್ರ ಅಭಿವೃದ್ಧಿಯಲ್ಲಿ ಮಹತ್ತರದ ಕೆಲಸವನ್ನು ನಿರ್ವಹಿಸುತ್ತಿರುವ ಮಹಿಳೆ ಬಹಳಷ್ಟು ಜಾಗರೂಕತೆಯಿಂದ ತಮ್ಮ ಹೆಜ್ಜೆಯನ್ನ ಇಡಬೇಕಾಗುತ್ತದೆ. ಮಹಿಳೆಯರಿಗೆ ತಮ್ಮ ಸ್ವಾತಂತ್ರ್ಯ ಮತ್ತು ಹಕ್ಕುಗಳ ಬಗ್ಗೆ ಅರಿವಿರಬೇಕು ಮತ್ತು ಕಾನೂನಿನ ಬಗ್ಗೆ ತಿಳಿದುಕೊಂಡಿರಬೇಕು. ಮಹಿಳೆಯರು ಶಿಕ್ಷಣ ಮತ್ತು ತಮ್ಮ ಜ್ಞಾನವನ್ನು ಶಸ್ತ್ರವಾಗಿಸಿಕೊಂಡು ಸ್ವತಂತ್ರ ನಿರ್ಧಾರವನ್ನು ತೆಗೆದುಕೊಳ್ಳುವ ಶಕ್ತಿಯನ್ನು ಬೆಳೆಸಿಕೊಳ್ಳಬೇಕು. ತಂತ್ರಜ್ಞಾನ ಮತ್ತು ಡಿಜಿಟಲ್ ಜಗತ್ತಿನ ಬಳಕೆಯಲ್ಲಿ ಬಹಳಷ್ಟು ಜಾಗೃತರಾಗಿರಬೇಕು. ಸ್ವಂತ ಆದಾಯದ ಮೂಲವನ್ನು ಹೊಂದಿ ಆರ್ಥಿಕ ಸ್ವಾವಲಂಬಿಗಳಾಗಿ ನಾವು ಬದುಕಬೇಕು. ಸಮಾಜದಲ್ಲಿ ತಮಗಾದ ಅನ್ಯಾಯದ ವಿರುದ್ಧ ಧ್ವನಿಯನ್ನ ಸ್ಪಷ್ಟವಾಗಿ ವ್ಯಕ್ತಪಡಿಸಬೇಕು. ಆತ್ಮರಕ್ಷಣೆಯ ಸಾಮರ್ಥ್ಯವನ್ನ ಬೆಳೆಸಿಕೊಳ್ಳಬೇಕು. ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯದ ಕಡೆ ಗಮನ ಹರಿಸಬೇಕು. ಎಲ್ಲದಕ್ಕಿಂತಲೂ ಮಿಗಿಲಾಗಿ ಮಹಿಳೆಯರು ತಮ್ಮ ಸ್ವಾತಂತ್ರ್ಯವನ್ನು ಬಹಳಷ್ಟು ಎಚ್ಚರಿಕೆಯಿಂದ ಉಪಯೋಗಿಸಬೇಕು. ತಮ್ಮ ಸ್ವಾತಂತ್ರ್ಯ ಬಳಸುವಾಗ ಸಮಾಜ, ಕುಟುಂಬ ಹಾಗೂ ಇತರರ ಹಕ್ಕುಗಳಿಗೆ ಹಾನಿಯಾಗದಂತೆ ನಡೆದುಕೊಳ್ಳಬೇಕು. ಸದೃಢ ಮತ್ತು ಸುಂದರ ಭಾರತದ ಕನಸನ್ನು ಕಾಣುತ್ತಿರುವ ನಾವೆಲ್ಲರೂ ಪರಸ್ಪರ

0: ಪರಸ್ಪರ ಪ್ರೀತಿಯಿಂದ ಸಹಕಾರದಿಂದ ಒಮ್ಮನಸ್ಸಿನಿಂದ ಬಾಳೋಣ. ಜವಾಬ್ದಾರಿಯುತ ನಡೆ ನುಡಿಗಳ ಮೂಲಕ ಭಾರತವನ್ನ ಇಡೀ ವಿಶ್ವವೇ ಗುರುತಿಸುವಂತೆ ಮತ್ತು ಅನುಸರಿಸುವಂತೆ ನಿಸೋಣ.
1: ಇದುವರೆಗೆ ಭಾರತದ ಸ್ವಾತಂತ್ರ್ಯ ಮತ್ತು ಮಹಿಳೆ ಈ ಕುರಿತು ಗೋವಿಂದದಾಸ ಕಾಲೇಜು ಸುರತ್ಕಲ್ ಇಲ್ಲಿನ ರಾಜ್ಯಶಾಲೆ ಉಪನ್ಯಾಸಕರಾದ ಡಾಕ್ಟರ್ ಸುಧಾ ಶೆಟ್ಟಿ ಅವರಿಂದ ಭಾಷಣ ಕೇಳಿದಿರಿ. ಕೇಳಿ ಕೃಷ್ಣವೇಣಿ ಕಿದೂರು ಬರೆದು ಪ್ರಸ್ತುತಪಡಿಸುವ ಕಥೆ ಸಂಬಂಧಗಳ ನಡುವೆ.
2: ಅಮ್ಮ, ನಾಳೆ ಬೆಳಗ್ಗೆ ನಾವಿಬ್ಬರು ಮನೆಗೆ ಬರ್ತಿದ್ದೇವೆ. ಏನಾದರೂ ಒಳ್ಳೆ ತಿಂಡಿ ಮಾಡಿ ಇಡ, ಪತ್ರೊಡೆ ಮಾಡಿ, ಜೊತೆಗೆ ಸಿಹಿಗೆ ಹಲಸಿನ ಹಣ್ಣು ಕಡುಬು ಇರಲಿ. ನಿನ್ನ ಅಳಿಯ ಗಾಣ ಅದು. ಇಲ್ಲ ಮಗಳೇ, ವಯಸ್ಸಾಯ್ತು ನೋಡು, ಹಗುರದ ತಿಂಡಿ ಏನಾದ್ರೂ ಮಾಡೋಣ. ಪತ್ರೊಡೆ ಕಡುಬು ಅಂದ್ರೆ ರಾಶಿ ಕೆಲಸ ಇದೆ. ಅಪರೂಪಕ್ಕೆ ಬರ್ತಿದ್ದೇವೆ, ನಿಮ್ಮ ತಿಂಡಿಗೆ ಮಾಡೋದಿಲ್ವ? ನಾಲ್ಕು ಹೆಚ್ಚೆ ಮಾಡಿದ್ರಾಯ್ತು, ಅವರೇ ಹೇಳಿದ್ದು ನಿನಗೆ ತಿಳಿಸಲು. ಫೋನ್ ಇಟ್ಟಳು. ಏನಂತೆ ಅವಳದು? ತಿಮ್ಮಪ್ಪಯ್ಯ ಮಡದಿಯ ಸಪ್ಪೆ ಮುಖ ನೋಡಿ ಕೇಳಿದರು. ಅರೆ, ಅವಳ ತಂಗಿಯರು ನಾಳೆ ಬರ್ತೇವೆ ಅಂತ ಬೆಳಗ್ಗೆ ಕಾಲ್ ಮಾಡಿದ್ರಲ್ವ, ಅದನ್ನೇ ಇವಳು ಹೇಳಿದ್ಲು. ಎಲ್ಲರೂ ಒಟ್ಟಾಗಿ ಬರ್ತಿದ್ದಾರೆ ಅಂದ್ರೆ ಏನೋ ವಾಸನೆ ಹೊಡೆಯುತ್ತಿದೆ. ಏನಿದೆ ನಲ್ಲಿ? ಹಣಕಾಸು ಬೆಳ್ಳಿ ಬಂಗಾರ ಇಲ್ಲ, ಮಧ್ಯಾಹ್ನದ ಊಟ ಹಾಕಿ ಕಳಿಸಿದ್ರೆ ಆಯ್ತು. ನೀನು ಹೆಚ್ಚಿಗೆ ಮಾಡಿ ದಣಿಯೋದು ಬೇಡ, ಹೊರಗಿನವರು ಅಲ್ಲವಲ್ಲ. ಮೊದಲೇ ಸೊಂಟ ಹೂ ಅಂತ ಹಿಂಸೆ ಪಡ್ತಿ. ತಿಮ್ಮಪ್ಪಯ್ಯನ ಮೂಗಿಗೆ ವಾಸನೆ ಹೊಡೆದಾಗಲೇ ಮೂವರು ಹೆಣ್ಣು ಮಕ್ಕಳು ಕರೆಯೂ ಬಂದಿದೆ. ಎಲ್ಲ ಜೊತೆಯಾಗಿ ಬರ್ತಿದ್ದಾರೆ ಅಂದ್ರೆ ಸಣ್ಣ ವಿಚಾರವಲ್ಲ. ವರ್ಷಕ್ಕೊಮ್ಮೆ ಮುಖ ತೋರಿಸದ ಹೆಣ್ಣು ಮಕ್ಕಳು ಈಗ ಬರಬೇಕಿದ್ದರೆ ಏನೋ ಇದೆ, ಇರಲಿ. ಯಥಾ ಪ್ರಕಾರ ಸೀತಮ್ಮ ಕುಚ್ಚಲು ಗಂಜಿ ಕಾಡು ಮಾವಿನ ಹಣ್ಣಿನ ಗೊಜ್ಜು ಮಾಡಿದ್ರು. ಮಧ್ಯಾಹ್ನ 12 ಗಂಟೆಗೆ ಪರಸ್ಪರ ಮಾತಾಡಿಕೊಂಡಂತೆ ನಾಲ್ಕು ಹೆಣ್ಣು ಮಕ್ಕಳು ಅವರ ಗಂಡಂದಿರು ಅಂಗಳಕ್ಕೆ ಇಳಿದರು. ಸೀತಮ್ಮ ಹೊರಬಂದು ಬಾಯಾರಿಗೆ ನೀರು ಕೊಟ್ಟು ಯೋಗಕ್ಷೇಮ ವಿಚಾರಿಸಿಕೊಂಡರು. ಹೊಟ್ಟೆ ಹಸಿಯುತ್ತಿದೆ, ಮೊದಲು ಊಟ ಮುಗಿಸಿಬಿಡುವ, ಆಮೇಲೆ ತುಸು ಮಾತಾಡಲಿದೆ, ಹಿರಿಮಗಳು ಹೇಳಿದಾಗ ಅದೇ ಸರಿ ಎನ್ನಿಸಿತು. ಕಳೆದ ತಿಂಗಳಿನಲ್ಲಿ ಮಲೇರಿಯಾ ಜ್ವರ ಹಿಡಿದು ಸೀತಮ್ಮ ಹಾಸಿಗೆ ಹಿಡಿದಿದ್ದರು. ಎದ್ದು ನಿಲ್ಲುವ ತ್ರಾಣವೂ ಇರಲಿಲ್ಲ. ನಾಲ್ಕು ಹೆಣ್ಣು ಮಕ್ಕಳಲ್ಲಿ ಅಮ್ಮನ ಕಾಯಿಲೆಯ ಬಗ್ಗೆ ಹೇಳಿ ಒಬ್ಬರಾದರೂ ಬನ್ನಿ ಎಂದು ಕೇಳಿದ್ದರು ಅಪ್ಪ. ಅದು ಇದು ನೆವನೆ ಹೇಳಿದ್ದೆ ಹೊರತು ಬಂದವರು ಇಲ್ಲವೇ ಇಲ್ಲ. ವೀಳ್ಯದ ತಟ್ಟೆ ಎಳೆದುಕೊಳ್ಳುತ್ತಾ ಹಿರಿಯ ದನಿ ತೆಗೆದ. ಮಾವಯ್ಯ, ನಾವು ಇವತ್ತು ಬಂದಿದ್ದು ನಮಗೆ ಧಾರಾಳ ಸಮಯ ಇದ್ದು ಅಲ್ಲ, ಮುಖ್ಯ ವಿಚಾರ ಇತ್ಯರ್ಥ ಆಗಬೇಕಿದೆ. ನಿಮ್ಮ ಮತ್ತು ಅತ್ತೆಯ ಆರೋಗ್ಯ ಕ್ಷೀಣಿಸುತ್ತಿದೆ, ಬಂದ ಕಾರ್ಯವನ್ನು ನಾವು ಇದ್ದುಕೊಂಡೇ ಇತ್ಯರ್ಥ ಮಾಡಲು ತೀರ್ಮಾನಿಸಿದ್ದೇವೆ. ಗೋಡೆಗೊರಗಿ ಕುಳಿತ ಗಂಡನ ಸುಕ್ಕುಗಟ್ಟಿದ ಮುಖ, ಬಡಕಲಿಶರ, ಸೊಂಟಕ್ಕೆ ಬಿಗಿದ ಬಣ್ಣಗೆಟ್ಟ ಪಂಚೆ ಕಂಡ ಹೆಣ್ಮಕ್ಕಳು ವಿಚಾರಿಸಿದವರಲ್ಲ. ಗುಸುಗುಸು ಪಿಸು ಪಿಸು ಅಷ್ಟೆ. ಹಿರಿಮಗಳು ನಾನು. ಮೊದಲಿಗೆ ನಾನೇ ಪ್ರಸ್ತಾಪ ತೆಗೆಯುತ್ತೇನೆ. ಅಪ್ಪ ಸರಿಯಾಗಿ ಕೇಳಿಸಿಕೊಳ್ಳಿ. ನಿಶ್ಶಬ್ದ. ಎಲ್ಲರ ನೋಟ ಪರಸ್ಪರ ಸಂಧಿಸಿತು. ನಮ್ಮಗಳ ಲಗ್ನ ಮಾಡಿ ಕಳಿಸಿದ್ದೀರಿ, ಆಗ ನಮಗೆ ಇಲ್ಲಿಂದ ಕೊಟ್ಟಿದ್ದು ಏನಿಲ್ಲ. ಮತ್ತೇನಿತ್ತು? ನಮ್ಮ ಲಗ್ನ ಅಂದ್ರೆ ಕಾಟಾಚಾರದ್ದು. ಒಳ್ಳೆ ರೇಷ್ಮೆ ಸೀರೆ ಇಲ್ಲ, ಕೊರಳಿಗೆ ಆಭರಣ ಇಲ್ಲ, ಏನೋ ನಮ್ಮ ಗಂಡ ಆದವರು ಒಳ್ಳೆ ಜನರಾದ ಕಾರಣಕ್ಕೆ ಆಯ್ತು. ಮೂನ ಎಳೆಯ ಹಾಗಿದ್ದ ಸರ ಒಂದು. ನಮ್ಮತ್ತೆ ಮಾವನೇ ನನ್ನ ಬೋಳು ಕುತ್ತಿಗೆ ಕೈಕಂಡು ಒಡವೆ ಮಾಡಿಸಿದ್ರು. ಈಗ ಏನು ಅಂದ್ರೆ ಜಮೀನಿನಲ್ಲಿ ಹೆಣ್ಣು ಮಕ್ಕಳಿಗೆ ಪಾಡಲೇಬೇಕು, ನಮಗೆ ಆ ಹಕ್ಕಿದೆ. ನಿಮ್ಮ ಕಾಲ ಮುಗೀತಾ ಬಂತು, ಆಮೇಲೆ ಹಾಗೆ ಹೀಗೆ ಎಂದು ವೈಮನಸ್ಸು ಬೇಕಿಲ್ಲ. ನೀವಿದ್ದಾಗಲೇ ನಾವು ಜಮೀನು ಪಾಲು ಮಾಡಿಕೊಳ್ಳಿ. ನಾಲ್ಕು ಹೆಣ್ಣು ಮಕ್ಕಳಿಗೆ ಸಮಪಾಲು ಬೇಕು. ಇದ್ದ ಕೆಲಸ ಬಿಟ್ಟು ಇಲ್ಲಿಗೆ ಬಂದಿದ್ದೇ ಅದೇ ಕಾರಣಕ್ಕೆ. ನಾವು ನಾಳೆಗೆ ಏನೂ ಆಗಬಹುದು. ನಿನ್ನ ಅಳಿಯಂದಿರು ಅವರ ಕೆಲಸ ಬಿಟ್ಟು ಬಂದಿದ್ದೇ ಅದಕ್ಕೆ. ಅಪ್ಪ, ನಮ್ಮ ಮೂಲೆ ಜಮೀನಿಗೆ ಬೆಲೆ ಹೆಚ್ಚೇನೂ ಸಿಗಲಿಕ್ಕಿಲ್ಲ, ಆದರೂ ನೀನಿದ್ದಾಗಲೇ ಅದು ತೀರ್ಮಾನ ಆಗಬೇಕು. ಮನೆಯಂತೂ ಹಿತ್ತಲು ಹಿರಿ ಮಗಳಾದ ನನಗೇ ಬೇಕು. ಅದು ಹೇಗಾಗುತ್ತದೆ? ಸರಿಯಾದ ಪಾಲು ಬೇಕು, ಇಲ್ಲವಾದರೆ ನಾನು ಸುಮ್ಮನಿರುವುದಿಲ್ಲ. ನೀವಿಬ್ಬರೇ ಅಲ್ಲ ಹಕ್ಕುದಾರರು, ನಾವಿದ್ದೇವೆ. ಸಮನಾಗಿ ಹಂಚಿಕೆ ಆಗಬೇಕು. ಮಾವಯ್ಯ, ನಮಗೆ ಇಲ್ಲಿ ಪದೇ ಪದೇ ಬರಲು ಸಮಯವಿಲ್ಲ. ಏನೋ ನಿಮ್ಮ ಹೆಣ್ಣು ಮಕ್ಕಳು ಅಪ್ಪನ ಸೊತ್ತನ್ನು ಉಳಿಸಿಕೊಳ್ಳಬೇಕು ಅಂತ ಹಂಬಲಿಸುತ್ತಾರೆ. ಬೇಗನೆ ಇತ್ಯರ್ಥ ಆದರೆ ನಮಗೂ ಒಳ್ಳೆಯದು. ನಮ್ಮ ಹೆಸರಿನ ಭೂಮಿ ಇರುವುದೇ ಕಡಿಮೆ, ಅದನ್ನು ನಿಮಗೆ ಕೊಟ್ಟರೆ ನಾವಿಬ್ಬರು ಉಣ್ಣುವುದನ್ನು ಹೆತ್ತ ತಾಯಿ ತಂದೆ ನಿಮ್ಮಗಳಲ್ಲಿ ಬಂದು ಇರಬೇಕಾಗುತ್ತದೆ. ಅದೆಲ್ಲ ಬೇಡ ಅಪ್ಪ,

ನಮ್ಮಲ್ಲಿ ಅತ್ತೆಮಾವ ಇದ್ದಾರೆ, ಆಗದು. ನಮ್ಮಲ್ಲಿ ಮತ್ತೇನು, MBBS ಮಾಡಬೇಕು ಎಂದು ಹಗಲಿರುಳು ಸ್ಟಡಿಯಲ್ಲೇ ಇರ್ತಾನೆ ಮಗ. ಮುದುಕರನ್ನು ತಂದಿಟ್ಟುಕೊಂಡರೆ ಆಯ್ತು, ಅವ ಎಲ್ಲಿ ಓದಬೇಕು ಹೇಳಿ, ಜಾಗ ಇಲ್ಲ ನಮ್ಮಲ್ಲಿ. ನಮ್ಮದು ಹಾಗೆ ಹೊರಗಿನ ಕೋಣೆ ಮಗಳಿಗೆ ಬೇಕು. ಇನ್ನು ನಮಗೆ ಇರುವ ಜಾಗವೇ ಕಡಿಮೆ. ಈಗಿರುವ ಮನೆ ಮಾರಾಟ ಮಾಡಿ ಹೊಸ ಮನೆಗೆ ಹೋಗೋಣ ಅಂತ ನಿಶ್ಚಯ ಮಾಡಿದ್ದೇವೆ. ಹಲಿರುಳು ಅಪ್ಪ ಕೆಮ್ಮುತ್ತ ಕೂತರೆ ಹೇಗೆ? ಅಲ್ಲದೆ ನನ್ನ ಮಗ ಗಂಡನ ಸ್ನೇಹಿತರು ಹೈ ಸೊಸೈಟಿಯ ಜನರು, ನಕ್ಕರವರು, ಅದೆಲ್ಲ ಆಗದು. ಅದು ತನಕ ಸುಮ್ಮನೆ ತಾಯಿ ಈಗ ಬಾಯಿ ತೆರೆದರು. ನೋಡಿ, ನೀವೆಲ್ಲ ಹೇಳಿದ್ದು ಸರಿ, ಅದು ನಿಮ್ಮ ಮಟ್ಟಿಗೆ. ಇರುವ ಭೂಮಿ ಈಗ ನಮಗೆ ಅನ್ನ ನೆರಳು ಕೊಟ್ಟಿದೆ. ಅನ್ನ ಮಾರಾಟ ಮಾಡಿ ಅಥವಾ ಇದ್ದ ಹಾಗೆ ನಿಮಗೆ ಕೊಡಬೇಕು ಅಂತೀರಿ. ಮುದುಕರಾದ ನಾವು ಉಸಿರಿದ್ದಷ್ಟು ದಿನ ಎಲ್ಲಿ ಉಳಿಯಬೇಕು? ಎಂಥದಮ್ಮ ನಿನ್ನ ಪಿರಿಪಿರಿ, ವೃದ್ಧಾಶ್ರಮಗಳಿರುವುದು ಯಾಕೆ? ನಿಮ್ಮಂಥವರನ್ನು ಅಲ್ಲಿ ಕೂರಿಸಿ ಅನ್ನ ಹಾಕ್ತಾರೆ. ಇಲ್ಲಿನ ಹಾಗೆ ದುಡಿತ ಕಷ್ಟ ಇಲ್ಲ. ತಿಂಡಿ ಊಟದ ಸಮಯಕ್ಕೆ ಹಾಜರಾದರೆ ಆಯ್ತು, ಮತ್ತೇನಾಗಬೇಕು? ಹಾಗಿದ್ದರೆ ನೀವು ಅಂಥ ಕಡೆಗೆ ಹೋಗುವ ಜನರ? ಊಟ ತಿಂಡಿಗೆ ಏನೇನು ಕೊರತೆ ಇಲ್ಲ ಅಂತಿ. ಬಾಯಿ ಮುಚ್ಚಿ ಅಮ್ಮ, ನಾವ್ಯಾಕೆ ಅಂಗಡಿಗೆ ಹೋಗಬೇಕು? ನಮ್ಮದೇ ಮನೆ, ಸೊತ್ತು, ಕೆಲಸ ಇರುವಾಗ ಸಂಪತ್ತು ನಮಗೆ ಧಾರಾಳವಾಗಿದೆ. ನಾವೆಲ್ಲ ಬಡತನದಲ್ಲಿ ಉಡುವ ಪಂಚೆ ಸೀರೆ ಹರಿದು ಹಾಕುವ ಜನರಲ್ಲ. ನಾವೆಲ್ಲಿ ನೀವೆಲ್ಲಿ ಮಾವಯ್ಯ, ಹೆಚ್ಚಿಗೆ ಮಾತಾಡಲು ನಮಗೆ ಸಮಯ ಇಲ್ಲ. ಇಲ್ಲಿನ ಜಮೀನು ಹಂಚಿಕೊಡಿ, ನಿಮ್ಮಗಳ ವ್ಯವಸ್ಥೆ ಆಮೇಲೆ ನೋಡೋಣ. ಪದೇ ಪದೇ ಬರಲು ನಮಗೂ ಸಮಯ ಇಲ್ಲವೇ ಇಲ್ಲ. ಕೊನೆಯದಾಗಿ ಹೇಳ್ತೇನೆ, ನಾವು ಜೀವದಲ್ಲಿ ಇರುವ ತನಕ ಎರಡು ಹೊತ್ತು ಗಂಜಿ ಊಟಬೇಕು. ನಮ್ಮ ಸಮಯ ನಂತರ ಅದು ನಿಮಗೆ ಬಿಟ್ಟದ್ದು. ಅಪ್ಪ, ನೀವೇ ಬುದ್ಧಿವಂತರು ಎಂದುಕೊಳ್ಳಬೇಡಿ. ಇದೆಲ್ಲ ನಿಮ್ಮ ತಂದೆಯಿಂದ ಬಂದ ಜಮೀನು, ನಿಮಗೆ ಹೇಗೆ ಬಂತೋ ಹಾಗೆ ನಮಗೆ ಕೊಡಬೇಕು. ವೃದ್ಧಾಶ್ರಮ ಅಂದ್ರೆ ಅದರ ಬಗ್ಗೆ ನಿಮಗೆ ಕಲ್ಪನೆ ಇಲ್ಲ. ಕೂತ ಕಡೆಗೆ ಸಮಯಕ್ಕೆ ಸರಿಯಾಗಿ ಅನ್ನ, ತಿಂಡಿ, ಚಹಾ, ಕಾಫಿ ಬರುತ್ತದೆ. ಮಲಗಲು ಹಾಸಿಗೆ, ಟಿವಿ ನೋಡಬಹುದು. ಹರಟೆ ಹೊಡೆಯಲು ನಿಮ್ಮ ವಯಸ್ಸಿನ ಮುದುಕರು ಸಿಗ್ತಾರೆ. ಹುಲ್ಲು ಎತ್ತಿ ಇಡುವ ಕಾರ್ಯ ಕೂಡ ನಿಮಗಿಲ್ಲ, ಮಹಾರಾಜರ ಆಗಿರಬಹುದು. ಹಾಗಿದ್ದರೆ ನಿಮ್ಮ ಅತ್ತೆ ಮಾವನೂ ಇದ್ದಾರೆ ಅಲ್ಲಿ, ಆಗಲಿ, ಚೆನ್ನಾಗಿ ಕೊಳ್ತಾರೆ ಅಂದ್ರೆ ಮತ್ತೇನು. ಬಾಯಿ ಮುಚ್ಚಿ ಅಮ್ಮ, ನಮ್ಮದೇ ಮನೆ ಸಂಪತ್ತು ಧಾರಾಳವಾಗಿದೆ. ಹಾಗಿರುವಾಗ ಅವರು ಯಾಕೆ ವೃದ್ಧಾಶ್ರಮಕ್ಕೆ ಹೋಗ್ತಾರೆ? ಅದೆಲ್ಲ ಎರಡು ಹೊತ್ತಿನ ಗಂಜಿಗೂ ತತ್ವಾರ ನಿಮ್ಮಂತವರಿಗೆ. ಎತ್ತರಿಸಿದ ದನಿಯಲ್ಲಿ ಗದರಿಸಿದಳು ಶೀಲಾ. ನನ್ನ ಅಪ್ಪ ಅಮ್ಮನಿಗೆ ಅವಮಾನ ಮಾಡುತ್ತಿದ್ದಾರೆ ನಿನ್ನ ತಾಯಿ. ನಾನಿಲ್ಲಿ ನಿಲ್ಲುವುದಿಲ್ಲ, ಎದ್ದೆ. ಅಳಿಯನ ಮುಖ ಕೆಂಪಗೆ ಕಾದ ಬಣ್ಣಕ್ಕೆ ತಿರುಗಿತ್ತು. ಮಾವಯ್ಯ, ನಿಮ್ಮಲ್ಲಿ ಹೆಚ್ಚಿಗೆ ಮಾತಾಡಲು ನನಗೂ ಸಮಯವಿಲ್ಲ. ನಮಗೆ ಇಲ್ಲಿನ ನೆಲ ಬೇಕು, ಅದನ್ನು ಸರ್ವತಾ ಬಿಟ್ಟುಕೊಡಲಾರೆ. ನಿಮ್ಮಗಳ ವ್ಯವಸ್ಥೆ ಆಮೇಲೆ ನೋಡಿಕೊಳ್ಳೋಣ. ನಮ್ಮ ಸಮಯ ಹಾಳಾಗುತ್ತದೆ, ಬೇಗನೆ ಇತ್ಯರ್ಥ ಮುಗಿಸುವ. ನಾವು ಜೀವದಲ್ಲಿರುವ ತನಕ ಎರಡು ಹೊತ್ತಿನ ಗಂಜಿ ಊಟಕ್ಕಾದರೂ ಈ ಜಮೀನು ಬೇಕು. ನಿಮ್ಮ ಕೇಳಿಕೆಯಂತೆ ಕೊಟ್ಟರೆ ಆಮೇಲೆ ನಮ್ಮ ಪರಿಸ್ಥಿತಿ ಏನು ಅಂತ ಅರ್ಥ ಆಗದ ಜನ ನಾವಲ್ಲ. ಅಪ್ಪ, ಅಳಿಯನಿಗೆ ಅವಮಾನ ಮಾಡ್ತಿದ್ದೀರಿ, ಅಷ್ಟಕ್ಕೂ ಅವರೇನು ತಪ್ಪಳಿದ್ರ? ನಮ್ಮಗಳ ಮನೆಗೆ ಬಂದಿರುವುದು ಬೇಕಿಲ್ಲ, ಅದು ಹಾಗಂದಿದ್ದಕ್ಕೆ ವೃದ್ಧಾಶ್ರಮ ಅಂದೆ, ತಪ್ಪೇನಿದೆ? ಇಂದಲ್ಲ ನಾಳೆಗೆ ನಿಮ್ಮ ಕೈಕಾಲು ಬಿದ್ದರೆ ಯಾರಿದ್ದಾರೆ ಅಕರೆ ಮಾಡಲು? ನಾವಂತೂ ಬರುವುದಿಲ್ಲ. ಸೊತ್ತು ಜಮೀನು ನಮ್ಮ ಹೆಸರಿಗೆ ಮಾಡುವಂದಿದ್ದು ಅದಕ್ಕೆ. ಗಂಜಿಯಾದರೂ ಕುಡಿದು ಬದುಕಬಹುದು ನಿಮಗೆ. ನೋಡಿಯಪ್ಪ, ನಮ್ಮ ಮಗ MBBS ಬೇಕು, ಹಗಲಿರುಳು ಸ್ಟಡಿಯಲ್ಲೇ ಇರ್ತಾನೆ, ಅವನಿಗೆ ಸಣ್ಣ ತೊಂದರೆ ಕೂಡ ಬರಬಾರದು ಅಂತಾನೆ. ನೀವು ಕೆಮ್ಮುವುದು, ದನಿ ಎತ್ತರಿಸಿ ಮಾತಾಡುವುದು ಎಲ್ಲ ಅನಾಗರಿಕ ಲಕ್ಷಣ, ಅವನಿಗೆ ಹಿಡಿಸುವುದಿಲ್ಲ. ನಾನು ಇತ್ತ ಹೊರಟಾಗಲೇ ಹೇಳಿದ್ದಾನೆ, ಅಜ್ಜ ಅಜ್ಜಿ ಇಲ್ಲಿಗೆ ಬಂದರೆ ನಾನು ಹಾಸ್ಟೆಲ್ಗೆ ಹೋಗ್ತೇನೆ ಅಂತ. ನಿಮಗೆ ಬೇಕಾಗಿ ಇರೋ ಒಬ್ಬ ಮಗನನ್ನು ಹಾಗೆ ಬಿಡಲಾಗುವುದಿಲ್ಲ ನಮಗೆ. ನಿನ್ನೆಯೇ ಹೇಳಿಬಿಟ್ಟಿದ್ದಾನೆ ಮಗರಾಯ, ಈಗಿರುವ ಮನೆ ಚಿಕ್ಕದು, ಇಲ್ಲಿ ಅಮ್ಮ ಅಪ್ಪ ಇರುವ ಮನೆ, ಒಳ್ಳೆ ಗಾಳಿ ಬೆಳಕು ಎಲ್ಲ ಇದೆ. ಮಾರಾಟ ಮಾಡಿ ಹೊಸ ಮನೆ ಕೊಳ್ತಾನಂತೆವ. ಎಲ್ಲಿ ಮಾವಯ್ಯ, ಈ ಕಾಗದೊಳಗೆ ಒಂದು ದಸ್ಕತ್ತು ಹಾಕಿಬಿಡಿ. ಅಜ್ಜನ ದಸ್ಕತ್ತು ಈಗಲೂ ಎಷ್ಟು ಸ್ಪಷ್ಟವಾಗಿದೆ ಅಂತ ನಿಮ್ಮ ಮೊಮ್ಮಗ ನೋಡಲಿ. ಅದು ಆಗುವುದು. ನಮ್ಮ ನವ್ಯ ಕೂಡ ಕೇಳಿದ್ಲು ನಿನ್ನೆ, ಅಮ್ಮ ಅಜ್ಜನ ಇಂಗ್ಲಿಷ್ನಲ್ಲಿ ಸಹಿ ಮಾಡಲು ಗೊತ್ತಾಗಲ್ಲ, ನನ್ನಪ್ಪ ಅಂದ್ರೆ ಏನು ಅಂತ ಅನ್ಕೊಂಡೆ. ದಸ್ಕತ್ತು ಹಾಕಿ ಕೊಡದೇ ಇರ್ತಾರ, ನೀ ನೋಡುವೆಯಂತೆ ಅಂತ ಹೊಗಳಿದೆ ಅಪ್ಪನ್ನ. ಪರಸ್ಪರ ಮುಖ ನೋಡಿಕೊಂಡ ಹೆಣ್ಮಕ್ಕಳಿಗೆ ಮುಖ ಪ್ರಸನ್ನವಾಯಿತು. ಹೌದೇನಕ್ಕ, ಅಪ್ಪ ನಿಮ್ಮಲ್ಲಿರ್ತಾರ, ಮತ್ತೆ ಅಮ್ಮನೂ ಬರ್ತಾರೆ ಅಲ್ವಾ? ನಿಜಾನ, ನೀನೇ ನೋಡ್ಕೊಳ್ತೀಯ ಇನ್ನು ಮುಂದೆ? ಮೊದಲು ಜಮೀನಿನ ವಿಲೇವಾರಿ ಆಗಲಿ, ನಂತರದ್ದು ಈಗೇಕೆ? ಅಕ್ಕ, ಇಲ್ಲಿ ಮನೆ ಸಮೀಪ ಹೈವೇ ಬರ್ತದೆ ಅಂತ ಕೇಳಿದೆ. ಆಗ ಇಲ್ಲಿ ಇಂಚಿಂಚು ನೆಲ

0: ಅಕ್ಕ ಚಿನ್ನದ ರೇಟು ಸಿಗುತ್ತೆ. ಅಪ್ಪ ಹೀಗೇಕೆ ಮಾಡ್ತಾರೆ? ನಾವು ಅವರ ಮಗಳಂದಿರೇ ತಾನೆ. ಸುಮ್ಮನಿರು, ಈಗ ಅದೆಲ್ಲ ಮಾತಾಡಬೇಕಿಲ್ಲ. ಹೇಗಾದರೂ ಒಪ್ಪಿಸಬೇಕು ಅವರನ್ನು. ಅಪ್ಪ ಅಮ್ಮ ತುಂಬಾ ಮುದುಕರಾದರು, ಆದರೂ ಕಣ್ಣು ಕಿವಿ ಸರಿಯಾಗಿದೆ. ಹೈವೇ ಮಾಡಲಿರುವಾದರೆ ಮತ್ತೆ ನಮಗೇನು ಸಿಗುತ್ತದೆ? ಈಗಲೇ ಸಹಿ ಮಾಡಿಸಬೇಕು. ಅವರಿಗೆ ತಿಳಿಯುವ ಮುನ್ನವೇ ನಾವೀಗ ಹೊರಡ್ತೇವೆ ಅಪ್ಪ. 4 ದಿನ ಬಿಟ್ಟು ಬರ್ತೇವೆ. ಆ ಸೊತ್ತಿನ ಪಾಲು ಮುಗಿಸೋಣ. ಅಮ್ಮ, ಇಂದಿನ ದಿನ ಅಪಾಯ ಜಾಸ್ತಿ. ನಿನ್ನ ಒಡವೆಗಳನ್ನು ಇಲ್ಲಿ ಇರಿಸಬೇಡ. ಈಗ ಕಳ್ಳರೇ ತುಂಬಿದ್ದಾರೆ. ಕೇಳಿಲ್ವಾ, ಮೊನ್ನೆ ಮೊನ್ನೆ ಹಾಡು ಹಗಲೆ ಮುದುಕಿ ಒಬ್ಬಂಟಿಯಾಗಿರುವ ಮನೆ ಹೊಕ್ಕು ಚಿನ್ನ ಅಪಹರಿಸಿದ್ರು. ಪಾಪ, ಆ ವೃದ್ಧೆಯನ್ನು ಜೀವ ಸಹಿತ ಬಿಡಲಿಲ್ಲ. ನಮಗೆ ನಿನ್ನದೇ ಚಿನ್ನ ಆಗ್ತಿದೆ. ನಿನ್ನ ಬಂಗಾರ ನಮ್ಮಲ್ಲೇ ಕೊಡು, ನಿನಗೆ ಬೇಕಾದಾಗ ಕೇಳು, ತಂದುಕೊಡ್ತೇವೆ. ಇಲ್ಲಿನ ಮುರುಕಲು ಗೂಡಿನ ಆಗಿರುವ ಮನೆಯಲ್ಲಿ ಇಡಬೇಡ. ಬಂಗಾರ ಎಲ್ಲಿಗಳೇ? ಎಲ್ಲ ನಿಮ್ಮ ವಿವಾಹದ ವೆಚ್ಚಕ್ಕೆ ಮುಗಿಯಿತು. ಈಗ ಏನಿದೆ? ಮೊನ್ನೆ ಮೊನ್ನೆ 4 ಬಳೆ ತಗೊಂಡೆ ಅಂತ ನಮ್ಮ ಜುವೆಲ್ಲರ್ ಹೇಳಿದ್ರಲ್ಲ, ತುಂಬಾ ಚೆನ್ನಾಗಿದೆ ಡಿಸೈನ್, ನೀವು ತೊಳಿ ಅಕ್ಕ ಅಂದ್ರು. ನೋಡೋಣ, 4 ದಿನ ನನ್ನಲ್ಲಿರಲಿ, ಮದುವೆ ಮುಂಜಿ ಅಂತ ಹಾಕೊಂಡು ಹೋಗಬಹುದು. ಅದು ಕಿವಿ ಸೇರಿತ? ನಿಮ್ಮಪ್ಪ ಇಷ್ಟು ವರ್ಷದಲ್ಲಿ ಮೊದಲು ಕೊಟ್ಟರೆ ಇದ್ದ ಬದ್ದ ಆಭರಣ ಚಿನ್ನ ನಿಮ್ಮಗಳ ಲಗ್ನಕ್ಕೆ ಕೊಟ್ಟಿದ್ದೆ. ಅಡಿಕೆಗೆ ಒಳ್ಳೆಯ ಬೆಲೆ ಇತ್ತು, ತಂದು ಹಾಕು ಅಂದ್ರು. ಆಗಲೇ ಹೇಳಿ ಎಚ್ಚರಿಸಿದ್ದಾರೆ, ನಿನ್ನ ಹೆಣ್ಣು ಮಕ್ಕಳಿಗೆ ಕೊಟ್ಟು ಬಿಡಬೇಡ. ಕೈಲಿ 4 ಚಿನ್ನದ ಬಳೆ ಕಂಡರೆ ಸುಮ್ಮನಿರುವುದಿಲ್ಲ ಅವರು. ನಿಜ ಆಯ್ತಲ್ಲ, ಹೊರಡಿ. ಇನ್ಮೇಲಿಂದ ನೀವು ತವರಿಗೆ ಬರುವುದಾದರೆ ತವರ ಮೇಲಿನ ಪ್ರೀತಿಗೆ ಬನ್ನಿ. ಹಣ ಒಡವೆ ಕೊಡು ಎಂದು ಬರುವುದಾದರೆ ಅಗತ್ಯವೇ ಇಲ್ಲ. ನಾವು ನಮ್ಮ ಬದುಕಿನ ನಂತರ ಏನಿದ್ದರೂ ಕೊಟ್ಟು ಬಿಡುತ್ತೇವೆ. ಚಿನ್ನದ ಬಳೆ ಹಾಕೊಳ್ಳುವ ಆಸೆ ನಿನ್ನಮ್ಮನಿಗೆ ಇದ್ದರೇನಂತೆ? ಅವಳ ತವರಿನಲ್ಲಿ ಕೊಟ್ಟ ಬಂಗಾರ ಲಗ್ನದ ಸಮಯಕ್ಕೆ ನಿಮಗೆ ಹಂಚಿ ಹಾಕಿದ್ದಾಳೆ. ಬರಿಗೊರಳಿನಲ್ಲಿ ಬದುಕು ಹಲವಾರು ವರ್ಷ ದುಡಿದವಳು. ಈಗ ಆಸೆ ಈಡೇರಿಸಿಕೊಟ್ಟೆ, ಅದು ಅವಳದು. ಹೆತ್ತವರನ್ನು ನೋಡಲು ಬರುವಾಗ ಜಮೀನು ಕೊಡು ಅಂತ ಕೇಳುವುದು ಅಗತ್ಯವಿಲ್ಲ. ಇದೊಂದು ಸ್ವಯಾರ್ಜಿತ, ನಮ್ಮ ನಂತರ ನಿಮಗೆ ಸಿಗಬಹುದೇನು ಅದು ಹೇಳಲಾರೆ. ತಂದೆ ತಾಯಿ ಎನ್ನುವ ಮಮತೆ ಬಾಂಧವ್ಯ ಇರಿಸಿಕೊಂಡು ಬನ್ನಿ. ಅಳಿಯಂದಿರಿಗೆ ನಾವು ಹೇಳುವುದು ಇದನ್ನೇ, ನಾವಿರುವ ತನಕ ನಮ್ಮ ಸೊತ್ತು ನಮ್ಮದು, ಅದು ಪರಭಾರೆ ಮಾಡುವುದಿಲ್ಲ. ಅನುಕೂಲಸ್ಥ ಮನೆತನದ ಬುದ್ಧಿ ತಿಳಿದ ನಿಮಗೆ ಅರ್ಥ ಆಗಿದೆ ಎಂದು ತಿಳಿಯುತ್ತೇವೆ.
1: ಇದುವರೆಗೆ ಸಂಬಂಧಗಳ ನಡುವೆ ಕೃಷ್ಣವೇಣಿ ಕಿದೂರು ಅವರಿಂದ ಕಥೆ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ನಮ್ಮ ನಾಡಿನ ಶಾಂತಿ ಸತ್ಯದ ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಸಮಯ 12:30 ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 kHz ಮತ್ತು ಡಿಆರ್ಎಂ ತರಂಗಾಂತರ 603 kHz ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
2: ಹಲೋ ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
3: ಮತ್ತೆ
2: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ, ಬೇರೆ ಕೋಣೆಗೆ ಹೋಗಿ ಒಬ್ರೇ. ನಿಮ್ಮ ಪಾರ್ಸಲ್ ಅಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
3: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
4: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
2: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್. 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
3: ಸರ್, 2 ಲಕ್ಷ
5: ಏನಾಯ್ತಪ್ಪ?
3: ಮಗಳ ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
2: ಅರೆ,
3: ಕಟ್ ಮಾಡಿದ್ರು.
5: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
3: ಫ್ರಾಡ್?
5: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
3: ಹಣ ಕಳ್ಕೊಳ್ತೀರಾ.
6: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವ

0: ವಿದ್ಯಾರ್ಥಿನಿಯು ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಶ್ರೋತೃಗಳೇ, ಗಮನಿಸಿ, ಇಂದು ಮಧ್ಯಾಹ್ನ 1 ಗಂಟೆಗೆ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಪತ್ರಕರ್ತೆ ಭವ್ಯ ಎನ್. ಕಾರ್ಯಕ್ರಮ ಪ್ರಸ್ತುತಿ ತಿಮ್ಮಪ್ಪ ಹೆಚ್ಗೌಡ. ಕೇಳಿ ಕಾರ್ಯಕ್ರಮ ಪ್ರಗತಿ ಪಥ. ಈ ಕಾರ್ಯಕ್ರಮದ ಒಂದು ತುಣುಕು ಇದೀಗ.
2: ರೈತರು ಮುಂಗಾರು ಹಂಗಾಮಿನ ಆಹಾರ ಮತ್ತು ಎಣ್ಣೆಕಾಳು ಬೆಳೆಗಳಿಗೆ ವಿಮಾ ಮೊತ್ತದ ಶೇ 2% ಹಾಗೂ ವಾರ್ಷಿಕ ವಾಣಿಜ್ಯ ಮತ್ತು ತೋಟಗಾರಿಕಾ ಬೆಳೆಗಳಿಗೆ ವಿಮಾ ಮೊತ್ತದ ಶೇ 5% ವಿಮಾ ಕಂತನ್ನ ಪಾವತಿಸಬೇಕಾಗುತ್ತದೆ. ಈ ಯೋಜನೆಯ ವ್ಯಾಪ್ತಿಯನ್ನ ನೋಡೋದಾದ್ರೆ ತಡೆಗಟ್ಟಲಾದ ಬಿತ್ತನೆ ನಾಟಿ ಅಪಾಯ ಅಂದ್ರೆ ವಿಮಾ ಘಟಕದಲ್ಲಿ ಅಧಿಸೂಚಿತ ಬೆಳೆ ಪ್ರದೇಶದ 75%ಕ್ಕಿಂತ ಹೆಚ್ಚು ಭಾಗ ಬಿತ್ತನೆಯಾಗದೆ ಉಳಿದಿದ್ದರೆ ಅಥವಾ ಮಳೆಯ ಕೊರತೆ ಅಥವಾ ಪ್ರತಿಕೂಲ ಕಾಲೋಚಿತ ಪರಿಸ್ಥಿತಿಗಳಿಂತಹ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳಿಂದಾಗಿ ಬಿತ್ತನೆ ಅವಧಿಯಲ್ಲಿ ಮೊಳಕೆಯೊಡೆಯುವಿಕೆ ವಿಫಲವಾದರೆ ರೈತರು ಬಿತ್ತನೆ ವೈಫಲ್ಯದ ಅಪಾಯವನ್ನ ತಡೆಗಟ್ಟಲು ಅರ್ಹರಾಗಿರುತ್ತಾರೆ.
1: ಪ್ರಗತಿ ಪಥ ಇಂದು 1 ಗಂಟೆಗೆ.

0: ಆಕಾಶವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ದಂತ ಚಿಕಿತ್ಸೆಯಲ್ಲಿ ತಪ್ಪು ಕಲ್ಪನೆಗಳ ಕುರಿತಾಗಿ ತಜ್ಞ ವೈದ್ಯರಾದ ಡಾಕ್ಟರ್ ಆತ್ಮಾನಂದ ಗೌರೂಜಿ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. ಕೇಳಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ.
2: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದ ಎಲ್ಲಾ ಕೇಳುಗರಿಗೆ ನಮಸ್ಕಾರ. ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಆತ್ಮಾನಂದ ಗೌರೋಜಿ ಅವರು, ದಂತ ವೈದ್ಯರು. ಸರ್ ನಮಸ್ಕಾರ.
3: ನಮಸ್ಕಾರ.
2: ನಾವು ದಂತ ವಿಷಯವಾಗಿ ಅನೇಕ ವಿಚಾರಗಳನ್ನ ಅಂದ್ರೆ ಅದರ ವಿವಿಧ ರೂಪಗಳು, ದಂತ ಚಿಕಿತ್ಸೆ ಅಂತಂತಂದ್ರೆ ಜನರಿಗೆ ರೂಟ್ ಕ್ಯಾನಲಿಂಗು, ಹಲ್ಲು ತುಂಬಿಸೋದು ಅಂತ ಇಷ್ಟಿಷ್ಟೇ ಕೆಲವು ವಿಚಾರಗಳನ್ನ ತಿಳ್ಕೊಂಡಿರ್ತೀವಿ. ಹಲ್ಲು ಬಿದ್ದಾಗ ಇನ್ನೊಂದು ಹಲ್ಲು ಹಾಕ್ಸಿದ್ರೆ ಆಯ್ತು ಅಂತಂತೇಳಿ. ಆದ್ರೆ ಬಹಳಷ್ಟು ವಿಷಯಗಳು ಇದರಲ್ಲಿವೆ. ಈ ರೀತಿಯಾಗಿ ದಂತ ಚಿಕಿತ್ಸೆಯನ್ನು ತಗೊಳ್ಳಿಕ್ ಹೋದಾಗ ಅವರದ್ದು ತಮ್ಮದೇ ಆದಂತಹ ಕೆಲವು ಚಿಕಿತ್ಸೆಗಳನ್ನ ಮಾಡ್ತಾ ಹೋಗ್ತಾರೆ. ಈ ತಪ್ಪು ಕಲ್ಪನೆಗಳು ಏನೇನು ಇರ್ತವೆ, ಇದನ್ನ ಹೋಗಲಾಡಿಸಬೇಕಂತಂದ್ರೆ ಯಾವ ರೀತಿ ದಂತ ಚಿಕಿತ್ಸೆಯನ್ನು ಪಡಿಬೇಕಾಗತ್ತೆ ಅನ್ನೋದು ಬಹಳ ಮುಖ್ಯ. ಡಾಕ್ಟರ್ ಆತ್ಮಾನಂದ್ ಅವರೇ, ನಮಗೆ ಹೇಳಿ, ಜನರಲ್ಲಿ ಏನಾದರೂ ಈ ರೀತಿ ತಪ್ಪು ಕಲ್ಪನೆಗಳು ಇವೆಯಾ?
3: ಇದರಲ್ಲಿ ನಾವು ಚಿಕಿತ್ಸೆಯ ಕುರಿತು ಒಂದು ತಪ್ಪು ಕಲ್ಪನೆ ಮತ್ತು ಮೌಢ್ಯತೆಗಳನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ತಪ್ಪು ಕಲ್ಪನೆಗಳಂದ್ರೆ ಏನು ಮತ್ತು ಮೌಢ್ಯತೆ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಳೋಣ. ಮೌಢ್ಯತೆ ಅಂತಂದ್ರೆ ನಾವು ಆ ಒಂದು ಪರ್ಟಿಕ್ಯುಲರ್ ಪರಿಸರ ಅಥವಾ ಒಂದು ಸಿಚುವೇಶನ್ ಒಳಗೆ ಇರಲ್ಲ, ಬೇರೆಯವರು ಹೇಳಿದ್ರೆ ನಾವು ಕೇಳ್ತೀವಿ, ಅದು ಕೇಳಿ ಕೇಳಿ ಒಬ್ರು ಕೊಟ್ಟಿರುವಂತಹ ಮಾಹಿತಿಯನ್ನ ಮತ್ತೆ ಇನ್ನೊಬ್ರು ನಾವು ನೀಡ್ತೀವಿ, ಅದನ್ನ ಜನರು ನಂಬ್ತಾರೆ, ಅದನ್ನ ನಾವು ಮೌಢ್ಯತೆ ಅಂತ ಹೇಳ್ತೀವಿ.
2: ಅಂದ್ರೆ ಬಾಯಿಯಿಂದ ಬಾಯಿಗೆ ಏನೇನೋ ಹೇಳಿದ್ದನ್ನ ಕೇಳ್ತಾ ಅದನ್ನ ಅನುಸರಿಸೋದು.
3: ಹೌದು.
2: ಆದ್ರಿಂದ ಸಾಕಷ್ಟು ಅನಾಹುತಗಳಾಗತ್ತೆ. ಆದ್ರೆ ಏನಂದ್ರೆ ಮಾನಸಿಕವಾಗಿ ಅವರು ಹೇಳಿದ್ದಕ್ಕೆ ಅಥವಾ ಅವರು ಎಲ್ಲೋ ಒಂದು ದಾರಿ ತೋರಿಸಿದ್ದಕ್ಕೆ ಅಲ್ಲಿ ಹೋಗಿ ಹಿಂಗ್ ಮಾಡಿದ್ವಿ ಅಂತ ಹೇಳ್ತಾರೆ. ಅದಕ್ಕೆ ನಾವು ಆರಾಮಾದೀವಿ ಅಂತ ಹೇಳಿ, ಮನುಷ್ಯನ ಮನಸ್ಸು ಎಷ್ಟಿದೆ ಅಂದ್ರೆ ಆ ತಪ್ಪು ಕಲ್ಪನೆ ಅದನ್ನ ಅನುಸರಿಸಿ ಅವನು ಗುಣ ಆದ ಅಂತಂತೇಳೋ ಆ ಒಂದು ಹಂತಕ್ಕೆ ಬಂದ್ಬಿಟ್ಟಿರ್ತಾರೆ. ಏನೇನು ಸರ್ ತಪ್ಪು ಕಲ್ಪನೆಗಳಲ್ಲಿ ಯಾವ್ಯಾವ ತಪ್ಪು ಕೆಲಸಗಳನ್ನ ಅಥವಾ ತಪ್ಪು ಚಿಕಿತ್ಸೆ ದಾರಿಗಳನ್ನ ತುಳಿತಾರೆ ಜನ?
3: ನೋಡಿ, ದಂತ ವೈದ್ಯಕೀಯ ಲೋಕದಲ್ಲಿ ಹಲವಾರು ವಿಭಾಗಗಳಿದ್ದು ಆ ವಿಭಾಗವಾರು ನಿಮಗೆ ಜನರು ಆ ವಿಭಾಗದಲ್ಲಿ ಇರುವಂತಹ ಚಿಕಿತ್ಸೆಗಳ ಬಗ್ಗೆ ಏನು ತಪ್ಪು ಕಲ್ಪನೆಗಳು ಅಂತ ನಾನು ವಿವರ

0: ಆಗಿ ಹೇಳ್ಕೊಂಡು ಮೊದಲನೇ ವಿಭಾಗ ಬಂದ್ಬಿಟ್ಟು ಮುಖ ಮತ್ತು ಬಾಯಿ ಶಸ್ತ್ರಚಿಕಿತ್ಸೆ ಅಥವಾ ನಾವು ಓರಲ್ ಅಂಡ್ ಮ್ಯಾಕ್ಸಿಲೋ ಫೇಷಿಯಲ್ ಸರ್ಜರಿ ಅಂತ ನಾವು ಹೇಳ್ತೀವಿ. ಈ ಮುಖ ಮತ್ತು ಬಾಯಿ ಶಸ್ತ್ರಚಿಕಿತ್ಸೆಯ ವಿಭಾಗದಲ್ಲಿ ಮುಖ್ಯವಾಗಿ ಒಂದು ಮೂಲಭೂತ ಚಿಕಿತ್ಸೆ ಏನಂತಂದ್ರೆ ಎಕ್ಸ್ಟ್ರಾಕ್ಷನ್ ಅಂತ ಕರಿತೀವಿ, ಟೂತ್ ಎಕ್ಸ್ಟ್ರಾಕ್ಷನ್ ಅಥವಾ ಹಲ್ಲು ಕೀಳಿಸಿಕೊಳ್ಳೋದು ಅಂತ ಹೇಳ್ತೀವಿ. ಹಲ್ಲು ಕೀಳಿಸಿಕೊಳ್ಳುವಂತಹ ಸಂದರ್ಭ ಎದಕ್ ಬರುತ್ತೆ ಅಂತಂದ್ರೆ ಅತಿಯಾಗಿ ಹಲ್ಲು ಹುಳು ಹಿಡಿತಂತಂದ್ರೆ ಅಥವಾ ಏನೋ ನೀವು ಎಲ್ಲಾದ್ರೂ ಬಿದ್ರಂತಂದ್ರೆ ಹಲ್ಲಿಗೆ ತುಂಬಾನೇ ಡ್ಯಾಮೇಜ್ ಆಯ್ತಂತಂದ್ರೆ ಈ ಒಂದು ಸನ್ನಿವೇಶದಲ್ಲಿ ಹಲ್ಲು ಕೀಳಿಸಿಕೊಳ್ಳುವಂತಹ ಪರಿಸ್ಥಿತಿ ಬರಬಹುದು. ಚಿಕಿತ್ಸೆಕ್ಕಿಂತ ಮುಂಚೆ ಜನರಲ್ಲಿ ಯಾವ ರೀತಿಯ ಒಂದು ತಪ್ಪು ಕಲ್ಪನೆ ಇರುತ್ತೆ ಅಂತಂದ್ರೆ ಹಲ್ಲಿ ಒಂದು ತಗ್ಸ್ಕೊಳ್ಳುವ ಚಿಕಿತ್ಸೆ ಕುರಿತು, ನಾವೆಲ್ಲಿ ಹಲ್ಲು ತಗ್ಸ್ಕೊಂಡ್ರೆ ಎಲ್ಲಿ ನಾವು ನಮ್ಮ ದೃಷ್ಟಿಯನ್ನು ಕಳೆದುಕೊಂಡು ಬಿಡ್ತೀವಿ ಅಥವಾ ಎಲ್ಲಿ ನಾವು ನಮ್ಮ ಒಂದು ಹಿಯರಿಂಗ್ ಸೆನ್ಸ್ ಅಥವಾ ಕೇಳುವುದು ನಾವು ಏನಿರ್ತದ ಅದನ್ನ ನಾವು ಕಳ್ಕೊಂಡ್ಬಿಡ್ತೀವಿ ಅಂತಂದು ತಪ್ಪು ಕಲ್ಪನೆ ಜನರ ಒಳಗಿರ್ತದ. ಬಟ್ ದೃಷ್ಟಿಕೋನಕ್ಕೆ ಸಂಬಂಧಿಸಿದಂತಹ ಅಂಗಾಂಗಗಳಾಗಿರಬಹುದು ಅಥವಾ ಯಾವುದೇ ನರಗಳಾಗಿರಬಹುದು ಅಥವಾ ಹಿಯರಿಂಗ್ ಕಿವಿಗೆ ಸಂಬಂಧಿಸಿದಂತಹ ಯಾವುದೇ ಒಂದು ಅಂಗಾಂಗ ಅಥವಾ ನರಗಳಾಗಿರಬಹುದು ಇವ್ಯಾವೂ ಕೂಡ ಬಾಯಲ್ಲಿ ಇರುವುದಿಲ್ಲ. ಹೀಗಾಗಿ ನೀವು ಯಾವುದೇ ರೀತಿಯಾದಂತಹ ಒಂದು ಎಕ್ಸ್ಟ್ರಾಕ್ಷನ್ ಅಂತ ಚಿಕಿತ್ಸೆಗೆ ಒಳಗಾದ್ರೆ ಅಂತಂದ್ರೆ ನಿಮಗೆ ಎಂತಹ ಒಂದು ಸಂದರ್ಭದಲ್ಲೂ ಕೂಡ ದೃಷ್ಟಿಯನ್ನು ಕಳ್ಕೊಳ್ಳೋದು ಅಥವಾ ಹಿಯರಿಂಗ್ ಲಾಸ್ ನಿಮ್ಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಮುಖ ಮತ್ತು ಬಾಯಿ ಶಸ್ತ್ರಚಿಕಿತ್ಸೆಯ ವಿಭಾಗಕ್ಕೆ ಇರುವಂತಹ
1: ಮ್ಯಾಕ್ಸಿಲೋಫೇಷಿಯಲ್
0: ಸರ್ಜರಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಷಿಯಲ್ ಸರ್ಜರಿ ಅಂತ ನಾವು ಕರಿತೀವಿ. ಇನ್ನೊಂದು ಬಂದ್ಬಿಟ್ಟು ಪೆರಿಯೋಡಾಂಟಿಕ್ಸ್ ಅಂತ ಒಂದು ವಿಭಾಗ. ಪೆರಿಯೋಡಾಂಟಿಕ್ಸ್ ವಿಭಾಗ ಅಂತಂದ್ರೆ ಅಲ್ಲಿ ಮುಖ್ಯವಾಗಿ ಒಸಡು ಮತ್ತು ಒಸಡಿಗೆ ಅಂಟಿಕೊಂಡಿರುವಂತಹ ಅನಾರೋಗ್ಯದ ಬಗ್ಗೆ ಚಿಕಿತ್ಸೆ ಕೊಡುವಂತಹ ವಿಭಾಗ. ರೋಗಗಳು ಅಂತಂದ್ರೆ ಮೊದಲು ನಾವು ಬಾಯಲ್ಲಿ ಅಥವಾ ಹಲ್ಲು ಮತ್ತು ಒಸಡಿನ ನಡುವೆ ಜಮಾ ಆಗಿರುವಂತಹ ಕಿಟ್ಟು ಅದನ್ನ ಹೋಗಲಾಡಿಸುವಂತಹ ಚಿಕಿತ್ಸೆ ಅಂತ ನಾವು ಹೇಳ್ತೀವಿ. ಅದನ್ನ ನಾವು ಸ್ಕೇಲಿಂಗ್ ಅಂತ ಹೇಳ್ತೀವಿ. ಜನರಲ್ಲಿ ಮುಖ್ಯವಾಗಿ ಒಂದು ತಪ್ಪು ಕಲ್ಪನೆ ಸ್ಕೇಲಿಂಗ್ ಚಿಕಿತ್ಸೆ ಕುರಿತು ಏನಿದೆ ಅಂತಂದ್ರೆ ಎಲ್ಲಿ ಸ್ಕೇಲಿಂಗ್ ಆದ ನಂತರ ಹಲ್ಲುಗಳು ನಮ್ ಸಡಿಲಾಗಿದೆ
1: ಸಡಿಲಾಗ್ಬಿಡ್ತವೆ
0: ಈ ರೀತಿಯಾದಂತಹ ಒಂದು ಕಂಪ್ಲೇಂಟ್ ಅನ್ನ ಅವ್ರು ಇಟ್ಕೊಂತಾರೆ. ಬಟ್ ಯಾವುದೇ ಒಂದು ಸೈಂಟಿಫಿಕ್ ಪೇಪರ್ಸ್ ಆಗಿರ್ಲಿ ಯಾವುದೇ ಒಂದು ವೈಜ್ಞಾನಿಕ ಮಾಹಿತಿ ಆಗಿರ್ಲಿ ಎಲ್ಲೂ ಪ್ರೂವ್ ಆಗಿಲ್ಲ ಏನಂತಂದ್ರೆ ನೀವು ಸ್ಕೇಲಿಂಗ್ ಮಾಡಿಸ್ಕೊಳ್ಳೋದಿಂತ ನಿಮ್ಮ ಹಲ್ಲುಗಳು
1: ಸಡಿಲಾಗ್ತವೆ ಅಂತ. ಹಂಗೇನಿಲ್ಲ, ಏನೂ ಆಗಲ್ಲ,
0: ಏನಂದ್ರೂ ಏನೂ ಆಗಲ್ಲ. ಬಟ್ ಬಹಳಷ್ಟು ಜನ ಅವರು ಸೆನ್ಸ್ ಮಾಡ್ತಾರೆ, ಯಾಕಂತಂದ್ರೆ ಈಗ ನಾವು ಹಲ್ಲು ಮತ್ತು ಒಸಡಿನ ನಡುಕ ಕಿಟ್ ಏನ್ ಕುಂತಿರ್ತದ ಅದು ಪ್ಲಾಕ್ ಅಂತ ನಾವು ಕರಿತೇವೆ. ಅದು ಪ್ಲಾಕ್ ತುಂಬಾನೇ ದಿನಗಳಿಂದ ಅಲ್ಲೇ ಕೂತು ಏನಾಗುತ್ತೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಕ್ಯಾಲ್ಕುಲಸ್ ಆಗಿ ಮಾರ್ಪಡುತ್ತೆ. ಅದು ಅಂದ್ರೆ ಕ್ಯಾಲ್ಕುಲಸ್ ಅಂದ್ರೆ ಅದು ಪ್ಲಾಕಿನ ಅತ್ಯಂತ ಗಟ್ಟಿಯಾದಂತಹ ಒಂದು ಫಾರ್ಮ್. ಅದು ಪ್ಲಾಕ್ ಅಂತಂದ್ರೆ ನೀವು ದಿನ ಮುಂಜಾನೆ ನೀವು ಏನು ಬ್ರಷ್ ಮಾಡ್ತಿರ್ತೀರಿ ಅವಾಗ ಒಂದ್ ಸ್ವಲ್ಪ ಹಳದಿ ಬಣ್ಣದ ಒಂಥರ ಪದರು ನಿಮ್ಮ ಹಲ್ಲಿನ ಮೇಲೆ ಅಂಟ್ಕೊಂಡಿರ್ತದೆ, ಅದು ಬಹಳ ಮೈನರ್ ಪ್ಲಾಕ್ ಅದು. ಬಟ್ ಅದೇ ಒಂದು ಜಮಾವಣೆ ಆಗಿ ಕ್ಯಾಲ್ಕುಲಸ್ ಅಂತ ಒಂದು ಫಾರ್ಮೇಶನ್ ಆಗುತ್ತೆ. ಅದು ಗಟ್ಟಿ ಕಲ್ ತರ ಇದ್ದಂಗೆ ಇರುತ್ತೆ. ಅದು ನೀವು ನಾರ್ಮಲಿ ಬ್ರಷ್ ಮಾಡಿದ್ರೆ ಈ ತರ ಹೋಗಲ್ಲ, ಅದು ಕ್ಯಾಲ್ಕುಲಸ್ ಪದಾರ್ಥದಲ್ಲಿ ಜಮಾವಣೆಗೊಂಡು ಅದು ಗಟ್ಟಿಯಾಗಿ ಕೂತ್ ಬಿಡುತ್ತೆ.
1: ಸೊ ಅದನ್ನ ತೆಗಿಬೇಕಾ?
0: ಅದನ್ನ ತೆಗಿಬೇಕು. ಅದನ್ನ
1: ತೆಗೆದ್ಬಿಟ್ಟು ಅಲ್ಲಿ ಏನ್ ಹಾಕ್ಬೇಕು?
0: ಅಲ್ಲಿ ಏನು ಹಾಕಲಿಕ್ಕೆ ಬರಲ್ಲ,
1: ಹಾಕಲಿಕ್ಕೆ ಬೇಡ. ಅಂದ್ರೆ ಈ ಒಸಡಿನ ಮಧ್ಯೆ ಏನೋ ಸೇರ್ಕೊಂಡಿರ್ತದೆ, ಅದನ್ನ ಖಾಲಿ ಮಾಡ್ತೀವಿ ನಾವು ಕಡ್ಡಿಗಳಿಂದ ಸ್ವಚ್ಛ ಮಾಡೋದಾಗ್ಲಿ, ಅಲ್ಲಿ ಸಿಕ್ಕಾಕೊಂಡಿದ್ದನ್ನು ತೆಗಿಲಿಕ್ಕೆ ಅಂತ ಹೋದಾಗ ಆ ಹಲ್ಲು ಸರಿ ಇರ್ತದೆ, ಗಟ್ಟಿ ಇರ್ತದೆ, ಆದ್ರೆ ಒಸಡಿನ ಮಧ್ಯೆ ಸಾಕಷ್ಟು ಗ್ಯಾಪ್ ಆಗಿ ಅಲ್ಲಿ ಏನೋ ಸಿಕ್ಕಾಕೊಂಡು ತುಂಬಾ ತೊಂದರೆ ಕೊಡುತ್ತೆ. ಸೊ ಒಸಡಿನ ಮಧ್ಯೆ ಏನ್ ತುಂಬಬೇಕಾಗಾರೆ?
0: ಒಸಡಿನ ಮಧ್ಯೆ ಅದು ಇದು ಗಮ್ಸ್ ಯಾವ ರೀತಿ ಇರಂತಂದ್ರೆ ನೀವು ಕ್ಯಾಲ್ಕುಲಸ್ ಇತ್ತಂತಂದ್ರೆ ಅದನ್ನ ನೀವು ಎಲಿಮಿನೇಟ್ ಮಾಡಿದ ನಂತರ ಒಸಡಿಗೆ ಸೆಲ್ಫ್ ಹೀಲಿಂಗ್ ಕೆಪಾಸಿಟಿ ಇರುತ್ತೆ,
1: ಬರುತ್ತೆ
0: ಬರುತ್ತೆ. ಸೊ ನೀವು ಒಂದು ಕೀಲಿಂಗ್ ಆದ ನಂತರ ಒಂದ್ ಎರಡ್ ಮೂರ್ ದಿನದ ನಂತರ ಆ ಒಸಡು ತಂತಾನೆ ನಿರ್ದಿಷ್ಟವಾದಂತ ಜಾಗ ಅದಕ್ಕೆ ಏನಿರುತ್ತದೆ ಅದಕ್ಕೆ ಬಂದು ಅಟ್ಯಾಚ್ ಆಗ್ಬಿಡುತ್ತೆ.
1: ಡಾಕ್ಟರ್ ಒಳ್ಳೆ ಮಾತು ಹೇಳಿದ್ರಿ ನೀವು. ಎಷ್ಟೋ ಸಲ ಅಯ್ಯೋ ಇವತ್ತು ಈ ನಮೂನಿ ಹಲ್ ನೋವಾಗಿದೆಯಲ್ಲ, ನಾಳೆ ಏನ್ ಮಾಡ್ಬೇಕು, ನಾನು ಹೆಂಗ್ ತಿನ್ಬೇಕು ಅಂತ ಹೇಳಿ ಚಿಂತೆ ಮಾಡ್ತಾರೆ. ಅವನು ಸಹಜವಾಗಿ ತನ್ನ ಏನೇನು ಕ್ರಿಯೆಗಳನ್ನ ತಿನ್ನೋದಲ್ಲೆಲ್ಲ ಮಾಡ್ತಾರೆ, ಅಲ್ಲಿ ಏನೂ ತೊಂದರೆ ಬಂದಿರಲ್ಲ. ಸೊ ಭಯ ಪಟ್ಕೋಬಾರ್ದು, ಅದು ತಂತಾನೆ ಸರಿ ಆಗತ್ತೆ ಅಂತ ಹೇಳಿ. ಆದ್ರೆ ಯಾವಾಗ ಭಯ ಪಟ್ಕೋಬೇಕಾಗತ್ತಂದ್ರೆ ಇನ್ನೇನು ದಿನ ದಿನ ಅದೇ ಆಗ್ತಾ ಇದೆ ನನಗೆ ಅಂತಂದಾಗ ವೈದ್ಯರ ಕಡೆ ಹೋಗ್ಲೇಬೇಕಾಗತ್ತೆ. ಸೊ ಈಗ ತಾವ್ ಹೇಳ್ದಂಗೆ ಅದು ಸಡಿಲ್ ಆದಂಗೆ ಆಗೋಲ್ಲ ಅಂತ ಅನ್ನೋದು ಈಗ ಇನ್ನೊಂದು ತಪ್ಪು ಕಲ್ಪನೆ, ಅದು ಅಲ್ಲ, ಅದು ಹಾಗೇನು ಅನ್ಕೋಬಾರ್ದು ಅಂತ ಹೇಳಿದಿರ್ತಾವು. ಮುಂದೆ
0: ಈಗ ಅದೇ ಒಂದು ಕ್ಯಾಲ್ಕುಲಸ್ ರಿಲೇಟೆಡ್ ಒಂದು ಜಿಂಜಾವೈಲಿಸ್ ಅಂತ ಕರೀತೀವಿ ನಾವು. ಈ ಸ್ಕೇಲಿಂಗ್ ಎಷ್ಟು ಮುಖ್ಯವಾದಂತಹ ಚಿಕಿತ್ಸೆ ಅಂತಂದ್ರೆ ಇದು ಬಹಳ ಬೇಸಿಕ್ ಚಿಕಿತ್ಸೆ ಇದು, ಆದ್ರೂ ಇದೆಷ್ಟು ಒಂದು ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಅಂತಂದ್ರು, ಇದು ಪಿ ಜಿಂಜಾವೈಲಿಸ್ ಅನ್ನೋ ಒಂದು ಬ್ಯಾಕ್ಟೀರಿಯಾ ಏನಿದೆ ಇದು ನಿಮ್ಮ ಬ್ಲಡ್ ಸ್ಟ್ರೀಮ್ ಎಂಟರ್ ಆಗಿ ಹಾರ್ಟ್ ಅಲ್ಲಿ ಕೂಡ ಅದು ತನ್ನ ಒಂದು ಹಾರ್ಟ್ ಕನೆಕ್ಟ್ ಆಗುವಂತಹ ಮೇಜರ್ ಆರ್ಟರೀಸ್ ಇರ್ತಾವ ಅಲ್ಲಿ ಪ್ಲಾಕ್ ಫಾರ್ಮೇಶನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು. ಸೊ ಅದು ನಿಮ್ಗೆ ಹಾರ್ಟ್ ಕನೆಕ್ಟ್ ಆಗುವಂತಹ ಮೇಜರ್ ಆರ್ಟರೀಸ್ ಎಲ್ಲ ಸ್ವಲ್ಪ ನ್ಯಾರೋ ಡೌನ್ ಮಾಡ್ತಾವ. ನ್ಯಾರೋ ಅಂತಂದ್ರೆ ಸ್ವಲ್ಪ
1: ಸಣ್ಣದಾಗಿ
0: ಕಡಿಮೆಯಾಗುತ್ತೆ. ಸೊ ಹೀಗಾಗಿ ಅಲ್ಲಿ ಒಂದು ಫ್ಯಾಟಿ ಡೆಪಾಸಿಷನ್ ಆಗಿರಬಹುದು ಅಥವಾ ಇದೊಂದು ಪ್ಲಾಕ್ ಡೆಪಾಸಿಷನ್ ಆಗಿರಬಹುದು. ಇದನ್ನ ನಾವು ವೈದ್ಯಕೀಯ ಒಂದು ಭಾಷೆಯಲ್ಲಿ ಅರ್ಥ್ರೋಸ್ಕ್ಲಿರೋಸಿಸ್ ಅಂತ ನಾವು ಕರಿತೀವಿ ಇದನ್ನ. ಈ ಅರ್ಥ್ರೋಸ್ಕ್ಲಿರೋಸಿಸ್ ಇಂದ ನಿಮಗೆ ಮುಂದಿನ ದಿನಗಳಲ್ಲಿ ಹೃದ್ರೋಗ ಕಾಯಿಲೆಗಳು, ಸ್ಟ್ರೋಕ್ ಕೂಡ ಆಗಬಹುದು. ಅದು ಸಣ್ಣ ಚಿಕಿತ್ಸೆ,
1: ಅದು ಹೃದಯದ ಒಂದು ಸಮಸ್ಯೆಗೂ ಕಾರಣ ಆಗಬಹುದು. ಅಂದ್ರೆ ಚಿಕಿತ್ಸೆ ಕೊಟ್ಟರೆ ಸರಿ ಆಗುತ್ತೆ ಅಂತ. ಅಂದ್ರೆ ತಪ್ಪು ಕಲ್ಪನೆ ಏನಿದೆ ಇದರಲ್ಲಿ?
0: ತಪ್ಪು ಕಲ್ಪನೆ ಅಂತಂದ್ರೆ ನೀವು ಜನರನ್ನ ಕೇಳಿಕೊಂಡು ಹಳ್ಳಿ ಸಡಿಲಾಗ್ತಾವಂತ ನೀವು ಕೇಳಿ, ಅದಾದ ನಂತರ ನಿಮ್ಮನ್ನು ನೀವು ಲೈಕ್ ಇಂತಹ ಹೃದ್ರೋಗಕ್ಕೆ ನೀವೆಲ್ಲ ಎಕ್ಸ್ಪೋಸ್ ಆಗ್ತಿದ್ರಿ ನೀವು.
1: ಅಂದ್ರೆ ಚಿಕಿತ್ಸೆ ಕೊಡದೇನೆ ಹಾಗೆ ಬಿಟ್ರೆ ಅಥವಾ ಬೇರೆ ಯಾವುದೋ ಮಾರ್ಗದಿಂದ ಅವ್ರು ಚಿಕಿತ್ಸೆ ಕೊಡ್ಲಿಕ್ಕೆ ಹೋದ್ರೆ ಏನಾದ್ರೂ ಆಗ್ಬಹುದು ಅಂತ ಹೇಳ್ತಾ ಇದ್ದಾರೆ. ಮುಂದೆ ಮತ್ತೆ ಇನ್ನು ಯಾವ ತಪ್ಪು ಕಲ್ಪನೆ ಇದೆ?
0: ಇನ್ನು ವಕ್ರದಂತ ಚಿಕಿತ್ಸೆ, ಇದಕ್ಕೆ ಒಂದು ತಪ್ಪು ಕಲ್ಪನೆ ಜನರಲ್ಲಿ ಏನಿದೆ ಅಂತಂದ್ರೆ ಸುಮಾರು 12-14 ವರ್ಷಗಳಾದ ನಂತರ ನೀವು ವಕ್ರದಂತ ಚಿಕಿತ್ಸೆ ತಗೋಬಹುದು ಅಂತ ಹೇಳ್ತಾರೆ. ಆದ್ರೆ ಬಹಳಷ್ಟು ಒಂದು ಅಡ್ವಾನ್ಸ್ಮೆಂಟ್ ಬಂದಿರೋ ಕಾರಣ

0: ಈಗ 7-8 ವಯಸ್ಸಿನ ಮಕ್ಕಳು ಇರ್ತಾರ, ಅವ್ರಿಗೂ ನೀವು ವಕ್ರದಂತ ಚಿಕಿತ್ಸೆ ನೀವು ಕೊಡಬಹುದು. ಯೂಶ್ವಲಿ ಆರ್ಥೋಡಾಂಟಿಕ್ಸ್ ಅಂತ ನಾವು ಕರಿತೀವಲ್ಲ, ಇದರಲ್ಲಿ ಏನಿರುತ್ತೆ ಅಂತಂದ್ರೆ ಈ ವಿಭಾಗದಲ್ಲಿ ಒಂದು ಡೆಂಟಲ್ ಡಿಫಾರ್ಮೇಶನ್ ಮತ್ತೆ ಇನ್ನೊಂದು ಸ್ಕೆಲಿಟಲ್ ಡಿಫಾರ್ಮೇಶನ್ ಅಂತ ಇರುತ್ತೆ. ಸೊ ಇದನ್ನ ನಾವು ಡಿಫಾರ್ಮೇಶನ್ ನಾವು ಕರೆಕ್ಷನ್ ಮಾಡ್ಬೇಕಂತಂದ್ರೆ ಸುಮಾರು 7-8 ಮಕ್ಕಳನ್ನ ನಾವು ಸ್ಕೆಲಿಟಲ್ ಡಿಫಾರ್ಮೇಶನ್ ನಾವು ಅವಾಗಲೇ ಕರೆಕ್ಷನ್ ಮಾಡಿದ್ವಿ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಅವರು ತಂತಿ ಹಾಕೊಳ್ಳಿಕ್ಕೂ ಲೈಕ್ ಸಂದರ್ಭ ಬರ್ಲಿಕ್ಕೆ
1: ಆಗುತ್ತೆ. ಅವಾಗಲಿಂದಾನೆ ಬೇಕಾದ್ರೆ ಅದನ್ನ ಸರಿಯಾಗಿ ಚೆಕಪ್ ಮಾಡಿ ಸರಿ ಮಾಡಿಸ್ಕೋಬೇಕು. ಆಫ್ಕೋರ್ಸ್ ಅಂದ್ರೆ ಹಲ್ಲುಗಳು ಬೀಳ್ತವೆ, ಮುಂದೆ ಅದು ಬದಲಾವಣೆ ಆಗ್ತಿರ್ತವೆ, ಹಾಗಾಗಿ ಏನು ಮಾಡಲ್ಲ ಅಂತ ನೀವು ವೈದ್ಯರು ಕೂಡ ಆದಷ್ಟು ಅದನ್ನ ನಂತರ ಹಾಕ್ಸ್ಕೋಬೇಕು ಅಂತಾಗ್ಲಿ ಅಂತ ಏನೋ ಹೇಳ್ತೀರಿ. ಈಗ ಹಾಕ್ಸಿದ ನಂತರ ಆಗ್ಲಿ ಅಥವಾ ಹಾಕ್ಸೋ ಸಂದರ್ಭದಲ್ಲಿ ಕೆಲವು ವಿಚಾರಗಳು ಇರ್ತವೆ ಇದರಿಂದ, ಏ ಇಲ್ಲ ಆಮೇಲೆ ಹಾಕ್ಸಕ್ ಬರಲ್ಲ ಅಂತ ಹೇಳಿ ಒಂದ್ ಮಾತು ಹೇಳಿದ್ರು, ಈಗ ನೀವು ಹೇಳಿದ್ರಿ ಬಹಳ ಖುಷಿ ಆಗುತ್ತೆ. ವೈದ್ಯಕೀಯ ಅಭಿವೃದ್ಧಿ ಆದಂಗೆ ಎಲ್ಲವನ್ನು ಯಾರಾದ್ರೂ ಕೂಡ ಹಾಕ್ಸ್ಕೋಬಹುದು, ಚಿಕಿತ್ಸೆಯನ್ನು ಮಾಡಿಕೊಳ್ಳಲೇಬಹುದು. ಆ ಕ್ಲಿಪ್ ಅನ್ನ 40 ವರ್ಷದವರೆಗೂ ಬೇಕಾದ್ರೆ ಹಾಕಬಹುದು ಅಂತಂದಂಗೈತಿ. ಈಗ ಏನೇನು ಈ ತಪ್ಪು ಕಲ್ಪನೆಗಳು, ಈಗ ಇದನ್ನ ಹಾಕ್ಸೋದ್ರಿಂದ ಹಿಂಗಾಗತ್ತೆ, ಅದು ಒಂದ್ ಯಾವ್ದೋ ಹಲ್ಲು ಕೇಳ್ತಾರೆ ಅದರಿಂದ ಏನೇನೋ ಆಗತ್ತೆ ಅಂತ ಹೇಳಿ ಹೇಳ್ತಾರಲ್ಲ.
0: ಮೊದಲೇದಾಗಿ ರೋಗಿಗಳು ಏನ್ ಬರ್ತಾರೆ ನನ್ನ ಹತ್ರ, ಅವರಲ್ಲಿ ಒಂದು ತಪ್ಪು ಕಲ್ಪನೆ ಏನಂತಂದ್ರೆ ಇದು ವಕ್ರದಂತ ಚಿಕಿತ್ಸೆ ಅತ್ಯಂತ ಒಂದು ಕಡಿಮೆ ಸಮಯದಲ್ಲಿ ಆಗುವಂತ ಚಿಕಿತ್ಸೆ ಅನ್ಕೊಂಡ್ ಬರ್ತಾರೆ.
1: ಹೌದು,
0: ಆದ್ರೆ ಇದು ಇಟ್ ವಿಲ್ ಡಿಪೆಂಡ್ ಆನ್ ದ ಲೈಕ್ ಡೆಂಟಲ್ ಡಿಫಾರ್ಮಿಟೀಸ್, ಎಷ್ಟು ವಕ್ರವಾಗಿರುತ್ತಲ್ಲ ಅಷ್ಟೇ ಅದು ಟೈಮ್ ತಗೊಳುತ್ತೆ ಮಾಡುವ.
1: ಹೌದಾ? ಸೊ ಇಂತಿಷ್ಟು ತಿಂಗಳ ಕಾಲ ನೀವು ಟ್ರೀಟ್ಮೆಂಟ್ ಬರಬೇಕಾಗತ್ತೆ ಅಂತ ಹೇಳಿ ಅದನ್ನ ನೀವು ಸ್ವಲ್ಪ ಸರಿಪಡಿಸ್ತಾ ಹೋಗ್ತಾ ಇರ್ತೀವಿ.
0: ಹೌದು,
1: ಸಾಮಾನ್ಯವಾಗಿ ಇದಕ್ಕೆ ಜಾಸ್ತಿ ದೀರ್ಘಾವಧಿ ಚಿಕಿತ್ಸೆನೆ ಬೇಕು, ಆದ್ರೆ ಕಡಿಮೆ ಅವಧಿನಲ್ಲಿ ಇದು ಮುಗಿದೋಗ್ಬಿಡುತ್ತೆ ಅಂತ ಹೇಳಿ ಅವ್ರು ಹೆಂಗ್ ಅನ್ಕೋತಾರೆ, ಯಾವ ಕಾರಣಕ್ಕಾಗಿ?
0: ಯಾಕಂತಂದ್ರೆ ಲೈಕ್ ಏನು ನಮ್ಗೆ ಗಾಯ ಆಗಿಲ್ಲ, ಏನೂ ಆಗಿಲ್ಲ, ಮಾಯ ಆಗೋದು ಏನು ಬೇಕಾಗಿಲ್ಲ, ಹೀಗಾಗಿ ಡಾಕ್ಟರ್ ಕಡೆ ಹೋದ ನಂತರ ಜಲ್ದಿ ಅವ್ರು ಮಾಡಿಕೊಟ್ಟು ಬಿಡ್ತಾರೆ. ಅವರು ಆ ರೀತಿಯಾದಂತಹ ಒಂದು ಕಲ್ಪನೆ ಇಟ್ಕೊಂಡು ನಮ್ಮ ಹತ್ರ ಬರ್ತಾರೆ. ಆಮೇಲೆ ಹೆಚ್ಚಾನೆಚ್ಚು ಜನರು ಏನ್ ಅನ್ಕೊಂಡು ತಪ್ಪು ಕಲ್ಪನೆ ಅಂತಂದ್ರೆ, ಇದೇ ಒಂದು ತಪ್ಪು ಕಲ್ಪನೆಯಿಂದ ಮದುವೆಗೆ ವಯಸ್ಸಿಗೆ ಬಂದಿರಂತ ಹೆಣ್ಮಕ್ಳು ಅವ್ರ ಮನೆಯೊಳಗೆ ಯಾವಾಗ ಗಂಡು ಹೊಡಕೋದು ಶುರು ಮಾಡ್ತಾರೆ ಅಂತವರೆಲ್ಲ ಸ್ವಲ್ಪ ನಮ್ಮ ಹತ್ರ ಬಂದಿರ್ತಾರೆ. ಮಗಳಿಗೆ ಇನ್ನೊಂದು 2-3 ಬಿಟ್ಟು ಮದುವೆ ಮಾಡೋದೈತಿ,
1: ಅರ್ಜೆಂಟ್ ಸರಿ ಸರಿಯಾಗಬೇಕು,
0: ಈಕಿ ಒಂದ್ಸ
1: ಕಾಣಬೇಕು,
0: ಈಕಿ ಒಂದ್ಸ ಫೋಟೋ
1: ಯಾರೋ ದೋಸ್ತರು ಅಂದ್ಬಿಟ್ಟಿರ್ತಾರೆ ಹಲ್ಲಿನಿಂದ ಸ್ವಲ್ಪ ಯಾಕೋ ಮುಂದಿದಂಗೆ ನೋಡುವಂತ,
0: ಒಂದ್ಸ ಫೋಟೋ ನಕ್ರ ಸ್ವಲ್ಪ ನಗು ಚಲೋ ಕಾಣಬೇಕು, ಈ ರೀತಿಯಾದಂತಹ ಮಾತುಗಳನ್ನ ಒಂದು ಇದನ್ನ ಇಟ್ಕೊಂಡು ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇಟ್ಕೊಂಡು ಬರ್ತಿರ್ತಾರೆ. ಬಟ್ ಒಂದು ಮಾತು ಏನಂತಂದ್ರೆ, ನಾನಂತಲ್ಲ ಒಂದು 10-15 ತಗೊಂಡಿರೋ ಡಾಕ್ಟರ್ನು ಅಲ್ಲ, ಹರಿಬ್ರಹ್ಮ ಬಂದ್ರು ಕೂಡ ಕಡಿಮೆ ಅವಧಿ ಸರಿ ಮಾಡಕ್ಕಾಗಲ್ಲ. ಮತ್ತು ಇನ್ನೊಂದು ಒಂದು ಪ್ರಾಕ್ಟೀಸ್ ಇದು, ನಾನು ತಪ್ಪು ಕಲ್ಪನೆ ಅಂತ ಹೇಳಿಕ್ ಬರಂಗಿಲ್ಲ, ಜನರ ಒಂದು ರೂಢಿ ಏನಂತಂದ್ರೆ, ಯಾವಾಗ ಅವರು ತಂತಿ ಬ್ರೇಸಸ್ ಅಥವಾ ಅಲೈನರ್ಸ್ ಈ ರೀತಿಯಾದಂತಹ ಒಂದು ವಕ್ರದಂತ ಚಿಕಿತ್ಸೆಗೆ ಯೂಸ್ ಆಗುವಂತಹ ಉಪಕರಣಗಳೇನದಾವ ಇವನ್ನೆಲ್ಲ ಅವ್ರು ಬಾಯಿ ಒಳಗೆ ಹಾಕೊಂಡಾದ ನಂತರ ಒಂದು ಸಮಯದಲ್ಲಿ ಅದು ಎಲ್ಲ ಕರೆಕ್ಟ್ ಆಗುತ್ತೆ ಅದು. ಬಟ್ ದೇರ್ ವಿಲ್ ಬಿ ಎ ಚಾನ್ಸಸ್ ಆಫ್ ರಿಲ್ಯಾಪ್ಸ್. ಒಂದು ಕೊರೆ ಹಲ್ಲು ವಕ್ರದಂತವಾಗಿ ವಕ್ರವಾಗಿ ಬೆಳೆದಿರ್ತದೆ, ಅದನ್ನು ಕರೆಕ್ಟ್ ಆಗಿ ಅದರ ಒಂದು ಜಾಗದಲ್ಲಿ ನಾವು ತಂದಿಡ್ತೀವಿ, ಇಟ್ಟಾದ ನಂತರ ಒಂದು ರಿಟೈನರ್ ಅಂತ ಉಪಕರಣ ಬರುತ್ತೆ, ಅದನ್ನ ಅಟ್ಲೀಸ್ಟ್ ನೀವು ಮತ್ತೊಂದು 6-7 ಆದ್ರೂ ನೀವು ಹಾಕೊಳ್ಳೇಬೇಕಾಗುತ್ತೆ. ಇಲ್ಲಿಕಂದ್ರೆ ಮತ್ತದ್ರ ನೈಜ ಜಾಗ ಏನಿರ್ತಲ್ಲ ವಕ್ರವಾಗಿ ಅದೇ ಜಾಗಕ್ಕೆ ಹೋಗ್ಬಿಡುತ್ತೆ.
1: ಆವಾಗ ಚಿಕಿತ್ಸೆ ಸರಿಯಾಗ್ಲಿಲ್ಲ, ಹಂಗಾಯ್ತು ಹಿಂಗಾಯ್ತು ಅಂತ ಅಂತಂತಾರೆ.
0: ಮತ್ತು
1: ಸರಿಯಾದ ಚಿಕಿತ್ಸೆಯನ್ನ ಸಂಪೂರ್ಣವಾಗಿ ಪಾಲಿಸಬೇಕು.
0: ಹೌದು, ಮತ್ತಿನ್ನು ಒಂದು ಕೃತಕ ದಂತ ವಿಭಾಗ ಅಂತ ಇದೆ, ಅಂದ್ರೆ ಪ್ರೊಸ್ಟೋಡಾಂಟಿಕ್ಸ್ ಅಂತ ನಾವು ಕರಿತೀವಿ ಅದನ್ನ. ಅದರಲ್ಲಿ ಮುಖ್ಯವಾಗಿ ನಾನೇ ಲೈಕ್ ಕೇಳಿರುವಂತಹ ಕೆಲವೊಂದು ತಪ್ಪು ಕಲ್ಪನೆಗಳು ಜನರು ಏನಂತಂದ್ರೆ, ಕೆಲವೊಬ್ಬರದ್ದು ಬಾಯಿ ನೋಡಿದ್ರಂತಂದ್ರೆ ಯಾವುದೇ ರೀತಿಯಾದಂತಹ ಹಲ್ಲುಗಳಿರಲ್ಲ. ಸೊ ಅವರಿಗೆ ನಾವು ಏನ್ ಕೊಡಬೇಕಾಗ್ತದೆ ಚಿಕಿತ್ಸೆ ರೂಪದಲ್ಲಿ ಅಂದ್ರೆ ಹಲ್ಲಿನ ಸೆಟ್ ಕೊಡಬೇಕಾಗ್ತದೆ. ಸೊ ಹಲ್ಲಿನ ಸೆಟ್ ತಗೊಳ್ಳೋ ಮುಂದಾಗ ಅವ್ರು ಯಾವ ರೀತಿ ಒಂದು ಮುಜುಗರಕ್ಕೆ ಒಂದು ಒಳಗಾಗ್ತಾರ ಅಂತಂದ್ರೆ, ಅವ್ರ ಒಂದು ತಪ್ಪು ಕಲ್ಪನೆ ಏನಂತಂದ್ರೆ, ನಾವು ಯಾವ್ದೋ ಡೆಡ್ ಬಾಡಿದ ಹಲ್ಲು ತಗೊಂಡು ಅವ್ರ ಬಾಯಿ ಒಳಗೆ ಹಾಕ್ತಿದೀವಿ, ಅಥವಾ ಯಾವುದೇ ಒಂದು ಪ್ರಾಣಿಯ ಹಲ್ಲನ್ನ ತಗೊಂಡು ಅದಕ್ಕೆ ನಾವು ಮನುಷ್ಯನ ಹಲ್ಲಿಗೆ ಒಂದು ಶೇಪ್ ಅನ್ನ ಕೊಟ್ಟು ಅವ್ರ ಬಾಯಲ್ಲಿ ಹಾಕ್ತಿದೀವಿ ಅಂತ ಒಂದು ತಪ್ಪು ಕಲ್ಪನೆ. ಇದೇ ಒಂದು ತಪ್ಪು ಕಲ್ಪನೆಯಿಂದ ಎಷ್ಟೋ ಜನ ಪಾಪ ಇನ್ನೂ ರಾಗಿ ಗಂಜಿ ಒಳಗೆ ಬದುಕ್ಬಿಟ್ಟಾರ, ಲಿಕ್ವಿಡ್ ಫುಡ್ ಒಳಗೆ ಬದುಕ್ಬಿಟ್ಟಾರ ಅವರು. ಜನರ ಮಾತಿಂದ ಮಾತು ಅವರು ವೈದ್ಯರು ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಅಂತ ಹೆದರಿಸಿ ಈ ರೀತಿಯಾದಂತಹ ಒಂದು ತಪ್ಪು ಕಲ್ಪನೆ ಅಥವಾ ಮೌಢ್ಯತೆಯನ್ನು ಅವ್ರ ತಲೆ ಒಳಗೆ ತುಂಬಿಬಿಡ.
1: ನೋಡಿದ್ರೆ ನೀವು ಆ ವ್ಯಕ್ತಿಯ ಹಲ್ಲಿನ ಆಕಾರಕ್ಕೆ ಅನುಗುಣವಾಗಿ ನೀವೇ ಅದನ್ನ ತಯಾರಿಸ್ತೀರಿ.
0: ಹೌದು, ಅದು ಎಲ್ಲ ಪ್ಯೂರ್ಲಿ ಲ್ಯಾಬ್ ಮೇಡ್ ಇರುತ್ತೆ.
1: ಹೌದು,
0: ಅಕ್ರಿಲಿಕ್ ಅಂತ ಒಂದು ಮೆಟೀರಿಯಲ್ ಬರುತ್ತೆ, ಆ ಮೆಟೀರಿಯಲ್ ಇಂದ ನಾವು ಮಾಡ್ತೀವಿ, ಅದು ಲ್ಯಾಬ್ ಗ್ರೋನ್ ಮೆಟೀರಿಯಲ್ ಅದು ಅಷ್ಟೇ. ಇದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸತ್ತ ಮನುಷ್ಯನ ಅಥವಾ ಯಾವುದೇ ಪ್ರಾಣಿಗಳ ಹಲ್ಲನ್ನು ನಿಮ್ಮ ಬಾಯಲ್ಲಿ ನಾವು ಹಾಕಲ್ಲ.
1: ಹೌದೌದು, ಈಗ ಕಣ್ಣು ಕಾಣದೇ ಇರೋರಿಗೆ ಅದು ಆ ಕಣ್ಣಿನ ದೃಷ್ಟಿ ಹೋಗಿರ್ತದೆ, ಅದು ಒಂಥರ ಮುಚ್ಚಿದಂಗಾದಾಗ ಆ ಜಾಗದಲ್ಲಿ ಇನ್ನೊಂದು ಕೃತಕ ಕಣ್ಣನ್ನ ಕೂರಿಸಿ ಅದು ನೋಡ್ಲಿಕ್ಕೆ ಅಂದವಾಗಿ ಕಾಣಿಸ್ಬೇಕು. ಅದು ಆಕ್ಚುಲಿ ದೃಷ್ಟಿ ಇರಲ್ಲ, ಬಟ್ ನೋಡ್ಲಿಕ್ಕೆ ಚಂದ ಇರಲಿ ಅಂತ ಹೇಳಿ ಅದನ್ನ ಹಾಕ್ಸಿದ್ದೆಲ್ಲ ನೋಡ್ತೀವಿ ನಾವು. ಆದ್ರೆ ದಂತದ್ದು ಹಂಗಲ್ಲ, ಅದು ಅವರಿಗಾಗಿನೇ ಎಕ್ಸ್ಕ್ಲೂಸಿವ್ಲಿ ಅವರಿಗಾಗಿ ತಯಾರು ಮಾಡಿರೋದ್ದು ಆಗತ್ತೆ, ಹಾಗೇನ ಅನ್ಕೋಬಾರ್ದು ಅಂತ ಹೇಳಿ.
0: ಇಲ್ಲಿ
1: ಸರ್
0: ಜನರ ಒಂದು ನಾನು ತಪ್ಪು ಕಲ್ಪನೆ ಅಂತ ಹೇಳಿಕನು ಬರಲ್ಲ, ಯಾಕಂತಂದ್ರೆ ಜನರದೊಂದು ಅದೊಂದು ಅನುಭವ. ಯಾಕಂತಂದ್ರೆ ಈಗ ನಿಮ್ಗೆ ಯಾರಾದ್ರೂ ನಿಮ್ಗೆ ಐ ಡೊನೇಟ್ ಮಾಡ್ತಾರೆ ಅಂತಂದ್ರೆ ಅದ ಡೆಡ್ ಬಾಡಿದ ಒಂದು ಐಸ್ ತಗೊಂತೀವಿ. ಸೊ ಹೀಗಾಗಿ ಅವರು ಏನಾರ ಹಲ್ಲ ಹಾಕೋಬೇಕು
1: ಬೇಕಾರ. ಹೌದಲ್ಲ, ಅಂದ್ರೆ ಈ ಕೃತಕವಾಗಿ ಯಾವ್ದೇ ಹಲ್ಲುಗಳನ್ನ ನೀವು ತಗೊಳ್ಳೋದಲ್ಲ ತಾನೆ.

0: ತಗೊಳ್ಳೋದಿಲ್ಲ,
1: ಅದನ್ನ ತಗೊಳಕ್ ಬರೋದೇ ಇಲ್ಲ. ಬಿಕಾಸ್ ಯಾರ್ಯಾರ್ದು ಅಲ್ಲಿರ್ತದೆ ಅಥವಾ ಅಷ್ಟು ಜಾಗ ಇದೆ ಅಂತಕೊಂಡು ಇರ್ಲಿ ನಡೀತದೆ ಅಂತಕೊಂಡು ಅಡ್ಜಸ್ಟ್ ಮಾಡಕ್ ಬರಲ್ಲ.
0: ಹೇಗೆ ಹುಟ್ಟಿನಾಗಿಂತ ಪ್ರತಿಯೊಬ್ಬರಿಗೂ ಫಿಂಗರ್ ಪ್ರಿಂಟ್ಸ್ ಬೇರೆ ಇರುತ್ತೆ, ಚರ್ಮದ ಬಣ್ಣ ಬೇರೆ ಇರುತ್ತೆ, ಒಂದು ಕೂದಲಿನ ಬಣ್ಣ ಬೇರೆ ಇರುತ್ತಲ್ಲ, ಅದೇ ರೀತಿ ಎಲ್ಲರ ಬಾಯಲ್ಲೂ ಹಲ್ಲುಗಳ ಒಂದು ಆಕಾರ ಕೂಡ ಬೇರೆ ಬೇರೆ
1: ಇರುತ್ತಲ್ಲ,
0: ಬೇರೆ ಬೇರೆ ಇರುತ್ತದೆ.
1: ಸೊ ಈ ಹಲ್ಲಿನ ಆಕಾರ ಅದು ಒಂಥರ ಈಗ ಫಿಂಗರ್ ಪ್ರಿಂಟ್ ಸಮ ಆದಂಗ ಐತಿ ಈಗ.
0: ಹೌದು ಹೌದು.
1: ಅದಕ್ಕಾಗಿ ಕೆಲವು ಪರೀಕ್ಷೆಗಳನ್ನ ಎಲ್ಲ ಮಾಡುವಾಗ ನಿಮ್ಮ ಪ್ರಾಮುಖ್ಯತೆ ಏನು ಅಲ್ಲಿ?
0: ಈಗ ಒಂದು ವಿಭಾಗನೂ ಇದೆ ಫೋರೆನ್ಸಿಕ್ ಒಡೆಂಟಾಲಜಿ ಅಂತ. ಈ ಒಂದು ಫೋರೆನ್ಸಿಕ್ ಒಡೆಂಟಾಲಜಿಯಲ್ಲಿ ಯಾವ ರೀತಿ ಅಂತಂದ್ರೆ, ಈಗ ಸಪೋಸ್ ಯಾರಾದ್ರೂ ರೇಪ್ ವಿಕ್ಟಿಮ್ಸ್ ಇರ್ತಾರಂತಂದ್ರೆ ಅವರ ಒಂದು ಮೈಯಲ್ಲಿ ಬೈಟ್ ಮಾರ್ಕ್ಸ್ ಇರುತ್ತೆ, ಅಕ್ಯೂಸ್ಡ್ ಇರುತ್ತಾರ ಅವ್ರೊಂದು ಬೈಟ್ ಮಾರ್ಕ್ಸ್ ಅದು ಇರುತ್ತೆ. ಆ ಬೈಟ್ ಮಾರ್ಕ್ಸ್ ಅನ್ನ ನಾವು ಫೋಟೋ ತಗೊಂಡು ಅದನ್ನ ಮತ್ತೆ ಕಂಪ್ಯೂಟರ್ ನಲ್ಲಿ ಹಾಕಿ ಅದನ್ನ ಯಾರು ಅಕ್ಯೂಸ್ಡ್ ಇರ್ತಾರೆ ಅವ್ರದೊಂದು ಅಚ್ಚೆ ತಗೊಂತೀವಿ ನಾವು. ಸೊ ಆ ಅಚ್ಚನ ಅದನ್ನೊಂದು ಮಾಡೆಲ್ ಆಗಿ ಪರಿವರ್ತಿಸಿ ಆ ಫೋಟೋನ ಮತ್ತೆ ಆ ಅಚ್ಚನ ಎರಡು ಕಂಪೇರ್ ಮಾಡಿ ಇಷ್ಟು ಪರ್ಸೆಂಟ್ ಮ್ಯಾಚ್ ಆಗ್ತಿದೆ, ಆ ಪರ್ಸೆಂಟೇಜ್ ವೈಸ್ ಪ್ರಕಾರ ಇವರೇ ಮಾಡಿರ್ಬೋದು ಅಂತ ಒಂದು ತೀರ್ಮಾನಕ್ಕೂ ಬರಬಹುದು ನಾವು.
1: ಓಕೆ ಓಕೆ. ಸೊ ಬಹಳ ಪ್ರಮುಖವಾದಂತಹದ್ದ ಒಂದು ಫೋರೆನ್ಸಿಕ್ ನಲ್ಲಿ ತುಂಬಾ ಒಂದು ಉತ್ತಮವಾದಂತಹ ಸಲಹೆ ನಿಮ್ಮಿಂದ ಗುಣ ಬರುತ್ತೆ, ಬಹಳ ಪ್ರಮುಖ ಪಾತ್ರ ವಹಿಸ್ತೀರಿ ನೀವು ಅಂತ ಹೇಳಿ. ಮತ್ತೆ ಏನು ತಪ್ಪು ಕಲ್ಪನೆಗಳು ಈ ವಿಚಾರವಾಗಿ ನಾವು ಚರ್ಚೆ ಮಾಡಬಹುದು?
0: ಮತ್ತು ಇನ್ನೊಂದು ವಿಭಾಗ ಬರುತ್ತೆ, ಚಿಕ್ಕ ಮಕ್ಕಳ ಒಂದು ಚಿಕಿತ್ಸೆ ವಿಭಾಗ, ಅದು ಪೀಡೋಡಾಂಟಿಕ್ಸ್ ಅಂತ ನಾವು ಕರಿತೇವೆ. ಇಲ್ಲಿ ಮಕ್ಕಳಿಗೆ ಬ್ಲೇಮ್ ಮಾಡಕ್ ಬರಲ್ಲ, ಯಾಕಂತಂದ್ರೆ ಅವರು
1: ಚಿಕ್ಕವರು,
0: ಅವರಿಗೆ ಹೆಲ್ತ್ ಆಗಿರ್ಲಿ ಹೆಲ್ತ್ ಕಾನ್ಷಿಯಸ್ ಆಗಿರ್ಲಿ ಅವರಷ್ಟಿರಲ್ಲ. ಸೊ ನಾವು ಇಲ್ಲಿ ಯಾರಿಗಾದ್ರೂ ನಿಜವಾಗ್ಲೂ ನಾವು ಜ್ಞಾನವಂತ ಕೊಡ್ಬೇಕಂತಂದ್ರೆ ಅದು ಮಕ್ಕಳಿನ ಪೋಷಕರಿಗೆ. ಆದ್ರೆ ಮಕ್ಕಳಿನ ಪೋಷಕರು ಯಾವ ರೀತಿ ಅವ್ರದ್ದು ಒಂದು ಮೆಂಟಾಲಿಟಿ ಇದೆ ಅಂತಂದ್ರೆ, ಮಾನಸಿಕತೆ ಇದೆ ಅಂತಂದ್ರೆ, ಯಾವಾಗ ತಮ್ಮ ಮಕ್ಕಳಲ್ಲಿ ಹಾಲು ಹಲ್ಲುಗಳು ಹುಳುಕಿಡಿರ್ತಾವ, ಹಾಲು ಹಲ್ಲುಗಳು ಕೆಟ್ಟಿರ್ತಾವ, ಅವರು ಒಂದು ಥಿಂಕಿಂಗ್ ಸ್ಟೈಲ್ ಹೆಂಗಿರ್ತಂದ್ರೆ ಹೇಗಿದ್ರು ಇದು ಹಾಲು
1: ಬೀಳುತ್ತೆ
0: ಆಮೇಲೆ ಶಾಶ್ವತಲ್ಲಿ ಬಂದ ಬರುತ್ತೆ. ಅದನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕಲ್ಲ, ಈಗ ಹಾಲಲ್ಲಿ ಹೋದ್ರೆ ಹೋಯ್ತು, ಬಟ್ ಆ ಮಗು ಏನು ಅನ್ಬಿಸಿದ್ ಅವ್ರಿಗೆ ಗೊತ್ತದು ಮೊದಲೇದು. ಆಮೇಲೆ ಈಗ ಹಾಲು ಈ ರೀತಿ ಕೆಟ್ಟದಾದ ನಂತರ ಅದೇ ಹಲ್ಲಿನ ಒಂದು ಇನ್ಫೆಕ್ಷನ್ ಒಸಡಿಗೆ ಹೋಗುತ್ತೆ, ಅದೇ ಒಸಡಿನ ಬುಡಭಾಗದಲ್ಲಿ ಶಾಶ್ವತಲ್ಲಿ ಕೂಡ
1: ಇರುತ್ತೆ, ಅದು ಕೆಡಬಹುದು, ಅದಕ್ಕೆ ಹಾನಿ ಆಗ್ಬಹುದು ಅಂತ ಚಿಕಿತ್ಸೆ ಕೊಡ್ಲೇಬೇಕಾಗತ್ತೆ. ಅದು ಬೀಳುತ್ತೆ ಬಿಡು ಅಂತ ಅನ್ನೋಂಗಿಲ್ಲ, ಆ ಪಾಪ ಮಗು ಹೇಳಕ್ ಆಗ್ತಿರಂಗಿಲ್ಲ, ನೋವು ನೋವನ್ನೊಂದು ಅಂತಿರ್ತದೆ, ಏ ಇರ್ಲಿ ಬಿಡು ಸುಮ್ಮನೆ ಇರು ಅದ ಸರಿಯಾಗತ್ತೆ ಬಿಡು, ಇನ್ನೊಂದು ಹಲ್ಲು ಬರ್ತಾ ಇದೆ ಹಂಗೇನಿಲ್ಲ ಸರಿಯಾಗತ್ತೆ ಬಿಡು ಅಂತ ಹೇಳ್ತಿರ್ತಾರೆ. ಸೊ ಚಿಕಿತ್ಸೆ ಅಗತ್ಯ ಇದೆ, ಅಲ್ಲಿ ಏನಾದ್ರೂ ತೊಂದರೆ ಇದ್ರೆ ಹಾಲುಗಲ್ಲಾದ್ರೂ ಚಿಂತೆ ಇಲ್ಲ, ನೋಡ್ಬೇಕಾಗತ್ತೆ. ಹಾಲುಗಲ್ಲ ಅಂದ್ರೆ ತೀರಾ ಹಾಲುಗಲ್ಲ ಅಂತಲ್ಲ, ಸ್ವಲ್ಪ ಮುಂದೆ ಈ ಒಂದು 5 ವರ್ಷದ ಮಕ್ಕಳಿಗೆ ಏನಾದ್ರು ಒಂದು ಸಮಸ್ಯೆ ಇದ್ದಾಗಲೂ ಕೂಡ ನೋಡ್ಬೇಕಾಗತ್ತೆ ಅಂತ. ಈಗ ಬಹಳ ಪ್ರಮುಖವಾಗಿ ಈ ಕಿವಿಯಿಂದ ಹುಳ ಬಂತು, ಹಲ್ಲೊಳಗ ಹುಳ ಇದ್ದಿದ್ದಕ್ಕೆ ಕಿವಿಯಿಂದ ತೆಗೆದ್ರು ಅಂತೇಳಿ, ಅದೊಂಥರ ಅದೇನು ಮೂಢನಂಬಿಕೆ ಅನ್ಬೇಕು ಆ ಜನ ಅದನ್ನು ಕೂಡ ಇನ್ನೂವರೆಗೂ ನಂಬಿಕೊಂಡು ಬೇರೆ ಬೇರೆ ಕೆಲವೊಂದು ಈ ನಾಟಿ ಔಷಧಿ ಎಲ್ಲ ಇದ್ದವ್ರ ಕಡೆ ಹೋಗ್ತಾರಲ್ಲ ಸರ್.
0: ಮುಖ್ಯವಾಗಿ ಈಗ ನೀವು ಹೇಳಿರುವಂತಹ ಇದೊಂದು ಸಮಸ್ಯೆ ಏನಿದೆ, ಇದನ್ನ ಸಮಸ್ಯೆ ಅದು ಹುಳುಕು ಹಲ್ಲು ವಿಭಾಗದ ಅಂಡರ್ ಬರುತ್ತೆ, ಅದು ಸಮಸ್ಯೆ ಎಂಡೋಡಾಂಟಿಕ್ಸ್ ಅಂತ ನಾವು ಕರಿತೀವಿ. ಹಲ್ಲಿನ ಒಂದು ಒಳಾಂಗಣ ರಚನೆ ಅದ್ರ ಜೊತೆ ಡೀಲ್ ಮಾಡುವಂತಹ ಡಿಪಾರ್ಟ್ಮೆಂಟ್ ಇದು, ಅದಕ್ಕೆ ಎಂಡೋಡಾಂಟಿಕ್ಸ್ ಅಂತ ನಾವು ಕರಿತೀವಿ. ಮುಖ್ಯವಾಗಿ ಹಲ್ಲಿನ ಒಂದು ನೀವು ಪದರ ಅಥವಾ ಭಾಗಗಳನ್ನ ನೋಡ್ಕೊಂತ ಹೋದ್ರೆ ಮೊದಲು ನಿಮಗೆ ಕಣ್ಣಿ ಕಾಣುವಂತಹ ಒಂದು ಭಾಗ ಅದಕ್ಕೆ ಎನಾಮಲ್ ಅಂತ ನಾವು ಕರಿತೀವಿ. ಅದರ ತಳಗಡೆ ಒಂದು ಡೆಂಟಿನ್ ಅಂತ ಒಂದು ಪದರ ಬರುತ್ತೆ, ಅದರ ತಳಗಡೆ ಸೂಕ್ಷ್ಮ ನಾಳಗಳ ಒಂದು ಗುಂಪು ಇರುತ್ತೆ, ಅದನ್ನ ನಾವು ಪಲ್ಪ್ ಅಂತ ಕರಿತೀವಿ. ನಿಜವಾಗ್ಲೂ ಹಲ್ಲಿಗೆ ಒಂದು ಸೆನ್ಸ್ ಅಂತ ಬರುವುದು ಅದೇ ಒಂದು ಸೂಕ್ಷ್ಮ ನಾಳದ ಗುಂಪಿನಿಂದ. ಯಾವಾಗ ಡೆಂಟಲ್ ಕಿರೀಸ್ ಅಥವಾ ಹಲ್ಲಿನ ಹುಳುಕು ಏನಿದೆ ಅದು ಎನಾಮಲ್ ಮತ್ತು ಡೆಂಟಿನ್ ಅನ್ನ ದಾಟಿ ಯಾವಾಗ ಪಲ್ಪಿಗೆ ತಲುಪುತ್ತಲ್ಲ ಅವಾಗ ನಿಮ್ಗೆ ನೋವು ಬರ್ಲಿಕ್ಕೆ ಶುರು ಆಗುತ್ತೆ.
1: ಓಕೆ, ಅಲ್ಲಿ ಏನ್ ಯಾವ ಕಾರಣಕ್ಕಾಗಿ ನೋವು ಬರುತ್ತೆ, ಅಲ್ಲಿ ಏನ್ ಹುಳ ಇರ್ತಾವ?
0: ಅಲ್ಲಿ ಹುಳ ಇರ್ತಾವೆ ಇಲ್ಲ ಅಂತ ನಂಗಿಲ್ಲ, ಬಟ್ ಅವು ಎಲ್ಲವೂ ಸೂಕ್ಷ್ಮ ದರ್ಶಕ, ಮೈಕ್ರೋಸ್ಕೋಪಿಕ್,
1: ಮೈಕ್ರೋಸ್ಕೋಪಿಕ್ ನಲ್ಲಿ ಕಂಡ್ರೆ ಮಾತ್ರ ಕಾಣುವಂತ ಹುಳ.
0: ಹೌದು.
1: ಓಕೆ,
0: ಈಗ ನಿಮಗೆ ಅದು ಕನ್ನಡಿಯಲ್ಲಿ ನಿಮ್ಮ ಹಲ್ಲುಗಳನ್ನ ನೀವು ನೋಡಿಕೊಂಡಾಗ ಅದು ನಿಮಗೆ ಕಪ್ಪಾಗಿ ಕಾಣಬಹುದು, ಬಟ್ ಅದು ಕಪ್ಪಾಗಿ ಕಾಣುವುದು ಅದು ಮಿನರಲೈಸ್ಡ್ ಹಲ್ಲಿದ್ದು, ಅದು ಹುಳದಿಂದ ಆಗಿರುವಂತ ಅದೊಂದು ಹಲ್ಲಿನ ಭಾಗ, ಅದು ಹೊರತಾಗಿ ನಿಮಗೆ ಯಾವುದೇ ರೀತಿಯಾದಂತ ಹುಳುಗಳು ಕಾಣ್ತಿರಲ್ಲ.
1: ಹುಳ ಅಲ್ಲದು ಅಂತ ಅರ್ಥ.
0: ನಾನು ಯಾವಾಗ ನನ್ನ ಪದವಿ ಓದುವಾಗ ನಾನು ಧಾರವಾಡದಲ್ಲಿದ್ದೆ, ಧಾರವಾಡದಿಂದ ಸರಿಸುಮಾರು ಒಂದು 10 ಕಿಲೋಮೀಟರ್ ದೂರದಲ್ಲಿ ಒಂದು ಗ್ರಾಮ ಇತ್ತು, ಅಲ್ಲಿ ನನಗೆ ಆ ಗ್ರಾಮದ ಬಗ್ಗೆ ಗೊತ್ತಿರಲಿಲ್ಲ. ಆದ್ರೂ ಕೂಡ ಅಲ್ಲಿ ಹೋಗಿರುವಂತಹ ಕೆಲವೊಂದು ರೋಗಿಗಳು ನನ್ನ ಬಳಿ ಬರ್ತಿದ್ರು. ನಾನು ನನ್ನ ರೋಗಿಗಳಿಗೆ ಕೇಳಿದೆ, ಅಲ್ಲಿ ಮೊದಲು ನೀವು ನಮ್ ಕಡೆ ಬರಲಿಲ್ಲ, ಆ ಗ್ರಾಮವನ್ನು ಅದಕ್ಕೆ ನೀವು ಪ್ರಿಫರ್ ಮಾಡಿದ್ರೆ ಅಲ್ಲಿ ಹೋಗ್ಲಿಕ್ಕೆ ಅಂತ
1: ಹೇಳಿದ್ರಿ.
0: ಅವ್ರೇನಂತಂದ್ರು, ಇಲ್ಲಿ ನೀವು ಬಂದ್ರೆ ನೀವು ಇಂಜೆಕ್ಷನ್ ತೋರಿಸ್ತೀರಿ, ಇಂಜೆಕ್ಷನ್ ಕೊಡಬಹುದು, ಇಂಥವೆಲ್ಲ ನಮಗೆ ತಪ್ಪು ಕಲ್ಪನೆಗಳದಾವ, ಇದೇ ಒಂದು ತಪ್ಪು ಕಲ್ಪನೆಗಳಿಂದ ನಾವು ಅಲ್ಲಿ ಹೋದ್ವಿ ಅಂತ ಅವ್ರು ಹಿಂಗ್ ಹೇಳ್ತಾರೆ. ಅಲ್ಲಿ ಹೋದ ನಂತರ ನೀವು ಏನ್ ಮಾಡಿಸ್ಕೊಂಡ್ರಿ, ಎಂತ ರೀತಿಯ ಚಿಕಿತ್ಸೆ ಕೊಟ್ಟರು ಅಂತ ಕೇಳಿದ್ಕೊಳ್ಳೆ. ಯಾವುದೋ ಒಂದು ಹಸಿರು ಬಣ್ಣದ ಒಂದು ಲೀಫ್ ಯಾವ್ದೋ ತಗೊಂತಾರ, ಎಲೆಯನ್ನು ತಗೊಂತಾರೆ, ತಗೊಂಡಾದ ನಂತರ ಅದನ್ನ ಅರದು ಅದರ ರಸ ತೆಗಿತಾರ, ಅವರು ರಸ ತೆಗೆದು ಕಿವಿಯಲ್ಲಿ ಹಾಕ್ತಾರ, ಅದನ್ನ ಕಿವಿಯಲ್ಲಿ ಹಾಕಿ 40 ನಿಮಿಷ ಹಾಗೆ ಅಲ್ಲಿ ಮಲ್ಗಲಿಕ್ಕೆ ಹೇಳ್ತಾರ ಅವರು. ಆಮೇಲೆ ಒಂದ್ ಸ್ವಲ್ಪ ಹೊತ್ತಾದ ನಂತರ ಅವ್ರಿಗೆ ಎಬ್ಬಿಸಿಕೊಂಡು ಕಿವಿಯಿಂದ ಒಂದ್ ಸ್ವಲ್ಪ ಏನೋ ಹಿಂಗ್ ಒಂದ್ ಸ್ವಲ್ಪ ಹಿಂಗ್ ಬಟ್ ಹಾಕಿದಂಗ್ ಮಾಡಿ ಹುಳುಗಳನ್ನ ತೋರಿಸ್ತಾರ, ಇವ ನೋಡ್ರಿ ನಿಮ್ ಹುಳುಗಳಂತ. ಲೈಕ್ ಲಿಟ್ರಲಿ ಅವು ಒಂಥರ ಹಿಂಗ ಜರ್ಮ್ಸ್ ಇದ್ದಂಗ ಇರ್ತಾವ್ರಿ, ಅವು
1: ದೊಡ್ಡ
0: ಹಿಂಗ್ ಜರ್ಮ್ಸ್, ಅವೆಲ್ಲ ಹಿಂಗ್ ಮೂವ್ ಆಗ್ತಿರ್ತಾವ. ಬಟ್ ನಾವು ಈಗ ಭಾರತದಲ್ಲಿ ಹೇಗಿದೆ ಅಂತಂದ್ರೆ, ಒಂದ್ ಸ್ವಲ್ಪ ಜನರು ಏನೇ ಹೇಳಿದ್ರು ನಂಬಲಿಕ್ಕೆ ಶುರು ಮಾಡ್ತಾರೆ, ಅದೊಂದು ದುರ
1: ಹುಳ ತೆಗೆದ್ರು ಅಂತ.

0: ಇಲ್ಲಿ ಮುಖ್ಯವಾಗಿ ನಾವು ಹುಳ ಅಂತಂದ ಕೂಡ ನಾವೇನು ಇಮ್ಯಾಜಿನ್ ಮಾಡ್ತೀವಿ ಅಂತಂದ್ರೆ ಒಂದು ಕಣ್ಣಿಗೆ ಕಾಣುವಂತ ಹುಳಗಳಂತ
1: ಹುಳ ಅಂದ್ಕೊಂಡಿರ್ತೀವಿ. ಬಟ್ ನೀವು ಹೇಳೋದು ಸೂಕ್ಷ್ಮ ದರ್ಶಕ ಯಂತ್ರದಲ್ಲಿ ಮಾತ್ರ ಕಾಣುವಂತ
0: ಹುಳಗಳು, ಅವೆಲ್ಲ ಮೈಕ್ರೋಸ್ಕೋಪಿಕ್ ಎಕ್ಸಾಮ್
1: ಕೊಡ್ತೀವಿ.
0: ಇಂತ ಒಂದು ಸಂದರ್ಭದಲ್ಲಿ ಹುಳ ತುರಿಸಿದ ಕೂಡ ಹುಳ ಬಂದ್ಬಿಟ್ಟು ಬಾಯಿ ಅಂತ ಹೊರಗೆ ಬಂದ್ಬಿಟ್ಟು
1: ಆವಾಗ ಈಗ ಆರಾಮಾಯ್ತು ನನಗೆ ಅಂತ ಹೇಳಿ ಏನಾರ ಅಂದ್ರೆ ಏನ್ ಕಾರಣ, ಯಾವ ದೃಷ್ಟಿಯಿಂದ ಅವ್ರು ಆರಾಮಾಗಿರ್ತಾರೆ? ಹಂಗಾರೆ
0: ಅದು ಪ್ಲಸಿಬೋ ಎಫೆಕ್ಟ್ ಅಂತ ನಾವು ಹೇಳ್ತೀವಿ. ಪ್ಲಸಿಬೋ ಎಫೆಕ್ಟ್ ಅಂತಂದ್ರೆ ಸಪೋಸ್ ಕೆಲವೊಬ್ರು ಮಾನಸಿಕವಾಗಿ ರೋಗಿಗಳು ಹೆಂಗಿರ್ತಾರೆ ಅಂತಂದ್ರೆ ಅವ್ರಿಗೆ ಏನೋ ಸಮಸ್ಯೆ ಇಲ್ಲ ಅಂದ್ರೆ ನಂಗೆ ಸಮಸ್ಯೆ ಆಗಿದೆ ಅಂತ ನಮ್ ಕಡೆ ಬರ್ತಿರ್ತಾರೆ. ಅವರಿಗೆ ನಾವು ಒತ್ತಾಯ ಪೂರ್ವಕವಾಗಿ ನಿಮಗೆ ಸಮಸ್ಯೆ ಆಗಿಲ್ಲ ಅಂತ ಹೇಳಿ ಕನ್ವಿನ್ಸ್
1: ಮಾಡ್ಕೊಂಡು
0: ಮಾತುಗಳಲ್ಲ. ಸೊ ಅವಾಗ ಏನು ನಂಗೆ ತಲೆ ನೋವಿಸ್ತಿದೆ ಅಂತ ಏನೋ ಬರ್ತಾರೆ, ನನಗೆ ಹೀಗಾಗ್ತಿದೆ ಅಂತ ಏನೋ ಒಂದು ಸಮಸ್ಯೆ ಇಟ್ಕೊಂಡು ಬರ್ತಾರೆ. ಅವ್ರಿಗೆ ಸಮಸ್ಯೆ ಇಲ್ಲ ಅಂತಂದ್ರು ನಾವು ಒಂದು ಟ್ಯಾಬ್ಲೆಟ್ ಕೊಡ್ತೀವಿ, ಅದು ಪ್ಲಸಿಬೋ ಎಫೆಕ್ಟ್ ಅಂತ ಕ್ರಿಯೇಟ್ ಮಾಡುತ್ತೆ. ಆ ಪೇಷಂಟ್ ಒಳಗೆ ಯಾವ ರೀತಿ ಒಂದು ಭಾವನೆ ಬರ್ತಂದ್ರೆ ನಾನು ಗುಳಿಗೆನ ತಗೊಂತಿದ್ದೀನಿ, ನಾನು ಡಾಕ್ಟರ್ ಬಳಿ ಹೋಗಿದ್ದೀನಿ ಅಂದ್ರೆ ನಾನು ಆರಾಮಾಗ್ತೀನಿ ಅದರಿಂದ.
1: ಅಷ್ಟೇ ಅಷ್ಟೇ, ಹೌದೌದು. ಈಗ ಎಷ್ಟೋ ಸಲ ವೈದ್ಯರ ಕಡೆ ಹೋಗ್ತಿದ್ದಂಗೆ ಆರಾಮಾಗ್ಬಿಡ್ತಾರೆ ಕೆಲವರು, ಇನ್ನೇನಪ್ಪ ಸುಮ್ ಸುಮ್ನೆ ಇಂಜೆಕ್ಷನ್ ಮಾಡಿಸಿದಂಗೆ ಅಂತ ಅಲ್ಲಿ ಹೋದ್ಮೇಲೆ ನಾನು ಭಾರಿ ಆರಾಮಿದ್ದೆ ಅಂತ ಹೇಳ್ತಾರೆ. ಆ ರೀತಿಯಾದಂತಹ ಒಂದು ಭಾವನೆ ಇರುತ್ತೆ. ಮತ್ತೆ ಈಗ ಹಳ್ಳಿ ಕಡೆಯವರೆಲ್ಲ ಒಂದು ಸಣ್ಣ ಪೇಟೆಗೆ ಹೋಗಿ ವೈದ್ಯರ ಕಡೆ ತೋರಿಸಿ ಬರುವಾಗ ಅಲ್ಲಿ ಇಡ್ಲಿ ಸಾಂಬಾರ್ ತಿಂದು ಬರ್ತಾರೆ. ಬರುವಾಗ ಹೋಗುವಾಗ ಏನು ತಿನ್ನಕ್ ಆಗ್ತಿರಂಗಿಲ್ಲ, ನಡೆಯಕ್ ಆಗ್ತಿರಂಗಿಲ್ಲ. ಅಷ್ಟು ಒಂದು ಕೂಡಲೇ ಕೆಲವು ನೋವು ನಿವಾರಕ ಔಷಧಿಗಳಿಗೂ ಕೂಡ ಅಲ್ಲಿ ಬಳಕೆ ಆಗಿರ್ತವೆ, ಅದನ್ನಂತೂ ಹೇಳ್ಬೋದು. ಹೀಗೆ ಅನೇಕ ತಪ್ಪು ಕಲ್ಪನೆಗಳು ಇವೆ ಅಥವಾ ತಪ್ಪು ಅಭಿಪ್ರಾಯಗಳು ಅಥವಾ ಯಾರೋ ಏನೋ ಸಲಹೆ ಕೊಟ್ಟರು ಅಂತ ಹೇಳಿ ಇರುತ್ತೆ. ಇನ್ನು ಏನಾದರೂ ಬಹಳ ಪ್ರಮುಖವಾಗಿ ನಮ್ಮ ಕೇಳುಗರಿಗೆ ಉಪಯೋಗ ಆಗುವಂತದ್ದು ಇದೆಯಾ ಸರ್ ಮತ್ತು ತಪ್ಪು ಕಲ್ಪನೆಗಳಲ್ಲಿ?
0: ಮುಖ್ಯವಾಗಿ ತಪ್ಪು ಕಲ್ಪನೆಗಳು ಅಥವಾ ಮೌಢ್ಯತೆಗಳ ವಿಚಾರವಾಗಿ ಇದನ್ನ ನಾನು ಹೇಳಬೇಕಂದ್ರೆ, ಇದನ್ನ ಬದಿಗಿಟ್ಟು ಭಾರತೀಯರು ಬಹುಸಂಖ್ಯಾತ ಭಾರತೀಯರು ಏನ್ ಮಾಡ್ತಾರೆ ಅಂತಂದ್ರೆ, ಯಾವುದೇ ಒಂದು ಚಿಕಿತ್ಸೆಯ ಸಂದರ್ಭದಲ್ಲಿ ಅವರು ಮುಖ್ಯವಾಗಿ ಮೂರು ಅಂಶಗಳನ್ನ ಅವ್ರು ತಲೆಯಲ್ಲಿ ಇಟ್ಟುಕೊಂತಾರೆ. ಆ ಚಿಕಿತ್ಸೆ ನೋವುರಹಿತವಾಗಿರಬೇಕು, ಆ ಚಿಕಿತ್ಸೆ ಶೀಘ್ರವಾಗಬೇಕು ಮತ್ತು ಅತಿ ಅಗ್ಗದ ಬೆಲೆಯಲ್ಲಿ
1: ಆಗಬೇಕು.
0: ಇವು ಮೂರನ್ನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅವರು ಟ್ರೀಟ್ಮೆಂಟ್ ಚಾಯ್ಸ್ ಆಫ್ ಟ್ರೀಟ್ಮೆಂಟ್ ಹೋಗ್ತಾರೆ ಅವರು.
1: ಅದೇ ಒಂದು 2 ರೂಪಾಯಿನೋ ಒಂದು ಉದ್ದಿನ ಕಡ್ಡಿ ಇಟ್ಟರು ಕೂಡ ನಮ್ಮ ಹುಳ ತೆಗೆದುಬಿಟ್ರು ಯಾರೋ ಒಬ್ಬರು ಅಂತ ಹೇಳಿ ಹೇಳ್ತಾರೆ. ಆದ್ರೆ ಹಂಗೆ ಯಾರು ಇರಲ್ಲ, ಅದು ಮುಂದೆ ಯಾವ್ದಾದ್ರೂ ರೂಪದಲ್ಲಿ ಅವರು ನಿಮ್ಮ ಕಡೆಯಿಂದ ಹಣ ಕಿತ್ತಿರ್ತಾರೆ.
0: ಬಟ್ ಕೆಲವೊಬ್ರು ವಾದ ಮಾಡೋರು ಇರ್ತಾರೆ, ನಾವು ಅವ್ರ ಕಡೆ ಹೋಗಿದೀವಲ್ಲ ಅವ್ರು ನಮ್ ಹುಳ ತೆಗೆದ್ರು ಹಲ್ ಒಳಗಿಂತ ಹಾಗೆ ಹೀಗೆ ಅಂತ. ಓಕೆ ಫೈನ್, ನಿಮಗೆ ಪ್ಲಸಿಬೋ ಎಫೆಕ್ಟ್ ಆಗೈತಿ, ಫೈನ್. ಲಾಜಿಕಲಿ ಹೇಳಬೇಕಂತಂದ್ರೆ, ನಿಮ್ಗೆ ಏನಾದ್ರು ಗಾಯ ಆಯ್ತು, ನೀವು ಹೋಗು ಮುಂದ ಗಾಯ ಆಗ್ತದೆ, ಗಾಯ ಆದ ನಂತರ ಅದು ನೀವು ಬಿದ್ದ ನಂತರ ರಕ್ತ ಬರಕ್ ಸ್ಟಾರ್ಟ್ ಆಗುತ್ತೆ. ಅದು ರಕ್ತ ಬರಕ್ ಸ್ಟಾರ್ಟ್ ಆದ್ರೆ ನೀವು ಡಾಕ್ಟರ್ ಬಳಿ ಹೋಗಿ ಇಲ್ಲಿ ಸುತ್ತಮುತ್ತ ಅನಸ್ತೇಷ್ಯ ತಗೊಂತೀರ, ನೋವಾಗಿ ಬರೋ ಅಂತ ಇಲ್ಲ, ಅದಕ್ಕೆ ನೀವು ಬ್ಯಾಂಡೇಜ್ ಕಟ್ಕೊಂತೀರ ನೀವು.
1: ಅಷ್ಟೇ,
0: ಅದೇ ರೀತಿ ಆಯ್ತು, ನಿಮ್ ಬಾಯಿ ಒಳಗಿಂತ ಹಳ್ಳಿ ಒಳಗಿಂತ ಹುಳ ತೆಗದ್ರಿ ಈಗ. ಬಟ್ ಹುಳ ಮಾಡಿರುವಂತ ಕ್ಯಾವಿಟಿ ಏನಿದೆ ಅದನ್ನ ತುಂಬವರು
1: ಸರಿ, ಅದು ಮಾಡಿದಂತ ಅನಾಹುತ ಅದು ತೆಗೆ ತುಂಬಬೇಕಲ್ಲ.
0: ಇಲ್ಲಾಂದ್ರೆ ಅಲ್ಲಿ ಫುಡ್ ಲಾಜ್ಮೆಂಟ್ ಆಗುತ್ತಲ್ಲ, ಹಲ್ ಮತ್ತೆ ಸಿಕ್ಕೊಳ್ಳೋದು
1: ಆಗತ್ತಲ್ಲ. ಸಾಮಾನ್ಯ ಒಂದ್ಸಲ ಹಲ್ ನೋವು ಅಂತಂದ ಹೇಳೋರು ನನಗೆ ಮುಂದೆ ಹಲ್ಲು ನೋವು ಬರಲಿಲ್ಲ ಅಂತ ಹೇಳಂಗಿಲ್ಲ. ಅದು ಏನೋ ನೀವು ಕೆಲವು ಗುಳಿಗೆ ಕೊಟ್ಟಿರ್ತೀರಿ, ಹುಳ ಸಾಯುವಂತಹ ಕೆಲವು ಮೆಡಿಸಿನ್ಸ್ ಇರ್ತವೆ, ಅದರಿಂದನೂ ಕೂಡ ಆರಾಮಾಗಿರ್ತದೆ. ಎಷ್ಟೋ ಸಲ ಕೆಲವು ಈ ಸಾಂಪ್ರದಾಯಿಕ ಭಾವನೆಗಳು ಹೆಂಗಿರ್ತಾವ ಅಂದ್ರೆ, ನಾನು ಈ ದೇವರಿಗೆ ಹೋದೆ, ಅಲ್ಲಿ ಎಲ್ಲೋ ಒಂದ್ ಕಡೆ ನಾನು ಬಲಿ ಕೊಟ್ಟೆ, ಅಲ್ಲಿ ಎಲ್ಲೋ ಪೂಜೆ ಮಾಡಿದೆ, ಅದಕ್ಕೆ ಆರಾಮಾಯ್ತು ಅಂತ ಹೇಳಿ ಹೇಳೋದು ನಿಜ ಹೌದು. ಬಟ್ ಅದೇ ಸಮಯದಲ್ಲಿ ಅವರು ಏನಾದ್ರೂ ಒಂದು ಟ್ರೀಟ್ಮೆಂಟ್ ಬೇರೆ ತಗೊಳ್ತಿರ್ತಾರೆ, ಆ ಟ್ರೀಟ್ಮೆಂಟ್ ಭಾಗ ಮರ್ತು ಬಿಡ್ತಾರೆ ಅವರು, ಇಲ್ಲಿ ಹೋಗಿದ್ದಕ್ಕೆ ಆರಾಮಾಯ್ತು ಅಂತ ಹೇಳಿ ಅದನ್ನೇ ಹೈಲೈಟ್ ಮಾಡ್ತಾರೆ. ಹಾಗಾಗಿ ಈ ಎಲ್ಲಾ ವಿಷಯದಲ್ಲಿ ನಮ್ಮ ದಂತದ ವಿಷಯದಲ್ಲಿ ಅಷ್ಟೇ ಅಂತಲ್ಲ, ಬೇರೆ ಎಲ್ಲಾ ವಿಚಾರಗಳಲ್ಲೂ ಕೂಡ ಕೇಳುವರು ಅಥವಾ ನಮ್ಮ ಈ ಕಾರ್ಯಕ್ರಮ ಕೇಳಿದ್ರೆ ಎಲ್ಲರೂ ಕೂಡ ಒಂದು ಅಭಿಪ್ರಾಯ ಇಟ್ಕೋಬೇಕು, ವೈದ್ಯರ ಬಳಿ ಹೋಗದೇನೆ ನಿಮ್ಗೆ ಯಾವತ್ತೂ ಒಳ್ಳೇದಾಗಕ್ಕೆ ಸಾಧ್ಯ ಇಲ್ಲ.
0: ನೋಡಿ, ದೈವದ ಮೇಲೆ ನಂಬಿಕೆ ಇರಬೇಕು, ಅದನ್ನ ನಾನು ಇರಬಾರ್ದಂತ ಹೇಳಿಕ್ ಸಾಧ್ಯನೇ ಇಲ್ಲ. ಅದು ಎಲ್ರಿಗೂ ಭಾವನಾತ್ಮಕವಾಗಿ ಅಂಟುಕೊಂಡಿರ್ತಾರ ದೈವದ ಪ್ರಕಾರ. ಬಟ್ ಹಂಗಂತ ನೀವು ಚಿಕಿತ್ಸೆನ ನೆಗ್ಲೆಕ್ಟ್ ಮಾಡಕ್ ಹೋಗಬಾರ್ದು,
1: ಮಾಡೋಂಗಿಲ್ಲ. ಜೊತೆ ಜೊತೆಗೆ ಹೋಗಬೇಕು ಅಂತ, ನಮ್ಮ ಭಾವನೆಗಳು ಮತ್ತು ನಮ್ಮ ಆಚರಣೆಗಳು ಎರಡೂ ಒಂದೇ ಆಗಬೇಕು. ಆದಷ್ಟು ಅದು ಎಲ್ಲರೂ ಒಪ್ಪುವಂತಹ ಆಚರಣೆಯನ್ನ ಮಾಡ್ಬೇಕು ನಾವು. ತುಂಬಾ ಧನ್ಯವಾದಗಳು ಡಾಕ್ಟರ್ ಆತ್ಮಾನಂದ ಗೌರೋಜಿ ಅವರೇ. ತಾವು ದಂತ ಚಿಕಿತ್ಸೆ ವಿಷಯವಾಗಿ ಜನರಲ್ಲಿ ಇದ್ದಂತಹ ಏನೇನು ತಪ್ಪು ಕಲ್ಪನೆಗಳು ಅಂತ ಹೇಳೋಣ ಸದ್ಯಕ್ಕೆ, ಅದು ಏನೋ ಒಂದು ತಪ್ಪು ವಿಚಾರ ಇರ್ತದೆ, ತಪ್ಪು ನಿರ್ಧಾರಗಳು ಇರ್ತವೆ, ತಪ್ಪು ಸಲಹೆಗಳನ್ನು ಅನುಸರಿಸ್ಬಿಡ್ತಾರೆ, ಏನೇನೋ ಆಗ್ತಿರ್ತದೆ, ಅದಕ್ಕೆ ಅದನ್ನೆಲ್ಲ ಮಾಡಬಾರ್ದು. ಈ ಆಧುನಿಕ ಯುಗದಲ್ಲಿ ಇಷ್ಟೆಲ್ಲ ನಾವು ಓದಿಯೂ ತಿಳಿದೂ ಕೂಡ ಸಾಕಷ್ಟು ವೈದ್ಯಕೀಯ ಅಭಿವೃದ್ಧಿ ಆಗಿಯೂ ಕೂಡ ನಾವು ಇದನ್ನು ನಂಬಬಾರ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋಣ. ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ.
2: ನಮಸ್ಕಾರ ಸರ್.

ದಂತ ಚಿಕಿತ್ಸೆಯಲ್ಲಿ ತಪ್ಪು ಕಲ್ಪನೆಗಳ ಕುರಿತಾಗಿ ಇದುವರೆಗೂ ತಜ್ಞ ವೈದ್ಯರಾದ ಡಾ ಆತ್ಮಾನಂದ ಗೌರೂಜಿ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದ್ರಿ. ಇವರೊಂದಿಗೆ ಜಾಂಬಣ್ಣ ಆಶಿಹಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ಕಾರ್ಯಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.
2: ಭಾರತಾಂಬೆ ನಿನ್ನ ಜನ್ಮದಿನ.
3: ಎಲ್ಲರ ಮನೆ ಮನಗಳಲ್ಲಿ ಹೆಮ್ಮೆಯಿಂದ ಹಾರಲಿ ತ್ರಿವರ್ಣ ಧ್ವಜ.
4: ಈ ಆಗಸ್ಟ್ 15 ಪ್ರತಿ ಮನೆಯ ಮೇಲೂ ರಾಷ್ಟ್ರಧ್ವಜ ರಾರಾಜಿಸಲಿ.
3: ದೇಶದ ವೈಭವದ ಹಿರಿಮೆ ನಮ್ಮದಾಗಲಿ. ನಮ್ಮ ರಾಷ್ಟ್ರಧ್ವಜ ನಮ್ಮ ಹೆಮ್ಮೆ.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
5: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ಭವ್ಯ ಎನ್.
6: ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ. ನಮಸ್ಕಾರ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಮಾಹಿತಿ ಮಾಡಿಕೊಳ್ಳೋಣ. ಅತಿವೃಷ್ಟಿ, ಅನಾವೃಷ್ಟಿ, ಅಕಾಲಿಕ ಮಳೆ ಮುಂತಾದ ಪ್ರಕೃತಿ ವಿಕೋಪಗಳು ಸೇರಿದಂತೆ ಹಲವಾರು ಕಾರಣಗಳಿಂದ ಬೆಳೆ ನಷ್ಟ ಉಂಟಾದಾಗ ರೈತನ ನೆರವಿಗೆ ಬರಲು ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು 2016-17 ಸಾಲಿನಿಂದ ಜಾರಿಗೆ ತಂದಿದೆ. ಈ ಯೋಜನೆಯು ಒಂದು ರಾಷ್ಟ್ರ ಒಂದು ಬೆಳೆ ಒಂದು ಪ್ರೀಮಿಯಂ ಎಂಬ ಧ್ಯೇಯವಾಕ್ಯದಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಭಾರತದ ರೈತರಿಗೆ ಕೈಗೆಟುಕುವ ಬೆಳೆ ವಿಮೆಯನ್ನ ಒದಗಿಸುವ ಗುರಿಯನ್ನ ಇದು ಹೊಂದಿದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಗುರಿಯು ದೇಶದಲ್ಲಿ ಒಟ್ಟು ಬಿತ್ತನೆ ಪ್ರದೇಶವನ್ನ ಒಳಗೊಳ್ಳುವ ಪ್ರಾಥಮಿಕ ಗಮನದೊಂದಿಗೆ ಭಾರತದಲ್ಲಿ ವಿಮೆಯನ್ನ ವಿಸ್ತರಿಸುವುದಾಗಿದೆ. PMFBY ಕೃಷಿ ವಲಯದಲ್ಲಿ ಸುಸ್ಥಿರ ಉತ್ಪಾದನೆಯನ್ನು ಬೆಂಬಲಿಸುವ ಗುರಿಯನ್ನ ಹೊಂದಿದೆ. ಬೆಳೆ ವೈಫಲ್ಯದಿಂದ ಉಂಟಾಗುವ ಆರ್ಥಿಕ ನಷ್ಟವನ್ನು ಕಡಿಮೆ ಮಾಡುವ ಮೂಲಕ ಇದು ರೈತರ ಆದಾಯವನ್ನು ಸ್ಥಿರಗೊಳಿಸಲು ಸಹಾಯ ಮಾಡುತ್ತದೆ. ಈ ಯೋಜನೆಯಡಿ ಸ್ಥಳ ನಿರ್ದಿಷ್ಟ ಪ್ರಕೃತಿ ವಿಕೋಪಗಳಾದ ಪ್ರವಾಹ, ಆಲಿಕಲ್ಲು ಮಳೆ, ಭೂಕುಸಿತ ಇವುಗಳಿಂದ ಬೆಳೆ ನಷ್ಟವಾದರೆ ವೈಯಕ್ತಿಕವಾಗಿ ಬೆಳೆ ನಷ್ಟ ನಿರ್ಧರಣೆ ಮಾಡುವುದು ಹಾಗೂ ಇತರೆ ಹವಾಮಾನ ವೈಪರೀತ್ಯಗಳಾದ ಅತಿವೃಷ್ಟಿ, ಅನಾವೃಷ್ಟಿ, ಕೀಟರೋಗ ಬಾಧೆ ಮುಂತಾದವುಗಳಿಂದ ಬೆಳೆ ನಷ್ಟ ಸಂಭವಿಸಿ ಗ್ರಾಮ ಪಂಚಾಯಿತಿ ಹೋಬಳಿ ಮಟ್ಟದಲ್ಲಿ ಬೆಳೆ ಕಟಾವು ಪ್ರಯೋಗಗಳಿಂದ ಬಂದಂತಹ ವಾಸ್ತವಿಕ ಇಳುವರಿ ಮಾಹಿತಿಯು ನಿಗದಿಪಡಿಸಲಾದ ಪ್ರಾರಂಭಿಕ ಇಳುವರಿಗಿಂತ ಕಡಿಮೆ ಇದ್ದರೆ ಇಳುವರಿ

ಕೊರತೆಗೆ ಅನುಗುಣವಾಗಿ ಹಾಗೂ ಗ್ರಾಮ ಪಂಚಾಯಿತಿ ಅಥವಾ ಹೋಬಳಿ ಮಟ್ಟದಲ್ಲಿ ಬೆಳೆ ವಿಮೆ ಮಾಡಿಸಿದ ರೈತರಿಗೆ ಬೆಳೆ ವಿಮಾ ನಷ್ಟ ಪರಿಹಾರ ನೀಡುವ ಮೂಲಕ ಭದ್ರತೆ ಒದಗಿಸುವುದು ಈ ಬೆಳೆ ವಿಮೆಯ ಯೋಜನೆಯ ಉದ್ದೇಶವಾಗಿದೆ. ಈ ಯೋಜನೆಯು ಬೆಳೆ ಸಾಲ ಪಡೆದ ಹಾಗೂ ಪಡೆಯದ ರೈತರಿಗೆ ಈ ಯೋಜನೆಯಡಿ ನೋಂದಣಿ ಮಾಡಿಕೊಳ್ಳುವುದು ಐಚ್ಛಿಕವಾಗಿರುತ್ತದೆ. ಮುಂಗಾರು ಹಂಗಾಮಿನಲ್ಲಿ ಒಟ್ಟು 36 ನೀರಾವರಿ ಮತ್ತು ಮಳೆಯಾಶ್ರಿತದ ವಿವಿಧ ಆಹಾರ ಮತ್ತು ಎಣ್ಣೆಕಾಳು ಬೆಳೆಗಳು ಹಾಗೂ ವಾರ್ಷಿಕ ವಾಣಿಜ್ಯ ಮತ್ತು ತೋಟಗಾರಿಕಾ ಬೆಳೆಗಳನ್ನು ಎಲ್ಲಾ ಜಿಲ್ಲೆಗಳಲ್ಲಿ ಅಧಿಸೂಚಿಸಲಾಗಿದೆ. ಮುಂಗಾರು ಬೆಳೆಗಳಿಗೆ ಏಪ್ರಿಲ್ನಿಂದ ಆಗಸ್ಟ್ ವರೆಗೆ ಬೆಳೆ ವಿಮೆಗೆ ನೋಂದಣಿ ಪ್ರಕ್ರಿಯೆ ಇರುತ್ತದೆ. ರೈತರು ಮುಂಗಾರು ಹಂಗಾಮಿನ ಆಹಾರ ಮತ್ತು ಎಣ್ಣೆಕಾಳು ಬೆಳೆಗಳಿಗೆ ವಿಮಾ ಮೊತ್ತದ 2% ಹಾಗೂ ವಾರ್ಷಿಕ ವಾಣಿಜ್ಯ ಮತ್ತು ತೋಟಗಾರಿಕಾ ಬೆಳೆಗಳಿಗೆ ವಿಮಾ ಮೊತ್ತದ 5% ವಿಮಾ ಕಂತನ್ನ ಪಾವತಿಸಬೇಕಾಗುತ್ತದೆ. ಈ ಯೋಜನೆಯ ವ್ಯಾಪ್ತಿಯನ್ನ ನೋಡೋದಾದ್ರೆ ತಡೆಗಟ್ಟಲಾದ ಬಿತ್ತನೆ ನಾಟಿ ಅಪಾಯ ಅಂದ್ರೆ ವಿಮಾ ಘಟಕದಲ್ಲಿ ಅಧಿಸೂಚಿತ ಬೆಳೆ ಪ್ರದೇಶದ 75% ಹೆಚ್ಚು ಭಾಗ ಬಿತ್ತನೆಯಾಗದೆ ಉಳಿದಿದ್ದರೆ ಅಥವಾ ಮಳೆಯ ಕೊರತೆ ಅಥವಾ ಪ್ರತಿಕೂಲ ಕಾಲೋಚಿತ ಪರಿಸ್ಥಿತಿಗಳಿಂತಹ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳಿಂದಾಗಿ ಬಿತ್ತನೆ ಅವಧಿಯಲ್ಲಿ ಮೊಳಕೆಯೊಡೆಯುವಿಕೆ ವಿಫಲವಾದರೆ ರೈತರು ಬಿತ್ತನೆ ವೈಫಲ್ಯದ ಅಪಾಯವನ್ನ ತಡೆಗಟ್ಟಲು ಅರ್ಹರಾಗಿರುತ್ತಾರೆ. ಈ ವಿಮೆಯಡಿಯಲ್ಲಿ ವಿಮೆ ಮಾಡಲಾದ ರೈತರಿಗೆ ಒಟ್ಟು ಮೊತ್ತದ ಪಾವತಿಯು ವಿಮಾ ಮೊತ್ತದ 25% ಆಗಿರುತ್ತದೆ ಮತ್ತು ವಿಮಾ ರಕ್ಷಣೆಯನ್ನ ಕೊನೆಗೊಳಿಸಲಾಗುತ್ತದೆ. ಇನ್ನು ಮಧ್ಯ ಋತುವಿನ ಪ್ರತಿಕೂಲತೆ ಅಂದರೆ ಬೆಳೆ ಋತುವಿನಲ್ಲಿ ಪ್ರತಿಕೂಲ ಕಾಲೋಚಿತ ಪರಿಸ್ಥಿತಿಗಳಾದ ಪ್ರವಾಹ, ದೀರ್ಘಕಾಲದ ಬರಗಾಲ ಮತ್ತು ತೀವ್ರ ಬರ ಇತ್ಯಾದಿಗಳ ಸಂದರ್ಭದಲ್ಲಿ ನಷ್ಟ. ಈ ಋತುವಿನಲ್ಲಿ ನಿರೀಕ್ಷಿತ ಇಳುವರಿ ಸಾಮಾನ್ಯ ಇಳುವರಿಯ 50% ಕಡಿಮೆ ಇರುವ ಸಾಧ್ಯತೆ ಇದೆ. ಈ ವಿಮೆಯ ಅಡಿಯಲ್ಲಿ ವಿಮೆ ಮಾಡಿಸಿದ ರೈತರಿಗೆ ಪಾವತಿಯು ಸಂಭವನೀಯ ಕ್ಲೇಮ್ಗಳ 25% ಆಗಿರುತ್ತದೆ. ಇದು ಅಂತಿಮ ಕ್ಲೇಮ್ಗಳ ವಿರುದ್ಧ ಹೊಂದಾಣಿಕೆಗೆ ಒಳಪಟ್ಟಿರುತ್ತದೆ. ಇನ್ನು ಕೊಯ್ಲಿನ ನಂತರದ ನಷ್ಟಗಳು ಅಂದರೆ ಕೊಯ್ಲು ಮಾಡಿದ ನಂತರ ಕತ್ತರಿಸಿ ಹರಡಿದ ಅಥವಾ ಸಣ್ಣ ಕಟ್ಟುಗಳಲ್ಲಿ ಒಣಗಿಸಬೇಕಾದ ಬೆಳೆಗಳಿಗೆ ಆಲಿಕಲ್ಲು ಮಳೆ, ಚಂಡಮಾರುತ ಮಳೆ ಮತ್ತು ಅಕಾಲಿಕ ಮಳೆಯ ನಿರ್ದಿಷ್ಟ ಅಪಾಯಗಳ ವಿರುದ್ಧ ಕೊಯ್ಲು ಮಾಡಿದ ನಂತರ ಗರಿಷ್ಠ 2 ವಾರಗಳು ಅಂದರೆ 14 ದಿನಗಳ ಅವಧಿಯವರೆಗೆ ಮಾತ್ರ ವಿಮಾ ರಕ್ಷಣೆ ಲಭ್ಯವಿದೆ. ಇನ್ನು ಸ್ಥಳೀಯ ವಿಪತ್ತುಗಳು ಅಂದರೆ ಅಧಿಸೂಚಿತ ಪ್ರದೇಶದಲ್ಲಿನ ಪ್ರತ್ಯೇಕ ಜಮೀನುಗಳ ಮೇಲೆ ಪರಿಣಾಮ ಬೀರುವ ಮಿಂಚಿನಿಂದಾಗಿ ಆಲಿಕಲ್ಲು ಮಳೆ, ಭೂಕುಸಿತ, ಪ್ರವಾಹ, ಮೋಡ ಸಿಡಿಲು ಮತ್ತು ನೈಸರ್ಗಿಕ ಬೆಂಕಿಯಂತಹ ಗುರುತಿಸಲಾದ ಸ್ಥಳೀಯ ಅಪಾಯಗಳಿಂದ ಅಧಿಸೂಚಿತ ವಿಮೆ ಮಾಡಿಸಿದ ಬೆಳೆಗಳಿಗೆ ಉಂಟಾಗುವ ನಷ್ಟ. ಬೆಳೆ ವಿಮೆ ನೋಂದಣಿಯನ್ನ ರೈತರು ಬ್ಯಾಂಕುಗಳು, ಗ್ರಾಮವನ್ ಕೇಂದ್ರಗಳು, ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಮಾಡಿಸಬಹುದು. ರೈತರು ಈ ಯೋಜನೆಯಡಿ ಭಾಗವಹಿಸಲು ಅರ್ಜಿಯೊಂದಿಗೆ ಭೂಮಿ ಹೊಂದಿರುವುದಕ್ಕೆ ದಾಖಲಾತಿಗಳಾದ ಪಹಣಿ, ಬ್ಯಾಂಕ್ ಖಾತೆ ಪುಸ್ತಕ, ಆಧಾರ್ ಸಂಖ್ಯೆ ಮತ್ತು FIDಯನ್ನ ನೀಡಿ ನೋಂದಾಯಿಸಿಕೊಳ್ಳಬಹುದಾಗಿದೆ. 2023 ಮುಂಗಾರು ಹಂಗಾಮಿನಿಂದ ಬೆಳೆ ವಿಮೆ ನೋಂದಣಿಗಾಗಿ ರೈತರಿಗೆ ಫ್ರೂಟ್ ಐಡಿ ಹೊಂದುವುದು ಕಡ್ಡಾಯ ಮಾಡಲಾಗಿದೆ. ಫ್ರೂಟ್ಸ್ ತಂತ್ರಾಂಶದಲ್ಲಿ ದಾಖಲಾದ ಸರ್ವೆ ನಂಬರ್ಗಳಿಗೆ ಮಾತ್ರ ಬೆಳೆ ವಿಮೆಯಡಿ ನೋಂದಣಿ ಮಾಡಲು ಅವಕಾಶವಿರುತ್ತದೆ ಹಾಗೂ ಯಾವುದೇ ಮಾರ್ಪಾಡು ಅಂದರೆ ಸರ್ವೆ ನಂಬರ್ ಸೇರ್ಪಡೆ ಮಾಡಲು ಅಥವಾ ಕೈಬಿಡಲು ಸಹ ಫ್ರೂಟ್ಸ್ ತಂತ್ರಾಂಶದ ಮೂಲಕವೇ ಮಾಡಿಕೊಳ್ಳಲು ಅವಕಾಶವಿರುತ್ತದೆ. ಇದಕ್ಕಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ತೋಟಗಾರಿಕಾ ಇಲಾಖೆಗಳಿಗೆ ಸಂಪರ್ಕಿಸಬಹುದು. ಜಂಟಿ ಖಾತೆದಾರರು ಫ್ರೂಟ್ಸ್ ತಂತ್ರಾಂಶದಲ್ಲಿ ದಾಖಲಾದ ವಿಸ್ತೀರ್ಣಕ್ಕೆ ಅನುಗುಣವಾಗಿ ಬೆಳೆ ವಿಮೆ ನೋಂದಣಿ ಮಾಡಲು ಅವಕಾಶವಿರುತ್ತದೆ. ಬೆಳೆ ವಿಮೆ ನೋಂದಣಿ ಸಮಯದಲ್ಲಿ ರೈತ ಮೃತ ಹೊಂದಿದಲ್ಲಿ ಯಾವುದೇ ಕಾರಣಕ್ಕೂ ಮೃತಪಟ್ಟ ರೈತರ ಹೆಸರಿನಲ್ಲಿ ನೋಂದಣಿ ಮಾಡಬಾರದು. ಮೃತ ಹೊಂದಿದ ರೈತರ ವಾರಸುದಾರರು ಇದಕ್ಕಾಗಿ ಫ್ರೂಟ್ಸ್ ಐಡಿಯಲ್ಲಿ ಸೂಕ್ತ ಮಾರ್ಪಾಡನ್ನು ನೋಂದಣಿಗೂ ಮುಂಚಿತವಾಗಿ ಮಾಡಿಸಿಕೊಂಡಲ್ಲಿ ನೋಂದಣಿ ಮಾಡಿಸಲು ಅನುಕೂಲವಾಗುತ್ತದೆ ಹಾಗೂ ಅರ್ಹ ವಿಮಾ ಪರಿಹಾರ ಮೊತ್ತದ ಇತ್ಯರ್ಥವೂ ಕೂಡ ವಾರಸುದಾರರ ಖಾತೆಗೆ ಸುಲಭವಾಗಿ ಜಮೆಯಾಗುತ್ತದೆ. ರೈತರು ನೋಂದಣಿಯ ಸಮಯದಲ್ಲಿ ವಹಿಸಿದಷ್ಟು ಜಾಗೃತಿಯನ್ನ ಅರ್ಹ ಬೆಳೆ ವಿಮೆ ಪರಿಹಾರ ಮೊತ್ತ ಪಡೆಯಲು ಸಹ ಮುತುವರ್ಜಿ ವಹಿಸಬೇಕು. ಅಂದರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಫಲಾನುಭವಿಗಳು ಶೀಘ್ರವಾಗಿ ಪರಿಹಾರ ಪಡೆಯಲು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ನೋಂದಾಯಿಸಿದ ರೈತರು ಅರ್ಹ ಬೆಳೆ ವಿಮೆ ಪರಿಹಾರ ಮೊತ್ತ ಪಡೆಯಲು ನೋಂದಣಿಯ ಸಮಯದಲ್ಲಿ ವಹಿಸಿದಷ್ಟು ಜಾಗೃತಿಯನ್ನ ಅರ್ಹ ಬೆಳೆ ವಿಮೆ ಪರಿಹಾರ ಮೊತ್ತ ಪಡೆಯುವಲ್ಲಿಯೂ ಸಹ ಮುತುವರ್ಜಿ ವಹಿಸಬೇಕು. ರೈತರು ತಮ್ಮ ಪ್ರಸ್ತಾವನೆಯ ಕುರಿತು ತಿಳಿಯಲು ಸಂರಕ್ಷಣೆ ತಂತ್ರಾಂಶ

0: ದಲ್ಲಿ ವರ್ಷ ಮತ್ತು ಹಂಗಾಮಿನಲ್ಲಿ ಚೆಕ್ ಸ್ಟೇಟಸ್ನಲ್ಲಿ ನೋಡಿ ತಿಳಿಯಬಹುದು. ಅದರಲ್ಲಿ ನಿಮ್ಮ ಪ್ರಸ್ತಾವನೆಯು ಎಂಪಿಸಿಐ ಸೀಡಿಂಗ್ ಫೇಲ್ಯೂರ್ ಎಂದು ತೋರಿಸಿದಲ್ಲಿ ಕೂಡಲೇ ಅಗತ್ಯ ದಾಖಲಾತಿಗಳೊಂದಿಗೆ ಬ್ಯಾಂಕ್ಗೆ ಹೋಗಿ ಆಧಾರ್ ಲಿಂಕ್, ಆಧಾರ್ ಸೀಡಿಂಗ್, ಆಧಾರ್ ಆಕ್ಟಿವ್, ಅಕೌಂಟ್ ಆಕ್ಟಿವ್ ಮಾಡಿಸಬೇಕು.
1: ಇದುವರೆಗೆ ಕೇಳಿದಿರಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ

0: ಹಲೋ
1: ಬ್ರೋ, ಆಮೇಲೆ ಕಾಲ್ ಮಾಡ್ತೀನೋ, ಬಾಸ್ ಇದಾರೆ, ಮತ್ತೆ ಕಾಲ್ ಮಾಡ್ತೀನಿ.
0: ಒಂದ್ ಸೆಕೆಂಡ್.
1: ಹಾ ಹಾ ಹಾ, ಆಮೇಲೆ ಆಮೇಲೆ.
2: ಹಲೋ
0: ಹಲೋ,
2: ಓ ನೀನೇನು? ಏ ಅರ್ಜೆಂಟ್ ಮೀಟಿಂಗ್ ಹೋಗ್ತಿದ್ದೀನಿ ಕಣೋ, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ಲಾ?
0: ಹಲೋ,
2: ನಿನ್ ಮೆಸೇಜ್ ನೋಡ್ದೆ, ಏನ ವಿಷಯ?
0: ಸ್ವಲ್ಪ ಮಾತಾಡಬೇಕಿತ್ತು.
2: ನೋಡು, ಈಗ ಬಿಜಿ ಇದ್ದೀನಿ. ಎಲ್ಲ ಓಕೆನಾ?
0: ಎಲ್ಲ ಓಕೆ.
2: ಮತ್ತೆ ಮೆಸೇಜ್ ಮಾಡ್ತೀನಿ.
0: ಅಮ್ಮ, ನಾನೊಂದು ವಿಷಯ ಹೇಳ್ಬೇಕಿತ್ತು.
3: ನಿಂದ್ ಯಾವಾಗ್ಲೂ ಇದ್ದದೆ, ಸುಮ್ನೆ ತಿನ್ನಪ್ಪ.
0: ನಂಗೆ ಸ್ವೇ ಇಲ್ಲ.
4: ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ಈಗ ಲಭ್ಯವಿಲ್ಲ. ನೀವು ಕರೆ ಮಾಡುತ್ತಿರುವ ಸಂಖ್ಯೆಗೆ ಎಲ್ಲಾ ಸೇವೆಗಳನ್ನು ಶಾಶ್ವತವಾಗಿ ನಿಲ್ಲಿಸಲಾಗಿದೆ.
5: ಅವ ಕಾಲ್ ಮಾಡಕ್ಕೂ ಆಗ್ಲಿಲ್ಲ, ಮೆಸೇಜ್ ಮಾಡಕ್ಕೂ ಆಗ್ಲಿಲ್ಲ. ಛೇ,
6: ಅವತ್ತು ಅವನು ಕಾಲ್ ಮಾಡಿದಾಗ ನಾನ್ ಮಾತಾಡ್ಬೇಕಿತ್ತು.
7: ಸಹಾನುಭೂತಿ, ಸಮಯ ಪ್ರಜ್ಞೆ, ಸ್ಪಂದನೆ, ಬದುಕಿಗೊಂದು ಅಮೂಲ್ಯ ಅವಕಾಶ.
8: ಆಕಾಶವಾಣಿ, ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
9: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಸಂಸತ್ತಿನಲ್ಲಿ ವಿಪಕ್ಷಗಳಿಂದ ಮುಂದುವರಿದ ಗದ್ದಲ, ಉಭಯ ಸದನಗಳ ಕಲಾಪ 2:00 ಮುಂದೂಡಿಕೆ. ಪ್ರತಿಪಕ್ಷಗಳ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲು ಸಿದ್ಧ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ರಾಷ್ಟದ ಅಸ್ಮಿತೆಯನ್ನು ಬಲಪಡಿಸುವಲ್ಲಿ ರಾಷ್ಟೀಯ ಗೀತೆ ವಂದೇ ಮಾತರಂ ಪ್ರಮುಖ ಪಾತ್ರ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಕೈಮಗ್ಗ ಕ್ಷೇತ್ರದಲ್ಲಿ ನಾವೀನ್ಯತೆ, ಆಧುನಿಕ ತಂತ್ರಜ್ಞಾನಕ್ಕೆ ಆದ್ಯತೆ ನೀಡುವಂತೆ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಕರೆ. ಹಾಗೂ ಸಿಂಕ್ ಫೀಲ್ಡ್ ಕಪ್ ಚೆಸ್ ಟೂರ್ನಿ, ಉಜ್ಬೇಕಿಸ್ತಾನದ ಸಿಂದರೋ ವಿರುದ್ದ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ್ಗೆ ಗೆಲುವು. ವಾರ್ತೆಗಳ ವಿವರ. ಸಂಸತ್ತಿನ ಉಭಯ ಸದನಗಳಲ್ಲಿ ಇಂದು ಕೂಡ ವಿಪಕ್ಷಗಳ ತೀವ್ರ ಗದ್ದಲ ಹಾಗೂ ಮಾತಿನ ಚಕಮಕಿ ನಡೆದಿದ್ದು, ಕಲಾಪಗಳನ್ನು 2:00 ಮುಂದೂಡಲಾಗಿದೆ. ನೀಟ್ ಪ್ರತಿಭಟನಾಕಾರರ ಮೇಲಿನ ಪೊಲೀಸ್ ಕ್ರಮದ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸದನಕ್ಕೆ ಆಗಮಿಸಿ ಸ್ಪಷ್ಟತೆ ನೀಡಬೇಕೆಂದು ಆಗ್ರಹಿಸಿ ಲೋಕಸಭೆಯಲ್ಲಿ ವಿಪಕ್ಷಗಳ ಸಂಸದರು ನಿರಂತರ ಘೋಷಣೆ ಕೂಗಿದರು. ಗೃಹ ಸಚಿವರು ವಿಸ್ತೃತ ಚರ್ಚೆಗೆ ಸಿದ್ದರಿದ್ದಾರೆ ಎಂದು ಸರ್ಕಾರ ತಿಳಿಸಿದರೂ, ಗದ್ದಲ ಶಮನವಾಗದ ಹಿನ್ನೆಲೆಯಲ್ಲಿ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಕಲಾಪವನ್ನು 1:00 ಮುಂದೂಡಿದರು. ಇದಕ್ಕೂ ಮುನ್ನ ಲೋಕಸಭೆಯಲ್ಲಿ ರಾಷ್ಟೀಯ ಸಹಕಾರ ಅಭಿವೃದ್ದಿ ನಿಗಮ ತಿದ್ದುಪಡಿ ವಿಧೇಯಕ 2026 ಹಾಗೂ ಕೇರಳ ರಾಜ್ಯದ ಹೆಸರನ್ನು ಕೇರಳಂ ಎಂದು ಬದಲಾಯಿಸುವ ವಿಧೇಯಕಗಳನ್ನು ಧ್ವನಿಮತದ ಮೂಲಕ ಅಂಗೀಕರಿಸಲಾಯಿತು. ಮತ್ತೊಂದೆಡೆ ರಾಜ್ಯಸಭೆಯಲ್ಲಿ ಸಿಪಿಐಎಂ ಸಂಸದ ಜಾನ್ ಬ್ರಿಟಾಸ್ ಅವರ ವಿರುದ್ದ ಮಹಿಳಾ ಸದಸ್ಯೆಯೊಬ್ಬರು ನೀಡಿದ್ದಾರೆನ್ನಲಾದ ಆಕ್ಷೇಪಾರ್ಹ ಹೇಳಿಕೆ ಭಾರೀ ಗದ್ದಲಕ್ಕೆ ಕಾರಣವಾಯಿತು. ಈ ಮಾತು ತಮ್ಮ ಸಂಸ್ಕೃತಿಗೆ ಎಸಗಿದ ಅಪಮಾನ ಎಂದು ಬ್ರಿಟಾಸ್ ಕಳವಳ ವ್ಯಕ್ತಪಡಿಸಿದರು. ಪ್ರತಿಯೊಬ್ಬ ಸದಸ್ಯರ ಸಂಸ್ಕೃತಿ ಮತ್ತು ಗೌರವವನ್ನು ಕಾಯ್ದುಕೊಳ್ಳುವುದು ಮುಖ್ಯವಾಗಿದ್ದು, ಆಕ್ಷೇಪಾರ್ಹ ಹೇಳಿಕೆ ಕುರಿತು ಚರ್ಚಿಸಲು ಸಂಬಂಧಪಟ್ಟವರನ್ನು ತಮ್ಮ ಕೊಠಡಿಗೆ ಕರೆಯಿಸುವುದಾಗಿ ಸಭಾಪತಿ ಸಿಪಿ ರಾಧಾಕೃಷ್ಣನ್ ತಿಳಿಸಿದರು. ಆದರೂ ಎರಡೂ ಕಡೆಗಳಿಂದ ಗದ್ದಲ ಮುಂದುವರೆದಿದ್ದರಿಂದ ರಾಜ್ಯಸಭೆ ಕಲಾಪವನ್ನು 2:00 ಮುಂದೂಡಲಾಯಿತು. ಕಲಾಪ ಮುಂದೂಡಿಕೆಗೂ ಮುನ್ನ ಶಿಕ್ಷಣ, ಹಣಕಾಸು ಹಾಗೂ ರೈಲ್ವೆ ಸೇರಿದಂತೆ ವಿವಿಧ ಸಚಿವಾಲಯಗಳ ಪ್ರಮುಖ ವರದಿಗಳು ಮತ್ತು ಸಿಎಜಿ ವರದಿಗಳನ್ನು ಸದನದ ಮುಂದಿಡಲಾಯಿತು. ವಿದ್ಯಾರ್ಥಿಗಳ ಸಮಸ್ಯೆ ಸೇರಿದಂತೆ ಯಾವುದೇ ವಿಷಯದ ಕುರಿತು ಚರ್ಚೆ ನಡೆಸಲು ಹಾಗೂ ಸಂಸತ್ ಸದಸ್ಯರು ಎತ್ತುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲು ಕೇಂದ್ರ ಸರ್ಕಾರ ಸಂಪೂರ್ಣ ಸಿದ್ದವಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಸಂಸತ್ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಸರ್ಕಾರ ಎಲ್ಲ ವಿಷಯಗಳ ಕುರಿತು ಚರ್ಚೆಗೆ ಸಿದ್ದವಾಗಿದೆ. ಈ ವಿಷಯದ ಕುರಿತು ಚರ್ಚೆ ನಡೆಸಲು ಪ್ರತಿಪಕ್ಷಗಳು 2:00 ಸಭಾಧ್ಯಕ್ಷರಿಗೆ ನೋಟಿಸ್ ಸಲ್ಲಿಸಬಹುದು. ಇದರಿಂದ ಇಂದು 3:00 ಚರ್ಚೆ ಆರಂಭಿಸಬಹುದು ಎಂದು ಹೇಳಿದ್ದಾರೆ. ಚರ್ಚೆ ಆರಂಭವಾದರೆ ತಾವು ಸದನದಲ್ಲೇ ಕುಳಿತು ಪ್ರತಿಯೊಬ್ಬ ಸದಸ್ಯರ ಮಾತನ್ನು ಆಲಿಸುವುದಾಗಿ ತಿಳಿಸಿದ ಅವರು, ಚರ್ಚೆ ಪೂರ್ಣಗೊಂಡ ಬಳಿಕ ನಾಳೆ 3:00 ಚರ್ಚೆಗೆ ಉತ್ತರಿಸಲು ಸಿದ್ದವಿರುವುದಾಗಿ ತಿಳಿಸಿದ್ದಾರೆ. ಪ್ರತಿಪಕ್ಷಗಳು ಸದನದ ಕಲಾಪ ನಡೆಯಲು ಅವಕಾಶ

0: ನೀಡುತ್ತಿಲ್ಲ ಎಂದು ಆರೋಪಿಸಿದ ಸಚಿವರು, ಇಂತಹ ಗಂಭೀರ ವಿಷಯದ ಕುರಿತು ಸಂಸದೀಯ ನಿಯಮಾವಳಿಗಳ ಪ್ರಕಾರ ಚರ್ಚೆ ನಡೆಯಬೇಕು ಎಂದು ತಿಳಿಸಿದರು. ವಂದೇ ಮಾತರಂ ಗೀತೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಪ್ರೇರಣೆಯಾಗಿದ್ದಲ್ಲದೆ ಇಂದಿಗೂ ರಾಷ್ಟದ ಅಸ್ಮಿತೆಯನ್ನು ಬಲಪಡಿಸುತ್ತಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ರಾಷ್ಟೀಯ ಗೀತೆಗೆ 150 ವರ್ಷ ತುಂಬಿದ ನೆನಪಿನಲ್ಲಿ ಸಂಸ್ಕೃತಿ ಸಚಿವಾಲಯವು ಆಯೋಜಿಸಿದ್ದ ಹರ್ ಘರ್ ತಿರಂಗ ಬೈಕ್ ರ್ಯಾಲಿಗೆ ದೆಹಲಿಯಲ್ಲಿ ಸಂಸತ್ ಸದಸ್ಯರೊಂದಿಗೆ ಹಸಿರು ನಿಶಾನೆ ತೋರಿ ಮಾತನಾಡಿದ ಅವರು, ವಂದೇ ಮಾತರಂ ಗೀತೆ ದೇಶಭಕ್ತಿಯನ್ನು ಜಾಗೃತಗೊಳಿಸಿ ಬ್ರಿಟಿಷ್ ಆಡಳಿತದ ವಿರುದ್ದದ ಹೋರಾಟದಲ್ಲಿ ವಿಭಿನ್ನ ಪ್ರದೇಶ ಭಾಷೆ ಮತ್ತು ಧರ್ಮಗಳ ಜನರನ್ನು ಒಂದಾಗಿ ಬೆಸೆದಿತ್ತು ಎಂದು ಸ್ಮರಿಸಿದರು. ಇದೇ ವೇಳೆ ಹರ್ ಘರ್ ತಿರಂಗ ಅಭಿಯಾನವನ್ನು ಜನಪರ ಚಳವಳಿ ಎಂದು ಬಣ್ಣಿಸಿದ ಅವರು, ಪ್ರತಿಯೊಬ್ಬ ನಾಗರಿಕನು ಹೆಮ್ಮೆಯಿಂದ ತ್ರಿವರ್ಣ ಧ್ವಜವನ್ನು ಹಾರಿಸುವ ಮೂಲಕ ದೇಶದ ಏಕತೆ ಹಾಗೂ ಸೇವಾ ಮನೋಭಾವವನ್ನು ಎತ್ತಿ ಹಿಡಿಯಬೇಕು ಎಂದು ಕರೆ ನೀಡಿದರು. ಮೇಜರ್ ಧ್ಯಾನ್ಚಂದ್ ಕ್ರೀಡಾಂಗಣದಲ್ಲಿ ಇಂದು ಬೆಳಗ್ಗೆ ಯುವ ವ್ಯವಹಾರಗಳು ಹಾಗೂ ಕ್ರೀಡಾ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವೀಯ ಹರ್ ಘರ್ ತಿರಂಗ ಸೈಕಲ್ ಯಾತ್ರೆಗೆ ಚಾಲನೆ ನೀಡಿದರು. ದೆಹಲಿ ವಿಶ್ವವಿದ್ಯಾಲಯದ ಮೈ ಭಾರತ್ ಸ್ವಯಂ ಸೇವಕರೊಂದಿಗೆ ಸಚಿವರು ಯಾತ್ರೆಯ ನೇತೃತ್ವ ವಹಿಸಿದರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಡಾ ಮನ್ಸುಖ್ ಮಾಂಡವೀಯ, ಯಾತ್ರೆಯಲ್ಲಿ 1000ಕ್ಕೂ ಅಧಿಕ ಮೈ ಭಾರತ್ ಸ್ವಯಂ ಸೇವಕರು ಪಾಲ್ಗೊಂಡು ದೇಶಕ್ಕೆ ದೈಹಿಕ ಕ್ಷಮತೆಯ ಸಂದೇಶ ಸಾರಿದ್ದಾರೆ ಎಂದರು. ಅಭಿವೃದ್ದಿ ಹೊಂದಿದ ರಾಷ್ಟ ನಿರ್ಮಾಣದಲ್ಲಿ ಸೈಕ್ಲಿಂಗ್ನ ಮಹತ್ವವನ್ನು ಒತ್ತಿ ಹೇಳಿದ ಅವರು, ಮಾಲಿನ್ಯ ಮತ್ತು ಸಂಚಾರ ದಟ್ಟಣೆಗೆ ಸೈಕ್ಲಿಂಗ್ ಪರಿಹಾರವಾಗಿದೆ ಎಂದು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೈಮಗ್ಗ ಕ್ಷೇತ್ರಕ್ಕೆ ಹೊಸ ಚೈತನ್ಯ ತುಂಬಲು ನಾವೀನ್ಯತೆ, ಮಾರುಕಟ್ಟೆ ಆಧಾರಿತ ವಿನ್ಯಾಸ ಹಾಗೂ ಆಧುನಿಕ ತಂತ್ರಜ್ಞಾನಕ್ಕೆ ಆದ್ಯತೆ ನೀಡಬೇಕೆಂದು ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸೂತ್ರ 2026 ಸಮಾವೇಶದಲ್ಲಿ ಮಾತನಾಡಿದ ಅವರು, ಕೈಮಗ್ಗ ಉತ್ಪನ್ನಗಳನ್ನು ಜಿಐ ಟ್ಯಾಗ್ ಹೊಂದಿರುವ ಉನ್ನತ ಮೌಲ್ಯದ ಉತ್ಪನ್ನಗಳಾಗಿ ಬಳಸಬೇಕು ಹಾಗೂ ವಿದ್ಯಾರ್ಥಿಗಳು ಉದ್ಯೋಗದಾತರಾಗಲು ಶ್ರಮಿಸಬೇಕು ಎಂದರು. ಇದೇ ವೇಳೆ ಕೈಮಗ್ಗ ಕ್ಷೇತ್ರದಲ್ಲಿ ಸಂಶೋಧನೆ, ಉದ್ಯಮಶೀಲತೆ ಮತ್ತು ತರಬೇತಿಯನ್ನು ಉತ್ತೇಜಿಸಲು ಗ್ರಾಸಿಮ್ ಇಂಡಸ್ಟ್ರೀಸ್, ಐಎಎಂ ಸಂಬಲ್ಪುರ ಹಾಗೂ ನಿಟ್ರಾ ಸಂಸ್ಥೆಗಳೊಂದಿಗೆ ಪ್ರಮುಖ ತಿಳುವಳಿಕಾ ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು. ಮಾಜಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರ ಟ್ರಯಂಫ್ ಆಫ್ ದಿ ಇಂಡಿಯನ್ ರಿಪಬ್ಲಿಕ್, ಮೈ ಲೈಫ್ ಮೈ ಸ್ಟ್ರಗಲ್ಸ್ ಎಂಬ ಶೀರ್ಷಿಕೆಯ ಆತ್ಮಕಥೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ನವದೆಹಲಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡಿದರು. ಈ ಪುಸ್ತಕವು ರಾಮನಾಥ್ ಕೋವಿಂದ್ ಅವರ ಬಾಲ್ಯದ ದಿನಗಳು, ಸವಾಲುಗಳು ಹಾಗೂ ಭಾರತದ 14ನೇ ರಾಷ್ಟಪತಿಯಾಗಿ ಸಲ್ಲಿಸಿದ ಸೇವೆ ಒಳಗೊಂಡಂತೆ ಅವರ ಸುದೀರ್ಘ ಸಾರ್ವಜನಿಕ ಜೀವನಾನುಭವಗಳನ್ನು ತೆರೆದಿಡುತ್ತದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಿ, ರಾಮನಾಥ್ ಕೋವಿಂದ್ ಅವರ ಮಾರ್ಗದರ್ಶನ ನಮಗೆ ದೊಡ್ಡ ಶಕ್ತಿಯಾಗಿತ್ತು ಎಂದರು. ಈ ಆತ್ಮಕಥನವು ಭಾರತೀಯ ಪ್ರಜಾಪ್ರಭುತ್ವಕ್ಕೆ ಮಹತ್ವದ ಕೊಡುಗೆಯಾಗಿದ್ದು ಯುವ ಪೀಳಿಗೆಯು ಅವರ ಜೀವನ ಪಯಣದಿಂದ ಪ್ರೇರಣೆ ಪಡೆಯಬೇಕು ಎಂದು ಕರೆ ನೀಡಿದರು. ಇದೇ ವೇಳೆ ಮಾತನಾಡಿದ ಮಾಜಿ ರಾಷ್ಟಪತಿ ರಾಮನಾಥ್ ಕೋವಿಂದ್, ರಾಜಕೀಯ ಎಂಬುದು ಕೇವಲ ಅಧಿಕಾರ ಹಿಡಿಯುವ ಮಾರ್ಗವಲ್ಲ, ಬದಲಿಗೆ ದೇಶ ಸೇವೆಯ ಸಾಧನ. ಶಿಕ್ಷಣವು ಜೀವನದಲ್ಲಿ ಅಪಾರ ಅವಕಾಶಗಳನ್ನು ತೆರೆಯುತ್ತದೆ ಎಂದರು. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಅವರು ಇಂದು ಸಂಜೆ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಗ್ರಾಮೀಣ ಜ್ಞಾನ ಸೇತು ಆಪ್ ಅನ್ನು ಉದ್ಘಾಟಿಸಲಿದ್ದಾರೆ. ಗುಜರಾತ್ನ ಗಾಂಧಿನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರುವ ಗ್ರಂಥಾಲಯಗಳನ್ನು ಪರಸ್ಪರ ಸಂಪರ್ಕಿಸುವ ಉದ್ದೇಶದಿಂದ ಈ ಆಪ್ ಅನ್ನು ಅಭಿವೃದ್ದಿಪಡಿಸಲಾಗಿದೆ. ಮುಂಬೈನ ಘಾರ್ಕೋಪರ್ ಪ್ರದೇಶದ ವಸತಿ ಕಟ್ಟಡದ ಮೇಲೆ ಇಂದು ಮುಂಜಾನೆ ಸಂಭವಿಸಿದ ಭೀಕರ ಭೂಕುಸಿತದಲ್ಲಿ ಕನಿಷ್ಠ 6 ಜನರು ಮೃತಪಟ್ಟಿದ್ದು 4 ತೀವ್ರವಾಗಿ ಗಾಯಗೊಂಡಿದ್ದಾರೆ. ಬೃಹನ್ ಮುಂಬೈ ಮಹಾನಗರ ಪಾಲಿಕೆ ಹಾಗೂ ಮುಂಬೈ ಅಗ್ನಿಶಾಮಕ ದಳ ನೀಡಿದ ಮಾಹಿತಿಯಂತೆ ಘಾರ್ಕೋಪರ್ನ ಚಿರಾಗ್ ನಗರದಲ್ಲಿರುವ ಗೌಸಿಯಾ ಚಾಲ್ನಲ್ಲಿ ಬೆಳಗಿನ ಜಾವ ಸುಮಾರು 3:48ಕ್ಕೆ ಈ ದುರಂತ ಸಂಭವಿಸಿದೆ. ಗುಡ್ಡದ ಒಂದು ಭಾಗ ಕುಸಿದು 2-3 ಮನೆಗಳ ಮೇಲೆ ಬಿದ್ದಿದ್ದರಿಂದ ಅಪಾರ ಹಾನಿಯಾಗಿದೆ. ಅಮೆರಿಕದ ಸೆಂಟ್ ಲೂಯಿಸ್ನಲ್ಲಿ ನಡೆಯುತ್ತಿರುವ ಸಿಂಗ್ ಫೀಲ್ಡ್ ಕಪ್ ಚೆಸ್ ಟೂರ್ನಿಯ 2ನೇ ಸುತ್ತಿನಲ್ಲಿ ಭಾರತದ ಯುವ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಉಜ್ಬೇಕಿಸ್ತಾನದ ಜೆವೋಖಿ ಸಿಂದಾರೋ ವಿರುದ್ದ ಭರ್ಜರಿ ಗೆಲುವು

0: ಸ್ಪರ್ಧಿಸಿದ್ದಾರೆ. ಇದು ಗ್ರ್ಯಾಂಡ್ ಚೆಸ್ ಟೂರ್ನ ಪ್ರಮುಖ ಪಂದ್ಯಾವಳಿಯಲ್ಲಿ ಪ್ರಜ್ಞಾನಂದ ಅವರಿಗೆ ಒಲಿದ ಮೊದಲ ಜಯವಾಗಿದೆ. 95 ನಡೆಗಳ ಕಾಲ ನಡೆದ ಸುದೀರ್ಘ ಕಾದಾಟದ ನಂತರ ಪ್ರಜ್ಞಾನಂದ ಜಯದ ನಗೆ ಬೀರಿದರು. ಈ ಗೆಲುವಿನೊಂದಿಗೆ ಅವರು ಎರಡು ಪಂದ್ಯಗಳಿಂದ ಒಟ್ಟು 1.5 ಅಂಕ ಕಲೆಹಾಕಿದ್ದಾರೆ. ಟೊರಾಂಟೊದಲ್ಲಿ ನಡೆಯುತ್ತಿರುವ ಮಹಿಳಾ ವಿಭಾಗದ ಕೆನಡಿಯನ್ ಓಪನ್ ಟೆನಿಸ್ ಟೂರ್ನಿಯಲ್ಲಿ ಕಜಕಿಸ್ತಾನದ ಎಲಿನಾ ರೈಬಾಕಿನಾ ಮತ್ತು ಅಮೆರಿಕದ ಕುಕೋಗಫ್ ಸೆಮಿಫೈನಲ್ಸ್ ಪ್ರವೇಶಿಸಿದ್ದಾರೆ. ಇಂದು ಬೆಳಗ್ಗೆ ನಡೆದ ಕ್ವಾರ್ಟರ್ ಫೈನಲ್ಸ್ ಪಂದ್ಯಗಳಲ್ಲಿ ರೈಬಾಕಿನಾ ಜಪಾನ್ನ ನವೋಮಿ ಒಸಾಕಾ ವಿರುದ್ಧ 4-6, 7-6, 6-4 ಅಂತರದಲ್ಲಿ ಗೆಲುವು ಸಾಧಿಸಿದರೆ, ಅಮೆರಿಕದ ಕೊಕೋಗಫ್ ತಮ್ಮ ಕ್ವಾರ್ಟರ್ ಫೈನಲ್ ಪಂದ್ಯದಿಂದ ಎದುರಾಳಿ ಹಿಂದೆ ಸರಿದ ಹಿನ್ನೆಲೆ ನೇರವಾಗಿ ಸೆಮಿಫೈನಲ್ಸ್ ಪ್ರವೇಶಿಸಿದರು. ಮಾಂಟ್ರಿಯಲ್ನಲ್ಲಿ ನಡೆದ ಪುರುಷರ ವಿಭಾಗದ ಕ್ವಾರ್ಟರ್ ಫೈನಲ್ಸ್ ಪಂದ್ಯದಲ್ಲಿ ಅಮೆರಿಕದ ಲರ್ನರ್ ಟಿಯನ್ ಹಾಗೂ ಅಮೆರಿಕದವರೇ ಆದ ಬೆನ್ ಶೆಲ್ಟನ್ ಸೆಮಿಫೈನಲ್ಸ್ ಪ್ರವೇಶಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ತಿನಲ್ಲಿ ವಿಪಕ್ಷಗಳಿಂದ ಮುಂದುವರಿದ ಗದ್ದಲ, ಉಭಯ ಸದನಗಳ ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ಪ್ರತಿಪಕ್ಷಗಳ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲು ಸಿದ್ಧ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ರಾಷ್ಟದ ಅಸ್ಮಿತೆಯನ್ನು ಬಲಪಡಿಸುವಲ್ಲಿ ರಾಷ್ಟೀಯ ಗೀತೆ ವಂದೇ ಮಾತರಂ ಪ್ರಮುಖ ಪಾತ್ರ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಕೈಮಗ್ಗ ಕ್ಷೇತ್ರದಲ್ಲಿ ನಾವೀನ್ಯತೆ, ಆಧುನಿಕ ತಂತ್ರಜ್ಞಾನಕ್ಕೆ ಆದ್ಯತೆ ನೀಡುವಂತೆ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಕರೆ. ಹಾಗೂ ಸಿಂಗ್ ಫೀಲ್ಡ್ ಕಪ್ ಚೆಸ್ ಟೂರ್ನಿ, ಉಜ್ಬೇಕಿಸ್ತಾನದ ಸಿಂದರೋ ವಿರುದ್ದ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದಗೆ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
1: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು. ನಾಟಿ ಕೋಳಿ ತಿರುಗಿರೋ

ಕ್ಷಿಪ್ರ ಚಿತ್ರನಟರಾಗಿ ದಿನ ಕೇಳ್ತಾ ಇದ್ದೀರಾ ಸಂತೋಷ್ ವೆಂಕಿ ಹಾಗೂ ರ್ಯಾಪಿಡ್ ರಶ್ಮಿಯವರ ಸ್ವರದಲ್ಲಿ. ಸಮರ್ಥವರ ಗೀತ ರಚನೆ ಇದೆ, ಸಂಗೀತ ವಿಕ್ಟರ್ ಲೋಗಿ.

ಸಂತೋಷ್ ವೆಂಕಿ ಹಾಗೂ ಸಂಗಡಿಗರು ಹಾಡಿದ ಶಾಸನ ಸಭಾ ಈ ಚಿತ್ರದಿಂದ ಇದಾಗಿದೆಯನ್ನ ಕೇಳಿದ್ರಿ. ಕಿನಾಲ್ ರಾಜ್ ಅವರ ಸಾಹಿತ್ಯವಿದು, ಸಂಗೀತ ರವಿ

0: ಗೀತೆಯನ್ನ ಬರೆದವರು ಖಾದರ್ ಕುಮಾರ್, ಸಂಗೀತ ಎಸ್ಆರ್ ಪ್ರಭು. ಚಿತ್ರಗೀತೆಗಳನ್ನ ಇದುವರೆಗೂ ಕೇಳಿದ್ರಿ.
1: ನಾವು ಭಾರತೀಯರು, ನಮ್ಮ ರಾಷ್ಟ್ರಧ್ವಜ ದೇಶದ ಗೌರವದ ಪ್ರತೀಕ. ಆಗಸ್ಟ್ 15ರಂದು ಮನೆ ಮನೆಗಳಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸೋಣ, ಭಾರತ ಮಾತೆಯ ಕೀರ್ತಿ ಶಿಖರವ ಮೆರೆಸೋಣ. ನಮ್ಮ ರಾಷ್ಟ್ರಧ್ವಜ ನಮ್ಮ ಹೆಮ್ಮೆ.
2: ಭಾರತಾಂಬೆ ನಿನ್ನ ಜನ್ಮದಿನ.
0: ಸಮಯ 1:30 ಆಗ್ತಾ ಇದೆ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
4: ಚೈತ್ರವನ ಕಾರ್ಯಕ್ರಮದ ಕೇಳಿದವರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳಿದರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 30ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಬಿಸಿ ವಿಶಾಖ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಂಎಸ್ ವಿನಾಯಕ.
5: ಮಂತ್ರಿಯ ಮಗಳಾದ ವಿಷಯ, ನಾನು ಇನ್ನೂ ಸ್ವಲ್ಪ ಹೂಗಳನ್ನ ಬಿಡಿಸ್ಕೊಂಡು ಬರ್ತೇನೆ ಎನ್ನುವ ಬಯಕೆಯಿಂದ ಸ್ವಲ್ಪ ದೂರದಲ್ಲಿ ಇರುವಂತಹ ದಟ್ಟವಾದ ಮಾವಿನ ಮರದ ಸಮೀಪಕ್ಕೆ ಬಂದ್ಲು. ಆ ಮಾವಿನ ಮರದ ಕೆಳಗೆ ಮೈ ಮರೆತು ಸಂತೋಷದಿಂದ ನಿಶ್ಚಿಂತೆಯಿಂದ ನಿದ್ದೆ ಮಾಡ್ತಾ ಇರುವಂತಹ ಚಂದ್ರಹಾಸನನ್ನು ನೋಡಿ ಆಶ್ಚರ್ಯ ಆಯ್ತು ಅವಳಿಗೆ. ಮನಸ್ಸು ಅವನಲ್ಲಿ ಸಿಲುಕಿ ಬಿಟ್ಟಿದೆ. ಅಂತಹ ಸಂದರ್ಭದಲ್ಲಿ ಅವನ ಸೊಂಟಕ್ಕೆ ಕಟ್ಟಿರುವ ಪಟ್ಟಿಯ ಮಧ್ಯದಲ್ಲಿ ಸಿಕ್ಕಿಸಿಕೊಂಡಿರುವಂತಹ ಒಂದು ಪತ್ರದ ಸುರುಳಿ ಕಾಣಿಸಿತು. ಅವನ ಸೊಂಟದ ಪಟ್ಟಿಯಲ್ಲಿ ಇರುವ ಆ ಪತ್ರವನ್ನು ನೋಡಿ, ಇದರಲ್ಲಿ ಏನಿದೆ ನೋಡೋಣ ಅಂತ ಹೇಳಿ ಮೆಲ್ಲಕ್ಕೆ ಅವನಿಗೆ ಎಚ್ಚರ ಆಗದೇ ಇದ್ದ ಹಾಗೆ ಆ ಪತ್ರವನ್ನು ಎಳ್ಕೊಂಡ್ಲು. ನೋಡಿದ ತಕ್ಷಣಕ್ಕೆ ಬಹಳ ಸಂತೋಷ ಆಯ್ತು. ನಮ್ಮ ತಂದೆಯೇ ಬರೆದಿರೋದು, ಅದನ್ನ ತನಗೆ ಬೇಕಾದ ರೀತಿಯಲ್ಲಿ ತನ್ನ ಬುದ್ಧಿಗೆ ತೋಚಿದ ರೀತಿಯಲ್ಲಿ ಅದನ್ನ ಹೊಂದಿಸಿಕೊಂಡು ಕಲ್ಪನೆ ಮಾಡಿಕೊಂಡು ಚಿಂತಿಸಿದಳು.

ವಿಷಯ ಯೋಚನೆ ಮಾಡ್ತಾ ಇದ್ದಾಳೆ. ರಾಜಕಾರ್ಯದ ಮೇಲೆ ನನ್ನ ತಂದೆ ತಿರುಗಾಡ್ಲಿಕ್ಕೆ ಎಲ್ಲಿಯೋ ಹೋಗಿದ್ದಾನೆ. ಅಲ್ಲಿ ಅತ್ಯಂತ ಸುಂದರವಾದಂತಹ ಈ ಹುಡುಗನನ್ನ ನೋಡಿದ್ದಾನೆ. ಇಂತಹ ಚಲುವನಾಗಿರ್ತಕ್ಕಂಥವನ್ನ ನಮ್ಮ ಅಳಿಯ ಆದ್ರೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಚಲುವೆಯಾದ ಮಗಳು ವಿಷಯಗೆ ಅನುರೂಪನಾದ ವರ ಅಂತ ತಿಳ್ಕೊಂಡು ಪತ್ರವನ್ನು ಬರೆದು ಅವನ ಮೂಲಕವೇ ನನ್ನ ಅಣ್ಣನಿಗೆ ಕಳಿಸಿಕೊಟ್ಟಿದ್ದಾನೆ. ಆದ್ರಿಂದ ಇವನನ್ನ ಮದುವೆ ಮಾಡಿಕೊಂಡ್ರೆ ನನ್ನ ಮನಸ್ಸಿನ ಆಸೆಯು ನೆರವೇರುತ್ತೆ.

ಆದರೆ ಈ ಪತ್ರದಲ್ಲಿ ಹೀಗಿದೆಯಲ್ಲ, ವಿಷಯ ಮೋಹಿಸುವಂತೆ ಅಂತಲೇ ಇರಬೇಕಾಗಿತ್ತು, ಹೀಗಾಗ್ಬಿಟ್ಟಿದೆಯಲ್ಲ. ಇದೇ ಪತ್ರವನ್ನು ಕೊಟ್ರೆ ಏನಾಗತ್ತೆ, ಅಕ್ಷರದ ದೋಷ ಇರುವುದರಿಂದ ಕೆಲಸ ಕೆಟ್ಟೋಗ್ಬಿಡುತ್ತೆ. ಆದ್ರಿಂದ ಹೇಗಾದ್ರೂ ಮಾಡಿ ಈ ಅಕ್ಷರವನ್ನು ತಿದ್ದಿ ಲಿಪಿಯನ್ನ ಸರಿಪಡಿಸ್ತೇನೆ, ಪತ್ರದ ಆಶಯವನ್ನ ಸರಿ ಮಾಡ್ತೇನೆ ಅಂತ ಯೋಚನೆ ಮಾಡಿ

ಈ ಬರವಣಿಗೆಯಲ್ಲಿರುವಂತಹ ವಕಾರವನ್ನು ತೆಗೆದು ಅಲ್ಲಿ ಯಕಾರವನ್ನು ಬರೀತೇನೆ ಅಂತ ಯೋಚನೆ ಮಾಡಿದ್ಲು. ಹೇಗೆ ಬರೀಲಿ, ಪತ್ರ ಲೇಖನಕ್ಕೆ ಹೊಂದುವಂತಹ ಮಸಿ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾಳೆ. ತಕ್ಷಣಕ್ಕೆ ಅವಳಿಗೆ ಆಲೋಚನೆ ಬಂತು, ಪಕ್ಕದಲ್ಲಿರುವ ಮಾವಿನ ಮರಕ್ಕೆ ತನ್ನ ಉಗುರಿನಿಂದ ಗೀರಿದ್ಲು. ಮಾವಿನ ಮರದ ರಸ ಬರುತ್ತಲ್ಲ, ಅದನ್ನ ನಿರ್ಯಾಸ ಅಂತ ಕರೀತಾರೆ. ಮಾವಿನ ಮರದ ರಸವನ್ನ ತನ್ನ ಕಿರು ಬೆರಳಿನ ಉಗುರಿನಿಂದ ತಗೊಂಡು ವಕಾರವನ್ನು ಬದಲಾಯಿಸಿ ಯಕಾರವಾಗಿ ತಿದ್ದಿ ನಂತರ ವಿಷಯ ಮೋಹಿಸುವಂತೆ ಕೊಡುವುದು ಈತಂಗೆ ಅನ್ನುವ ಭಾವವನ್ನ ನೋಡ್ಕೊಂಡ್ಲು. ಬರೆದಿದ್ದು ಸರಿ ಅಂತ ಗೊತ್ತಾಯ್ತು, ಜೊತೆಗೆ ಬದಲಾಯಿಸಿದ್ದು ಗೊತ್ತಾಗದೇ ಇದ್ದಂತಹ ಚಾತುರ್ಯದಿಂದ ಅದನ್ನ ಬರೆದಿದ್ದಾಳೆ. ಅದನ್ನ ಮೊದಲಿನಂತೆ ಕಟ್ಟಿ ಮುದ್ರೆಯನ್ನ ಅಳವಡಿಸಿ ಅವನ ಮೇಲ ಅಂಗಿಯ ಸೆರಗಿನಲ್ಲಿ ಕಟ್ಟಿ ಸಪ್ಪಳಾಗದಂತೆ ಅಲ್ಲಿಂದ ಮೆಲ್ಲಕ್ಕೆ ಬರ್ತಾ ಇದ್ದಾಳೆ. ಆದ್ರೆ ಹೋಗ್ತಾ ಇದ್ರೆ ಹೋಗ್ಲಿಕ್ಕೆ ಕಾಲು ಬರ್ತಾ ಇಲ್ಲ, ಕಣ್ಣು ಅವನ ಕಡೆಗೆ ನೋಡ್ತಾ ಇದೆ.

ಈ ಕಡೆಗೆ ಬರ್ತಾ ಇದ್ದಾಳೆ, ಆದ್ರೆ ಅವಳ ದೃಷ್ಟಿ ಮುರಿದೇ ಇದ್ದ ಹಾಗೆ ಚಂದ್ರಹಾಸನ ಮೇಲೆ ನೆಟ್ಟಿದೆ. ಕಾಲುಗಳು ಎತ್ತಿ ಇಡ್ಲಿಕ್ಕೆ ಆಗದೆ ಇದ್ದ ಹಾಗೆ, ಈ ಕಡೆಗೆ ಬರ್ಲಿಕ್ಕೆ ಆಗದೆ ಇದ್ದ ಹಾಗೆ ಕಾಲುಗಳನ್ನು ನೆಲದಲ್ಲಿ ಸಿಕ್ಕೊಂಡಾಗ ಆಗ್ತಾ ಇದೆ. ಬರ್ಲಿಕ್ಕೆ ಮನಸ್ಸಿಲ್ಲ, ಮನಸ್ಸಂತೂ ಚಂದ್ರಹಾಸನಲ್ಲಿಯೇ ನೆಟ್ಟು ಬಿಟ್ಟಿದೆ. ಮನ್ಮಥನ ಬಾಣ ತನ್ನ ದೇಹಕ್ಕೆ ನಾಟಿದೋ ಎನ್ನುವ ಹಾಗೆ ಮೈಯೆಲ್ಲ ಪ್ರೇಮ ಭಾವನೆಯಿಂದ ಬಿಸಿಯೇರಿಬಿಟ್ಟಿದೆ. ಮನಸ್ಸಿನಲ್ಲಿ ವಿರಹದ ಭಾವನೆ ತೋರಿದೆ. ದಾರಿ ಹಿಡ್ಕೊಂಡು ಬರ್ತಾ ಇದ್ರು ಆಗಾಗ್ಗೆ ತಿರುಗಿ ತಿರುಗಿ ನೋಡ್ತಾ ಇದ್ದಾಳೆ. ಕಣ್ಮರೆ ಆಗುವ ತನಕ ಅವನ ಸುಂದರವಾದಂತಹ ದೇಹವನ್ನ ಮುಖವನ್ನು ನೋಡ್ತಾ ಈ ಕಡೆಗೆ ಬಂದಳು. ಬಂದು ಇಲ್ಲಿ ಸಖಿಯರ ಜೊತೆಗೆ ಸೇರ್ಕೊಂಡು ಕವಿ ಬಹಳ ಸೊಗಸಾಗಿ ಅವಳ ಮನಸ್ಥಿತಿಯನ್ನು ವರ್ಣನೆ ಮಾಡ್ತಾನೆ. ಹೇಗಿದೆ ಅವಳ ಅಂತರಂಗ ಅಂತಂದ್ರೆ, ಸಂಭ್ರಮದ ಸಂತಾಪದ ಎಡೆಯಾಟ. ಸಂಭ್ರಮ, ಈ ಪತ್ರವನ್ನ ಒಯ್ದು ಕೊಡ್ತಾನೆ ನಮ್ಮ ಅಣ್ಣ, ಅದನ್ನ ಅರ್ಥ ಮಾಡ್ಕೊಂಡು ನನಗೆ ಮದುವೆ ಮಾಡ್ತಾನೆ, ಇವನನ್ನ ಮದುವೆ ಮಾಡ್ಕೊಳ್ಬೇಕು, ಇವನ ಜೊತೆಗೆ ಸೇರಬೇಕು ಅನ್ನುವ ಭಾವನೆ ಅನ್ನುವ ನನ್ನ ಆಸೆ ನೆರವೇರುತ್ತಲ್ಲ ಅನ್ನೋ ಸಂಭ್ರಮ, ಆದ್ರೆ ಈಗ ಸದ್ಯಕ್ಕೆ ಇವನಿಂದ ಅಗಲಬೇಕಾಗಿದೆಯಲ್ಲ ಎನ್ನುವಂತಹ ಸಂತಾಪ. ಹೀಗೆ ಸಂಭ್ರಮ ಸಂತಾಪ ಎರಡೂ ಅವಳ ಅಂತರಂಗದಲ್ಲಿ ತುಂಬಿದೆ. ಮೇಲ್ಮೇಲೆ ನಗ್ತಾ ಇರುವಂತೆ ನಾಟಕ ಆಡ್ತಾ ಇದ್ರು, ಅವಳ ಮನಸ್ಸಿಗೆ ಆಗಿರುವ ವ್ಯಥೆ ಗೊತ್ತಾಗ್ತಾ ಇದೆ. ಇದನ್ನ ಅವಳ ಸಖಿಯರು ಕಂಡರು.

ಸಖಿಯರೆಲ್ಲ ಇವಳನ್ನ ನೋಡ್ತಾರೆ. ಏನೇ ವಿಷಯ, ಇಷ್ಟೋ ತನಕ ಎಲ್ಲಿದ್ದೆ? ಇವಳು ಹೇಳಿದ್ಲು, ಇಲ್ಲ ಹೂ ಕೊಯ್ಲಿಕ್ಕೆ ಅಂತ ಹೋಗಿದ್ದೆ ಅಂತಂದ್ರೆ, ನಿನ್ನ ಮುಖದ ಭಾವವನ್ನ ನೋಡಿದ್ರೆ ಹೂವನ್ನ ಬಿಡಿಸ್ಕೊಂಡ್ ಬರ್ಲಿಕ್ಕೆ ಹೋದಾಗಿ ಕಾಣಿಸ್ತಾ ಇಲ್ಲ. ನಿನ್ನ ಕಣ್ಣು ಮತ್ತೆ ಮತ್ತೆ ಆ ಕಡೆಗೆ ಹೋಗ್ತಾ ಇದೆ. ಅಲ್ಲಿ ಏನು ನೋಡದೆ ಯಾರನ್ನಾದ್ರೂ ಕಂಡೆಯಾ ಅಂತ ಹೇಳಿ ಹಾಸ್ಯವನ್ನು ಮಾಡ್ತಾ ಇದ್ದಾರೆ. ತಡ ಮಾಡಿದ್ದಕ್ಕೆ ಕಾರಣವೇನು? ಮುಖದಲ್ಲಿ ಸಂತೋಷವೂ ಇದೆ, ಜೊತೆಗೆ ಆಗಾಗಿ ಬೆಚ್ಚಿ ಬೀಳ್ತಾ ಇದೀಯಾ. ನಾವು ಏನೇ ಮಾತಾಡ್ತಾ ಇದ್ರು ಮತ್ತೆ ಮತ್ತೆ ಕಣ್ಣು ತಪ್ಪಿಸಿ ಆ ಕಡೆಗೆ ನೋಡ್ತಾ ಇದೆಯಲ್ಲ, ಅಲ್ಲಿ ಯಾರನ್ನಾದ್ರೂ ಭೇಟಿಯಾಗಿದ್ದೀಯಾ ಅಂತ ಕೇಳ್ತಾ ಇದ್ದಾರೆ. ಗಾಳಿ ಪರಿಮಳವನ್ನ ಅಡಗಿಸ್ಲಿಕ್ಕೆ ಸಾಧ್ಯವೇ? ನಿನ್ನ ಮನಸ್ಸಿನ ಭಾವನೆ ಏನು ಅಂತ ಅನ್ನೋದು ನಿನ್ನ ದೇಹದ ಚೇಷ್ಟೆಯಿಂದಲೇ ಗೊತ್ತಾಗತ್ತೆ, ನಿನ್ನ ವರ್ತನೆಯಿಂದಲೇ ಗೊತ್ತಾಗ್ತಾ ಇದೆ. ನೀನು ಏನೋ ನಮ್ಮಿಂದ ಅಡಗಿಸಿಡ್ತಾ ಇದೀಯಾ ಅಂತ ಹೇಳಿ ಹಾಸ್ಯವನ್ನು ಮಾಡ್ತಾ ಇದ್ದಾರೆ ಆ ಕೆಳದಿಯರ ನುಡಿಗೆ.

ಗೆಳತಿಯರು ಏನು ಹೇಳಿದ್ರು ಸಹ ಅದಕ್ಕೆ ನಗುತ್ತಾ ತನ್ನ ಮನಸ್ಸಿನ ಭಾವನೆ ಏನು, ತಾನು ಏನು ಮಾಡಿ ಬಂದಿದ್ದೇನೆ ಅನ್ನೋದನ್ನು ಯಾವುದನ್ನು ಕಾಣಿಸದೆ ಅವ್ರ ಜೊತೆಗೆ ಏನೇನೋ ಸುಳ್ಳು ಹೇಳ್ತಾ ತಮಾಷೆಯನ್ನು ಮಾಡ್ತಾ ಕಾಲವನ್ನು ಕಳೀತಾ ಇದ್ದಾಳೆ ವಿಷಯ. ಯಾವಾಗ ಮನೆಗೆ ಹಿಂತಿರುಗಿ ಅನ್ನುವಂತ ಯೋಚನೆಯನ್ನು ಮಾಡ್ತಾ ಇರಬೇಕಾದ್ರೆ ರಾಜಕುಮಾರಿಯಾದಂತಹ ಚಂಪಕ ಮಾಲಿನೇ, ಇನ್ನು ಸಾಕು ವನವಿಹಾರ, ಇನ್ನು ಸಾಕು ಜಲಕ್ರೀಡೆ, ನಾವು ಹೋಗೋಣ ಅಂತ ಹೇಳಿ ಎಲ್ಲರೂ ಅಲ್ಲಿಯೇ ವನದಲ್ಲಿ ಆಹಾರವನ್ನು ಸೇವನೆಯನ್ನು ಮಾಡಿ ಹಣ್ಣು ಹಾಲು ಇತ್ಯಾದಿಗಳನ್ನು ತಿಂದು ತಂದಿರುವಂತಹ ಊಟವನ್ನೆಲ್ಲ ಮಾಡಿ ಹಿಂತಿರುಗಲು ಸಿದ್ಧರಾದರು. ಎಲ್ಲರೂ ಸಹ ಮುಚ್ಚಿದ ಪಲ್ಲಕ್ಕಿಗಳಲ್ಲಿ ಮುಚ್ಚಿದ ಮೇನೆಗಳಲ್ಲಿ ಕೂತ್ಕೊಂಡು ಅವರೆಲ್ಲ ಬರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ದಾರಿಯಲ್ಲಿ ವಿವಾಹದ ಮಂಗಳ ವಾದ್ಯಗಳು ಕೇಳಿಸ್ತಾ ಇದೆ. ಕಲಶ ಕನ್ನಡಿಗಳು ಇವ್ರು ಬರ್ತಾ ಇರಬೇಕಾದ್ರೆ ಇವರು ಎದುರುಗಡೆಗೆ ಬಂದ್ರು. ಅದೇ ರೀತಿ ಹಿರಿಯ ಮುತ್ತೈದೆಯರು ಎಲ್ಲರೂ ಶೋಭನದ ಹಾಡುಗಳನ್ನು ಹಾಡ್ತಾ ಬರ್ತಾ ಇದ್ದಾರೆ. ಮಂಗಳ ವಾದ್ಯಗಳು ಕೇಳ್ತಾ ಇದೆ. ನೃತ್ಯ ಸಂಗೀತ ಇವುಗಳೆಲ್ಲವೂ ಸಹ ಇವರೆದುರಿಗೆ ಕೇಳ್ತಾ ಇದೆ, ಕಾಣಿಸ್ತಾ ಇದೆ. ಇದರಿಂದ ಸಂತೋಷವನ್ನು ಪಡ್ತಾ ಬರ್ತಾ ಇದ್ದಾರೆ.

0: ಮನೆಗೆ ಬರುತ್ತಿದ್ದಳಂದು.
1: ಹೀಗೆ ಆ ರಾಜಕುಮಾರಿ, ಮಂತ್ರಿಯ ಮಗಳು, ಉಳಿದ ಸಖಿಯರು ಎಲ್ಲರೂ ಸಹ ಕ್ಷೇಮವಾಗಿ ತಮ್ಮ ಅರಮನೆಗೆ ರಾಜಕುಮಾರಿ ಜೊತೆಗೆ ಹಿಂತಿರುಗಿದರು. ಕ್ಷೇಮದಿಂದ ಬಂದಂತಹ ರಾಜಕುಮಾರಿ ಚಂಪಕಮಾಲಿನಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಉದ್ಯಾನವನದಲ್ಲಿ ತಿರುಗಾಡಲಿಕ್ಕೆ ಸಹಾಯ ಮಾಡಿದ್ದಕ್ಕೆ ಜಲ

ಸೇವೆಗೆಲ್ಲ ಸಹಕರಿಸಿದ್ದಕ್ಕೆ ನಿಮ್ಗೆಲ್ಲ ಧನ್ಯವಾದಗಳು ಅಂತ ಹೇಳ್ತಾ ಅವರನ್ನೆಲ್ಲ ಅವರವ್ರ ಮನೆಗೆ ಕಳಿಸಿ ಕೊಟ್ಲು. ತಾನು ಅರಮನೆಗೆ ಹೋದಳು. ನಂತರ ಈ ಮಂತ್ರಿಯ ಮಗಳಾದ ವಿಷಯ ತನ್ನ ಮನೆಗೆ ಬರ್ತಾ ಇದ್ದಾಳೆ. ಬರ್ತಾ ದಾರಿಯಲ್ಲಿ ಅವಳಿಗೆ ಅದೇ ಯೋಚನೆ, ಆಹಾ ಇವತ್ತು ಏನೋ ಶುಭ ಶಕುನ ಆಯ್ತು, ನಾನು ವಿವಾಹದ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಿದ್ದಕ್ಕೂ, ಅವನನ್ನ ಮದುವೆ ಮಾಡ್ಕೊಳ್ಬೇಕು ಅಂತ ನನ್ನ ಮನಸ್ಸಿನಲ್ಲಿ ಅಪೇಕ್ಷೆ ಇದ್ದಿದ್ದಕ್ಕೂ, ಅವನ ಸೊಂಟದ ಬಟ್ಟೆಯಲ್ಲಿ ಕಟ್ಟಿರುವಂತಹ ಪತ್ರದಲ್ಲಿ ವಿವಾಹದ ವಿಚಾರವೇ ಇದೆ, ಅದನ್ನೇ ಆಲೋಚನೆಯನ್ನು ಮಾಡ್ಕೊಂಡು ಬರ್ತಾ ಇರಬೇಕಾದ್ರೆ ವಿವಾಹಕ್ಕೆ ಸಂಬಂಧಪಟ್ಟಂತಹ ನೃತ್ಯ ಗೀತ ವಾದ್ಯ ಕಳಶ ಕನ್ನಡಿ ಹಿರಿಯ ಮುತ್ತೈದೆಯರು ಅಲಂಕಾರ ಸ್ತ್ರೀಯರು ಇವೆಲ್ಲವೂ ಸಹ ಕೇಳಿ ಬರ್ತಾ ಇದೆ. ಆದ್ರಿಂದ ಬಹುಶಃ ಇದು ಶುಭ ಶಕುನ ಅಂತ ಕಾಣಿಸುತ್ತೆ, ನನಗೆ ಮದುವೆ ಸದ್ಯದಲ್ಲಿ ಆಗತ್ತೆ ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ಆ ಸದ್ಯದಲ್ಲಿ ಅನ್ನುವ ಕಾಲ ಯಾವಾಗ ಬರುತ್ತೋ ಅನ್ನುವ ಯೋಚನೆಯಿಂದ ಚಂದ್ರಹಾಸನ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಅವನ ಬಗ್ಗೆ ಅತಿಯಾದ ಪ್ರೇಮ ಭಾವವನ್ನು ತುಂಬಿಕೊಂಡು ತನ್ನ ಮನೆಗೆ ಬಂದಳು.

ಜನರಿಂದ ತನ್ನ ಮನೆಗೆ ಬಂದಳು ವಿಷಯ. ಮನಸ್ಸಿನಲ್ಲಿ ವಿರಹ ಭಾವನೆ ತುಂಬಿಬಿಟ್ಟಿದೆ. ಹೊತ್ತು ಕಳೆಯೋದಕ್ಕೆ ಕಷ್ಟ ಆಗ್ತಾ ಇದೆ. ಒಂದು ಗಳಿಗೆ 10,000 ಯುಗಕ್ಕೆ ಸಮ ಅನ್ನುವ ಹಾಗೆ ಆಗ್ತಾ ಇದೆ. ನಿಂತಲ್ಲಿ ನಿಲ್ತಾ ಇಲ್ಲ, ಕೂತಲ್ಲಿ ಕೂಳ್ತಾ ಇಲ್ಲ, ಯಾರನ್ನು ಮಾತಾಡಿಸ್ಲಿಕ್ಕೆ ಅಪೇಕ್ಷೆ ಇಲ್ಲ, ಯಾರನ್ನು ನೋಡ್ಲಿಕ್ಕೂ ಅಪೇಕ್ಷೆ ಇಲ್ಲ. ಯಾರಾದ್ರೂ ಪರಿಚಯದವರು ಬಂದು ಇವಳನ್ನ ಮಾತಾಡಿಸ್ಲಿಕ್ಕೆ ಪ್ರಯತ್ನ ಬಿಟ್ರೆ ಆ ಸಖಿಯರನ್ನೆಲ್ಲ ನಗ್ಗಿಸುವಳು, ಹೊಡಿತಾ ಇದ್ದಾಳೆ, ಹಿಂಸಿಸ್ತಾ ಇದ್ದಾಳೆ. ಅವರು ಮಾತು ಬೇಕಾಗಿಲ್ಲ ಇವಳಿಗೆ, ಆಪ್ತ ಸಖಿಯರ ಮಾತು ಇವಳು ಕೇಳ್ತಾ ಇಲ್ಲ. ಸಿಂಗರಕ್ಕೆ ಮೈಗೂಡಳು, ಯಾವ ಅಲಂಕಾರವೂ ಬೇಡ, ಹಾಗಾಗ್ಬಿಟ್ಟಿದೆ. ಪಂಜರದಲ್ಲಿ ಇವಳು ಸಾಕಿರುವಂತಹ ಗಿಣಿಗಳು ಇವಳನ್ನ ವಿಷಯೇ ವಿಷಯ ಅಂತ ಕರೀತಾ ಇದ್ರೆ ಅವುಗಳನ್ನ ಮಾತಾಡಿಸ್ತಾನೂ ಇಲ್ಲ. ತಾನು ಸಾಕಿರುವ ಜಿಂಕೆ ನವಿಲು ಮುಂತಾದಂತಹ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಕೊಡ್ತಾ ಇಲ್ಲ. ಯಾವುದರಲ್ಲೂ ಅಪೇಕ್ಷೆ ಇಲ್ದಿದ್ದ ಹಾಗೆ ನಿರಾಸಕ್ತಳಾಗಿ ವಿರಹದ ಉರಿಯಿಂದ ಚಂದ್ರಹಾಸನನ್ನೇ ಧ್ಯಾನಿಸ್ತಾ ಕಾಲ ಕಳೀತಾ ಇದ್ದಾಳೆ.

ಶಬ್ದ ಪ್ರಯೋಗದಲ್ಲಿ ಎಂತಹ ಪರಿಣತಿ ಇದೆ ಅಂತ ಅನ್ನೋದಕ್ಕೆ ಈ ಪದ್ಯ ಉತ್ಕೃಷ್ಟವಾದ ಉದಾಹರಣೆ. ಸಣ್ಣ ಸಣ್ಣ ನಿಷೇಧಾರ್ಥಕ ಪದಗಳನ್ನ, ಕ್ರಿಯಾಪದಗಳನ್ನ ಬಳಸಿ ಕವಿ ಎಷ್ಟು ಸೊಗಸಾಗಿ ಈ ಪದ್ಯವನ್ನು ಕಟ್ಟಿದ್ದಾನೆ ನೋಡಿ. ಚಂದ್ರಹಾಸನ ಬಗ್ಗೆ ಆಲೋಚನೆಯನ್ನು ಮಾಡ್ತಾ ಅವಳ ಮನಸ್ಸಲ್ಲಿ ಉಂಟಾದಂತಹ ಪ್ರೇಮ ಭಾವದಿಂದ, ವಿರಹದ ಉರಿಯಿಂದ ಅವಳಿಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ, ಉಣ್ಣಳ್, ವರಗಳ್, ನುಡಿಯಳು, ಉಡಲು, ಇಡಳು, ತುಡಲು, ಏನು ಅವಳಿಗೆ ಆಸಕ್ತಿ ಇಲ್ಲ. ಊಟನೂ ಮಾಡ್ತಾ ಇಲ್ಲ, ನಿದ್ದೆನೂ ಮಾಡ್ತಾ ಇಲ್ಲ, ಮಾತಾಡಿಸಿದ್ರೆ ಅದಕ್ಕೆ ಉತ್ತರನೂ ಕೊಡ್ತಾ ಇಲ್ಲ. ಅವಳು ಏನು ಉಟ್ಕೊಳ್ತಾನೂ ಇಲ್ಲ, ಯಾವ ಆಭರಣಗಳನ್ನು ತೊಟ್ಕೊಳ್ತಾ ಇಲ್ಲ. ದೇಹವೆಲ್ಲ ಬಿಸಿಯೇರಿ ಉರಿ ಅನ್ನಿಸ್ತಾ ಇದೆ ಅವಳಿಗೆ. ಅದಕ್ಕೆ ತಂಪು ಬೇಕು, ತಂಪು ಬೇಕು ಅಂತ ಹೇಳಿ ಪ್ರಯತ್ನವನ್ನು ಮಾಡ್ತಾ ಇದ್ದಾಳೆ. ಅವಳ ದೇಹವೇ ಅವಳಿಗೆ ಭಾರ ಅಂತ ಅನಿಸ್ತಾ ಇದೆ. ನಿಟ್ಟುಸಿರು ಬಿಡ್ತಾ ಇದ್ದಾಳೆ. ಸುಮ್ಮನೆ ಅಲ್ಲಿ ಇಲ್ಲಿ ಒಂದ್ ಕಡೆಗೆ

ಕೂಡದೆ ಇದ್ದಂಗೆ ಅಲಿತಾ ಇರೋದನ್ನ ನೋಡಿ, ಅಂತಹ ದೊಡ್ಡದಾದಂತಹ ಅರಮನೆಯಂತಹ ಮನೆಯಲ್ಲಿ ಅವಳು ತಿರುಗ್ತಾ ಇರೋದನ್ನ ನೋಡಿ ಅವಳ ಸಖಿಯರೆಲ್ಲ ಯಾಕೆ ಏನಾಗಿದೆ ಅಂತ ಕೇಳ್ತಾ ಇದ್ದಾರೆ. ಹತ್ರ ಬಂದು ನೋಡಿದ್ರೆ ಮೈ ಬಿಸಿ ಏರಿಬಿಟ್ಟಿದೆ ವಿರಹದ ತಾಪದಿಂದ. ಅದಕ್ಕೆ ಪಾಪ ತಂಗಾಳಿಯನ್ನ ಬೀಸ್ತಾ ಇದ್ದಾರೆ. ಅವ್ರು ಏನೇನೋ ಉಪಚಾರವನ್ನು ಮಾಡಿದ್ರೆ ಅವಳ ಸ್ಥಿತಿ ಹೇಗಾಗಿದೆ ಅಂತಂದ್ರೆ, ಸುಣ್ಣಕ್ಕೆ ನೀರು ಹಾಕಿದ್ರೆ ಅದು ಹೇಗೆ ಅರಳತ್ತೋ ಮರಳಿ ಕುದಿಯತ್ತೋ ಹಾಗೆ ಅವಳ ಮನಸ್ಸು ಅಂತನ್ನೋದು ವಿರಹದ ಉರಿಯಿಂದ ಕುದಿತಾ ಇದೆ. ಇಂತಹ ಸ್ಥಿತಿಯಲ್ಲಿ ಇದ್ದಾಳೆ ವಿಷಯ. ಆ ವಿರಹ ವ್ಯಥೆಯನ್ನು ತಡಿಲಾರದೆ ಅನೇಕ ಕಡೆ ತಿರುಗಾಡ್ತಾ ಇದ್ದಾಳೆ.

0: ವಿರಹದ ಉರಿಯಿಂದ ದೇಹವೆಲ್ಲ ತಾಪ ಏರ್ಬಿಟ್ಟಿದೆ, ಬಿಸಿಯಾಗ್ಬಿಟ್ಟಿದೆ. ಜಲಯಂತ್ರದ ಎಡೆಯಲ್ಲಿ ತಿರುಗಾಡ್ತಾ ಇದ್ದಾಳೆ. ತನ್ನ ಪ್ರಾಸಾದದ ಮುಂಭಾಗದಲ್ಲಿ ಇರುವಂತಹ ಕಾರಂಜಿಗಳು ಚಿಮ್ಮತಾ ಇರುವಂತಹ ನೀರಿನ ಸಮೀಪದಲ್ಲಿ ಬಂದು ನಿಲ್ತಾ ಇದ್ದಾಳೆ. ತುಂತುರು ಹನಿಗಳೆಲ್ಲ ಅವಳ ಮೈ ಮೇಲೆ ಬೀಳ್ತಾ ಇದೆ, ಆದ್ರೂ ತಂಪ ಅನಿಸ್ತಾ ಇಲ್ಲ. ತಳಿರು ಹಸೆಯ ತಾಣದಲ್ಲಿ ಮಲ್ಕೊಂಡು ಉರುಳಾಡ್ತಾ ಇದ್ದಾಳೆ. ಎಳೆ ಚಿಗರುಗಳನ್ನ ಹಾಸ್ಕೊಂಡು ಉರುಳಾಡ್ತಾ ಇದ್ದಾಳೆ, ತಂಪ ಅನಿಸ್ತಾ ಇಲ್ಲ. ತಂಪಾದ ಗಾಳಿ ಬೀಸ್ತಾ ಇರುವಂತಹ ಗಂಧ ಚಂದನದ ಕಾಡಿನಲ್ಲಿ ಉಪವನದಲ್ಲಿ ತಿರುಗಾಡ್ತಾ ಇದ್ದಾಳೆ. ಮನಸ್ಸಿಗೆ ಸಮಾಧಾನವಿಲ್ಲ. ಚಂದ್ರಕಾಂತ ಶಿಲೆ ಅಮೃತ ಶಿಲೆಯ ವೇದಿಕೆಯ ಮೇಲೆ ತಣ್ಣಗೆ ಮೈಚೆಲ್ಲಿ ಮಲಗಿದ್ದಾಳೆ. ದೇಹಕ್ಕೆ ಹಿತ ಅನಿಸ್ತಾ ಇಲ್ಲ. ಬಿಸಿಲು ಬೀಳದೇ ಇರುವಂತಹ ದಟ್ಟವಾದ ಲತಾ ಮಂಟಪದಲ್ಲಿ ಬಳ್ಳಿಯ ಮನೆಯ ಒಳಗಡೆಗೆ ತಿರುಗಾಡ್ತಾ ಇದ್ದಾಳೆ. ತಂಪಾದ ಕೊಳದ ದಳದ ಮರಳಿನ ಮೇಲೆ ಬಂದು ಕೂತ್ಕೊಂಡು ಕಾಲನ್ನ ನೀರಲ್ಲಿ ಇಳಿಬಿಟ್ಕೊಂಡು ಕೂತ್ಕೊಂಡಿದ್ದಾಳೆ. ಆದ್ರೂ ಅವಳಿಗೆ ಸಮಾಧಾನ ಆಗ್ತಾ ಇಲ್ಲ. ಯಾವುದು ಸಹಜ ಕಾಲದಲ್ಲಿ, ಪ್ರೀತಿಯ ಕಾಲದಲ್ಲಿ ಸುಕುಮಾರವಾಗಿ ಕಾಣ್ತಾ ಇತ್ತೋ, ಈ ವಿರಹದ ಕಾಲದಲ್ಲಿ ಅವೆಲ್ಲವೂ ಕರ್ಕಶವಾಗಿ ಒರಟಾಗಿ ತೋರ್ತಾ ಇದೆ. ಎಳೆಯದಾದಂತಹ ಚಿಗುರು ಅವಳ ದೇಹಕ್ಕೆ ನೋವನ್ನು ಉಂಟು ಮಾಡ್ತಾ ಇದೆ. ಇಂಪಾದ ದುಂಬಿಗಳ ಝೇಂಕಾರ ಅವಳ ಕಿವಿಗೆ ಕರ್ಕಶ ಅಂತ ಅನಿಸ್ತಾ ಇದೆ. ಎಳೆಯ ಚಿಗುರು ಅವಳಿಗೆ ದೇಹಕ್ಕೆ ಹಿತ ಅಂತ ಅನಿಸ್ತಾ ಇಲ್ಲ. ತುಂಬಾ ಮೃದುವಾದ ಹೂವುಗಳು ಸಹ, ಮಾಲೆಯು ಅವಳಿಗೆ ಹಿತ ಅಂತ ಅನಿಸ್ತಾ ಇಲ್ಲ. ಹಂಸ, ಗಿಳಿ, ಕೋಗಿಲೆಯ ಇಂಪಾದ ಧ್ವನಿಗಳು ಸಹ ಅವಳಿಗೆ ಕಿವಿಗೆ ಕೇಳಲಾರದಷ್ಟು ಒರಟಾಗಿ ಕರ್ಕಶವಾಗಿ ಕೇಳ್ತಾ ಇದೆ. ಅವಳ ಸಮೀಪದಲ್ಲಿ, ಅವುಗಳ ಯಾವುದ ಸಮೀಪದಲ್ಲಿಯೂ ನಿಲ್ಲದೆ ಕೊನೆಗೆ ತನ್ನ ಮಹಡಿಯ ಮನೆಯನ್ನು ಹತ್ತಿ ತುದಿ ನೆಲೆಯ ಚಂದ್ರಶಾಲೆಗೆ, ಯಾಕೆಂದ್ರೆ ಅಲ್ಲಿ ತಂಪಾದ ಗಾಳಿ ಬೀಸತ್ತೆ ಅಂತ ಒಂದು ಕಾರಣ. ಇನ್ನು ಒಂದು, ಚಂದ್ರಹಾಸ ಆ ಉದ್ಯಾನವನದಿಂದ ಹೊರಟನೋ ಇಲ್ವೋ ಅನ್ನೋದನ್ನು ನೋಡೋದಕ್ಕೆ ಅಲ್ಲಿಂದ ಕಾಣತ್ತೆ. ಎರಡು ಕಾರಣದಿಂದ ಅಲ್ಲಿಂದ ಅವಳು ಮೇಲ್ಗಡೆಯ ಉಪ್ಪರಿಗೆಯ ಚಂದ್ರಶಾಲೆಗೆ ಬಂದಳು.
1: ಅಲ್ಲಿ ನಿಜ ಸಖಿಗೆ ಅಬಲೆ

ಮೆಲ್ಲಗೆ ಆತ್ಮೀಯತೆಯ ಮಾತುಗಳನ್ನು ಆಡ್ತಾ ಇದ್ದಾರೆ. ಹತ್ರ ಬಂದು ಅಂತಃಕರಣೆಯಿಂದ ಕೇಳ್ತಾ ಇದ್ರೆ ಅವರ ಸುಂದರವಾದ ಮುಖ, ಇಂಪಾದ ಧ್ವನಿ, ಸುಂದರವಾದ ಕಣ್ಣುಗಳು ಕಾಮನ ಬಿಲ್ಲಿನಂತೆ ಬಾಗಿದ ಹುಬ್ಬು, ನೀಳವಾದಂತಹ ತಲೆಗೂದಲು, ಅವರ ಕೆಂಪಾದ ತುಟಿಗಳನ್ನು ನೋಡಿ ಇವಳಿಗೆ ಇನ್ನಿಷ್ಟು ವ್ಯಥೆ ಆಗ್ತಾ ಇದೆ. ಸ್ತ್ರೀಯರಲ್ಲಿ ಇವರು ಚೆಲುವೆರು, ಅದೇ ರೀತಿ ಪುರುಷರಲ್ಲಿ ಅವನು ಚೆಲುವನಾದಂತಹ ಅವನನ್ನ ಯಾವಾಗ ನಾನು ಮತ್ತೆ ಭೇಟಿ ಮಾಡ್ತೇನೆ ಅಂತ ಹೇಳಿ ಅವಳಿಗೆ ಅವನ ಜ್ಞಾಪಕ ಆಗ್ತಾ ಇದೆ. ಇದರಿಂದ ಅವಳು ತಲ್ಲಣಿಸಿ, ನಿಜವಾಗ್ಲೂ ಪ್ರೇಮಿಗಳಿಗೆ ಶತ್ರುಗಳು ಯಾರು ಅಂತಂದ್ರೆ ತಿಂಗಳು ಅಂದ್ರೆ ಬೆಳದಿಂಗಳು, ಅರಗಿಣಿ, ಕಬ್ಬಿನ ಬಿಲ್ಲನ್ನು ಹಿಡಿದಂತಹ ಮನ್ಮಥ, ಹೂವಿನ ಬಾಣ, ದುಂಬಿಗಳು, ಇವುಗಳೇ ಶತ್ರುಗಳು ಅಂತ ಯೋಚನೆ ಮಾಡ್ತಾ ಇವು ನಿಜವಾಗ್ಲೂ ಯುವಕ ಯುವತಿಯರಿಗೆ ಪ್ರಿಯಕರಾಗಬೇಕಾಗಿತ್ತು, ಆದ್ರೆ ವಿರಹ ಕಾಲದಲ್ಲಿ ಇವರೆಲ್ಲ ನಿಜವಾದ ಶತ್ರುಗಳು ಅಂತ ಯೋಚನೆ ಮಾಡಿ ಇವುಗಳಿಂದ ಹೇಗೆ ತಪ್ಪಿಸ್ಕೊಳ್ಳಿ ಅಂತ ಯೋಚಿಸ್ತಾ ತನ್ನ ನುಣುಪಾದಂತಹ ಕೆನ್ನೆಗೆ ಕೈ ಕೊಟ್ಟು ಚಿಂತೆಯನ್ನು ಮಾಡ್ತಾ ಕೂತ್ಕೊಂಡಿದ್ದಾಳೆ. ಯಾರು ಏನು ಮಾತಾಡಿಸಿದ್ರು ಅದರಲ್ಲಿ ಅವಳಿಗೆ ಆಸಕ್ತಿ ಇಲ್ಲ. ಅವಳ ಈ ಸ್ಥಿತಿಯನ್ನು ನೋಡಿ ಸಖಿಯರು ಮಾತಾಡ್ತಾ ಇದ್ದಾರೆ.

ಅವರಿಗೆ ಇವಳ ಸಂತಾಪದಿಂದ ಗೊತ್ತಾಯ್ತು, ಬಹುಶಃ ಇವಳು ಯಾರನ್ನೋ ಮನಸ್ಸಿನಲ್ಲಿ ಇಟ್ಕೊಂಡು ಆ ವಿರಹ ವ್ಯಥೆಯಿಂದ ಒದ್ದಾಡ್ತಾ ಇದ್ದಾಳೆ ಅಂತ. ಅದಕ್ಕೆ ಅವರು ಸಮಾಧಾನವನ್ನು ಹೇಳ್ತಾ ಇದ್ದಾರೆ, ಹಾವು ಕಚ್ಚಿ ಬದುಕಿರುವವರುಂಟೆ, ಈಶ್ವರನ ಕೋಪದಲ್ಲಿ ಉರಿದು ಮತ್ತೆ ಬದುಕಲಿಕ್ಕೆ ಸಾಧ್ಯವೇ? ಕಾಡಿನ ಬೆಂಕಿಯಲ್ಲಿ ಸಿಕ್ಕಾಕಿಕೊಂಡು ಮತ್ತೆ ಬದುಕಲಿಕ್ಕೆ ಸಾಧ್ಯವೇ? ಅದೇ ರೀತಿ ಚಂದ್ರ, ಮನ್ಮಥ, ಗಾಳಿ ಇವೆಲ್ಲವೂ ಸಹ ಅಬಲೆಯರಿಗೆ, ಸ್ತ್ರೀಯರಿಗೆ, ವಿರಹಿಗಳಿಗೆ ನೋವನ್ನೇ ಉಂಟು ಮಾಡ್ತಾ ಇದ್ದಾವೆಯೇ ಹೊರತು ಇವು ಯಾವ ಸಹಕಾರಿಗಳಲ್ಲ. ಶಿವಶಿವ, ಹೀಗೆ ವಿರಹ ವ್ಯಥೆಯಿಂದ ಬಳಲ್ತಾ ಇರುವಂತಹ ಇವಳಿಗೆ ಸಹಾಯ ಮಾಡೋದು ಹೇಗೆ ಅಂತ ಹೇಳಿ ಚಿಂತೆ ಮಾಡ್ತಾ ಇದ್ದಾರೆ.

ಚಂದ್ರನ ಎಲ್ಲಾ ಕಲೆಗಳನ್ನು, 16 ಕಲೆಗಳನ್ನ, ಷೋಡಶ ಕಲೆಗಳು ಅಂತ ನಾವು ಹೇಳ್ತೇವಲ್ಲ, ಎಲ್ಲಾ ಕಲೆಗಳನ್ನು ಅಪಹಾರ ಮಾಡ್ತಾ ಮಾಡ್ತಾ ಒಂದೇ ಒಂದು ಕಲೆಯನ್ನು ಉಳಿಸಿದ್ದಾರೆ. ದೇವತೆಗಳ 16 ಯಾಕೆ ಉಳಿಸಿದ್ರೆ ಏನು, ಅದನ್ನು ಅತ್ಲಾಗಿ ತಗೊಂಡು ಹೋಗ್ಬಿಟ್ಟಿದ್ರೆ ಆಕಾಶದಲ್ಲಿ ಚಂದ್ರನೇ ಇರ್ತಾ ಇರ್ಲಿಲ್ಲ, ವಿರಹಿಗಳಿಗೆ ತೊಂದರೆಯೇ ಆಗ್ತಾ ಇರ್ಲಿಲ್ಲ. ಆದ್ರಿಂದ ದೇವತೆಗಳು ಚಂದ್ರನ ಒಂದು ಕಲೆಯನ್ನ ಏಕೆ ಉಳಿಸಿದ್ರ ಏನು, ಅದರಿಂದ ಇನ್ನಿಷ್ಟು ತೊಂದರೆ ಇವಳಿಗೆ. ಅದೇ ರೀತಿ ಈಶ್ವರ 3ನೇ ಕಣ್ಣನ್ನು ಬಿಟ್ಟು ಅವತ್ತು ಮನ್ಮಥನನ್ನು ಸುಟ್ಟು ಹಾಕಿದ, ಮತ್ತೆ ಪಾರ್ವತಿಯ ತಪಸ್ಸಿಗೆ ಮೆಚ್ಚಿ ಅವನನ್ನ ಯಾಕೆ ಉಳಿಸಿದ್ನೋ ಏನೋ, ಮನ್ಮಥನನ್ನ ನಾಶ ಮಾಡಿಬಿಡ್ಬೇಕಿತ್ತು, ಉಳಿಸ್ಲೇಬಾರದಾಗಿತ್ತು. ಅದೇ ರೀತಿ ಹಾವುಗಳು ಗಾಳಿಯನ್ನು ನುಂಗಿ ಮತ್ತ್ಯಾಕೆ ನಿಟ್ಟುಸರಿನ ರೂಪದಲ್ಲಿ ಅವು ಹೊರಗೆ ಬಿಟ್ಟುವ ಏನೋ, ಬಿಡಬಾರದಿತ್ತು. ಶಶಿ, ಮನ್ಮಥ ಮತ್ತು ತಂಗಾಳಿಗಳನ್ನ ಈ ರೀತಿ ಬಿಡಬಾರದಿತ್ತು ಅಂತ ಹೇಳಿ ಬೈತಾ ಇದ್ದಾರೆ ಸಖಿಯರು. ಅಷ್ಟೇ ಅಲ್ಲ, ಇವಳಿಗೆ ಹಿಂಸೆಯನ್ನು ಕೊಡುವಂತಹ ಕೋಗಿಲೆಯ ನೆಪದಿಂದ ಕೋಗಿಲೆ ಅಂತ ತಿಳ್ಕೊಂಡು ಕಾಗೆಯನ್ನು ಬೈದ್ರು. ದುಂಬಿಗಳಿಗೆ ಆಶ್ರಯವಾದಂತಹ ಕಮಲದ ಹೂಗಳನ್ನ ಬೈತಾ ಇದ್ದಾರೆ. ಅದೇ ರೀತಿ ತಮ್ಮ ಮೈ ಮೇಲೆ

0: ತಮ್ಮ ಕೈ ಮೇಲೆ ಬಂದು ಕೂತುಕೊಳ್ಳುವಂತಹ ಆ ಗಿಳಿಗಳಿಗೆ ಬಂದು ಕೂಡ್ತಾವಲ್ಲ ಅಂತ ಹೇಳಿ ತಮ್ಮ ಕೈಗಳನ್ನು ಸಹ ಕರತಳವನ್ನು ಜರೆದು ಒಬ್ಬ ಸಖಿ ನಿಂದಿಸ್ತಾ ಇದ್ದಾಳೆ. ಇವಳ ಪರಿಸ್ಥಿತಿಯನ್ನು, ವಿಷಯ ಪರಿಸ್ಥಿತಿಯನ್ನು ನೋಡಿ ವ್ಯಥೆ ಪಡ್ತಾ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 30ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಬಿಸಿ ವಿಶಾಖ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಂಎಸ್ ವಿನಾಯಕ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: डेढ़ अंक हो गए हैं। अभी अभी समाचार मिला है कि लोकसभा की कार्यवाही विपक्ष के हंगामे के कारण 3 बजे तक के लिए स्थगित कर दी गई है। और अब अंत में मुख्य समाचार एक बार फिर। गृहमंत्री अमित शाह ने कहा, सरकार सभी मुद्दों पर चर्चा के लिए तैयार, विपक्ष से संसद चलने देने का आग्रह। संसद के दोनों सदनों की कार्यवाही विभिन्न मुद्दों पर विपक्ष के हंगामे के कारण आज भी बाधित। प्रधानमंत्री नरेंद्र मोदी का युवाओं से आत्मकथा पढ़ने और रील्स तथा सोशल मीडिया की शॉर्टकट संस्कृति से बचने का आग्रह। हिमाचल प्रदेश सरकार ने पेट्रोल और डीजल पर 60 पैसे प्रति लीटर का अनाथ और विधवा उपकर लगाया। हर घर तिरंगा अभियान को लेकर लोगों में उत्साह। उपराष्ट्रपति सीपी राधाकृष्णन ने कहा, वंदे मातरम की भावना देश की पहचान को मजबूत कर रही है। और ग्रैंड मास्टर आर प्रज्ञानंदा ने ग्रैंड शतरंज टूर की प्रतियोगिता के दूसरे दौर में जावुखेल सुंदरों को हराकर पहली जीत दर्ज की। इसके साथ ही दोपहर समाचार का ये अंक समाप्त हुआ। नमस्कार।
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಸಂಜೆಯೊಳಗೆ ನೂತನ ಸಚಿವರಿಗೆ ಖಾತೆ ಹಂಚಿಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಲೋಪ, ಸಹಕಾರ ನೀಡಿದ ಅಧಿಕಾರಿಗಳ ಅಮಾನತಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆದೇಶ. ಧಾರವಾಡದ 72 ಗ್ರಾಮ ಪಂಚಾಯಿತಿಗಳು ಕ್ಷಯ ಮುಕ್ತ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶ ಖಂಡಿಸಿ ಮಂಡ್ಯದಲ್ಲಿ ಪ್ರತಿಭಟನೆ, ಬೆಂಗಳೂರು ಮೈಸೂರು ಹೆದ್ದಾರಿ ತಡೆ. ಹಾಗೂ ಹಾಸನಕ್ಕೆ ಆಗಮಿಸಿದ ವಂದೇ ಭಾರತ್ ರೈಲು ಶಿರಾಡಿ ಘಾಟ್ ಮಾರ್ಗದಲ್ಲಿ ಯಶಸ್ವಿ ಪ್ರಾಯೋಗಿಕ ಸಂಚಾರ. ಇಂದು ಸಂಜೆಯೊಳಗೆ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ರಾಜಭವನಕ್ಕೆ ಖಾತೆ ಕುರಿತ ಪಟ್ಟಿ ರವಾನೆಯಾಗಿದ್ದು ಸಂಜೆಯೊಳಗೆ ಪ್ರಕಟಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ನಾಳೆ ವಿಧಾನಸಭೆ ಅಧಿವೇಶನ ಆರಂಭವಾಗುವ ಹಿನ್ನೆಲೆಯಲ್ಲಿ ಸಚಿವರಿಗೆ ಖಾತೆ ಹಂಚಿಕೆ ಮಾಡಲೇಬೇಕಾದ ಅನಿವಾರ್ಯತೆ ಇದೆ. ನಾಳೆಯಿಂದ ವಿಧಾನಮಂಡಲದ ಅಧಿವೇಶನ 10 ದಿನಗಳ ಕಾಲ ನಡೆಯಲಿದೆ. ಹಿರಿಯ ಶಾಸಕ ಹಾಗೂ ಮಾಜಿ ಸಚಿವ ಟಿಬಿ ಜಯಚಂದ್ರ ಹಂಗಾಮಿ ವಿಧಾನಸಭಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಅಧಿವೇಶನದ ಮೊದಲ ದಿನವಾದ ನಾಳೆ ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಲು ನಿರ್ಧರಿಸಲಾಗಿದೆ. ಶುಕ್ರವಾರದಿಂದ ನಿಗದಿತ ವೇಳಾಪಟ್ಟಿಯಂತೆ ಕಲಾಪ ನಡೆಯಲಿದೆ. ಈ ಬಾರಿ ರಾಜ್ಯದಲ್ಲಿನ ಬರ ಪರಿಸ್ಥಿತಿ, ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ, ಬಿಡದಿ ಟೌನ್ಶಿಪ್, ಬಿ ನಾಗೇಂದ್ರ ರಾಜೀನಾಮೆ ಕುರಿತ ವಿಷಯಗಳು ಸದನದಲ್ಲಿ ಪ್ರಮುಖವಾಗಿ ಚರ್ಚೆಯಾಗುವ ಸಾಧ್ಯತೆ ಇದೆ. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅಧಿಕಾರ ವಹಿಸಿಕೊಂಡ ಬಳಿಕ ನಡೆಯುವ ಮೊದಲ ಅಧಿವೇಶನ ಇದಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಲೋಪ ಕುರಿತಂತೆ ಅಧಿಕಾರಿಗಳ ಅಮಾನತಿಗೆ ಆದೇಶ ನೀಡಲಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿಸಿಬಿ ಅಧಿಕಾರಿಗಳಿಂದ ದಾಳಿ ಮಾಡಿಸಿದ್ದು ತಾವೇ ಎಂದು ಸ್ಪಷ್ಟಪಡಿಸಿದ್ದಾರೆ. 2 ವಾರಗಳ ಹಿಂದೆ ಪರಪ್ಪನ ಅಗ್ರಹಾರಕ್ಕೆ ತೆರಳಿದ್ದಾಗ ಲೋಪ ಕಂಡುಬಂದಿತ್ತು. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಯವರ ಅನುಮತಿ ಪಡೆದು ದಾಳಿ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದ ಎಲ್ಲಾ ಕಾರಾಗೃಹಗಳ ಮೇಲೆ ಇಂತಹ ಕಾರ್ಯಾಚರಣೆ ಮುಂದುವರಿಯಲಿದೆ ಎಂದು ಹೇಳಿದ್ದಾರೆ. ಧಾರವಾಡದ 72 ಗ್ರಾಮ ಪಂಚಾಯಿತಿಗಳನ್ನು ಕ್ಷಯಮುಕ್ತ ಎಂದು ಘೋಷಿಸಲಾಗಿದೆ. ನವದೆಹಲಿಯಲ್ಲಿ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಸಮ್ಮುಖದಲ್ಲಿ ನಡೆದ ಕ್ಷಯ ರೋಗ ನಿರ್ಮೂಲನೆ ಕುರಿತ ಸಮಾಲೋಚನಾ ಸಭೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಕ್ಷಯಮುಕ್ತ ಭಾರತಕ್ಕಾಗಿ ಜನಾಂದೋಲನ ರೂಪುಗೊಂಡಿದ್ದು 88% ಪ್ರಗತಿ ಸಾಧಿಸಲಾಗಿದೆ ಎಂದು ಹೇಳಿದ್ದಾರೆ. 2023ರಲ್ಲಿ ಕೇವಲ 2 ಕ್ಷಯಮುಕ್ತ ಗ್ರಾಮ ಪಂಚಾಯಿತಿಗಳ ಸಂಖ್ಯೆ ಇತ್ತು. 2ನೇ ವರ್ಷದಲ್ಲಿ ಜಿಲ್ಲೆಯಲ್ಲಿನ 72 ಗ್ರಾಮ ಪಂಚಾಯಿತಿಗಳು ಟಿಬಿ ಮುಕ್ತ ಪಂಚಾಯಿತಿಗಳಾಗಿವೆ ಎಂದು ಮಾಹಿತಿ ನೀಡಿದ್ದಾರೆ. ಮುಂದಿನ 15 ದಿನಗಳ ಕಾಲ ಕೃಷ್ಣರಾಜಸಾಗರ ಜಲಾಶಯದಿಂದ ತಮಿಳುನಾಡಿಗೆ ನಿತ್ಯ 15,000 ಕ್ಯೂಸೆಕ್ ನೀರು ಬಿಡಬೇಕೆಂಬ ಸಿಡಬ್ಲ್ಯೂಆರ್ಸಿ ಮತ್ತು ಸಿಡಬ್ಲ್ಯೂಎಂಎ ಆದೇಶ ಪಾಲಿಸಿದರೆ ರಾಜ್ಯಕ್ಕೆ ಕುಡಿಯುವ ನೀರಿಗೆ ಆಹಾಕಾರ ಉಂಟಾಗುವ ಸಾಧ್ಯತೆ ಇದೆ. 124.8 ಅಡಿ ಜಲಾಶಯದಲ್ಲಿ ಇಂದಿನ ನೀರಿನ ಮಟ್ಟ 109.8 ಅಡಿ, ಅಂದರೆ 31.252 TMC ಇದೆ. ಆದೇಶ ಪಾಲಿಸಿ ನೀರು ಬಿಟ್ಟರೆ ಕನಿಷ್ಠ 10 TMCಯಷ್ಟು ನೀರು ತಮಿಳುನಾಡು ಪಾಲಾಗಲಿದೆ. ಈ ನಡುವೆ ಮಂಡ್ಯದಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನೀಡಿದ ಆದೇಶ ಖಂಡಿಸಿ ನಡೆಸುತ್ತಿರುವ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಮಂಡ್ಯ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ರೈತ ಹಿತರಕ್ಷಣಾ ಸಮಿತಿಯ 100 ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ರಸ್ತೆ ತಡೆ ನಡೆಸಿದರು. ಮಂಡ್ಯ ನಗರದ ಕಾವೇರಿ ನೀರಾವರಿ ನಿಗಮದ ಬಳಿ ಇರುವ ಕಾವೇರಿ

0: ಮಾತೆಯ ಪ್ರತಿಮೆಯನ್ನು ಅಪ್ಪಿಕೊಳ್ಳುವ ಮೂಲಕ ಬಿಜೆಪಿ ಕಾರ್ಯಕರ್ತರು ಅಪ್ಪಿಕೋ ಚಳವಳಿ ಮಾಡಿದರೆ, ಮಂಡ್ಯ ನಗರದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಲ್ಲಿ ಮಾಜಿ ಶಾಸಕ ಕೆಟಿ ಶ್ರೀಕಂಠೇಗೌಡ ನೇತೃತ್ವದಲ್ಲಿ ಕಾವೇರಿ ಹಿತರಕ್ಷಣಾ ಸಮಿತಿ ಪ್ರತಿಭಟನೆ ನಡೆಸಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀಕಂಠೇಗೌಡ, ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರದು ಎಂದು ಆಗ್ರಹಿಸಿದರು. ನಾಳೆ ಕನ್ನಡಪರ ಸಂಘಟನೆಗಳು ಘೋಷಿಸಿರುವ ಕರ್ನಾಟಕ ಬಂದ್ಗೆ ಸಂಪೂರ್ಣ ಬೆಂಬಲ ನೀಡುವುದಾಗಿ ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಂದೇ ಭಾರತ್ ಪ್ರಾಯೋಗಿಕ ಸಂಚಾರ ರೈಲು ಇಂದು ಹಾಸನ ಜಿಲ್ಲೆಯ ಸಕಲೇಶಪುರ ರೈಲು ನಿಲ್ದಾಣಕ್ಕೆ ಆಗಮಿಸಿದ ಹಿನ್ನೆಲೆಯಲ್ಲಿ ಶಾಸಕ ಎಸ್ ಮಂಜುನಾಥ್ ಹಾಗೂ ರೈಲ್ವೆ ಇಲಾಖೆ ಅಧಿಕಾರಿಗಳು ರೈಲಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಬೆಂಗಳೂರು ಮತ್ತು ಮಂಗಳೂರು ನಡುವೆ ಸಂಚರಿಸುವ ಈ ರೈಲು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಆಗಮಿಸಿ ಶಿರಾಡಿ ಘಾಟ್ನಲ್ಲಿ ಪ್ರಾಯೋಗಿಕ ಸಂಚಾರ ಯಶಸ್ವಿಯಾಗಿ ನಡೆಸಿತು. ಶಾಸಕ ಎಸ್ ಮಂಜುನಾಥ್ ಮಾತನಾಡಿ, ಶೀಘ್ರದಲ್ಲೇ ವಂದೇ ಭಾರತ್ ರೈಲು ಸಾರ್ವಜನಿಕರ ಸೇವೆಗೆ ಲಭ್ಯವಾಗಲಿದೆ ಎಂದು ತಿಳಿಸಿದ್ದಾರೆ. ಆಧುನಿಕ ಸೌಲಭ್ಯ, ಅತ್ಯುತ್ತಮ ಆಸನ ವ್ಯವಸ್ಥೆ, ವಿಮಾನ ಪ್ರಯಾಣದ ಅನುಭವ ದೊರೆಯಲಿದ್ದು ಬೆಂಗಳೂರು ಮಂಗಳೂರು ಪ್ರಯಾಣಿಕರಿಗೆ ವೇಗದ ಆರಾಮದಾಯಕ ಪ್ರಯಾಣ ದೊರೆಯಲಿದೆ ಎಂದು ಹೇಳಿದ್ದಾರೆ. ದಾವಣಗೆರೆ ಜಿಲ್ಲೆ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ವತಿಯಿಂದ ಹರ್ ಘರ್ ತಿರಂಗ ಅಭಿಯಾನ ನಡೆಯಿತು. 150 ಮೀಟರ್ ಉದ್ದದ ರಾಷ್ಟಧ್ವಜ ಹಿಡಿದು ಕೆಪಿಎಸ್ ಶಾಲಾ ಮೈದಾನದಿಂದ ಆಂಜನೇಯ ವೃತ್ತದವರೆಗೂ ಮೆರವಣಿಗೆ ಸಾಗಿತು. ಮಾಜಿ ಶಾಸಕ ಎಂ ಬಸವರಾಜ್ ನಾಯಕ್ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿಯವರ ಆಶಯದಂತೆ ಹರ್ ಘರ್ ತಿರಂಗ ಯಾತ್ರೆ ಆಗಸ್ಟ್ 15ರವರೆಗೂ ನಡೆಯಲಿದೆ. ಮಾಯಕೊಂಡ ಕ್ಷೇತ್ರದ ಪ್ರತಿ ಮನೆ ಸೇರಿದಂತೆ ಜಿಲ್ಲೆಯಾದ್ಯಂತ 32,000 ಧ್ವಜಗಳನ್ನು ಹಾರಿಸಲಾಗುವುದು ಎಂದು ತಿಳಿಸಿದ್ದಾರೆ. ಚಿಕ್ಕಮಗಳೂರು ನಗರದಲ್ಲಿ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಹರ್ ಘರ್ ತಿರಂಗ ಯಾತ್ರೆ ನಡೆಯಿತು. ದೇಶಭಕ್ತರ ಬಳಗ ಹಾಗೂ ವಿವಿಧ ಸಂಘಟನೆಗಳ ವತಿಯಿಂದ ಸುಮಾರು 100 ಅಡಿ ಉದ್ದದ ತ್ರಿವರ್ಣ ಧ್ವಜ ಹಿಡಿದು ನಗರದ ತಾಲೂಕು ಕಚೇರಿ ಆವರಣದಿಂದ ಜಾತ್ ಪಾರ್ಕ್ ವೃತ್ತದವರೆಗೆ ಮೆರವಣಿಗೆ ನಡೆಯಿತು. ಈ ಯಾತ್ರೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಸೇರಿ ಹಲವು ಮುಖಂಡರು, ಕಾಲೇಜು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಕೇಂದ್ರ ಸರ್ಕಾರದ ಹರ್ ಘರ್ ತಿರಂಗ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಇಂದು ಬೆಳಗಾವಿ ಜಿಲ್ಲೆಯ ನಿಪಾಣಿ ಪಟ್ಟಣದಲ್ಲಿ ಶಾಸಕಿ ಶಶಿಕಲಾ ಜೊಲ್ಲೆ ಅವರ ನೇತೃತ್ವದಲ್ಲಿ ತಿರಂಗ ರ್ಯಾಲಿ ನಡೆಯಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆಯಂತೆ ರಾಜ್ಯದಲ್ಲಿ ನಿಯುಕ್ತಿಗೊಂಡಿರುವ ಸಚಿವರು ಬರ ಪರಿಶೀಲನೆ ನಡೆಸುತ್ತಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿಯೂ ಬರದ ಛಾಯೆ ಆವರಿಸಿದ್ದು ಮಳೆ ಕೊರತೆ ಉಂಟಾಗಿದೆ. ಕುಡಿಯುವ ನೀರು ಹಾಗೂ ಬರ ಎದುರಿಸಲು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಸಚಿವ ಎಚ್ಸಿ ಬಾಲಕೃಷ್ಣ ತಿಳಿಸಿದ್ದಾರೆ. ರಾಮನಗರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಇಂದು ವಿಪತ್ತು ನಿರ್ವಹಣೆ, ಬರ ಹಾಗೂ ಕುಡಿಯುವ ನೀರು ವಿಷಯಗಳ ಕುರಿತ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ವಿಮಾ ಕಂಪನಿಗಳಿಗೆ ಪ್ರತಿ ವರ್ಷ ಪ್ರತಿ ತಿಂಗಳು ರೈತರು ಪಾವತಿಸಿದ ಬೆಳೆ ವಿಮೆ ಮೊತ್ತದ ವಿವರ ನೀಡುವಂತೆ ವಿಮಾ ಕಂಪನಿಗಳ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ವಿಮೆ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು. ಸಾರ್ವಜನಿಕ ಕಚೇರಿಗಳು, ಹಾಲಿನ ಡೈರಿ, ಗ್ರಾಮ ಪಂಚಾಯಿತಿಗಳು, ಕಚೇರಿಗಳಲ್ಲಿ ಕೃಷಿ ಸಂಪರ್ಕ ಕೇಂದ್ರಗಳಲ್ಲಿ ರೈತರ ಬೆಳೆ ವಿಮೆ ಕುರಿತಂತೆ ಭಿತ್ತಿಪತ್ರ, ಬ್ಯಾನರ್ಗಳನ್ನು ಅಳವಡಿಸುವಂತೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಿಗೆ ನಿರ್ದೇಶನ ನೀಡಿದೆ. ಜಿಲ್ಲೆಯಲ್ಲಿ 80,000 ಹೆಕ್ಟೇರ್ ಬೆಳೆ ವಿಸ್ತೀರ್ಣ ಪ್ರದೇಶವಿದ್ದು 2,500 ಹೆಕ್ಟೇರ್ ಪ್ರದೇಶದಲ್ಲಿ ಅಂದರೆ ಶೇಕಡ 3ರಷ್ಟು ಬಿತ್ತನೆಯಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇಂದು ವಿಶ್ವ ಆನೆಗಳ ದಿನ. ಭಾರತೀಯ ಸಂಸ್ಕೃತಿಯಲ್ಲಿ ಗಜರಾಜನಿಗೆ ಪೂಜನೀಯ ಸ್ಥಾನವಿದೆ. ಆದರೆ ಹೆಚ್ಚುತ್ತಿರುವ ನಗರೀಕರಣ ಹಾಗೂ ಅರಣ್ಯನಾಶದಿಂದಾಗಿ ಮಾನವ ಮತ್ತು ಆನೆಗಳ ನಡುವಿನ ಸಂಘರ್ಷ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಕಾಡಿನ ಪರಿಸರ ಸಮತೋಲನವನ್ನು ಕಾಯ್ದುಕೊಳ್ಳುವಲ್ಲಿ ಆನೆಗಳ ಪಾತ್ರ ಅತ್ಯಂತ ಪ್ರಮುಖವಾಗಿದೆ. ಆನೆಗಳ ಸಂರಕ್ಷಣೆ ಮತ್ತು ಅವುಗಳ ಮೇಲಾಗುತ್ತಿರುವ ದೌರ್ಜನ್ಯಗಳನ್ನು ತಡೆಯುವ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಆಗಸ್ಟ್ 12ರಂದು ವಿಶ್ವ ಆನೆಗಳ ದಿನ ಆಚರಿಸಲಾಗುತ್ತಿದೆ. ಏಷ್ಯಾ ಖಂಡದ ಒಟ್ಟು ಆನೆಗಳ ಪೈಕಿ ಶೇಕಡಾ 60% ಆನೆಗಳು ಭಾರತದಲ್ಲೇ ಇವೆ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ ವಂಶವಾಹಿ ಆಧಾರಿತ ಸಮೀಕ್ಷೆಯ ಪ್ರಕಾರ ದೇಶದಲ್ಲಿ ಒಟ್ಟು 22,446 ಆನೆಗಳನ್ನು ಗುರುತಿಸಲಾಗಿದೆ. ಇದರಲ್ಲಿ ನಮ್ಮ ರಾಜ್ಯವು 6,013

0: ಆನೆಗಳೊಂದಿಗೆ ದೇಶದಲ್ಲೇ ಮೊದಲ ಸ್ಥಾನದಲ್ಲಿದೆ. ಇದು ನಮ್ಮ ರಾಜ್ಯದ ಅರಣ್ಯ ಸಂಪತ್ತಿನ ಶ್ರೀಮಂತಿಕೆಯನ್ನು ತೋರುತ್ತದೆ. ಆದರೆ ಕಳವಳಕಾರಿ ಸಂಗತಿಯೆಂದರೆ ಕಾಡುಗಳು ಕಾಂಕ್ರೀಟ್ ನಾಡಾಗುತ್ತಿವೆ. ವಾಣಿಜ್ಯ ಬೆಳೆಗಳ ತೋಟಗಳ ವಿಸ್ತರಣೆ ಮತ್ತು ಬೃಹತ್ ಅಭಿವೃದ್ಧಿ ಯೋಜನೆಗಳಿಂದಾಗಿ ಆನೆಗಳ ವಲಸೆ ಮಾರ್ಗಗಳು ಮುಚ್ಚಿ ಹೋಗುತ್ತಿವೆ. ಇದರಿಂದಾಗಿ ಕಾಡಿನಿಂದ ನಾಡಿಗೆ ಬರುತ್ತಿರುವ ಆನೆಗಳು ಮತ್ತು ಮಾನವನ ನಡುವಿನ ಸಂಘರ್ಷ ಹೆಚ್ಚಾಗುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಜೆಯೊಳಗೆ ನೂತನ ಸಚಿವರಿಗೆ ಖಾತೆ ಹಂಚಿಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಲೋಪ, ಸಹಕಾರ ನೀಡಿದ ಅಧಿಕಾರಿಗಳ ಅಮಾನತಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆದೇಶ. ಧಾರವಾಡದ 72 ಗ್ರಾಮ ಪಂಚಾಯಿತಿಗಳು ಕ್ಷಯಮುಕ್ತ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶ ಖಂಡಿಸಿ ಮಂಡ್ಯದಲ್ಲಿ ಪ್ರತಿಭಟನೆ, ಬೆಂಗಳೂರು ಮೈಸೂರು ಹೆದ್ದಾರಿ ತಡೆ. ಹಾಗೂ ಹಾಸನಕ್ಕೆ ಆಗಮಿಸಿದ ವಂದೇ ಭಾರತ್ ರೈಲು ಶಿರಾಡಿ ಘಾಟ್ ಮಾರ್ಗದಲ್ಲಿ ಯಶಸ್ವಿ ಪ್ರಾಯೋಗಿಕ ಸಂಚಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ
2: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ವೆಂಕಟ ಲಕ್ಷ್ಮಮ್ಮ.
1: ನಮಸ್ತೆ ಬಹನ್ ಜೀ.
2: ಅಚ್ಚಾ ನಮಸ್ತೆ. ಆಜ್ ಆಪ್ ಕ್ಯಾ ಸೀಖನಾ ಚಾಹತೆ ಹೈ?
1: ಕಿಸಿ ಕವಿ ಕಾ ಕವಿತಾ ಕೆ ಬಾರೆ ಮೇ ಸಮಝಾ ದೀಜಿಯೆ ಬಹನ್ ಜೀ.
2: ಠೀಕ್ ಹೈ. ಆಜ್ ಮೈ ಆಪ್ ಲೋಗೋಂ ಕೋ ಶ್ರೀ ಅಯೋಧ್ಯ ಸಿಂಹ ಉಪಾಧ್ಯಾಯ ಅರಿಹವ್ ಜೀ ಕಾ ಮನ್ ಕವಿತಾ ಕೆ ಬಾರೆ ಮೇ ಪಡಾನಾ ಚಾಹತಿ ಹೂಂ.
1: ಠೀಕ್ ಹೈ ಬಹನ್ ಜೀ, ವಾಹಿ ಪಡಾ ದೀಜಿಯೆ.
2: ಅಚ್ಚಾ ಕವಿತಾ ಪಡಾನೆ ಕೆ ಸಮಯ ಸಂದರ್ಭ ಔರ್ ಕವಿ ಪರಿಚಯ ಕೋ ಪಹಲೆ ಸಮಜನಾ ಚಾಹಿಯೆ.
1: ಸಂದರ್ಭ ಕಿಸೆ ಕಹತೆ ಹೈ ಬಹನ್ ಜೀ?
2: ಪ್ರಸ್ತುತ ಕವಿತಾ ಕೋ ಕಿಸ್ ಪುಸ್ತಕ ಯಾ ಕಾವ್ಯ ಸೆ ಲಿಯಾ ಗಯಾ ಹೈ ಯಹಿ ಪಹಲೆ ಬತಾನಾ ಪಡೆಗಾ. ಅಬ್ ಪ್ರಸ್ತುತ ಕವಿತಾ ಶ್ರೀ ಹರಿಹವ್ ಜೀ ಕೆ ಚೌಕೆ ಚೌಪದೆ ಕಾವ್ಯ ಸೆ ಲಿಯಾ ಗಯಾ ಹೈ. ಹರಿಹವ್ ಜೀ ಕೆ ಬಾರೆ ಮೇ ಕುಚ್ ಜಾನ್ತೆ ಹೋ?
1: ನಹೀ, ಆಪ್ ಹೀ ಬತಾಯಿಯೆ ಬಹನ್ ಜೀ.
2: ಅಚ್ಚಾ ಧ್ಯಾನ್ ಸೆ ಸುನಿಯೆ. ಹಿಂದಿ ಸಾಹಿತ್ಯ ಮೇ ಶ್ರೀ ಅಯೋಧ್ಯ ಸಿಂಹ ಉಪಾಧ್ಯಾಯ ಹರಿಹವ್ ಜೀ ಕಾ ಜೀವನ್ ಭಾರತೀಯ ಸಂಸ್ಕೃತಿ ಕಾ ಜೀತಾ ಜಾಗ್ತಾ ಜ್ವಲಂತ ಆದರ್ಶ ತಾ. ಯೇ ಹಿಂದಿ ಸಂಸ್ಕೃತ ಉರ್ದು ಔರ್ ಫಾರ್ಸಿ ಕೆ ಪ್ರಾಕಂಡ ವಿದ್ವಾನ್ ಥೆ. ಇನ್ಕಾ ಜನ್ಮ ಕೆ ಬಾರೆ ಮೇ ಜಾನ್ತೆ ಹೋ?
1: ನಹೀ ಬಹನ್ ಜೀ.
2: ಇನ್ಕಾ ಜನ್ಮ ಅಜಾಮ್ಗಢ್ ಜಿಲ್ಲೆ ಕೆ ನಿಜಾಮಾಬಾದ್ ಗಾಂವ್ ಮೇ 1865 ಮೇ ಹುವಾ. ಸಂಸ್ಕೃತ ಗರ್ಭಿತ ಕಡಿ ಬೋಲಿ ಮೇ ರಚಿತ ಇನ್ಕಾ ಕೃಷ್ಣ ಚರಿತ ಸಂಬಂಧಿ ಅತುಕಾಂತ ಚಂದೋಬದ್ಧ ಕಾವ್ಯ ಪ್ರಿಯ ಪ್ರವಾಸ್ ಹಿಂದಿ ಕಾ ಏಕ್ ಶ್ರೇಷ್ಠ ಮಹಾಕಾವ್ಯ ಹೇ. ಔರ್ ಬಿ ಕುಚ್ ರಚನಾಯೇ ಪಾರಿಜಾತ ಚೌಕೆ ಚೌಪದೆ ಚುಬತೆ ಚೌಪದೆ ಆದಿ ಹೈ. ಉನ್ಕಾ ಪ್ರಿಯ ಪ್ರವಾಸ್ ಕಡಿ ಬೋಲಿ ಕಾ ಪ್ರತಿನಿಧಿ ಕಾವ್ಯ ಹೈ. ಇಸ್ ಪರ್ ಆಪ್ಕೋ ಮಂಗಲ ಪ್ರಸಾದ್ ಪಾರಿತೋಷಕ್ ಪ್ರಾಪ್ತ ಹುವಾ ಹೈ.
1: ಪಾರಿತೋಷಕ್ ಮಾನೆ ಕ್ಯಾ ಹೈ ಬಹನ್ ಜೀ?
2: ಪಾರಿತೋಷಕ್ ಮಾನೆ ಉಪಾಧಿ. ಸರಳ ರೂಪ ಸೆ ಕಹನಾ ಚಾಹೆ ತೋ ಬಹುಮಾನ್. ನಾವು ಮಾಡಿರುವ ಸಾಧನೆಗೆ ಸಿಗುವ ಫಲಕ್ಕೆ ಪಾರಿತೋಷಕ ಅನ್ನುತ್ತಾರೆ.
1: ಮಂಗಲ್ ಪ್ರಸಾದ್ ಅಂದರೆ ಏನು ಬಹನ್ ಜೀ?
2: ಅದು ಆ ಬಹುಮಾನದ ಹೆಸರು. ಈಗ ನಮ್ಮ ಕನ್ನಡ ಕವಿಗಳಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿಲ್ವಾ? ಹಾಗೆ
1: ಅಬ್ ಮಾಲೂಮ್ ಹುವಾ ಬಹನ್ ಜೀ.
2: ಉತನಾ ಹಿ ನಹಿ, ಅರಿಹವ್ ಜೀ ಪ್ರಕೃತಿ ಕವಿ ಹೋನೆ ಕೆ ಸಾಥ್ ಸಾಥ್ ಇನ್ಕೆ ಅಂತರ್ ಮೇ ರಾಷ್ಟ್ರ ಪ್ರೇಮ್ ಕಿ ಅಜಸ್ತ್ರ ಧಾರಾ ಬಹತಿ ರಹತಿ ಹೈ. ಯಹಿ ಕಾರಣ ಹೈ ಕಿ ಕವಿ ಕಿ ಚೇತನಾ ಪ್ರಕೃತಿ ಪರ್ ಹಿ ಕೇಂದ್ರಿತ ನಾ ರಹಕರ್ ದೇಶ ಪ್ರೇಮ್ ಔರ್ ಜಾತಿಯ ಭಾವನಾ ಸೆ ಮುಖರಿತ ಹೋಗುಟಿ ಹೈ.

ஹரி ஹரி

हरी हरी।

0: ಮರೆಯಿಡಿಯೋ ಗೆಳತಿ ಗೀತಾ ಪಾಲೇಕರ್. ಇದೀಗ ಕೇಳಿ ಮಹಿಳಾ ರಂಗ. ಯಲ್ಲಾಪುರ ತಾಲೂಕು ಕಣ್ಣಿಗೇರಿಯ ಸ್ವ ಉದ್ಯೋಗಿ ಗೀತಾ ರಾಜೇಂದ್ರ ಸಿಂಗ್ ಇವರೊಂದಿಗೆ ಸಂದರ್ಶನ.
1: ಗೀತಾ ರಾಜೇಂದ್ರ ಸಿಂಗ್ ಅವರೇ ನಮಸ್ಕಾರ.
2: ನಮಸ್ಕಾರ ಸರ್.
1: ಮಹಿಳೆ ನಾಲ್ಕು ಗೋಡೆಯ ನಡುವೆ ಅಡುಗೆ ಕೋಣೆಗೆ ಸೀಮಿತವಾಗುವುದರ ಬದಲಿಗೆ ಸ್ವ ಉದ್ಯೋಗವನ್ನು ಕೈಗೊಳ್ಳಬೇಕು, ಒಂದಷ್ಟು ಆದಾಯವನ್ನು ಕೂಡ ಪಡಿಬೇಕು ಅಂತ ಅನಿಸಿದಂತಹ ಒಂದು ಹಿನ್ನೆಲೆಯಲ್ಲಿ ನೋಡಿದ್ರೆ ಈ ಸ್ತ್ರೀ ಶಕ್ತಿ ಸಂಘಗಳು ಅಥವಾ ಸ್ವಸಹಾಯ ಸಂಘಗಳು ಯಾವ ರೀತಿ ಕಾರ್ಯಪ್ರವೃತ್ತವಾಗಿವೆ, ನಿಮಗೆ ಯಾವ ರೀತಿ ಅನುಕೂಲ ಆಗಿದೆ?
2: ಸರ್, ನಾನು ಬಡ ಕುಟುಂಬದಿಂದ ಬಂದವಳು.
1: ಮೂಲತಃ ನೀವು
2: ಯಲ್ಲಾಪುರದ ಕಣ್ಣಿಗೇರಿ ಯಲ್ಲಾಪುರದವ್ರಿ ಸರ್? ಅಲ್ಲಿ ಮೊದಲೇ ನಾವು ಎಲ್ಲ ಸಣ್ಣ ಅಂತ ಇರ್ಬೇಕಾದ್ರೆ ತುಂಬಾ ಕಷ್ಟ. ನಮ್ದು ತಂದೆ ತಾಯಿ ಎಲ್ಲ ಕೂಲಿ ಕೆಲಸ ಮಾಡೋರೆ, ಶಾಲೆ ಕಲಿಬೇಕಂದ್ರು ಸ್ವಲ್ಪ ಕಷ್ಟ ಇದ್ದಾರೆ. ಶಾಲೆ ಕಲ್ತಿರೋದು ಭಾಷೆ ಕಲೀಲಿಲ್ಲ ಸರ್, ನಾ 7ನೇ ಕಲ್ತಿದ್ದೇನೆ. ಆಮೇಲೆ ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೇವೆ. ಅದ ನಂತರ 2003 ನನ್ನ ಮದುವೆ ಆಯ್ತು. ಅದ ನಂತರ ನಾನು ಇಲ್ಲೇ ನಮ್ಮ ತಾಯಿ ಮನೆಗೆ ಬಂದು ಉಳಿದೆ. ಅಲ್ಲಿ ಧರ್ಮಸ್ಥಳ ಸಂಘ ಅಂತ ಬಂತು.
1: ಧರ್ಮಸ್ಥಳ ಸಂಘ ಒಂದು ನಿಮ್ಗೆ ಪರಿಚಯ ಮಾಡುವಂತ ಒಂದು ಸಂದರ್ಭದಲ್ಲಿ ನಿಮ್ಮ ಒಂದು ಏನೇನು ಚಟುವಟಿಕೆ ಮಾಡ್ತಾ ಇದ್ರಿ, ಆಮೇಲೆ ಒಂದು ಕಿರಾಣಿ ಅಂಗಡಿ ಇಡಬೇಕು ಅಂತ ನಿಮ್ಗೆ ಹೇಗೆ ಪ್ರೇರೇಪಣೆ ಆಯ್ತು?
2: ನಿಜ ಹೇಳ್ಬೇಕಂತ ಹೇಳಿದ್ರೆ ಅವಾಗ ಅಂಗಡಿ ಇಡೋ ಪರಿಸ್ಥಿತಿ ಇಲ್ಲ ಆಗಿದ್ವಿ ಸರ್. ಕೂಲಿ ಕೆಲಸ ಮಾಡುದು 2 ಹೊತ್ತು ಊಟಕ್ಕೆ ಸರಿ ಆಗ್ತಾ ಇತ್ತು. ಅದ ನಂತರ ಸಂಘ ಸೇರ್ಕೊಂಡು ಸ್ವಲ್ಪ ಅದು ಇದು
1: ಸಂಘ ಸೇರ್ಕೊಳ್ಳಿ ಅಂತ ಹೇಳಿದಾಗ ನಿಮ್ಗೆ ಏನು ಮನಸ್ಥಿತಿ ಹೇಗಿತ್ತು ಅವಾಗ?
2: ಅವಾಗ ಸ್ವಲ್ಪ ಹೆದರಿಕೆ ಅನಿಸ್ತಾ ಇತ್ತು. ಬೇಕು ಬೇಡ ಅಂದ್ರೆ ಹೇಗೆ ಕಟ್ಟುದು, ಸಾಲ ತೆಗೆದ್ರುವ, ಕೆಲ್ಸಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಕೆಲಸ ನಾವೆಲ್ಲ ಮಾಡುವಂತ ಕೆಲಸನೇ ಇರ್ಲಿಲ್ಲ ಇವಾಗ. ಅದಕ್ಕೋಸ್ಕರ ಏನ್ ಮಾಡುದು?
1: ಏನೇನು ಕೆಲಸ ಮಾಡ್ತಾ ಇದ್ರಿ?
2: ಸೊ ಎಲ್ಲ ಸಿಕ್ಕಿದೆಲ್ಲ ಕೆಲಸ ಮಾಡ್ತಿದ್ವಿ. ಗದ್ದೆಗೆ ಹೋಗ್ತಾ ಇದ್ವಿ, ಬೇರೆಯವ್ರ ಗದ್ದೆಗೆ. ಆಮೇಲೆ ಅದು ಪಾಸಿಟಿವ್ ಪರ್ಮಿಟರ್ ಕೆಲಸ, ಬೀಜ ಹಾರಿಸೋದು ಎಲ್ಲ ಮಾಡ್ಬೇಕು ಮಾಡಬಾರ್ದು ಅಂತ ಹೇಳಿದ್ರೆ ಎಲ್ಲ ಕೆಲಸ ಮಾಡಿದ್ದೀವಿ ಸರ್. ಇಡೀ ದಿನ ಬೆಳಗಿಂದ ಸಂಜೆ ಮಟ್ಟ ಕೂಲಿ ಕೆಲಸ ಹೋದ್ರೆ 150 ಎಷ್ಟು ಸಿಗ್ತಾ ಇರೋದು. ಅವಾಗಿನ 120 ಏನೋ ಬೇಕಾಗಿತ್ತು ಸರ್, ಇವಾಗಿನ ಹಣ ಎಲ್ಲಿ ಸಾಲ ಅಲ್ಲ. ಈಗ 350-450 ಸರ್, ಅದಕ್ಕಿಂತ ಇನ್ನು ಮೇಲೆ ಹೋಗಿಲ್ಲ, ಅಷ್ಟೇ ಇರೋದು.
1: ಸರ್, ಈಗ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ಸೇರಿದಂತಹ ಸಂದರ್ಭದಲ್ಲಿ ಹೇಗಿತ್ತು ಪರಿಸ್ಥಿತಿ, ಮತ್ತೆ ಏನೇನು ಚಟುವಟಿಕೆ ಮಾಡ್ತಾ ಇದ್ರಿ ನೀವು?
2: ಅವಾಗ ಖಾಲಿ ವಾರಕ್ಕೊಂದು ಮೀಟಿಂಗ್ ಮಾಡ್ತಿದ್ವಿ, ಜಸ್ಟ್ ಉಳಿತಾಯ ಕಟ್ತಾ ಬಂದ್ವಿ.
1: ಉಳಿತಾಯ ಮಾಡಬೇಕಿದ್ರೆ ನೀವು ಕೂಲಿ ಕೆಲಸಕ್ಕೆ ಹೋಗ್ತಾ
2: ಇದ್ರಿ ಸರ್? ಆಮೇಲೆ ಸಂಘದಲ್ಲಿ ಸ್ವಲ್ಪ ಸಾಲ ತೆಗೆದು ಸ್ವಲ್ಪ ಮನೆ ಸಬ್ಸಿಡಿ ಮಾಡ್ಕೊಂಡ್ವಿ. ಹಾಗೆ ಸಣ್ಣ ಸಣ್ಣ ಪುಟ್ಟ ಪುಟ್ಟ ಕೆಲಸ ಮಾಡ್ಕೊಂಡ್ವಿ ಸರ್. ಆಮೇಲೆ ಈಗ ಒಂದು 5-6 ವರ್ಷ ಆಯ್ತು ಅಂಗಡಿ ಹಾಕೊಂಡಿದ್ದೇನೆ. ಅವಾಗ ಚಿಕ್ಕದಿತ್ತು, ಈಗ ಸಾಧಾರಣ ದೊಡ್ಡ ಅಂಗಡಿ ಕಿರಾಣಿ ಅಂಗಡಿ ಹಾಕ್ತೇನೆ. ಇಲ್ಲ, ಕಣ್ಣಿಗೇರಿಯಲ್ಲಿ ಸರ್. ಹಾ ಸರ್, ಜೆರಾಕ್ಸ್ ಇದೆ, ಆಮೇಲೆ ಕಿರಾಣಿ ಎಲ್ಲ ಐಟಮ್ಗಳಿವೆ, ಮತ್ತೆ ಲೇಡೀಸ್ ಬೇಕಾಗುವಂತದ್ದು ಅಷ್ಟು ಐಟಮ್ಗಳಿವೆ. ಅಂದ್ರೆ ಎಲ್ಲ
1: ಸಹಾಯಕರು
2: ಯಾರಿಲ್ಲ ಸರ್, ನಾನು ಒಬ್ಬರೇ ನಡೆಸ್ತೇನೆ. ಹಾಗಲಿ ಮಕ್ಕಳು ಇರ್ತಾರೆ, ಶಾಲೆಗೆ ಹೋಗ್ತಾರೆ, ಶಾಲೆಗೆ ಹೋಗಿ ಬಂದ್ರೆ ಮನೇಲಿ ಇರ್ತಾರೆ ಸ್ವಲ್ಪ ತಂಗಡೆ. ಅವಾಗ
1: ಪಾಠವೂ ಆಗ್ತದೆ, ಇಲ್ಲಿ ಸೇಲ್ ಕೂಡ
2: ಹೌದು ಸರ್.
1: ಅವ್ರಿಗೂ ಕೂಡ ಅನುಭವ
2: ಆಗ್ತಾ ಇದೆ ಸರ್, ಅವ್ರಿಗೂ ಅನುಭವ. ನಮ್ಮ ಯಜಮಾನ್ರು ಇರ್ತಾರೆ, ನಮ್ಮ ಯಜಮಾನ್ರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ಸಾಮಾನಿಗೆ ಮನೆಯೆಲ್ಲ ತಂದ್ಕೊಡೋದ್ರಲ್ಲಿ. ಅದಕ್ಕೆ ನಾನು ಹೋಗೋದಿಲ್ಲ, ಅವರೇ ತಂದ್ಕೊಡ್ತಾರೆ.
1: ಅದೀಗ ಹೋಲ್ಸೇಲ್ ಅಲ್ಲಿ ನೀವು ಸಾಮಾನೆಲ್ಲ ತರಿಸೋದಿದ್ರೆ ಎಲ್ಲಿಂದ ತರಿಸ್ತಾರೆ?
2: ಹೋಲ್ಸೇಲ್ ಬಹಳ ಮೋಟ ತರ್ತಿದ್ರೆ ಹುಬ್ಳಿಂದ ತರ್ತೇವೆ ಸರ್.
1: ಏನೇನು ಐಟಮ್ ಬೇಕಾಗ್ತದೆ?
2: ಎಲ್ಲ ಸರ್, ನಮ್ಮ ದಿನಕ್ಕೆ ಏನ್ ಐಟಮ್ ಅಡಿಗೆಯಿಂದ ಹಿಡಿದು ಎಲ್ಲ ಸರ್, ಎಲ್ಲ ಸರ್ ಇದೆ. ಎಲ್ಲ ಕಿರಾಣಿ ಐಟಮ್ಗಳಿವೆ, ಮತ್ತೆ ಅದೇ ತರ ಬುಕ್ಸ್ ಮಕ್ಕಳಿಗೆ ಸ್ಕೂಲ್ ಬುಕ್ಸ್ ಎಲ್ಲ ಎಲ್ಲ ಇಟ್ಟಿದ್ದಾನೆ.
1: ಆಮೇಲೆ ಶಾಲೆ ಉಂಟಾ?
2: ಹಾ ಸರ್, ಎದುರುಗಡೆನೆ ಶಾಲೆ ಇದೆ.
1: ಚಾಕ್ಲೇಟಿಗೆ ಐಸ್ ಕ್ಯಾಂಡಿ ಅಂತ?
2: ಹೌದು ಸರ್, ಬರ್ತಾರೆ.
1: ಅವರ ಹೆಚ್ಚು ಬೇಡಿಕೆ ವಸ್ತುಗಳು ಯಾವ್ದು?
2: ನಮ್ ಕಿರಾಣಿ ಅಂಗಡಿಯಲ್ಲಿ ಸಕ್ಕರೆ, ಬೇಳೆ, ಉಪ್ಪು.
1: ಮನೆಯಲ್ಲಿ
2: ಮಕ್ಕಳದು ಹೆಚ್ಚು ಇದು ಚಾಕ್ಲೇಟ್, ಕ್ಯಾಂಡಿ. ಕ್ಯಾಂಡಿ ಇಲ್ಲ ಅಂದ್ರೆ ನಮ್ಮ ಮಗಳಿ ಬರುದಿಲ್ಲ, ಥಂಡಿ ಇಲ್ಲ. ಈಗ ಶೆಕೆ ಅಲ್ಲ ಸರ್, ಈಗ ಅದಕ್ಕೆ ಬರ್ತಾರೆ.
1: ಈಗ ಪೆನ್ನು, ಪೇಪರು ಅಥವಾ
2: ಹೌದು, ಪೆನ್ನು, ಪೇಪರು, ಪಟ್ಟಿ, ಮತ್ತೆ ರಬ್ಬರು, ಅದಂತ ಎಲ್ಲ ಇದಕ್ಕೂ ಬರ್ತಾರೆ ಮಕ್ಕಳು. ಮತ್ತೇನ್ ತೊಂದ್ರೆ ಇಲ್ಲ ಹಾಗೆ ನೋಡಿದ್ರೆ. ಪಾಪ ಅವ್ರಿಗೆ ಪೇಟೆ ಹೋಗ್ಲಿಕ್ಕೆ ತಪ್ಪದಲ್ಲ ಸರ್, ನಾ ಅಂಗಡಿ ಹಾಕದ್ರಿಂದ ಮಕ್ಕಳಿಗೆ ಸ್ವಲ್ಪ ಎಲ್ಲ ಹೋಗೋ ತಪ್ಪಿದೆ. ಈಗ ಎದುರುಗಡೆ ಪಟಾಕಿನ ಅವ್ರಿಗೆ ಸಿಕ್ಬಿಡ್ತದೆ, ಇಲ್ಲ ಅಮ್ಮ ಅಪ್ಪನಿಗೆ ಹೇಳ್ತಿದ್ರು ಅವರು, ಇವೆಲ್ಲವ್ರಿಗೂ ನಾವು ಹೋದಾಗ ತಗೊಂಡ್ಬರ್ತೇನೆ ಅಂತೇಳಿ. ಈಗಿಲ್ಲ, ಇಲ್ಲಿ ಗೀತಮ್ಮನ ಅಂಗಡಿ ಉಂಟು, ಅಲ್ಲೋ ತಂದು ಕೊಡಿ ಅಂತ ಹೇಳ್ಕೊಳ್ತಾರೆ ಮಕ್ಕಳು ಅವ್ರ ತಂದೆ ತಾಯಿಗಳಿಗೆ.
1: ಸಾಲ ಕೇಳುವರು ಇರ್ತಾರ ಅಂಗಡಿಯಲ್ಲಿ?
2: ಸಾಲ ಅಂತ ಕೇಳ್ತಾರೆ ಸರ್, ಸಾಲ ಕೊಡ್ಲಿಲ್ಲದಾಗೋದಿಲ್ಲ
1: ಸರ್.
2: ಕೇಳ್ತಾರೆ ಸರ್,
1: ಸಣ್ಣ ಪುಟ್ಟ ಸಾಲ ಕೂಡ ಕೇಳ್ತಾರೆ?
2: ಕೇಳ್ತಾರೆ ಸರ್. ಅಂದ್ರೆ ಅರ್ಜೆಂಟ್ ಹಣ ತಂದಿರೋದಿಲ್ಲ ಅಥವಾ ಹಿಂಗೆ. ಈಗ ಕ್ಯಾಶ್ ಇಲ್ಲದೆ ವ್ಯವಹಾರ ಅಲ್ಲ ಸರ್, ದುಡ್ಡು ತರೋದೇ ಕಡಿಮೆ ಆಗ್ಬಿಟ್ಟಿದೆ. ಫೋನ್ ಪೇ ಮಾಡ್ತಾರೆ.
1: ಫೋನ್ ಪೇ ಮಾಡಿದ್ರೆ ನಿಮಗೆ ದುಡ್ಡು ಕೊಟ್ಟ ಹಾಗೆ
2: ಕೊಟ್ಟ ಹಾಗೆಯಾ? ಅದು ಹಂಗೆ ಹೇಳ್ತಾರೆ.

0: ಫೋನ್ ಪೇ ಮಾಡ್ತೇನೆ, ಬೇಕಾದ್ರೆ ಅಮೌಂಟ್ ಇಲ್ಲ ಇವಾಗ ಕೊಡ್ತೀರಾ ಅಂತ ಕೇಳ್ತಾರೆ. ಅವಾಗ ಇಲ್ಲ ಅಂತ ಹೇಳಿಕ್ ಆಗುದ್ರ ಮಾಡ್ತಾರೆ ತಕ್ಷಣ ಮಾಡ್ತಾರೆ.
1: ಈ ಫೋನ್ ಪೇ ಬಂದಿದ್ರಿಂದಾಗಿ ನಿಮ್ಗೆ ಏನಾದ್ರು ಅನುಕೂಲ ಆಗಿದೆಯಾ ಅಥವಾ ತೊಂದರೆ ಆಗಿದೆಯಾ?
0: ಇಲ್ಲ, ಬಹಳ ಅನುಕೂಲ ಆಗಿದೆ
1: ಸರ್.
0: ಯಾಕಂತ ಹೇಳಿದ್ರೆ ಅಮೌಂಟ್ ಇರ್ತಿತ್ತು, ಆದ್ರೆ ಕೆಲವು ಸತಿ ಇರುವುದಿಲ್ಲ ಆಗಿತ್ತು, ಇನ್ನೊಬ್ಬರಿಗೆ ಚಿಲ್ಲರೆ ಕೊಡ್ಲಿಕ್ಕೆ ಆಗುದಿಲ್ಲ ಆಗಿತ್ತು.
1: ಮತ್ತೆ ಒಂದು 30 ರೂಪಾಯಿ ಖರ್ಚಾಯ್ತು, ಅದು 35 ರೂಪಾಯಿ ಖರ್ಚಾಯ್ತು ಅಂದ್ರೆ 100 ರೂಪಾಯಿ ಕೊಟ್ಟರೆ ಮತ್ತೆ
0: ಚೇಂಜ್ ಕೊಡ್ಬೇಕಾಗಿತ್ತು ಸರ್. ನಾನು ಅಷ್ಟಕ್ಕೆ 100ಕ್ಕೆ 75 ರೂಪಾಯಿನೋ 85 ರೂಪಾಯಿನೋ ಅಷ್ಟು ಕೊಟ್ಟು ಅಷ್ಟು ಇರೋದು ಕೊಟ್ಕೊಂಡು ಕುತ್ಕೊಳ್ಬೇಕಾಗಿತ್ತು. ಈ ಫೋನ್ ಪೇ ಬಂದಾಗಿಂದ ಅದೊಂದು ತುಂಬಾ ಹೆಲ್ಪ್ ಆಗಿದೆ ಸರ್.
1: ಆಮೇಲೆ ಈಗ ಬ್ಯಾಂಕ್ ಇಂದ ಸಾಲ ತಗೊಂಡಂತ ಒಂದು ಸಂದರ್ಭದಲ್ಲಿ ಮರು ಪಾವತಿ ಮಾಡ್ಲಿಕ್ಕೆ ಕೂಡ ಅನುಕೂಲ ಆಗ್ತದೆ.
0: ಹೌದು ಸರ್, ಹೆಲ್ಪ್ ಆಗ್ತದೆ ಸರ್, ನಮ್ಮ ಯಜಮಾನರು ಹೆಲ್ಪ್ ಮಾಡ್ತಾರೆ, ಅದ್ರಿಂದ ನನಗೆ ಇದರಿಂದ ಬಹಳ ಹೆಲ್ಪ್ ಆಗಿದೆ ಸರ್.
1: ಆಮೇಲೆ ಈಗ ಕಿರಾಣಿ ಅಂಗಡಿ ಹಾಕ್ಲಿಕ್ಕೆ ನಿಮ್ಗೆ ಮೊದಲು ಅನುಭವ ಇರಲಿಲ್ಲ, ಯಾವ ರೀತಿ ಅನುಭವ ಆಯ್ತು?
0: ಯಾವ್ದಂದ್ರೆ ನನ್ನ ಹತ್ರ ದೂರ ಕೆಲಸ ವಜ್ಜೆ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ನಾನು ಸ್ವಲ್ಪ ಪೇಷಂಟೇಯ, ಈ ಮೊನ್ನೆ ಹಾರ್ಟ್ ಆಪರೇಷನ್ ಆಗಿದೆ ನಂದು, ಅದಕ್ಕೋಸ್ಕರ ಕುತ್ಕೊಂಡಲ್ಲೇ ಮನೇಲಿ ಇದ್ರೆ ಮಲ್ಕೊಂಡು ಆಲಸಿದನೇ ಆಗತ್ತೆ. ಅದಕ್ಕೆ ಸಣ್ಣ ಜಾಗ ಇದೆ, ಒಂದ್ ಸ್ವಲ್ಪ ಗಿಡಗಳಿವೆ, ಅದಕ್ಕೆ ಸ್ವಲ್ಪ ನೀರ್ ಹಾಕುದು ಮತ್ತೆ ಊಟ ಮಾಡುದು ಮಲ್ಗುದು. ಆಮೇಲೆ ಯೋಚನೆ ಹಿಂಗೆ ಬಂತು, ಹಾ ಏನಿಲ್ಲ ಅದಕ್ಕೆ. ಆಮೇಲೆ ಹಿಂಗೆ ನಾವು ಸಂಘದಿಂದ ಹೊರಗೆ ಹೋಗಿದ್ವಿ, ಅಲ್ಲೆಲ್ಲ ನೋಡಿದ್ವಿ. ಆಮೇಲೆ ಧಾರವಾಡಕ್ಕೆ ಹೋಗಿದ್ದೆ, ಅಲ್ಲಿ ಟ್ರೈನಿಂಗ್ ಅಂತ ಒಂದು ದಿನ ಕರ್ಕೊಂಡು ಹೋಗಿದ್ರು. ಅಲ್ಲೆಲ್ಲ ಯಾವ ತರ ಹೆಂಗಸರು ಹೊರಗೆ ಬಂದು ಕೆಲಸ ಮಾಡ್ತಾರೆ, ಎಸ್ ಟಿ ಡಿಗಳು ಹಾಕೊಂಡಿದ್ದಾರೆ, ಜೆರಾಕ್ಸ್ ಮಿಷಿನ್ಗಳು ಹಾಕೊಂಡಿದ್ದಾರೆ. ಅಲ್ಲಿಂದ ಜೆರಾಕ್ಸ್ ಮಿಷಿನ್ ಆರ್ಡರ್ ಮಾಡಿ ಬಂದಿದ್ದೆ, ಅದನ್ನ ಇಲ್ಲಿ ತಗೊಂಡು ಬಂದು ಆಮೇಲೆ ಇಲ್ಲಿ ಬಂದ ನಂತರ ಅದನ್ನ ಬ್ಯಾಂಕಿಂದ ಅಲ್ಲ ಸರ್, ಅದೇ ಸರ್ ಸಂಘದಿಂದ ಸಾಲ ತಗೊಂಡು ಜೆರಾಕ್ಸ್ ಮಿಷಿನ್ ತಗೊಂಡೆ. ಆಮೇಲೆ ಯೋಚನೆ ಮಾಡಿದೆ ಸರ್, ಜೆರಾಕ್ಸ್ ಮಿಷಿನ್ ಒಂದೇ ಹಾಕೊಂಡ್ರೆ ಡೈಲಿ ಜೆರಾಕ್ಸ್ ಅಂತೂ ಯಾರು ಬರಲ್ಲ. ನಾ ಬೆಳಗಿಂದ
1: ಸಂಜೆ ರಜೆ,
0: ಹಾ ಸರ್ ಅದಕ್ಕೆ ಜೆರಾಕ್ಸ್ ರಜೆ. ಆಮೇಲೆ ಅದೇ ಜೆರಾಕ್ಸ್ ಹಾಕೊಂಡು ಬೆಳಗಿನ ಸಂಜೆ ಮಟ್ಟ ಕುತ್ಕೊಳ್ಬೇಕು, ಏನು ವ್ಯಾಪಾರ ಇರಿದ್ರೆ ಏನಿಲ್ಲ. ಹಾಗೆ ತರಕಾರಿ ಹಾಕ್ತೇವೆ ಸರ್, ತರಕಾರಿ ವ್ಯಾಪಾರ ಮಾಡ್ಲಿಕ್ಕೆ ಶುರು ಮಾಡಿದ್ವಿ, ತರಕಾರಿನೂ ಮಾಡಿ. ಆಮೇಲೆ ಕ್ರಮೇಣ ಅದು ಸ್ವಲ್ಪ ಲಾಕ್ಡೌನ್ ಎಲ್ಲ ಆಯ್ತು, ಸ್ವಲ್ಪ ನಡಿ ಚೆನ್ನಾಗಿ ನಡೀತು, ಅದನ್ನ ತರಕಾರಿಗೆ ಬಂದಾಯ್ತು, ಅಂದ್ರೆ ತರಕಾರಿ ಎಲ್ಲ ಒಯ್ದು ಕಡಿಮೆ ಆಯ್ತು, ಪೇಟೆ ಹೋಗ್ಲಿ ಶುರು ಮಾಡಿದ್ರು.
1: ಅಂದ್ರೆ ಈಗ ನಿಮ್ಮ ಈ ಕಣ್ಣಿಗೇರಿ ಕಣ್ಣಿಗೇರಿ ಸುತ್ತಮುತ್ತ ತರಕಾರಿ ಬೆಳೆಯುವರಿದ್ದಾರೆ ಅಥವಾ ಹೊರಗಡೆ ತರಬೇಕು?
0: ಪೇಟೆಯಿಂದ ತರ್ತಾರೆ ಸರ್, ಬೆಳೀತಾರೆ ಅಲ್ಪ ಮಟ್ಟಿಗೆ, ಅವರಿಗೆ ಮನೆಗೆ ಆಗೋಷ್ಟೇ ಬೆಳೀತಾರೆ. ಆದ್ರೆ ಈರುಳ್ಳಿ ಟೊಮೆಟೊ ಅಂತೂ ಹೊರಗಡೆ ತರೋದೇ ಹುಬ್ಳಿಯಿಂದ, ಅದು ಎಲ್ಲ ಫ್ರೇದ ಬರುತ್ತೆ ಸರ್, ಎಲ್ಲ ಫ್ರೇ ತಗೋಬರ್ತಾರೆ. ಈಗ ಕಿರಾಣಿ ಬಂದ್ ಮಾಡಿದ್ದಾನೆ, ಈಗ ಜಸ್ಟ್ ಈರುಳ್ಳಿ ಟೊಮೆಟೊ ಬಟಾಟೆ ಇದು ಮೂರು ತರಕಾರಿ ಇರುತ್ತೆ ಅಷ್ಟೇ.
1: ಈಗ ನಿಮ್ಮ ಅಂಗಡಿಯ ಒಳಗಡೆ ಇಂಥ ತರಕಾರಿಯನ್ನ ತಂದು ಇಟ್ಕೊಳ್ಳುವ ಸಂದರ್ಭದಲ್ಲಿ ಇಲಿ ಹೆಗ್ಗಣಗಳ ಕಾಟ ಇರೋದಿಲ್ಲ?
0: ಇಲಿ ಹೆಗ್ಗಣಗಳು ಇಲ್ಲ ಸರ್, ಮಂಗಗಳ ಕಾಟ ಬಹಳ ಇದೆ ಒಳಗೆ ಬರ್ತೇವೆ ಸರ್. ಹೊರಗಡೆ ಕುತ್ಕೊಂಡು ಇರೋದು ಬೆಳಗಿನ ಸಂಜೆ,
1: ಹೊರಗಡೆ ಕುತ್ಕೊಂಡಿದ್ದಾಗು ಬರ್ತಾವ?
0: ಹೌದು ಸರ್, ಬಂದು ಕಿರಿಕಿರಿ ಮಾಡ್ತೇವೆ, ನಾವೇ ಇದ್ರೆ ಇದ್ರೆ ಒಳಗೆ ಬರಲ್ಲ, ಸ್ವಲ್ಪ ನಾವು ಬೆನ್ ಮಾಡಿ ಒಳಗೆ ಹೋದ್ರೆ ಅಂತ ಬಂದು ಏನಾದ್ರು ಎತ್ಕೊಂಡು ಹೋಗ್ಬಿಡ್ತೇವೆ. ಎಲ್ಲ ಹಾಕಿದ್ದೇವೆ ಸರ್, ಈಗ ಫುಲ್ ಗ್ರಿಲ್ ಹಾಕಿದ್ದೇನೆ, ಆದ್ರೂ ಡೋರಿಂದ ಬರ್ತೇವೆ. ಸ್ವಲ್ಪ ಬಗ್ಗೆ ಜೆರಾಕ್ಸ್ ಹೊಡೆದಿ ಅಂತ ಪೇಪರ್ ತೆಗಿ ಎತ್ತು ತನಕ ಅಲ್ಲಿಂದ ಬಂದು ಏನೇ ಎತ್ಕೊಂಡು ಹೋಗಿರ್ತೇವೆ. ಬಹಳ ಕಷ್ಟ ಕೊಡ್ತಾ ಇದೇವೆ ಮಂಗ ಇವಾಗ.
1: ಇದನ್ನ ನಿಯಂತ್ರಣ ಮಾಡೋದೇ ಸ್ವಲ್ಪ ದೊಡ್ಡ ಸವಾಲು ನಿಮಗೆ. ಸೊ ಅಂಗಡಿ ಏನಾದ್ರು ಸಾಮಾನು ತಗೊಂಡು ಹೋಗ್ಲಿಕ್ಕೆ ಬರುವಂತವ್ರು ಗ್ರಾಹಕರು ಇರ್ತಾರಲ್ಲ, ಅವ್ರ ಹತ್ರ ಹೇಳ್ಬೇಕು ಮಂಗ ಬರದಾಗೆ ನೋಡ್ಕೊಳ್ಳಿ, ನಿಮ್ಮ ಜವಾಬ್ದಾರಿ.
0: ಹೌದಿಲ್ಲ ನೋಡಿದ್ರೆ ಈಗೆಲ್ಲ ಸರ್, ಈಗ ಎಲ್ಲರೂ ಬರೋದು ಮಂಗ ಅಭ್ಯಾಸ ಆಗ್ಬಿಟ್ಟಿದೆ, ಈಗ ಯಾರಿಗೂ ಎದುರುದಿಲ್ಲ ಮಂಗ. ಖಾಲಿ ಆಯ್ಪದು ಬಂದು ತಂದ್ರೆ ಮಾತ್ರ ಸ್ವಲ್ಪ ಎದುರತ್ತೆ.
1: ನಿಮ್ಮ ಅಂಗಡಿ ಪಕ್ಕದಲ್ಲಿ ಮರಗಳು ಕಾಡುಗಳು
0: ಎದುರುಗಡೆ ಶಾಲೆ ಇದೆ ಸರ್, ಸ್ವಲ್ಪ ಜಂಗಲ್ ಇದೆ. ಆಮೇಲೆ ಪಕ್ಕದಲ್ಲಿ ಪಂಚಾಯತಿ.
1: ಬಾಳೆಹಣ್ಣು ಇಟ್ಕೊಂಡಿದ್ರೆ?
0: ಇಲ್ಲ ಸರ್, ಪಕ್ಕದಲ್ಲಿ ಇದೆ ಬಾಳೆಹಣ್ಣ ಅಂಗಡಿ.
1: ಬಾಳೆಹಣ್ಣಿಗೆ ಬರೋದಾದ್ರೆ ಸಾಮಾನ್ಯ ಜೆರಾಕ್ಸ್
0: ಅಂಗಡಿ ಇದೆ
1: ಅಲ್ಲ, ಜೆರಾಕ್ಸ್ ಅಂಗಡಿಯಲ್ಲಿ ಮಂಗನಿಗೆ ಏನ್ ಕೆಲಸ?
0: ಇಲ್ಲ, ಅವ್ರಿಗೆ ತಿನ್ಲಿಕ್ಕೆ ಎಲ್ಲಿ ಏನ್ ಸಿಗತ್ತೆ, ತಿಂಡಿ ಗಿಂಡಿ ಕಾಣತ್ತಲ್ಲ ಸರ್, ತೂಗಾಕಿಟ್ಟಿದ್ದು ಅದಕ್ಕೋಸ್ಕರ ಬರ್ತೇವೆ.
1: ಈ ಪ್ಯಾಕೆಟ್ ಫುಡ್ ಇರುತ್ತೆ,
0: ಅದು ಸಲ ಬರ್ತೇವೆ.
1: ಸರ್, ಈಗ ಎಷ್ಟು ಬಂಡವಾಳ ತೊಡಗಿಸಿಕೊಳ್ಬೇಕಾಯ್ತು ಈ ಒಂದು ಕಿರಾಣಿ ಅಂಗಡಿ ಪ್ರಾರಂಭ ಮಾಡ್ಲಿಕ್ಕೆ?
0: ಸ್ಟಾರ್ಟ್ ಮಾಡ್ಬೇಕಾದ್ರೆ 5 ಲಕ್ಷ ಬೇಕಾಯ್ತು ಸರ್.
1: 5 ಲಕ್ಷ?
0: ಹಾ, ಕಟ್ಟಿ ಅದನ್ನ ಕಟ್ಕೊಂಡು ಆಮೇಲೆ ಈ ಜೆರಾಕ್ಸ್ ಒಂದಾಯ್ತು, ಆಮೇಲೆ ಕೋಲ್ಡ್ ಡ್ರಿಂಕ್ಸ್, ಫ್ರಿಡ್ಜ್ ಅದು ಇದು ಅಂತ.
1: ಬಿಲ್ಡಿಂಗ್ ನೀವೇ ಕಟ್ಸಿದ್ದ?
0: ಹಾ ಸರ್, ಸ್ವಂತ ನಮ್ಮ ಮನೆ ಜಾಗದಲ್ಲೇ ಕಟ್ಕೊಂಡಿದೆ. ಒಂದು ರೂಮ್ ಕಟ್ಕೊಂಡಿದೆ.
1: ಸರ್, 5 ಲಕ್ಷವನ್ನು ಕೂಡ ನೀವು ಧರ್ಮಸ್ಥಳ ಗ್ರಾಮ ಯೋಜನೆ ಪಡ್ಕೊಂಡ್ರಿ?
0: ಹೌದು ಸರ್.
1: ಈಗ ಮರುಪಾವತಿ ಎಲ್ಲ ಹೇಗೆ ನಡೀತಾ ಇದೆ?
0: ವಾರ ವಾರ ಕಟ್ತೀವಿ ಸರ್, ಈಗ ಅದು ಮುಗಿಲಿಕ್ಕೆ ಬಂತು ಸರ್ ನಂದು. ವಾರಕ್ಕೆ 1.5 ಸಾವಿರ ಕಟ್ತಿದ್ವಿ, ಈಗ ನಮ್ ಕೈಲಿ ಎಷ್ಟಿದೆ ಎಷ್ಟು ಎಕ್ಸ್ಟ್ರಾ ಕಟ್ತಾ ಹೋಗ್ತಾ ಅಂದ್ರೆ ಬೇಗ ಮುಗೀತದೆ. ಈಗ ಬಾಳ ಇಲ್ಲ ಸರ್, ಸ್ವಲ್ಪ ಇರೋದು ಸರ್, ಅದರಿಂದಲೇ ತುಂಬಾ ಹೆಲ್ಪ್ ಆಗಿದೆ ಸರ್. ನಿಜ ಹೇಳ್ಬೇಕಂದ್ರೆ ನಾನು ಯಾವಾಗ್ಲೂ ಆರೋಗ್ಯ ಇಲ್ಲ ಅಂತ ಮಲ್ಕೊಂಡಿರ್ತೀನಿ, ಇವಾಗ ನಾನು ಆರೋಗ್ಯ ಆಗಿದ್ದೇನೆ. ಬೆಳಗಿನ ಸಂಜೆ ಮಟ್ಟ ತಿರುಗಾಡ್ತೇನೆ, ಅಂಗಡಿಯಲ್ಲಿ 4 ಜನ ಬರ್ತಾರೆ, ಅವ್ರ ಜೊತೆ ಮಾತಾಡ್ತೇನೆ, ಮತ್ತೆ ಹಾಗೆ ಫ್ರೀ ಇರ್ತೇನೆ ಸರ್.
1: ಆಮೇಲೆ ಈಗ ನಿಮ್ಮ ಈ ಸಂಘದ ಬೇರೆ ಸದಸ್ಯರೆಲ್ಲ ಏನೇನ್ ಮಾಡ್ತಿದ್ದಾರೆ?
0: ಕೆಲವರು ಹಣ್ಣುಗಳನ್ನ ಮಾರ್ತಾ ಇದ್ದಾರೆ, ಕೆಲವರು ಹೂಗಳನ್ನ ಮಾರ್ತಾ ಇದ್ದಾರೆ, ಅದೇ ಮತ್ತೆ ಒಂದೆರಡು ಜನ ಮೂರು ಅವರು ಬಾಳೆಕಾಯಿ ತೋಟ ಮಾಡ್ಕೊಂಡು ತೋಟದ ಕೆಲಸ ಮಾಡ್ತಾ ಇದ್ದಾರೆ.
1: ಈಗಲೂ ಕೂಡ ಕೂಲಿ

0: ಹಾ ಸರ್ ಈಗ ಹೋಗ್ತಾರೆ, ಅಡಿಕೆ ಸುಲಿಗೆ ಹೋಗ್ತಾರೆ ಸರ್, ಅಡಿಕೆ ಸುಲಿಗೆ ಹೋಗ್ತಾರೆ. ಆಮೇಲೆ ಮದ್ವೆಗಿದ್ವಿ ಎಲ್ಲ ಆಗತ್ತಲ್ಲ ಅಲ್ಲ, ಡೆಕೋರೇಷನ್ ಅಲ್ಲ, ಅಡಿಗೆ ಕೆಲ್ಸಕ್ಕೆ ಹೋಗ್ತಾರೆ, ಪಾತ್ರೆ ಕೆಲ್ಸಕ್ಕೆ ಹೋಗ್ತಾರೆ. ಹಂಗ ಮನೇಲಿ ಯಾರು ಸಿಗಲ್ಲ ಸರ್. ಸರ್ ಈಗ ನಾನ್ ಕಣ್ಣಿಗೆಲ್ಲಿ ನಾನೊಂದು ಮತ್ತೊಂದೆರಡು ಜನ ಇದ್ದಾರೆ ಅಷ್ಟೇ ಸಿಗೋದು, ಬಾಕಿ ಎಲ್ಲ ಇದು ವಾರದ ಮೀಟಿಂಗ್ ಮಾತ್ರ ಎಲ್ಲರೂ ಸೇವೆಗೆ ಸೇರ್ತಾರೆ. ಸೋಮವಾರ ದಿನ ಸಾಯಂಕಾಲ ನಾವು ಮೀಟಿಂಗ್ ಮಾಡ್ತೇವೆ, ಎಲ್ಲರೂ ಸೇರ್ತಾರೆ ಸರ್.
1: ಈಗ ಅಂಗಡಿಯನ್ನು ಇಟ್ಟುಕೊಂಡು ಅಂದ್ರೆ ಕಿರಾಣಿ ಅಂಗಡಿಯನ್ನು ಇಟ್ಟುಕೊಂಡು ನೀವು ವ್ಯವಹಾರ ಮಾಡುವ ಸಂದರ್ಭದಲ್ಲಿ ಈಗ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇದೆ. ನೀವು ಫೋನ್ ಪೇ ಅಂತ ಹೇಳಿದ್ರಿ, ವ್ಯವಹಾರ ಮಾಡಬೇಕು, ಬೇರೆ ಊರಿಂದ ಈ ಸಾಮಾನನ್ನು ನೀವು ಖರೀದಿ ಮಾಡಿ ತರಬೇಕು, ಮಾರಾಟ ಮಾಡಬೇಕು. ಈ ಸಂದರ್ಭದಲ್ಲಿ ವಿದ್ಯಾಭ್ಯಾಸ ಸ್ವಲ್ಪ ಕಡಿಮೆ ಆಯ್ತು, ಇನ್ನಷ್ಟು ಮಾಡಿದಿದ್ರೆ ಒಳ್ಳೇದಿತ್ತು ಅಂತ ಅನಿಸ್ತದ?
0: ಅನಿಸ್ತದ ಸರ್, ಅಂದ್ರೆ ಲೆಕ್ಕ ಎಲ್ಲ ಸ್ವಲ್ಪ ಫಾಸ್ಟ್ ಫಾಸ್ಟ್ ಆಗಿ ಮಾಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗತ್ತೆ, ಆದ್ರೆ ಅದನ್ನು ನಡೀತದೆ ಸರ್. ಅದಕ್ಕೆ ನಮ್ಮ ಮಕ್ಕಳಿಗೆ ನಾವು ಅದಕ್ಕಿಂತ ಚೆನ್ನಾಗಿ ವಿದ್ಯಾಭ್ಯಾಸ ಕೊಡ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ನನ್ನ ಮಗ ಡಿಪ್ಲೊಮಾ ಮಾಡ್ತಾ ಇದ್ದಾನೆ ಆಮೇಲೆ ಧಾರವಾಡದಲ್ಲಿ, ಆಮೇಲೆ ಮಗಳು ಸೆಕೆಂಡ್ ಪಿ ಯು ಯಲ್ಲಾಪುರದಲ್ಲಿ ಓದ್ತಾ ಇದ್ದಾರೆ ಐಟಿಸಿ.
1: ಒಟ್ಟಿನಲ್ಲಿ ಗೀತಾ ರಾಜೇಂದ್ರ ಸಿಂಗ್ ಅವರೇ, ಸ್ವ ಉದ್ಯೋಗನ ಮಾಡ್ತಾ ಇದ್ರಿ, ಅದರಲ್ಲೂ ಕಿರಾಣಿ ಅಂಗಡಿಯನ್ನ ಇಟ್ಟುಕೊಂಡು ನೀವು ಉದ್ಯೋಗವನ್ನ ಮಾಡ್ತಾ ಇದ್ರಿ,

0: ಸ್ವಲ್ಪ ಕಷ್ಟ ಆಗತ್ತೆ, ಆದ್ರೆ ಅದನ್ನು ನಡೀತದೆ ಸರ್. ಅದಕ್ಕೆ ನಮ್ಮ ಮಕ್ಕಳಿಗೆ ನಾವು ಅದಕ್ಕಿಂತ ಚೆನ್ನಾಗಿ ವಿದ್ಯಾಭ್ಯಾಸ ಕೊಡ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ನನ್ನ ಮಗ ಡಿಪ್ಲೊಮಾ ಮಾಡ್ತಾ ಇದ್ದಾನೆ ಆಮೇಲೆ ಧಾರವಾಡದಲ್ಲಿ, ಆಮೇಲೆ ಮಗಳು ಸೆಕೆಂಡ್ ಪಿ ಯು ಯಲ್ಲಾಪುರದಲ್ಲಿ ಓದ್ತಾ ಇದ್ದಾರೆ ಐಟಿಸಿ.
1: ಒಟ್ಟಿನಲ್ಲಿ ಗೀತಾ ರಾಜೇಂದ್ರ ಸಿಂಗ್ ಅವರೇ, ಸ್ವಉದ್ಯೋಗನ ಮಾಡ್ತಾ ಇದ್ರಿ, ಅದರಲ್ಲೂ ಕಿರಾಣಿ ಅಂಗಡಿಯನ್ನ ಇಟ್ಟುಕೊಂಡು ನೀವು ಉದ್ಯೋಗವನ್ನ ಮಾಡ್ತಾ ಇದ್ರಿ. ವಿದ್ಯಾಭ್ಯಾಸ ಎನ್ನುವಂಥದ್ದು ಯಾವುದೇ ಒಂದು ಮಿತಿ ಅಲ್ಲ, ಅದನ್ನ ಮೀರಿ ನೀವು ಉದ್ಯೋಗವನ್ನ ಮಾಡ್ತಾ ಇದ್ರಿ. ಸ್ವಉದ್ಯೋಗ ಮಾಡುವವರಿಗೆ ನಿಮ್ಮ ಒಂದು ಸಂದೇಶ ಏನು, ಹೇಗೆ ಮಾಡಬಹುದು ಅಂತ?
0: ಸರ್, ಸ್ವಉದ್ಯೋಗ ಮಾಡೋರು ಅವ್ರು ಮನಸ್ ಕಟ್ಟಿ ಮಾಡ್ಕೊಂಡು ಸ್ವಲ್ಪ ಸಾಲ ತಗೋ ತಾನು ಮಾಡ್ತೇನೆ ಅಂದ್ರೆ ಧೈರ್ಯ ಮಾಡ್ತಾರೆ.
1: ಸಾಲ ಮಾಡೋದಕ್ಕೆ ಹೆದರಬಾರ್ದು,
0: ಹೆದರಬಾರ್ದು, ಹೆದರದೇ ಅವ್ರು ಮಾಡಿದ್ರೆ ಅವ್ರು ಖಂಡಿತವಾಗೂ ಮೇಲ್ ಬರ್ತಾರೆ ಸರ್. ಇವತ್ ನಾನು ಫಸ್ಟ್ ಗೆ ನಮ್ಮ ಯಜಮಾನ್ ಹತ್ರ ರೀ ಅಲ್ಲಿ ಹೋಗ್ಬೇಕು ಸ್ವಲ್ಪ ಹಣ ಕೊಡಿ ಇಲ್ಲಿ ಕೊಡಿ ಅಂತ ಕೇಳ್ತಿದ್ವಿ. ಅದ್ರ ಈಗಿಲ್ಲ ಸರ್, ಈಗ ನಾನು ನನ್ನ ಕೆಲ್ಸಕ್ಕೆ ನಾನು ಹಣ ನಾ ತಗೊಳ್ತೇನೆ, ಎಲ್ಲ ಹೋಗ್ಬೇಕಾದ್ರೂ ಹೋಗಿ ಬರ್ತೇನೆ, ಅವ್ರು ಬೇಕಾದ್ರೆ ತಗೋ ಅಂದ್ರೆ ತಗೊಳ್ಳೋದು, ಇಲ್ಲದೆ ಬೇಡ ಕೇಳೋದಿಲ್ಲ. ಆತರ ನಂದು ಇವಾಗ
1: ಮನೆಯವರ ಪ್ರೋತ್ಸಾಹ ಅಂತೂ ಬೇಕೇ ಬೇಕು.
0: ಹೌದ್ ಸರ್, ಬೇಕು. ಅವ್ರ ಮನೆಯವರು ಪ್ರೋತ್ಸಾಹ ಇಲ್ಲದೆ ಯಾವ ಕೆಲಸ ಮಾಡೋಕ್ಕಾಗಲ್ಲ.
1: ಈಗ ನೀವು ಸ್ವ ಉದ್ಯೋಗ ಮಾಡ್ತೀನಿ ಅಥವಾ ಒಂದು ಅಂಗಡಿ ಹಾಕ್ತೀನಿ ಅಂದಾಗ ಅವ್ರು ಪ್ರೋತ್ಸಾಹ ಕೊಟ್ಟಿದ್ದಾರೆ?
0: ಹೌದು ಸರ್, ಬಹಳ. ಅವರೆಲ್ಲ ಹೆಲ್ಪ್ ಮಾಡಿದ್ದಾರೆ ನನಗೆ, ಅವ್ರಿಗೆ ನನ್ನ ಅಂಗಡಿ ಆಗ್ತಾ ಇರಲಿಲ್ಲ. ನಾನು ಇವತ್ತು
1: ಇನ್ನಷ್ಟು ಇದನ್ನ ಹೇಗೆ ಅಭಿವೃದ್ಧಿ ಮಾಡಬಹುದು ಅಂತ ನಿಮ್ಮೊಂದು ಯೋಚನೆ?
0: ಯೋಚನೆ ಇದೆ ಸರ್, ಸ್ವಲ್ಪ ದೊಡ್ಡ ಅಂಗಡಿ ಆಗಿ ದೊಡ್ಡದಾಗ ಅಂಗಡಿ ಮಾಡ್ಬೇಕು. ಪ್ರತಿಯೊಂದು ಐಟಮ್ಗಳು ನನ್ನ ಅಂಗಡಿಯಲ್ಲಿ ಸಿಗೋಂಗ್.
1: ಈಗ ಯಾವ್ದು ಸಿಗೋದಿಲ್ಲ?
0: ಎಲ್ಲ ಸಿಗುತ್ತೆ ಸರ್, ಆದ್ರೆ ಕೆಲವ್ರದ್ದು ಕೆಲವು ಮಕ್ಕಳದೆಲ್ಲ ಬೇಡಿಕೆಗಳಿದೆ ಅಲ್ವಾ ಸರ್. ಸಣ್ಣ ಸಣ್ಣ ಮಕ್ಕಳದೆಲ್ಲ ಇದೆ, ಲಿಪ್ಸ್ಟಿಕ್ ಇಂದ ಹಿಡಿದು ಇದು ಮೇಕಪ್ ಸಾಮಾನುಗಳಿವೆ, ಮತ್ತೆ ನಮ್ ಲೇಡೀಸ್ ವೇರ್ ಸಾಮಾನುಗಳಿವೆ. ಸಾಧಾರಣ ಬಟ್ಟೆ ಎಲ್ಲ ಸಿಗತ್ತೆ ಸರ್ ನನ್ನ ಅಂಗಡಿಯಲ್ಲಿ.
1: ಸಾಮಾನ್ಯ ಒಂದು ಅಂಗಡಿ ಅಂದ ತಕ್ಷಣ ಈಗ ಬಟ್ಟೆ ಅಂಗಡಿ ಆಗ್ಬೋದು, ಕಿರಾಣಿ ಅಂಗಡಿ ಆಗ್ಬೋದು, ಕಾಂಪಿಟೇಷನ್ ಅಥವಾ ಸ್ಪರ್ಧೆ ಇರ್ತದೆ. ಪಕ್ಕದಲ್ಲಿಯೋ ಅಥವಾ ಅದೇ ಊರಿನಲ್ಲಿ ಇನ್ನಷ್ಟು ಅಂಗಡಿಗಳು ಇರ್ತವೆ, ನಿಮ್ಮ ಅಂಗಡಿಗೆ ಬರಬೇಕು ಅಂತ ಹೇಗೆ ಪ್ರೇರೇಪಣೆ ಆಗ್ತದೆ?
0: ಅಂದ್ರೆ ನಮ್ಮ ಅಂಗಡಿಯಲ್ಲಿ ಎಲ್ಲ ವಸ್ತು ಸಿಗತ್ತೆ, ಅಲ್ಲಿ ಇಲ್ಲಿ ಹೋಗೋದು ಬೇಡ ಅಂತ ಹೇಳ್ಕೊಂಡು ಬರ್ತಾರೆ ಸರ್.
1: ಒಳ್ಳೇದು ಗೀತಾ ರಾಜೇಂದ್ರ ಸಿಂಗ್ ಅವರೇ, ಸ್ವಉದ್ಯೋಗವಾಗಿ ನೀವು ಕಿರಾಣಿ ಅಂಗಡಿಯನ್ನ ಮಾಡ್ಕೊಂಡಿದ್ದೀರಿ, ಜೊತೆಗೆ ಸ್ವಂತ ಕಾಲಲ್ಲಿ ನಿಲ್ಲುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡಿದಿರಿ. ತುಂಬಾ ಸಂತೋಷ ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು ಸರ್.
2: ಇದುವರೆಗೂ ಯಲ್ಲಾಪುರ ತಾಲೂಕು ಕಣ್ಣೀಗೇರಿಯ ಸ್ವಉದ್ಯೋಗಿ ಗೀತಾ ರಾಜೇಂದ್ರ ಸಿಂಗ್ ಇವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
2: ಇದೀಗ ಕೇಳಿ ಸಿಟ್ಟಿನ ವಿವಿಧ ಆಯಾಮಗಳು, ಈ ಕುರಿತು ಮಾತನಾಡುತ್ತಾರೆ ನಿರ್ಮಲಾ ಅವರು.
5: ಮನುಷ್ಯನ ಅರಿಷಡ್ ವರ್ಗಗಳಲ್ಲಿ ಸಿಟ್ಟು ಒಂದು. ಸಿಟ್ಟಿನಿಂದಾಗುವ ಅವಾಂತರಗಳು, ಅಭಾಸಗಳು ಎಲ್ರಿಗೂ ಗೊತ್ತೇ ಇದೆ ಅಲ್ವಾ? ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಸಿಟ್ಟಿನ ವಿವಿಧ ಆಯಾಮಗಳನ್ನು, ಅವಾಂತರಗಳನ್ನು ಅನುಭವದಲ್ಲಿ ಹಿಡಿದು ತಮ್ಮ ಮಾತಿನಲ್ಲಿ ಹೇಳ್ತಾ ಇದ್ದಾರೆ ಸುರತ್ಕಲ್ನ ನಿರ್ಮಲಾ ಇವರು.
6: ಪ್ರೀತಿ, ವಾತ್ಸಲ್ಯ ಮುಂತಾದ ಮಾನವೀಯ ಗುಣಗಳು ಪ್ರಾಣಿ ಪಕ್ಷಿಗಳಲ್ಲೂ ಇವೆ ಅನ್ನುವುದು ಸರ್ವವೇದ್ಯ. ಸಿಟ್ಟು ಕೂಡ ಹಾಗೆಯೇ. ತನ್ನ ಆಡಳಿತದ ವ್ಯಾಪ್ತಿಗೆ ಇನ್ನೊಂದು ನಾಯಿ ಬಂದರೆ ಈ ನಾಯಿ ಹಲ್ಲು ತೋರಿಸಿ ಗುರ್ರೆನ್ನುತ್ತದೆ. ಬೆಕ್ಕು ಹಲ್ಲು ತೋರಿಸಿ ಘ್ರಾ ಅನ್ನೋದು, ಹಾವು ಹೆಡೆ ಎತ್ತಿ ಭುಸ್ ಅನ್ನೋದು ಸಿಟ್ಟು ಹಾಗೂ ಆತ್ಮರಕ್ಷಣೆಗೋಸ್ಕರವೇ. ಆದರೆ ಮನುಷ್ಯನ ಸಿಟ್ಟಿಗೆ ಹಲವಾರು ಅವತಾರಗಳು. ಮಾತು ಕಲಿಯದ ಪಾಪವಿಗೂ ಸಿಟ್ಟು ಗೊತ್ತಿದೆ. ಕೈಕಾಲು ಬಡಿದು ಕಿರುಚಿತೆಂದರೆ ಅದು ಸಿಟ್ಟಿನದೇ ಸಂಗೀತ. ಮುಖ ಕೆಂಪಾಗುವಷ್ಟು ಅಳ್ತಾ ಪ್ರತಿಭಟನಾ ಸೂಚಕವಾಗಿ ಕೈಯಿಂದ ಹೊಡೀತಾ ಮಗು ತೋರಿಸುವುದು ಅಸಹನೆ ರೂಪದ ಸಿಟ್ಟನ್ನೇ ಅಲ್ವಾ? ಸ್ವಲ್ಪ ನಡೆನುಡಿ ಕಲಿಯಿತೋ ಠೂಠು, ಕಿರುಬೆರಳೆತ್ತಿ ಕೋಪ, ಮುಖದೊಮ್ಮಿಸಿ ಕೋಪ, ಮುಖ ತಿರುಗಿಸಿ ನಡೆವ ಕೋಪ, ಮುಖ ತುಟಿಗಳನ್ನು ವಕ್ರವಕ್ರವಾಗಿ ತಿರುಗಿಸಿ ತೋರಿಸುವ ಕೋಪದ ಲಕ್ಷಣಗಳು, ಪದಪ್ರಯೋಗದ ಕೋಪ. ಕೋಪ ಅಂದರೆ ಏನು ಅಂತ ಯಾವ ಅಪ್ಪ ಅಮ್ಮನೂ ಯಾವ ಶಿಕ್ಷಕರೂ ಮಕ್ಕಳಿಗೆ ಕಲಿಸಲೇಬೇಕಿಲ್ಲ. ನೆಲದ ಮೇಲುರುಳಿ ಅಳುವುದು, ಕೊಟ್ಟದನ್ನು ಬಿಸಾಡುವುದು, ಮುಟ್ಟಿದರೆ ಕೊಸರಿಕೊಳ್ಳುವುದು, ಮುಖ ಕುಂಬಳ ಮಾಡಿಕೊಂಡು ಮೂಲೆ ಸೇರುವುದು, ಇವೆಲ್ಲ ಹಠಸಾಂಗತ್ಯದ ಸಿಟ್ಟಿನ ಪ್ರದರ್ಶನಗಳು. ಮಕ್ಕಳನ್ನು ಬಿಡದ ಈ ಸಿಟ್ಟಿನ ರಾಕ್ಷಸ ದೊಡ್ಡವರನ್ನು ದೊಡ್ಡ ಮಟ್ಟದಲ್ಲೇ ಕಾಡುತ್ತಾನೆ. ಮನುಷ್ಯನನ್ನು ಮನುಷ್ಯ ಅಂತ ಕರೆಯಲು ಇರಬೇಕಾದ ವಿವೇಕ, ತಾಳ್ಮೆ, ಬುದ್ಧಿ, ಮಾನವೀಯ ಗುಣಗಳನ್ನು ಅಲುಗಾಡಿಸಿ ಪುಡಿ ಪುಡಿ ಮಾಡಿ ಭಸ್ಮಗೊಳಿಸಿ ಮೆರೆಯುವ ಸಿಟ್ಟಿನ ಅವತಾರದಲ್ಲಿ ಇರುವುದೆಲ್ಲ ರಾಕ್ಷಸ ಗುಣಗಳೇ. ತನ್ನನ್ನು ತಾನು ನಿಯಂತ್ರಣದಲ್ಲಿ ಇಡಲಾಗದೆ ಮನುಷ್ಯ ಸಿಟ್ಟಿನ ಕೈಯಲ್ಲಿ ಬುದ್ಧಿಯನ್ನು ಕೊಟ್ಟ ಅಂದರೆ ಮುಂದೆ ಬರುವುದು

ಅರ್ಥಗಳ ಪರಂಪರೆಯೇ. ದೇಹದ ಸಮಸ್ತ ಅವಯವಗಳು ಆಗ ತಮ್ಮ ಸಹಜ ಗುಣಗಳಿಗೆ ವಿರುದ್ಧವಾಗಿ ನಡೆಯತೊಡಗುತ್ತವೆ. ಬುದ್ಧಿಮಾತುಗಳಿಗೆ ಕಿವಿ ಕಿವುಡಾಗುತ್ತದೆ, ಕಣ್ಣು ಕುರುಡಾಗುತ್ತದೆ, ಬುದ್ಧಿಗೆ ತುಕ್ಕು ಹಿಡಿಯುತ್ತದೆ, ಮೂಗು ಕುಣಿಯುತ್ತದೆ, ಹಣೆ ಬಿಗಿಯುತ್ತದೆ, ಹಲ್ಲು ಕಟಕಟಾಯಿಸುತ್ತದೆ, ಕಾಲು ಶತಪಥದ ಅಸಹನೆ ತೋರಿಸುತ್ತದೆ. ಸಿಟ್ಟಿನ ಬಗೆಗೆ ಲೇಖನ ಬರೆಯೋಳಿದ್ದೆ. ಬರವಣಿಗೆ ಸ್ವಲ್ಪವೇ ಬಾಕಿಯಿತ್ತು. ಬರೆದು ಮುಗಿಸಿ ಲಕೋಟೆಯೊಳಗಿಟ್ಟು ಅಂಟಿಸಿ ವಿಳಾಸ ಬರೆದು ಕೊಟ್ಟರೆ ಶಾಲೆಯ ಪಕ್ಕದಲ್ಲೇ ಇರುವ ಅಂಚೆ ಡಬ್ಬಿಗೆ ಮಕ್ಕಳೋ ಅವರಪ್ಪನೋ ಹಾಕ್ತಾರಲ್ಲ ಅಂತ ನನ್ನೆಣಿಕೆ. ಮುಗ್ದಿಲ್ವಾ ನಿನ್ನ ಬರವಣಿಗೆ, ನಂಗೆ ಲೇಟಾಯಿತು ಅನ್ನುವ ಗುಡುಗು ಕೇಳಿಸಿತು. ಇನ್ನು ಯೂನಿಫಾರ್ಮ್ಧಾರಿಗಳು ಮ್ಯಾ ಅಂತ ಸಿಟ್ಟಿನಿಂದ ಅರಚುವ ಮೊದಲು ಹಾಲಿನವನು ಹಾಲೂ ರಾಗಕ್ಕೆ ನಾನು ಕಾಣದಿದ್ದಾಗ ಅಮ್ಮ ಅಂತ ಅಸಹನೆಯಿಂದ ಕಿರಿಚುವ ಮೊದಲು ಹೊರಡುವುದೇ ಲೇಸು ಅಂತ ಬರವಣಿಗೆಯನ್ನು ಮುಂದಕ್ಕೆ ಇಟ್ಟು ಪೋಸ್ಟಿಂಗನ್ನು ನಾಳೆಗಿಟ್ಟು ಎದ್ದು ಬರಲೇಬೇಕು. ಇಲ್ಲಾಂದ್ರೆ ಎಲ್ಲರ ಸಿಟ್ಟು ಸಿಡಿಮಿಡಿ ಅಸಹನೆಗಳಿಗೆ ಬಲಿಯಾಗಬೇಕು. ಎಲ್ಲ ನಾನೇ ಮಾಡಿಕೊಡ್ಬೇಕಾ, ನಾನು ಮನುಷ್ಯಳಲ್ವಾ, ಎಲ್ಲರೂ ಸ್ವಲ್ಪ ಸಹಾಯ ಮಾಡಬಾರ್ದ ಅಂತೇನಾದರೂ ನಾನು ಕದನಕ್ಕೆ ಇಳಿದಿದ್ದರೆ? ಮಾತಿಗೆ ಮಾತು, ರಗಳೆ, ರಾದ್ಧಾಂತ, ಕುರುಕ್ಷೇತ್ರ ಯುದ್ಧಕ್ಕೆ ನಿಂತ ಸ್ಥಳವೇ ಸಿದ್ಧವಾಗಿ ಇದಕ್ಕಿಂತ ನಾನೇ ಸಮಾಧಾನದ ಮುಸುಕು ಹೊದ್ದು ಎದ್ದು ಬರುವುದೇ ಕ್ಷೇಮ ಅಂತ ಅಪ್ಪಟ ಭಾರತೀಯ ನಾರಿಯಾಗಿ ಎದ್ದು ಬಂದೆ. ಈ ಸಿಟ್ಟು ಜಗಳಗಳಿಂದ ನಾನು ದೂರವೇ. ಹಾಗಂತ ಸಿಟ್ಟೇ ಬರದ ಎಮ್ಮೆ ಚರ್ಮದವಳಂತೂ ಖಂಡಿತ ಅಲ್ಲ. ಮಕ್ಕಳ ಮೇಲೆ ಸಿಟ್ಟು ಬಂದರೆ ನಾಲ್ಕು ಬಾರಿಸಿಯೋ ಬೈದೋ ಮಾಡಬಹುದು, ಆದರೆ ದೊಡ್ಡವರ ಮೇಲೆ? ಇಲ್ಲಿ ಸಹನೆ ತಂದುಕೊಳ್ಳಲೇಬೇಕಾಗುತ್ತದೆ. ಮನೆಯಲ್ಲಿ ಆರಾಮಾಗಿರೋರಿಗೆ ಆಫೀಸಿನ ನನ್ನ ಕತ್ತೆ ಚಾಕರಿ ಹೇಗೆ ಗೊತ್ತಾಗ್ತದೆ ಅನ್ನೋದು ಕೈ ಹಿಡಿದವನ ಆರ್ಭಟವಾದರೆ ಮಾತಿಗೊಂದು ಮಾತು ಜೋಡಿಸದೆ ಸುಮ್ಮನಿರ್ತೇನೆ. ಆದರೆ ಮಕ್ಕಳ ರಜೆಯಲ್ಲಿ ನಾಲ್ಕು ದಿನ ತವರಿಗೆ ಹೋಗಿ ಬಂದು ಸದ್ಯ ಬಂದ್ಯಲ್ಲ ಅಂತ ನಿರಾಳವಾಗುವ ಮನೆಯೊಡೆಯ ಮನೆಯಲ್ಲಿ ಆರಾಮವಾಗಿದ್ದ ಪರಿಯನ್ನು ಮನೆಯ ಅವ್ಯವಸ್ಥೆಯಲ್ಲೇ ಕಂಡು ಮುಸಿ ಮುಸಿ ನಗ್ತೇನೆ. ಸಿಟ್ಟೇರಿದಾಗ ಬರುವ ರಾಕ್ಷಸ ನುಡಿಗಳಿಗೆ ಕೆರಳಿ ನಾನೇನಾದರೂ ಎದುರು ಮಾತಾಡಿದೆನೋ, ಮತ್ತೆ ಮಹಾಶಯನನ್ನು ಮಾತಾಡಿಸಲು ನಾನು ದೊಡ್ಡ ಕಸರತ್ತೇ ಮಾಡಬೇಕಾಗುತ್ತದೆ. ನಾನಾಗಿ ಮಾತಾಡಿದ್ರೂ ಆ ಕಿವಿಗಳಿಗದು ಕೇಳಿಸುವುದೇ ಇಲ್ಲ. ಹೇಳಬೇಕಾದ ಮಾತುಗಳು ಮಕ್ಕಳ ಮೂಲಕ ರವಾನೆಯಾಗ್ತವೆ. ಮನೆಯಲ್ಲೊಂದು ಸೂತಕದ ವಾತಾವರಣ ಸೃಷ್ಟಿಯಾಗ್ತದೆ. ಮಕ್ಕಳು ಮನೆಯಲ್ಲಿ ಇಲ್ಲದಿದ್ದರಂತೂ ಇಲ್ಲದ ಅಸ್ತಮ ಬಂದು ಬಿಡ್ತದೆ. ಅದಕ್ಕೇನೆ ನಾನು ಸಿಟ್ಟಿನೆದುರು ಆದಷ್ಟು ಶಾಂತಳಾಗಿರಲು ಪ್ರಯತ್ನಿಸುವುದು. ನಮ್ಮೂರಿನ ಗೃಹಸ್ಥರೊಬ್ಬರು ಇಂಥ ಸಿಟ್ಟಿನ ಆಸಾಮಿ. ಅವರ ಮನೆಗೆ ಯಾವಾಗ ಹೋದರೂ ಗುಡುಗು ಸಿಡಿಲಿನ ಆರ್ಭಟವೇ. ಸಣ್ಣ ಸಣ್ಣ ವಿಷಯಕ್ಕೂ ರಾಣಾರಂಪ. ಹೆಂಡತಿಗೆ ಮಾತು ಬರ್ತದೆ ಅಂತ ಗೊತ್ತಾಗಬೇಕಾದರೆ ಗಂಡ ಮನೆಯಲ್ಲಿರಬಾರದು. ಮಕ್ಕಳ ಕೇಕೆ ಆ ಮನೆಯಿಂದ ಕೇಳಿಸ್ತಿದೆ ಅಂದರೆ ಯಜಮಾನ ಮನೆಯಲ್ಲಿಲ್ಲ ಅಂತ ಅರ್ಥ. ಆ ಗೃಹಿಣಿ ಹೆದರಿ ಮುದುರುವ ಪರಿಗೆ ಮದುವೆ ಅನ್ನೋದು ಬೇಕಾ ಅಂತ ಯಾರಿಗಾದರೂ ಅನಿಸದಿರದು. ಇವನ ಜೊತೆ ನೀನು ಏಗ್ತಿದ್ದಿ ಅಂತ ಇನ್ಯಾರೂ ಏಗಲಾರರು ಅತ್ತಿಗೆ ಅಂತ ನಾದಿನಿಯೇ ಮರುಗಿದ್ದಳಂತೆ. 32 ವರ್ಷ ಈ ಗಂಡನೊಡನೆ ಬದುಕು ನೂಕಿದ ಆಕೆ ಅಕಸ್ಮಾತ್ ಯಾವುದೋ ಕಾಯಿಲೆಯಿಂದ ಸತ್ತ ನಂತರ ಆಕೆಯ ಗಂಡ ಎಷ್ಟು ಮೌನಿಯಾದ ಅಂದರೆ ಇವನಿನ್ನು ಆತ್ಮಹತ್ಯೆ ಮಾಡಿಕೊಳ್ಳದಿದ್ರೆ ಸಾಕು ಅಂತ ಜನರಾಡಿಕೊಳ್ಳುವಷ್ಟು. ಇನ್ನು ಯಾರಲ್ಲಿ ತೋರಿಸುವುದು ಸಿಟ್ಟು? ಬೆಳೆದ ಮಕ್ಕಳ ಮೇಲೆಯೇ. ಸಿಟ್ಟು, ಕೋಪ, ಅಸಹನೆ ಮನುಷ್ಯನ ದೊಡ್ಡ ಶತ್ರು. ಈ ಸಿಟ್ಟು ತರುವ ಅವಾಂತರಗಳ ಬಗ್ಗೆ ಯಾವ ಕೋಪಿಷ್ಠನೂ ಯೋಚಿಸುವುದಿಲ್ಲ. ಸಿಟ್ಟು ಬಂದಾಗ ಹತ್ತು ಎಣಿಸು ಅಂತಾರೆ. ಸಿಟ್ಟಿನಲ್ಲಿರುವ ದುರ್ವಾಸನಿಗೆ ಹತ್ತು ಎಣಿಸುವ ತಾಳ್ಮೆಯಲ್ಲಿದೆ. ಸಿಟ್ಟಿನ ಪ್ರದರ್ಶನದಲ್ಲೂ ಹಲವು ವಿಧಗಳಿವೆ. ಅದನ್ನು ಯಾರಿಗೆ ಯಾರೂ ಕಲಿಸಬೇಕಾಗಿಲ್ಲ. ಹೌದು, ಖಾಲಿ ಸಿಟ್ಟಾದರೆ ಸಾಕೆ? ಎದುರಾಳಿಗಳಿಗೆ ತಮ್ಮ ಸಿಟ್ಟಿನ ಆಳ ತೋರಿಸಬೇಡವೇ? ಅಡಿಗೆಯನ್ನೇ ಮಾಡದಿರುವುದು, ಪಾತ್ರೆಗಳನ್ನು ಕುಕ್ಕುವುದು, ಎಸೆಯುವುದು, ಮಕ್ಕಳಿಗೆ ಬಡಿಯುವುದು ಮುಂತಾದ ಕೆಲವು ವನಿತೆಯರ ಕೋಪ ಪ್ರದರ್ಶನದ ಪರಿಗಳು. ಮಾತಾಡದೆ ಮುಸುಕಿಟ್ಟು ಮಲಗುವುದು ಇನ್ನೊಂದು ವಿಧ. ಊಟ ತಿಂಡಿ ಕೊಟ್ಟರೂ ಮುಟ್ಟದಿರುವುದು, ಮನೆಗೆ ಬರದಿರುವುದು, ಸಿಕ್ಕಿದ್ದನ್ನು ಎತ್ತಿ ಎಸೆಯುವುದು ಗಂಡಸರ ಸಿಟ್ಟಿನ ತೋರ್ಪಡಿಕೆಯಾದರೆ ಕೆಲವು ಭೂಪತಿಗಳು ಸಿಟ್ಟು ಬಂದಾಗ ಮತ್ತೇರಿಸುವ ಪರಮಾತ್ಮನನ್ನು ಹುಡುಕುತ್ತಾರಂತೆ. ಮಕ್ಕಳ ಸಿಟ್ಟಿಗೂ ದೊಡ್ಡವರ ಸಿಟ್ಟಿಗೂ ಇರುವ ವ್ಯತ್ಯಾಸಗಳೆಂದರೆ ಮಕ್ಕಳ ಸಿಟ್ಟು ಕ್ಷಣಿಕ, ದೊಡ್ಡವರದ್ದು ದೀರ್ಘ. ಮಕ್ಕಳ ಸಿಟ್ಟಿನ ಒಳಗೆ ದ್ವೇಷ ಹುಟ್ಟಲಾರದು. ಆದರೆ ದೊಡ್ಡವರ ಹೆಚ್ಚಿನ ಸಿಟ್ಟು ಕೋಪಗಳೆಲ್ಲ ದ್ವೇಷರೂಪಕ್ಕೆ ಪರಿವರ್ತನೆ ಹೊಂದಿ ಆಚೆಯವನ ಕೈ ಮುರಿದರೆ ಈಚೆಯವರಿಗೂ, ಈಚೆಯವನ ಕಾಲು ಮುರಿದರೆ ಆ ಕಡೆಯವರಿಗೂ ಅಪರಿಮಿತ ತೃಪ್ತಿ ಸಮಾಧಾನ ಸಿಗುವುದಂತೆ. ನಮ್ಮ ಪುರಾಣ ಕಾಲದ ಮುನಿಗಳಿಗೂ ಮುನಿಸಿಗೂ ಅವಿನಾಭಾವ ಸಂಬಂಧ ಇದ್ದೇ ಇದೆ. ಶಾಪ ಕೊಡುವ ಶಕ್ತಿ ಪಡೆದಿರುವ ಮುನಿಗಳು ರಾಗಭಾವಾತೀತರಾದರೂ ಸಿಟ್ಟಾಗಿ ಶಾಪ ಕೊಡುವುದರಲ್ಲಿ ನಿಸ್ಸೀಮರೆ. ಕೋಪ ಬಂದಾಗ ಶಾಪ, ಕೋಪ ತಣಿದಾಗ ವಿಶಾಪ, ಇದು ಅಂದಿನ ಮುನಿಗಳ ದೇವತೆಗಳ ರೂಢಿಯೇ ಆಗುತ್ತೇನೋ. ಅದರಲ್ಲೂ ವಿಶ್ವಾಮಿತ್ರ ಮತ್ತು ದುರ್ವಾಸರು ಇನ್ನೂ ಉದಾಹರಣೆಯಾಗಿ ಹೇಳಲ್ಪಡುವ ಕೋಪದ, ಶಾಪದ ಮುನಿಪುಂಗವರು. ಸಿಟ್ಟೇರಿ ಶಾಪ ಕೊಡುವ ಶಕ್ತಿ ನಮ್ಮಂಥವರಿಗೆ ಇದ್ದಿದ್ದರೆ ಶಿಲೆಯಾಗಿ ಹೋಗುವಂತ ಶಪಿಸಲ್ಪಟ್ಟ ಯಾರೂ ಮತ್ತೆ ಸಹಜ ಸ್ಥಿತಿಗೆ ಬರದೆ

ಚಿಲಗಳ ಊರೇ ಸೃಷ್ಟಿಯಾಗುತ್ತಿತ್ತು. ದಿನ ಬೆಳಗಾದರೆ ಶಾಪಗಳೇ ಹರಿದು ಬಂದು ಅನರ್ಥವೇ ಆಗುತ್ತಿತ್ತು. ಶಪಿಸಲ್ಪಟ್ಟವರು ವಿಶಾಪಕ್ಕಾಗಿ ಗೋಗರೆದರೆ ವಿಶಾಪ ಕೊಡಲು ಎಷ್ಟು ಲಕ್ಷ ಕೋಟಿಗಳ ಲಂಚ ಕೇಳುತ್ತಿದ್ದರು. ಈ ರೌದ್ರತೆ ಸಿಟ್ಟು ದೇವತೆಗಳನ್ನು ಬಿಟ್ಟಿಲ್ಲ. ರೌದ್ರತಾಂಡವವಾಡುವ ಶಿವನ ಕತೆ, ವೈಕುಂಠ ಬಿಟ್ಟು ನಡೆದ ಹರಿಕತೆ ನಿಮಗೆ ಗೊತ್ತೇ ಇದೆ. ನಾರದನಂತೂ ಜಗಳ ಕೋಪಗಳ ರಾಯಭಾರಿ. ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ಕಲಹ ಹಚ್ಚಿ ತಣ್ಣಗೆ ನಾರಾಯಣ ನಾರಾಯಣ ಅಂತ ನಡೆದು ಹೋಗುವ ದೇವಋಷಿ. ದೇವ ದಾನವರನ್ನೂ ಬಿಡದ ಈ ಸಿಟ್ಟು ಕೋಪ ಹುಲು ಮನುಷ್ಯರನ್ನು ಬಿಟ್ಟಿತೆ. ಮನುಷ್ಯತ್ವವನ್ನೇ ಸುಟ್ಟು ಬಿಡುವ ಈ ಸಿಟ್ಟಿನ ಶಕ್ತಿ ಸಣ್ಣದಲ್ಲ. ಸಂಸಾರಗಳನ್ನು ಒಡೆಯುವ, ಮೈತ್ರಿಯನ್ನು ಮುರಿಯುವ, ಸಂಬಂಧಗಳನ್ನು ಮೂರಾಬಟ್ಟೆಗೊಳಿಸುವ ತಾಕತ್ತು ಈ ಸಿಟ್ಟಿಗಿದೆ. ಅದು ನಮ್ಮ ಅಂಕೆಗೆ ಸಿಗದಿದ್ದರೆ ಗಂಡ ಹೆಂಡತಿಯರ ವಿಚ್ಛೇದನ, ಅಣ್ಣ ತಮ್ಮಂದಿರ ಒಳಜಗಳ, ಆಪ್ತ ಸಂಬಂಧಗಳಲ್ಲಿ ಒಡಕು, ಇವುಗಳ ಹಿಂದೆ ಏನೇ ಕಾರಣಗಳಿದ್ದರೂ ಎಲ್ಲದರ ಹಿಂದೆ ತಣ್ಣಗೆ ನಿಂತು ನಗುವ ದ್ರೋಹಿ ಈ ಸಿಟ್ಟೆ. ಸಿಟ್ಟಿನ ಜೊತೆ ಅಹಂಕಾರ ಸೇರಿಕೊಂಡರಂತೂ ಯಾರು ಸಂಧಾನಕ್ಕೆ ಬಂದರೂ ರಾಜ ನಡೆಯುವುದು ಕಷ್ಟ. ಈ ಸಿಟ್ಟು ಅಹಂಕಾರಗಳ ಸಂಗಮ ಎಲ್ಲಾಯಿತೋ ಅಲ್ಲಿ ಉಭಯ ಕಡೆಯಲ್ಲೂ ಕೆಂಡದ ಕಣ್ಣು. ದಿನ, ತಿಂಗಳು, ವರ್ಷ, ಕೊನೆಗೆ ಮನುಷ್ಯ ಸಾಯುವ ತನಕವೂ ಈ ಸಿಟ್ಟಿಗೆ ಸಾವಿಲ್ಲ. ಬಾಲ್ಯದಲ್ಲೇ ನನಗೆ ಅನುಭವಕ್ಕೆ ಬಂದ ಸಿಟ್ಟು ನಮ್ಮ ಅಪ್ಪನದ್ದು. ತುಂಬ ಸಣ್ಣ ಸಣ್ಣ ಕಾರಣಗಳಿಗೂ ನರಸಿಂಹಾವತಾರ ತಾಳಿ ನೀನು ಸಾಯು, ಬದುಕಿರಬೇಡ ಅಂತ ನಮ್ಮನ್ನು ಎಡಿಯಾಗಿ ಎತ್ತಿ ಸಿಕ್ಕಿದಲ್ಲಿಗೆ ಬಡಿಯುತ್ತಿದ್ದರು. ಅಪ್ಪನ ಸಿಟ್ಟಿಗೆ ಹೆಚ್ಚಾಗಿ ಬಲಿಯಾಗುತ್ತಿದ್ದದ್ದು ಗಂಡು ಮಕ್ಕಳೇ. ಆದರೂ ನಾನೂ ಆ ಸಿಟ್ಟಿಗೆ ಬಲಿಯಾದವಳೆ. ಮುಟ್ಟಬಾರದವರು ಅಂತ ವಿಧಿಸಿದ ಶಾಸನ ಮೀರಿ ಗಂಡು ಮಕ್ಕಳು ಕೆಲಸದಾಳುಗಳ ಮಕ್ಕಳ ಜೊತೆ ಆಡಿ ಬಂದರೆ ಎಲ್ಲ ಮಕ್ಕಳನ್ನು ಸಾಯುವಂತೆ ಬಡಿದು ನಂತರ ತಾವು ಸ್ನಾನ ಮಾಡಿಯೇ ಒಳಗೆ ಬರುತ್ತಿದ್ದರು. ನನಗಿನ್ನೂ ನೆನಪಿರುವಂತೆ ನಾನಾಗ ಶಾಲೆಗಿನ್ನೂ ಸೇರಿಸಲ್ಪಡದ 4-5 ವಯಸ್ಸಿನವಳು. ಆಗ KG ಕ್ಲಾಸ್ಗಳಿರಲಿಲ್ಲ. 1, 2, 100ರವರೆಗೆ ಹೇಳು ಅಂದಿದ್ದರು ಅಪ್ಪ. ನನಗೆ ಗೊತ್ತಿದ್ದರೂ 10ರ ತನಕ ಮಾತ್ರ ಹೇಳಿ ನಂಗೇನು ಬರಲ್ಲ ಅಂದಿದ್ದೆ ಹುಡುಗಾಟಿಕೆಯಿಂದ. ಅಷ್ಟಕ್ಕೇ ಸಿಟ್ಟೇರಿ ಮುಷ್ಠಿ ಬಿಗಿದ ಅಪ್ಪ ನನ್ನನ್ನು ಎತ್ತಿ ಅಂಗಳಕ್ಕೆಸೆದಿದ್ದರು. ಸುರಿಯುತ್ತಿದ್ದ ಮಳೆಯಲ್ಲಿ ಎಸೆಯಲ್ಪಟ್ಟವಳು ತುಳಸಿಕಟ್ಟೆಯ ಬಳಿ ಬಿದ್ದಿದ್ದೆ. ಮೇಲೆದ್ದು ಒಳಗೆ ಬಂದರೆ ಬರಬೇಡ ನೀನು ಸಾಯು ಅಂತ ಮತ್ತೆ ನಿರ್ಜೀವ ವಸ್ತುವನ್ನು ಎಸೆದಂತೆ ಎತ್ತಿ ಎಸೆದು ಬಿಟ್ಟಿದ್ದರು. ಸ್ವಲ್ಪ ಹಠದ ಸ್ವಭಾವದವಳಾದ ನಾನು ಸತ್ತೇ ಹೋಗ್ಲಿ ಅಂತ ಅಳ್ತಾ ಅಲ್ಲೇ ಬಿದ್ದುಕೊಂಡದ್ದು ಮಾತ್ರ ನೆನಪು. ನಾವೆಲ್ಲ ಅಪ್ಪನ ರೌದ್ರಾವತಾರಕ್ಕೆ ಬಲಿಯಾಗ್ತಿದ್ದಾಗೆಲ್ಲ ಅವನದ್ದು ಮಘಾ ನಕ್ಷತ್ರ, ಭೀಮನದ್ದು ಅದೇ ನಕ್ಷತ್ರ, ಹಾಗಾಗಿ ಇವನಿಗೂ ಭೀಮನ ಸಿಟ್ಟೆಲ್ಲ ಬಂದ್ಬಿಟ್ಟಿದೆ ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದರು ನಮ್ಮ ಅಜ್ಜಿ. ನಕ್ಷತ್ರ ಭೀಮನದ್ದೋ ಅರ್ಜುನನದ್ದೋ ಆಗಿರಲಂತೆ. ಆದರೆ ನಮಗಂತೂ ಅಪ್ಪನ ಬಳಿ ಸಲಿಗೆ ಎಂದೂ ಇರಲಿಲ್ಲ. ಅಗತ್ಯಕ್ಕೆ 10 ಪೈಸೆ ಕೇಳಬೇಕಾದರೂ ಅಡಗಿ ಕತ್ತಲೆಯಲ್ಲಿ ನಿಂತು 20 ಸಲ ಉಗುಳು ನುಂಗಿ ಮಾತು ಮತ್ತೆ ಮತ್ತೆ ಕಂಠಪಾಠ ಮಾಡಿ ಕತ್ತಲೆಯ ಅಡಗುದಾಣದಿಂದಲೇ ಅಪ್ಪನ ಮೂಡು ನೋಡಿ ಹೇಗೋ ಎದುರು ಬರುವ ಧೈರ್ಯ ಮಾಡಿ ವಿಷಯ ಭಯಪಡ್ತಾ ಮಂಡಿಸಿ ಅದಕ್ಕೆ ಅಸ್ತು ಅಭಯ ಬಿತ್ತೆಂದರೆ ಭಾರೀ ಭಾರ ಇಳಿದಂತೆ ನಮಗಾಗ ಏನೋ ಸಾಧಿಸಿದ ಗೆಲುವಿನ ಸಮಾಧಾನ. ಅಜ್ಜಿ ಆಗಾಗ ಅಪ್ಪನ ನಕ್ಷತ್ರ ಭೀಮನದ್ದು ಅಂತ ಹೇಳ್ತಿದ್ದರೆ ಸಹಜವಾಗಿ ನಾವು ನಮ್ಮ ನಕ್ಷತ್ರಗಳನ್ನು ರಾಮ, ಲಕ್ಷ್ಮಣ, ಭರತ ಇತ್ಯಾದಿ ರಾಮಾಯಣ ಪಾತ್ರಗಳಲ್ಲೂ, ಭೀಮ, ಅರ್ಜುನ ಮೊದಲಾದ ಮಹಾಭಾರತ ಪಾತ್ರಗಳಲ್ಲೂ ಹುಡುಕಾಡುತ್ತಿದ್ದವು. ಎಂದೋ ಒಮ್ಮೆ ಊರೂರು ಸುತ್ತುತ್ತಾ ಸಿಕ್ಕಿದ ಮನೆಗಳಲ್ಲಿ ಉಂಡು ತಿರುಗುವ ತಿಮ್ಮಜ್ಜ ತನ್ನ ನಕ್ಷತ್ರ ಉತ್ತರಭಾದ್ರ ಅಂದಿದ್ದ. ಹಾಗಾದರೆ ನಾನೂ ಈ ಅಜ್ಜನಂತೆ ಮನೆ ಮನೆ ತಿರುಗುತ್ತೇನಾ ಅಂತ ಉತ್ತರಭಾದ್ರ ನಕ್ಷತ್ರದವಳಾದ ನಾನಾಗ ಹೆದರಿಬಿಟ್ಟಿದ್ದೆ. ನಿಂದು ರಾವಣನ ನಕ್ಷತ್ರ, ನಿಂದು ಶೂರ್ಪನಖ ನಕ್ಷತ್ರ ಅಂತ ಜಗಳವಾಗಿ ಒಮ್ಮೆ ನನ್ನ ಮತ್ತು ತಮ್ಮನ ಮಧ್ಯೆ ಭಾರೀ ಕದನವೇ ಆಗಿತ್ತು. ರಾವಣ ಮತ್ತು ಶೂರ್ಪನಖಿಯರ ಕಾಳಗ ನೋಡಿ ಇಬ್ಬರಿಗೂ ಅಪ್ಪನ ಹೊಡೆತಗಳ ಸನ್ಮಾನವೂ ಆಗಿತ್ತು. ಸಿಟ್ಟಿನಲ್ಲಿ ಬಳಕೆಯಾಗುವ ಬೈಗುಳಗಳು ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿಯಲ್ಲಿ ಇವೆಯೇನೋ. ಆಡಬಾರದ ತುಂಬ ಕೆಟ್ಟ ಬೈಗುಳಗಳು ಪರಮ ಸಂಭಾವಿತರ ಬಾಯಲ್ಲೂ ಹರಿದಾಡುವುದು ಸಿಟ್ಟಿನ ಪೆಟ್ಟಿಗೆಯೊಳಗೆ ಬಿದ್ದಾಗಲೇ. ನಾವು ಈಗಿನ ಕಾಲದ ಹೆತ್ತವರಂತೆ 1 ಬೇಕು 2 ಸಾಕು ಅಂತ ಬಂದವರಲ್ಲ. ಒಟ್ಟು 8 ಮಕ್ಕಳ ದೊಡ್ಡ ಸೈನ್ಯ ನಮ್ಮದು. ಸಿಟ್ಟು, ಕೋಪ, ಜಗಳ, ಹೊಡೆದಾಟ ಇಲ್ಲದಿದ್ದೀತೇ ಬೈಗುಳಗಳ ಬಾಣಗಳನ್ನು ಪ್ರಯೋಗಿಸುವುದರಿಂದಲೇ ಶುರುವಾಗುತ್ತಿತ್ತು ನಮ್ಮ ಜಗಳ, ಸಿಟ್ಟಿನ ಕದನ. ಎದುರಾಳಿಗಳೇನು ಬೈಗುಳಗಳನ್ನು ಅರಿಯದವರೇ? ನಾನಲ್ಲ ನೀನು ಅಂತ ಈ ಕಡೆಯವನು ಬೈದರೆ ನಿನ್ನಪ್ಪ ಅಂತ ಆ ಪ್ರಸಂಗದಲ್ಲೇ ಇರದ ಅಪ್ಪನನ್ನು ಎಳೆದು ಬೈಯುತ್ತಿದ್ದ ಆ ಕಡೆಯವ. ಬೈಗುಳಗಳ ಜೊತೆಗೆ ತುಟಿಗಳನ್ನು ಇಲ್ಯಾಸ್ಟಿಕ್ನಂತೆ ಬಲಬದಿಗೂ ಎಡಬದಿಗೂ ತಿರುಗಿಸಿ ಅಣಕಿಸುವುದು ಕೂಡ. ಕೆಲವರು ಥೂ ಥೂ ಅಂತ ಪರಸ್ಪರ ಉಗುಳಿಗೊಳ್ಳುತ್ತಿದ್ದುದು ಇತ್ತು. ಬೈಗುಳಗಳಾದರೂ ಯಾವುವು? ಒಬ್ಬ ಕತ್ತೆ ಅಂತ ಬೈದರೆ ಆ ಕತ್ತೆ ಮಂಗ ಅಂತ ಬೈತಿದ್ದ. ಕೋಣ, ನಾಯಿ, ಹಂದಿ, ಗೂಬೆಗಳು ಬೈಗುಳಗಳಲ್ಲಿ ಪ್ರತ್ಯಕ್ಷವಾಗುತ್ತಿದ್ದವು. ಪ್ರತಿಯಾಗಿ ನಾವು ಬೈಯಲೇಬೇಕು. ಪ್ರತಿಯಾಗಿ ಬೈಯದಿದ್ದರೆ ನಾವು ಸೋತಂತೆ ಅನ್ನುವ ಅಹಂಕಾರವೋ ಬುದ್ಧಿಗೆ ಹಿಡಿತನವೋ ನಮಗೆಲ್ಲರಿಗೂ ಇತ್ತು. ಹೊಡೆದಾಟವೂ ನಡೆಯುತ್ತಿತ್ತು.

0: ಇತ್ತು. ಚಿವುಟುವುದು, ಗುದ್ದುವುದು, ನೂಕುವುದು, ತುಳಿಯುವುದು, ಉಗುಳುವುದು, ಹೊಡೆಯುವುದು ಇತ್ಯಾದಿ ಕದನ ಮಾರ್ಗಗಳಿದ್ದವು. ಈಗ ಕ್ವಿಂಟಾಲಿಗೆ ಹತ್ತಿರವಿದ್ದರೂ ಆಗ ಸಣಕಲ ಕಡ್ಡಿಯಾಗಿದ್ದ ನಾನು ಜಗಳ ಸಿಟ್ಟುಗಳಲ್ಲಿ ಹಿಂದೆ ಬಿದ್ದವಳಲ್ಲ. ನನ್ನ ಮತ್ತು ತಮ್ಮನೊಳಗೆ ಪೆಟ್ಟು ಗುದ್ದುಗಳ ಭಾರೀ ಕದನವೇ ನಡೆಯುತ್ತಿತ್ತು. ಕತ್ತೆ, ನಾಯಿ, ಮಂಗ, ಕೋಣ, ಎಮ್ಮೆಗಳ ನಂತರ ಏನೂ ಸಿಗದಿದ್ರೆ ನಾವು ಕೃಷಿ ಕೆಲಸಕ್ಕೆ ಬರ್ತಿದ್ದ ಬೈರ, ಚೋಮ, ಮೋಂಟಿ, ಐತಪ್ಪರ ಹೆಸರುಗಳನ್ನೇ ಬೈಗಳಾಗಿ ಉಪಯೋಗಿಸುತ್ತಿದ್ದೆವು. ನಿನ್ನ ಗಂಡ, ನಿನ್ನ ಹೆಂಡತಿ ಅನ್ನುವ ಬೈಗಳು ಬಹಳ ಅಪಮಾನಕಾರಿ ಬೈಗಳಾಗಿದ್ದವು ನಮಗೆ. ಸಿಟ್ಟಿನ ರಾಜ್ಯದಲ್ಲಿ ಶಬ್ದಗಳೇ ಪಲ್ಲಟಗೊಳ್ಳುತ್ತವೆ. ಶಬ್ದಕೋಶದ ಅರ್ಥಗಳು ಅಲ್ಲಿ ಗೌಣ. ಏನು ಹೇಳ್ತಿದ್ದಿ ಅನ್ನಬೇಕಾದ ಸರಳ ವಾಕ್ಯ ಏನು ಬೊಗಳುತ್ತಿದ್ದಿ ಎಂದಾಗುತ್ತದೆ. ವ್ಯಂಗ್ಯ, ಅಣಕಗಳು ಸೇರಿಕೊಳ್ಳುತ್ತವೆ. ಊಟದ ರುಚಿಗೆ ಸಂಡಿಗೆ, ಹಪ್ಪಳ, ಉಪ್ಪಿನಕಾಯಿಗಳು ಸಾಥ್ ಕೊಡುವಂತೆ. ಹೋಗು ಎನ್ನುವ ಬದಲು ತೊಲಗು, ಹಾಳಾಗಿ ಹೋಗುಗಳು ಹುಟ್ಟುತ್ತವೆ. ಎಲ್ಲಿ ಹೋಗಿದ್ದೆ ಎನ್ನುವಲ್ಲಿ ಎಲ್ಲಿ ಹಾಳಾಗಿ ಹೋಗಿದ್ದೆ ಎನ್ನುವುದು ಚೆನ್ನಾಗಿ ಒಪ್ಪುತ್ತದೆ. ಕರ್ಮ ಶ್ರಾದ್ದಗಳು ಬದುಕಿರುವಾಗಲೇ ಆಗುತ್ತವೆ. ಒಟ್ಟಿನಲ್ಲಿ ಸಿಟ್ಟಿನ ಸಾಮ್ರಾಜ್ಯದಲ್ಲಿ ಶಬ್ದಕೋಶವು ಬದಲಾಗಿ ಬೇರೆ ಅರ್ಥಗಳು ಸೇರ್ಪಡೆಗೊಳ್ಳುತ್ತವೆ. ಸಿಟ್ಟು, ಕೋಪ, ದಿನ, ತಿಂಗಳು, ವರ್ಷಗಳಿಗೆ ಮುಂದುವರಿದರೆ ಅದಕ್ಕೆ ಕಾರಣ ಅಹಂಭಾವವೇ. ಉಭಯ ಕಡೆಯವರಿಗೂ ಈ ಸಿಟ್ಟು ಮುಗಿಯಲಿ, ಎಲ್ಲ ಸರಿಯಾಗಲಿ ಎನ್ನುವ ಆಸೆ ಇದ್ರೂ ಅವನೇ ಮೊದಲು ಮಾತಾಡಲಿ, ಅವಳೇ ಬರಲಿ ಅನ್ನುವ ಅಹಂಕಾರ ಈ ಸಿಟ್ಟಿನ ದೀರ್ಘಾಯುಷ್ಯಕ್ಕೆ ಕಾರಣವಾಗುತ್ತದೆ. ರಾಜಿಯಾಗುವ ಆಸೆ ಇದ್ರೂ ಅಹಂ ಅಡ್ಡಿಯಾಗುತ್ತದೆ. ಕೆಲವೊಮ್ಮೆ ತಂದೆ ತಾಯಿ ಕಾಲದ ಈ ಸಿಟ್ಟು ಮಕ್ಕಳ ತಲೆಮಾರಿಗೂ ಮುಂದುವರಿಯುವುದು ಉಂಟು. ತಮ್ಮನ್ನು ತಾವು ಮಹಾತ್ಮರು, ದೋಷರಹಿತರು ಎಂದು ನಂಬಿಕೊಂಡಿರುವ ಕೆಲವರು ತಮಗೆ ಯಾರಾದರೂ ಕೇಡುವಗೆದರೆ, ತೊಂದರೆ ಕೊಟ್ಟರೆ, ಏನಾದರೂ ಅಂದರೆ, ನನಗೆ ಅಂದವರನ್ನು ದೇವರು ಸುಮ್ಮನೆ ಬಿಡಲಾರ ಅನ್ನೋದುಂಟು. ವ್ಯಕ್ತಿಯ ದುರದೃಷ್ಟಕ್ಕೆ ಆತನಿಗೇನಾದರೂ ಕಾಯಿಲೆಯೋ ಕಷ್ಟವೋ ನಷ್ಟವೋ ಬಂದುಬಿಟ್ಟರೆ ಮಾಡಿದ್ದನ್ನು ತಿಂತಿದ್ದಾನೆ, ನನಗೆ ಅಂದವನನ್ನು ದೇವರು ಸುಮ್ಮನೆ ಬಿಡ್ತಾನಾ ಅಂತ ತಮ್ಮನ್ನು ತಾವು ದೇವರ ಕ್ಲೋಸ್ ರಿಲೇಟಿವ್ ಆಗಿ ಕಾಣುವುದಿದೆ. ಹೈಸ್ಕೂಲಲ್ಲಿ ನನ್ನ ಸಹಪಾಠಿಯಾಗಿದ್ದ ಕೃಪಾಗೆ ಸಿಟ್ಟು ಮೂಗಿನ ತುದಿಯಲ್ಲಿ. ತಮಾಷೆ ಮಾಡಿದ್ರೂ ನಕ್ಕರು ಉರಿದು ಬೀಳುವ ಸಿಟ್ಟು. ಒಮ್ಮೆ ನಂಗೆ ಯಕ್ಷಗಾನ ಕಲಿಬೇಕು ಅಂತ ಆಸೆ, ನಮ್ಮಮ್ಮ ಬಿಡ್ತಿಲ್ಲ ಅಂದಿದ್ದಳು ಕೃಪಾ. ಒಳ್ಳೆಯ ಮೂಡಲ್ಲಿದ್ದ ಅವಳನ್ನು ಇನ್ನೊಬ್ಬಳು, ಮಾರಾಯಳೆ, ನೀನೋ ದೂರ್ವಾಸನ ಮೊಮ್ಮಗಳು, ಇನ್ನು ಯಕ್ಷಗಾನ ಕಲಿತ ನಂತರ ನಿನ್ನ ಸಿಟ್ಟಿನ ತೋರ್ಪಡಿಕೆ ಹೇಗಿದ್ದೀತು ಅಂತ ತಮಾಷೆ ಮಾಡಿ ಯಕ್ಷಗಾನ ಪಾತ್ರದಂತೆ ದಿಗಿಣ ಕುಣಿದು ಅಬ್ಬರಿಸಿ ತೋರಿಸಿದ್ದಳು. ಮುಂದಿನ ಪೀರಿಯಡ್ ಕಠಿಣ ಶಿಸ್ತಿಗೆ ಹೆಸರಾದ ಶಾಲಿನಿ ಮೇಡಮ್ ಅವರದ್ದು. ಅವರ ಪೀರಿಯಡ್ ಅಲ್ಲಿ ಆ ಪ್ರಸಂಗ ನೆನಪಾಗಿ ಪರಸ್ಪರ ಮುಖ ನೋಡಿ ನಾವು ನಕ್ಕದ್ದು, ಮೇಡಮ್ ತುಂಬಾ ಗರಂ ಆಗಿ ನಮ್ಮನ್ನು ಇಡೀ ಪೀರಿಯಡ್ ಹೊರಗೆ ನಿಲ್ಲಿಸಿದ್ದು ಹಳೆಯ ಕತೆ. ನಾವು ಚಿಕ್ಕವರಿದ್ದಾಗ ಯಾವುದಾದ್ರೂ ಕಾರಣಕ್ಕೆ ಜಗಳವಾಗಿ ಸಿಟ್ಟು ಮಾಡಿಕೊಂಡು ಗುರುಗಳ ಬಳಿ ದೂರು ಕೊಂಡೊಯ್ಯುತ್ತಿದ್ದೆವು. ನಮ್ಮ ಒಬ್ಬ ಸರ್, ಕೋಪ ಗೀಪ ಎಲ್ಲ ಮಾಡಬಾರ್ದು, ಮಾತಾಡಿ ನೋಡೋಣ, ಮೊದಲು ಯಾರು ಮಾತಾಡ್ತಾರೋ ಅವರು ಜಾಣರು ಅಂತಿದ್ರು. ಜಾಣ ನಾನೇ ಆಗ್ಬೇಕು ಅಂತ ನಾವು ಜಿದ್ದಿಗೆ ಬಿದ್ದು ಮಾತಾಡಿ ಕೋಪ ರಾಜಿಯಾಗಿ ಸೈಲೆಂಟ್ ಆಗಿ ಸರ್ ತೋಡಿದ ಖೆಡ್ಡಕ್ಕೆ ಬೀಳುತ್ತಿದ್ದೆವು. ಎಲ್ಲದಕ್ಕೂ ಕಿಸಿ ಕಿಸಿ ನಗುವ ಅಭ್ಯಾಸ ಇರುವ ನನ್ನ ಸ್ನೇಹಿತೆಯ ಮನೆಯ ಸಿಟ್ಟಂತೂ ನೋಡಬೇಕು ಎನಿಸುವಂತದ್ದು. ಗಂಡ ಸಿಟ್ಟಿನಿಂದ ಹಾರಾಡಿದರು, ಸಿಕ್ಕಿದನ್ನು ತೆಗೆದೆಸೆದರು ಕಿಲಕಿಲನೆ ನಗುವವಳು. ಗಂಡನ ಅವತಾರ ನೋಡಿದಷ್ಟೂ ಅವಳಿಗೆ ನಿಲ್ಲದ ನಗು. ಕೆಲವೊಮ್ಮೆ ಆತ ಈಕೆಯ ನಗು ನೋಡಿ, ಮಂಜುಗಡ್ಡೆ ನೀನು, ಜಗಳ ಮಾಡ್ಲಿಕ್ಕೂ ಲಾಯಕ್ಕಿಲ್ಲ ಅಂತ ಒರೆದು ಬೀಳ್ತಾನಂತೆ. ಹೀಗೂ ಉಂಟು, ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಎನ್ನುವುದು ಹಳೆಯ ಗಾದೆ. ಈಗ ಹಾಗಿಲ್ಲ, ಗಂಡ ಹೆಂಡಿರ ಜಗಳ ಕೋರ್ಟು ಏರುವ ತನಕ, ಡೈವೋರ್ಸ್ ಆಗುವ ತನಕ ಸಣ್ಣ ಸಿಟ್ಟಿಗೆ ತಲೆಗಳೂ ಉರುಳುತ್ತವೆ, ಮನೆಗಳೂ ಮುರಿಯುತ್ತವೆ, ಸಂಬಂಧಗಳು ಛಿದ್ರವಾಗುತ್ತಿವೆ. ವಿವೇಕ, ಬುದ್ಧಿ, ಸಹನೆ ಎಲ್ಲವೂ ಸಿಯು ಅನ್ನೋದನ್ನೇ ಮರೆತು ಟಾಟಾ ಹೇಳ್ತವೆ. ಜಗಳದಿಂದ ಜನಿಸಿದ ಸಿಟ್ಟಾದರೆ ಅದು ಹಗ್ಗ ಜಗ್ಗಾಟ. ತಮ್ಮ ತಪ್ಪು ಅಂತ ಯಾರೂ ಒಪ್ಪಲು ಸಿದ್ಧರಿರುವುದಿಲ್ಲ. ಶೀತಲ ಯುದ್ಧ ಇನ್ನೂ ಮುಂದುವರಿದರೆ ಅವರಿವರಲ್ಲಿ, ನಾನವನಿಗೆ ಈ ಸಂದರ್ಭದಲ್ಲಿ ಈ ಸಹಾಯ ಮಾಡಿದ್ದೆ, ಈಗ ಅವನಿಗೆ ನೆನಪಿಲ್ಲ, ಕೃತಜ್ಞ ಮುಂತಾಗಿ ಪ್ರಚಾರವನ್ನು ಕೊಡಲಿಕ್ಕಿದೆ. ಇಬ್ಬರ ನಡುವಿನ ಮೈತ್ರಿ ಬಗ್ಗೆ ಕರಬುತ್ತಿದ್ದ ಮೂರನೆಯವರು ಇದೇ ಕಾರಣಕ್ಕೆ ಇಬ್ರು ಜೊತೆಗಿದ್ರೆ ಮೂರು ಲೋಕ ಕಾಣುತ್ತಿರಲಿಲ್ಲ, ಈಗ ಒಳ್ಳೇದಾಯ್ತು ಅಂತ ಗಿಲೀಟು ತೃಪ್ತಿ ಅನುಭವಿಸುವುದು ಸುಳ್ಳಲ್ಲ. ಎಲ್ಲವನ್ನೂ ಎಲ್ಲರನ್ನೂ ತನ್ನ ವಶದಲ್ಲಿಟ್ಟು ಬೇಕಾದಂತೆ ಕುಣಿಸಿ ಅನರ್ಥಗಳನ್ನು ಸೃಜಿಸಿ ಮನಸ್ಸುಗಳನ್ನು ಒಡೆದು ಸಂಸಾರಗಳನ್ನು ಮುರಿದು ಸಂಬಂಧಗಳನ್ನು ಹರಿದು ಮೆರೆಯುವ ಕೋಪಾಸುರನ ಸಾಮರ್ಥ್ಯಕ್ಕೆ ಭಲೇ ಎನ್ನಬೇಕೋ, ಅದರ ಹಿಡಿತದಿಂದ ಪಾರಾಗುವ ಪ್ರಯತ್ನವನ್ನೂ ಮಾಡದ ಬಂಧಿತರನ್ನು ನೋಡಿ ಅಯ್ಯೋ ಪಾಪ ಅನ್ನಬೇಕೋ ಗೊತ್ತಾಗುತ್ತಿಲ್ಲ. ಕೋಪ ಎಂಬುದು ಕೇಳು ಪಾಪದ ನೆಲೆಗಟ್ಟು ಅನ್ನೋದು ಕವಿ ಮಾತು, ಕೋಪ ಸಿಟ್ಟುಗಳನ್ನು ಬಳಿಗೆ ಬರಗೊಡದಿರಿ ಅನ್ನೋದು ಕಿವಿ ಮಾತು.
1: ಇದುವರೆಗೂ ಸಿಟ್ಟಿನ ವಿವಿಧ ಆಯಾಮಗಳ ಕುರಿತು ಮಾತನಾಡಿದವರು ನಿರ್ಮಲಾ ಅವರು. ಮಹಿಳಾರಂಗ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಇದು ಆಕಾಶವಾಣಿ ಕಾರವಾರ ಕೇಂದ್ರ. ಚಿತ್ರಗೀತೆಗಳು: ವಿಷ್ಣುವರ್ಧನ ಚಿತ್ರದ ಗೀತೆ, ಗೀತೆಗೆ ಧ್ವನಿ ಹಾಗೂ ಸಂಗೀತವಿದೆ ವಿ

ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಯುಗಳ ಸ್ವರದಲ್ಲಿ ಹಾಡಿರುವ ಜೋಡಿ ಹಕ್ಕಿ ಚಿತ್ರದ ಗೀತೆ. ಗೀತರ್ಚನೆ ಮತ್ತು ಸಂಗೀತ ಸಂಯೋಜನೆ ಇದೆ ವಿ ಮನೋಹರ್.

ಬೆಳ್ಳಿ ಕಾಲುಂಗುರ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮಾಡಿರುವ ಗೀತೆಯನ್ನ ಕೇಳಿದ್ರಿ. ಗೀತರಚನೆ ಮತ್ತು ಸಂಗೀತ ಸಂಯೋಜನೆ ಇತ್ತು ಹಂಸಲೇಖ ಅವರದು. ಇನ್ನು ಮುಂದೆ ಕೇಳಿ ಜೋಶ್ ಚಿತ್ರದ ಗೀತೆ. ಹಾಡಿದವರು ಕಾರ್ತಿಕ್. ಕವಿರಾಜ್ ಬರೆದಿರುವ ಗೀತೆಗೆ ವರ್ಧನಾ ಅವರ ಸಂಗೀತ.

ಪೂರ್ಣಚಂದ್ರ ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಡಿರುವ ಗೀತೆಯನ್ನ ಕೇಳಿದಿರಿ. ಜಿ ಉದಯಶಂಕರ್ ಅವರ ಗೀತೆಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿತ್ತು. ಕಾರ್ಯಕ್ರಮದ ಕೊನೆಯ ಗೀತೆ ಸ್ನೇಹನಾ ಪ್ರೀತಿನಾ ಚಿತ್ರದ್ದು. ಇವುಗಳ ಸ್ವರಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಶ್ರೇಯಾ ಘೋಷಾಲ್, ವಿ ನಾಗೇಂದ್ರ ಪ್ರಸಾದ್ ಅವರ ಗೀತರಚನೆ, ಸಂಗೀತ ಸಂಯೋಜನೆ ಇದೆ ವಿ ಹರಿಕೃಷ್ಣ.

ಕೆಳಗುರಿ ಇಂದು ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಾತು ಮಕರಂದ ಪಾಕ್ಷಿಕ ಕೌಟುಂಬಿಕ ಚರ್ಚೆ ಭಾಗವಹಿಸುತ್ತಾರೆ ಟಿಎಸ್ ಶ್ಯಾಮ್ ಪ್ರಸಾದ್, ಸವಿತಾ ಗೌಡ ಹಾಗೂ ರೂಪಾ ಗೌಡ. ತದನಂತರ ಕೃಷಿ ಮಾಹಿತಿ ಪ್ರಸಾರವಾಗುವುದು.

0: ಬಾಯಿ ತೆರೆದ ಚರಂಡಿಗಳು, ಕಸದ ರಾಶಿಗಳು. ಮರುಬಳಕೆ ಮಾಡ್ಲಿಕ್ಕಂಥೇಳಿ ವಸ್ತು ಹುಡುಕುವ ಆಯುವ ಮಹಿಳೆಯರು ಮತ್ತು ಮಕ್ಕಳು.
1: ಎಲ್ಲೇ ನೋಡು
0: ತಿನ್ನಕ್ಕೇನಾದ್ರೂ ಸಿಗ್ತೈತಿ ಅಂಥೇಳಿ ಕಸಾನ ಜಾಲಾಡುವ ಹಸು, ಹಂದಿ, ಪಕ್ಷಿ, ನಾಯಿಗಳು. ಅನುಪಯುಕ್ತ ವಸ್ತು ಪ್ರಾಣಿ ಹೊಟ್ಟಿ ಸೇರಿ ಅನಾರೋಗ್ಯಕ್ಕೆ ದಾರಿ. ಕಸದ ರಾಶಿಯೊಳಗ ಹೊಟ್ಟಿ ತುಂಬಿಸಿಕೊಂಡ ಹಸುವಿನ ಹಾಲು ಇನ್ಯಾರಿಗೆ? ಪ್ರಾಣಿ ಪಕ್ಷಿಗಳ ಜೊತೆಗೆ ನಮ್ಮ ಆರೋಗ್ಯದ ಕಾಳಜಿನೂ ಇರಲಿ. ಹಂಗಾದ್ರ ಕಸದ ಗಾಡಿಗೆ ಕಸಾನ ವಿಂಗಡಿಸಿ ಹಾಕೋ ಅಭ್ಯಾಸನ ಇವತ್ತಿನಿಂದ ನೀವ ಶುರು ಮಾಡ್ರಿ. ನಾಡನ್ನ ಸ್ವಚ್ಛವಾಗಿಸಿ ಸ್ವಾಸ್ಥ್ಯ ಕಾಪಾಡಿ.
2: ರಾಜ ಶರ ವೇಗದ ಸರದಾರ ಯೋನ್ ಪ್ರಕಾರ ಬೈಕ್ ಹತ್ತು ಹಿಂಗ ಒಂದಿನ ಸಂಜೆ ಮುಂದ ಬೈಕ್ ಅನ್ನ ರಸ್ತೆ ಮೇಲೆ ಓಡಿಸೋ ಮುಂದ ಎದುರಿಗ್ ಬಂತೊಂದು ಭೂತ.
3: ಯಾರು ಯಾರು ನೀ ಯಾರು
2: ಅಂತ ಕೇಳದ ರಾಜ.
4: ನಿನ್ ಹಂಗ ದಿನಾ ನಾನು ಮಾಡ್ತಿದ್ದೆ ಮಜಾ, ಆದ್ರೆ ಹೆಲ್ಮೆಟ್ ಇಲ್ಲದಕ್ಕ ಸಿಕ್ತು ನನಗ ಸಜಾ. ಇವತ್ತು ಇದು ನನ್ನ ಪರಿಸ್ಥಿತಿ, ನೀನು ಬರ್ತೀಯೇನು ನನ್ ಜೊತೆ?
5: ಇಲ್ಲ ಇಲ್ಲ, ನಾನು ಬದುಕಬೇಕು.
2: ಅಂದ್ಮೇಲೆ ರಾಜ ಹೆಲ್ಮೆಟ್ ಹಾಕೋಬೇಕು. ಹೆಲ್ಮೆಟ್ ರಹಿತ ಪ್ರಯಾಣ ಮೃತ್ಯುವಿಗೆ ಆಹ್ವಾನ. ದ್ವಿಚಕ್ರ ಓಡಿಸೋ ಮುಂದ ಹೆಲ್ಮೆಟ್ ಧರಿಸ್ರಿ, ನಿಮ್ ತಲೆ ನುಳಿಸ್ರಿ.
4: ಇಲ್ಲಾಂದ್ರ ನನ ಕಂಪನಿ ಕೊಡ್ರಿ.
6: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ, ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ. ನಮ್ಮ ದೂರವಾಣಿ ಸಂಖ್ಯೆಗಳು 2253445, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ. ನಿಮ್ಮ ನೆಚ್ಚಿನ
7: ಆಕಾಶವಾಣಿ ಕಾರವಾರ. ಸಮಯ 6:05 ವಾಗುತ್ತಲಿದೆ. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಕೆಳುಗರೆ ನಿಲಯದಿಂದ ಪ್ರಸಾರವಾಗಲಿರುವ ಈ ಸಂಜೆ ಮತ್ತು ನಾಳಿನ ಕಾರ್ಯಕ್ರಮಗಳ ವಿವರಗಳು ಹೀಗಿವೆ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ರಸವಾರ್ತೆ. 6:50 ಕೃಷಿರಂಗ, ಮಾತು ಮಕರಂದ, ಪಾಕ್ಷಿಕ ಕೌಟುಂಬಿಕ ಚರ್ಚೆ. ಭಾಗವಹಿಸುತ್ತಾರೆ ಟಿಎಸ್ ಪ್ರಸಾದ್, ಸವಿತಾ ಗೌಡ.

ಗೌಡ ಹಾಗೂ ರೂಪಾಗೌಡ. ನಂತರ ಕೃಷಿ ಮಾಹಿತಿ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಾದೇವಿ ಫಕೀರಯ್ಯ ತೆರಗಾವಿ ಮತ್ತು ಸಂಗಡಿಗರಿಂದ ಸೋಬಾನೆ ಪದಗಳು. 7:45 ಪ್ರದೂಷಣ ಪರ್ವ. ಲಘು ಭಾಷಣ ವಿಜಯೇಂದ್ರ ಪಾಟೀಲ್ ಅವರಿಂದ. 8:00 ಚಿತ್ರಗೀತೆಗಳು. 8:15 ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 8:30 ಭಾವಗೀತೆಗಳು. 9:15 ಪ್ರಚಲಿತ ವಿದ್ಯಮಾನ. 9:30 ಕ್ರೀಡಾಲೋಕ. 65ನೇ ಅಂತಾರಾಜ್ಯ ಸೀನಿಯರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಮಹಿಳೆಯರ 4x100 ಮೀಟರ್ ರೀಲೆಯಲ್ಲಿ ಚಿನ್ನದ ಪದಕ ವಿಜೇತೆ ಪ್ರಕೃತಿ ರೂಪಾರಾವ್ ಬಿ ಅವರೊಂದಿಗೆ ಸಂದರ್ಶನ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಇವಿಷ್ಟು ಕಾರ್ಯಕ್ರಮಗಳು ಈ ಸಂಜೆ ಪ್ರಸಾರವಾಗಲಿವೆ.

ಚಿನ್ನದ ಪದಕ ವಿಜೇತೆ ಪ್ರಕೃತಿ ರೂಪಾರಾವ್ ಬಿ ಅವರೊಂದಿಗೆ ಸಂದರ್ಶನ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ರಾತ್ರಿ 10 ಗಂಟೆಗೆ ಗೀತ ಚಂದ್ರಿಕೆ ಮೆಲೋಡಿ ಟೈಮ್. ಇವಿಷ್ಟು ಕಾರ್ಯಕ್ರಮಗಳು ಈ ಸಂಜೆ ಪ್ರಸಾರವಾಗಲಿವೆ.

ನಿಲಯದ ನಾಳಿನ ಪ್ರಸಾರದಲ್ಲಿ ಬೆಳಿಗ್ಗೆ 6:10 ಕರುಣಾಳು ಬಾ ಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು, 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಶಾಂತಲಾ ನಾಗರಾಜು ಅವರಿಂದ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಗಾನಸುಧೆ ಕಾರ್ಯಕ್ರಮ 6:40 ಭಕ್ತಿಗೀತೆಗಳನ್ನು ಆಲಿಸುವಿರಿ. 7:15 ಭಾವಗೀತೆಗಳು, 7:45 ಹಾಗೂ 8:45 ಚಿತ್ರಗೀತೆಗಳ ಪ್ರಸಾರ. 8:30 ಕಾನೂನು ಮತ್ತು ನ್ಯಾಯ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಭಾವಗೀತೆಗಳು, 9:15 ಕಿರುನಾಟಕ ನಿಶೆ ಏರಿದಾಗ, ರಚನೆ ಎಫ್ ವೈ ಶಿಂಧೆ, ನಿರ್ದೇಶನ ವತ್ಸಲ ಕುಲಕರ್ಣಿ. 9:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿ ಜಿ ಜೋಗ್ ಅವರ ವಯಲಿನ್ ವಾದನದ ಧ್ವನಿ ಮುದ್ರಿಕೆ. 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳ ಸಹಪ್ರಸಾರ.

ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವನಿತಾ ವಿಹಾರ. ಕರ್ನಾಟಕ ಲೇಖಕಿಯರ ಸಂಘ ಕೊಡಗು ಶಾಖೆ ಇಲ್ಲಿನ ಸದಸ್ಯೆಯರಿಂದ ಸ್ವಾತಂತ್ರ್ಯೋತ್ಸವದ ಸಂದರ್ಭದ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ ವೈವಿಧ್ಯ. ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ಬಂಜೆತನ ನಿವಾರಣೆ ಕುರಿತು ತಜ್ಞರಾದ ಡಾಕ್ಟರ್ ಶಾರದಾ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸವಿತಾ ದೇಶ್ಮುಖ್. ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. ಒಂದು ಗಂಟೆಗೆ ಪ್ರಗತಿ ಪಥ. ಪಿಎಂ ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ವಿವಿಧ ಭಾರತಿ ಮುಂಬೈ ಕೇಂದ್ರದ ಸಹಪ್ರಸಾರದ ಕಾರ್ಯಕ್ರಮದಲ್ಲಿ 3:00 ಸಖಿ ಸಹೇಲಿ. 4:00 ಹಲೋ ಫರ್ಮಾಯಿಶ್. ಸಂಜೆ 5:00 ಕೊಂಕಣಿ ಕಾರ್ಯಕ್ರಮದಲ್ಲಿ ನಾಟ್ಯರಂಗ್ ಪ್ರಸಾರವಾಗುವುದು. 5:30 ಚಿತ್ರಗೀತೆಗಳು. 6:30 ಜಿಲ್ಲಾ ವಾರ್ತಾಪತ್ರ. 6:50 ಕಿಸಾನ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಮಳೆಯಾಶ್ರಿತ ಖುಷ್ಕಿ ಬೇಸಾಯದಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಕುರಿತು ಡಾಕ್ಟರ್ ಲತಾ ಎಚ್ಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಭಜನಾ ಪದಗಳು ಗುರು ಬಸವನಗೌಡ ಪಾಟೀಲ್ ಮತ್ತು ಸಂಗಡಿಗರಿಂದ. ವಿಧಾನಮಂಡಲದಲ್ಲಿ ಇಂದು 8:00 ಭಜನೆಗಳು. 8:15 ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದಿಂದ. 8:30 ಭಾವಗೀತೆಗಳು. 9:15 ಚಿತ್ರಗೀತೆಗಳು. 9:30 ನಾಟಕ ಏಕಸೂತ್ರ. ರಚನೆ ಎನ್ಎಬಿ ಮೊಗ್ರಾಲ್ ಪುತ್ತೂರು. ನಿರ್ಮಾಣ ಎಆರ್ ಗೋಪಾಲನಾಯಕ್. ಕೆಳಗರೆ ಇದುವರೆಗೂ ನಿಲಯದಿಂದ ಪ್ರಸಾರವಾಗಲಿರುವ ಈ ಸಂಜೆ ಮತ್ತು ನಾಳಿನ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಂಡಿರಿ.

0: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ, ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ. ನಮ್ಮ ದೂರವಾಣಿ ಸಂಖ್ಯೆಗಳು 2253445, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ. ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.
1: ಸತ್ಯದ ಪ್ರಶ್ನೆಗೆ ಏನ್ ಉತ್ತರ ಹೇಳಿ? ಸಾಧನೆಯ ಶಿಖರ ಏರಿದ್ರು ಹೆಣ್ಣಿನ ಜೀವನಕ್ಕ ನೆಮ್ಮದಿಯ ಭವಿಷ್ಯ ಇಲ್ಲ ಅಂತ ಹೇಳಿ, ಅಥವಾ ನಿನಗೆ ಯಾರು ರಕ್ಷಣೆಗೆ ಇಲ್ಲ ಅಂತ ಹೇಳಿ? ನನ್ನ ಹತ್ರ ಉತ್ತರ ಅದ. ಏನು
2: ಉತ್ತರ ಅದ ಅಮ್ಮ? ನಾವೆಲ್ಲಾರು ಕೂಡ ಉತ್ತರ ಹುಡುಕ್ಬೇಕು. ಎಲ್ಲಾ ಮಹಿಳೆಯರಿಗೂ ರಕ್ಷಣೆ ಮಾಡ್ತೇನಂತ ಭರವಸೆ ಕೊಡ್ತೀನಿ.
3: ನನ್ನ ತಮ್ಮನ ಜೊತೆ ನಾನು ಭರವಸೆ ಕೊಡ್ತೀನಿ. ಮಹಿಳಾ ದೌರ್ಜನ್ಯವನ್ನ ಎಲ್ಲಾರೂ ಖಂಡಿಸೋಣ.
1: ಇದು ಮನೆ ಮನೆಯ ಮಾತಾಗಲಿ, ಗಂಡು ಹೆಣ್ಣು ಎಂಬ ಭೇದ ತೊಲಗಲಿ, ಸ್ತ್ರೀ ಕುಲ ನೆಮ್ಮದಿಯಿಂದ ಉಸಿರಾಡುವಂತಾಗಲಿ.
4: ಆಕಾಶವಾಣಿ ಕಾರವಾರ, ಸಮಯ 6:20 ವಾಗುತ್ತಲಿದೆ. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಸಂಸ್ಕೃತದಲ್ಲಿ ವಾರ್ತೆಗಳು, ನಂತರ 6:30 ರಸವಾರ್ತೆ, 6:40 ಪ್ರದೇಶ ಸಮಾಚಾರ ಕೇಳುವರಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಬಹಳ ವಿಚಿತ್ರನಪ್ಪ. ಬಾವಿ ಅಂದ್ರೆ ಜಲಸಂಗ್ರಹಗಾರ, ಜನರಿಗೆ ಕುಡಿಯೋಕೆ ಬಳಸೋ ನೀರು ಕೂಡಿಡೋ ಜಾಗ ಅಂತ ನಮಗೂ ಗೊತ್ತು ನಿಮಗೂ ಗೊತ್ತು. ಆದ್ರೆ ಸತಾರಾ ಜಿಲ್ಲೆಯ ಲಿಂಬ್ ಗ್ರಾಮದಲ್ಲಿ ಒಂದು ಬಾವಿ ಇದೆ. ಇದರ ಒಳಗೆ ಹೋಗ್ತಾ ಹೋಗ್ತಾ 12 ಮೋಟ್ ಬಾವಿಗಳನ್ನ ದಾಟಿದ್ರೆ ಸುಂದರ ಕಮಾನುಗಳ ಒಳಗೆ ಒಂದು ಅರಮನೆ ತೆರೆದುಕೊಳ್ಳುತ್ತೆ. ಬಾರಾಮೋತಿಚಿ ವಿಹಿರ ಅಂತಾನೆ ಇದಕ್ಕೆ ಹೆಸರು. ಸುಮಾರು 110 ಅಡಿ ಆಳ, 50 ಅಡಿ ಅಗಲ ಇದೆ ಈ ಬಾವಿ. ಈಗ ಅದನ್ನ ಬೇಸಿಗೆ ಅರಮನೆ ಅಂತ ಕರೀತಾರೆ. ಈ ಭೂಗತ ಬಾವಿ ಅರಮನೆ ಸತ್ಯ ಏನಂದ್ರೆ, ಶತ್ರುಗಳು ಭೇದಿಸಲು ಆಗದಂತೆ ಇಲ್ಲಿ ರಹಸ್ಯ ಸಭೆಗಳು ನಡೀತಾ ಇದ್ವು ಅನ್ನೋದು. ಅಷ್ಟೇ ಅಲ್ಲ, ಒಳಗೆ ರಹಸ್ಯ ದಾರಿಗಳೂ ಇವೆಯಂತೆ. ಬಾವಿಯ ಒಳಗಿನಿಂದ ಸುತ್ತಮುತ್ತಲಿನ ಕೃಷಿ ಭೂಮಿಯಲ್ಲಿ ಶತ್ರುಗಳ ಚಲನವಲನಗಳ ಮೇಲೆ ಕಣ್ಣಿಡಲು ಕಾವಲುಗಾರರಿಗೂ ಸಹಕಾರಿಯಾಗಿತ್ತಂತೆ. ಈ ಬಾವಿ ನೋಡೋಕೆ ಲಿಂಗದ ರೀತಿ ಇದೆ. ಬಾವಿನ ಸ್ಥಳೀಯವಾಗಿ ಸಿಗೋ ಕಪ್ಪು ಕಲ್ಲುಗಳನ್ನ ಕತ್ತರಿಸಿ ಒಂದಕ್ಕೊಂದು ಜೋಡಿಸಿ ಕಟ್ಟಿದ್ದಾರೆ. ಗೋಡೆಗಳು ನೀರಿನ ಒತ್ತಡಕ್ಕೆ ಕುಸಿಯದಂತೆ ತಡೆಯಲು ಇಡೀ ಬಾವಿನ ಅಷ್ಟಕೋನ ಆಕಾರದಲ್ಲಿ ಕತ್ತರಿಸಲಾಗಿದೆ. ವಿಶೇಷ ಅಂದ್ರೆ ಈ ಭೂಗತ ಅರಮನೆಯ ಬಾವಿಯ ತಳಭಾಗದಲ್ಲಿ ನಿರ್ಮಿಸಿಲ್ಲ, ಬದಲಿಗೆ ಬಾವಿಯ ಮೇಲ್ಭಾಗದಿಂದ ಅರ್ಧಕ್ಕೆ ಕಟ್ಟಲಾಗಿದೆ. ಛತ್ರಪತಿ ಶಾಹು ಮಹಾರಾಜರ ದ್ವಿತೀಯ ಪತ್ನಿ ವೀರುಬಾಯಿ ಭೋಸ್ಲೆ ಒಳ್ಳೆ ಐಡಿಯಾ ಮಾಡಿ ನೀರು ಅರಮನೆ ಕಟ್ಟಿಸಿದ್ದಂತೆ. ಕಟ್ಟಿಸಿದ್ದೇನು, ನೀರು ಕುಡಿದಷ್ಟು ಸುಲಭ ಏನಲ್ಲ ಬಿಡಿ. ನೇಪಾಳದ ನೆಲದಲ್ಲಿ ಕಾಲಿಡಬೇಕಾದ್ರೆ ಸ್ವಲ್ಪ ಹುಷಾರು, ಅದರಲ್ಲೂ ಗುಡ್ಡಗಾಡು ಮಧ್ಯ ಪರ್ವತ ಪ್ರದೇಶದಲ್ಲಿ ಅಪ್ಪರ್ ಮುಸ್ತಾಂಗ್ನಲ್ಲಿ ಕಾಲ ಕೆಳಗೆ ಈ ಭೂಗತ ಬಾವಿ ಅರಮನೆಯಂತೆಯೇ ಗುಹೆಗಳಿವೆ. ಒಂದು ಲೆಕ್ಕಾಚಾರದ ಪ್ರಕಾರ ನೇಪಾಳದ ನೆಲದಲ್ಲಿ 10,000ಕ್ಕಿಂತಲೂ ಹೆಚ್ಚು ಗುಹೆಗಳಿವೆ. ಗುಹೆಗಳನ್ನ ನೋಡಿ ಅಲ್ಲಿರೋ ಶಿವನ ದರ್ಶನ ಮಾಡೋಕೆ ಅಂತಲೇ ಜಗತ್ತಿನ ಎಲ್ಲಾ ಕಡೆಯಿಂದ ಜನ ಬರ್ತಾರೆ. ಅದರಲ್ಲೂ ಪೋಖ್ರಾ ಕಣಿವೆ ಸುರ್ಖೇತ್ನಲ್ಲಿರೋ ಗುಹೆಗಳು ಬಹಳ ಹೆಸರುವಾಸಿ. ಚಮ್ರಿ ಗುಫಾ ಅನ್ನೋ ಗುಹೆಯಲ್ಲಿ ಕಾಲಿಡೋಕೆ ಸಾಧ್ಯವೇ ಇಲ್ಲ. ಸುಮಾರು 50,000 ಬಾವಲಿಗಳು ಇರೋದ್ರಿಂದ ಗುಹೆ ಛಾವಣಿ ಕಾಣುವುದೇ ಇಲ್ಲ. ಹಂಗಾಗಿ ಬಾವಲಿ ಗುಹೆ ಅಂತಲೂ ಇದನ್ನ ಕರೀತಾರೆ. ಇನ್ನೊಂದು ಈ ಮಹೇಂದ್ರ ಗುಹೆ. ಇದರ ಬಲು ವಿಶೇಷ ಏನಂದ್ರೆ, ಇದು ಸುಣ್ಣದ ಕಲ್ಲಿನಿಂದ ನಿರ್ಮಿತವಾಗಿರೋದು. ಗುಹೆನ ನೋಡ್ಕೊಂಡು ಬರಬೇಕಾದ್ರೆ ನಿಮ್ಮೊಳಗೆ ಛಲ ಇರಬೇಕು, ತಾಕತ್ತೂ ಬೇಕು. ಯಾಕಂದ್ರೆ ಇಡೀ ಗುಹೆನ ತೆವಳ್ಕೊಂಡು ಹೋಗಿ ನೋಡ್ಕೊಂಡು ಬರ್ಬೇಕಂತೆ. ಬಹುತೇಕ ಗುಹೆಗಳು ಪ್ರಕೃತಿ ನಿರ್ಮಾಣವೇ. ಮಳೆ ನೀರು ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ಬೆರೆತಾಗ ದುರ್ಬಲವಾದ ಕಾರ್ಬೋನಿಕ್ ಆಮ್ಲವಾಗಿ ಬದಲಾಗ್ತದೆ. ಈ ಆಮ್ಲ ಮಿಶ್ರಿತ ನೀರು ಭೂಮಿಯ ಆಳದಲ್ಲಿರುವ ಮೃದುವಾದ ಸುಣ್ಣದ ಕಲ್ಲು ಅಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಬಂಡೆಗಳ ಮೇಲೆ ನಿರಂತರವಾಗಿ ಹರಿದಾಗ ಬಂಡೆಗಳು ಕರಗತೊಡಗುತ್ತವೆ. ಆಗ ನಿರ್ಮಾಣ ಆಗಿರೋದೇ ಈ ನೇಪಾಳದ ಗುಹೆಗಳು ಅಂತ ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ಇದುವರೆಗೆ ರಸವಾರ್ತೆ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಆಕಾಶವಾಣಿ ಬೆಂಗಳೂರು.

ಏಳುವರೆಯಿಂದ ಸಂಜೆ 6:51 ನಿಮಿಷಕ್ಕೆ ಕೃಷಿ ರಂಗದಲ್ಲಿ ಕೇಳಿ ಗ್ರಾಮೀಣ ಮಹಿಳೆಯರ ಆರೋಗ್ಯ ಸುಧಾರಣೆ ವಿಧಾನಗಳ ಕುರಿತು ಡಾ ಸೌಮ್ಯ ಹಿರೇಗೌಡ ಅವರೊಂದಿಗೆ ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ಗೌಡ. ನಂತರ ತುರುವೇಕೆರೆ ತಾಲೂಕು ನೀರ್ಗುಂದ ಪಾಳ್ಯದ ನಾಗಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ ಕೇಳುವಿರಿ. ಒಂಬತ್ತು ಪ್ರಸಾರವಾಗಲಿದೆ ಪ್ರಚಲಿತ ವಿದ್ಯಮಾನ, ಇದು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ. 9:30 ಕ್ರೀಡಾಲೋಕ. ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರಂಜನ್ ಕುಮಾರ್ ಬ್ಯೂರೋ ಅವರ ವಯಲಿನ್ ವಾದನ ಕೇಳುವಿರಿ. ತಬಲಾ ಸಾಥ್ ರವೀಂದ್ರ ಯಾವಗಲ್, ಹಾರ್ಮೋನಿಯಂ ಬಸವರಾಜ್ ಗೋನಾಳ್.

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले।
1: मुंगारु हंगामी ना बेले वीमे गागी ईगा नोंदणी माडिकोळ्ळिरी।
2: बैंक सामान्य सेवा केंद्र ग्राम वन केंद्र हेच्चिन माहितिगागी www.samrakshane.karnataka.gov.in वेबसाइट के भेटी नीडी।
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ।
4: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ। ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ। ಸಂಪರ್ಕಿಸಿ cbsblr@gmail.com।
0: मोदी हर परिवार को घर में बिजली बनाकर वही बिजली बेचकर कमाई का एक और साधन देना चाहता है।
5: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ। ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನೆಲ್ ಅನ್ನು ಅಳವಡಿಸಿದ್ದಾರೆ। ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ। pmsuryaghar.gov.in

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು. ನೂತನ ಸಚಿವರಿಗೆ ಖಾತೆ ಹಂಚಿಕೆ. ಕೆಎಚ್ ಮುನಿಯಪ್ಪಗೆ ಸಮಾಜ ಕಲ್ಯಾಣ. ರಾಮಲಿಂಗರೆಡ್ಡಿಗೆ ಅರಣ್ಯ ಇಲಾಖೆ ಹೊಣೆ. ನಾಳೆಯಿಂದ ವಿಧಾನಮಂಡಲ ಅಧಿವೇಶನ. ಬರ ಬಿಡದಿ ಟೌನ್ಶಿಪ್ ಸೇರಿದಂತೆ ಹಲವು ವಿಷಯಗಳ ಕುರಿತು ಚರ್ಚಿಸಲು ಬಿಜೆಪಿ ನಿರ್ಧಾರ. ರಾಜ್ಯದಲ್ಲಿ ಗುಟ್ಕಾ ಪಾನ್ ಮಸಾಲ ನಿಷೇಧಿಸಿ ಆಹಾರ ಸುರಕ್ಷತಾ ಇಲಾಖೆ ಆದೇಶ. ಎಸ್ಎಆರ್ನಲ್ಲಿ 1,80,00,000 ಮತದಾರರು. ಎಎಸ್ಡಿಡಿಒ ಪಟ್ಟಿಯಡಿ ವರ್ಗೀಕರಣ. ಮುಖ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್. ಬೆಂಗಳೂರಿನಲ್ಲಿ ಕರ್ನಾಟಕ ಇಸ್ರೇಲ್ ಸೈಬರ್ ಸಂವಾದ. ಭದ್ರತಾ ನಾವೀನ್ಯತೆ ಅಭಿವೃದ್ದಿ ಸಂಶೋಧನೆ ಕುರಿತು ಚರ್ಚೆ. ಎರಡನೇ ಹಂತದ ಸಂಪುಟ ಪುನರ್ ರಚನೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಮಾಡಲಾಗಿದೆ. ಅಂತಿಮ ಪಟ್ಟಿಗೆ ರಾಜ್ಯಪಾಲರು ಅಂಕಿತ ಹಾಕಿದ್ದು ಸರ್ಕಾರದ ಅಧಿಕೃತ ಗೆಜೆಟ್ ಅಧಿಸೂಚನೆ ಹೊರಡಿಸಲಾಗಿದೆ. ಇಬ್ಬರು ಸಚಿವರ ಖಾತೆಯಲ್ಲಿ ಬದಲಾವಣೆ ಮಾಡಲಾಗಿದೆ. ಕೆಎಚ್ ಮುನಿಯಪ್ಪ ಅವರಿಗೆ ಆಹಾರ ಸರಬರಾಜು ಇಲಾಖೆ ಬದಲಿಗೆ ಸಮಾಜ ಕಲ್ಯಾಣ ಇಲಾಖೆ ಜವಾಬ್ದಾರಿ ನೀಡಲಾಗಿದೆ. ಹಿರಿಯ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಖಾತೆಯ ಬದಲು ಅರಣ್ಯ ಖಾತೆ ನೀಡಲಾಗಿದೆ. ಇನ್ನುಳಿದಂತೆ ಲಕ್ಷ್ಮಣ ಸವದಿಯವರಿಗೆ ಸಹಕಾರ ಇಲಾಖೆ, ಸಂತೋಷ್ ಲಾಡ್ ಕಾರ್ಮಿಕ ಇಲಾಖೆ, ಯುಟಿ ಖಾದರ್ ಆರೋಗ್ಯ ಮತ್ತು ಕಲ್ಯಾಣ, ಶಿವರಾಜ್ ತಂಗಡಗಿ ಹಿಂದುಳಿದ ವರ್ಗಗಳ ಕಲ್ಯಾಣ ಕನ್ನಡ ಸಂಸ್ಕೃತಿ, ಬಸವರಾಜ ರಾಯರೆಡ್ಡಿ ಉನ್ನತ ಶಿಕ್ಷಣ, ಎಚ್ಸಿ ಬಾಲಕೃಷ್ಣ ಪೌರಾಡಳಿತ, ಕೆಎಸ್ ಬಸವಂತಪ್ಪ ಮುಜರಾಯಿ ಮತ್ತು ಮೀನುಗಾರಿಕೆ, ಎನ್ ಚಲುವರಾಯಸ್ವಾಮಿ ಜಲಸಂಪನ್ಮೂಲ ಇಲಾಖೆ, ಮಧು ಬಂಗಾರಪ್ಪ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ, ಎಸ್ಎಸ್ ಮಲ್ಲಿಕಾರ್ಜುನ್ ಗಣಿಗಾರಿಕೆ ಮತ್ತು

0: ಭೂವಿಜ್ಞಾನ ಇಲಾಖೆ, ಬಿ ನಾಗೇಂದ್ರ ಯೋಜನೆ ಮತ್ತು ಸಾಂಘಿಕ ಇಲಾಖೆ, ಪಿಎಂ ನರೇಂದ್ರ ಸ್ವಾಮಿ ಕೃಷಿ ಇಲಾಖೆ, ಸಿ ಪುಟ್ಟರಂಗಶೆಟ್ಟಿ ಪಶುಸಂಗೋಪನೆ ಹಾಗೂ ರೇಷ್ಮೆ, ಟಿ ರಘುಮೂರ್ತಿ ಪರಿಶಿಷ್ಟ ಪಂಗಡ ಕಲ್ಯಾಣ ಖಾತೆ, ರಿಜ್ವಾನ್ ಅರ್ಷದ್ ಆಹಾರ ಮತ್ತು ನಾಗರಿಕ ಪೂರೈಕೆ, ರುದ್ರಪಲಮಾಣಿ ಸಕ್ಕರೆ ಮತ್ತು ಜವಳಿ, ಶಿವಲಿಂಗೇಗೌಡ ಅಬಕಾರಿ, ವಿಜಯಾನಂದ ಕಾಶಪ್ಪನವರ್ ಸಣ್ಣ ಕೈಗಾರಿಕೆ, ಜಮೀರ್ ಅಹಮದ್ ಖಾನ್ ವಸತಿ, ಅಜಯ್ ಸಿಂಗ್ ಅವರಿಗೆ ಸಣ್ಣ ನೀರಾವರಿ ಹಾಗೂ ಐಟಿಬಿಟಿ ಖಾತೆ ನೀಡಲಾಗಿದೆ. ನಾಳೆಯಿಂದ 10 ದಿನಗಳ ಕಾಲ ವಿಧಾನಮಂಡಲದ ಅಧಿವೇಶನ ನಡೆಯಲಿದೆ. ಹಿರಿಯ ಶಾಸಕ ಹಾಗೂ ಮಾಜಿ ಸಚಿವ ಟಿಎಫ್ ಜಯಚಂದ್ರ ಹಂಗಾಮಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಅಧಿವೇಶನದ ಮೊದಲ ದಿನವಾದ ನಾಳೆ ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಲು ನಿರ್ಧರಿಸಲಾಗಿದೆ. ಶುಕ್ರವಾರದಿಂದ ನಿಗದಿತ ವೇಳಾಪಟ್ಟಿಯಂತೆ ಕಲಾಪ ನಡೆಯಲಿದೆ. ಈ ಬಾರಿ ರಾಜ್ಯದಲ್ಲಿನ ಬರ ಪರಿಸ್ಥಿತಿ, ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ, ಬಿಡದಿ ಟೌನ್ಶಿಪ್, ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಕುರಿತ ವಿಷಯಗಳನ್ನು ಸದನದಲ್ಲಿ ಪ್ರಮುಖವಾಗಿ ಚರ್ಚಿಸಲು ಬಿಜೆಪಿ ನಿರ್ಧರಿಸಿದೆ. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅಧಿಕಾರ ವಹಿಸಿಕೊಂಡ ಬಳಿಕ ನಡೆಯುವ ಮೊದಲ ಅಧಿವೇಶನ ಇದಾಗಿದೆ. ರಾಜ್ಯ ಸರ್ಕಾರ ತಂಬಾಕು ಮತ್ತು ನಿಕೋಟಿನ್ ಹೊಂದಿರುವ ಗುಟ್ಕಾ ಹಾಗೂ ಪಾನ್ ಮಸಾಲಗಳ ಉತ್ಪಾದನೆ, ಶೇಖರಣೆ, ವಿತರಣೆ ಮತ್ತು ಮಾರಾಟವನ್ನು 1 ವರ್ಷದವರೆಗೆ ನಿಷೇಧಿಸಿ ಆದೇಶ ಹೊರಡಿಸಿದೆ. ಸಾರ್ವಜನಿಕ ಆರೋಗ್ಯ ಮತ್ತು ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಆಗಸ್ಟ್ 10ರಂದು ಆದೇಶ ಹೊರಡಿಸಲಾಗಿದ್ದು ಅಂದಿನಿಂದಲೇ ನಿಷೇಧ ಜಾರಿಗೆ ಬಂದಿದೆ ಎಂದು ರಾಜ್ಯ ಆಹಾರ ಸುರಕ್ಷತಾ ಆಯುಕ್ತರು ಅಧಿಸೂಚನೆಯಲ್ಲಿ ತಿಳಿಸಿದ್ದಾರೆ. ಪ್ಯಾಕೆಟ್, ಸ್ಯಾಷೆಟ್ ಅಥವಾ ಯಾವುದೇ ಹೆಸರಿನಲ್ಲಿ ತಂಬಾಕು ಮತ್ತು ನಿಕೋಟಿನ್ ಮಿಶ್ರಿತ ಗುಟ್ಕಾ ಹಾಗೂ ಪಾನ್ ಮಸಾಲಗಳನ್ನು ರಾಜ್ಯಾದ್ಯಂತ ಮಾರಾಟ ಮಾಡುವುದು ಶಿಕ್ಷಾರ್ಹ ಅಪರಾಧವಾಗಿದೆ. ನಿಷೇಧಿತ ತಂಬಾಕು ಮತ್ತು ನಿಕೋಟಿನ್ ಉತ್ಪನ್ನಗಳ ತಯಾರಿಕೆ ಅಥವಾ ಮಾರಾಟ ಕಂಡುಬಂದರೆ ಮಾಹಿತಿ ನೀಡುವಂತೆ ಇಲಾಖೆ ಆಯುಕ್ತರು ಸಾರ್ವಜನಿಕರಿಗೆ ಮನವಿ ಮಾಡಿದ್ದಾರೆ. ಆರೋಗ್ಯದ ಕಾಳಜಿಯಿಂದ ಹಚ್ಚೆ ಹಾಕಿಸಿಕೊಳ್ಳುವುದನ್ನು ನಿಯಂತ್ರಿಸಲು ರಾಜ್ಯ ಸರ್ಕಾರ ಯೋಜನೆ ರೂಪಿಸಿದೆ. ಇದರಿಂದ ಉಂಟಾಗುವ ಸಂಭಾವ್ಯ ಆರೋಗ್ಯ ಅಪಾಯಗಳು ಮತ್ತು ದೇಹದ ಮೇಲೆ ಹಚ್ಚೆ ಹಾಕಿಸಿಕೊಳ್ಳಲು ಬಳಸುವ ವಿಧಾನಗಳ ಬಗ್ಗೆ ಆರೋಗ್ಯ ಇಲಾಖೆ ಕಳವಳ ವ್ಯಕ್ತಪಡಿಸಿದೆ. ಈ ಹಿನ್ನೆಲೆಯಲ್ಲಿ ನಿಯಮಗಳನ್ನು ರೂಪಿಸುವಂತೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆಯ ಆಯುಕ್ತ ಕೆ ಶ್ರೀನಿವಾಸ್ ಪತ್ರ ಬರೆದಿದ್ದು, ಟ್ಯಾಟ್ಯೂಗಳು ರಾಸಾಯನಿಕಗಳು ಹಾಗೂ ಹಲವಾರು ರೋಗಗಳಿಗೆ ಕಾರಣವಾಗಬಹುದು ಎಂದು ಉಲ್ಲೇಖಿಸಿದ್ದಾರೆ. ಅಸುರಕ್ಷಿತ ಟ್ಯಾಟೂಗಳಿಂದ ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ಸೇರಿದಂತೆ ಗಂಭೀರ ಕಾಯಿಲೆಗಳ ಸೋಂಕು ಹರಡುವ ಸಾಧ್ಯತೆ ಇದೆ ಎಂದು ಪತ್ರದಲ್ಲಿ ತಿಳಿಸಲಾಗಿದೆ. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅವಧಿಯನ್ನು ಇದೇ 17ರವರೆಗೆ ವಿಸ್ತರಿಸಲಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ 5,54,00,000 ಮತದಾರರ ಪೈಕಿ ಈವರೆಗೆ 1,80,00,000 ಮತದಾರರು ASDDO ಪಟ್ಟಿಯಡಿ ವರ್ಗೀಕರಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಶೇಕಡ 100ರಷ್ಟು ಗಣತಿ ನಮೂನೆಗಳನ್ನು ಬಿಎಲ್ಒಗಳು ವಿತರಣೆ ಮಾಡಿದ್ದು 4,45,00,000 ಅರ್ಜಿಗಳು ಡಿಜಿಟಲೀಕರಣಗೊಂಡಿವೆ ಎಂದು ಹೇಳಿದ್ದಾರೆ. ಮೊದಲ ಪಟ್ಟಿಯನ್ನು ಇದೇ 24ಕ್ಕೆ ಪ್ರಕಟಿಸಲಾಗುತ್ತಿದ್ದು, ಹೊಸ ಮತದಾರರು ಆನ್ಲೈನ್ನಲ್ಲಿ ಫಾರ್ಮ್ 6ರ ಅಡಿಯಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನಲ್ಲಿರುವ ಇಸ್ರೇಲ್ ರಾಯಭಾರಿ ಕಚೇರಿ ಕರ್ನಾಟಕ ಇಸ್ರೇಲ್ ಸೈಬರ್ ಸಂವಾದ 2026 ನಡೆಸಿತು. ಸರ್ಕಾರಿ ಅಧಿಕಾರಿಗಳು, ಉದ್ಯಮಿಗಳು, ನವೋದ್ಯಮಿಗಳು, ಶೈಕ್ಷಣಿಕ ಮತ್ತು ಸೈಬರ್ ಭದ್ರತಾ ತಜ್ಞರು ಈ ಸಂವಾದದಲ್ಲಿ ಪಾಲ್ಗೊಂಡು ಸೈಬರ್ ಭದ್ರತಾ ನಾವೀನ್ಯತೆ, ಅಭಿವೃದ್ದಿ ಸಂಶೋಧನೆ ಕುರಿತಂತೆ ಚರ್ಚೆ ನಡೆಸಿದರು. ಸುಭದ್ರ ಭವಿಷ್ಯಕ್ಕೆ ಒಗ್ಗಟ್ಟಿನ ಮಂತ್ರ ಎಂಬ ವಿಷಯದಡಿಯಲ್ಲಿ ಸಂವಾದ ಆಯೋಜಿಸಲಾಗಿತ್ತು. ಇಸ್ರೇಲ್ನ 10 ಸೈಬರ್ ಭದ್ರತಾ ಕಂಪನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವು. ಈ ವೇಳೆ ಮಾತನಾಡಿದ ರಾಜ್ಯದ ಐಟಿಬಿಟಿ ಇಲಾಖೆ ಕಾರ್ಯದರ್ಶಿ ಡಾ ಎನ್ ಮಂಜುಳಾ, ಕರ್ನಾಟಕದ ಸೈಬರ್ ಸೆಕ್ಯೂರಿಟಿ ನೀತಿ 2024 ಮತ್ತು ಸೈಸೆಕ್ ಸೈಬರ್ ಸೆಕ್ಯೂರಿಟಿ ಸಂಬಂಧಿತ ವ್ಯವಸ್ಥೆಯನ್ನು ಬಲಪಡಿಸುತ್ತಿರುವುದಾಗಿ ಪ್ರತಿಪಾದಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದಿಂದ 26 TMC ಕಾವೇರಿ ನೀರು ಬಿಡುಗಡೆ ಮಾಡಲು ನಿರ್ದೇಶನ ನೀಡುವಂತೆ ತಮಿಳುನಾಡು ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆಯನ್ನು ಸುಪ್ರೀಂಕೋರ್ಟ್ ಇದೇ 17ಕ್ಕೆ ಮುಂದೂಡಿದೆ. ನಾಳೆ ವಿಚಾರಣೆ ನಡೆಸಬೇಕಿದ್ದ ನ್ಯಾಯಮೂರ್ತಿ ವಿಕ್ರಮನಾಥ್ ಆರೋಗ್ಯದ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ಮುಂದೂಡಲಾಗಿದೆ ಎಂದು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ತಿಳಿಸಿದ್ದಾರೆ. ಇದೇ ವೇಳೆ ತಮಿಳುನಾಡು ರೈತರ ಅರ್ಜಿಯನ್ನು ಕೂಡ ಅಲ್ಲಿನ ಸರ್ಕಾರದ ಅರ್ಜಿಯೊಂದಿಗೆ ಸೇರಿಸಲು ಮುಖ್ಯ ನ್ಯಾಯಮೂರ್ತಿಗಳು ಒಪ್ಪಿಕೊಂಡಿದ್ದಾರೆ.

ರಾಜ್ಯದ ವಿವಿಧೆಡೆ ಇಂದು ಹರ್ಘರ್ ತಿರಂಗ ಅಭಿಯಾನ ನಡೆಯಿತು. ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಚಿಕ್ಕ ನರಗುಂದ ಗ್ರಾಮದಲ್ಲಿ ಮಾಜಿ ಸಚಿವ ಹಾಗೂ ನರಗುಂದ ಶಾಸಕ ಸಿಸಿ ಪಾಟೀಲ್ ತಿರಂಗ ಯಾತ್ರೆಗೆ ಚಾಲನೆ ನೀಡಿದರು. ಚಿಕ್ಕ ನರಗುಂದ ಗ್ರಾಮದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಹರ್ಘರ್ ತಿರಂಗ ಅಭಿಯಾನದಲ್ಲಿ ಪಾಲ್ಗೊಂಡರು. ವಿವಿಧ ಮೂಲಗಳಲ್ಲಿ ಚದುರಿ ಹೋಗಿರುವ ಸಾರ್ವಜನಿಕ ದತ್ತಾಂಶವನ್ನು ಸುಲಭವಾಗಿ ಹುಡುಕಲು ಹಾಗೂ ಮೌಲ್ಯಮಾಪನ ಮಾಡಲು ರಾಜ್ಯ ಸರ್ಕಾರದ ಎಐ ಶ್ರೇಷ್ಠತಾ ಕೇಂದ್ರ ಅಭಿವೃದ್ಧಿಪಡಿಸಿರುವ ಹೊಸ ಡಿಜಿಟಲ್ ಡೇಟಾ ಭಂಡಾರ ತತ್ಯಕೋಶ ಬಳಕೆಗೆ ಗೃಹ ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಇಂದು ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ತತ್ಯಕೋಶ ಈ ದತ್ತಾಂಶ ಭಂಡಾರ ಒಂದೇ ವೇದಿಕೆಯಲ್ಲಿ ದತ್ತಾಂಶವನ್ನು ಸಮಗ್ರವಾಗಿ ಒದಗಿಸಲಿದೆ ಎಂದರು. 458 ವಿವಿಧ ದತ್ತಾಂಶ ಮೂಲಗಳಿಂದ 15 ಲಕ್ಷಕ್ಕೂ ಅಧಿಕ ಡೇಟಾ ಸೆಟ್ಗಳನ್ನು ಒಂದೇ ವೇದಿಕೆಯಲ್ಲಿ ಹುಡುಕಲು ತತ್ಯಕೋಶ ಸಹಕಾರಿಯಾಗಲಿದೆ. ಆರೋಗ್ಯ, ಕೃಷಿ, ಶಿಕ್ಷಣ, ಮೂಲಸೌಕರ್ಯ, ಪರಿಸರ, ಆರ್ಥಿಕತೆ ಸೇರಿದಂತೆ 16 ಪ್ರಮುಖ ಕ್ಷೇತ್ರಗಳ ದತ್ತಾಂಶವನ್ನು ಇದು ಒಳಗೊಂಡಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ದೇಶದಲ್ಲಿ ಹೆಚ್ಚುತ್ತಿರುವ ಇಂಧನ ಬೇಡಿಕೆ ಈಡೇರಿಸಲು ಹಾಗೂ ಹಸಿರು ಇಂಧನ ಪರಿವರ್ತನೆಗೆ ವೇಗ ನೀಡಲು ಪರಮಾಣು ವಿದ್ಯುತ್ ಸಾಮರ್ಥ್ಯವನ್ನು ಹಂತವಾಗಿ ವಿಸ್ತರಿಸಲಾಗುತ್ತಿದೆ. 2047 ವೇಳೆಗೆ 100 ಗಿಗಾವ್ಯಾಟ್ ಉತ್ಪಾದನೆಯ ದೀರ್ಘಾವಧಿ ಗುರಿ ಹೊಂದಲಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಪರಮಾಣು ಶಕ್ತಿ ಕಾರ್ಯಕ್ರಮದ ಕುರಿತು ಕೇಳಿದ ಪ್ರಶ್ನೆಗೆ ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಈ ಉತ್ತರ ನೀಡಿದೆ. ಪ್ರಸ್ತುತ ದೇಶದಲ್ಲಿ 24 ಪರಮಾಣು ವಿದ್ಯುತ್ ಸ್ಥಾವರಗಳಿದ್ದು ಒಟ್ಟು 8780 ಮೆಗಾವ್ಯಾಟ್ ಉತ್ಪಾದನಾ ಸಾಮರ್ಥ್ಯ ಹೊಂದಿವೆ. ಕರ್ನಾಟಕದಲ್ಲಿನ ಕೈಗಾ ಪರಮಾಣು ವಿದ್ಯುತ್ ಕೇಂದ್ರದಲ್ಲಿ 4 ಘಟಕಗಳು ಕಾರ್ಯಾಚರಣೆಯಲ್ಲಿದ್ದು ಪ್ರಸ್ತುತ ಕೈಗಾ 5 ಮತ್ತು 6ನೇ ಘಟಕಗಳು ನಿರ್ಮಾಣ ಹಂತದಲ್ಲಿವೆ ಎಂದು ಕೇಂದ್ರ ಸರ್ಕಾರ ಮಾಹಿತಿ ನೀಡಿದೆ. ಸಂಕ್ಷಿಪ್ತ ಸುದ್ದಿಗಳು. ಬ್ರಾಹ್ಮಣ ಸಮುದಾಯದ ಸಮಗ್ರ ಅಭಿವೃದ್ಧಿಗಾಗಿ 100 ಕೋಟಿ ರೂಪಾಯಿ ಬೀಜ ಧನವನ್ನು ರಾಜ್ಯ ಸರ್ಕಾರ ನೀಡಬೇಕೆಂದು ಮಾಜಿ ಸಚಿವ ದಿನೇಶ್ ಗುಂಡೂರಾವ್ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ತುಂಗಭದ್ರಾ ಜಲಾಶಯದಿಂದ ಎಡದಂಡೆ ಮುಖ್ಯ ಕಾಲುವೆ ಸೇರಿದಂತೆ ವಿವಿಧ ಕಾಲುವೆಗಳಿಗೆ ನಿಗದಿತ ಪ್ರಮಾಣದಲ್ಲಿ ನೀರು ಹರಿಸಲು ನಿರ್ಧರಿಸಿರುವುದು ಸಂತಸ ತಂದಿದೆ ಎಂದು ಸಚಿವ ಅಜಯ್ ಸಿಂಗ್ ತಿಳಿಸಿದ್ದಾರೆ. ರಾಷ್ಟೀಯ ಗ್ರಂಥಪಾಲಕರ ದಿನಾಚರಣೆ ಅಂಗವಾಗಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನ ಗ್ರಂಥಾಲಯದಿಂದ ವಿದ್ಯಾರ್ಥಿಗಳಿಂದ ಜ್ಞಾನ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಮೊಬೈಲ್ ಬಿಡಿ, ಪುಸ್ತಕ ಹಿಡಿ ಜಾಥಾದ ಪ್ರಮುಖ ಘೋಷವಾಕ್ಯವಾಗಿತ್ತು. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆನಲಾದ ಬಹುಕೋಟಿ ಹಗರಣಕ್ಕೆ ಸಂಬಂಧಿಸಿದಂತೆ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೂತನ ಸಚಿವರಿಗೆ ಖಾತೆ ಹಂಚಿಕೆ, ಕೆಎಚ್ ಮುನಿಯಪ್ಪಗೆ ಸಮಾಜ ಕಲ್ಯಾಣ, ರಾಮಲಿಂಗಾರೆಡ್ಡಿಗೆ ಅರಣ್ಯ ಇಲಾಖೆ ಹೊಣೆ. ನಾಳೆಯಿಂದ ವಿಧಾನಮಂಡಲ ಅಧಿವೇಶನ, ಬರ ಬಿಡದಿ ಟೌನ್ಶಿಪ್ ಸೇರಿದಂತೆ ಹಲವು ವಿಷಯಗಳ ಕುರಿತು ಚರ್ಚಿಸಲು ಬಿಜೆಪಿ ನಿರ್ಧಾರ. ರಾಜ್ಯದಲ್ಲಿ ಗುಟ್ಕಾ ಪಾನ್ ಮಸಾಲ ನಿಷೇಧಿಸಿ ಆಹಾರ ಸುರಕ್ಷತಾ ಇಲಾಖೆ ಆದೇಶ. ಎಸ್ಎಆರ್ನಲ್ಲಿ 1,80,00,000 ಮತದಾರರು, ಎಎಸ್ಡಿಡಿಒ ಪಟ್ಟಿಯಡಿ ವರ್ಗೀಕರಣ, ಮುಖ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್. ಬೆಂಗಳೂರಿನಲ್ಲಿ ಕರ್ನಾಟಕ ಇಸ್ರೇಲ್ ಸೈಬರ್ ಸಂವಾದ, ಭದ್ರತಾ ನಾವೀನ್ಯತೆ ಅಭಿವೃದ್ಧಿ ಸಂಶೋಧನೆ ಕುರಿತು ಚರ್ಚೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ.

0: ಕೃಷಿರಂಗ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ರೈತ ಬಾಂಧವರಿಗೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಮಾತು ಮಕರಂದ, ಪಾಕ್ಷಿಕ ಕೌಟುಂಬಿಕ ಚರ್ಚೆ. ಭಾಗವಹಿಸುತ್ತಾರೆ ಟಿಎಸ್ ಪ್ರಸಾದ್, ಸವಿತಾ ಗೌಡ ಹಾಗೂ ರೂಪಾ ಗೌಡ.
1: ಮಾತು ಮಕರಂದ. ಪಾಕ್ಷಿಕ ಕೌಟುಂಬಿಕ ಚರ್ಚೆ.
2: ರೂಪಕ
3: ಶಮಣ,
2: ಏನ್ ಇವತ್ತು ಸವಿತಕ್ಕ ಬಂದಿದ್ದಾಳಲ್ಲ, ಏನ್ ವಿಶೇಷ?
3: ಬಹಳ ದಿವಸ ಆಯ್ತಲ್ಲ ಶಮಣ, ನಿಮ್ಮನ್ನೆಲ್ಲ ನೋಡಿ ಹೋಗೋಣ ಅಂತ ಬಂದೆ.
2: ಬರೀ ನೋಡಿದ್ರೆ ಸಾಕು, ಏನಾದ್ರೂ ವಿಚಾರ ತಿಳ್ಕೊಳ್ಬೇಕ?
3: ವಿಚಾರನು ತಿಳ್ಕೊಳ್ಬೇಕು, ಹಬ್ಬಗಳು ಬರ್ತಾ ಇವೆ, ಅದ್ರ ಬಗ್ಗೆನು ಮಾತಾಡುವ ಅಂತ ಬಂದೆ.
4: ಈಗ ಶುರುವಾಗ್ತದಲ್ಲ ಒಂದೊಂದೇ ಶಮಣ್ಣ,
2: ನಾಗರ ಪಂಚಮಿಯಿಂದ ಶುರು.
4: ಹೌದು, ಈಗ ಸ್ವಾತಂತ್ರ್ಯೋತ್ಸವ ಫಸ್ಟ್ ಶಮಣ್ಣ.
3: ದೊಡ್ಡ ಹಬ್ಬ ಇದೆ.
4: ಹೌದು,

0: ಆ ಹಬ್ಬದ ನಂತರ ಎಲ್ಲ ಹಬ್ಬಗಳು ಶುರುವಾಗುತ್ತೆ. ಮೊದಲು ಬರುವುದೇ ಸ್ವಾತಂತ್ರ್ಯೋತ್ಸವ.
1: ಇದು ಒಂದು ರೀತಿಯ ರಾಷ್ಟ್ರೀಯ ಹಬ್ಬ ಅಂದ್ರೆ, ಭಾರತದಲ್ಲಿ ಮಾತ್ರ ಅಂತಲ್ಲ, ಭಾರತದಿಂದ ಹೊರಗೆ ಹೋದವರು ಕೂಡ ಭಾರತದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತೀವಿ ಅಂತ ಅವರಿಗೂ ಕೂಡ ಹೆಮ್ಮೆ ಇರ್ತದಲ್ಲ.
2: ಹೌದು ಹೌದು ಶಾಮಣ್ಣ, ಈಗ ಬೇರೆ ಹಬ್ಬಗಳಾದ್ರೂ ಒಬ್ಬೊಬ್ರು ಒಂದೊಂದರ ಮಾಡಬಹುದು, ಇದು ಹಾಗಲ್ಲ, ಪ್ರತಿಯೊಬ್ರು ಒಂದೇ ತರ ಮಾಡ್ಬೇಕು ಈ ಹಬ್ಬವನ್ನ.
1: ಹೌದು, ಅದಕ್ಕೆ ಹೇಳೋದು ವೈವಿಧ್ಯತೆಯಲ್ಲಿ ಏಕತೆ ಅಂತ. ಭಾರತ ದೇಶದಲ್ಲಿ ಎಷ್ಟೆಲ್ಲ ರಾಜ್ಯಗಳಿವೆ, ಎಷ್ಟೆಲ್ಲ ಭಾಷೆಗಳಿವೆ, ಎಷ್ಟೆಲ್ಲ ಜನರು ಇರ್ತಾರೆ, ಆದ್ರೂ ಕೂಡ ದೇಶ ಅಂದಾಗ ನಾವು ಎಲ್ಲ ಒಂದು ಅಂತ ಹೇಳುವಂತದ್ದು,
2: ಎಲ್ಲರೂ ಒಟ್ಟಾಗಿ ಮಾಡುವಂತ ಹಬ್ಬ ಇದು.
1: ಹೌದು, ಆದ್ರೆ ಈ ಬಾರಿಯ ಒಂದು ವಿಶೇಷತೆ ಏನು ಅಂತಂದ್ರೆ, ನಾವು ಇಷ್ಟು ಸಮಯವೂ ಕೂಡ ಜನಗಣಮನವನ್ನು ರಾಷ್ಟ್ರಗೀತೆ ಅಂತ ನಾವು ಆಚರಣೆ ಮಾಡಿಕೊಂಡು ಬಂದಂತವರು. ಪ್ರತಿ ಸಾರಿಯೂ ಕೂಡ ಈ ಒಂದು ಧ್ವಜಾರೋಹಣ ಸಂದರ್ಭದಲ್ಲಿ ಈ ಗೀತೆಯನ್ನು ಹಾಡುವಂತಹದ್ದು, ಮತ್ತೆ ಬೇರೆ ಬೇರೆ ಸರ್ಕಾರಿ ಕಾರ್ಯಕ್ರಮಗಳಲ್ಲಿಯೂ ಕೂಡ ಇದನ್ನು ಹಾಡ್ತಾ ಇದ್ರು. ಆದ್ರೆ ಈ ಬಾರಿಯ ವಿಶೇಷತೆ ಏನು ಅಂತಂದ್ರೆ, ವಂದೇ ಮಾತರಂ ಎನ್ನುವಂತಹ ಒಂದು ಗೀತೆ ಇದೆಯಲ್ಲ, ಅದು ನಮಗೆ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ತುಂಬಾ ಪ್ರಭಾವ ಬೀರಿದಂತಹ ಒಂದು ಗೀತೆ ಇದೆ. ಇದನ್ನ ರಾಷ್ಟ್ರೀಯ ಗೀತೆ ಅಂತ ಒಂದು ಡಿಕ್ಲೇರ್ ಮಾಡಿದ ಮೇಲೆ ಮೊದಲ ಬಾರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಇದನ್ನ ಹಾಡಲಾಗ್ತದಂತೆ.
2: ಅಂದ್ರೆ ಈ ವರ್ಷದಿಂದ ಪ್ರಾರಂಭ,
1: ಈ ವರ್ಷದಿಂದ ಪ್ರಾರಂಭ ಅಂದ್ರೆ ಗೀತೆ ಬಂದು 150 ವರ್ಷ ಆಯ್ತು.
2: ಅದು ಒಂದು ಖುಷಿ.
1: ಹೌದು ಹೌದು.
0: ಮತ್ತೆ ಶಾಮಣ್ಣ, ಈ ಒಂದು ವಂದೇ ಮಾತರಂ ಗೀತೆ ಸ್ವಾತಂತ್ರ್ಯ ಪಡೆಯುವಂತ ಸಮಯದಲ್ಲಿ ಎಲ್ಲರಿಗೂ ಒಂದು
1: ಸ್ಫೂರ್ತಿಯನ್ನ
0: ನೀಡಿದಂತಹ ಗೀತೆ ಅಂತ ಹೇಳಿದ್ರಲ್ಲ ಶಾಮಣ್ಣ.
2: ಹೌದು, ಎಲ್ಲರನ್ನು ಒಟ್ಟು ಮಾಡಿದಂತ ಗೀತೆ ಇದು.
0: ಮತ್ತೆ ಈಗಿನ ಒಂದು ಜನರಿಗೆ, ಈಗಿನ ಯುವಕರಿಗೆ, ಮಕ್ಕಳಿಗೆ ಗೊತ್ತಾಗ್ಬೇಕಲ್ಲ ಶಾಮಣ್ಣ.
1: ಹೌದು, ಈ ಸ್ವಾತಂತ್ರ್ಯ ದಿನಾಚರಣೆ ಎಲ್ಲ ಯಾಕೆ ಮಾಡಬೇಕು ಅಂದ್ರೆ, ನಾವೆಲ್ಲ ಸ್ವಾತಂತ್ರ್ಯ ನಂತರ ಹುಟ್ಟಿದವರು, ಈಗಿನ ಜನರೆಲ್ಲರೂ ಕೂಡ ಹೆಚ್ಚು ಕಮ್ಮಿ ಎಲ್ಲ ಹಾಗೆ ಇರ್ತಾರೆ. ಸ್ವಾತಂತ್ರ್ಯ ಸಿಕ್ಕಿದ ಸಂದರ್ಭ, ಆ ಹೋರಾಟದ ಒಂದು ಅನುಭವ ನಮಗೆ ನೇರವಾಗಿ ಇಲ್ದಿದ್ರು ಕೂಡ ಹೇಳಿದ್ದನ್ನ ಕೇಳಿಕೊಳ್ಳುವಂತಹದ್ದು ಒಂದಷ್ಟು ಅಧ್ಯಯನ ಮಾಡುವುದರಿಂದ ನಮಗೆ ಗೊತ್ತಾಗ್ತದೆ ಅಂತ. ಹಾಗಾಗಿ ಈ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಎಷ್ಟು ಜನ ಪ್ರಾಣ ತ್ಯಾಗ ಮಾಡಿದ್ರು, ಅವರ ಒಂದು ತ್ಯಾಗ ಮನೋಭಾವನೆ ಹೇಗಿತ್ತು ಎನ್ನುವುದನ್ನು ಕೂಡ ನಾವು ನೆನಪು ಮಾಡ್ಕೊಳ್ಬಹುದು.
0: ಹೌದು, ಅದೇ ಈ ಸಮಯದಲ್ಲಿ ಅದನ್ನ ನೆನಪು ಮಾಡ್ಕೊಳ್ಬೇಕು, ಮಕ್ಕಳಿಗೆ ಹೇಳ್ಬೇಕು.
1: ಹೌದು, ಆಮೇಲೆ ಶಾಲೆಗಳಲ್ಲಿ ಕೆಲವರು ಒಂದು ಯೋಚನೆ ಮಾಡುವುದಿದೆ, ಈ ದಿವಸ ರಜಾ ಅಲ್ವ, ಯಾಕೆ ಶಾಲೆಗೆ ಹೋಗ್ಬೇಕು, ಒಂದ್ ದಿವಸ ರಜೆ ಜಾಸ್ತಿ ಸಿಕ್ತಲ್ಲ.
0: ಹೌದು,
1: ಹಾಗಲ್ಲ ಅಂತ, ಈ ರಾಷ್ಟ್ರದ ಭಕ್ತಿಯ ಬಗ್ಗೆ ತೋರ್ಪಡಿಸಬೇಕಿದ್ರೆ ಇಂಥ ಒಂದು ಸಮಾರಂಭದಲ್ಲಿಯೂ ಕೂಡ ಸಕ್ರಿಯವಾಗಿ ಪಾಲ್ಗೊಳ್ಬೇಕಾಗ್ತದೆ.
2: ಹೌದು ಶಾಮಣ್ಣ, ಪ್ರತಿಯೊಬ್ರು ಪಾಲ್ಗೊಳ್ಳುವಂತ ಬಯಲಿ ವಯಸ್ಸಿನ ಭೇದ ಅದು ಇದು ಯಾವುದು ಇಲ್ಲ, ಪ್ರತಿಯೊಬ್ರು ಖುಷಿಯಿಂದ ಆಚರಿಸುವಂತ.
1: ಸ್ವಾತಂತ್ರ್ಯೋತ್ಸವ ಸಮಾರಂಭದಲ್ಲಿ ಭಾಗವಹಿಸುವುದಕ್ಕೆ ಯಾವುದೇ ಒಂದು ಆಹ್ವಾನ ಬೇಕಾಗಿಲ್ಲ.
0: ಹೌದು. ಮತ್ತೆ ಶಾಮಣ್ಣ, ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯವನ್ನ ನಮ್ಮ ಹಿಂದಿನವರು ಪೀಳಿಗೆಯವರು ಕೊಟ್ರು, ಈಗ ನಾವು ನಮ್ಮ ಮುಂದಿನ ಪೀಳಿಗೆಗೆ ಏನ್ ಕೊಡಬಹುದು? ನಾವು
1: ಏನ್ ಕೊಡಬಹುದು ಅಂದ್ರೆ, ಈ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಈ ಸಾರಿಯ ಒಂದು ಘೋಷವಾಕ್ಯ ಇದೆ ಏನು ಅಂದ್ರೆ, ಯುವಶಕ್ತಿ ವಿಕಸಿತ ಭಾರತ ಪಯಣದ ನೇತೃತ್ವ ಅಂತ. ಯಾಕಂತಂದ್ರೆ ಯುವ ಭಾರತ ಅಂತ ನಾವು ಹೇಳ್ತೀವಿ, ಇವತ್ತಿನ ಯುವಕರು ಒಂದು ಸರಿದಾರಿಯಲ್ಲಿ ನಡೆದ್ರೆ ದೇಶವೂ ಕೂಡ ಅಭಿವೃದ್ಧಿ ಆಗ್ತದೆ, ಇವರು ತಪ್ಪು ದಾರಿಯನ್ನ ಹಿಡಿದ್ರೆ ದೇಶವು ಕೂಡ ಅಭಿವೃದ್ಧಿ ಕುಂಠಿತವಾಗ್ತದೆ.
2: ಹೌದು ಶಾಮಣ್ಣ, ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅನ್ನೋ ಹಂಗೆ ಯುವಕರಲ್ಲೇ ಈ ತರದ ಭಾವನೆಗಳನ್ನು ಬಿತ್ತುವುದು ತುಂಬಾ ಅಗತ್ಯ.
0: ಮತ್ತೆ ಶಾಮಣ್ಣ, ಈಗ ನಮ್ದು ದೇಶದ ಪ್ರಗತಿ ಅಂತ ಹೇಳಾದ್ರೆ ನಾವೇನು ದೊಡ್ಡ ದೊಡ್ಡ ಕೆಲಸ ಮಾಡ್ಬೇಕು ಅಂತ ಏನಿಲ್ಲ, ಒಂದು ಸಣ್ಣ ಪುಟ್ಟ ಕೆಲಸದಲ್ಲೇ ನಾವು ಪ್ರಗತಿಯನ್ನ ಕಾಣಬಹುದಲ್ವಾ ಶಾಮಣ್ಣ. ಈಗ ಒಬ್ಬ ರೈತ ಅಂತ ಹೇಳಾದ್ರೆ ಉತ್ತಮವಾದ ಬೆಳೆ ಬೆಳೆದ್ರೆ ಅದೇ ಒಂದು
2: ಅಂದ್ರೆ ಅವರು ತಮ್ಮ ತಮ್ಮ ಕ್ಷೇತ್ರ ಅದು ಯಾವುದು ಆಗಿರ್ಲಿ ಆ ಕ್ಷೇತ್ರದಲ್ಲಿ ತಮ್ಮನ್ನು ತೋಡಿಸ್ಕೊಂಡು ಅಭಿವೃದ್ಧಿ.
0: ಮತ್ತೆ ಒಬ್ರು ಬೇರೆ ಕಡೆ ಉದ್ಯೋಗ ಮಾಡ್ತಾ ಇದ್ದಾರೆ ಹೇಳಿದ್ರೆ, ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡುವುದು, ಮಕ್ಕಳಾಗಿದ್ರೆ ಒಳ್ಳೆ ವಿದ್ಯಾಭ್ಯಾಸ ಮಾಡೋದು, ಇದೆ ಸಣ್ಣ ಪುಟ್ಟ ನಮ್ಮಲ್ಲಿ ಒಂದು ನಾವು ಪ್ರಾಮಾಣಿಕವಾಗಿದ್ರೆ ದೇಶ ಪ್ರಗತಿಗೆ ಸಹಾಯ ಆಗ್ತದೆ ಅಂತ ಹೇಳ್ಬೋದಲ್ಲ.
1: ಅಂದ್ರೆ ಸಂಕುಚಿತ ಮನೋಭಾವನೆಯನ್ನ ಬಿಟ್ಟು ದೇಶ ಒಂದು ಎನ್ನುವಂತ ಒಂದು ವಿಶಾಲವಾದಂತ ಒಂದು ಭಾವನೆ ಬೇಕು ಅಂತ ಹೇಳಿ. ಈಗ ದೇಶ ಸೇವೆಗೆ ನಾವು ಸೈನಿಕರಾಗಿ ಹೋಗಿ ಹೋರಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ನಾವು ಸೈನಿಕರಲ್ಲ. ಆದ್ರೆ ನಮ್ಮ ನಮ್ಮ ಕಾರ್ಯಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ದುಡಿಮೆ ಮಾಡುವುದರಿಂದ ಕೂಡ ದೇಶ ಸೇವೆ ಮಾಡಬಹುದು.
2: ಹೌದು ಶಾಮಣ್ಣ,
1: ಈಗ ರೂಪಕ ಯಾವಾಗ್ಲೂ ನೆನಪು ಮಾಡ್ಕೊಳ್ಳೋದಿದೆ, ಯಾಕಂದ್ರೆ ನಾನು ಶಾಲೆಗೆ ಹೋಗುವಾಗ ಹೇಗಿತ್ತು ಈ ಸ್ವಾತಂತ್ರ್ಯ ದಿನಾಚರಣೆ ಅಂತ.
0: ಹೌದು ಶಾಮಣ್ಣ, ನಾವು ಶಾಲೆಗೆ ಹೋಗ್ಬೇಕಿದ್ರೆ ಆಗಸ್ಟ್ 15 ಬಂತು, ಜನವರಿ 26 ಬಂತು ಅಂದ್ರೆ ಖುಷಿ ಖುಷಿ. ಬೆಳಿಗ್ಗೆ ಎದ್ದು ನಮ್ಮ ಒಂದು ಏನು ಸಮವಸ್ತ್ರವನ್ನ ಹಾಕ್ಬಿಟ್ಟು ಈ ಕೇಸರಿ ಬಿಳಿ ಹಸಿರು ಬಳೆಯನ್ನ ಹಾಕೊಳ್ತಿದ್ವಿ.
2: ಹೌದು,
0: ಆಮೇಲೆ ರಿಬ್ಬಿನ್ ವೈಟ್ ಕಲರ್ ರಿಬ್ಬಿನ್ ಕಟ್ಕೊಳ್ತಿದ್ವಿ.
2: ಹೌದು ರೂಪಕ್ಕ, ಅದು ಕಿಂತಲೂ ಮೊದಲಿನ ದಿವಸ ನಿದ್ದೆನೆ ಬರ್ತಾ ಇರ್ಲಿಲ್ಲ, ನಾಳೆ ಬೇಗ ಹೇಳ್ಬೇಕು, ನಾಳೆ ಧ್ವಜಾರೋಹಣಕ್ಕೆ ಹೋಗ್ಬೇಕು, ಅದ್ರಲ್ಲೂ ಮತ್ತೇನಾದ್ರೂ ಭಾಷಣ ಗೀಷಣ ಆ ತರದಲ್ಲಿ ಆದ್ರೂ ಅಥವಾ
0: ರೆಡಿ ಮಾಡ್ಕೊಳ್ಳೋ
2: ಹಾಡು ಏನಾದ್ರು.

0: ಪ್ರೋಗ್ರಾಮ್ ಕೊಟ್ರೆ ಮುಗಿತು, ನಿದ್ದೆ ಹೋಯ್ತು ಅಂತಾನೆ ಅರ್ಥ.
1: ಮತ್ ಪ್ರಭಾತ್ ಫೇರಿಗೆ ಹೋಗ್ತಿದ್ವಿ ಶಾಮಣ್ಣ, ಒಂದು ಚೌಕದಲ್ಲಿ ನಿಂತು ಅಲ್ಲಿ ಮತ್ತೆ ಧ್ವಜಾರೋಹಣ ಆಗ್ತಿತ್ತು, ಅಲ್ಲಿ ಚಾಕ್ಲೇಟ್ ಎಲ್ಲ ಸ್ವೀಟ್ ಎಲ್ಲ ಕೊಡ್ತಿದ್ರು. ಅದ ಈಗ್ಲೂ ಒಂಥರ ನಮ್ಗೆ ಖುಷಿ ಕೊಡ್ತೀನಿ.
2: ಈಗ್ಲೂ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾ ಇದೆ, ಬೇರೆ ಬೇರೆ ಶಾಲೆಯ ವಿದ್ಯಾರ್ಥಿಗಳು ಕೂಡ ಪಾಲ್ಗೊಳ್ತಾರೆ ಇದರಂತದ. ಆಮೇಲೆ ಸ್ವಾತಂತ್ರ್ಯ ದಿನಾಚರಣೆ ಬರ್ತದೆ, ನಾವೆಲ್ಲ ಸಂಭ್ರಮ ಪಡ್ತೀವಿ, ಆದ್ರೆ ನಾಗರ ಪಂಚಮಿಯು ಕೂಡ ಬರ್ತಾ ಇದೆಯಲ್ಲ.
1: ಹೌದು ಶಾಮಣ್ಣ, ಮತ್ತೆ ಈ ಹಬ್ಬಗಳೆಲ್ಲ ಶಾಮಣ್ಣ ಪ್ರತಿ ವರ್ಷ ನಾವು ಆಚರಿಸೋದ್ರಿಂದ ನಮ್ಮ ಮಕ್ಕಳಿಗೆ ಗೊತ್ತಾಗ್ತದಲ್ಲ ಏನು ಅಂತ, ಆಚರಿಸ್ಲೇಬೇಕು ಅಲ್ವಾ? ಅದೇ ರೀತಿ ಈಗ ನಾಗರ ಪಂಚಮಿನೂ.
0: ಹೌದು ರೂಪಕ, ಈಗೇನು ಶುರು ಹಬ್ಬ ಒಂದಾದ್ಮೇಲೆ ಅಂದ್ರೆ ಪ್ರಾರಂಭದಲ್ಲಿ ಸ್ವಾತಂತ್ರ್ಯ ಉತ್ಸವ ಆಯ್ತಾ, ಈಗ ನಾಗರ ಪಂಚಮಿ. ಹಾಗಾಗಿ ನಾಗರ ಪಂಚಮಿಗೆ ಏನ್ ವಿಶೇಷ ನಿಂದೆಲ್ಲ?
1: ನಾಗರ ಪಂಚಮಿಗೆ ನಮ್ ಕಡೆ ಎಲ್ಲ ಪಾತೋಳಿನ ವಿಶೇಷ ಶಾಮಣ್ಣ.
2: ಏನದು?
1: ಈ ಅರಿಶಿನದ ಎಲೆಯಿಂದ ಕಡುಬು ಮಾಡ್ತಾರಲ್ಲ, ಅದು ವಿಶೇಷ
0: ಈ ಕಡೆ. ಶಾಮಣ್ಣ ನಿಮ್ ಕಡೆ?
2: ನಮ್ ಕಡೆನೂ ಇದೆ ನಾಗರ ಪಂಚಮಿ ದಿವಸ. ಈಗ ನಾಗನಿಗೆ ಹಾಲು ಎರೆಯುವುದಾಗ್ಬೋದು ಅಥವಾ ಪೂಜೆ ಮಾಡೋದು ಎಲ್ಲ ಮಾಡ್ತಾರೆ, ಅದ್ರ ಜೊತೆಗೆ ತಿನ್ನಿಸುವ ಲೆಕ್ಕದಲ್ಲಿ ನಾವು ಇಂಥದ್ದನ್ನ ಅರಿಶಿನ ಎಲೆಯಲ್ಲಿ
0: ಮಾಡುವಂತ. ಮತ್ತೆ ಶಾಮಣ್ಣ ಉತ್ತರ ಕರ್ನಾಟಕದ ಕಡೆ ಎಲ್ಲ ಜೋಕಾಲಿ ಅದು ಎಲ್ಲ ಉಂಡೆ
1: ಮತ್ತೆ ತವರ ಮನೆಗೆ ಹೋಗ್ತಾರೆ. ಅಣ್ಣ ತಂಗಿಯರ ಹಬ್ಬ ಅಂತ ಅಂದ್ರೆ ತವರ ಮನೆಗೆ ಹೋಗ್ತಾರೆ, ಅಲ್ಲಿ ಒಟ್ಟಿಗೆ ಕೂತು ಹಬ್ಬವನ್ನ ಆಚರಿಸುವಂತದ್ದು. ಮತ್ತೆ ಶಾಮಣ್ಣ
0: ನಾಗರ ಪಂಚಮಿ ಅಂದ್ಕೂಡ್ಲೇ ಎಷ್ಟೋ ಕಡೆ ನೋಡಿದೇವೆ ಶಾಮಣ್ಣ, ಜೀವಂತ ನಾಗನಿಗೆ ಹಾಲು ಹಾಕೋದನ್ನ ಕೆಲವೊಂದ್ ಕಡೆ ಕಾಣಿಸ್ತಾರೆ. ಅದು ಎಷ್ಟು ಖರೇನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ, ಆದ್ರೆ ಇದು ಸರಿನಾ ತಪ್ಪ ಶಾಮಣ್ಣ?
2: ಅಂದ್ರೆ ಹಾವಿಗೆ ಹಾಲು ಕುಡಿಯುವ ಅಭ್ಯಾಸ ಇಲ್ಲ.
0: ಇಲ್ಲ,
2: ಅದು ಹಾವಿಗೆ ಹಾಲು ಎರೆದ್ರೆ
0: ಭಕ್ತಿ
2: ವಿಷ ಆಗ್ಬಹುದು ಅಂತ, ಯಾಕಂದ್ರೆ ಹಾಲು ಕುಡಿದೆ
0: ಅಭ್ಯಾಸ ಇಲ್ಲ.
2: ಹಾಗಾಗಿ ಯಾವತ್ತೂ ಕೂಡ ಅದಂತ ಸಾಹಸ ಮಾಡ್ಲಿಕ್ಕೆ ಹೋಗ್ಬಾರ್ದು. ಮತ್ತೊಂದು ರೂಪಕ, ಈಗ ನಾವು ಸಾಮಾನ್ಯವಾಗಿ ಈ ಮಳೆ ಬಿಡುವು ಕೊಟ್ಟಂತ ಸಂದರ್ಭದಲ್ಲೆಲ್ಲ ಹಾವುಗಳು ಜಾಸ್ತಿ ಓಡಾಡುವಂತಹ ಒಂದು ಸಂದರ್ಭವನ್ನು ನೋಡ್ತೀವಿ.
0: ಹೌದು ಶಾಮಣ್ಣ, ವಿಪರೀತ ಒಂದೊಂದ್ ಕಡೆ ಅಂತ ಹಾವು ಓಡಾಟ.
2: ಹೌದು, ಅಂದ್ರೆ ಅದು ಕೃಷಿಕರ ಜಮೀನಿನಲ್ಲಿ ಆಗ್ಬೇಕಾಗಿಲ್ಲ, ಮನೆಯ ಸುತ್ತಮುತ್ತಲು ಕೂಡ ಆಗ್ಬಹುದು, ಅಥವಾ ಆಟದ ಮೈದಾನದಲ್ಲಿಯೂ ಕೂಡ ಆಗ್ಬಹುದು, ಕಾಡುಗಳ ಅಂಚಿನಲ್ಲಿ ಆಗ್ಬಹುದು, ಇಲ್ಲಿಯೂ ಕೂಡ ಬರಬಹುದು ಅಂತ ನಮ್ಮ ಜಾಗೃತಿಯಲ್ಲಿ ನಾವು ಇರಬೇಕು ಅಂತ.
0: ಹೌದು, ಮತ್ತೆ ಕೆಲವರು ಹೇಳ್ತಾರೆ ಈಗ ಮಳೆಗಾಲ ಮುಗಿದು ಅದು ಹುಲ್ಲೆಲ್ಲ ಸಾಯುವ ಪರಿಸ್ಥಿತಿ ಬಂದಾಗ ಅವೆಲ್ಲ ಹೊರಗಡೆ ಬರ್ತಾವೆ ಅಂತ, ಅಂದ್ರೆ ಎಲ್ಲಾ ಕಡೆ ಓಡಾಟ ಜಾಸ್ತಿ ಆಗ್ಬಿಡ್ತದೆ.
2: ಮಳೆಗಾಲ ಮುಗಿದು ಇನ್ನೇನು ಚಳಿಗಾಲ ಆರಂಭ ಆಗಬೇಕು ಅನ್ನುವಾಗ ಈ ಹಾವುಗಳ ಓಡಾಟವು ಕೂಡ ಜಾಸ್ತಿ ಆಗ್ತದೆ, ಸಂತಾನಾಭಿವೃದ್ಧಿ ಮಾಡುವಂತ ಒಂದು ಸಮಯ ಅಂತೆ. ಹಾಗಾಗಿ ಈ ಹಾವುಗಳ ಕಡಿತ ಉಂಟಾದಂತಹ ಒಂದು ಸಂದರ್ಭದಲ್ಲಿ ತಕ್ಷಣವೇ ಅದಕ್ಕೆ ಔಷಧಿಯನ್ನು ಮಾಡದೆ ಹೋದ್ರೆ ಅದು ಪ್ರಾಣಾಂತಿಕವೂ ಕೂಡ ಆಗ್ಬಹುದು. ಈಗ ವಿಷಕಾರಿ ಹಾವುಗಳಂತ ಹೇಳ್ತೀವಿ, ಈಗ ಕಾಳಿಂಗ ಸರ್ಪ ಆಗ್ಬಹುದು ಅಥವಾ ನಾಗರ ಹಾವು ಆಗ್ಬಹುದು, ಕಟ್ಟು ಹಾವು ಅಂತ ಇರ್ತದೆ ಅದು ಕೂಡ. ಸಾಮಾನ್ಯವಾಗಿ ಕಟ್ಟು ಹಾವು ಎನ್ನುವಂತಹದ್ದು ಮನೆಯ ಮಾಡುಗಳಲ್ಲಿ ಸೌದೆ ಎಲ್ಲೆಲ್ಲ ಒಟ್ಟು ಹಾಕಿರ್ತೀವಿ ಅಂತದ ಪ್ರದೇಶಗಳಲ್ಲಿ ಎಲ್ಲೆಲ್ಲ ಒಂದು ಸಣ್ಣ ಕ್ರ್ಯಾಕ್ಸ್ ಅಂತ ಹೇಳ್ತೀವಲ್ಲ, ಬಿರುಕುಗಳು ಇರ್ತವೋ ಅಲ್ಲಿಲ್ಲೇ ಹೋಗಿ ಸೇರ್ಕೊಳ್ತದೆ. ಮತ್ತೆ ಅದು ರಾತ್ರಿ ಹೊತ್ತು ಸಂಚಾರ ಮಾಡುವಂತದ್ದು ಜಾಸ್ತಿ. ಈಗ ಬೆಳಕು ಸ್ವಲ್ಪ ಕಡಿಮೆ ಇರುವಂತಹ ಒಂದು ಸಂಜೆ ಗತ್ತಲು ಅಂತ ಹೇಳ್ತೀವಲ್ಲ, ಅಂತಹ ಸಂದರ್ಭದಲ್ಲೆಲ್ಲ ಜಾಗ್ರತೆಯಿಂದ ಅದನ್ನು ಟಾರ್ಚ್ ಅನ್ನು ಹಾಕೊಂಡು ಹೋಗ್ಬೇಕು ಅಂತ.
0: ಹೌದು, ನಮ್ಮ ಎಚ್ಚರಿಕೆ ನಾವು ತಗೊಳ್ಳೇಬೇಕು
2: ಸಾಧ್ಯವಾದಷ್ಟು. ಮತ್ತೆ ಜಮೀನಿನಲ್ಲಿ ಎಲ್ಲ ಕೆಲಸ ಮಾಡುವಂತವರು ಈ ಕಂಬುಟ್ ಅಂತ ಹಾಕಲ್ಲ, ದೊಡ್ಡ ಅಂತದನ್ನ ಹಾಕೊಂಡ್ರೆ ಒಳ್ಳೇದು ಅಂತ.
1: ಮತ್ತೆ ಹಾವು ಕಂಡ ತಕ್ಷಣ ಹೆದರದೇನೆ ಅವ್ರ ತಜ್ಞರು ಇರ್ತಾರಲ್ಲ ಹಾವು ಹಿಡಿಯೋರು, ಅವರಿಗೆ ಕರೆಸಿ ಅದನ್ನ ಹಿಡಿಸ್ಬೇಕು.
2: ಜೊತೆಗೆ ಔಷಧಿಯು ಕೂಡ ತಗೋಬೇಕು. ಈಗ ಮೊದ್ಲೆಲ್ಲ ಏಳು ಸುತ್ತಿನ ಕೋಟೆ ಅಂತ ಹೇಳ್ತಾ ಇದ್ರು, ಹುಕ್ಕಲಿನ ಸುತ್ತ ಏಳು ಇಂಜೆಕ್ಷನ್ ಅನ್ನ ಕೊಡಬೇಕು ಅಂತ. ಈಗ ಹಾಗಿಲ್ಲ, ಈಗ ಒಂದು ಅಥವಾ ಎರಡು ಅಥವಾ ಮೂರು ಡೋಸ್ ನಲ್ಲಿ ಇಂಜೆಕ್ಷನ್ ಅಂದ್ರೆ ಇದು ವಿಷದ ತೆಗೆಯುವಂತಹ ಒಂದು ಔಷಧಿ ಇರ್ತದೆ, ಅದನ್ನ ತಗೊಂಡ್ರು ಕೂಡ ಸಾಕಾಗ್ತದೆ ಅಂತ.
1: ಆದ್ರೆ ಈಗೆಲ್ಲ ಶಾಮಣ್ಣ ಓಡಾಡ್ಬೇಕಿದ್ರೆ ಬಹಳ ಜಾಗ್ರತೆಯಿಂದ
2: ಓಡಾಡಬೇಕು. ನಾವು ಕಾಲು ಇಡುವಾಗ ತುಂಬಾ ಜಾಗ್ರತೆ.
0: ಹೌದು, ಈಗಂತೂ ಎಲ್ಲಿ ಬರ್ತಾವ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಮೊದ್ಲೆಲ್ಲ ಗದ್ದೆ ಆ ಕಡೆ ಕಾಣಬಹುದು, ಈಗ ಮನೆ ಒಳಗಡೆ ಬರೋದು ಎಷ್ಟೋ ಹಾವನ್ ಕಾಣ್ತಾ ಇದ್ದೇವೆ ನೋಡಿ ರುಕ್ಕ.
1: ಮತ್ತೆ ಸವಿತಕ್ಕ, ಮುಂಚೆ ಎಲ್ಲ ಕೃಷಿಗೆ ಹಾವು ಒಳ್ಳೇದು ಅಂತ ಹೇಳ್ತಿತ್ತು, ಅಂದ್ರೆ ಇಲಿಗಳೆಲ್ಲ ಬೆಳೆಯನ್ನ ನಾಶ ಮಾಡ್ತಿತ್ತಂತೆ, ಹಂಗಾಗಿ ಹಾವು ಬಂದ್ರೆ ಇಲಿನ ಹಿಡಿತಿತ್ತಲ್ಲ, ನಮ್ಮ ಬೆಳೆಯನ್ನು ಉಳಿತಿತ್ತು ಅನ್ನೋ ಕಾರಣಕ್ಕಾಗಿ, ಅದಕ್ಕೊಂದು ಅದಕ್ಕೇನು ತೊಂದರೆ ಮಾಡಬಾರ್ದು ನಾವು ಅನ್ನೋ ಕಾರಣಕ್ಕಾಗಿ ಈ ನಾಗಾರಾಧನೆಯನ್ನು ಬಂತು ಅಂತ ಹೇಳ್ತಾರೆ.
2: ಅಂದ್ರೆ ಸಾಮಾನ್ಯವಾಗಿ ಅದೆಲ್ಲ ನಂಬಿಕೆಗಳು, ಅವರವರ ನಂಬಿಕೆಗಳಷ್ಟೇ, ನಂಬಿಕೆಗಳನ್ನ ಉಳಿಸಿಕೊಂಡು ಹೋಗಿರುವಂತಹದ್ದು. ಜೊತೆಗೆ ಈಗ ನಿಸರ್ಗದಲ್ಲಿ ಒಂದು ರೀತಿಯ ಬ್ಯಾಲೆನ್ಸ್ ಅಂತ ಇದೆಯಲ್ಲ, ಸಮತೋಲನ ಇರ್ತದೆ ಅಂತ ಹೇಳಿ. ಒಂದು ಈ ನಾಗರ ಹಾವು ಆಗ್ಲಿ ಇಂತಹ ಹಾವುಗಳಾಗ್ಲಿ, ಹಾವುಗಳ ಸಂಖ್ಯೆ ಕಡಿಮೆ ಆಯ್ತು ಅಂದ್ರೆ ಇಲಿಗಳ ಸಂಖ್ಯೆ ಜಾಸ್ತಿ
1: ಆಗ್ತದೆ.
2: ಇಲಿಗಳ ಸಂಖ್ಯೆ ಜಾಸ್ತಿ ಆದ್ರೆ ನಿಮ್ಮ ಫಸಲನ್ನೆಲ್ಲ ತಿಂದು ಹಾಳು ಮಾಡ್ತವೆ, ಅದರ ಪ್ರಮಾಣವು ಕೂಡ ಜಾಸ್ತಿ ಆಗ್ತದೆ ಅಂತ. ಒಂದು ರೀತಿಯ ಸಮತೋಲನ ಬೇಕು ಅಂದ್ರೆ ಇವೆಲ್ಲವೂ ಕೂಡ ಇರಬೇಕು ಜಗತ್ತಿನಲ್ಲಿ ಅಂತ.
1: ಮುಂಚೆ ಎಲ್ಲ ಒಂದು ನಾಗಬನ ಅಂತ ಇರ್ತಿತ್ತು ಶಾಮಣ್ಣ, ಅಲ್ಲೊಂದು ದೊಡ್ಡ ಲಕ್ಷ ಇರ್ತಿತ್ತು.

0: ಅಲ್ಲಿ ಆ ದೊಡ್ಡ ವೃಕ್ಷ ಇನ್ನು ಹಲವಾರು ಪಕ್ಷಿಗಳಿಗೆ ಆಶ್ರಯ ಕೊಡ್ತಿತ್ತು. ಅಂದ್ರೆ ಅದೊಂದು ಪರಿಸರ ಸಂರಕ್ಷಣೆ ತರನೇ ಅಲ್ವಾ ಶಾಮಣ್ಣ?
1: ನಾಗಬನ
0: ನಾಗಬನ ಅಂತ
1: ಈಗ ದೇವರ ಕಾಡು ಅಂತ ಎಲ್ಲ ಈಗ ಕೊಡಗಿನಲ್ಲೆಲ್ಲ ಇದೆ. ಹಾಗೆ ಈ ನಾಗಬನದ ಹೆಸರಿನಲ್ಲಿ ಒಂದಷ್ಟು ಮರ ಗಿಡಗಳನ್ನ
2: ಉಳಿಸಿ ಪಕ್ಷಿಗಳಿಗೆಲ್ಲ ಉಪಯೋಗ ಆಗ್ತಿತ್ತು ಆತರ ಮಾಡೋದ್ರಿಂದ.
1: ಆಮೇಲೆ ನಾಗರ ಪಂಚಮಿಯ ಮುಂದಿನೇನು
0: ಮುಂದೆ ಇನ್ನೊಂದು ವರಮಹಾಲಕ್ಷ್ಮಿ
2: ಅಂದ್ರೆ ಹೆಂಗಳೆಯರ ಹಬ್ಬನೇ ಹಬ್ಬ.
1: ವಿಶೇಷವಾಗಿ ಮಹಿಳೆಯರು ತುಂಬಾ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವಂತ ಹಬ್ಬ ಇದು. ಲಕ್ಷ್ಮಿಯ ಒಂದು ಕೃಪಾ ಕಟಾಕ್ಷ ಬೇಕು ಅಂದ್ರೆ ವರಮಹಾಲಕ್ಷ್ಮಿ ವ್ರತ ಮಾಡಬೇಕು,
0: ಆಚರಿಸಬೇಕು. ಮತ್ತೆ ನಮ್ಮ ಸುತ್ತಮುತ್ತ ನಮ್ಮ ಕುಟುಂಬದವರನ್ನ ಮನೆ ಕರೆದು ಅವರಿಗೆ ಒಂದು ತಾಂಬೂಲ ಕೊಟ್ಟು ಅವ್ರ ಜೊತೆ ಚೆನ್ನಾಗಿ ಮಾತಾಡಿ ಅದೊಂಥರ ಒಂದು ಖುಷಿ ಕೊಡ್ತದೆ. ಜೊತೆಗೆ ದೇವ್ರ ಪೂಜೆ ಅನ್ನುವಂಥದ್ದು ನಮ್ ನಂಬಿಕೆಯಿಂದ ಅವ್ರವ್ರ ನಂಬಿಕೆಯಿಂದ ಎಷ್ಟು ಬೇಕಷ್ಟು ಮಾಡ್ತಾರೆ.
2: ಹೌದು ರೂಪಕ್ಕ, ಅಂದ್ರೆ ನಮ್ಗೆ ದೇವರ ಪೂಜೆ ನಿಮಿತ್ತ ನಾವೆಲ್ಲ ಬಂಧು ಬಾಂಧವರನ್ನ ಒಟ್ಟಾಗಬಹುದು ಈ ಹಬ್ಬದ ನಿಮಿತ್ತ ಅನ್ನೋದು ರೂಪಕ್ಕ ಹೇಳ್ತಾ ಇದಾರೆ ಶಮಣ.
1: ಅಂದ್ರೆ ಲಕ್ಷ್ಮಿಯನ್ನ ಒಲಿಸಿಕೊಂಡ್ರೆ ವಿಷ್ಣುವನ್ನು ಕೂಡ ಒಲಿಸಿಕೊಳ್ಬಹುದು. ಅಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಆರೋಗ್ಯ ಬೇಕು ಅಂತ ಹೇಳ್ತೀವಿ, ಅದ್ರ ಜೊತೆಗೆ ಐಶ್ವರ್ಯ ಕೂಡ ಇರ್ಲಿ ಅಂತ ಎಲ್ಲರೂ ಕೂಡ ಆಶಿಸುವಂತಹದ್ದು. ಹಾಗಾಗಿ ಈ ಲಕ್ಷ್ಮಿ ಪೂಜೆ ಅನ್ನುವಂಥದ್ದು ನಿರಂತರವಾಗಿ ನಡ್ಕೊಂಡು ಬಂದಿದೆ ಅದು. ಆಮೇಲೆ ಅದರಲ್ಲಿ ಬೇರೆ ಬೇರೆ ವಿಧಿ ವಿಧಾನಗಳು ಪ್ರಾದೇಶಿಕವಾಗಿ ಒಂದಕ್ಕೊಂದು ವ್ಯತ್ಯಾಸ ಇರ್ತದೆ, ಬೇರೆ ಬೇರೆ ರೀತಿಯಲ್ಲಿ ಕೂಡ ಆಚರಣೆ ಮಾಡ್ತಾರೆ. ಅಂದ್ರೆ ಇದಕ್ಕೊಂದು ಇತಿಹಾಸ ಏನು ಅಂದ್ರೆ ಸಮುದ್ರ ಮಥನ ನಡೆಯುವಂತಹ ಒಂದು ಸಂದರ್ಭದಲ್ಲಿ ಈ ಲಕ್ಷ್ಮಿ ಮಹಾಲಕ್ಷ್ಮಿಯ ಒಂದು ಉದ್ಭವ ಆಯ್ತು ಅಂದ್ರೆ ಸಮುದ್ರ. ಅದಕ್ಕೆ ಸಮುದ್ರ ರಾಜನ ಮಗಳು ಅಂತ ಕರೀತಾರಂತೆ ಲಕ್ಷ್ಮೀ ದೇವಿಯನ್ನು. ಹಾಗೆ ಚಂದ್ರನ ತಂಗಿ ಅಂತಲೂ ಕೂಡ ಅವ್ರಿಗೆ ಹೆಸರಿದೆ.
0: ಹೌದು, ಚಂದ್ರನ ತಂಗಿ ಅಂತ ಕರೀತಾರೆ ಶಮಣ. ಅದಕ್ಕೆ ನಾವು ಚಂದ್ರನ ಚಂದ ಮಾಮ ಅಂತೀವಿ. ಯಾಕೆ ಲಕ್ಷ್ಮಿ ನಮ್ಮ ತಾಯಿ ಅಂತ ಹೇಳಾದ್ರೆ
2: ಅವರು
0: ಮಾವ ಆಗ್ತಾರಲ್ಲ, ಹಾಗಾಗಿ ಚಂದ್ರಮಾಮ ಅಂತ ಕರೆಯೋದು.
1: ಆಮೇಲೆ ರೂಪಕ, ನಾಡಿದ್ದು 23ನೇ ತಾರೀಕು ವೈಜ್ಞಾನಿಕವಾಗಿ ಬಹಳ ಒಂದು ಪ್ರಾಮುಖ್ಯವಾದಂತಹ ಒಂದು ದಿನ. ಯಾಕಂತಂದ್ರೆ ನೀವು ಚಂದಮಾಮ ಅಂತ ಹೇಳಿದ್ಯಲ್ಲ, ಚಂದಮಾಮನ ಮೇಲೆ ಮನುಷ್ಯರ ಕಾಲಿಟ್ಟಿದ್ದು ಹಳೆಯ ಕಥೆ. ಈಗ ಒಂದು ವೈಜ್ಞಾನಿಕವಾದಂತಹ ಒಂದು ಅದನ್ನ ಅಧ್ಯಯನಕ್ಕಾಗಿ ಬಳಸುವಂತಹ ಒಂದು ರೋವರ್ ಅಂತ ಇದೆಯಲ್ಲ, ಅದನ್ನ ಚಂದ್ರನ ಮೇಲೆ ಇಳಿಸಿರುವಂತಹ ದಕ್ಷಿಣ ಮೂಲೆಗೆ ಇಳಿಸಿರುವಂತಹ ಒಂದು ಯಶಸ್ವಿಯಾದಂತಹ ಒಂದು ಪಯಣ ಇದು ಭಾರತದ್ದು. ಅದನ್ನ ಚಂದ್ರಯಾನ ಅಂತ ಕರೆದಿರುವಂತಹದ್ದು. ಆ ದಿನವನ್ನ ನೆನಪಿಗೋಸ್ಕರ ಈ ಆಗಸ್ಟ್ 23ನೇ ತಾರೀಕನ್ನ ಆಚರಣೆ ಮಾಡ್ತಾರೆ, ನ್ಯಾಷನಲ್ ಸ್ಪೇಸ್ ಡೇ ಅಂತ ಹೇಳಿ, ಅಂತರಿಕ್ಷ ದಿನ ಅಂತ.
0: ಅದು ಶಮಣ ಒಂದ್ ಎಷ್ಟು ಒಂದ್ 2 ವರ್ಷದ ಹಿಂದೆ ಅಲ್ಲ ಶಮಣ,
1: 2023ರಲ್ಲಿ ಆಗಿರುವಂತಹ
2: ವರ್ಷ ಆಯ್ತು. ಆ ದಿನದ ನೆನಪಿಗೋಸ್ಕರ ಇದನ್ನು
0: ಆಚರಣೆ ಮಾಡ್ತಾ ಇದ್ದಾರೆ. ಅವತ್ತು ಚಂದ್ರನ ದಕ್ಷಿಣದ ಧ್ರುವದಲ್ಲಿ ಈ ರಾಕೆಟ್ ಅನ್ನ ಇಳಿಸಿದ್ರಲ್ಲ ಶಾಮಣ್ಣ, ಅವಾಗ ಅದು ಒಂದು ನಮ್ಮ ಭಾರತ ಹೆಮ್ಮೆ ಪಡುವಂತಹ ವಿಷಯ. ಮತ್ತೆ ಅದು ನಮ್ಮ ಭಾರತದಲ್ಲಿ ಮೊದಲ ದೇಶ, ಮೊದಲ ದೇಶ ಅಂದ್ರೆ ದಕ್ಷಿಣ
2: ಧ್ರುವದಲ್ಲಿ ಇಳಿಸಿದಂತದ್ದು
0: ನಮ್ಮ ಭಾರತವೇ ಮೊದಲು.
1: ನಾವು ಸವಿತಕ್ಕ ಯೋಚನೆ ಮಾಡ್ತೀವಿ, ಚಂದ್ರ ಎಷ್ಟು ದೂರದಲ್ಲಿದ್ದಾನೆ, ಸೂರ್ಯ ಎಷ್ಟು ದೂರದಲ್ಲಿದ್ದಾನೆ. ಹಾಗಿದ್ರೂ ಕೂಡ ಒಂದು ವಾಹನ, ನಾವು ರಾಕೆಟ್ ಅಂತೆಲ್ಲ ಹೇಳ್ತೀವಲ್ಲ, ಇಂತಹ ವಾಹನವನ್ನ ನಿರ್ದಿಷ್ಟವಾಗಿ ಚಂದ್ರನು ಕೂಡ ಚಲನೆಯಲ್ಲಿ ಇರ್ತಾನೆ.
2: ಹೌದು,
1: ನಿರ್ದಿಷ್ಟವಾಗಿ ಇಂತಹ ಜಾಗದಲ್ಲಿ ಒಂದು ವಾಹನವನ್ನು ಅಲ್ಲಿ ಇಳಿಸಬೇಕು ಅಂದ್ರೆ ಎಷ್ಟು ಶ್ರಮ ಪಟ್ಟಿರ್ಬೇಕು.
0: ನಮ್ಗೆ ಯೋಚನೆ ಮಾಡ್ಲಿಕ್ಕೆ
1: ರೋಮಾಂಚನ
2: ಆಗುವಂತಹ, ಚಂದ್ರನನ್ನ ನೋಡ್ಲಿಕ್ಕೆ ಅಷ್ಟು ಚಂದ, ಆದ್ರೆ ಅಲ್ಲಿ ಮುಟ್ಟುದು ಅಸಾಧ್ಯದ ಮಾತು, ಆದ್ರೆ ಅದನ್ನು ಕೂಡ ಸಾಧ್ಯ ಮಾಡಿದಾರಲ್ಲ ಶಮಣ್ಣ.
0: ಮತ್ತೆ ಶಮಣ ಅಲ್ಲಿ ಹೇಗಿರ್ಬಹುದು ಅದು ನಮ್ ಕಲ್ಪನೆ ಬರ್ತದೆ, ಅವ್ರು ಹೇಗೆ ಹೋದ್ರು ಅಲ್ಲಿ ಹೋಗಿ ನೋಡಿದ್ರೆ ಹೇಗಿರ್ಬಹುದು ಅನ್ನೋದು.
1: ನಾನೊಂದು ಕತೆ ಹೇಳ್ತೀನಿ, ಚಂದ್ರಲೋಕಕ್ಕೆ ಹೋಗುವಾಗ ಒಂದು ಆನೆ ಹೋಗ್ತಾ ಇತ್ತಂತೆ, ಅದ್ರ ಜೊತೆಗೆ ಎಲ್ಲರೂ ಕೆಳಗಿರೋ ಮನುಷ್ಯರೆಲ್ಲ ಯೋಚನೆ ಮಾಡಿದ್ರಂತೆ, ನಾನು ಕೂಡ ಚಂದ್ರಲೋಕಕ್ಕೆ ಹೋಗ್ಬೇಕು ಅಂತ. ಹೋಗುವಾಗ ಆನೆ ಹೇಳ್ತಂತೆ, ನನ್ನ ಬಾಲವನ್ನು ಹಿಡ್ಕೊಳ್ಳಿ. ಈಗ ಎಲ್ಲರೂ ಇಷ್ಟು ಜನ ಬಾಲ ಹಿಡ್ಕೊಳ್ಲಿಕ್ ಆಗ್ತದ? ಇಲ್ಲ, ಒಬ್ಬರ ಕೈಯನ್ನ ಒಬ್ರು ಕಾಲನ್ನ ಹಿಡ್ಕೊಂಡ್ರು, ಒಬ್ರು ಉದ್ದ ಚೈನ್ ಚೆನ್ನಾಯ್ತು. ಈ ಕೆಳಗಿನವನ್ ಕೇಳೋರಂತೆ, ಹೇಗಿರ್ತದೆ ಚಂದ್ರಲೋಕ ಅಂತ. ಹಾಗೆ ಕೇಳ್ತಾ ಕೇಳ್ತಾ ಕೇಳ್ತಾ ಮೇಲೆ ತುದಿ ಮುಟ್ಟುವಾಗ ಒಬ್ಬ ಎಲ್ರು ಕೈ ಬಿಟ್ರಂತೆ, ಎಲ್ರು ಕೆಳಗೆ
2: ಆನೆ ಮಾತ್ರ ಹೋಯ್ತು,
1: ಆನೆ ಮಾತ್ರ ಹೋಯ್ತು.
2: ಇದು ಕತೆ.
1: ಸರಿತಕ್ಕ, ಈಗ ಮಳೆ ಅಕಾಲಿಕವಾಗಿ ಸ್ವಲ್ಪ ಸ್ವಲ್ಪ ಮಳೆ ಬರ್ತಾ ಇದೆ. ಈ ವರ್ಷ ಆದ್ರೂ ಕಡಿಮೆ ಅಲ್ವಾ?
2: ಈ ವರ್ಷ ಕಡಿಮೆ ಶ್ಯಾಮಣ್ಣ, ಆದ್ರೆ ಒಂದೊಂದ್ಸಲ ಅನ್ಸ್ತದೆ ಓ ಮಳೆಗಾಲ ಮತ್ತೆ ಪ್ರಾರಂಭ ಆಯ್ತೇನೋ, ಅಂದ್ರೆ ಹೊಸದಾಗಿ ಮಳೆ ಪ್ರಾರಂಭ ಆದಂಗ ಮತ್ತೆ ಬಂದಾಗ್ತದೆ.
1: ಅಂದ್ರೆ ಪೇಟೆಯಲ್ಲಿ ಕೂತ್ಕೊಂಡು ಮಳೆ ಕಡಿಮೆ ಹೆಚ್ಚು ಅಂತ ಹೇಳುದು ಸುಲಭ, ಆದ್ರೆ ನಿಜವಾಗಿ ಕೃಷಿಯಲ್ಲಿ ತೊಡಗಿಸಿಕೊಳ್ತಾರಲ್ಲ ಅವರ ಕಷ್ಟವನ್ನು ಯಾರಿಗೆ ಅರ್ಥ ಮಾಡ್ಬೇಕು ಹೇಳು.
2: ಅವ್ರ ಲಕ್ಷ ಎಲ್ಲ ಬೆಳೆ ಮೇಲೆ ಇರ್ತದೆ ಶ್ಯಾಮಣ್ಣ, ಒಂದ್ ದಿವಸ ಇಲ್ಲ ಅಂದ್ರೆ ಗಿಡ ಬಾಡ್ಬಿಡ್ತದೆ, ಒಂದ್ ದಿವಸ ಜಾಸ್ತಿ ಆದ್ರೆ ಕೊಳತು ಬಿಡ್ತದೆ, ಈ ತರ ಹಾಗೆ ಹೋಗ್ತದೆ.
0: ನಮ್ಗೇನೋ ಖುಷಿ, ಜೋರ್ ಮಳೆ ಬಂತು ಆಮೇಲೆ ಬಿಸಿಲು ಬಂತು
2: ಬಂತು

0: ನಮಗೆ ಓಡಾಡ್ಲಿಕ್ಕೆ ಅಂತ ಹೇಳುದು
1: ಸಿಟಿ ಇದು ಒಂದು ಪೇಟೆ ಕಡೆ ಇದ್ದವ್ರು, ಆದ್ರೆ ಹಳ್ಳಿ ಕಡೆ ಜನರಿಗೆ ಅದು ಬಹಳ, ಯಾಕಂದ್ರೆ ಬೆಳೆನೆ ಮುಖ್ಯ ಅಲ್ಲ ಶಾಮಣ್ಣ, ಪ್ರತಿಯೊಬ್ಬರಿಗೂ ಬೇಕು, ಅವ್ರು ಬೆಳೆದ್ರೆ ನಾವು ಇಲ್ಲಿ.
0: ಈಗ ಮಳೆ ಬರ್ತದೆ ಮತ್ತೆ ಬಿಸಿಲು ಬರ್ತದೆ, ಈಗ ನಾನೇನ್ ಚಾ ಮಾಡ್ಲ ಕಷಾಯ ಮಾಡ್ಲ,
1: ಬಜಿ ಬಜಿ ಬೇಕು ಶಾಮಣ್ಣ ನಮ್ಗೆ,
0: ಸರಿ ಕಷಾಯ ಮತ್ತೆ ಬಜಿ ಬಜಿ.
2: ಮಾತು ಮಕರಂದ, ಪಾಕ್ಷಿಕ ಕೌಟುಂಬಿಕ ಚರ್ಚೆ ಕೇಳಿದಿರಿ. ಭಾಗವಹಿಸಿದವರು ಟಿಎಸ್ ಪ್ರಸಾದ್, ಸವಿತಾ ಗೌಡ ಹಾಗೂ ರೂಪಾ ಗೌಡ. ಈಗ ಕೇಳಿ ಕೃಷಿ ಮಾಹಿತಿ.
3: ತರಕಾರಿ ಬದನೆ ರಾಜ್ಯದ ಮುಖ್ಯವಾದ ಬೆಳೆ. ಈ ಬೆಳೆಯನ್ನು ವರ್ಷಾದ್ಯಂತ ಬೆಳೆಯಬಹುದು. ಇದರಲ್ಲಿ ಹೆಚ್ಚಾಗಿ ಎ ಮತ್ತು ಬಿ ಜೀವಸತ್ವಗಳಿದ್ದು ಈ ತರಕಾರಿಯು ಮಧುಮೇಹ ರೋಗಿಗಳಿಗೆ ಒಳ್ಳೆಯದು. ಬದನೆಯನ್ನ ಎಲ್ಲ ತರಹದ ಮಣ್ಣುಗಳಲ್ಲಿ ಬೆಳೆಸಬಹುದು. ನೀರು ಬಸಿದು ಹೋಗುವಂತಹ ಜೇಡಿಮಣ್ಣು ಈ ಬೆಳೆಗೆ ಸೂಕ್ತ. ಅಲ್ಲದೆ ಬೆಳೆಯನ್ನ ಸವಳು ಮಣ್ಣಿನಲ್ಲಿಯೂ ಸಹ ಬೆಳೆಯಬಹುದು. ಈ ಬೆಳೆಯನ್ನ ಪ್ರಾರಂಭಿಸುವುದಕ್ಕೆ ಜೂನ್, ಜುಲೈ, ಅಕ್ಟೋಬರ್ ಮತ್ತು ಜನವರಿ, ಫೆಬ್ರವರಿ ತಿಂಗಳುಗಳು ಸೂಕ್ತ. ಬದನೆಗೆ ಹಲವಾರು ರೋಗ ಮತ್ತು ಕೀಟಗಳು ಬಾಧಿಸುತ್ತವೆ. ಬದನೆಯ ರೆಂಬೆ ಮತ್ತು ಕಾಯಿ ಕೊರಕ, ಈ ಕೀಟವು ಬದನೆಕಾಯಿಗೆ ಬರುವ ಒಂದು ಮುಖ್ಯ ಕೀಟವಾಗಿದೆ. ಪ್ರಪಂಚದ ಎಲ್ಲಾ ಭಾಗಗಳಲ್ಲಿ, ಹೆಚ್ಚಾಗಿ ಆಫ್ರಿಕಾ, ಏಷ್ಯಾ, ಭಾರತ, ಬಾಂಗ್ಲಾದೇಶ್, ಶ್ರೀಲಂಕಾ, ಚೈನಾ ಮತ್ತು ಫಿಲಿಪೈನ್ಸ್ ರಾಷ್ಟ್ರಗಳಲ್ಲಿ ಕಾಣಿಸಿಕೊಳ್ಳುತ್ತೆ. ಈ ರೋಗದ ಲಕ್ಷಣಗಳು, ಪ್ರೌಢಾವಸ್ಥೆಯ ಕೀಟವು ಬಿಳಿ ರೆಕ್ಕೆಗಳನ್ನು ಹೊಂದಿದ್ದು ತ್ರಿಕೋನಾಕಾರದ ಕೆಂಪು ಗೆರೆಗಳು ಮುಂಭಾಗದ ರೆಕ್ಕೆಯಲ್ಲಿರುತ್ತೆ. ಪ್ರೌಢಾವಸ್ಥೆಯ ಹೆಣ್ಣು ಕೀಟವು ಸುಮಾರಾಗಿ 8-10 ಎಲೆಯ ಕೆಳಭಾಗದಲ್ಲಿ ಮೊಟ್ಟೆಗಳನ್ನು ಇಡುತ್ತೆ. ಮೊಟ್ಟೆಯಿಂದ ಹೊರಬಂದ ಮರಿಹುಳುಗಳು ಬಿಳಿ ಬಣ್ಣವನ್ನು ಹೊಂದಿದ್ದು ಮೊದಲ ಹಂತದ ನಂತರದ ಮರಿಹುಳುಗಳು ತಿಳಿ ಕೆಂಪು ಬಣ್ಣವನ್ನು ಹೊಂದಿರುತ್ತೆ. ಮರಿಹುಳುಗಳು ಅಗಲವಾದ ಎಲೆಗಳ ದೇಟು ಮತ್ತು ನಡುದಿಂಡನ್ನು ಕೊರೆಯುತ್ತಾ ಎಳೆಯ ರೆಂಬೆಯನ್ನ ಕೊರೆಯೋದ್ರಿಂದ ರೆಂಬೆಗಳು ಒಣಗುತ್ತೆ. ಹೀಗೆ ಮುಂದುವರಿದು ಹೂವು, ಮೊಗ್ಗು, ಕಾಯಿಗಳನ್ನು ಕೊರೆಯುತ್ತೆ. ದೊಡ್ಡ ಹಂತದ ಮರಿಹುಳುಗಳು ಕೊರೆದ ರಂಧ್ರವು ಹಿಕ್ಕಿಗಳಿಂದ ತುಂಬಿರುತ್ತೆ. ಹಾನಿಗೊಳಗಾದ ಕಾಯಿಗಳು ತಿನ್ನುವುದಕ್ಕೆ ಮತ್ತು ವ್ಯಾಪಾರಕ್ಕೆ ಯೋಗ್ಯವಾಗಿರುವುದಿಲ್ಲ. ಸರಿಸುಮಾರು 70% ಹಾನಿಯನ್ನು ಉಂಟು ಮಾಡುತ್ತೆ. ಈ ಬದನೆಯ ರೆಂಬೆ ಮತ್ತು ಕಾಯಿ ಕೊರಕ ಹುಳುವನ್ನು ನಿರ್ವಹಣೆ ಮಾಡುವುದಾಗಿದ್ರೆ ಕೊತ್ತಂಬರಿಯನ್ನ ಅಂತರ ಬೆಳೆಯಾಗಿ 2:1 ಬೆಳೆಯಬೇಕು. ಕಾಲಕಾಲಕ್ಕೆ ಹಾನಿಗೊಳಗಾದ ರೆಂಬೆ ಮತ್ತು ಕಾಯಿಗಳನ್ನು ಕಿತ್ತು ನಾಶಪಡಿಸಬೇಕು. ಆಕರ್ಷಕ ಬಲೆಯನ್ನ ನಾಟಿ ಮಾಡಿದ 15 ದಿನಗಳ ನಂತರ ಹಾಕಬೇಕು. ಪರತಂತ್ರ ಜೀವಿಗಳನ್ನ 4-5 ಬಿಡಬೇಕು. ಮೊದಲನೇ ಬಾರಿಗೆ ಹೂ ಕಟ್ಟುವ ಸಮಯದಲ್ಲಿ ಮತ್ತು 10 ದಿನಗಳ ಅಂತರದಲ್ಲಿ ಬಿಡಬೇಕು. 4% ಬೇವಿನ ಬೀಜದ ಕಷಾಯ ಅಥವಾ BT 500 ಗ್ರಾಂ 1 ಹೆಕ್ಟೇರಿಗೆ ಸಿಂಪಡಣೆಯನ್ನ ಮಾಡಬೇಕು. ಇನ್ನು ಎಪಿಲಾಕ್ನ ದುಂಬಿ, ಇದು ಟೊಮೆಟೊ, ಬೀನ್ಸ್ ಮತ್ತು ಕುಂಬಳ ಜಾತಿಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ. ದುಂಬಿಯು 8-9 mm ಉದ್ದ ಹಾಗೂ 5.5 mm ಅಗಲವಾಗಿ 7-14 ಕೆಂಪು ಬಣ್ಣದ ಚುಕ್ಕಿಗಳನ್ನು ಹೊಂದಿರುತ್ತೆ. ಮಾರ್ಚ್, ಏಪ್ರಿಲ್ ತಿಂಗಳುಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ. ಹೆಣ್ಣು ದುಂಬಿಯು ಎಲೆಗಳ ಕೆಳಭಾಗದಲ್ಲಿ ಮೊಟ್ಟೆಗಳನ್ನು ಇಡುತ್ತೆ. ಎಪಿಲಾಕ್ನ ದುಂಬಿ ದಾಳಿ ಮಾಡಿದಾಗ ಪ್ರೌಢಾವಸ್ಥೆಯ ದುಂಬಿ ಮತ್ತು ಮರಿಹುಳುಗಳು ಹಾನಿಯನ್ನ ಉಂಟು ಮಾಡುತ್ತವೆ. ಮೊದಲು ಅವು ಎಲೆಯ ಮೇಲ್ಭಾಗದಲ್ಲಿ ಕೆರೆದು ತಿನ್ನುತ್ತವೆ ಮತ್ತು ಹೆಚ್ಚಾಗಿ ಬಾಧಿಸುವುದರಿಂದ ಕೇವಲ ಎಲೆಯ ದಿಂಡನ್ನು ಮಾತ್ರ ಕಾಣಬಹುದು. ಎಲೆಗಳು ಕಂದು ಬಣ್ಣಕ್ಕೆ ತಿರುಗಿ ಸಂಪೂರ್ಣವಾಗಿ ಒಣಗಿ ಹೋಗುತ್ತೆ. ಇದಕ್ಕೆ ಮೊಟ್ಟೆ ಮತ್ತು ಮರಿಹುಳುಗಳು ಅಥವಾ ಕೋಶಾವಸ್ಥೆಯ ಹಂತಗಳನ್ನು ಕೈಯಿಂದ ಆರಿಸಿ ನಾಶಪಡಿಸೋದ್ರಿಂದ ನಿರ್ವಹಣೆಯನ್ನು ಮಾಡಬಹುದು. ಮೆಲಾಥಿಯಾನ್ 15% ಧೂಳನ್ನ ಧೂಳೀಕರಿಸಬೇಕು. ಇನ್ನು ಬೂದು ಬಣ್ಣದ ದುಂಬಿ, ಇದರಲ್ಲಿ ಪ್ರೌಢಾವಸ್ಥೆಯ ದುಂಬಿಗಳು ಎಲೆಯ ಅಂಚನ್ನ ತಿನ್ನೋದ್ರಿಂದ ಕತ್ತರಿಸಿದಂತೆ ಎಲೆಯನ್ನ ವಿಕೃತಿಗೊಳಿಸುತ್ತವೆ. ಅರೆ ಪ್ರೌಢಾವಸ್ಥೆಯ ಮರಿಹುಳುಗಳು ಬೇರುಗಳನ್ನ ತಿನ್ನೋದ್ರಿಂದ ಗಿಡಗಳು ಒಣಗುತ್ತವೆ ಮತ್ತು ತೀವ್ರವಾಗಿ ಬಾಧೆಗೊಳಗಾದ ಹೊಲದಲ್ಲಿ ಕೇವಲ ಒಣಗಿದ ಗಿಡಗಳಷ್ಟೇ ಕಾಣಿಸಿಕೊಳ್ಳುತ್ತವೆ. ಇವುಗಳನ್ನು ಕೈಯಿಂದ ಆರಿಸಿ ನಾಶಪಡಿಸಬೇಕು. ನಾಟಿ ಮಾಡುವ ಮೊದಲು ಪ್ರತಿ ಹೆಕ್ಟೇರಿಗೆ 500 kg ಬೇವಿನ ಹಿಂಡಿಯನ್ನ ಭೂಮಿಗೆ ಸೇರಿಸಬೇಕು. ಕಾರ್ಬಾರಿಲ್ 50 WP 3 g ಪ್ರತಿ ಲೀಟರ್ ಮತ್ತು ನೀರಿನಲ್ಲಿ ಕರಗುವ ಗಂಧಕ 2 g 1 L ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಬದನೆಕಾಯಿಗೆ ಹಳದಿ ಜಿಗಿ ಹುಳುಗಳು ಕೂಡ ದಾಳಿಯನ್ನ ಮಾಡುತ್ತವೆ. ಇವು ಬದನೆಯ ಸಣ್ಣ ಎಲೆ ರೋಗವನ್ನು ಹರಡುವ ವಾಹಕವಾಗಿರುತ್ತವೆ. ಪ್ರೌಢಾವಸ್ಥೆಯ ಮತ್ತು ಅರೆ ಪ್ರೌಢಾವಸ್ಥೆಯ ಮರಿಹುಳುಗಳು ಎಲೆಯ ಕೆಳಭಾಗದಲ್ಲಿ ಕುಳಿತು ರಸ ಹೀರೋದ್ರಿಂದ ಮತ್ತು ಅಂಗಾಂಶವನ್ನ ಚುಚ್ಚುವುದರ ಮೂಲಕ ವಿಷವಸ್ತುವನ್ನ ಸೇರಿಸುತ್ತವೆ. ಇದರಿಂದ ಎಲೆಗಳ ಗಾತ್ರದಲ್ಲಿ ಚಿಕ್ಕದಾಗ್ತಾ ಹೋಗುತ್ತೆ. ಗಿಡದ ಬೆಳವಣಿಗೆ

ಬೆಳವಣಿಗೆ ಕುಂಠಿತವಾಗುತ್ತೆ. ಅಲ್ಲದೆ ಹೂಗಳ ಭಾಗಗಳು ಎಲೆಗಳ ಹಾಗೆ ಪೊದೆಯಾಗೋದರ ಜೊತೆಗೆ ಕಾಯಿಗಳು ಗಿಡದಲ್ಲಿ ಕಾಣಿಸೋದಿಲ್ಲ. ಈ ರೋಗದ ಲಕ್ಷಣ ಕಂಡು ಬಂದಲ್ಲಿ ತಕ್ಷಣವೇ ಆ ಎಲೆಗಳನ್ನು ಕಿತ್ತು ನಾಶಪಡಿಸಬೇಕು. ನಾಟಿ ಮಾಡುವ ಮೊದಲು 2% ಕಾರ್ಬೋಸಲ್ಫಾನ್ 25 DS ದ್ರಾವಣದಲ್ಲಿ ಅದ್ದಿ ನಾಟಿ ಮಾಡಬೇಕು. ಡೈಮಿಥೋಯೆಟ್ 1.7 mL 1 L ಅಥವಾ ಇಮಿಡಾಕ್ಲೋಪ್ರಿಡ್ 0.1 mL 1 L ನೀರಿನಲ್ಲಿ ಬೆರೆಸಿ 3-4 ಬಾರಿ ಸಿಂಪಡಣೆಯನ್ನ ಮಾಡಬೇಕು. ಇನ್ನು ಬದನೆಯಲ್ಲಿ ರೆಂಬೆ ಕೊರಕ ಎನ್ನುವ ಕೀಟವು ಕೂಡ ದಾಳಿ ಮಾಡುತ್ತೆ. ಇದು ಪ್ರೌಢಾವಸ್ಥೆಯ ಚಿಟ್ಟೆಯ ನೀಲಿ ಕಂದು ಬಣ್ಣದ್ದಾಗಿದ್ದು ಮುಂಭಾಗದ ರೆಕ್ಕೆಗಳು ಅಡ್ಡನೆಯ ಗರಿಗಳನ್ನು ಹೊಂದಿದ್ದು ಬಿಳಿ ಬಣ್ಣದ ಹೊರಭಾಗದ ರೆಕ್ಕೆಗಳನ್ನು ಕಾಣಬಹುದು. ಹಾಲು ಬಣ್ಣದ ಮೊಟ್ಟೆಗಳನ್ನು ಒಂದೊಂದಾಗಿ ಅಥವಾ ಗುಂಪು ಗುಂಪಾಗಿ ಎಲೆಯ ಕೆಳಭಾಗದಲ್ಲಿ ರೆಂಬೆಗಳಲ್ಲಿ ಇಡುತ್ತವೆ. ಮೊಟ್ಟೆಯಿಂದ ಹೊರಬಂದ ಮರಿಹುಳುಗಳು ಎಲೆಯ ಗಿಡಗಳು ಮತ್ತು ಹಳೆಯ ಗಿಡಗಳ ಮುಖ್ಯ ಕಾಂಡವನ್ನು ಕೊರೆಯುತ್ತಾ ಬರುತ್ತವೆ. ಮುಂಭಾಗದ ಎಲೆಯ ಟೊಂಗೆಗಳು ಬಾಡಿಕೊಂಡು ಒಣಗಿ ಬಿಡುತ್ತವೆ. ಇದರಿಂದ ಬೆಳವಣಿಗೆ ಕುಂಠಿತವಾಗಿ ಕಾಯಿ ಬಿಡುವ ಸಾಮರ್ಥ್ಯ ಕಡಿಮೆಯಾಗೋದರ ಜೊತೆಗೆ ಕಾಂಡದ ಮೇಲೆ ಗಂಟನ್ನು ಸಹ ಕಾಣಬಹುದು. ಇದು ಮರಿಹುಳುವು ಒಳಗೆ ಸೇರಿದ ಸೂಚನೆಯಾಗಿರುತ್ತೆ.

0: ಉಂಪಾಗಿ ಎಲೆಯ ಕೆಳಭಾಗದಲ್ಲಿ ರೆಂಬೆಗಳಲ್ಲಿ ಇಡುತ್ತವೆ. ಮೊಟ್ಟೆಯಿಂದ ಹೊರಬಂದ ಮರಿಹುಳುಗಳು ಎಲೆಯ ಗಿಡಗಳು ಮತ್ತು ಹಳೆಯ ಗಿಡಗಳ ಮುಖ್ಯ ಕಾಂಡವನ್ನು ಕೊರೆಯುತ್ತಾ ಬರುತ್ತವೆ. ಮುಂಭಾಗದ ಎಳೆಯ ಟೊಂಗೆಗಳು ಬಾಡಿಕೊಂಡು ಒಣಗಿ ಬಿಡುತ್ತವೆ. ಇದರಿಂದ ಬೆಳವಣಿಗೆ ಕುಂಠಿತವಾಗಿ ಕಾಯಿ ಬಿಡುವ ಸಾಮರ್ಥ್ಯ ಕಡಿಮೆಯಾಗೋದರ ಜೊತೆಗೆ ಕಾಂಡದ ಮೇಲೆ ಗಂಟನ್ನು ಸಹ ಕಾಣಬಹುದು. ಇದು ಮರಿಹುಳು ಒಳಗೆ ಸೇರಿದ ಸೂಚನೆಯಾಗಿರುತ್ತೆ. ಈ ಕೀಟಕ್ಕೆ ಬಾಧೆಗೊಳಗಾದ ಮತ್ತು ಸತ್ತ ಗಿಡಗಳನ್ನು ಕಿತ್ತು ಆದಷ್ಟು ಬೇಗ ನಾಶಪಡಿಸಬೇಕು. ದೀಪಾಕರ್ಷಕ ಬಲೆ ಪ್ರತಿ ಹೆಕ್ಟೇರಿಗೆ ಒಂದರಂತೆ ಹಾಕೋದ್ರಿಂದ ಪ್ರೌಢಾವಸ್ಥೆಯ ಚಿಟ್ಟೆಗಳನ್ನು ಆಕರ್ಷಿಸಲು ಅನುಕೂಲವಾಗುತ್ತೆ. ನಾಟಿ ಮಾಡಿದ ಒಂದು ತಿಂಗಳ ಅಂತರದಲ್ಲಿ ಕ್ವಿನಾಲ್ಫಾಸ್ 25 EC ಅಥವಾ ಬೇವಿನ ಎಣ್ಣೆ 1.5 ಮಿಲಿ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆಯನ್ನ ಮಾಡಬೇಕು. ಇನ್ನು ಬದನೆಗೆ ಹಲವಾರು ರೋಗಗಳು ಕೂಡ ಬರುತ್ತವೆ. ಬದನೆ ದುಂಡಾಣು ಸೊರಗು ರೋಗ. ಈ ರೋಗ ಬಂದಾಗ ರೋಗಗ್ರಸ್ತ ಸಸ್ಯದ ಮೇಲ್ಭಾಗಗಳು ತಕ್ಷಣ ಬಾಡೋದ್ರಿಂದ ಈ ರೋಗವನ್ನ ನಾವು ಗುರುತಿಸಬಹುದು. ಉಷ್ಣಾಂಶ ಹೆಚ್ಚಿರುವ ದಿನಗಳಲ್ಲಿ ಈ ರೋಗ ಕಾಣಿಸಿಕೊಳ್ಳುತ್ತೆ. ರೋಗದ ತೀವ್ರತೆ ಹೆಚ್ಚಾದಾಗ ಸಸ್ಯಗಳ ಬೆಳವಣಿಗೆ ಕುಂಠಿತವಾಗಿ ಗಿಡ ಮತ್ತು ಅದರ ಭಾಗಗಳು ಒಣಗಿ ಸಾಯುತ್ತವೆ. ಸಸ್ಯದ ಕಾಂಡವನ್ನ ನೆಲದ ಅಂತರಕ್ಕೆ ಕತ್ತರಿಸಿ ನೋಡಿದಾಗ ಕಂದು ಬಣ್ಣಕ್ಕೆ ತಿರುಗಿದ ನೀರಿನಾಳಗಳನ್ನು ಹಾಗೂ ಕತ್ತರಿಸಿದ ಭಾಗಗಳ ಚೂರುಗಳಲ್ಲಿ ನೀರಿನಲ್ಲಿಟ್ಟಾಗ ಹಾಲಿನ ಬಣ್ಣದ ದ್ರವ ಬರೋದನ್ನ ಕಾಣಬಹುದು. ಈ ರೋಗವನ್ನ ಹತೋಟಿ ಮಾಡಲು ರೋಗ ಪೀಡಿತ ಪ್ರದೇಶದಲ್ಲಿ ಬದನೆ ಮತ್ತು ಅದರ ಗುಂಪಿಗೆ ಸೇರಿದ ಬೆಳೆಗಳನ್ನ ಬೆಳಿಬಾರದು. ಉದಾಹರಣೆಗೆ ಬದನೆ, ಮೆಣಸು, ಆಲೂಗಡ್ಡೆ ಇತ್ಯಾದಿ. ರೋಗ ನಿರೋಧಕ ಶಕ್ತಿಯುಳ್ಳ ಅರ್ಕ, ಆನಂದ ತಳಿ ಹಾಗೂ ಪರ್ಯಾಯ ಬೆಳೆಗಳನ್ನ ಬೆಳೆಯೋದು ಸೂಕ್ತ. ಬೆಳೆಗಳಿಗೆ ನೀರು ಹಾಯಿಸುವಾಗ ರೋಗಗ್ರಸ್ತ ಗಿಡಗಳಿಂದ ರೋಗರಹಿತ ಗಿಡಗಳ ಕಡೆಗೆ ನೀರು ಹರಿಯದಂತೆ ಮುಂಜಾಗ್ರತೆಯನ್ನ ವಹಿಸಬೇಕು. ರೋಗ ಕೆಲವೇ ಗಿಡಗಳಿಗೆ ಸೀಮಿತವಾಗಿದ್ದರೆ ಆ ಸ್ಥಳಗಳಲ್ಲಿ ಬ್ಲೀಚಿಂಗ್ ಪೌಡರ್ ಅನ್ನು ಮಣ್ಣಿಗೆ ಸೇರಿಸಿ ನೀರು ಹಾಯಿಸೋದು ಅನುಕೂಲ ಆಗತ್ತೆ. ಇನ್ನು ಬದನೆಯಲ್ಲಿ ಬರುವ ಬೇರುಕೊಳೆ ರೋಗವು ಮಣ್ಣಿನಲ್ಲಿರುವ ಶಿಲೀಂಧ್ರದಿಂದ ಹರಡುತ್ತೆ. ರೋಗ ತಗುಲಿದ ಗಿಡಗಳು ಬಾಡುತ್ತವೆ. ಇಂತಹ ಗಿಡವನ್ನು ಕಿತ್ತು ನೋಡಿದರೆ ಬೇರುಗಳು ಕೊಳೆತು ದುರ್ಗಂಧವನ್ನು ಸೂಸುತ್ತಾ ಇರುತ್ತೆ. ಈ ರೋಗದ ಹತೋಟಿಗೆ ರೋಗ ತಗುಲಿದ ಗಿಡಕ್ಕೆ 2 ಗ್ರಾಂ ಕ್ಯಾಫ್ಟಾನ್ ಅಥವಾ 2 ಗ್ರಾಂ ಕಾರ್ಬನ್ ಡೈಜಿಮ್ ಅಥವಾ 3 ಗ್ರಾಂ ಕಾಪರ್ ಆಕ್ಸಿಕ್ಲೋರೈಡ್ ಅನ್ನು ಅಥವಾ ವಿಟಾವ್ಯಾಕ್ಸ್ ಪವರ್ 2.5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ದ್ರಾವಣವನ್ನ ಬುಡಕ್ಕೆ ಸುರಿಬೇಕು. ಕಿರು ಎಲೆ ನಂಜು ರೋಗವು ಕೂಡ ಬದನೆ ಬೆಳೆಗೆ ಬಾಧಿಸುತ್ತೆ. ಈ ರೋಗವು ಹೇನಿನಿಂದ ಪ್ರಸಾರವಾಗುತ್ತದೆ. ರೋಗಕ್ಕೆ ತುತ್ತಾದ ಗಿಡಗಳು ಹೂವು ಮತ್ತು ಕಾಯಿಗಳನ್ನು ಬಿಡೋದಿಲ್ಲ. ಅಂತಹ ಗಿಡದ ಎಲೆಗಳನ್ನು ನೋಡಿದರೆ ತುಂಬಾ ಚಿಕ್ಕದಾಗಿರುತ್ತೆ. ಈ ರೋಗದ ಹತೋಟಿಗೆ ರೋಗ ತಗುಲಿದ ಗಿಡಗಳನ್ನು ಕಿತ್ತು ನಾಶಪಡಿಸಬೇಕು ಹಾಗೂ ಹೇನಿನ ಹತೋಟಿಗೆ ಥಯೋಮೆಥಾಕ್ಸಾಮ್ ಅನ್ನು ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು.
1: ಇದುವರೆಗೂ ಕೃಷಿ ಮಾಹಿತಿ ಕೇಳಿದಿರಿ.

ಕೆಳಗರೆ ನಾಳೆ ಸಂಜೆ 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಸಾರವಾಗುವುದು. ಮಳೆಯಾಶ್ರಿತ ಖುಷ್ಕಿ ಬೇಸಾಯದಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಕುರಿತು ಡಾಕ್ಟರ್ ಲತಾ HS ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ತಿಮ್ಮಪ್ಪ HGowda. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ.

0: ಕಟ್ಟೋದೇ ಇಲ್ಲ. ಇದೆಲ್ಲ ಫ್ರಾಡ್.
1: ಫ್ರಾಡ್?
0: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
1: ಹಣ ಕಳ್ಕೊಳ್ತೀರಾ. RBI ಹೇಳುತ್ತೆ,
0: ಜಾಣರಾಗಿರಿ, ಜಾಗರೂಕರಾಗಿರಿ.
2: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಮಾದೇವಿ ಫಕೀರಯ್ಯ ತೆರಗಾವಿ ಮತ್ತು ಸಂಗಡಿಗರಿಂದ ಸೋಬಾನೆ ಪದಗಳು.

0: ಇದೀಗ ಜನಪದ ಸಂಗೀತ ಕಾರ್ಯಕ್ರಮ.
1: ಹಲೋ
2: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
1: ಮತ್ತೆ?
2: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
1: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
3: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
1: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್.
2: 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
1: ಸರ್, 2 ಲಕ್ಷ
4: ಏನಾಯ್ತಪ್ಪ?
1: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
2: ಅರೆ,
1: ಕಟ್ ಮಾಡಿದ್ರು.
4: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ.

ಮಾದೇವಿ ಫಕೀರಯ್ಯ ತೆರಗಾಮಿ ಮತ್ತು ಸಂಗಡಿಗರಿಂದ ಸೋಬಾನೆ ಪದಗಳನ್ನು ಕೇಳಿದಿರಿ.

ನಾಳೆ ಸಂಜೆ 7:20 ಪ್ರಸಾರವಾಗುವ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಭಜನಾ ಪದಗಳನ್ನು ಕೇಳುವಿರಿ ಗುರು ಬಸವನಗೌಡ ಪಾಟೀಲ್ ಮತ್ತು ಸಂಗಡಿಗರಿಂದ.

ಕೆಳಗರೆ ಇಂದು ರಾತ್ರಿ 9:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕ್ರೀಡಾಲೋಕ ಕಾರ್ಯಕ್ರಮದಲ್ಲಿ 65ನೇ ಅಂತಾರಾಜ್ಯ ಸೀನಿಯರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಮಹಿಳೆಯರ 4x100 ಮೀಟರ್ ರಿಲೆಯಲ್ಲಿ ಚಿನ್ನದ ಪದಕ ವಿಜ

ಆಕಾಶವಾಣಿ ಕಾರವಾರ ಈಗ ಸಮಯ 7:04. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟೀಯ ವಾರ್ತಾ ಪ್ರಸಾರವಾಗುವುದು.

ಆಕಾಶವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು. ಹೆಚ್ಚಿನ ಪರಿಶೀಲನೆಗಾಗಿ ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ 2026 ಜಂಟಿ ಸಂಸದೀಯ ಸಮಿತಿಗೆ ವಹಿಸಲು ಲೋಕಸಭೆ ಶಿಫಾರಸು. ರಾಷ್ಟೀಯ ಸಹಕಾರ ಅಭಿವೃದ್ದಿ ನಿಗಮ ತಿದ್ದುಪಡಿ ಮಸೂದೆ 2026 ಸಂಸತ್ತು ಅಂಗೀಕಾರ. 2047 ವೇಳೆಗೆ $30 trillion ಆರ್ಥಿಕತೆ ಹಾದಿಯಲ್ಲಿ ಭಾರತ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಜೈಪುರದಲ್ಲಿ 2 ದಿನಗಳ ಬ್ರಿಕ್ಸ್ ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ಗಳ ಗವರ್ನರ್ಗಳ ಸಭೆಗೆ ಚಾಲನೆ. ವಾರ್ತೆಗಳ ವಿವರ. ಲೋಕಸಭೆಯಿಂದು ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ 2026 ಹೆಚ್ಚಿನ ಪರಿಶೀಲನೆಗಾಗಿ ಜಂಟಿ ಸಂಸದೀಯ ಸಮಿತಿಗೆ ವಹಿಸಿದೆ. ಈ ಮಸೂದೆಯು ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆ 2010 ಮತ್ತಷ್ಟು ತಿದ್ದುಪಡಿ ತರುವ ಗುರಿ ಹೊಂದಿದೆ. ವಿದೇಶಿ ದೇಣಿಗೆಗಳ ಬಳಕೆಯನ್ನು ಹೆಚ್ಚು ಪಾರದರ್ಶಕ ಮತ್ತು ಜವಾಬ್ದಾರಿಯುತವಾಗಿಸುವ ಹಿನ್ನೆಲೆಯಲ್ಲಿ ಈ ಮಸೂದೆಯು ಉದ್ದೇಶಿತವಾಗಿದೆ. ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಅವರು ಮಸೂದೆ ಮಂಡಿಸಿ 2 ಸದನಗಳ ಸದಸ್ಯರನ್ನು ಒಳಗೊಂಡ ಜೆಪಿಸಿಗೆ ಉಲ್ಲೇಖಿಸಿದರು. ಜಂಟಿ ಸಮಿತಿಯು ಸ್ಪೀಕರ್ ನಾಮನಿರ್ದೇಶನ ಮಾಡಿದ ಲೋಕಸಭೆಯ 21 ಸದಸ್ಯರು ಮತ್ತು ಸಭಾಪತಿ ನಾಮನಿರ್ದೇಶಿತ ಮಾಡಿದ ರಾಜ್ಯಸಭೆಯ 10 ಸದಸ್ಯರನ್ನು ಒಳಗೊಂಡಿರುತ್ತದೆ. ಚಳಿಗಾಲದ ಅಧಿವೇಶನದ ಮೊದಲ ವಾರದ ಕೊನೆಯ ದಿನದೊಳಗೆ ಸಮಿತಿಯು ತನ್ನ ವರದಿಯನ್ನು ಸದನಕ್ಕೆ ಸಲ್ಲಿಸುತ್ತದೆ ಎಂದು ಸಚಿವ ನಿತ್ಯಾನಂದ ರೈ ತಿಳಿಸಿದರು. ರಾಷ್ಟೀಯ ಸಹಕಾರ ಅಭಿವೃದ್ದಿ ನಿಗಮ ತಿದ್ದುಪಡಿ ಮಸೂದೆ 2026 ಸಂಸತ್ತು ಅಂಗೀಕರಿಸಿದೆ. ರಾಜ್ಯಸಭೆಯೊಂದು ಮಸೂದೆಗೆ ಅನುಮೋದನೆ ನೀಡಿದ್ದು ಲೋಕಸಭೆ ಈಗಾಗಲೇ ಮಸೂದೆಯನ್ನು ಅಂಗೀಕರಿಸಿದೆ. ಕೇಂದ್ರ ಸಹಕಾರ ಖಾತೆ ರಾಜ್ಯ ಸಚಿವ ಮುರಳೀಧರ್ ಮೆಹೋಲ್ ಮಸೂದೆ ಮಂಡಿಸಿದರು. ಇದು ರಾಷ್ಟೀಯ ಸಹಕಾರ ಅಭಿವೃದ್ದಿ ನಿಗಮ ಕಾಯ್ದೆ 1962 ಮತ್ತಷ್ಟು ತಿದ್ದುಪಡಿ ತರುವ ಗುರಿ ಹೊಂದಿದೆ. ಮಸೂದೆಯು ಕೈಗಾರಿಕಾ ಸರಕುಗಳಲ್ಲಿ ನಿಗಮವು ತನ್ನ ಚಟುವಟಿಕೆಗಳನ್ನು ಕೈಗೊಳ್ಳಲು ಅನುವು ಮಾಡಿಕೊಡುತ್ತದೆ. ಸಹಕಾರ ಅಭಿವೃದ್ದಿಯಲ್ಲಿ ತೊಡಗಿರುವ ಯಾವುದೇ ಸಹಕಾರ ಸಂಘ ಅಥವಾ ಘಟಕಕ್ಕೆ ನಿಗಮವು ನೇರವಾಗಿ ಸಾಲ ಮತ್ತು ಅನುದಾನಗಳನ್ನು ಸಹ ಒದಗಿಸಬಹುದು. ಚರ್ಚೆಗೆ ಉತ್ತರಿಸಿದ ಸಚಿವ ಮುರಳೀಧರ್ ಮೆಹೋಲ್, ಈ ಮಸೂದೆಯ ಮೂಲಕ ದೇಶಾದ್ಯಂತ ಕೋಟ್ಯಾಂತರ ರೈತರ ಕಲ್ಯಾಣ ಮತ್ತು ಆರ್ಥಿಕ ಸಬಲೀಕರಣವನ್ನು ಬಲಪಡಿಸಲಾಗುತ್ತದೆ. ದೇಶದಲ್ಲಿ ಸಹಕಾರ ಕ್ಷೇತ್ರದ ಸಂಘಟಿತ ಮತ್ತು ನಿರಂತರ ಅಭಿವೃದ್ದಿಗೆ ಹಣಕಾಸು ನೆರವು ನೀಡಲು ಎನ್ಸಿಡಿಎಸ್ಸಿಯನ್ನು ಸ್ಥಾಪಿಸಲಾಗಿದೆ ಎಂದು ಹೇಳಿದರು.

0: 2013 ಮತ್ತು 2014 ಸುಮಾರು 49% ಹೋಲಿಸಿದರೆ ಪ್ರಸ್ತುತ ಕಾಯ್ದಿರಿಸಿದ ಟಿಕೆಟ್ಗಳನ್ನು ಆನ್ಲೈನ್ನಲ್ಲಿ ಬುಕ್ ಮಾಡುವ ಪ್ರಮಾಣ 89% ಏರಿಕೆಯಾಗಿದೆ ಎಂದು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಲೋಕಸಭೆಯಲ್ಲಿ ಇಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಅವರು, ಕಾಯ್ದಿರಿಸಿದ ಮತ್ತು ಕಾಯ್ದಿರಿಸದ ಟಿಕೆಟ್ಗಳನ್ನು ಖರೀದಿಸುವ ಡಿಜಿಟಲ್ ವಿಧಾನವನ್ನು ವಿಸ್ತರಿಸುವ ಉದ್ದೇಶದಿಂದ ಭಾರತೀಯ ರೈಲ್ವೆ ರೈಲ್ವೆ ಒನ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ ಎಂದು ಹೇಳಿದರು. ಈ ಅಪ್ಲಿಕೇಶನ್ ಪ್ರಯಾಣಿಕರಿಗೆ ಮೊಬೈಲ್ ಫೋನ್ನಲ್ಲಿ ಕಾಯ್ದಿರಿಸಿದ ಮತ್ತು ಕಾಯ್ದಿರಿಸದ ಟಿಕೆಟ್ಗಳನ್ನು ಬುಕ್ ಮಾಡಲು ಅನುವು ಮಾಡಿಕೊಡುತ್ತದೆ. ರೈಲು ರದ್ದತಿಯ ಸಂದರ್ಭಗಳಲ್ಲಿ ಆನ್ಲೈನ್ ಇ ಟಿಕೆಟಿಂಗ್ ವ್ಯವಸ್ಥೆಯು ರೈಲು ಹೊರಡುವ ನಿಗದಿತ ಸಮಯದ ನಂತರ ಸ್ವಯಂಚಾಲಿತವಾಗಿ ಮರುಪಾವತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸುತ್ತದೆ. ನಂತರ ಮರುಪಾವತಿಯನ್ನು ನೇರವಾಗಿ ಪ್ರಯಾಣಿಕರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಮಾಹಿತಿ ನೀಡಿದರು. ಸರ್ಕಾರ ತನ್ನ ಕಾರ್ಯಕ್ರಮಗಳು ಮತ್ತು ನೀತಿಗಳಿಗೆ ಸಂಬಂಧಿಸಿದ ನಕಲಿ ಸುದ್ದಿಗಳ ಪತ್ತೆಗಾಗಿ ಕೇಂದ್ರ ವಾರ್ತಾ ಶಾಖೆಯ ಸತ್ಯ ಶೋಧನಾ ಘಟಕವನ್ನು ಸ್ಥಾಪಿಸಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಹೇಳಿದ್ದಾರೆ. ಲೋಕಸಭೆಯಲ್ಲಿಂದು ಲಿಖಿತ ಉತ್ತರ ನೀಡಿದ ಸಚಿವರು, ಸರ್ಕಾರಿ ಸಚಿವಾಲಯಗಳು, ಇಲಾಖೆಗಳು, ಸಾರ್ವಜನಿಕ ಉದ್ದಿಮೆಗಳು ಮತ್ತು ಇತರ ಕೇಂದ್ರ ಸರ್ಕಾರಿ ಸಂಸ್ಥೆಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಸತ್ಯ ಶೋಧನಾ ಘಟಕವು ರಚನಾತ್ಮಕ ಸತ್ಯ ಪರಿಶೀಲನಾ ಪ್ರಕ್ರಿಯೆಯ ಮೂಲಕ ಪರಿಶೀಲಿಸುತ್ತದೆ. ಅಲ್ಲದೆ ಇದು ವಿವಿಧ ವೇದಿಕೆಗಳ ಮೂಲಕ ಪರಿಶೀಲಿಸಿದ ಮಾಹಿತಿಯನ್ನು ಪ್ರಸಾರ ಮಾಡುತ್ತದೆ ಎಂದು ಮಾಹಿತಿ ನೀಡಿದರು. ದೂರದರ್ಶನ ಮತ್ತು ಆಕಾಶವಾಣಿ ತಮ್ಮ ಸುದ್ದಿ ಬುಲೆಟಿನ್ಗಳು, ಕಾರ್ಯಕ್ರಮಗಳು ಮತ್ತು ಡಿಜಿಟಲ್ ವೇದಿಕೆಗಳ ಮೂಲಕ ಪರಿಶೀಲಿಸಿದ ಮಾಹಿತಿಯನ್ನು ಮತ್ತಷ್ಟು ಪ್ರಸಾರ ಮಾಡುತ್ತವೆ. ಡಿಡಿ ನ್ಯೂಸ್ ಸತ್ಯ ಪರಿಶೀಲನೆ ಬಹು ವಿಶ್ವಾಸಾರ್ಹ ಮೂಲಗಳ ಮೂಲಕ ಪ್ರಸಾರಕ್ಕೆ ಮೊದಲು ಸಂಪಾದಕೀಯ ಪರಿಶೀಲನೆಯನ್ನು ಒಳಗೊಂಡ ಬಹು ಪದರದ ಸಂಪಾದಕೀಯ ಕಾರ್ಯವಿಧಾನವನ್ನು ಅನುಸರಿಸುತ್ತದೆ ಎಂದು ಹೇಳಿದರು. ಅಲಹಾಬಾದ್ ಹೈಕೋರ್ಟ್ ಮಾಜಿ ನ್ಯಾಯಮೂರ್ತಿ ಯಶವಂತ್ ವರ್ಮಾ ವಿರುದ್ದದ ಆರೋಪಗಳ ಕುರಿತು ತನಿಖೆ ನಡೆಸಿದ ಸಮಿತಿಯ ವರದಿಯನ್ನು ಸಂಸತ್ತಿನ ಉಭಯ ಸದನಗಳಲ್ಲಿ ಇಂದು ಮಂಡಿಸಲಾಯಿತು. ನವದೆಹಲಿಯ ಅವರ ಅಧಿಕೃತ ನಿವಾಸದಲ್ಲಿ ಸುಟ್ಟ ರೂಪದಲ್ಲಿ ನಗದು ರೂಪಾಯಿ ಪತ್ತೆಯಾದ ಹಿನ್ನೆಲೆಯಲ್ಲಿ ಕಳೆದ ವರ್ಷ ಆಗಸ್ಟ್ 12 ತನಿಖಾ ಸಮಿತಿ ರಚಿಸಲಾಗಿತ್ತು. ಸಮಿತಿಯು ಈ ವರ್ಷದ ಮೇ ತಿಂಗಳಲ್ಲಿ ತನ್ನ ವರದಿಯನ್ನು ಲೋಕಸಭಾ ಸ್ವೀಕರ್ ಓಂ ಬಿರ್ಲಾ ಅವರಿಗೆ ಸಲ್ಲಿಸಿತ್ತು. ಆತ್ಮನಿರ್ಭರ ಭಾರತಡೆಗೆ ದೇಶದ ಪ್ರಗತಿಗೆ ಉತ್ತೇಜನ ನೀಡಲು ಬಾಹ್ಯಾಕಾಶ ತಂತ್ರಜ್ಞಾನ, ರಕ್ಷಣೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಭಾರತದ ಬೆಳೆಯುತ್ತಿರುವ ಸಾಮರ್ಥ್ಯವನ್ನು ಪ್ರದರ್ಶಿಸುವುದು ಭಾರತೀಯ ವ್ಯಾಪಾರ ಮಹೋತ್ಸವದ ದೃಷ್ಟಿಕೋನವಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಭಾರತೀಯ ವ್ಯಾಪಾರ ಮಹೋತ್ಸವ 2026 ಉದ್ಘಾಟನಾ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಸಚಿವರು, ಸ್ವಾವಲಂಬನೆ ಮತ್ತು ರಾಷ್ಟೀಯ ಅಭಿವೃದ್ಧಿ ಪರಸ್ಪರ ಪೂರಕವಾಗಿವೆ. ಭಾರತದ 4 ಟ್ರಿಲಿಯನ್ ಡಾಲರ್ ಆರ್ಥಿಕತೆಯು 2047 ವೇಳೆಗೆ 30 ಟ್ರಿಲಿಯನ್ ಡಾಲರ್ ಆರ್ಥಿಕತೆಯಾಗಿ ವಿಸ್ತರಿಸುವ ಹಾದಿಯಲ್ಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಕಳೆದ 4 ವರ್ಷಗಳಲ್ಲಿ ಸಹಿ ಹಾಕಲಾದ ಮುಕ್ತ ವ್ಯಾಪಾರ ಒಪ್ಪಂದಗಳು 60 ಟ್ರಿಲಿಯನ್ ಡಾಲರ್ ಒಟ್ಟು ಜಿಡಿಪಿಯೊಂದಿಗೆ 38 ಅಭಿವೃದ್ಧಿ ಹೊಂದಿದ ರಾಷ್ಟಗಳನ್ನು ಒಳಗೊಂಡಿವೆ ಎಂದು ಸಚಿವ ಗೋಯಲ್ ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಖಾತೆ ರಾಜ್ಯ ಸಚಿವ ಜಿತಿನ್ ಪ್ರಸಾದ್, ತಂತ್ರಜ್ಞಾನ ಮತ್ತು ವ್ಯಾಪಾರವು ಭಾರತದ ಬೆಳವಣಿಗೆಯ ಅವಳಿ ಇಂಜಿನ್ಗಳಾಗಿವೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಐರೋಪ್ಯ ಒಕ್ಕೂಟ ಸೇರಿದಂತೆ 27 ಅಭಿವೃದ್ಧಿ ಹೊಂದಿದ ರಾಷ್ಟಗಳೊಂದಿಗೆ ಸಹಿ ಹಾಕಲಾದ ಮುಕ್ತ ವ್ಯಾಪಾರ ಒಪ್ಪಂದಗಳು ದೇಶಕ್ಕೆ ಹೆಮ್ಮೆಯ ವಿಷಯವಾಗಿವೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಾರ್ವಜನಿಕ ಬಂಡವಾಳವು ಖಾಸಗಿ ಹೂಡಿಕೆಗೆ ಪರ್ಯಾಯವಾಗಿ ಕಾರ್ಯನಿರ್ವಹಿಸುವ ಬದಲು ವೇಗವರ್ಧಕವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ರಾಜಸ್ಥಾನದ ಜೈಪುರದಲ್ಲಿ ಬ್ರಿಕ್ಸ್ ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ಗಳ ಗವರ್ನರ್ಗಳ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬ್ರಿಕ್ಸ್ ಆರ್ಥಿಕತೆಗಳು ಜಾಗತಿಕ ಆರ್ಥಿಕತೆಯ ಪ್ರಮುಖ ಬೆಳವಣಿಗೆಯ ಇಂಜಿನ್ಗಳನ್ನು ಪ್ರತಿನಿಧಿಸುತ್ತವೆಯಾದರೂ ಖಾಸಗಿ ಬಂಡವಾಳ ಸಜ್ಜುಗೊಳಿಸುವಲ್ಲಿ ಅವು ಸಾಮಾನ್ಯ ರಚನಾತ್ಮಕ ನಿರ್ಬಂಧಗಳನ್ನು ಎದುರಿಸುತ್ತಿವೆ ಎಂದರು. ಕೇಂದ್ರ ಸರ್ಕಾರ ನಿರಂತರ ಸಾರ್ವಜನಿಕ ಬಂಡವಾಳ ವೆಚ್ಚ ಮತ್ತು ರಚನಾತ್ಮಕ ಸುಧಾರಣೆಗಳ ಮೂಲಕ ದೇಶದ ಮೂಲಸೌಕರ್ಯವನ್ನು ಬಲಪಡಿಸಿವೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದರು. ಭಾರತದ 2026 ಬ್ರಿಕ್ಸ್ ಅಧ್ಯಕ್ಷತೆಯಡಿ ಬ್ರಿಕ್ಸ್ ಸಾಗರ ಮತ್ತು ಧ್ರುವ ವಿಜ್ಞಾನ ಮತ್ತು ತಂತ್ರಜ್ಞಾನ ಕಾರ್ಯಪಡೆಯ 8ನೇ ಸಭೆ ಇಂದು ದಕ್ಷಿಣ ಗೋವಾದಲ್ಲಿ ಆರಂಭಗೊಂಡಿದೆ. 3 ದಿನಗಳ ಸಭೆಯಲ್ಲಿ ಸಾಗರ, ಆರ್ಕ್ಟಿಕ್ ಮತ್ತು ಅಂಟಾರ್ಕ್ಟಿಕ್ ಪ್ರದೇಶಗಳ ಸಂಶೋಧನೆ ಕುರಿತು ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಚರ್ಚಿಸಲಿವೆ. ಸಭೆಯಲ್ಲಿ ಸಾಗರ ವಿಜ್ಞಾನ ಕ್ಷೇತ್ರದಲ್ಲಿ ಬಹುಪಕ್ಷೀಯ ಸಹಕಾರ ಬಲಪಡಿಸುವುದು, ಜಂಟಿ ಸಂಶೋಧನಾ ಚಟುವಟಿಕೆಗಳನ್ನು ವಿಸ್ತರಿಸುವುದು ಹಾಗೂ 5 ವರ್ಷಗಳ ಅನುಷ್ಠಾನ ಯೋಜನೆ ರೂಪಿಸುವ ಕುರಿತು ಪ್ರಮುಖವಾಗಿ ಚರ್ಚೆ ನಡೆಯಲಿದೆ.

0: ಜಾರ್ಖಂಡ್ನಲ್ಲಿ ಜೆಪಿಎಸ್ಸಿ ಜೆಎಸ್ಎಸ್ಸಿ ಪರೀಕ್ಷಾ ಅಕ್ರಮಗಳ ಆರೋಪದ ಕುರಿತು ಅಭ್ಯರ್ಥಿಗಳ ಪ್ರತಿಭಟನೆ ಇಂದು 19ನೇ ದಿನವೂ ಮುಂದುವರೆದಿದೆ. ಪ್ರತಿಭಟನಾಕಾರರು ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಪ್ಪಿಸಬೇಕು ಹಾಗೂ ತಪ್ಪಿತಸ್ಥರ ವಿರುದ್ದ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರು ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಬೇಕೆಂದು ವಿದ್ಯಾರ್ಥಿಗಳು ಒತ್ತಾಯಿಸಿದ್ದಾರೆ. ಇದೇ ವೇಳೆ ಪ್ರತಿಪಕ್ಷ ನಾಯಕ ಬಾಬುಲಾಲ್ ಮೊರಾಂಡಿ ರಾಂಚಿಯ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ತಮ್ಮ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಇಂದು ವಿಶ್ವ ಆನೆ ದಿನ. ಆನೆಗಳು ಭಾರತದ ಪರಿಸರ ಪರಂಪರೆಯ ಅವಿಭಾಜ್ಯ ಅಂಗವಾಗಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಿಶ್ವದ ಒಟ್ಟು ಏಷ್ಯನ್ ಆನೆಗಳ ಪೈಕಿ ಶೇಕಡ 60ಕ್ಕೂ ಹೆಚ್ಚು ಭಾರತದಲ್ಲಿವೆ. 33 ಆನೆ ಮೀಸಲು ಪ್ರದೇಶಗಳನ್ನು ದೇಶ ಹೊಂದಿದ್ದು ಅವುಗಳ ಆವಾಸ ಸ್ಥಾನ ಹಾಗೂ ದೀರ್ಘಕಾಲೀನ ಸಂರಕ್ಷಣೆಯನ್ನು ಬಲಪಡಿಸಲಾಗುತ್ತಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ತಿಳಿಸಿದ್ದಾರೆ. ಭಾರತೀಯ ಸರಕು ಮಾರುಕಟ್ಟೆಯು ದೇಶೀಯ ಮಾರುಕಟ್ಟೆಯ ವಾಸ್ತವಾಂಶಗಳಿಗೆ ಅನುಗುಣವಾಗಿ ಸ್ವಂತ ಮಾನದಂಡಗಳನ್ನು ರೂಪಿಸಬೇಕು ಎಂದು ಸೆಬಿ ಅಧ್ಯಕ್ಷ ತುಹೀನ್ ಕಾಂತ ಪಾಂಡೆ ಹೇಳಿದ್ದಾರೆ. ಮುಂಬೈನಲ್ಲಿ ನಡೆದ ಜಾಗತಿಕ ಸರಕು ಸಮಾವೇಶದಲ್ಲಿ ಮಾತನಾಡಿದ ಅವರು, ಸರಕು ಮಾರುಕಟ್ಟೆಯಲ್ಲಿ ಭಾಗವಹಿಸುವಿಕೆಯನ್ನು ವಿಸ್ತರಿಸುವುದು, ಭೌತಿಕ ಮಾರುಕಟ್ಟೆಯೊಂದಿಗಿನ ಸಂಪರ್ಕ ಬಲಪಡಿಸುವುದು ಹಾಗೂ ಮಾರುಕಟ್ಟೆ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕು ಎಂದರು. ಟೇಬಲ್ ಟೆನಿಸ್ ಫೆಡರೇಷನ್ ಆಫ್ ಇಂಡಿಯಾ ಟಿಟಿಎಫ್ಐಗೆ ನೀಡಿದ್ದ ಮಾನ್ಯತೆಯನ್ನು ಕೇಂದ್ರ ಕ್ರೀಡಾ ಸಚಿವಾಲಯ ಇಂದು ಅಮಾನತುಗೊಳಿಸಿದೆ. ಆಡಳಿತಾತ್ಮಕ ಲೋಪಗಳು ಮತ್ತು ನಿಗದಿತ ಅವಧಿಯಲ್ಲಿ ಚುನಾವಣೆ ನಡೆಸುವಲ್ಲಿ ವಿಫಲವಾಗಿರುವುದನ್ನು ಸಚಿವಾಲಯ ಪ್ರಮುಖ ಕಾರಣಗಳಾಗಿ ಉಲ್ಲೇಖಿಸಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಯದ ಸೂಚ್ಯಂಕ ಸೆನ್ಸೆಕ್ಸ್ 188 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 77,966 ಅಂಕಗಳು ದಾಖಲಾಗಿವೆ. ಇದೇ ವೇಳೆ ರಾಷ್ಟೀಯ ಸಮಯದ ಸೂಚ್ಯಂಕ ನಿಫ್ಟಿ 36 ಅಂಕಗಳು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 24,436 ಅಂಕಗಳು ದಾಖಲಾಗಿವೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.33 ರೂಪಾಯಿಯಷ್ಟಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೆಚ್ಚಿನ ಪರಿಶೀಲನೆಗಾಗಿ ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ 2026 ಜಂಟಿ ಸಂಸದೀಯ ಸಮಿತಿಗೆ ವಹಿಸಲು ಲೋಕಸಭೆ ಶಿಫಾರಸು. ರಾಷ್ಟೀಯ ಸಹಕಾರ ಅಭಿವೃದ್ದಿ ನಿಗಮ ತಿದ್ದುಪಡಿ ಮಸೂದೆ 2026 ಸಂಸತ್ತು ಅಂಗೀಕಾರ. 2047 ವೇಳೆಗೆ $30 ಟ್ರಿಲಿಯನ್ ಆರ್ಥಿಕತೆ ಹಾದಿಯಲ್ಲಿ ಭಾರತ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಜೈಪುರದಲ್ಲಿ 2 ದಿನಗಳ ಬ್ರಿಕ್ಸ್ ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ಗಳ ಗವರ್ನರ್ಗಳ ಸಭೆಗೆ ಚಾಲನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಸಮಯ 7:45:20. ಈಗ ಕೇಳಿ ಪ್ರದೂಷಣ ಪರ್ವ ಲಘು ಭಾಷಣ ವಿಜಯೇಂದ್ರ ಪಾಟೀಲ್ ಅವರಿಂದ.
2: ಮೂರು ದಿನದ ದೀಪಾವಳಿ ಹಬ್ಬ 4ನೇ ದಿನ ಬೀದಿಗೆ ಬಂದು ಬಿದ್ದಿತ್ತು. ಅಳಿದುಳಿದ ಹಳಸಲು ಬಳಸಲು, ಬೂಸ್ಟು ಹಿಡಿದ ಸಿಹಿಗಳು, ಬಸವಳಿದ ಬಾಳೆಕಂಬಗಳು, ಜೀವವಿರದ ಹೂಮಾಲೆಗಳು, ನಾರುವ ಹಣ್ಣು ಹಂಪಲು, ಹಾಸಿಂಡು ಬೀಸಿ ಬಗೆದ ಬಾಳೆಲೆಗಳು, ಅವಿನಾಶಿ ಪ್ಲಾಸ್ಟಿಕ್ ತಟ್ಟೆ ಲೋಟಗಳು, ಉಡುಗೊರೆ ಡಬ್ಬದ ಹೊದಿಕೆಗಳು, ಒಳಗಿನ ಪ್ಯಾಕೇಜು, ಪಿನ್ನು, ಅಂಟುಪಟ್ಟಿಗಳು, ಒಂದೇ ಎರಡೇ, ಇದರೊಂದಿಗೆ ಛಿದ್ರ ವಿಚ್ಛಿದ್ರ ಪಟಾಕಿ ದೇಹಗಳು. ಮೊದಲೆರಡು ದಿನ ವಿಶಿಷ್ಟ ಗಬ್ಬು ವಾಸನೆಯ ಪ್ರತ್ಯೇಕತೆ ಉಳಿಸಿಕೊಂಡಿದ್ದ ವಸ್ತುಗಳು ಮುಂದೆ ಸ್ವಪ್ರತಿಷ್ಠೆ ಬಿಟ್ಟು ಸಮ್ಮಿಶ್ರ ಗಂಧ ಪರಿಮಳ ಸೂಸಿ ಸಮಷ್ಟಿ ಪ್ರಜ್ಞೆ ಬೆಳೆಸಿಕೊಂಡವು. ವಿವಿಧತೆಯಲ್ಲಿ ಏಕೋಭಾವ ಮೂಡಿತು. ಕಸಗಳಿಂದ ರಸ ಹುಟ್ಟಿ ಹರಿದು ಸಂಗಮವಾಗಿ ರಾತ್ರಿ ಇಲಿ ಹೆಗ್ಗಣಗಳು ಪುಣ್ಯಸ್ನಾನ ಮಾಡಿದವು. ಜಿರಳೆ, ಕಾಗಿ, ನಾಯಿ, ಹಂದಿಗಳು ಸೇರಿಕೊಂಡವು. ಮೊದಮೊದಲು ವಸ್ತುಗಳ ದೇಹ ವಾಸನೆ ಬಂದು ಮುಂದೆ ಆತ್ಮದ ವಾಸನೆ ಬರತೊಡಗಿತು. ದೀಪಾವಳಿಯ ಕುಳಿರ್ಗಾಳಿ ಎಲ್ಲರ ನಾಸಿಕಕ್ಕೆ ಇದನ್ನು ತಲುಪಿಸಿ ತನ್ನ ಕರ್ತವ್ಯ ನಿರ್ವಹಿಸಿತು. 3-4 ದಿನದ ನಂತರ ಸಂಚಲನ ಕಾಣತೊಡಗಿತು. ಮಧ್ಯಮ ವರ್ಗದವರ ಆಂದೋಲನವಾದ್ದರಿಂದ ಅದು ಎಲ್ಲರಿಗೂ ಕಾಣಲಿಲ್ಲ, ಕೇಳಲಿಲ್ಲ. ಬಲ್ಲವರಿಗೆ ಮಾತ್ರ ಜಾಲತಾಣಗಳ ಮೂಲಕ ತಲುಪಿತು. ಟ್ವೀಟಿಸಿದರು, ಆ್ಯಪಿಸಿದರು, ಶಾಪಿಸಿದರು. ಟಿವಿಯವರ TRP ಕಸದ ರಾಶಿಯಂತೆ ಎತ್ತರೆತ್ತರಕ್ಕೆ ಬೆಳೆಯಿತು. ಜನ ಎದುರಾದವರನ್ನು ನೋಡಿ ಮೂಗು ಮುಚ್ಚಿಕೊಂಡರೇ ಹೊರತು ಬಾಯಿ ತೆರೆಯಲಿಲ್ಲ. ಜಾಲತಾಣಗಳ ಚರ್ಚೆ ಗಂಭೀರವಾಗಿ ಆರಂಭಗೊಂಡು ಬುದ್ಧಿವಂತಿಕೆಗೆ ತಿರುಗಿ ಸ್ನಿಗ್ಧತೆಯತ್ತ ಸಾಗಿ ಲಘು ಹಾಸ್ಯ ಅಪಹಾಸ್ಯದ ತಾಣಗಳಲ್ಲಿ ನಿಂತುಕೊಂಡಿತು. ಈ ಸೃಜನಶೀಲತೆ ಮುಂದಾಗಿ ಕಸದ ವಾಸನೆ ಹಿಂದಾಯಿತು. ಜಾಲತಾಣಗಳು ನನ್ನನ್ನು ಈವರೆಗೂ ಒಳಗೆ ಬಿಟ್ಟುಕೊಂಡಿಲ್ಲ. ಅದಕ್ಕೆ ಇರಬೇಕು. ಮರೆತು ಮಾಯಾಜಾಲದಲ್ಲಿ ಮುಳುಗಿ ಅರಿತು ಅರಿಯಲಾರದವರ ಪಾಲಿನ ವಾಸನೆಯೂ ನನ್ನನ್ನೇ ಅವಲಂಬಿಸಿತು. ಮನುಷ್ಯ ಸಂಬಂಧದಲ್ಲಿಯೇ ಇನ್ನೂ ನಂಬಿಕೆ ಇಡಬೇಕಾದ ವಯಸ್ಸಿನವನಾದ ನಾನು 1.5 ಕಿಲೋಮೀಟರ್ ನಡೆದು ನಗರಸಭೆಯ ಕರ್ಮಚಾರಿ ರಾಮಣ್ಣನ ಗುಡಿಸಲಿಗೆ ಬಂದೆ. ಅವರಾರೂ ಹಬ್ಬ ಆಚರಿಸಿರಲಿಲ್ಲವೋ ಏನೋ, ಅಲ್ಲಿ ಕಸವೂ ಇರಲಿಲ್ಲ, ವಾಸನೆಯೂ ಇರಲಿಲ್ಲ. ಒಂದು ಮಾತು, ನನಗೂ ವಾಸನೆಗೂ ಒಂದು ಸಾಮ್ಯವಿದೆ: ಕೆಳಗಿನಿಂದ ಮೇಲ್ಮುಖ ಚಲನೆ. ಮೊದಲು ರಾಮಣ್ಣ, ಅಗತ್ಯ ಕಂಡರೆ ನಗರಸಭೆ. ಮೇಲಾಗಿ ರಾಮಣ್ಣ ಪರಿಚಿತ, ಒಳ್ಳೆಯ ಮನುಷ್ಯ. ದೀಪಾವಳಿ

ಕಸ ಮನ ತುಂಬಿ ತಲೆ ತುಂಬಿ ನಾಲಿಯ ತುದಿಯವರೆಗೂ ನಲಿದಾಡುತ್ತಿದ್ದರೂ ತಡಕೊಂಡು ರಾಮಣ್ಣನಿಗೆ ಹಬ್ಬದ ಖುಷಿ ಕೊಟ್ಟೆ. ನಂತರ ಕಸ ಉಗುಳಿದೆ, ಅರ್ಥಾತ್ ಕಸ ಎತ್ತುಳೆಯ ಮಾತು ಎತ್ತಿದೆ. ಒಳ್ಳೆಯ ಕೆಲಸಗಾರನಾದರೂ ರಾಮಣ್ಣ ದೈತ್ಯರಾಶಿಯ ಮುಂದೆ ಅಸಹಾಯಕನಾದಂತಿದ್ದ. ಸ್ವಾಮಿ, 3 ದಿನದಿಂದ ನಮ್ಮವರೆಲ್ಲ ಅದನ್ನೇ ಚಿಂತಿಸುತ್ತಿದ್ದೇವೆ. ಕೆಲಸವನ್ನು ಎಲ್ಲಿಂದ ಹೇಗೆ ಆರಂಭಿಸಬೇಕೆಂಬುದೇ ಹೊಳೆಯುತ್ತಿಲ್ಲ. ಕಸ ಬೆಟ್ಟವಾಗಿದೆ, ಕೊಚ್ಚೆ ಸಮುದ್ರವಾಗಿದೆ. ಹೇಗೋ 1 ವಾರದಲ್ಲಿ ಎತ್ತುತ್ತೇವೆ, ಅಷ್ಟರಲ್ಲಿ ಜನ ಮತ್ತೊಂದು ಗುಡ್ಡ ನಿರ್ಮಿಸಬಾರದು ಎಂದು ಕರಾರು ಹಾಕಿದ. ನನಗೆ ಇದ್ದಕ್ಕಿದ್ದಂತೆ 2 ರೋಬೋಟುಗಳಿದ್ದರೆ ಎಂಬ ಕಾಲಸಹಜ ಸಿನಿಮೀಯ ಆಲೋಚನೆ ಬಂದು ಹೋಯಿತು. ಗೋವರ್ಧನಗಿರಿ ಎತ್ತುವ ತಾಕತ್ತಿನ 1 ಹಾಗೂ ಸಮುದ್ರ ಆಪೋಷಣೆ ಕೊಳ್ಳಬಲ್ಲಂಥ 1. ಆಗದ್ದು ಹೋಗದ್ದು ಆಲೋಚಿಸುತ್ತಾ ಕಚಪಚ ಕಸ ತುಳಿಯುತ್ತಾ ಮೂಗು ಮುಚ್ಚಿ ಮನೆ ಸೇರಿದೆ. ಮರುದಿನ ಸಮಕಾಲೀನ ಸಮಸ್ಯಾ ಸಂಘದವರು ಪ್ರದೂಷಣ ಪರ್ವ ಎಂಬ ವಿಷಯವಾಗಿ ಚರ್ಚೆಯಿಟ್ಟುಕೊಂಡವರು ನನ್ನನ್ನು ಪ್ರೇಕ್ಷಕನ ರೂಪದಲ್ಲಿ ಆಹ್ವಾನಿಸಿದ ಕರೆಯೋಲೆ ಬಂದಿತ್ತು. ಪ್ರದೂಷಣ ಪರ್ವ ಎಂದರೆ ಯಕ್ಷಗಾನ ಇರಬೇಕೆಂದು ಅನ್ನಿಸಿತು. ನಾನು ಪ್ರಸಂಗ ಬಂದರೆ ಸಂಸ್ಕೃತ ಶ್ಲೋಕ ಗೀಕ ಬಾಯ್ಪಾಠ ಹೊಡೆಯಬಲ್ಲವನಾದರೂ ಅದರರ್ಥಗೀರ್ಥಗಳನ್ನು ಅದರ ಸೃಷ್ಟಿಕರ್ತನ ಬಳಿಯೇ ಉಳಿಸಿದ್ದೇನೆ. ಎಲ್ಲ ಶಬ್ದಗಳಲ್ಲಿ ಚಂದವನ್ನೇ ಕಾಣುವ ಮನೋಭಾವದ ನಾನು ಬಹುದಿನ ಮಧುಮೇಹವನ್ನು ಒಂದು ಸಿಹಿ ತಿಂಡಿ ಎಂದೇ ನಂಬಿದ್ದೆ. ಅದಿರಲಿ, ಒಂದಿಷ್ಟು ತಯಾರಿಯೊಂದಿಗೆ ಹೋದರಾಯಿತೆಂದು ಗೆಳೆಯನನ್ನು ದೂರವಾಣಿಯಲ್ಲಿ ಮಾತನಾಡಿಸಿದೆ. ಆತ ಸೊಟ್ಟಪಟ್ಟ ಉತ್ತರ ಕೊಟ್ಟ. ಆತ ವಿಕ್ಷಿಪ್ತ. ಪ್ರದೂಷಣ ಕುರಿತು ಮೊದಲು ದೂಷಣಕ್ಕೆ ದೂಷಣ ಪ್ರದೂಷಣ ಎಂದು ಹಾಡು ಹಾಡಿದ. ಗದ್ಯದಲ್ಲಿ ಹೇಳೆಂದೆ. ಬುದ್ಧ ಪ್ರಬುದ್ಧನಾದ, ಎಲ್ಲೆಡೆ ಬೆಳಕಾಯಿತು, ದೂಷಣ ಪ್ರದೂಷಣವಾಯಿತು, ಎಲ್ಲೆಡೆ ಪರಿಸರ ನಾಶವಾಯಿತು ಎಂದವನೇ ಮಾತು ನಿಲ್ಲಿಸಿದ. ತಲೆಯಲ್ಲಿನ ಕಸಕ್ಕೆ ಬೆಂಕಿ ಬಿದ್ದಂತಾಗಿ ಏನೋ ಬೆಳಕು ಕಂಡಿತು, ದಟ್ಟ ಹೊಗೆಯೂ ಹುಟ್ಟಿತು, ಅರೆಬರೆ ಅರ್ಥವಾಯಿತು. ಇನ್ನು ಸ್ವಂತದ ಬೆಳಕಿನಲ್ಲಿ ಪ್ರದೂಷಣವನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ನಿರ್ಧರಿಸಿದೆ. ಪ್ರದೂಷಣ ಪರ್ವಕ್ಕೆ ಹೋದೆ. ಅಲ್ಲಿ ಯಕ್ಷಗಾನ ಬಯಲಾಟ ಇರಲಿಲ್ಲ, ನಡೆದದ್ದು ಮಾತ್ರ ಅಂಥದೇ. ವೇದಿಕೆಯ ಮೇಲಿದ್ದವರು ಕುಣಿದು ಹಾರಾಡಿ ಕಸದ ಸಮಸ್ಯೆ ಎತ್ತಿ ಇನ್ನೊಬ್ಬರ ತಲೆಯ ಮೇಲೆ ಹಾಕುತ್ತಿದ್ದರು. ಅವರು ಇವರ ತಲೆಗೆ ಸಾಗಿಸುತ್ತಿದ್ದರು. ಸುಂದರಿ ಮೇನಕೆಯ ಜವಾಬ್ದಾರಿ ಹೊರದವರ ಉತ್ತರಾಧಿಕಾರಿಗಳು ಕಸದ ಜವಾಬ್ದಾರಿ ಹೊತ್ತಾರೆಯೇ? ಕಾರ್ಯಕರ್ತರು ಕಿತ್ತಾಡಿಕೊಂಡು ಸಾಕಾಗಿ ಜನತೆಯ ಮುಂದೆ ಹೋಗುತ್ತೇವೆ ಎಂದು ಎದ್ದು ಹೋದರು. ಬಿದ್ದ ಕಸ ಬಿದ್ದಲ್ಲೇ ಬಿದ್ದಿತ್ತು, ದೂಷಣ ಪ್ರತಿದೂಷಣ ಸಾಗಿತ್ತು. ಕಸ ವಾಸನೆಗಳು ಪ್ರದೂಷಣದ ಕೆಲ ಅಂಶಗಳು ಎಂಬ ಮಿಂಚು ಹರಿಯಿತು. ಜೋರು ಜಗಳ ನಡೆದಾಗಲೂ ನನ್ನಂತೆಯೇ ಯಾರೂ ಬಾಯಿ ತೆಗೆಯಲಿಲ್ಲ. ಹೀಗೆ ಅಕಾಲ ಮೌನ ಕೂಡ ಪ್ರದೂಷಣದ 1 ಅಂಶ ಇದ್ದಿರಬಹುದೇ ಎಂಬ ಪ್ರಶ್ನೆ ಕೇಳಿಕೊಳ್ಳುತ್ತಾ ಕಚಪಚ ಎಂದು ಮನೆಗೆ ಬಂದೆ. ಮರುದಿನ ರಾಮಣ್ಣನೇ ಮನೆಗೆ ಬಂದ. ಹಬ್ಬದ ಅಳಿದುಳಿದ ತಿಂಡಿ ತಿಂದಾದ ಮೇಲೆ ಅವನೇ ಹೇಳಿದ. ಏನು ಕಸ ಎತ್ತುವುದು ಸ್ವಾಮಿ? ಈ ಪಾಟಿ ಕಸ ಹಾಕಲು ಜಾಗವೇ ಇಲ್ಲ, ಹಳ್ಳಿಗರು ಮಚ್ಚು ಹಿಡ್ಕೊಂಡು ಕಾವಲು ಕಾಯುತ್ತಿದ್ದಾರೆ ಎಂದ. ವಾಮನಾವತಾರ ಮುಂದೆ ನಿಂತು 2 ಹೆಜ್ಜೆಗಳಲ್ಲಿ ಎಲ್ಲ ಹಳ್ಳಿಗಳನ್ನು ಮುಗಿಸಿದ್ದೇನೆ, 3ನೆಯದು ಎಲ್ಲಿಡಲಿ ಎಂದು ಕೇಳಿದಂತಾಯಿತು. ಕಸದ ಲಾರಿ ಮೈಮೇಲೆ ಬಂದಂತಾಯಿತು. ಇನ್ನು ಕಸ ಹಾಕಲು ನಮ್ಮ ಜನ್ಮಭೂಮಿ ಸಾಲದು ಎಂದು ಗೊತ್ತಾಯಿತು. ಚಹಾ ಕೊಡಲು ಬಂದ ಹೆಂಡತಿ ಎಲ್ಲ ಬಲ್ಲವಳಂತೆ ಅದಕ್ಕೆ ಇರಬೇಕು, ಚಂದ್ರ ಮಂಗಳಗಳನ್ನು ಪರೀಕ್ಷಿಸುತ್ತಿದ್ದಾರೆ ಎಂದು ಹೇಳಿದಳು. ನಾನು, ರಾಮಣ್ಣ ಹಾಗಾದರೆ ನಿಮಗಾವ ಕೆಲಸವೂ ಇಲ್ಲ ಎಂದು ಕೇಳಿದೆ. ಅದಕ್ಕೆ ಆತ, ಅದೇಕೆ ಸ್ವಾಮಿ, ಇಷ್ಟು ದಿನ ಹಳ್ಳಿಗಳಲ್ಲಿ ಸುರಿದ ಕಸದ ಮೇಲೆ ಸುಗಂಧದ ಎಣ್ಣೆ ಸುರಿಯುವ ಕೆಲಸ ಇದೆಯಲ್ಲ, ಹಳ್ಳಿಗರಿಗೆ ಸಮಾಧಾನ ಮಾಡಬೇಡವೇ ಎಂದ. ರಾಮಣ್ಣ ಹೋದ. ನನ್ನ ಯೋಚನೆ ಸಾಗಿತು. ಬಾಹ್ಯಾಕಾಶವೆಂಬುದು ಪರೀಕ್ಷಾ ನೌಕೆ, ಉಪಗ್ರಹ, ಪ್ರಯೋಗಶಾಲೆ ಮುಂತಾದವುಗಳಿಂದ ತುಂಬಿ ಹೋಗಿದೆ. ಇನ್ನು ಗ್ರಹಗಳ ತಲೆಯ ಮೇಲೆ ನಮ್ಮ ಕಸ, ಅದರ ಮೇಲೆ ಸುಗಂಧದ ಎಣ್ಣೆ. ಅವು ಸುಮ್ಮನಿರದೆ ತಲೆ ಝಾಡಿಸಿದಾಗಲೆಲ್ಲ ನಮಗೆ ಆಮ್ಲ ಮಳೆಯಂತೆ ಕಸಮಿಶ್ರಿತ ಸುಗಂಧ ಮಳೆ. ಸುವಾಸನೆಯ ಭವಿಷ್ಯ ಮುಂದಿರಬೇಕಾದರೆ ಮುಂದೆ ಬಿದ್ದ ಕಸ ಕಾಲು ಕಸವಾಗಿ ಮಹತ್ವ ಕಳ್ಕೊಂಡಿತು. ಪ್ರದೂಷಣ ಅಭ್ಯಾಸ ಪುಸ್ತಕದಲ್ಲಿ ಕೆಟ್ಟ ನಿರ್ವಹಣೆ ಅರ್ಥಾತ್ ಬೇಜವಾಬ್ದಾರಿತನ ಎಂದು ಬರೆದುಕೊಂಡೆ. ಮರುದಿನ ನೋಡಿದರೆ ಸುಂದರ ಹಗಲು, ಇಡೀ ಬಡಾವಣೆಯ ಕಸ ಸಂಸ್ಕಾರ ಕಾದಂಬರಿಯ ನಾರಣಪ್ಪನ ಹೆಣದಂತೆ ಸಂಸ್ಕಾರಗೊಂಡು ಬಿಟ್ಟಿತ್ತು. ಮಂದಿ ಮುದಗೊಂಡು ಕುಳಿತಲ್ಲೇ ಕುಣಿದಾಡಿ ಯಾರು ಯಾರಿಗೂ ಯಾಪಿಸಿದರು ಹ್ಯಾಪಿಸಿದರು. TV ಹಾಕಿದರು, ಅಲ್ಲಿ ಭಯಂಕರ ಸುದ್ದಿ ಕಾದಿತ್ತು. ಈವರೆಗೆ ಮಂಗನಹಳ್ಳಿಯ ಸುತ್ತ ಕೋಟೆಯ ಗೋಡೆಯಂತೆ ಕಸ ಸುರಿದು ಹೆಬ್ಬಾಗಿಲೊಂದನ್ನು ಒಳ ಹೊರಗು ಹೋಗಲು ಬಿಟ್ಟಿದ್ದರು. ನಿನ್ನೆ ರಾತ್ರಿ ಯಾರೋ ಕಂತ್ರಾಟುದಾರರು ನಾಯಕರ ಆಣತಿಯಂತೆ ಆ ಹೆಬ್ಬಾಗಲು ಮುಚ್ಚಿ ಊರನ್ನು ಕಸದಿಂದ ದಿಗ್ಬಂಧನಗೊಳಿಸಿಬಿಟ್ಟಿದ್ದರು. ಸುದ್ದಿ ತಿಳಿದದ್ದೇ ನಮ್ಮವರು ಅರೆಚಡ್ಡಿ ಟೀಶರ್ಟು ಸಿಕ್ಕಿಸಿಕೊಂಡು ಕರ್ಚೀಪು ತೆಗೆದುಕೊಂಡು ಪ್ರೇಕ್ಷಣೀಯ ಸ್ಥಳ ವೀಕ್ಷಣೆಯ ಭಾವದಲ್ಲಿ ವಾಹನ ಏರಿಯೇ ಬಿಟ್ಟರು. ಆಗಲೇ ಅಲ್ಲಿ ಮೂಗು ಮುಚ್ಚಿಕೊಂಡ ಜನಜಾತ್ರೆ. ಮಾಧ್ಯಮದವರ ಮುಂದೆ ನಾಯಕರೊಬ್ಬರು ಮಂಗನಹಳ್ಳಿಯ ಜನರ ತ್ಯಾಗ ಬಲಿದಾನಗಳನ್ನು ಬಾಯಿಗೆ ಬಂದಂತೆ ಹೊಗಳುತ್ತಿದ್ದರು. ಅವರು ಹೊರಬರಲು ಸುರಂಗ ಮಾರ್ಗ, ಸಿಂಪಡಿಸಲು ಗಂಧದೆಣ್ಣೆ, ಹೆಲಿಕಾಪ್ಟರ್ ಮೂಲಕ ನೀರು ಆಹಾರ ಪೂರೈಕೆ ಯೋಜನೆ ತಿಳಿಸಿ ಕೇವಲ 2 ದಿನ ಕಷ್ಟಪಡಲು ಸಿದ್ಧರಾಗಬೇಕೆಂದು ವಿನಂತಿಸಿಕೊಂಡರು. ಹಿಂಬಾಲಕರು ಜೈ ಎಂದರು. ಕಸದ ಕೋಟೆಯೊಳಗಿನ ಗೋಳು ಕಾಣುತ್ತಿರಲಿಲ್ಲ, ಕಿವಿ ಇದ್ದವರಿಗೆ ಕೇಳುತ್ತಿತ್ತು.

0: ಅಷ್ಟರಲ್ಲಿ ಎರಡು ಲಾರಿಗಳಲ್ಲಿ ಧಿಕ್ಕಾರ ಕೂಗುತ್ತಾ ಪ್ರತಿ ದೂಷಣರು ಬಂದರು. ಜನ ಖಾಲಿಯಾದರೂ ನಮ್ಮ ಬಡಾವಣೆಯರಂತೂ ಹಬ್ಬ ಆಚರಿಸಿ ಸಂತೋಷಪಟ್ಟರು. ನಾನು ಈ ಮನಸ್ಥಿತಿ ಉಚ್ಚ ಮಟ್ಟದ ಪ್ರದೋಷಣ ಎಂದು ಬರೆದುಕೊಂಡೆ. ಹಳ್ಳಿಗಳು ನೆನಪಾದವು. ಮನೆ ಮುಂದೆಯೇ ಬಟ್ಟೆ ಪಾತ್ರೆ ತೊಳೆಯುವ ಕಲ್ಲವ ಮಲ್ಲವರು, ಕಿರಿದಾದ ಓಣಿಯಲ್ಲಿ ಏನೆಲ್ಲ ಮಾಡುವ ಕಂದಮಗಳು, ಅದನ್ನು ಸ್ವಚ್ಛಗೊಳಿಸಲು ಕಾದಿರುವ ವರಾಹಗಳು, ಶೌಚಾಲಯಗಳಿದ್ದರೂ ನೀರಿಲ್ಲದ ಊರುಗಳು, ಕಟಾವಿನ ನಂತರ ಹೊಲಕ್ಕೆ ಬೆಂಕಿ ಹಾಕುವ ರೈತ, ಕೆಳಗೆ ಬೂದಿ ಮೇಲೆ ಹೊಗೆ, ಹೂ ಹಣ್ಣು ಸೊಪ್ಪು ತೆನೆ ಎಲ್ಲಕ್ಕೂ ಕೀಟನಾಶಕ, ಬೆಳೆಯ ಬುಡಕ್ಕೆ ರಸಾಯನ, ಎಲ್ಲ 10-20 ಅಡಿ ಪಾತಾಳಕ್ಕೆ ಹೋಗಿ ಜಲಮೂಲಗಳೊಂದಿಗೆ ಸೇರಿಕೊಂಡಾದ ಮೇಲೆ ನೀವು ಕುಡಿದರೆ ನೀರು ಸಾವೇರಿ ಎಂದು ಹಾಡಬಹುದು. ಬೆಳೆಯಲು ಹೆಚ್ಚು ಖರ್ಚು, ಹೆಚ್ಚು ಸಾಲ, ಹೆಚ್ಚು ಬೆಳೆಯುವ ಕನಸು, ದೇವರ ಮರ್ಜಿಯ ಬೆಲೆ, ನಶೀಬು ಇದ್ದರೆ ಜಯಭೇರಿ, ಇಲ್ಲದಿದ್ದರೆ ವೀರಸ್ವರ್ಗ, ಪ್ರಗತಿ ಅಭಿವೃದ್ಧಿಗಳು ತ್ಯಾಗ ರೋಗಗಳಿಲ್ಲದೆ ಬರಲಾರವು ಎಂದು ಪುಸ್ತಕದಲ್ಲಿ ಬರ್ಕೊಂಡೆ. ಪ್ರದೂಷಣಕ್ಕೂ ಪ್ರದೋಷ ಕಾಲಕ್ಕೂ ಅವಿಚ್ಛಿನ್ನ ಸಂಬಂಧ ಇದ್ದಂತಿದೆ. ಆಸ್ಪತ್ರೆಯ ತ್ಯಾಜ್ಯ, ಕಟ್ಟಡದ ತ್ಯಾಜ್ಯ, ಅವಿನಾಶಿ ಪ್ಯಾಕಿಂಗ್ ಕಸ, ಸಾರಾಯಿ ಬಾಟಲಿಗಳು ಹಾಗೂ ಅವುಗಳ ರಕ್ತ ಸಿಕ್ತ ಸಂಬಂಧಿ ತಿನಿಸುಗಳು, ಅವುಗಳ ಪಳಿಯುಳಿಕೆಗಳು ಈ ಕಾಲದಲ್ಲಿ ಹೊರಗೆ ಬರುತ್ತವೆ. ಬಯಲು ಶೌಚಾಲಯಕ್ಕೂ ಇದೇ ಗತಿ. ಇನ್ನು ವಾಹನದ ಧೂಳು, ಹೊಗೆ, ಗಣಿ ಧೂಳು, ಕಾರ್ಖಾನೆ ತ್ಯಾಜ್ಯ, ಕಲ್ಲಿದ್ದಲ ಪ್ರಗತಿ, ಹಸಿರು ಮನೆಗಳು, ಪರಮಾಣು ಚಟುವಟಿಕೆಗಳು ಮುಂತಾದವುಗಳಿಗೆ ಪ್ರದೋಷ ಪರ್ವಕಾಲದ ನಿರ್ಬಂಧವಿಲ್ಲ. ಇದೊಂದು ನಿರಂತರ ಯಜ್ಞವಿದ್ದಂತೆ. ಎಲ್ಲರೂ ಯಜ್ಞಾಳುಗಳು. ಕಟ್ಟಿಗೆ ಹಾಕುವುದು, ತುಪ್ಪ ಸುರಿಯುವುದು, ಬೆಂಕಿ ಹೊತ್ತಿಸುವುದು, ಹೊಗೆ ಎಬ್ಬಿಸುವುದು. ಪ್ರದೋಷಣದ ಜೊತೆ ಬರುವ ಪರ್ವಕ್ಕೆ ಹಬ್ಬ ಎಂಬ ಅರ್ಥವೂ ಇದೆ. ಪ್ರದೋಷಣ ಕಾಲದಲ್ಲಿ ಇದನ್ನು ಆಚರಿಸುವ ಜನ ಇದ್ದಾರೆ. ಉದಾಹರಣೆಗೆ, ಹೊಗೆ ಮತ್ತು ಮಂಜು ಸೇರಿ ಹೊಂಜಾಗಿ ಪೊಲೀಸರ ಎದುರೇ ಕಳ್ಳ ದಾಟಿ ಹೋಗುತ್ತಾನೆ. ಸಮ ಬೆಸ ಸಂಖ್ಯೆಗೆ ಹೊಂಜು ಅಂಜುವುದಿಲ್ಲ. ಕ್ರಿಕೆಟ್ ಕೂಡ ನಿಲ್ಲುತ್ತದೆ. ಸರಿ, ಹೆಲಿಕಾಪ್ಟರ್ನಿಂದ ನೀರು ಸುರಿಯಬೇಕು. 10 ಹೆಲಿಕಾಪ್ಟರ್ಗಳು ನೀರು ಸುರಿದು 100-100 ಎಂದು ಸಾರುತ್ತವೆ. ಮೋಡ ಬಿತ್ತನೆ ಆದರೂ ಹೋದರೂ ಕೋಟಿ ಕೋಟಿ ಹಣ. 300 ಟನ್ ಕಸ 3,000 ಟನ್ ಆಗಿ, 30,000 ಟ್ರಿಪ್ ಆಗಿ, ಅಂತೂ ಒಟ್ಟಾರೆ ಇದೇ ಪ್ರದೋಷಣದ ಹಬ್ಬ. ಭ್ರಷ್ಟಾಚಾರವಿಲ್ಲದೆ ಪ್ರದೋಷಣದ ಅರ್ಥ ಪೂರ್ತಿಯಾಗದು ಎಂದು ಬರೆದುಕೊಂಡೆ. ಮೊನ್ನೆ ಕನಸಿನಲ್ಲಿ ಭಸ್ಮಾಸುರ ಬಂದಿದ್ದ. ಬರೀ ಕಸದಲ್ಲೇ ಹೊರಳಾಡುತ್ತಿದ್ದೀಯಾ? ಅಂಗಾರಾಮ್ಲ, ನೈಟ್ರೋಜನ್, ಗಂಧಕದ ಭಸ್ಮಗಳನ್ನು ತಿಳ್ಕೊ. ಕಡಲಿಗೆ ಸೇರುವ ಎಣ್ಣೆ ಕಲ್ಮಶನಿಗೆ ಗೊತ್ತಿಲ್ಲ. ಹಸಿರುಮನೆ, ಜಾಗತಿಕ ತಾಪಮಾನ, ಮಂಜುಗುಡ್ಡುಗಳು ಕರಗುವಿಕೆ, ಬಿಸಿಗಾಳಿ, ಕುದಿಯೋ ಸಮುದ್ರ, ಇವನ್ನೆಲ್ಲ ಸೇರಿಸಿ ಕಥೆ ಕಟ್ಟು. ಅದಕ್ಕೆ ಪ್ರಳಯ ಅಂತ ಹೆಸರಿಡು. ಅದನ್ನು ಓದಿಯೂ ಜನ ಹೆದರದಿದ್ದರೆ, ಬದಲಾಗದಿದ್ದರೆ ಅವರಿಗೆ ಬದುಕಿಗಿಂತ ಸಾವು ಪ್ರಿಯವಾಗಿದೆ ಎಂದು ತಿಳ್ಕೊ ಅಂದ. ತಲೆಯ ಮೇಲೆ ಕೈ ಇಡಲು ಬಂದ. ಎಚ್ಚರಾಯಿತು. ನೋಡಿದರೆ ಭಸ್ಮಾಸುರ ವಂಶದ ನನ್ನ ಕೈ ನನ್ನ ತಲೆಯ ಮೇಲೆ ಕುಳಿತು ಬಿಟ್ಟಿದೆ.
1: ಇದುವರೆಗೂ ಪ್ರದೂಷಣ ಪರ್ವ ಲಘು ಭಾಷಣ ಕೇಳಿದಿರಿ, ವಿಜಯೇಂದ್ರ ಪಾಟೀಲ್ ಅವರಿಂದ.

ಕೆಳಗರೆ ಇದೊಂದು ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಫಾತಿಮಾ ಸಮ್ರೇನ್ ಮೊಹಮ್ಮದ್ ಅಬ್ಬಾಸ್ ಕುರುಡಿ ಇವರು ಹೊನ್ನಾವರ ತಾಲೂಕು ಮಂಕಿ ಗ್ರಾಮದಿಂದ ಕಾಣೆಯಾಗಿರುತ್ತಾರೆ. ಇವರ ವರ್ಷ 31 ವರ್ಷ. ಸುಮಾರು 4.8 ಅಡಿ ಎತ್ತರವಿದ್ದು ಉರ್ದು, ಕನ್ನಡ, ನವಾಯಿತಿ, ಹಿಂದಿ ಭಾಷೆಯನ್ನು ಬಲ್ಲವರು. ಗೋಧಿ ಮೈಬಣ್ಣ, ದುಂಡನೆಯ ಮುಖ, ಸಾಧಾರಣ ಮೈಕಟ್ಟು ಹೊಂದಿದ್ದು ಚುಡಿದಾರ ಮತ್ತು ಕಪ್ಪು ಬಣ್ಣದ ಬುರ್ಖಾ ಧರಿಸಿರುತ್ತಾರೆ. ಇವರೊಂದಿಗೆ ಇವರ ಮಗಳು ಜುಲೇಖಾ ಪರ್ವಿನ್ ಮೊಹಮ್ಮದ್ ಅಬ್ಬಾಸ್ ಕುರುಡಿ ಇವರು ಕೂಡ ಕಾಣೆಯಾಗಿರುತ್ತಾರೆ. ಇವರ ವರ್ಷ 5 ವರ್ಷ. ಸುಮಾರು 2.5 ಅಡಿ ಎತ್ತರವಿದ್ದು ಉರ್ದು, ಹಿಂದಿ ಭಾಷೆಯನ್ನು ಬಲ್ಲವರು. ಗೋಧಿ ಮೈಬಣ್ಣ, ದುಂಡನೆಯ ಮುಖ, ಸಾಧಾರಣ ಮೈಕಟ್ಟು ಹೊಂದಿದವರಾಗಿದ್ದಾರೆ. ಫ್ರಾಕ್ ಮತ್ತು ಲೆಗಿನ್ಸ್ ಧರಿಸಿರುತ್ತಾಳೆ. ಇವರುಗಳ ಸುಳಿವು ಸಿಕ್ಕಲ್ಲಿ ಭಟ್ಕಳ್ ಗ್ರಾಮೀಣ ಪೊಲೀಸ್ ಠಾಣೆಯ ದೂರವಾಣಿ ಸಂಖ್ಯೆ 0838522733 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಅಥವಾ ಕಾರವಾರದ ಪೊಲೀಸ್ ಕಂಟ್ರೋಲ್ ರೂಮ್ನ ದೂರ

ದೂರವಾಣಿ ಸಂಖ್ಯೆ 0832226550 ಈ ಸಂಖ್ಯೆಗೆ ಸಂಪರ್ಕಿಸಬಹುದಾಗಿದೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ.

ಆಕಾಶವಾಣಿ ಕಾರವಾರ. ಚಿತ್ರಗೀತೆಗಳು ವಿಜಯಪ್ರಕಾಶ್ ಹಾಗೂ ಶಮಿತಾ ಮಲ್ನಾಡಿಯುಗಳ ಸ್ವರದಲ್ಲಿ ಹಾಡಿರುವ ಸಾರಥಿ ಚಿತ್ರದ ಗೀತೆ, ವಿ ನಾಗೇಂದ್ರ ಪ್ರಸಾದ್ ಅವರ ಗೀತರಚನೆ, ಸಂಗೀತ ಸಂಯೋಜನೆ ಇದೆ ವಿ ಹರಿಕೃಷ್ಣ ಅವರದು.

ಎಷ್ಟು ಚೆನ್ನಾಗಿದೆ ಹೇಳು, ಏನು ಹೆಸರಿರ್ಬೋದು ಇಳ್ದು? ಸುಂದರಿ, ರೂಪ, ದೇವ್ರೆ ನಂಗೆ ಖುಷಿ ಹಿಡಿತಾ ಇದೆ. ಏಯ್ ಏಯ್ ಏಯ್, ಓ ಮೈ ಗಾಡ್!

ಆದಿತ್ಯ ಚಿತ್ರಕ್ಕಾಗಿ ಮನು ಮತ್ತು ಚಿತ್ರ ಇವುಗಳ ಸ್ವರದಲ್ಲಿ ಹಾಡಿರುವ ಗೀತೆಯನ್ನ ಕೇಳಿದ್ರಿ. ವಿ ಮನೋಹರ್ ಅವರ ಗೀತ ರಚನೆಗೆ ರಾಜೇಶ್ ರಾಮನಾಥ್ ಅವರ ಸಂಗೀತವಿತ್ತು. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ, ಸಾವಿರ ಸುಳ್ಳು ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಹಾಡಿರುವ ಗೀತೆ.

ಆಕಾಶವಾಣಿ ಕಾರವಾರ. ಸಮಯ 8:15 ದೇಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಪಾರ್ಲಿಮೆಂಟ್ ರಿವ್ಯೂ ಪ್ರಸಾರವಾಗುವುದು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಚಲಿತ ವಿದ್ಯಮಾನ. ಇಂದಿನ ವಿಷಯ ರಸ್ತೆಗಳ ಮರುಕಲ್ಪನೆ, ಭಾರತದ ಎಲೆಕ್ಟ್ರಿಕ್ ವಾಹನಗಳ ಪರಿಸರ ವ್ಯವಸ್ಥೆಯ ಉದಯ. ಭಾರತವು ನೇರವಾಗಿ ಎಲೆಕ್ಟ್ರಿಕ್ ವಾಹನಗಳತ್ತ ಬದಲಾಗುತ್ತಿದೆ. ಈ ಸಂಚಾರವು ಈಗ ಆರ್ಥಿಕ ಬೆಳವಣಿಗೆ, ಇಂಧನ ಭದ್ರತೆ ಮತ್ತು ಸ್ವಚ್ಛ ಭವಿಷ್ಯದ ಪ್ರಮುಖ ಚಾಲಕ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತಿದೆ. 2016ರಿಂದ ಇವಿ ಮಾರಾಟವು ಸರಿಸುಮಾರು 46 ಪಟ್ಟು ಹೆಚ್ಚಾಗಿದೆ. ಇದು ಗ್ರಾಹಕರ ಬಲವಾದ ಬದಲಾವಣೆಯನ್ನು ತೋರಿಸುತ್ತದೆ. ರಫ್ತು ಪ್ರಮಾಣವು 2020ರಲ್ಲಿ 1.2 ಮಿಲಿಯನ್ ಅಮೆರಿಕನ್ ಡಾಲರ್ನಿಂದ 2024ರಲ್ಲಿ 84 ಮಿಲಿಯನ್ ಅಮೆರಿಕನ್ ಡಾಲರ್ಗೆ ಗಣನೀಯವಾಗಿ ಏರಿಕೆಯಾಗಿದೆ. ಇದು ಭಾರತವನ್ನು ಉದಯಿಸುತ್ತಿರುವ ಇವಿ ಕೇಂದ್ರವನ್ನಾಗಿ ರೂಪಿಸುತ್ತಿದೆ. ರಾಷ್ಟೀಯ ಉತ್ಪಾದನಾ ಮಿಷನ್, ಆಟೋಮೊಬೈಲ್ ಮತ್ತು ಆಟೋ ಘಟಕಗಳ ಉದ್ಯಮಕ್ಕಾಗಿ ಪಿಎಲ್ಐ ಯೋಜನೆ ಮತ್ತು ಪಿಎಂ ಎಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನೋವೇಷನ್ ವೆಹಿಕಲ್ ಎನ್ಹಾನ್ಸ್ಮೆಂಟ್ ಸ್ಕೀಮ್ನಂತಹ ಸರ್ಕಾರಿ ಯೋಜನೆಗಳು ಹೆಚ್ಚು ಸ್ವಾವಲಂಬಿ ಇ ಮೊಬಿಲಿಟಿ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುತ್ತಿವೆ. ಕಿಕ್ಕಿರಿದು ತುಂಬಿರುವ ನಗರಗಳಲ್ಲಿ ದೈನಂದಿನ ಪ್ರಯಾಣ ಮತ್ತು ಸಣ್ಣ ಪಟ್ಟಣಗಳಲ್ಲಿ ಕೊನೆಯ ಮೈಲಿ ಸಂಪರ್ಕವು ಭಾರತದಾದ್ಯಂತ ಮೂಲಭೂತವಾಗಿ ಮರುಕಲ್ಪನೆಗೊಳ್ಳುತ್ತಿದೆ. ಈ ಪರಿವರ್ತನೆಯ ಕೇಂದ್ರ ಬಿಂದು ಎಲೆಕ್ಟ್ರಿಕ್ ಮೊಬಿಲಿಟಿ ಆಗಿದೆ. ಈ ತಾಂತ್ರಿಕ ಬದಲಾವಣೆಯು ದೇಶದ ಹವಾಮಾನ ಕಾರ್ಯತಂತ್ರ ಮತ್ತು ಸುಸ್ಥಿರ ಸಾರಿಗೆ ದೃಷ್ಟಿಕೋನಕ್ಕೆ ಕೇಂದ್ರವಾಗುತ್ತಿದೆ. ಸರ್ಕಾರದ ಪ್ರೋತ್ಸಾಹಕಗಳು, ಹೆಚ್ಚುತ್ತಿರುವ ಪರಿಸರ ಜಾಗೃತಿ, ತ್ವರಿತ ತಾಂತ್ರಿಕ ಪ್ರಗತಿಯಿಂದ ಪ್ರೇರೇಪಿಸಲ್ಪಟ್ಟ ಇವಿಗಳು ವಾಹನ ಉದ್ಯಮದ ಭವಿಷ್ಯವನ್ನು ರೂಪಿಸುವ ರಾಷ್ಟೀಯ ಆದ್ಯತೆಯಾಗಿ ಮಾರ್ಪಟ್ಟಿವೆ. ಭಾರತದ ಮೊಬಿಲಿಟಿ ಪರಿವರ್ತನೆಯು ಕೇವಲ ಪರಿಸರಕ್ಕೆ ಸಂಬಂಧಿಸಿದ ಅಗತ್ಯತೆಯಷ್ಟೇ ಅಲ್ಲ, ಅದೊಂದು ಆರ್ಥಿಕ ಅವಕಾಶವೂ ಹೌದು. ಇದು ತನ್ನ ಅತ್ಯಂತ ದೊಡ್ಡ ಮತ್ತು ಪ್ರಭಾವಶಾಲಿ ಉದ್ಯಮಗಳಲ್ಲಿ ಒಂದನ್ನು ಮರುರೂಪಿಸುತ್ತಿದೆ. ಈ ಬದಲಾವಣೆಯು ಇಂಧನ ಭದ್ರತೆಯನ್ನು ಬಲಪಡಿಸಲು ಒಂದು ಕಾರ್ಯತಂತ್ರದ ಸಾಧನವಾಗಿ ಹೊರಹೊಮ್ಮುತ್ತಿದೆ. ಜೊತೆಗೆ ಇದು ಪಳೆಯುಳಿಕೆ ಇಂಧನ ಆಮದುಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತಿದೆ ಮತ್ತು ಆರ್ಥಿಕತೆಗೆ ಸಮರ್ಥವಾದ ಕಡಿಮೆ ಇಂಗಾಲದ ಬೆಳವಣಿಗೆಯ ಹಾದಿಯನ್ನು ನಡೆಸಿಕೊಡುತ್ತಿದೆ. ಇವಿ ಎನ್ನುವುದು ಬ್ಯಾಟರಿಯಲ್ಲಿ ಸಂಗ್ರಹವಾಗಿರುವ ಶಕ್ತಿಯನ್ನು ಬಳಸುವ ಎಲೆಕ್ಟ್ರಿಕ್ ಮೋಟಾರ್ನಿಂದ ಚಲಿಸುವ ವಾಹನವಾಗಿದೆ. ಇದನ್ನು ಬಾಹ್ಯ ವಿದ್ಯುತ್ ಮೂಲದಿಂದ ರೀಚಾರ್ಜ್ ಮಾಡಬಹುದು. ಇವಿಗಳಲ್ಲಿ 4 ವಿಧಗಳಿವೆ. ಸಂಪೂರ್ಣವಾಗಿ ಎಲೆಕ್ಟ್ರಿಕ್ ಆಗಿರುವ ಬ್ಯಾಟರಿ ಇವಿಗಳು ಆಂತರಿಕ ದಹನಕಾರಿ ಎಂಜಿನ್ ಮತ್ತು ಎಲೆಕ್ಟ್ರಿಕ್ ಮೋಟಾರ್ ಅನ್ನು ಸಂಯೋಜಿಸಿ ವಾಹನಕ್ಕೆ ಶಕ್ತಿ ತುಂಬುವ ಹೈಬ್ರಿಡ್ ಇವಿಗಳು ಮತ್ತು ಪ್ಲಗ್ಇನ್ ಹೆಚ್ಇವಿಗಳು. ಪಿಎಚ್ಇವಿಗಳು ವಿಸ್ತೃತವಾದ ಎಲೆಕ್ಟ್ರಿಕ್ ಮಾತ್ರ ಕಾರ್ಯಾಚರಣೆಗಾಗಿ ಬಾಹ್ಯವಾಗಿ ರೀಚಾರ್ಜ್ ಮಾಡಬಹುದಾದ ಬ್ಯಾಟರಿ ಪ್ಯಾಕ್ಗಳನ್ನು ಹೆಚ್ಚುವರಿಯಾಗಿ ಹೊಂದಿರುತ್ತವೆ ಮತ್ತು ರಾಸಾಯನಿಕ ಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವ ಫ್ಯೂಲ್ ಸೆಲ್ ಇವಿಗಳು. ಎಲೆಕ್ಟ್ರಿಕ್ ಮೊಬಿಲಿಟಿಯತ್ತ ಭಾರತದ ಪ್ರಯಾಣವು 2015ರಲ್ಲಿ ಪ್ರಾರಂಭವಾಯಿತು. ಇದು ರಾಷ್ಟೀಯ ಎಲೆಕ್ಟ್ರಿಕ್ ಮೊಬಿಲಿಟಿ ಮಿಷನ್ ಪ್ಲಾನ್ ಮತ್ತು ಇವಿಗಳ ಬಳಕೆಯನ್ನು ಉತ್ತೇಜಿಸಲು ಫೇಮ್ ಯೋಜನೆಯ ಬಿಡುಗಡೆಯೊಂದಿಗೆ ಗುರುತಿಸಲ್ಪಟ್ಟಿತ್ತು. ಈ ಹೆಜ್ಜೆಯು ಸ್ಪಷ್ಟ ಕಾರ್ಯತಂತ್ರದ ಪ್ರಾಮುಖ್ಯತೆಯಿಂದ ಕೂಡಿದೆ. ಪೆಟ್ರೋಲಿಯಂ ಇಂಧನಗಳ ಮೇಲಿನ ಹೆಚ್ಚುತ್ತಿರುವ ಆಮದು ಬಿಲ್ಲನ್ನು ಕಡಿಮೆ ಮಾಡುವುದು ಮತ್ತು ಹದಗೆಡುತ್ತಿರುವ ನಗರ ವಾಯು ಮಾಲಿನ್ಯವನ್ನು ಎದುರಿಸುವುದು ಇವುಗಳಲ್ಲಿ ಸೇರಿವೆ. ಇದು ಭಾರತದ ಒಟ್ಟು ಹೊರಸೂಸುವಿಕೆಯ 9% ಹೊಂದಿರುವ ಸಾರಿಗೆ ವಲಯದಿಂದ ಹಸಿರುಮನೆ ಅನಿಲಗಳ ಹೊರಸೂಸುವಿಕೆಯನ್ನು ತಗ್ಗಿಸುವ ಗುರಿಯನ್ನು ಹೊಂದಿದೆ. ಎನ್ಇಎಂಎಂ ಪಿ 2020ರಲ್ಲಿ ಭಾರತದಲ್ಲಿ ಇವಿಗಳ ಬಳಕೆಯನ್ನು ಮತ್ತು ದೇಶೀಯ ಉತ್ಪಾದನೆಯನ್ನು ವೇಗಗೊಳಿಸಲು ಒಂದು ಕಾರ್ಯತಂತ್ರದ ನಕ್ಷೆಯನ್ನು ರೂಪಿಸುತ್ತದೆ. ಇದು ಇಂಧನ ಭದ್ರತೆಯನ್ನು ಬಲಪಡಿಸುವುದು ಮತ್ತು ಸ್ವಚ್ಛ ಸುಸ್ಥಿರ ಮೊಬಿಲಿಟಿಯನ್ನು ಉತ್ತೇಜಿಸುವ 2 ಗುರಿಯನ್ನು ಹೊಂದಿದೆ. ಎನ್ಇಎಂಎಂಪಿ 2020ರ ಚೌಕಟ್ಟಿನಲ್ಲಿ ಇವಿ ಬಳಕೆಯನ್ನು ಉತ್ತೇಜಿಸಲು 2015ರಲ್ಲಿ ಫೇಮ್ ಯೋಜನೆಯನ್ನು ಪ್ರಾರಂಭಿಸಲಾಯಿತು. ಈ ಯೋಜನೆಯು ಖರೀದಿದಾರರಿಗೆ ಪ್ರೋತ್ಸಾಹಕಗಳನ್ನು ನೀಡಿತು, ಚಾರ್ಜಿಂಗ್ ಮೂಲಭೂತ ಸೌಕರ್ಯಗಳ ನಿರ್ಮಾಣ ಮತ್ತು ಉತ್ಪಾದನೆಗೆ ಬೆಂಬಲ ನೀಡಿತು. ಮೊದಲನೇ ಹಂತವು ಮಾರ್ಚ್ 2019

ಬರುವವರೆಗೆ ಮುಂದುವರೆಯಿತು. ನಂತರ 5 ವರ್ಷಗಳ ಕಾಲ ಅಂದರೆ ಏಪ್ರಿಲ್ 2024ರವರೆಗೆ ಎರಡನೇ ಹಂತವನ್ನು ಜಾರಿಗೆ ಮಾಡಲಾಯಿತು. ಇವಿ ಬಳಕೆಯು ಹಲವು ಪಟ್ಟು ಹೆಚ್ಚಳವನ್ನು ಕಂಡಿದ್ದು 2015-16ನೇ ಹಣಕಾಸು ವರ್ಷದಲ್ಲಿ ಶೇಕಡ 0.08ರಷ್ಟಿದ್ದು 2025-26ನೇ ಹಣಕಾಸು ವರ್ಷದಲ್ಲಿ ಶೇಕಡ 8.26ಕ್ಕೆ ಏರಿದೆ. ಕೋವಿಡ್ ನಂತರದ ಅವಧಿಯಲ್ಲಿ ಅಂದರೆ 2022ನೇ ಹಣಕಾಸು ವರ್ಷದಲ್ಲಿ ಒಂದು ನಿರ್ಣಾಯಕ ತೀರ್ವು ಉಂಟಾಯಿತು. ನಿರ್ದಿಷ್ಟಪಡಿಸಿದ ನೀತಿ ಪ್ರೋತ್ಸಾಹಕಗಳು, ವರ್ಧಿತ ಸಬ್ಸಿಡಿಗಳು ಮತ್ತು ಸುಧಾರಿತ ವಾಹನ ಲಭ್ಯತೆಯ ಬೆಂಬಲದೊಂದಿಗೆ ಎಲೆಕ್ಟ್ರಿಕ್ ವಾಹನ ಸ್ವೀಕಾರವು ವೇಗವಾಗಿ ಬೆಳೆಯುವ ಹಂತವನ್ನು ಪ್ರವೇಶಿಸಿತು. ಈ ಅವಧಿಯು ಮಾರುಕಟ್ಟೆಯಲ್ಲಿ ಒಂದು ರಚನಾತ್ಮಕ ಬದಲಾವಣೆಗೂ ಸಾಕ್ಷಿಯಾಯಿತು. 2020-2021ರ ಅವಧಿಯಲ್ಲಿ ಆರಂಭಿಕ ಸ್ವೀಕಾರವು ಮುಖ್ಯವಾಗಿ ಇ ರಿಕ್ಷಾಗಳ ಪ್ರಾಬಲ್ಯವನ್ನು ಹೊಂದಿದ್ದರೆ ಶೀಘ್ರದಲ್ಲೇ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನಗಳು ಹೆಚ್ಚಿನ ಜನಪ್ರಿಯತೆಯನ್ನು ಗಳಿಸಿದವು. 2025ರ ವೇಳೆಗೆ ಅವು ಪ್ರಮುಖ ವಿಭಾಗವಾಗಿ ಹೊರಹೊಮ್ಮಿದವು. ಇದು ಅನೌಪಚಾರಿಕ ಮತ್ತು ಹಂಚಿಕೆಯ ಮೊಬಿಲಿಟಿಯಿಂದ ಮುಖ್ಯವಾಹಿನಿಯ ಖಾಸಗಿ ಮತ್ತು ವಾಣಿಜ್ಯ ಬಳಕೆಯತ್ತ ವಿಶಾಲವಾದ ಪರಿವರ್ತನೆಯನ್ನು ಸೂಚಿಸಿತು. ವಿಶ್ವದಾದ್ಯಂತ ಎಲೆಕ್ಟ್ರಿಕ್ ವಾಹನಗಳ ಗ್ರಾಹಕರ ಸ್ವೀಕಾರವು ಹೆಚ್ಚುತ್ತಿದೆ. ಸುಧಾರಿತ ಚಾಲನಾ ಶ್ರೇಣಿಯ ಸ್ಪರ್ಧಾತ್ಮಕ ಬೆಲೆಯ ಹಲವು ಮಾದರಿಗಳು ಮಾರುಕಟ್ಟಿಗೆ ಪ್ರವೇಶಿಸುತ್ತಿವೆ. ಇದರೊಂದಿಗೆ ಸಾರ್ವಜನಿಕ ಚಾರ್ಜಿಂಗ್ ಮೂಲಸೌಕರ್ಯಗಳು ವೇಗವಾಗಿ ವಿಸ್ತರಿಸುತ್ತಿವೆ. ಭಾರತದಲ್ಲೂ ಸಹ ಬಲವಾದ ನೀತಿ ಬೆಂಬಲ, ಹೆಚ್ಚುತ್ತಿರುವ ಮಾರಾಟ ಮತ್ತು ನೋಂದಣಿಗಳಿಂದ ಈ ಆವೇಗವು ಪ್ರತಿಫಲಿಸುತ್ತಿದೆ. ಇದು ದೇಶೀಯ ಉತ್ಪಾದನೆ ಮತ್ತು ಚಾರ್ಜಿಂಗ್ ನೆಟ್ವರ್ಕ್ಗಳ ಬೆಳೆಯುತ್ತಿರುವಂತಹ ಪರಿಸರ ವ್ಯವಸ್ಥೆಯಿಂದ ಮತ್ತಷ್ಟು ಬಲಗೊಂಡಿದ್ದು ಇವಿಗಳ ಸ್ವೀಕಾರದಲ್ಲಿ ಹೆಚ್ಚಳಕ್ಕೆ ಕಾರಣವಾಗಿದೆ. 2025ರಲ್ಲಿ ಉತ್ತರ ಪ್ರದೇಶವು ಅತಿದೊಡ್ಡ ಎಲೆಕ್ಟ್ರಿಕ್ ವಾಹನ ಮಾರುಕಟ್ಟೆಯಾಗಿ ಹೊರಹೊಮ್ಮಿದೆ. 400,000ಕ್ಕೂ ಅಧಿಕ ಯೂನಿಟ್ಗಳೊಂದಿಗೆ ಇದು ರಾಷ್ಟೀಯ ಇವಿ ಮಾರಾಟದ ಶೇಕಡ 18ರಷ್ಟನ್ನು ಪ್ರತಿನಿಧಿಸಿದೆ. ಇದರ ನಂತರ ಮಹಾರಾಷ್ಟವು 2.66 ಲಕ್ಷ ಯೂನಿಟ್ಗಳೊಂದಿಗೆ ಅಂದರೆ ಶೇಕಡ 12ರಷ್ಟು ಹಾಗೂ ಕರ್ನಾಟಕವು 2 ಲಕ್ಷ ಯೂನಿಟ್ಗಳೊಂದಿಗೆ ಒಟ್ಟು ಮಾರಾಟದ ಶೇಕಡ 9ರಷ್ಟನ್ನು ಹೊಂದಿದ್ದು ಕ್ರಮವಾಗಿ 2 ಮತ್ತು 3ನೇ ಸ್ಥಾನದಲ್ಲಿವೆ. 2020ರಲ್ಲಿ ಭಾರತದ ಇವಿ ಒಳಹೊಕ್ಕು ಪ್ರಮಾಣವು ಜಾಗತಿಕ ಒಳಹೊಕ್ಕು ಪ್ರಮಾಣದ 1/5 ಭಾಗದಷ್ಟು ಮಾತ್ರವಿತ್ತು. ಇದು 2024ರ ವೇಳೆಗೆ ಜಾಗತಿಕ ಒಳಹೊಕ್ಕು ಪ್ರಮಾಣದ 2/3ರಷ್ಟು ಭಾಗಕ್ಕಿಂತ ಹೆಚ್ಚಾಯಿತು. ಈ ಗಮನಾರ್ಹ ಪ್ರಗತಿಯು ಹೆಚ್ಚಾಗಿ 2025ರಲ್ಲಿ ಮಾರಾಟವಾದ ಮೋಟಾರ್ ದ್ವಿಚಕ್ರ ವಾಹನಗಳು 12.8 ಲಕ್ಷ ಯೂನಿಟ್ಗಳು ಮತ್ತು ತ್ರಿಚಕ್ರ ವಾಹನಗಳಲ್ಲಿ 8 ಲಕ್ಷ ಯೂನಿಟ್ಗಳು ಚಾಲನೆಗೊಂಡಿವೆ. ಮೂಲಸೌಕರ್ಯಗಳ ಮುಂಭಾಗದಲ್ಲಿ ಭಾರತದ ಸಾರ್ವಜನಿಕ ಇವಿ ಚಾರ್ಜಿಂಗ್ ನೆಟ್ವರ್ಕ್ ವೇಗವಾಗಿ ವಿಸ್ತರಿಸುತ್ತಿದೆ. ಭಾರತೀಯ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಪ್ರಕಾರ ಜುಲೈ 2026ರ ವೇಳೆಗೆ ಲಭ್ಯವಿರುವ 52,718 ಸಾರ್ವಜನಿಕ ಚಾರ್ಜಿಂಗ್ ಸ್ಟೇಷನ್ಗಳಲ್ಲಿ 16,561 ಸ್ಟೇಷನ್ಗಳು ವೇಗದ ಇವಿ ಚಾರ್ಜಿಂಗ್ ಸೌಲಭ್ಯಗಳನ್ನು ಹೊಂದಿವೆ. ಶುದ್ದ ಸಾರಿಗೆಯ ಭವಿಷ್ಯದತ್ತ ಒಂದು ಪ್ರಮುಖ ಹೆಜ್ಜೆಯಾಗಿ ನೀತಿ ಆಯೋಗವು ಆಗಸ್ಟ್ 2025ರಲ್ಲಿ IEMI ಅನ್ನು ಪ್ರಾರಂಭಿಸಿತು. ಇದು ತನ್ನ ರೀತಿಯ ಮೊದಲ ಚೌಕಟ್ಟಾಗಿದ್ದು ಎಲೆಕ್ಟ್ರಿಕ್ ಮೊಬಿಲಿಟಿಯನ್ನು ಮುನ್ನಡೆಸುವಲ್ಲಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪ್ರಗತಿಯನ್ನು ಟ್ರ್ಯಾಕ್ ಮಾಡುತ್ತದೆ ಮತ್ತು ಹೋಲಿಸುತ್ತದೆ. ಈ ಸೂಚ್ಯಂಕವು ಸಾರಿಗೆ ವಿದ್ಯುತೀಕರಣ, ಚಾರ್ಜಿಂಗ್ ಮೂಲಸೌಕರ್ಯ ಸನ್ನದ್ದತೆ ಮತ್ತು ಇವಿ ಸಂಶೋಧನೆ ಹಾಗೂ ನಾವೀನ್ಯತೆ ಎಂಬ 3 ಸ್ತಂಭಗಳ ಅಡಿಯಲ್ಲಿ 16 ಸೂಚಕಗಳ ಮೂಲಕ ಕಾರ್ಯಕ್ಷಮತೆಯನ್ನು ಮೌಲ್ಯಮಾಪನ ಮಾಡುತ್ತದೆ. ಇದು ಪ್ರತಿ ಪ್ರದೇಶದ ಪರಿಸರ ವ್ಯವಸ್ಥೆಯ ಸಾಮರ್ಥ್ಯದ ಸ್ಪಷ್ಟ ಚಿತ್ರಣವನ್ನು ನೀಡುತ್ತದೆ. ಭಾರತವು ಕೇವಲ ಜೋಡಣೆ ಮಾಡುವ ಮಾರುಕಟ್ಟೆಯಿಂದ ಸಮಗ್ರ ಇವಿ ಉತ್ಪಾದನಾ ಕೇಂದ್ರವಾಗಿ ಪರಿವರ್ತನೆಗೊಳ್ಳುತ್ತಿದೆ. ಬೆಳೆಯುತ್ತಿರುವ ಪೂರೈಕೆದಾರರ ಪರಿಸರ ವ್ಯವಸ್ಥೆಯ ಬೆಂಬಲದೊಂದಿಗೆ ದೇಶೀಯ ಉತ್ಪಾದನೆಯು ಈಗ ಬ್ಯಾಟರಿ ಪ್ಯಾಕ್ಗಳು, ಮೋಟಾರ್ಗಳು, ಡ್ರೈವ್ ಟ್ರೈನ್ಗಳು, ಪವರ್ ಎಲೆಕ್ಟ್ರಾನಿಕ್ಸ್, ವೈರಿಂಗ್ ಮತ್ತು ಚಾರ್ಜಿಂಗ್ ಉಪಕರಣಗಳನ್ನು ಒಳಗೊಂಡಿದೆ. ಟಾಟಾ ಮೋಟಾರ್ಸ್, ಮಹೀಂದ್ರಾ, ಟಿವಿಎಸ್, ಬಜಾಜ್ ಆಟೋ ಮುಂತಾದ ಪ್ರಮುಖ ಒಇಎಂಗಳು ಸಂಶೋಧನೆ ಮತ್ತು ಅಭಿವೃದ್ದಿ, ಗಿಗಾ ಫ್ಯಾಕ್ಟರಿಗಳು ಮತ್ತು ಮೀಸಲಾದ ಇವಿ ಪ್ಲಾಟ್ಫಾರ್ಮ್ಗಳಲ್ಲಿ ಹೂಡಿಕೆ ಮಾಡುವ ಮೂಲಕ ತಮ್ಮ ಉತ್ಪಾದನಾ ಸಾಮರ್ಥ್ಯವನ್ನು ವಿಸ್ತರಿಸುತ್ತಿವೆ. ಅದೇ ಸಮಯದಲ್ಲಿ ವೀನಾ ಫಾಸ್ಟ್, ಟೆಸ್ಲಾ ಮತ್ತು ಪ್ರಮುಖ ಕೊರಿಯನ್ ಹಾಗೂ ಜಪಾನೀಸ್ ಬ್ಯಾಟರಿ ಸಂಸ್ಥೆಗಳಂತಹ ಜಾಗತಿಕ ಕಂಪನಿಗಳು ಸಹ ಭಾರತದಲ್ಲಿ ದೊಡ್ಡ ಪ್ರಮಾಣದ ಉತ್ಪಾದನೆಗೆ ಮುಂದಾಗಿವೆ. ಈ ವಿಸ್ತರಣೆಯು ಸ್ಥಳೀಯ ಉತ್ಪಾದನೆಯನ್ನು ಬಲಪಡಿಸುತ್ತಿದೆ, ವೆಚ್ಚದ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸುತ್ತಿದೆ ಮತ್ತು ಜಾಗತಿಕ ಇವಿ ಪೂರೈಕೆ ಸರಪಳಿಯಲ್ಲಿ ಭಾರತವನ್ನು ಪ್ರಮುಖ ಭಾಗವನ್ನಾಗಿ ರೂಪಿಸುತ್ತಿದೆ. ಭಾರತೀಯ ಸ್ಟಾರ್ಟ್ಅಪ್ಗಳು ಇವಿಗಳ ಸಾಮರ್ಥ್ಯವನ್ನು ಮನಗಾಣುತ್ತಿವೆ. ಇವು ಚಾರ್ಜಿಂಗ್ ಮೂಲಸೌಕರ್ಯದ ಲಭ್ಯತೆಯನ್ನು ಉತ್ತೇಜಿಸುತ್ತಿವೆ, ಬ್ಯಾಟರಿ ಮಟ್ಟದ ನಾವೀನ್ಯತೆಯನ್ನು ಸುಧಾರಿಸುತ್ತಿವೆ, ಕಡಿಮೆ ವೆಚ್ಚದ ಉತ್ಪಾದನೆಯನ್ನು ಪ್ರೋತ್ಸಾಹಿಸುತ್ತಿವೆ ಮತ್ತು ದತ್ತಾಂಶ ಆಧಾರಿತ ಪರಿಹಾರಗಳನ್ನು ಒದಗಿಸುತ್ತಿವೆ. ಪ್ರಸ್ತುತ ಭಾರತದಲ್ಲಿ ಸುಮಾರು 400 ಇವಿ ಸ್ಟಾರ್ಟ್ಅಪ್ಗಳು ಕಾರ್ಯನಿರ್ವಹಿಸುತ್ತಿದ್ದು ಇವು ಭಾರತದ ವಿಕಾಸಗೊಳ್ಳುತ್ತಿರುವಂತಹ ಇವಿ ಪರಿಸರ ವ್ಯವಸ್ಥೆಯನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿವೆ. ಈ ವಲಯದಲ್ಲಿ ಹೂಡಿಕೆಯ ಚಟುವಟಿಕೆಯು ಬಲವಾಗಿ ಮುಂದುವರೆದಿದೆ. ಭಾರತದ ಇವಿ ಪರಿಸರ ವ್ಯವಸ್ಥೆಯು 2025ರ ಹಣಕಾಸು ವರ್ಷದಲ್ಲಿ 1.4 ಶತಕೋಟಿ US ಡಾಲರ್ಗಳಿಗಿಂತ ಅಧಿಕ ಹಣವನ್ನು ಸಂಗ್ರಹಿಸಿದೆ. ಇದು 2024ಕ್ಕಿಂತ ಸುಮಾರು 27ರಷ್ಟು ಹೆಚ್ಚಾಗಿದೆ. ಇವಿ ತಯಾರಕರು ಈ ನಿಧಿಯ

ಪಾಲು ಪಡೆದುಕೊಂಡಿದ್ದು ಸುಮಾರು 1.2 ಶತಕೋಟಿ ಯುಎಸ್ ಡಾಲರ್ಗಳನ್ನು ಭದ್ರಪಡಿಸಿಕೊಂಡಿದ್ದಾರೆ. ಇದರಲ್ಲಿ ಇವಿ ಹೂಡಿಕೆಗಳಿಗೆ ದೆಹಲಿ ಅಗ್ರ ನಗರವಾಗಿ ಹೊರಹೊಮ್ಮಿದೆ. ಆಟೋಮೊಬೈಲ್ ಉದ್ಯಮಕ್ಕಾಗಿ ಸರ್ಕಾರದ ಬಹು ಯೋಜನೆಗಳೊಂದಿಗೆ 2015ರಿಂದಲೂ ಎಲೆಕ್ಟ್ರಿಕ್ ಮೊಬಿಲಿಟಿಯನ್ನು ಉತ್ತೇಜಿಸುತ್ತಿದೆ. ಗುರಿ ಆಧಾರಿತ ನೀತಿ ಹಸ್ತಕ್ಷೇಪಗಳು, ಹಣಕಾಸಿನ ಪ್ರೋತ್ಸಾಹಕಗಳು ಮತ್ತು ಮಿಷನ್ ಚಾಲಿತ ಉಪಕ್ರಮಗಳ ಮೂಲಕ ಇವಿ ಅಳವಡಿಕೆಯನ್ನು ವೇಗಗೊಳಿಸಲು ಇದು ಕಾರ್ಯತಂತ್ರದ ವಿಧಾನವನ್ನು ಅಳವಡಿಸಿಕೊಂಡಿದೆ. FAME ಸುಧಾರಿತ ರಸಾಯನಶಾಸ್ತ್ರ ಕೋಶಗಳಿಗಾಗಿ PLI ಯೋಜನೆ ಮತ್ತು ಬ್ಯಾಟರಿ ಸ್ಥಳೀಕರಣದಂತಹ ಪ್ರಮುಖ ಯೋಜನೆಗಳು ಬಲವಾದ ಭವಿಷ್ಯಕ್ಕೆ ಸಿದ್ದವಾಗಿರುವ ಮೊಬಿಲಿಟಿ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುವ ಗುರಿಯನ್ನು ಹೊಂದಿವೆ. ಚಾರ್ಜಿಂಗ್ ಮೂಲಸೌಕರ್ಯ ವಿಸ್ತರಣೆ ಮತ್ತು ಬಲವಾದ ಹೂಡಿಕೆಯ ಬೆಂಬಲದ ಮೂಲಕ ಭಾರತದ ಇವಿ ಪರಿವರ್ತನೆಯಲ್ಲಿ ರಾಜ್ಯಗಳು ಪ್ರಮುಖ ಚಾಲಕರಾಗಿ ಹೊರಹೊಮ್ಮುತ್ತಿವೆ. December 2025 ವೇಳೆಗೆ 29 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಇವಿ ನೀತಿಗಳನ್ನು ಅಧಿಸೂಚಿಸಿವೆ ಮತ್ತು ಮತ್ತಷ್ಟು 4 ರಾಜ್ಯಗಳು ಕರಡು ಹಂತದಲ್ಲಿವೆ. ಶೇಕಡ 15.25% ಬಂಡವಾಳ ಸಬ್ಸಿಡಿಗಳು, ಆದ್ಯತೆಯ ಭೂ ಹಂಚಿಕೆ, ಮುದ್ರಾಂಕ ಶುಲ್ಕ ವಿನಾಯಿತಿಗಳು ಮತ್ತು ಶೇಕಡ 100% ಎಸ್ಜಿಎಸ್ಟಿ ಮರುಪಾವತಿಯಂತಹ ಪ್ರೋತ್ಸಾಹಕಗಳು ಹೂಡಿಕೆದಾರರ ವೆಚ್ಚವನ್ನು ತಗ್ಗಿಸುತ್ತವೆ. ತಮಿಳುನಾಡು, ಮಹಾರಾಷ್ಟ, ಕರ್ನಾಟಕ, ಗುಜರಾತ್, ಹರಿಯಾಣ ಮತ್ತು ಉತ್ತರ ಪ್ರದೇಶದಂತಹ ಮುಂಚೂಣಿ ರಾಜ್ಯಗಳು ಪ್ರಮುಖ ಇವಿ ಕೇಂದ್ರಗಳಾಗಿ ರೂಪುಗೊಂಡಿದ್ದು ಬಲವಾದ ಉತ್ಪಾದನಾ ಪರಿಸರ ವ್ಯವಸ್ಥೆಗೆ ಬೆನ್ನೆಲುಬಾಗಿವೆ. ದೆಹಲಿಯ ಇವಿ ನೀತಿಯು ಭಾರತದ ಅತ್ಯಂತ ಪ್ರಗತಿಪರ ಇವಿ ನೀತಿಗಳಲ್ಲಿ ಒಂದಾಗಿದೆ. ಇದು ನಗರದಲ್ಲಿ ವಾಹನಗಳಿಂದ ಉಂಟಾಗುವ ಮಾಲಿನ್ಯತೆಯನ್ನು ಕಡಿಮೆ ಮಾಡುವ ಮತ್ತು ಗಾಳಿಯ ಗುಣಮಟ್ಟವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ. June 2026 ದೆಹಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಹಳೆಯ ಮತ್ತು ಹೆಚ್ಚು ಮಾಲಿನ್ಯ ಉಂಟುಮಾಡುವಂತಹ ಟ್ರಕ್ಗಳು ಹಾಗೂ ಬಸ್ಗಳನ್ನು ಬದಲಾಯಿಸಲು ಸರ್ಕಾರವು ಸಮಗ್ರ ಯೋಜನೆಯನ್ನು ಅನುಮೋದಿಸಿತು. ಈ ಉಪಕ್ರಮವು ಗಾಳಿಯ ಗುಣಮಟ್ಟವನ್ನು ಸುಧಾರಿಸಲು ಮತ್ತು ಸ್ವಚ್ಛ ಸಾರಿಗೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. 9585 ಕೋಟಿ ವೆಚ್ಚದ ಈ 2 ವರ್ಷಗಳ ಯೋಜನೆಯು ದೆಹಲಿ, ಹರಿಯಾಣ, ರಾಜಸ್ಥಾನ, ಉತ್ತರ ಪ್ರದೇಶದ ವ್ಯಾಪ್ತಿಯಲ್ಲಿ 1.91 ಲಕ್ಷ ಟ್ರಕ್ಗಳು ಮತ್ತು 16,329 ಬಸ್ಗಳು ಸೇರಿದಂತೆ ಸುಮಾರು 2.07 ಲಕ್ಷ ವಾಣಿಜ್ಯ ವಾಹನಗಳ ಬದಲಾವಣೆಗೆ ಬೆಂಬಲ ನೀಡಿದೆ. ಎನ್ಎಂಎಂ ಇವಿಗಳನ್ನು ನಾವೀನ್ಯತೆ ಆಧಾರಿತ ಬೆಳವಣಿಗೆಯ ಪ್ರಮುಖ ಬೀಜ ಕ್ಷೇತ್ರವೆಂದು ಗುರುತಿಸುತ್ತದೆ. ಈ ಮಿಷನ್ 2035ಕ್ಕೆ ಮಹತ್ವಾಕಾಂಕ್ಷೆಯ ಗುರಿಗಳನ್ನು ಹೊಂದಿದೆ. ಇದು ಜಿಡಿಪಿಗೆ ಉತ್ಪಾದನಾ ವಲಯದ ಕೊಡುಗೆಯನ್ನು ಶೇಕಡ 12.9ರಿಂದ ಶೇಕಡ 25ಕ್ಕೆ ದ್ವಿಗುಣಗೊಳಿಸುವ ಗುರಿಯನ್ನು ಹೊಂದಿದೆ. ಇದರ ಜೊತೆಗೆ ಎನ್ಎಂಎಂ ರಾಷ್ಟೀಯ ಉತ್ಪಾದನಾ ಮಿಷನ್ 14.3 ಕೋಟಿ ಉದ್ಯೋಗಗಳನ್ನು ಸೃಷ್ಟಿಸಲು ಮತ್ತು ಸರಕುಗಳ ರಫ್ತನ್ನು 1.2 ಟ್ರಿಲಿಯನ್ ಯುಎಸ್ ಡಾಲರ್ಗಳಿಗೆ ಹೆಚ್ಚಿಸಲು ಗುರಿಯನ್ನು ಹೊಂದಿದೆ. ಇದು ಸುಧಾರಿತ ಉತ್ಪಾದನೆಯನ್ನು ಉತ್ತೇಜಿಸುವ, ತಂತ್ರಜ್ಞಾನ ಅಭಿವೃದ್ಧಿಯನ್ನು ಬೆಂಬಲಿಸುವ ಮತ್ತು ಜಾಗತಿಕ ಮೌಲ್ಯ ಸರಪಳಿಯನ್ನು ಇವಿಯಲ್ಲಿ ಉತ್ಪಾದನೆಯನ್ನು ಸಂಯೋಜಿಸುವ ಮೂಲಕ ಭಾರತದ ಇವಿ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ. ಗುರಿ ಆಧಾರಿತ, ಕ್ಲಸ್ಟರ್ ಆಧಾರಿತ ಹಸ್ತಕ್ಷೇಪಗಳು ಮತ್ತು ನೀತಿ ಬೆಂಬಲದ ಮೂಲಕ ದೇಶೀಯ ಇವಿ ಉತ್ಪಾದನಾ ಸಾಮರ್ಥ್ಯವನ್ನು ವೇಗಗೊಳಿಸಲು ಎನ್ಎಂಎಂ ಪ್ರಯತ್ನಿಸುತ್ತದೆ. 2024ರಲ್ಲಿ ಅಧಿಸೂಚಿಸಲ್ಪಟ್ಟ ಪಿಎಂ ಇ ಡ್ರೈವ್ ಯೋಜನೆಯು ಭಾರಿ ಕೈಗಾರಿಕೆಗಳ ಸಚಿವಾಲಯದ ಪ್ರಮುಖ ಉಪಕ್ರಮವಾಗಿದೆ. ಇದು ಗುರಿ ಆಧಾರಿತ ಬೇಡಿಕೆ ಪ್ರೋತ್ಸಾಹಕಗಳು, ದೇಶೀಯ ಉತ್ಪಾದನೆಗೆ ಬೆಂಬಲ ಮತ್ತು ಚಾರ್ಜಿಂಗ್ ಮೂಲಸೌಕರ್ಯಗಳ ವಿಸ್ತರಣೆಯ ಮೂಲಕ ಇವಿ ಅಳವಡಿಕೆಯನ್ನು ವೇಗಗೊಳಿಸುವ ಗುರಿಯನ್ನು ಹೊಂದಿದೆ. ಈ ಯೋಜನೆಯಡಿಯಲ್ಲಿ ಹಂತ ಹಂತವಾಗಿ ಉತ್ಪಾದನಾ ಕಾರ್ಯತಂತ್ರವು ನಿರ್ದಿಷ್ಟ ಇವಿ ಘಟಕಗಳ ದೇಶೀಯ ಉತ್ಪಾದನೆಯನ್ನು ಕಡ್ಡಾಯಗೊಳಿಸುತ್ತದೆ. ಪಿಎಂ ಇ ಡ್ರೈವ್ ಯೋಜನೆಯು 28 ಲಕ್ಷಕ್ಕೂ ಹೆಚ್ಚು ಇವಿಗಳನ್ನು ಬೆಂಬಲಿಸುವ ಗುರಿಯನ್ನು ಹೊಂದಿದೆ. ಇದರಲ್ಲಿ ಜನವರಿ 2026ರ ವೇಳೆಗೆ ಈಗಾಗಲೇ 22.12 ಲಕ್ಷ ವಾಹನಗಳು ಮಾರಾಟವಾಗಿವೆ. ಇದು ಗ್ರಾಹಕರಿಗೆ ಖರೀದಿಯ ವೆಚ್ಚವನ್ನು ತಗ್ಗಿಸುವ ಮುಂಗಡ ಪ್ರೋತ್ಸಾಹಕಗಳಿಂದ ಚಾಲನೆಗೊಂಡಿದೆ. ಈ ಯೋಜನೆಯು ಸಾರ್ವಜನಿಕ ಸಾರಿಗೆ ವಿದ್ಯುದೀಕರಣಕ್ಕೆ ಆದ್ಯತೆ ನೀಡುತ್ತದೆ. ದೇಶದಲ್ಲಿ 14,028 ಇ ಬಸ್ಗಳಿಗಾಗಿ 4,391 ಕೋಟಿಗಳನ್ನು ಹಂಚಿಕೆ ಮಾಡಲಾಗಿದೆ. ಇದರಲ್ಲಿ ಬೆಂಗಳೂರು, ದೆಹಲಿ, ಮುಂಬೈ, ಹೈದರಾಬಾದ್, ಅಹಮದಾಬಾದ್, ಪುಣೆ ಮತ್ತು ಸೂರತ್ ಸೇರಿದಂತೆ 7 ಪ್ರಮುಖ ನಗರಗಳಿಗೆ 13,800 ಬಸ್ಗಳನ್ನು ಹಂಚಿಕೆ ಮಾಡಲಾಗಿದೆ. ದೇಶಾದ್ಯಂತ ಇವಿ ಸಾರ್ವಜನಿಕ ಚಾರ್ಜಿಂಗ್ ಸ್ಟೇಷನ್ಗಳಿಗಾಗಿ 2,000 ಕೋಟಿ ರೂಪಾಯಿಗಳನ್ನು ಮೀಸಲು ಇಡಲಾಗಿದೆ. ಇದಲ್ಲದೆ ಎಂಎಚ್ಐ ಅಡಿಯಲ್ಲಿ ವಾಹನ ಪರೀಕ್ಷಾ ಸಂಸ್ಥೆಗಳ ಆಧುನೀಕರಣ ಮತ್ತು ನವೀಕರಣಕ್ಕಾಗಿ 780 ಕೋಟಿಗಳನ್ನು ಹಂಚಿಕೆ ಮಾಡಲಾಗಿದೆ. ಈ ಯೋಜನೆಯು ಸುಸ್ಥಿರ ಸಾರಿಗೆ ಪರಿಹಾರಗಳನ್ನು ಮುನ್ನಡೆಸುವ ಜೊತೆಗೆ ಪರಿಸರ ಮಾಲಿನ್ಯ ಮತ್ತು ಇಂಧನ ಭದ್ರತೆಗೆ ಸಂಬಂಧಿಸಿದ ಗಂಭೀರ ಸವಾಲುಗಳನ್ನು ಪರಿಹರಿಸಲು ಸಜ್ಜಾಗಿದೆ. ಇದು ಭಾರತದಲ್ಲಿ ಸಾರಿಗೆಯ ಸ್ವಚ್ಛ ಮತ್ತು ಹೆಚ್ಚು ಸುಸ್ಥಿರ ಭವಿಷ್ಯದ ಕಡೆಗೆ ಒಂದು ನಿರ್ಣಾಯಕ ಹೆಜ್ಜೆಯಾಗಿದೆ. February 2026ರಲ್ಲಿ ಗುಜರಾತಿನ ಭಾವನಗರದಲ್ಲಿ 50 ಎಲೆಕ್ಟ್ರಿಕ್ ಬಸ್ಗಳಿಗೆ ಚಾಲನೆ ನೀಡಲಾಯಿತು. ಮಹಾರಾಷ್ಟದ ನಾಗ್ಪುರ, ಚಂಡೀಗಢ ಮತ್ತು ಅಸ್ಸಾಂನ ಗುವಾಹಟಿ ಮುಂತಾದ ಇತರ ನಗರಗಳನ್ನು ಸಹ ಆರಂಭಿಕ ಹಂತದ ಜಾರಿಯಲ್ಲಿ ಸೇರಿಸಲಾಗಿದೆ. ಎಸ್ ಪಿಎಂಇಪಿಸಿಐ ಯೋಜನೆಯು ಎಲೆಕ್ಟ್ರಿಕ್ ಕಾರುಗಳ ಉತ್ಪಾದನೆಯನ್ನು

0: ನಿರ್ಣಯಿಸುತ್ತದೆ. ಇದು ಕನಿಷ್ಠ 4,150 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಯನ್ನು ಕಡ್ಡಾಯಗೊಳಿಸುತ್ತದೆ. ಕಂಪನಿಗಳು 3ನೇ ವರ್ಷದ ಒಳಗೆ ಕನಿಷ್ಠ ಶೇಕಡ 25% ಮತ್ತು 5ನೇ ವರ್ಷದ ಒಳಗೆ ಶೇಕಡ 50% ದೇಶೀಯ ಮೌಲ್ಯವರ್ಧನೆಯನ್ನು ಸಾಧಿಸಬೇಕು. ಸ್ವಚ್ಛ, ಹಸಿರು ಮತ್ತು ಹೆಚ್ಚು ಸ್ವಾವಲಂಬಿ ಭಾರತದ ದೃಷ್ಟಿಕೋನದೊಂದಿಗೆ ಭಾರಿ ಕೈಗಾರಿಕೆಗಳ ಸಚಿವಾಲಯವು ಈ ಯೋಜನೆಯನ್ನು ಪ್ರಾರಂಭಿಸಿದೆ. ಇವಿಗಳನ್ನು ಉತ್ತೇಜಿಸುವ ಮೂಲಕ ಇದು ವಾಯುಮಾಲಿನ್ಯವನ್ನು ಕಡಿಮೆ ಮಾಡಲು, ತೈಲ ಆಮದು ಮತ್ತು ವ್ಯಾಪಾರ ಕೊರತೆಯನ್ನು ತಗ್ಗಿಸಲು ಹಾಗೂ ನಾವೀನ್ಯತೆ, ಉದ್ಯೋಗಗಳು ಮತ್ತು ಆರ್ಥಿಕ ಬೆಳವಣಿಗೆಯನ್ನು ಚಾಲನೆ ಮಾಡಲು ಗುರಿಯನ್ನು ಹೊಂದಿದೆ. ಪಿಎಲ್ಐ ಆಟೋ ಯೋಜನೆಯು ಇವಿಗಳು ಸೇರಿದಂತೆ ಸುಧಾರಿತ ಆಟೋಮೋಟಿವ್ ತಂತ್ರಜ್ಞಾನದಲ್ಲಿ ಭಾರತದ ಉತ್ಪಾದನಾ ಸಾಮರ್ಥ್ಯವನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದ್ದೀರಿ. ಇಂದಿನ ವಿಷಯ ರಸ್ತೆಗಳ ಮರುಕಲ್ಪನೆ, ಭಾರತದ ಎಲೆಕ್ಟ್ರಿಕ್ ವಾಹನಗಳ ಪರಿಸರ ವ್ಯವಸ್ಥೆಯ ಉದಯ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು. ಓದಿದವರು ಚೇತನ್ ಸಿವಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
1: ಆಕಾಶವಾಣಿ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ 65ನೇ ಅಂತಾರಾಜ್ಯ ಸೀನಿಯರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಮಹಿಳಾ ರಿಲೇ ವಿಭಾಗದಲ್ಲಿ ಚಿನ್ನದ ಪದಕ ಪಡೆದ ಚಿತ್ರದುರ್ಗದ ಪ್ರಕೃತಿ ರೂಪಾರಾವ್ ಬಿ ಅವರೊಂದಿಗೆ ಸಂದರ್ಶನ.
2: ನಮ್ಮೆಲ್ಲ ಕೇಳುಗರಿಗೆ ನಮಸ್ಕಾರ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಭುವನೇಶ್ವರದಲ್ಲಿ 2026ರಲ್ಲಿ 65ನೇ ಅಂತಾರಾಜ್ಯ ಸೀನಿಯರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಕರ್ನಾಟಕದ ಮಹಿಳೆಯರ ವಿಭಾಗದಲ್ಲಿ 4x100 meter ರಿಲೇ, ಇದರಲ್ಲಿ ಚಿನ್ನದ ಪದಕವನ್ನು ಗಳಿಸಿದಂತಹ ಒಬ್ಬ ಮಹಿಳೆ, ಅವರನ್ನ ಮಾತನಾಡಿಸ್ತಾ ಹೋಗೋಣ. ನಮಸ್ಕಾರ ಪ್ರಕೃತಿ ರೂಪಾರಾವ್ ಬಿ.
3: ನಮಸ್ತೆ.
2: ಹೇಳಿ ಪ್ರಕೃತಿ, ಹೇಗೆ ಇದರಲ್ಲೆಲ್ಲ ಭಾಗವಹಿಸಲಿಕ್ಕೆ ಸಾಧ್ಯವಾಯಿತು ಅನ್ನುವಂಥದ್ದು?
3: ಅಚೀವ್ಮೆಂಟ್ಸ್ ಬಂದ್ಬಿಟ್ಟು ಈಗ ರೀಸೆಂಟ್ ಆಗಿರೋದಲ್ಲ, ನಾನು ಒಂದು 10 years ಇಂದ ಈ ಫೀಲ್ಡ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿರೋದು. ನಮ್ಮ ಅಮ್ಮ ಬಂದ್ಬಿಟ್ಟು ಅವರು ಸ್ಪೋರ್ಟ್ಸ್ ಮ್ಯಾನ್, ಸೊ ಅವರಿಂದಾನೆ ನನಗೆ ಈ ತರ, ಸೊ ಅವರು ಸ್ಪೋರ್ಟ್ಸ್ ಫೀಲ್ಡ್ ಗೆ ಹಾಕಿ ಅಲ್ಲಿ ನಂಗೆ ಸಮ್ಮರ್ ಕ್ಯಾಂಪ್ ಎಲ್ಲ ನಡೆಯುತ್ತಲ್ಲ, ಅಲ್ಲಿ ಸಮ್ಮರ್ ಕ್ಯಾಂಪ್ ಫಸ್ಟ್ ಟೈಮ್ ಹೋದಾಗ ಅಲ್ಲಿ ಮೆಡಲ್ ಆಯ್ತು. ಸೊ ನಮ್ ಪಿ ಟೀಚರ್ ಇದಾರೆ ಸತೀಶ್ ಸರ್ ಅಂತ, ಸೊ ಅವರಿಂದ.
2: ಯಾವ ಸ್ಟ್ಯಾಂಡರ್ಡ್ ಇಂದ ಶುರುವಾಗಿದ್ದು ಇದೆಲ್ಲ?
3: 5th last ಸಮ್ಮರ್ ಹಾಲಿಡೇಸ್ ಬರುತ್ತಲ್ಲ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು.
2: ಮೊದಲನೇದಾಗಿ ಭಾಗವಹಿಸಿದ್ದು ಕಾಂಪಿಟೇಷನ್ ಅಂತ ಹೇಳಿ ಎಲ್ಲಿ?
3: ನಾನು ನಾರ್ಮಲ್ ನಮ್ ದುರ್ಗದಲ್ಲಿ ಟೂರ್ನಮೆಂಟ್ ಎಲ್ಲ ನಡೆಯುತ್ತಲ್ಲ ಅಲ್ಲಿ ಮಾಡಿದ್ದು. ಫಸ್ಟ್ ಸ್ಟೇಟ್ ನಡೆದಿದ್ದು ಬಿಜಾಪುರಲ್ಲಿ, ಅವಾಗ ನನಗೆ 14 years. ನನ್ನ ಕಾಂಪಿಟೇಟರ್ ಎಲ್ಲರೂ ಬಂದ್ಬಿಟ್ಟು 16 years ಸೀನಿಯರ್ಸ್. ಸೊ ನಾನು ಅವಾಗ ಚಿಕ್ಕವಳು, ನನಗೆ ಅವಾಗ ಆ ಟೈಮಲ್ಲೆಲ್ಲ 14 ಎಲ್ಲ ಇರಲಿಲ್ಲ. ಈಗ ಒಂದು ಫ್ಯೂ ಇಯರ್ಸ್ ಇಂದ 14 ಬ್ಯಾಚ್ ಎಲ್ಲ ಆಗಿದೆ. ಸೊ ಅವಾಗ ನಾನು ಓಪನ್ಸ್ ಎಲ್ಲ ಮಾಡ್ತಿದ್ದೆ ಎಲ್ಲ ಸೀನಿಯರ್ಸ್ ಅಥ್ಲೆಟ್ಸ್ ಜೊತೆ. ನಾನು ಬಿಜಾಪುರಲ್ಲಿ ಮೆಡಲ್ ಮಾಡಿದ್ದು, 3rd medal ಮಾಡಿದ್ದೆ. ಅದು ನಮ್ಮ ಚಿತ್ರದುರ್ಗದಲ್ಲಿ ಹಿಸ್ಟ್ರಿ ಎಲ್ಲ ಯಾರು ಮಾಡಿರ್ಲಿಲ್ಲ. ಸೊ ಅದೇ ನನ್ನ ಫಸ್ಟ್ ಹಿಸ್ಟ್ರಿ ಕ್ರಿಯೇಟ್ ಆಗಿದ್ದು.
2: ಓಕೆ, ಅಲ್ಲೆಲ್ಲ ಹೋಗುವಾಗ ತಯಾರಿ ಹೆಂಗಿರ್ತಿತ್ತು?
3: ಅದೇ ಟ್ರೈನಿಂಗ್, ನಮ್ ಕೋಚಸ್ ಎಲ್ಲ ಪ್ರಾಕ್ಟೀಸ್ ಮಾರ್ನಿಂಗ್ ಇಂದ ಹಿಡಿದು ಈವ್ನಿಂಗ್. ನಮ್ ಸತೀಶ್ ಸರ್, ಶಿವ್ ಸರ್, ದುರ್ಗೇ ಸರ್ ಅಂತೆಲ್ಲ ಇದ್ರು, ಅವರೇ ನಮಗೆಲ್ಲ ಟ್ರೈನಿಂಗ್ ಕೊಡ್ತಿದ್ರು. ನನಗೆ ಒಬ್ರು ಇಬ್ರು ಅಲ್ಲ ಮೇಡಮ್, ಕೋಚಿಂಗ್ ಬಹಳ ಜನ ಕೊಟ್ಟಿದ್ದಾರೆ.
2: ಅವರೆಲ್ಲರೂ ಕಲಿಸಿದಂತಹ ವಿದ್ಯೆಯನ್ನ ಇಟ್ಕೊಂಡು ಇವತ್ತು ಸಾಧನೆಯನ್ನ ಮಾಡಿದಿರಿ.
3: 7th ವರ್ಗೂ ಅಷ್ಟೇ ನನ್ ದುರ್ಗದಲ್ಲಿ ಇದ್ದಿದ್ದು. 8th ನಾನು ಬ್ಯಾಂಗ್ಳೂರಿಗೆ ಹೋದೆ ಹಾಸ್ಟೆಲ್. ಸ್ಟೇಟ್ ಮೆಡಲ್ ಮಾಡಿದ ತಕ್ಷಣ ನನಗೆ ಈ ತರ ಕಾಲ್ ಎಲ್ಲ ಬಂತು ಹಾಸ್ಟೆಲ್ ಅಲ್ಲೆಲ್ಲ. ಸೊ ಹಾಸ್ಟೆಲ್ ಎಲ್ಲ ಹೇಗಾಗುತ್ತೆ ಅಂದ್ರೆ ಫೆಸಿಲಿಟೀಸ್ ಎಲ್ಲ ಸಿಗುತ್ತೆ. ಅವಾಗ ನಾವ್ ಏನಕ್ ಬಂದಿದೀವಿ ಅದೆಲ್ಲ ಇರಲ್ಲ, ಫೆಸಿಲಿಟೀಸ್ ಇರುತ್ತೆ ಬಿಡು ಆತರ. ಅದೊಂದ್ ಮೆಚೂರಿಟಿ ಲೆವೆಲ್ ಗೆ ಬಂದಾಗ್ಲೇನೆ ಓಕೆ, ನಮ್ಮ ಅಪ್ಪ ಅಮ್ಮ ಇಷ್ಟು ದೂರ ಕಳ್ಸಿದಾರೆ, ಅದೇನಾದ್ರೂ ಮಾಡಬೇಕು ಅಂತ. ಇಲ್ಲ ಅಂದಿದ್ರೆ ಅದ್ ಮುಂಚೆನೆ ಇದ್ದಿದ್ರೆ ಮುಂಚೆನೆ ಮೆಡಲ್ ಆಗಿರೋದು. ಅದಾದ್ಮೇಲೆ ಇವಾಗ ನಾನು ಚೆನ್ನೈಲಿ ಇರೋದು, ಚೆನ್ನೈಲಿ ಟ್ರೈನಿಂಗ್ ಮಾಡೋದು. ನಮ್ ಕೋಚ್ ಬಂದ್ಬಿಟ್ಟು ವಿಕ್ಟರ್ ಸರ್ ಅಂತ, ಅವರಿಂದಾನೆ ನಾನು ಅರ್ಧ ಮೋಟಿವೇಟ್ ಆಗಿರೋದು. ನನ್ಕಿನ ಜಾಸ್ತಿ ನಮ್ ಕೋಚಿಗೆ ಕಾನ್ಫಿಡೆಂಟ್ ಬಹಳ.
2: ಓಕೆ, ಅದೆಲ್ಲ ಆದ್ಮೇಲೆ ಹೊರಗಡೆ ನಡೆಯುವಂತಹ ಕಾಂಪಿಟೇಷನ್ ಹೋಗಿದ್ ಹೇಗೆ?
3: ನಾನ್ ಫಸ್ಟ್ ದಸರಾ ಮೀಟ್ ಬ್ಯಾಂಗ್ಳೂರಲ್ಲಿ ಇತ್ತು. ಅದರಲ್ಲಿ ನಾನು ಯಾವಾಗ್ಲೂ ನಮ್ಮ ಟೂರ್ನಮೆಂಟ್ ಡಿಸ್ಟಿಕ್ ಅಲ್ಲೆಲ್ಲ ನಾನೇ ಗೆಲ್ತಿದ್ದೆ. ನನ್ ಫಸ್ಟ್ ಅಂದ್ರೆ ಪ್ಲೇಸ್ ಆಗಿರ್ಲಿಲ್ಲ, ಸೋತಿರೋ ಮೀಟ್ ಅಂದ್ರೆ ಅದು ದಸರಾ ಮೀಟ್.

0: ಫೈನಲ್ಸ್ ಅಲ್ಲಿ ಇದ್ದೆ, 8 ಮೆಂಬರ್ಸ್ ಫೈನಲ್ಸ್ ಅಲ್ಲಿ, 7 ಮೆಂಬರ್ಸ್ ಎಲ್ಲ ಸ್ವಲ್ಪ ಸೀನಿಯರ್ ಅಥ್ಲೈಟ್ಸ್. ನನಗೆ ಅದು ಸೋತಿರೋದು ನನಗೆ ಅದು ಫೀಲೇ ಆಗಿರ್ಲಿಲ್ಲ. ನನಗೆ ಅವಾಗ್ಲೇ ನನಗೆ ಖುಷಿ ಆಗಿದ್ದು, ಇವ್ರ ಮುಂದೆ ಎಲ್ಲ ನಾನು ಓಡೋಷ್ಟು ಕೆಪಾಸಿಟಿ ಇದೆ ನನಗೆ, ನಂಗೆ ಅದು ನಂಗೆ ಲೂಸ್ ಆಗಿದ್ದೀನಿ ನನ್ ಅಂತ ಅನ್ಸೇ ಇರ್ಲಿಲ್ಲ ನಂಗೆ. ಸೊ ಆಮೇಲೆ ನಂಗೆ ತುಂಬಾ ಮೆಮೊರೇಬಲ್.
1: ಅಲ್ಲಿಂದ ಆದ್ಮೇಲೆ ನನ್ನ ಹೆಜ್ಜೆಗಳು ಹೇಗಿರ್ಬೇಕು ಅಂತ ಏನಾದ್ರು ಕನ್ಸ್ಕೊಂಡಿದ್ದು?
0: ಹಾ, ನಂದು ಗೋಲ್ ತುಂಬಾ ಇದ್ರಲ್ಲಿತ್ತು, ಲೈಫ್ ಇವಾಗ ಸ್ಪೋರ್ಟ್ಸ್ ಏನಾದ್ರು ಒಂದು ಮಾಡ್ಬೇಕು. ನಾನು ನಮ್ಮ ಅಣ್ಣ ಇದ್ದಾನೆ, ಅವ್ನು ಸ್ವಲ್ಪ ಕ್ರಿಕೆಟ್ ಪ್ಲೇಯರ್ ಅವನು, ಆಗ ಅವನ್ ಬಂದ್ಬಿಟ್ಟು ಸ್ವಲ್ಪ ನೀನ್ ನನಗೆ ಈ ತರ ಒಲಿಂಪಿಕ್ ಮೆಡಲ್ ಮಾಡ್ಬೇಕು, ಅವಾಗ ಓ ಈ ತರ ಎಲ್ಲ ಇರುತ್ತೆ, ನಾನೊಂದ್ ಟಾರ್ಗೆಟ್ ಇಟ್ಕೋಬೇಕು ಲೈಫ್ ಅಲ್ಲಿ ಏನ್ ತಗೋಬೇಕು ಅಂತ ನಮ್ಮ ಅಣ್ಣನ ಇದ್ ಮಾಡ್ಕೊಟ್ಟಿದ್ದು. ನಮಗೆಲ್ಲ ಹೆಂಗೆ ಅಂದ್ರೆ ಒಲಿಂಪಿಕ್ ಅಂದ್ರೆ ನಮಗೆಲ್ಲ ತುಂಬಾ ದೊಡ್ಡದಲ್ಲ, ಸೊ ಅದೆಲ್ಲ ಸಾಧ್ಯನಾ, ಅವನ್ ಕಾನ್ಫಿಡೆಂಟ್ ಕೊಡ್ತಿದ್ದ.
1: ಅಂದ್ರೆ ಮನೆಯವರ ಎಲ್ಲರ ಪ್ರೋತ್ಸಾಹ ನಿಮಗಿದೆ ಅಂತ?
0: ಅದರಲ್ಲೂ ನಮ್ಮಮ್ಮ ಪಿ ಟೀಚರ್, ಫಿಸಿಕಲ್ ಎಜುಕೇಶನ್ ಟೀಚರ್,
1: ಓಕೆ,
0: ಗವರ್ಮೆಂಟ್ ಪಿ ಟೀಚರ್. ಅವರು ಕಬಡ್ಡಿ ನ್ಯಾಷನಲ್ ಪ್ಲೇಯರ್, ಈಗ ರಿಟೈರ್ಡ್ ಆಗಿದ್ದಾರೆ.
1: ಅಂತವ್ರ ಮಗಳಾಗಿ ಇವತ್ತು ಸ್ಪೋರ್ಟ್ಸ್ ಅಲ್ಲಿ ನಾನು ಇನ್ನೂ ಹೆಚ್ಚಿನದಾಗಿ ಸಾಧನೆ ಮಾಡಬೇಕು ಅಂತ ಬಂದಿದ್ದೀರಿ. ಹೌದು, ಈ ರಿಲೇ ಇಲ್ಲ ಅಂತ ಇರುತ್ತಲ್ವಾ, ಈ ರಿಲೇ ಮಾಡುವಾಗ ಒಂದಷ್ಟು ಟೈಮಿಂಗ್ಸ್ ಇರುತ್ತೆ, ಹೀಗೆ ಅದೆಲ್ಲ ಅದ್ರ ಬಗ್ಗೆ ಒಂಚೂರು ತಿಳಿಸಬಹುದು ನಮ್ ಕೇಳಿದ್ರಿಗೆ?
0: 4x100 ಮೀಟರ್ ರಿಲೇ ಅಂದ್ರೆ ಅದೊಂಥರ ಟೀಮ್ ತರ, 4 ಮೆಂಬರ್ಸ್ ಓಡ್ತಾರೆ 400 ಮೀಟರ್. ಸೊ 100 100 100 4 ಮೆಂಬರ್ಸ್ ಇರ್ತಾರೆ. ಸೊ ಫಸ್ಟ್ ಲೆಗ್, ಸೆಕೆಂಡ್ ಲೆಗ್, ಥರ್ಡ್ ಲೆಗ್, ಫೋರ್ತ್ ಲೆಗ್ ಅಂತ ಇರುತ್ತೆ. ಫಸ್ಟ್ ಓಡಿ ಸೆಕೆಂಡ್ ಅವ್ರಿಗೆ ಬ್ಯಾಟನ್
1: ಕೊಡ್ಬೇಕು,
0: ಬ್ಯಾಟನ್ ಅಂತ ಇರುತ್ತೆ ಒಂದು
1: ಸ್ಟಿಕ್ ತರ
0: ಸ್ಟೀಲ್ ಅಲ್ಲಿ. ಸೊ ಫಸ್ಟ್ ಬಂದಿರೋರು ಹೋಗ್ಬಿಟ್ಟು ಸೆಕೆಂಡ್ ಅವ್ರಿಗೆ ಕೊಡ್ಬೇಕು, ಸೆಕೆಂಡ್ ಇರೋರು ಥರ್ಡ್, ಥರ್ಡ್ ಇರೋರು ಫೋರ್ತ್ ಗೆ, ಫೋರ್ತ್ ಬಂದ್ಬಿಟ್ಟು ಫಿನಿಶ್ ಮಾಡ್ತಾರೆ. ಟೀಮ್ಸ್ ಎಲ್ಲಾ ಕಡೆಯಿಂದನು ಒಂದು 8 ಟೀಮ್ಸ್ ಇರುತ್ತೆ. ಸೊ ಅದ್ರಲ್ಲಿ ಯಾರು ಫಸ್ಟ್ ಬರ್ತಾರೋ ಅವ್ರದು, ಇದು ಟೀಮ್ ಇಂದ.
1: ಹೌದು, ಈ ಟೀಮ್ ಇಂದೆಲ್ಲ ಕೆಲಸ ಮಾಡುವಾಗ ಯಾರಿಗೆ ಹೆಸರು ಬರುತ್ತೆ ಅಂತ? ಈಗ 4 ಜನ ಇರ್ತೀರಿ, 4 ಜನ ರಿಲೇ ಓಡುವಾಗ ಯಾರು ಜಾಸ್ತಿ ಓಡಿದ್ರು, ಯಾರು ಕಮ್ಮಿ ಓಡಿದ್ರು ಅಂತ ಗೊತ್ತಾಗತ್ತಾ ಅಂತ?
0: ಇಲ್ಲ, ಆತರ ಲೆಕ್ಕ ಬರಲ್ಲ, ಯಾಕಂದ್ರೆ 4 ಜನನು ಒಂದೇ. ಒಂದ್ ಫಸ್ಟ್ ಲೆಗ್ ಏನಾದ್ರು ಸ್ಲೋ ಆಯ್ತು ಅಂದ್ರೆ ಇಡೀ 3 ವೀಕ್ ಆಗುತ್ತೆ. ಫಸ್ಟ್ ಲೆಗ್ ಬಂದ್ಬಿಟ್ಟು ಅದಕ್ಕೆ ಡಿಸ್ಟೆನ್ಸ್ ಒಬ್ರು ಮುಂದೆ ಮುಂದೆ ಮುಂದೆ ಹಂಗಿರುತ್ತೆ, ಅದನ್ನ ಡಿಸ್ಟೆನ್ಸ್ ಕವರ್ ಮಾಡ್ಕೊಂಡು ಸೆಕೆಂಡ್ ಲೆಗ್ ಕೊಡ್ಬೇಕು. ಸೊ ಅವ್ರ ಏನ್ ತಗೊಂಡ್ಬಂದಿರ್ತಾರಲ್ಲ ಅದನ್ನೇ ಸ್ಪೀಡ್ ನ ತಗೊಂಡ್ ಮೇಂಟೈನ್ ಮಾಡ್ಕೊಂಡು ಥರ್ಡ್ ಅವ್ರಿಗೆ ಕೊಡ್ಬೇಕು, ಆ ತರ ಇರುತ್ತೆ.
1: ಹೌದು, ಎಲ್ಲರಲ್ಲೂ ಉತ್ಸಾಹ ಜಾಸ್ತಿ ಇರುತ್ತಲ್ಲ, ನಾನ್ ಗೆಲ್ಲೇಬೇಕು ಅನ್ನೋಂತಹ ಉತ್ಸಾಹ ಇರುತ್ತೆ
0: ಟೀಮ್ ಅಲ್ಲಿ. ಇಂಡಿವಿಜುವಲ್ 100 200 ಮೀಟರ್ ಕಿನ ನಮ್ದು ಫಸ್ಟ್ ಇವೆಂಟ್ 100 200 ಎಲ್ಲ ಮುಗ್ದೋಗುತ್ತೆ, ರಿಲೇ ಲಾಸ್ಟ್ ಡೇ ಇರುತ್ತೆ. ನಮ್ದು ಇಂಡಿವಿಜುವಲ್ ಇವೆಂಟ್ ಏನಾಗಿದೆ ಅನ್ನೋ ಮೈಂಡ್ ಇರಲ್ಲ, ಟೀಮ್ ಅಂತ ಬಂದಾಗ ಜೋಶ್ ಬಂದ್ಬಿಡುತ್ತೆ ಆಟೋಮೆಟಿಕ್ಲಿ.
1: ಅಷ್ಟು ಖುಷಿಯಿಂದ ಎಲ್ಲರೂ ಕೂಡ ಸಾಥ್ ಕೊಟ್ಟಿರ್ತೀರಿ, ಇದ್ರ ಹಿಂದೆ ತಯಾರಿ ಹೇಗಿರುತ್ತೆ?
0: ಇದ್ರದ್ದು ಒಂದ್ ಬಂದ್ಬಿಟ್ಟು ಬೇರೆ ಬೇರೆ ಅವರು ಇರೋದು, ನಾನ್ ಇರೋದು ಚೆನ್ನೈ, ಅವ್ರು ಇರೋದು ಬ್ಯಾಂಗ್ಳೂರ್, ಎಲ್ಲ ನಮ್ ಜೊತೆ ಇರೋರೆಲ್ಲ ಎಕ್ಸ್ಪೀರಿಯನ್ಸ್ಡ್ ಇಂಡಿಯನ್ ಕ್ಯಾಂಪರ್ಸ್ ಅವರೆಲ್ಲ. ನಾನ್ ಈ ಫಸ್ಟ್ ಹೆಜ್ಜೆ ಇಡ್ತಿರೋದು ಇಂಡಿಯಾ ಇದಕ್ಕೆ. ಸೊ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಈಗ ಸೀನಿಯರ್ ಸ್ಟೇಟ್ ಮೀಟ್ ಅಂತ ಮಾಡಿದ್ರು, ಅದರಲ್ಲಿ ಫಸ್ಟ್ ಸೆಕೆಂಡ್ ಯಾರು ಬರ್ತಾರೆ ಅದನ್ನ ತಗೋತಾರೆ. ಫಸ್ಟ್ ಸೆಕೆಂಡ್ ಮತ್ತೆ 200 ಫಸ್ಟ್ ಸೆಕೆಂಡ್ ಯಾರು ಬೆಸ್ಟ್ ಟೈಮಿಂಗ್ ಬಂದಿರ್ತಾರೋ ಆ 4 ಜನನ ಇಟ್ಕೊಂಡು ಟೀಮ್ ಮಾಡಿ ಅದರಲ್ಲಿ ರಿಲೇಗ್ ಹಾಕ್ತಾರೆ.
1: ಏನ್ ಟೈಮ್ ಅಂದ್ರೆ ಅದು ಏನ್ ಟೈಮ್ ಸೆಲೆಕ್ಷನ್ ಅಂದ್ರೆ
0: 100 ಮೀಟರ್ ಫಸ್ಟ್ ಸೆಕೆಂಡ್ ಬಂದಿರ್ತಾರಲ್ಲ, ಅವರು ಮತ್ತೆ 200 ಸ್ಪ್ರಿಂಟರ್ಸ್ ಇರ್ತಾರಲ್ಲ ಸ್ಪ್ರಿಂಟರ್ಸ್ ಹಾಕೋದು.
1: ಅಂದ್ರೆ ಇದಕ್ಕೆ ನೀವು ಆಡುವಾಗ ನಿಮ್ಮಲ್ಲಿ ಆ ಭಯ ಆಗ್ಲಿ ಒತ್ತಡ ಅನ್ನುವಂಥದ್ದು ಇರುತ್ತಾ?
0: ನೀವು ಗ್ರೌಂಡ್ ಅಲ್ಲಿ ಪ್ರಾಕ್ಟೀಸ್ ಮಾಡಿರ್ತೀರಾ, ತುಂಬಾ ಹಾರ್ಡ್ ವರ್ಕ್ ಕೊಟ್ಟು ಎಲ್ಲ ಸ್ಯಾಕ್ರಿಫೈಸ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ರೆ, ನೀವು 100% ಪ್ರಾಕ್ಟೀಸ್ ಅಲ್ಲಿ ಹಾಕಿದ್ರೆ ಕಾಂಪಿಟೇಷನ್ ಅಲ್ಲಿ ಎದ್ರಿದ್ರೆ ಅದು ಮಾಡಿರೋ 100% ಪ್ರಯೋಜನನೇ ಇರಲ್ಲ, ಯೂಸೇ ಇರಲ್ಲ. ನೀನು ವರ್ಕೌಟ್ ಮಾಡಿದ್ಯಾ, ಹೋಗಿ ಅದನ್ನ ತೋರಿಸ್ಬೇಕಷ್ಟೆ. ಹೆದ್ರಿದ್ರೆ ಇಷ್ಟು ಇಯರ್ಸ್ ಮಾಡಿರೋ ಪ್ರಾಕ್ಟೀಸ್ 11 seconds ಅಲ್ಲಿ ಹೋಗೇ ಬಿಡುತ್ತೆ. ಸೊ ನನ್ ಬಿಲೀವ್ ಏನಂದ್ರೆ ನೀನ್ ಯಾವಾಗ ಪ್ಯಾನಿಕ್ ಆಗ್ತೀಯೋ ಅವಾಗ ರೇಸೇ ಬರಲ್ಲ, ಆಕ್ಚುಲಿ ಹಾಫ್ ರೇಸ್ ಅಲ್ಲೇ ಹೋಗ್ಬಿಡುತ್ತೆ. ಮತ್ತೆ ನಾನು ಹಾಸ್ಟೆಲ್ ಅಲ್ಲಿ ಇದ್ದಾಗ ನಮಗೆ ಸುಮ್ನೆ ರ್ಯಾಂಡಮ್ ಆಗಿ ಕಾಂಪಿಟೇಷನ್ಸ್ ಎಲ್ಲ ಕರ್ಕೊಂಡೋಗೋರು. ನಾನ್ ಸ್ಪೋರ್ಟ್ಸ್ ಮಾಡಿರೋದು ಒಂದು ಖುಷಿಂಗ್ ಮಾಡಿರೋದು ಚಿಕ್ಕವಳ ಇದ್ದಾಗಿಂದ. ಸೊ ಇವಾಗ ನಮಗೆ ಅದು ಅಡ್ವಾಂಟೇಜ್ ಆಗ್ತಿದೆ, ಆ ಫಿಯರ್ ಆ ಪ್ಯಾನಿಕ್ ಎಲ್ಲ ಅಷ್ಟ ಆಗಲ್ಲ.
1: ಈಗ ಪ್ರಕೃತಿ, ನೀವು ಮಹಿಳೆಯರ ವಿಭಾಗದಲ್ಲಿ ಏನು ಚಿನ್ನದ ಪದಕವನ್ನ ಗೆದ್ಕೊಂಡಿದ್ದೀರಿ, ನಂತರದಲ್ಲಿ ಯಾವುದಕ್ಕೆ ಕ್ವಾಲಿಫೈ ಆಗಿದ್ದೀರಿ ಅಂತ?
0: ನನ್ ಗೋಲ್ಡ್ ಮೆಡಲ್ ಮಾಡಿರೋದು 4x100 ಅಲ್ಲಿ, ನಾನು 200 ಮೀಟರ್ ನನ್ನ ಇಂಡಿವಿಜುವಲ್ ಇವೆಂಟ್, ಅದರಲ್ಲಿ ನಾನು ಬ್ರಾಂಜ್ ಮೆಡಲ್ ಮಾಡಿದ್ದೀನಿ. ಏಷ್ಯನ್ ಕ್ವಾಲಿಫೈ ಅಂತ ಟೈಮಿಂಗ್ಸ್ ಇರುತ್ತೆ, ಆ ಟೈಮಿಂಗ್ಸ್ ನಾನು ಕ್ವಾಲಿಫೈಡ್ ಆಗಿದ್ದೀನಿ. ಈಗ ಸೆಪ್ಟೆಂಬರ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಅದನ್ನ ನಾಮ್ಸ್ ತೆಗಿತಾರೆ. ಟೈಮಿಂಗ್ ಕ್ವಾಲಿಫೈಡ್ ಆಗಿದ್ದೀನಿ ಏಷ್ಯನ್ ಗೆ, ನೋಡ್ಬೇಕು ಮುಂದೆ ಏನಾಗುತ್ತೆ ಅಂತ.
1: ಆ ಲಿಸ್ಟ್ಗೋಸ್ಕರ ಕಾಯ್ತಾ ಇದ್ದೀರಿ ಈಗ?
0: ಹೌದು ಮ್ಯಾಮ್.
1: ಖುಷಿ ಇದೆಯಾ, ಅಲ್ಲಿಗೆ ಹೋಗ್ಬೇಕು ಅನ್ನೋ ಕಾತರ ಇದೆಯಾ?
0: ತುಂಬಾನೇ ಇದೆ, ನಾನು ಅಲ್ಲಿ ಹೋದ್ರು ಸಂತೋಷ, ಹೋಗಿಲ್ಲ ಅಂದ್ರು ಸಂತೋಷ. ಯಾಕೆಂದ್ರೆ ನಾನ್ ಸಿಕ್ಕಿಲ್ಲ ಅಂದ್ಬಿಟ್ಟು ನಾನ್ ಸೋತಿ ಕೂರಲ್ಲ, ನಾನ್ ಇನ್ನೊಂದು ಟಾರ್ಗೆಟ್ ಮಾಡ್ಕೊಂಡು ಅದಕ್ಕೆ ಸಕ್ಸಸ್ ಆಗ್ತೀನಿ.
1: ಹೌದು, ಇದ್ರ ಹಿಂದಿನ ಶ್ರಮ ಇರುತ್ತಲ್ಲ, ದಿನ ಅದ್ರ ರೊಟೀನ್, ಅದ್ರ ಬಗ್ಗೆ ಹೇಳ್ಬಹುದಾ?
0: ತಯಾರಿ

0: ಕೋಚ್ ಬಂದ್ಬಿಟ್ಟು ಅವರು ನ್ಯಾಷನಲ್ ಪ್ಲೇಯರ್, ಅವ್ರಿಗೆ ಪ್ರಾಕ್ಟೀಸ್ ವಿನ್ನಿಂಗ್ ಕಿನ ಫಸ್ಟ್ ಡಿಸಿಪ್ಲಿನ್ ನಮ್ ಕೋಚ್ಗೆ. ಸೊ ಅವ್ರಂತರ ಮಿಲಿಟರಿ ಅಲ್ಲಿ ಇರುತ್ತಲ್ಲ ಆ ತರ 4 o'clock ನಾನು ಎದ್ದಳ್ ಬಿಡ್ತೀನಿ ಮಾರ್ನಿಂಗ್, ಅರ್ಲಿ ಮಾರ್ನಿಂಗ್. ಯಾಕಂದ್ರೆ ನಾನೇ ಕುಕ್ ಮಾಡೋದಲ್ಲ, 4 ಎದ್ದಂಬಿಟ್ಟು ನಾನೇ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಬಿಡ್ತೀನಿ. ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಂಡು ನಂಗೆ ಗ್ರೌಂಡಿಗೆ ಹೋದ್ರೆ ನಾವು ಬರೋದೇ 10-11 ಹಂಗಾಗುತ್ತೆ. ಸೊ ಬ್ರೇಕ್ಫಾಸ್ಟ್ ಅಲ್ಲೇ ಗ್ರೌಂಡ್ ಅಲ್ಲೇ ಮಾಡ್ಕೊಂಡು ಆಫ್ಟರ್ನೂನ್ ಬಂದು, ಈಗ ನಾವು ಮನೇಲಿ ಜನರಲ್ ಆಗಿ ಹೆಂಗೆ ಅಂದ್ರೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಂಡ್ರೆ ಅದೇ ಲಂಚ್ ಮಾಡ್ಕೋತೀವಿ. ಬಟ್ ಸ್ಪೋರ್ಟ್ಸ್ ಇದ್ರಲ್ಲಿ ಹಂಗಲ್ಲ, ಎಲ್ಲ ಫ್ರೆಶ್ ಫ್ರೆಶ್ ಫ್ರೆಶ್. ಮಾರ್ನಿಂಗ್ ಫ್ರೆಶ್ ಆಗಿ ಮಾಡ್ಬೇಕು, ಲಂಚ್ ಫ್ರೆಶ್ ಆಗಿ ಬಂದ ತಕ್ಷಣ ಲಂಚ್ ನಾನೇ ಮಾಡ್ಕೋತೀನಿ. 1 hour ರೆಸ್ಟ್ ಮಾಡಿ ಮತ್ತೆ ಈವ್ನಿಂಗ್ ಗ್ರೌಂಡಿಗೆ ಹೋಗಿ ಮತ್ತೆ ಬಂದು 7:30 ಅಷ್ಟೊತ್ತಿಗೆ ಅಡಿಗೆ ಮಾಡಿ 8 o'clock ಅಷ್ಟೊತ್ತಿಗೆ ಊಟ ಮಾಡಿ 1 hour ಬಿಟ್ಟು ಮಲ್ಕೊಂಡು ಮತ್ತೆ ಅದೇ ಸೇಮ್ ರೂಟೀನ್ ಕಂಟಿನ್ಯೂ.
1: ಓಕೆ, ನೀವು ಏನ್ ಓದಿದ್ದೀರಾ, ಏನ್ ಓದ್ತಾ ಇದ್ದೀರಾ?
0: ನಂದು ಡಿಗ್ರಿ ಕಂಪ್ಲೀಟ್ ಆಗಿ ಈಗ BPED ಈಗ ಲಾಸ್ಟ್ ಸೆಮ್ ಇದೆ, BPED ಫಿಸಿಕಲ್ ಎಜುಕೇಶನ್ ತಕ್ಷಣ ನೋಡ್ಬೇಕೀಗ.
1: ಹೌದು, ನಿದ್ದೆ ಎಲ್ಲ ಮಾಡಬೇಕು ಸರಿಯಾಗಿ, ಅಡುಗೆ ಎಲ್ಲ ಸರಿಯಾಗಿ ಮಾಡ್ಕೊಂಡು ಅವಾಗವಾಗ್ಲೇ ಫ್ರೆಶ್ ತಿನ್ಬೇಕು ಅಂತ ಹೇಳಿದ್ರಿ. ಏನೆಲ್ಲ ಮಾಡ್ತೀರಿ, ಹೇಗಿರುತ್ತೆ ನಿಮ್ ಡಯಟ್?
0: ಶುಗರ್ ಇರಲ್ಲ, ಶುಗರ್ ಕಟ್ ಇರುತ್ತೆ, ಶುಗರ್ ಯೂಸೇ ಮಾಡಲ್ಲ. ಮತ್ತೆ ಹೊರಗಡೆ ಔಟ್ಸೈಡ್ ಫುಡ್ ಕಂಪ್ಲೀಟ್ಲಿ ಇರಲ್ಲ, ಮತ್ತೆ ಫ್ರೈಡ್ ಐಟಮ್ಸ್ ಇರಲ್ಲ, ಮತ್ತೆ ಮಸಾಲಾ ಸ್ಪೈಸೀಸ್ ಎಲ್ಲ ಇರಲ್ಲ.
1: ಎಲ್ಲ ಬಾಯ್ ಕಟ್ಟಬೇಕಲ್ಲ.
0: ಹೌದು, ತುಂಬಾ
1: ಒಂದು ಯಶಸ್ಸಿನ ಹಿಂದೆ ಇಷ್ಟೆಲ್ಲ ಕಥೆಗಳಿದೆ. ಹಂಗಾದ್ರೆ ನಿಮ್ಗೆ ಅನ್ಸೋದೇ ಇಲ್ವಾ ನಾನು ಅದನ್ನ ತಿನ್ಬೇಕು ಅಂತ ಅನ್ಸೋದೇ ಇಲ್ವಾ?
0: ಮೇಡಮ್, ನಾನು ಬಹಳ ಅಂದ್ರೆ ಭಯಂಕರ ನಾನು ಸ್ಪೈಸಿ, ನಾನು ಸ್ಪೈಸಿ ಮತ್ತೆ ಜಂಕ್ ಫುಡ್ ಬಹಳ ತಿಂತಿದ್ದೆ. ಆಕ್ಚುಲಿ ನಮಗೆ ನ್ಯೂಟ್ರಿಷನ್ ಇದಾರೆ ನವೀನ್ ಅಣ್ಣ ಅಂತ, ಅವರು ಹೇಳೋರು. ಮತ್ತೆ ನಮ್ ಕ್ಲಬ್ ಅಲ್ಲಿ ಒಬ್ರು ಕಾರ್ತಿಕ್ ಅಂತ ಇದಾರೆ, ನಮ್ ಕೊಲೀಗ್, ಅವರು ಬಂದ್ಬಿಟ್ಟು ನನ್ ಸ್ಪೋರ್ಟ್ಸ್ ಮೇಲೆ ಬಹಳ ಇಂಟ್ರೆಸ್ಟ್ ಅವರಿಗೆ. ಸೊ ಅವ್ರು ನನಗೆ ಫುಡ್ಡಿನ ಕಂಟ್ರೋಲ್ ಇದ್ ಮಾಡೋರು. ನಾನು ಬಿಡು ಇವ್ರೇನ್ ಹೇಳ್ತಾರೆ ಫುಡ್ಡಿಂದ ಎಲ್ಲ ಅಷ್ಟು ಎಫೆಕ್ಟ್ ಆಗಲ್ಲ ಅಂತ ಥಿಂಕ್ ಮಾಡ್ತಿದ್ದೆ. ಬಟ್ ಸ್ವಲ್ಪ ದಿವಸ ಟ್ರೈ ಮಾಡಿದೆ ಫುಡ್ ಎಲ್ಲ ಈ ತರ ಎಲ್ಲ ಮಾಡಾದ್ಮೇಲೆ, ಆಮೇಲೆ ರಿಸಲ್ಟ್ ನಮಗೆ ಗೊತ್ತಾಯ್ತು, ಇದೆಲ್ಲ ಎಫೆಕ್ಟ್ ಆಗುತ್ತೆ. ನಾಟ್ ಓನ್ಲಿ ಪ್ರಾಕ್ಟೀಸ್, ಸ್ಲೀಪ್, ಫುಡ್ ಮೇಂಟೈನ್ ಎಲ್ಲಾನು ಕೌಂಟ್ ಆಗುತ್ತೆ ಸ್ಪೋರ್ಟ್ಸ್ ಅಲ್ಲಿ ಅಂತ ನಮಗ್ ಇದಾಗಿತ್ತು.
1: ಹೌದು, ಫುಡ್ ಎಲ್ಲ ಆಯ್ತು, ಯಾಕಂದ್ರೆ ಬೆಳಗಿಂದ ಸಾಯಂಕಾಲ ತನಕ ನೀವು ವರ್ಕ್ಔಟ್ ಮಾಡ್ತೀರಿ, ಅದೆಲ್ಲ ಮಾಡಿರ್ತೀರಿ, ಮತ್ತೆ ಅಡಿಗೆನೂ ಮಾಡ್ಕೊಳ್ತೀರಿ, ನೀವೇ ಕಾಲೇಜ್ಗೂ ಹೋಗಬೇಕು, ಇದೆಲ್ಲಾದ್ರ ಮಧ್ಯೆ ನಿದ್ದೆ ಮಾಡ್ಬೇಕಲ್ಲ.
0: ಮಾರ್ನಿಂಗ್ ಪ್ರಾಕ್ಟೀಸ್ ಹೋಗಿ ಬರ್ತೀನಿ, ಬ್ರೇಕ್ಫಾಸ್ಟ್ ಎಲ್ಲ ಮಾಡಾದ್ಮೇಲೆ 1 hour ಸ್ಲೀಪ್, ಆಫ್ಟರ್ನೂನ್ 1 hour ಟು 2 hours ಮಲಗ್ತೀನಿ, ನೈಟ್ ಮ್ಯಾಕ್ಸಿಮಮ್ 7 hours ಇಲ್ಲ 8 hours ಆಗ್ಬಿಡುತ್ತೆ, ಅಷ್ಟು ಸ್ಲೀಪ್
1: ಸಾಕಾಗತ್ತೆ. ನೆಮ್ಮದಿ ಆಗಿರ್ಬೋದು, ನನ್ನ ಯಶಸ್ಸಿಗೆ ಏನ್ ಬೇಕು ಅದನ್ನ ನಾನು ಹೀಗೆ ಪಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಹೌದು, ಇದಕ್ಕೆಲ್ಲದಕ್ಕೂ ಟ್ರೈನರ್ಸ್ ಇರ್ತಾರಲ್ಲ, ಅವ್ರ ಬಗ್ಗೆ ಒಂದಿಷ್ಟು ಹೇಳಿ.
0: ಆಕ್ಚುಲಿ ಈ ನ್ಯಾಷನಲ್ ಮೀಟ್ ಅಲ್ಲಿ ನಾನು 200 ಮೆಡಲ್ ಮಾಡಿದೀನಿ ಅಂದ್ರೆ ಅವ್ರ ಮೋಟಿವೇಟ್ ಕಾರಣ. ಯಾಕೆಂದ್ರೆ ನಂದು ಫಸ್ಟ್ ನನ್ ಟೈಮ್ಸ್ ಬಂದ್ಬಿಟ್ಟು 24.8 seconds ಇತ್ತು.
1: ಸೆಕೆಂಡ್ಸ್ ಕೂಡ ಲೆಕ್ಕ ಆಗುತ್ತೆ,
0: ಸೆಕೆಂಡ್ಸ್ ಅಲ್ಲ ಮಿಲಿ
1: ಸೆಕೆಂಡ್ಸ್. ಓಕೆ, ಹೆಂಗಿರುತ್ತೆ ಆ ಕ್ಷಣ, ಹೆಂಗಿರುತ್ತೆ ಒಂದೊಂದು ಸೆಕೆಂಡ್ ಸೆಕೆಂಡ್ ಮಿಲಿ ಸೆಕೆಂಡ್ ಅಂದ್ರಲ್ಲ, ಆ ಕ್ಷಣಗಳು ಹೆಂಗಿರುತ್ತೆ ಕಾಂಪಿಟೇಷನ್ ಅಲ್ಲಿ?
0: ಅದು ಕಣ್ಣು ಮುಚ್ಚಿ ಕಣ್ ತೆಗಿಯೋಷ್ಟೊತ್ತಿಗೆ ಮುಗಿಯುವಂತ ಇವೆಂಟ್ ನಂದು 100 meters. ಆ 11 seconds ಅಲ್ಲಿ ನಮ್ದು ಲೈಫ್ ಡಿಸಿಷನ್ ಆಗಿರುತ್ತೆ, ನಮ್ ಕೆರಿಯರ್ ಏನೇ ಇರ್ಬೋದು, ನಮ್ ಡ್ರೀಮ್ಸ್. ಆ 11 seconds ಗೆ ಅದು ಪ್ರಾಕ್ಟೀಸ್ ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಅದೆಲ್ಲ ನಮ್ ಕೋಚ್, ನಾನು ಇಷ್ಟು ಓಡ್ತೀನಿ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ನಮ್ ಕೋಚ್, ನಿನ್ನಲ್ಲಿ ಇಷ್ಟು ಕೆಪಾಸಿಟಿ ಇದೆ, ಓಡ್ಬೇಕು. ಆಕ್ಚುಲಿ ನನ್ ಮಿಡಲ್ ಅಲ್ಲಿ ಚೆನ್ನೈ ಅಲ್ಲ, ನಾನು ಒಬ್ರು ಕೋಚ್ ಹತ್ರ ಮಾಡ್ತಿರ್ಬೇಕಂದ್ರೆ ನಾನು ಮಿಡಲ್ ಅಲ್ಲಿ ನಾನು ಡ್ರಾಪ್ ಮಾಡಿದ್ದೆ, ಸ್ಪೋರ್ಟ್ಸ್ ಕಂಪ್ಲೀಟ್ ಆಗಿ ಡ್ರಾಪ್ ಮಾಡಿ ನಾನು ಮನೆಗೆ ಬಂದಿದ್ದೆ.
1: ಯಾಕೆ?
0: ಮ್ಯಾಮ್, ಒಬ್ರು ಸಕ್ಸಸ್ ಆಗ್ತಿದಾರೆ ಅಂದ್ರೆ ಅವ್ರ ಲೈಫ್ ಅಲ್ಲಿ ಸಕ್ಸಸ್ ಇರಲ್ಲ, ಅದ್ರ ಹಿಂದೆ ತುಂಬಾ ಫೇಲ್ಯೂರ್ಸ್ ಇರುತ್ತೆ. ನಾನು ನನ್ನ ಲೈಫ್ ಅಲ್ಲಿ ಬರೀ ಸಕ್ಸಸ್ ಏ ನೋಡಿಲ್ಲ. ಎಲ್ಲರು ಏನಂತಾರೆ, ಇವಳು ಮುಂಚೆಯಿಂದಾನು ಮಾಡ್ತಿದ್ದಾಳೆ, ಒಳ್ಳೆ ಅಥ್ಲೆಟ್, ಮುಂಚೆಯಿಂದಾನು ಅವಳು ಪರ್ಫಾರ್ಮೆನ್ಸ್ ಇದೆ. ಬಟ್ ನಾನು ತುಂಬಾ ಸೋತಿದ್ದೀನಿ, ನಾನು ಎಷ್ಟು ಸೋತಿದ್ದೀನಿ ಅಂದ್ರೆ ಸ್ಪೋರ್ಟ್ಸ್ ಡ್ರಾಪ್ ಮಾಡ್ಬಿಡೋಣ ಅನ್ನೋಷ್ಟು ಡ್ರಾಪ್ ಮಾಡಿ ನಾನು ಹೋಗಿದ್ದೆ ಮನೆಗೆ, ನನಗೆ ಸ್ಪೋರ್ಟ್ಸ್ ಬೇಡ ಅಂತ. ನಾನು ಮನೆಗೆ ಹೋದಾಗ ನಮ್ಮಅಮ್ಮ ಡೈಲಿ ಅಳೋರು, ಜಗಳ ಮಾಡೋರು, ರಿಕ್ವೆಸ್ಟ್ ಮಾಡೋರು, ಹೋಗು ನಿನ್ ಲೈಫ್ ಇದಲ್ಲ, ಸ್ಪೋರ್ಟ್ಸ್ ಮಾಡು. ಆಕ್ಚುಲಿ ನಮ್ಮ ಅಪ್ಪಾಜಿ ಹೇಗೆಂದ್ರೆ, ನಮ್ಮ ಅಪ್ಪಾಜಿಗೆ ನಾನು ಏನೇ ಮಾಡಿದ್ರು ಹೀಸ್ ಹ್ಯಾಪಿ. ಒಟ್ನಲ್ಲಿ ನಾನು ಖುಷಿಯಾಗಿ ರಾಣಿ ತರ ಇರ್ಬೇಕು ನಮ್ಮ ಅಪ್ಪಾಜಿಗೆ ಸ್ಪೋರ್ಟ್ಸ್ ಮಾಡುವ. ನಮ್ಮ ಅಪ್ಪಗೆ ಸ್ಪೋರ್ಟ್ಸ್ ಮಾಡೋದು ಹೆಂಗಂದ್ರೆ, ಅಯ್ಯೋ ನನ್ ಮಗಳು ಅಷ್ಟು ಕಷ್ಟ ಪಡ್ತಾಳಲ್ಲ, ನನಗ್ ನೋವಾಗುತ್ತೆ ಅಂತ ನಮ್ಮ ಅಪ್ಪಾಜಿ. ನನ್ ಗೆದ್ದಾಗ ಫಸ್ಟ್ ನಮ್ಮ ಅಮ್ಮನ ಹತ್ರನೇ ಹೇಳೋದು, ಆದ್ರೆ ನಾನು ಸೋತ್ರೆ ನನಗ್ ನಮ್ಮ ಅಪ್ಪಾಜಿ ಹತ್ರನೇ ಮಾತಾಡ್ಬೇಕು ಅನ್ಸೋದು. ಅಮ್ಮ ಬೇಡ, ನೀನ್ ಇರ್ಬೇಡ, ನೀವು ಸ್ಪೋರ್ಟ್ಸ್ ಮಾಡು, ನನ್ ಕೆಲ್ ನಿನ್ನ ನೋಡಕ್ ಆಗ್ತಿಲ್ಲ ಅಂದಾಗ ಅವಾಗ ನಾನ್ ಥಿಂಕ್ ಮಾಡಿದ್ದು, ನಾನು ಅಪ್ಪಾಜಿನೇ ಹಿಂಗ್ ಹೇಳ್ತಿದಾರಲ್ಲ, ಮೇ ಬಿ ನಾನು ತಪ್ಪಾಗಿ ಡಿಸಿಷನ್ ತಗೊಂಡಿದ್ದೀನೇನೋ, ನೋಡೋಣ ಅದೇನಾಗುತ್ತೋ ಆಗ್ಬಿಡ್ಲಿ, ಇಷ್ಟು ಇಯರ್ಸೇ ನಮ್ಮಅಮ್ಮ ಇಷ್ಟು ಕಷ್ಟಪಟ್ಟಿದ್ದಾರೆ, ಇನ್ನ 1-2 years ಟೈಮ್ ತಗೊಂಡ್ ಹೋಗೋಣ

0: ಅನ್ಕೊಂಡು ಹೋಗ್ಬೇಕಾದ್ರೆ ನಮ್ಮಮ್ಮನ ರಿಟೈರ್ಮೆಂಟ್ ಬೇರೆ ನಿಯರ್ ಇತ್ತು. ನಮ್ಮಮ್ಮ ಹೇಳಿರೋ ಮಾತು ನನ್ ಕಾಂಪಿಟೇಷನ್ ಅಲ್ಲಿ ಇಲ್ಲ ನಾನು ವರ್ಕೌಟ್ ಮಾಡ್ತಿರ್ಬೇಕಾರೆ ಸುಸ್ತಾಗ್ಬೇಕಾರೆ ಕಂಪ್ಲೀಟ್ ಮಾಡದೇ ಇರ್ಬೇಕು ನನ್ನ ಕಿವಿಲಿ ಈಗಲೂ ಬೀಳುತ್ತೆ. ನಮ್ಮಮ್ಮ ಒಂದೇ ಮಾತೇಳಿದ್ ನಾನ್ ವ್ಯವಸಾಯ ಮಾಡಿ ಆದ್ರೂ ನಾನು ದುಡ್ಡು ಹಾಕ್ತೀನಿ ಅವಳಿಗೆ. ಆ ಒಂದು ಮಾತು ಇಲ್ಲಿವರೆಗೂ ನಂಗ್ ತಗೊಂಬಂದಿದೆ. ಸೊ ನಮ್ಮಮ್ಮ ಇಷ್ಟು ಮಾಡಿದಾರೆ ಅಂದ್ಮೇಲೆ ನಾನು ಅವ್ರಿಗೆ ಏನಾದ್ರೂ ಕೊಡ್ಬೇಕು ಅಂತ ನಾನು ಈಗ ಇದ್ರಲ್ಲಿ ಇರೋದು. ನಾವಂತರ ಮಿಡಲ್ ಕ್ಲಾಸ್ ಅಂಡ್ ಐ ಆಮ್ ಪ್ರೌಡ್ ಮಿಡಲ್ ಕ್ಲಾಸ್ ಅಂತ. ಫೈನಾನ್ಶಿಯಲ್ ಆಗಿ ನಮ್ ಚಿಕ್ಕಪ್ಪ ನಂಗೆ ತುಂಬಾ ಹೆಲ್ಪ್ ಮಾಡ್ತಾರೆ. ನಾನು ಅದಕ್ಕೆ ತುಂಬಾ
1: ಹೌದು ಇದಕ್ಕೆಲ್ಲ ಖರ್ಚಾಗತ್ತ
0: ನಂದು ಒನ್ ಮಂತ್ ಎಕ್ಸ್ಪೆನ್ಸ್ ಹೇಳಿದ್ರೆ ನೀವು ಶಾಕ್ ಆಗ್ತೀರಾ. ಯಾಕಂದ್ರೆ ನಮ್ಮಅಮ್ಮ ಸ್ಯಾಲ್ರಿಕಿನ ಜಾಸ್ತಿನೇ. ಲಾಸ್ಟ್ 3 ಮಂತ್ಸ್ ಬ್ಯಾಕ್ ಕಾಂಪಿಟೇಷನ್ ನಿಯರ್ ಬರ್ತಿದೆ ಅಂದಾಗ್ಲೇ 2-3 ಮಂತ್ ಅಲ್ಲಿ 1 ಮಂತ್ಗೆ 1 ಲ್ಯಾಕ್ ಸಮಥಿಂಗ್ ಆಗಿತ್ತು. ಯಾಕಂದ್ರೆ ನಮ್ದು ಫುಡ್ಡೇ ಜಾಸ್ತಿ ತಗೋಬೇಕು.
1: ಹೇಳಿ ಅದ್ರ ಬಗ್ಗೆ.
0: ಸ್ಪೈಕ್ಸ್, ಶೂಸ್ ಮತ್ತೆ ಫಿಸಿಯೋಥೆರಪಿ ಅಂತ ಇರುತ್ತೆ. ಈಗ ನಾವು ವರ್ಕೌಟ್ ಮಾಡ್ತಿದೀವಿ ಅಂದ್ರೆ ಮಾರ್ನಿಂಗ್ ಟು ಈವ್ನಿಂಗ್, ಅದ್ರಿಗೆ ತಕ್ಕಂಗೆ ರಿಕವರಿ ಇರುತ್ತೆ. ರಿಕವರಿ ಅಂದ್ರೆ ಐಸ್ ಬಾತ್ ಮಾಡಬೇಕು, ಮಸಾಜಿಗೆ ಹೋಗ್ಬೇಕು, ಅದೆಲ್ಲ ತುಂಬಾ ಇರುತ್ತೆ. ಐಸ್ ಬಾತ್ 1,000-2,000 ಇರುತ್ತೆ.
1: ಅದು ಎವ್ರಿ ಡೇ ಆಗ್ಬೇಕಾ? ಅದು
0: ಎವ್ರಿ ಡೇ ಅಲ್ಲ, ವೀಕ್ಲಿ. ಈಗ ವೀಕ್ಲಿ 1-3 ಟೈಮ್ಸ್ ಹೆವಿ ಸೆಷನ್ ಆದಾಗ ಅದಂಗ್ ಮಾಡ್ಬೇಕು. ಸೊ ಅನ್ ಮಾಡ್ಕೊಂಡು ಆಮೇಲೆ ಮಸಾಜಿಗೂ ಇರುತ್ತೆ, ಫಿಸಿಯೋಥೆರಪಿ. ನಾನೊಂದು ಡೇ ಫುಡ್ 500 ಹಂಗಾಗುತ್ತೆ. ನಾ ಚಿಕನ್ ಮತ್ತೆ ಫ್ರೂಟ್ಸ್, ಡೈಲಿ ಫ್ರೂಟ್ಸ್ ಇರಬೇಕು, ಏನಾದ್ರೂ ಒಂದು ಪ್ರೋಟೀನ್ ಫುಡ್ ಇರಬೇಕು. ಇವಾಗ ನೋಡ್ರಿ ಜೆನ್ಸಿ ಆತರ ಎಲ್ಲ ಬರುತ್ತಲ್ಲ, ಸೊ ಆತರ ಕಾಂಪಿಟೇಷನ್ ಅದ್ರ ತಕ್ಕಂಗೆ ಹೋಗ್ತಾ ಇದೆ. ಸೊ ಅದ್ರ ತಕ್ಕಂಗೆ ನಾವು ಇದ್ ಮಾಡ್ಕೋಬೇಕು. ಆಮೇಲೆ ಈಗ ರೀಸೆಂಟ್ ಆಗಿ ಸಮೇತ ನಾನು ಮೆಡಲ್ ಪಡಿರೋದಕ್ಕೆ ನಮ್ಮ MLA ಅವರೆಲ್ಲ ತುಂಬಾ ನನ್ ಕೂರಿಸ್ಕೊಂಡು. ಯಾರು ಅಷ್ಟು ಸ್ಪೋರ್ಟ್ಸ್ ಪರ್ಸನ್ಸ್ ಹೇಗೆ ಅಂದ್ರೆ, ಯಾರಾದ್ರೂ ನಮ್ಮ ಹತ್ರ ಕುತ್ಕೊಂಡು ಒಂದು 10 ಮಿನಿಟ್ಸ್ ನಮ್ ಸ್ಟೋರಿ ಕೇಳಿದ್ರೇನೆ ಸಾಕು, ಹೇಗಿತ್ತು, ಏನಾಯ್ತು, ಹೇಗೆ, ಅದೇ ನಮಗ್ ದೊಡ್ಡ ವಿಷಯ ಅಂತದಲ್ಲಿ. ನಮ್ MLA ನಮ್ ಚಿತ್ರದುರ್ಗ ಈಗ ಪ್ರೆಸಿಡೆಂಟ್ ಅವರೆಲ್ಲ ಬಂದ್ಬಿಟ್ಟು ಅವ್ರು ಕುತ್ಕೊಂಡು ನಮ್ ಬಗ್ಗೆ ಕೇಳ್ತಾರೆ ಅಂದ್ರೆ ಅದು ನಿಜವಾಗ್ಲು ತುಂಬಾ ಖುಷಿ ಆಗುತ್ತೆ. ನಾವು ವೇಟ್ ಮಾಡಿದಕ್ಕೆ ಅವ್ರ ಬಂದು ಸಾರಿ ಕೇಳಿದ್ರು, ಸಾರಿ ವೇಟ್ ಮಾಡಿಸಿದ್ವಿ, ಅದೇ ತುಂಬಾ ದೊಡ್ಡ ವಿಷಯ. ಯಾಕಂದ್ರೆ ಅಂತ ದೊಡ್ಡ ವ್ಯಕ್ತಿ ಹಂಗೆಲ್ಲ ಮಾತಾಡೋದು ತುಂಬಾ ಇದು.
1: ಏನಿದೆ ನಿಮ್ಮ ಗುರಿ ಇದೆ?
0: ಆಕ್ಚುಲಿ ನನ್ ಟಾರ್ಗೆಟ್ ಈಗ ಏಷ್ಯನ್ ಇಂದಿತ್ತು. ಇವಾಗ ಅದು 4 ಇಯರ್ಸ್ ಒನ್ಸ್ ಮಾತ್ರ ಬರೋದು. ಸೊ ಇವಾಗ ನೆಕ್ಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು ವರ್ಲ್ಡ್ ಅಥ್ಲೆಟಿಕ್ಸ್ ಅಂತ. ವರ್ಲ್ಡ್ ಅಥ್ಲೆಟಿಕ್ಸ್ ಯೂನಿವರ್ಸಿಟಿ ಇದೆಯಲ್ಲ, ಕಾಲೇಜ್ ಇಂದ ಆಲ್ ಇಂಡಿಯಾ ಯೂನಿವರ್ಸಿಟಿ ಬರುತ್ತಲ್ಲ, ಸೊ ವರ್ಲ್ಡ್ ಯೂನಿವರ್ಸಿಟಿ ನಾನು ನೆಕ್ಸ್ಟ್ 2027 ಅಲ್ಲಿ ಇದೆ, ಅದೇ ಟಾರ್ಗೆಟ್ ಮಾಡಿದೀನಿ.
1: ಈಗ ಬಂಗಾರದ ಪದಕವನ್ನ ಗೆದ್ಕೊಂಡು ಬಂದಿದ್ದೀರಿ. ಭುವನೇಶ್ವರದಲ್ಲಿ ನೀವು 65ನೇ ಅಂತಾರಾಜ್ಯ ಸೀನಿಯರ್ ಅಥ್ಲೆಟಿಕ್ಸ್ ಆಗಿ ಚಾಂಪಿಯನ್ಶಿಪ್ ಅಲ್ಲಿ ನೀವು ಕರ್ನಾಟಕವನ್ನ ರೆಪ್ರೆಸೆಂಟ್ ಮಾಡಿ ನೀವು ಅಲ್ಲಿ ಬಂಗಾರದ ಪದಕವನ್ನ ಗಳಿಸ್ಕೊಂಡಿದ್ದೀರಿ. ಏನ್ ಅನ್ನಿಸ್ತಾ ಇದೆ?
0: ಇದ್ ಮಾಡೋಕ್ಕೂ ಮುಂಚೆ ನೀವು ಟಾರ್ಗೆಟ್ ಇದ್ದಿದ್ದೆ ಯಾವ್ದಾದ್ರು ಒಂದ್ ನ್ಯಾಷನಲ್ ಮೆಡಲ್ ಮಾಡ್ಬೇಕು, ಯಾವ್ದಾದ್ರು ಒಂದ್ ಜಾಬ್ ಈಗ ತೂರ್ಕೊ ಬಿಡ್ಬೇಕು, ಒಂದೇ ಒಂದ್ ನ್ಯಾಷನಲ್ ಮೆಡಲ್ ಮಾಡಿದ್ರೆ ಸಾಕು ಅಂತ ತುಂಬಾ ಮ್ಯಾನಿಫೆಸ್ಟ್ ಮಾಡ್ತಿದ್ದೆ. ಅದೊಂದೇ ಒಂದ್ ಸಾಕು ನಂಗೆ ಅಂತ. ಈಗ ನನಗ ಅದಾದ್ಮೇಲೆ ನಿಜ ಹೇಳ್ಬೇಕಂದ್ರೆ ನಮ್ಮ ಅಪ್ಪ ಅಮ್ಮನ ಹತ್ರನು ಹೇಳಿಲ್ಲ ನಾನು. ನಂಗೆ ಅದು ಖುಷಿ ಆಗ್ತಿಲ್ಲ, ನಂಗೆ ಸ್ಯಾಟಿಸ್ಫೈ ಆಗ್ತಿಲ್ಲ. ಯಾಕೆಂದ್ರೆ ನನಗೆ ಇಷ್ಟು ಕೆಪಾಸಿಟಿ ಇದೆ ಅಂದ್ಮೇಲೆ ಇನ್ನೂ ಮಾಡ್ಬೇಕು ನಾನು ಅನ್ನೋ ಇದು ಬಂದಿದೆ ನಂಗೆ. ನಂಗಿಂದ ಇನ್ನೂ ಸಾಕಾಗಿಲ್ಲ, ಇನ್ನೂ ಮೆಡಲ್, ಇನ್ನೂ ದೊಡ್ಡ ಟಾರ್ಗೆಟ್ ಮಾಡ್ಬೇಕು, ಆತರ ಫೀಲ್ ಬಂದಿದೆ ನಂಗೆ. ನಾನೇ ಟ್ರೈ ಮಾಡ್ತಿದ್ದೀನಿ, ಅಯ್ಯೋ ನೀನ್ ನ್ಯಾಷನಲ್ ಮೆಡಲ್ ಮಾಡಿದ್ಯ, ನೀನ್ ಅನ್ಕೊಂಡಿರೋದು ಬಂದಿದೆ, ಖುಷಿ ಆಗ್ತಿಲ್ವಾ ಅಂತ. ಬಟ್ ನನಗೆ ಏನೋ ಒಂಥರ ಇನ್ನೂ ಸಾಕಾಗಲ್ಲ, ಇನ್ನೂ ಮಾಡ್ಬೇಕು ಆತರ.
1: ಈವರೆಗೂ ಸಾಧನೆ ಮಾಡಿರೋಂಥವ್ರಲ್ಲಿ ಅಂದ್ರೆ ಅಥ್ಲೆಟಿಕ್ಸ್ ಅಲ್ಲಿ ಯಾರು ಸ್ಫೂರ್ತಿ ಆಗಿದ್ದಾರೆ ನಿಮ್ಗೆ?
0: ಮೇಡಮ್ ಆಕ್ಚುಲಿ ಜೆನ್ಯೂನ್ ಆಗಿ ಹೇಳ್ಬೇಕಂದ್ರೆ ನಾನು ಸ್ಪೋರ್ಟ್ಸ್ ಒಂದು 7th 8th ಇದ್ದಾಗ ಹೆಚ್ಎಂ ಜ್ಯೋತಿ ಅಂತ ಒಬ್ರು ಅಥ್ಲೀಟ್ ಇದ್ರು. ಅವ್ರು ನನಗೆ ಆಕ್ಚುಲಿ ತುಂಬಾ ಇನ್ಸ್ಪಿರೇಷನ್ ನಂಗೆ. ಅವ್ರ ಹಸ್ಬೆಂಡ್ ಬಂದ್ಬಿಟ್ಟು ಶ್ರೀನಿವಾಸ್ ಅಂತ. ಅವರೇ ನನ್ನ ಚೆನ್ನೈಗೆ ಕರ್ಕೊಂಡೋಗಿ ಅವ್ರಿಗೆ ನಾನು ಇವ್ರು ತುಂಬಾ ಚೆನ್ನಾಗಿ, ಅವರು ಇಂಟರ್ನ್ಯಾಷನಲ್ ಪ್ಲೇಯರ್, ಅವ್ರ ಹೆಚ್ಎಂ ಜ್ಯೋತಿ ಅವ್ರು ಇದಾರಲ್ಲ, ಅವ್ರು ನಂಗೆ ದೊಡ್ಡ ಇನ್ಸ್ಪಿರೇಷನ್. ಯಾವ ತರ ಇನ್ಸ್ಪಿರೇಷನ್ ಅಂದ್ರೆ ಅವ್ರು ಕುತ್ಕೊಳ್ಳೋವೇ ಇರ್ಬೋದು, ಅದೆಲ್ಲ ಫಾಲೋ ಮಾಡ್ಬೇಕು ನಾನು. ಯಾಕಂದ್ರೆ ಅವರು
1: ಅದಕ್ಕೊಂದು ಶಿಸ್ತು ಅಂತ ಇರುತ್ತೆ.
0: ಹೌದು, ನಾನು ಅವಾಗ ನೋಡ್ಕೊಂಡ್ ಬಂದಿರೋದೇ ಅವ್ರನ್ನ. ಸೊ ನಂಗೆ ಅವ್ರ ಇನ್ಸ್ಪಿರೇಷನ್.
1: ಅದಕ್ಕಿಂತ ಉನ್ನತ ಮಟ್ಟದಲ್ಲಿ ಯಾರೆಲ್ಲ
0: ಫಿಲ್ಮಿ ಆಗುತ್ತೆ, ಆದ್ರೆ ನಿಜವಾಗ್ಲೂ ನನಗೆ ತುಂಬಾ ಇದು ಅಂದ್ರೆ ವಿರಾಟ್ ಕೊಹ್ಲಿ ಅಂತ, ಕ್ರಿಕೆಟ್ ಪ್ಲೇಯರ್.
1: ಓಕೆ,
0: ಎಷ್ಟು ಇದು ಅಂದ್ರೆ ನಾನು ಕಾಂಪಿಟೇಷನ್ ಹೋಗೋಕ್ಕೂ ಮುಂಚೆ ಅವ್ರದ್ದು ವಿಡಿಯೋ ನೋಡ್ತೀನಿ. ಯಾಕೆಂದ್ರೆ ಅವ್ರ ಅಷ್ಟು ಫೇಮಸ್ ಆತರ ಅಲ್ಲ, ಅದಕ್ಕಿಂತ ಮುಂಚೆ ಅವ್ರದ್ದು ಸ್ಟೋರಿ ಇದೆಯಲ್ಲ, ಹಾರ್ಡ್ ವರ್ಕಿಂಗ್, ಅದೆಲ್ಲ ನಂಗೆ ತುಂಬಾ ಇನ್ಸ್ಪಿರೇಷನ್. ನಮ್ಮಅಮ್ಮ ಅಫ್ಕೋರ್ಸ್ ಅವರು
1: ಅವರೇ ಹೀರೋಯಿನ್. ನಿಮಗೆ ಎಲ್ಲಾ ದೃಷ್ಟಿಯಿಂದನು ಅವ್ರು ನಿಮಗೆ ಸಹಕಾರ ಕೊಡ್ತಾ ಬರ್ತಾ ಇದಾರೆ, ನಿಮ್ಮ ಸಾಧನೆಗೆ ದಾರಿಯಾಗಿದ್ದಾರೆ ಅವರು.
0: ನಮ್ಮಅಮ್ಮ ಫೈನಾನ್ಶಿಯಲ್ ಸಪೋರ್ಟ್ ಆದ್ರೆ ನಮ್ಮ ಅಪ್ಪಾಜಿ ಇಮೋಷನಲ್ ಸಪೋರ್ಟ್. ನಾನು ಇರೋದು ಚೆನ್ನೈ ಇಲ್ಲಲ್ಲ ಮ್ಯಾಮ್.

0: ನಮ್ಗೆ ಅಲ್ಲಿಂದ ಸ್ವಲ್ಪ ಗೊತ್ತಿದೆ, ನಾನ್ ಪ್ರಾಕ್ಟೀಸ್ ಮಾಡೋದೆಲ್ಲ ಅಲ್ಲೇ. ಅಲ್ಲಿ ಯಾವ ತರ ಫೆಸಿಲಿಟೀಸ್ ಅಂದ್ರೆ, ಈಗ ಒಬ್ರು ನ್ಯಾಷನಲ್ಸ್ ಹೋಗ್ತಿದಾರಂದ್ರೆ ರಿಟರ್ನ್ ಬಂದಾಗ ಅವರಿಗೆ ಅಮೌಂಟ್ ಎಲ್ಲ ಕೊಡೋದು 5 ಲ್ಯಾಕ್ಸ್, ಫಸ್ಟ್ ಬಂದಿರೋರಿಗೆ 5 ಲ್ಯಾಕ್ಸ್ ಆತರ. ಮತ್ತೆ ಅಲ್ಲಿ 3% ಕೋಟಾ ಅಂತ ಮಾಡ್ತಾರೆ. ಈಗ ನಮ್ ಕರ್ನಾಟಕ ಲಾಸ್ಟ್ ಇಯರ್ ಸೇಮ್ ಇದೇ ಕಾಂಪಿಟೇಷನ್ ಲಾಸ್ಟ್ ಇಯರ್ ನಡೆದಾಗ ನಮ್ದು ಫಸ್ಟ್ ಆಗಿತ್ತು, ತಮಿಳ್ನಾಡು ಸೆಕೆಂಡ್ ಆಗಿತ್ತು. ಆ ಟೀಮ್ ಅಲ್ಲಿ ಇದ್ದಿದ್ ನಮ್ದು ಫಸ್ಟ್ ಆಗಿದೆ ಅಲ್ಲ, ಅಲ್ಲಿರೋ ಕ್ಲಬ್ ಅಲ್ಲಿರೋ ಹುಡುಗಿ ಸೇಮ್, ನಾವು ಇಬ್ರು ಒಂದೇ ಕ್ಲಬ್, ಅವರಿಗೆ 3% ಕೋಟ ಜಾಬ್ ಆಗಿದೆ ಡಿಪಾರ್ಟ್ಮೆಂಟ್ ಅಲ್ಲಿ. ನಾ ಫಸ್ಟ್ ಬಂದಿರೋ, ನಮಗೆ ಏನು ಜಾಬ್ ಬಿಡಿ, ನಮಗೆ ಅಮೌಂಟ್ ಇಂದ ಏನು ಇಲ್ಲ. 2023 ಅಪ್ಲೈ ಮಾಡಿರೋ ನಮ್ ಸೀನಿಯರ್ಸ್ ಅಥ್ಲೀಟ್ಸ್, ಅವ್ರಿಗೆ ಈ ವರ್ಷ ಸಿಗ್ತಿದೆ ಅಮೌಂಟ್. ಆತರ ಹೆಂಗೆ ಹೇಳ್ಬೇಕಂದ್ರೆ, ಈಗ ಚೆನ್ನೈಯಲ್ಲಿ ಅದೇ ಸ್ಪೋರ್ಟ್ಸ್ ಪರ್ಸನ್ಸ್, ಈಗ ಸ್ಪೋರ್ಟ್ಸ್ ಮಿನಿಸ್ಟರ್ ಎಲ್ಲ ಇದಾರಲ್ಲ, ಸ್ಪೋರ್ಟ್ಸ್ ಮಿನಿಸ್ಟರ್ ಅಲ್ಲಿ ಸ್ಪೋರ್ಟ್ಸ್ ಮ್ಯಾನ್. ಸೊ ಅವರೆಲ್ಲ ಕುತ್ಕೊಂಡು ಕೇಳ್ತಾರೆ ನಿಮಗೆಲ್ಲ ಏನ್ ಬೇಕು ಏನಿದೆ. ಅಲ್ಲಿ ಚೆನ್ನಾಗ್ ಸ್ಪೋರ್ಟ್ಸ್ ಈಗೆಲ್ಲ ಚೆನ್ನಾಗಿ ಇಂಪ್ರೂವ್ ಆಗ್ತಿದೆ, ಇಲ್ಲಿ ಸ್ವಲ್ಪ ಇನ್ನು ಬೇಕಾಗಿದೆ. ಯಾರ್ಯಾರ ಈ ತರ ಅಥ್ಲೀಟ್ಸ್ ಇದಾರೆ ಅದನ್ನ ನೋಡ್ಬೇಕು, ಅಬ್ಸರ್ವ್ ಮಾಡ್ಬೇಕು, ಅವರಿಗೆಲ್ಲ ಏನ್ ನೀಡ್ ಇದೆ ಮತ್ತೆ ಏನ್ ಮಾಡ್ಬೇಕು ಅದೆಲ್ಲ ಅವರೆಲ್ಲ ನೋಡಿ ಕುತ್ಕೊಂಡು ಈ ತರ ಸ್ಪೋರ್ಟ್ಸ್ ಪರ್ಸನ್ ಜೊತೆ ಎಲ್ಲ ಡಿಸ್ಕಸ್ ಮಾಡಿ, ನಮ್ ಜೊತೆ ಮಾಡಿಲ್ಲ ಅಂದ್ರು ಅವರು ಮಿನಿಸ್ಟರ್ ಜೊತೆ ಎಲ್ಲ ಕುತ್ಕೊಂಡು ಡಿಸ್ಕಸ್ ಮಾಡಿ ಈ ತರ ಸ್ಪೋರ್ಟ್ಸ್ ಅವ್ರಿಗೆ ಇನ್ನು ಇದು ಮಾಡ್ಬೇಕು. ಯಾಕೆಂದ್ರೆ ಎಲ್ಲಾ ಅಥ್ಲೀಟ್ಸ್ ಇಂಪ್ರೂವ್ಮೆಂಟ್ ತುಂಬಾನೇ ಚೆನ್ನಾಗಿದೆ, ಇದ್ರಿಂದ ನಮ್ ದೇಶ ಒಳ್ಳೆ ಹೆಸರು ಬರುತ್ತೆ. ಸೊ ಅವ್ರು ಇದ್ರ ಬಗ್ಗೆ ಇಂಟ್ರೆಸ್ಟ್ ತಗೊಂಡು ಮಾತಾಡಿದ್ರೆ ನಾವಿನ್ನ ದೇಶಕ್ಕಿಂತ ಹೆಸರು ನಮಗ್ ಕೊಡಕ್ಕಿಂತ ಚೆನ್ನಾಗಿರುತ್ತೆ.
1: ಸರ್ಕಾರದ ಪಾತ್ರ ಕೂಡ ಅತಿ ಮುಖ್ಯ ಅಂತ ಹೇಳ್ತೀರಿ.
0: ಫ್ಯಾಮಿಲಿ ಮತ್ತೆ ಅವ್ರದ್ದು ಕಂಫರ್ಟ್ ಝೋನ್ ಎಲ್ಲ ಬಿಟ್ಬಿಟ್ಟು ಸ್ಯಾಕ್ರಿಫೈಸ್ ಮಾಡಿ, ಅವ್ರ ಲೈಫ್ ಸ್ಯಾಕ್ರಿಫೈಸ್ ಮಾಡಿ ಬಂದು ಹಿಂಗ್ ಟ್ರೈನಿಂಗ್ ಮಾಡ್ತಿದಾರೆ ಅಂದ್ರೆ, ನಾವು 1% ಒಂದು ಗವರ್ಮೆಂಟ್ ಇಂದ ಯಾವ್ದಾದ್ರು ಒಂದ್ ಸಪೋರ್ಟ್ ಎಕ್ಸ್ಪೆಕ್ಟ್ ಮಾಡ್ತೀವಿ.
1: ಕ್ರೀಡೆಗೂ ಕೂಡ ಮಹತ್ವವನ್ನ ಕೊಡಬೇಕು.
0: ಇವಾಗ ಸ್ಪೈಕ್ಸ್ ಅಂತ ನಾನೆಲ್ಲ ಹೇಳಿದ್ನಲ್ಲ, ಅದ್ರಲ್ಲಿ ಆತರ ಚಿಕ್ಕ ಪುಟ್ಟ ಹೆಲ್ಪ್ ಮಾಡಿ ನಮಗೆ ಏನಾದ್ರು ಸ್ಪಾನ್ಸರ್ಸ್ ಆತರ ಎಲ್ಲ ಮಾಡಿದ್ರೆ ನಮಗೂ ಒಂದು ಫೈನಾನ್ಶಿಯಲ್ ಸ್ಟ್ರೆಸ್ ಇಲ್ದೇನೆ ನಮ್ಗೆ ಗೋಲ್ ಕಡೆ ಕಾನ್ಸಂಟ್ರೇಟ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ನಮಗೆ ಯಾವ ತರ ಸ್ಟ್ರೆಸ್ ಆಗುತ್ತೆ ಅಂದ್ರೆ, ಫೈನಾನ್ಶಿಯಲ್ ಇಲ್ಲ, ನಾವು ಗೋಲ್ ಕಂಪ್ಲೀಟ್ಲಿ ಚೇಂಜ್ ಆಗ್ಬಿಡುತ್ತೆ. ನಾವು ಇವಾಗ ಎಕ್ಸಾಂಪಲ್, ಯಾರಾದ್ರು ಒಲಿಂಪಿಕ್ ಮೆಡಲ್ ಮಾಡೋ ಅಷ್ಟು ಕೆಪಾಸಿಟಿ ಇದ್ರೆ, ಅವ್ರಿಗೆ ಫೈನಾನ್ಶಿಯಲ್ ಸಪೋರ್ಟ್ ಇಲ್ಲ ಅಂದ್ರೆ, ಅವ್ರು ಆಬ್ವಿಯಸ್ಲಿ ಅವ್ರದ್ದು ಗೋಲೇ ಚೇಂಜ್ ಆಗ್ಬಿಡುತ್ತೆ. ಒಲಿಂಪಿಕ್ ಎಲ್ಲ ಬೇಡಪ್ಪ, ನಾವು ಒಂದ್ ಮ್ಯಾಚ್ ನ್ಯಾಷನಲ್ ಮೆಡಲ್ ಮಾಡಿ ಜಾಬ್ ತಗೊಂಡು ಫ್ಯಾಮಿಲಿ ನೋಡ್ಕೊಳ್ಳೋಣ, ಆತರ ಆಗ್ಬಿಡುತ್ತೆ. ಸೊ ಏನಾದ್ರೂ ಈ ತರ ಫೈನಾನ್ಶಿಯಲ್ ಸಪೋರ್ಟ್ ಯಾರಾದ್ರೂ ಹಿಂಗ್ ಮಾಡೋರಿದ್ರೆ, ನಾವು ಗೋಲ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಅದ್ರ ಕಡೆ ಮಾಡೋ ಸಾಧ್ಯ ಇರುತ್ತೆ.
1: ನೀವು ಹೇಳಿದಾಗ ನನಗೆ ಗೊತ್ತಾಗ್ತಾ ಇದೆ ಪ್ರಕೃತಿ ಅವರೇ, ಈ ನಿಟ್ಟಿನಲ್ಲಿ ಸರ್ಕಾರವೂ ಕೂಡ ಒಂದಷ್ಟು ಕ್ರೀಡೆ ಕಡೆ ಗಮನವನ್ನ ಹರಿಸ್ಬೇಕು, ವಿದ್ಯಾರ್ಥಿಗಳಿಗೆ ಇದರಿಂದ ಉತ್ತೇಜನ ಸಿಗೋ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕು ಅನ್ನುವಂಥದ್ದು. ಸ್ಕೂಲ್ ಲೆವೆಲ್ ಇಂದಾನೇ ಅದನ್ನ ಮಾಡಬಹುದಾ ಅಂತ
0: ನೋಡ್ಬೋದು.
1: ಯಾಕೆಂದ್ರೆ ನಾವು ಗುರುತಿಸೋದು ಅಲ್ಲಿಂದ ಶಾಲೆಯ ಒಂದು ಆ ಲೆವೆಲ್ ಅಲ್ಲೇ ನಾವು ಗುರುತಿಸ್ತೇವೆ. ಆ ಮಕ್ಕಳು ಇಂಥವ್ರು ಇಂಥದನ್ನ ಅಚೀವ್ ಮಾಡ್ತಾರೆ ಅಂತ ಒಬ್ಬ ಟೀಚರ್ ಕೈಯಲ್ಲಿ ಶಕ್ತಿ ಇರುತ್ತೆ.
0: ನಾನು ಬಂದಿರೋದೇ ಹಾಗೆ, ನನ್ಗೆ ಒಬ್ರು ನೀ ನೋಡ್ತೀಯ ಅಂತ ಐಡೆಂಟಿ ಮಾಡಿರೋದೇ ನನ್ನ ಪಿ ಟೀಚರ್. ನೀವು ಕೇಳಿಬೇಕಿದ್ರೆ ಪ್ರತಿಯೊಬ್ರು ಸ್ಪೋರ್ಟ್ಸ್ ಪರ್ಸನ್ ಅವ್ರ ಲೈಫ್ ಸ್ಟಾರ್ಟ್ ಆಗೋದು ಅವ್ರ ಪಿ ಟೀಚರ್ ಇಂದ, ಎಲ್ಲ ಗುರುತಿಸೋದು ಪಿ ಟೀಚರ್ ಇಂದ. ಸೊ ಈಗ್ಲೂ ಸಮೇತ ನಾನು ಅವ್ರಿಗೆ ತುಂಬಾ ಚಿರಋಣಿ ಆಗಿರ್ತೀನಿ.
1: ಹೌದು, ಆ ನಿಟ್ಟಿನಲ್ಲಿ ಈ ರೀತಿಯಾಗಿ ಶಾಲೆಗಳು ಕೂಡ ಕ್ರೀಡೆಗೆ ಒಂದು ಉನ್ನತವಾದಂತಹ ಸ್ಥಾನವನ್ನ ಕೊಡಬೇಕು, ಅದರ ಜೊತೆಗೆ ಮಕ್ಕಳನ್ನ ಆ ಕ್ರೀಡೆಯಲ್ಲಿ ತೊಡಗಿಕೊಳ್ಳೋದಕ್ಕೆ ಅವಕಾಶವನ್ನ ಕಲ್ಪಿಸಬೇಕು ಅನ್ನೋದನ್ನ ಹೇಳ್ತೀರಾ?
0: ಹೌದು ಮ್ಯಾಮ್, ಕಂಪ್ಲೀಟ್ಲಿ ನಾನು ಇದಕ್ಕೆ ಅಗ್ರಿ ಮಾಡ್ತೇನೆ. ಯಾಕಂದ್ರೆ ಸ್ಪೋರ್ಟ್ಸ್ ಇವಾಗ ಸ್ಕೂಲ್ ಅಲ್ಲೆಲ್ಲ ನೀವು ನೋಡಿ, ವೀಕ್ಲಿಯಲ್ಲಿ ಒನ್ಸ್ ಇರುತ್ತೆ, ಒನ್ಸ್ ಇಲ್ಲ ಟ್ವೈಸ್ ಅಷ್ಟೇ ಇರುತ್ತೆ ಪಿರಿಯಡ್. ಹೌದು, ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. ಮಕ್ಕಳಿಗೆ ಸ್ಟಡೀಸ್ ಮಾತ್ರ ಅಲ್ಲ, ಕೆಲವರು ಸ್ಟಡೀಸ್ ಅಲ್ಲಿ ಚೆನ್ನಾಗಿರ್ತಾರೆ, ಕೆಲವರು ಡ್ಯಾನ್ಸ್ ಅಲ್ಲಿ ಚೆನ್ನಾಗಿರ್ತಾರೆ, ಕೆಲವರು ಸ್ಪೋರ್ಟ್ಸ್ ಅಲ್ಲಿ ಚೆನ್ನಾಗಿರ್ತಾರೆ. ಅದಕ್ಕೆ ಐಡೆಂಟಿ ಮಾಡ್ಬೇಕಂದ್ರೆ ಅದಕ್ಕೊಂದು ಟೈಮ್ ಕೊಡ್ಬೇಕು. ಈಗಂತಾನೆ ಒಂದ್ ಸಬ್ಜೆಕ್ಟ್ ಇರ್ಬೇಕು, ಅವಾಗ್ಲೇನೆ ಯಾರೆಲ್ಲ ಇದಾರೆ ಅಂತ ಇನ್ನು ಗುರುತಿಸೋಕ್ ಸಾಧ್ಯ ಆಗ.
1: ಒಂದು ಬೀಜವನ್ನ ಹಾಕಿರ್ತೀವಿ, ಅದನ್ನ ಬೆಳೆಯೋದಕ್ಕೆ ನಾವೇನೆಲ್ಲ ಬೇಕು ಅದನ್ನ ಕೊಡ್ತಾ ಹೋಗ್ಬೇಕು ಅಂತೀರಿ.
0: ಹೌದು, ಅವಾಗ್ಲೇ ಅದ್ ಚೆನ್ನಾಗಿ ಬೆಳೆಯುತ್ತೆ,
1: ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಹೌದು, ಈಗ ಚಿನ್ನದ ಪದಕವನ್ನ ಗಳಿಸಿದಿರಲ್ಲ, ಏನ್ ಅನ್ನಿಸ್ತಾ ಇದೆ ಈಗ ನಿಮಗೆ?
0: ನಾನು ಇವಾಗ ಇದು ಸ್ಟಾರ್ಟ್ ಅಷ್ಟೇ, ಇನ್ನು ಪಯಣ ತುಂಬಾ ಇದೆ
1: ಮಾಡ್ಬೇಕು ಅನ್ನುವಂಥದ್ದನ್ನ ಆಲೋಚನೆಯಲ್ಲಿ ಇಟ್ಕೊಂಡಿದ್ದೀರಿ, ಗುರಿ ಇದೆ.
0: ನಮ್ಮಅಮ್ಮ ಅಳ್ತಿದ್ರು,
1: ಯಾಕೆ
0: ಮೆಡಲ್ ಮಾಡ್ಬಿಟ್ಟಲ್ಲ ಕೊನೆಗೂ, ನನ್ನ ಹೆಸರು ಇದ್ ಮಾಡ್ಬಿಟ್ಟಲ್ಲ ಅಂತ. ನಾನು ಇನ್ನು ಅಳ್ಬೇಡ್ರಿ, ಇನ್ನು ಅಳೋದಕ್ ತುಂಬಾ ಇದೆ, ಇನ್ನು ನಾನು ಇನ್ನ ತುಂಬಾ ಇದಕ್ಕತ್ತೆ ಅಂತ ಹೇಳ್ತಾ ಇದ್ದೆ.
1: ಅಂದ್ರೆ ಅವ್ರಿಗೆ ಸಂತೋಷ ಸಿಕ್ಕಿದೆ, ಅಂದ್ರೆ ನನ್ನ ಮಗಳು ಇಂಥದ್ದೊಂದನ್ನು ಸಾಧನೆ ಮಾಡಿದಾಳೆ ಅನ್ನುವಂತ ದೃಷ್ಟಿಯಲ್ಲಿ ಅವರಿಗೆ ಸಂತೋಷದ ಕಣ್ಣೀರು ಬಂದಿರಬಹುದು. ಆ ಕೆಲಸ ನಿಮ್ಮಿಂದ ಆಗ್ಬೇಕಾಗಿದೆ ಪ್ರಕೃತಿ, ಅದನ್ನ ಮಾಡಿಯೇ ತೀರ್ತೀರಿ ಅಂತ ನಾವು ಭಾವಿಸ್ತೇವೆ. ಮತ್ತೊಮ್ಮೆ ನೀವು ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಬಂದು ಕೂತ್ಕೊಳ್ತೀರಿ, ಆಗ ಇನ್ನೊಂದು ಮೆಡಲ್ ಬಂದಿರುತ್ತೆ. ಉನ್ನತವಾದಂತಹ ಒಂದು ಸಾಧನೆಯನ್ನ ನೀವು ಮಾಡಿ ಬಂದಿರ್ತೀರಿ ಅಂತ ನಾನು ಕೂಡ ಭಾವಿಸ್ತೇನೆ. ಈಗ

0: ಕ್ರೀಡೆಯಲ್ಲಿ ನಾನು ಮುಂದೆ ಬರಬೇಕು ಅನ್ನುವಂತ ಮಕ್ಕಳಿಗೆ ಅಥವಾ ಮೊಬೈಲ್ ಹಿಡ್ಕೊಂಡಿರುವಂತಹ ಮಕ್ಕಳಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಿ?
1: ಪ್ರತಿಯೊಂದು ಸ್ಕೂಲ್ ಅಲ್ಲೂ ಪ್ರತಿಯೊಂದು ಶಾಲೆಯಲ್ಲೂ ಲಾಸ್ಟ್ ಪ್ರಿಫರೆನ್ಸ್ ಬಂದ್ಬಿಟ್ಟು ಪಿ ಟೀಚರ್ ಆಗಿರುತ್ತೆ. ನನ್ನ ಒಪಿನಿಯನ್ ಏನು ಅಂದ್ರೆ, ನಮ್ ಸತಿ ಸರ್ ಅಂತ ಹೇಳಿದ್ನಲ್ಲ, ಅವ್ರು ಯಾವಾಗ್ಲೂ ಒಂದು ಡೈಲಾಗ್ ಹೇಳೋರು, ಓದೋರು ರ್ಯಾಂಕ್ ಬರೋರು ಫಸ್ಟ್ ಬರೋರು ಯಾರು ಬೇಕಾದ್ರೂ ಬರ್ತಾರೆ, ಎಲ್ಲರೂ ಬರ್ತಾರೆ ರ್ಯಾಂಕ್. ಆದ್ರೆ ಸ್ಪೋರ್ಟ್ಸ್ ಅಲ್ಲಿ ಒಬ್ರೆ ಫಸ್ಟ್, ಒಬ್ರೆ ಸೆಕೆಂಡ್, ಒಬ್ರೆ ಥರ್ಡ್, ಸ್ಪೋರ್ಟ್ಸ್ ಮ್ಯಾನ್ ಯಾರು ಆಗಕ್ ಸಾಧ್ಯ ಇಲ್ಲ ಅಂತ. ಸೊ ಸ್ಪೋರ್ಟ್ಸ್ ನನ್ ಫಸ್ಟ್ ಪ್ರಿಫರೆನ್ಸ್. ನನಗೆ ಗೊತ್ತು ಸ್ಕೂಲ್ ಅಲ್ಲೆಲ್ಲ ಫಸ್ಟ್ ಪ್ರಿಫರೆನ್ಸ್ ಸ್ಪೋರ್ಟ್ಸ್ ಕೊಡಕ್ ಸಾಧ್ಯ ಇಲ್ಲ ಅಂತ. ಇಲ್ಲ, ಇದು ಸಬ್ಜೆಕ್ಟ್ ಮಾತ್ರ ಅಲ್ಲ, ಇದೊಂದು ಕೆರಿಯರ್. ಎಲ್ಲ ಹೆಂಗೆ ಅಂದ್ರೆ, ಓದೋದು ಬಂದ್ಬಿಟ್ಟು ನಮ್ ಕೆರಿಯರ್ ಫಿಕ್ಸ್ ಆಗುತ್ತೆ, ಫಿಕ್ಸ್ ಮಾಡುತ್ತೆ ಅಂತ ಹೇಳ್ತಾರೆ. ಓಕೆ, ಅದಿರುತ್ತೆ. ಆದ್ರೆ ಪಿ ಬಂದ್ಬಿಟ್ಟು ಮಕ್ಳಿಗೆ ಒಂದು ಎಂಟರ್ಟೈನ್ಮೆಂಟ್ ಆತರ ಆಪ್ಷನ್ ಅಲ್ಲಿ ಇಟ್ಟಿದ್ದಾರೆ. ಒಂದು
2: ಲಾಸ್ಟ್ ಇರಬಾರ್ದು, ಫಸ್ಟ್ ಇರಬೇಕು.
1: ಎಸ್, ಮಕ್ಳಿಗೆ ಅದನ್ನ ಹೇಳ್ಬೇಕು. ಪಿ ಅನ್ನೋದು ಅದೊಂದು ಸಬ್ಜೆಕ್ಟ್ ಮಾತ್ರ ಅಲ್ಲ, ನಿಮ್ ಆಕ್ಟಿವಿಟಿ ಚಟುವಟಿಕೆ ಮಾತ್ರ ಅಲ್ಲ, ಇದರಿಂದ ನಿಮ್ ತುಂಬಾ ಭವಿಷ್ಯನೂ ಇದೆ, ಎಜುಕೇಶನ್ ತರ ಇದನ್ನು ಇದೆ, ಸ್ಪೋರ್ಟ್ಸ್ ಇಂದ ಆರೋಗ್ಯ ಅದೆಲ್ಲ ಪ್ರತಿಯೊಂದು. ಅದಕ್ಕೆ ಎಜುಕೇಶನ್ ಮಾಡ್ಬಿಟ್ಟು ಎಲ್ಲಾರು ಹೆಲ್ತ್ ಬೇಕು ಅಂದ್ರೆ ಸ್ಪೋರ್ಟ್ಸ್ ಅಲ್ಲಿ, ಸ್ಪೋರ್ಟ್ಸ್ ಅಲ್ಲಿ ಇದು ಸಿಗಲ್ಲ ಅಂತ ಇಲ್ಲ. ನಾವು ಏನ್ ಲೈಫ್ ಅನ್ನೋದು ಕಲಿತೀವಿ, ಒಂದು ಫೇಲ್ಯೂರ್ ಆದ್ರೆ ಅದರಿಂದ ಹೆಂಗ್ ಹ್ಯಾಂಡಲ್ ಮಾಡ್ಬೇಕಂತ ಕಲಿತೀವಿ. ಆಮೇಲೆ ನಮ್ಮ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಏನೇ ಪ್ರಾಬ್ಲಮ್ಸ್ ಬಂದ್ರು ಧೈರ್ಯವಾಗಿ
2: ಮೆಂಟಲಿ ಸ್ಟ್ರಾಂಗ್ ಆಗತ್ತೆ.
1: ಮೆಂಟಲಿ, ಎಸ್, ಮೆಂಟಲಿ ಸ್ಟ್ರಾಂಗ್ ಆಗುತ್ತೆ. ನಮ್ ಸ್ಪೋರ್ಟ್ಸ್ ಎಲ್ಲ ಆತರ ಅಲ್ಲ, ನಾವು ಫೇಲ್ಯೂರ್ಸ್ ನೋಡಿದಷ್ಟು ಇನ್ನು ಸ್ಟ್ರಾಂಗ್ ಆಗ್ತೀವಿ ಮೆಂಟಲಿ. ಇಲ್ಲ, ಮುಂದೆ ನಾವ್ ಇನ್ನು ಮಾಡ್ಬೇಕು.
0: ಹೌದು ಪ್ರಕೃತಿ, ಇಷ್ಟೆಲ್ಲ ಹೇಳಿದ್ರಿ, ಸ್ಕೂಲಿಂದನೇ ಆರಂಭ ಆಗ್ಬೇಕು ಅಂತ ಹೇಳಿದ್ರಿ. ಇಷ್ಟೆಲ್ಲದ್ರ ನಡುವೆ ಈ ನಿಮ್ಮ ತಂದೆ ತಾಯಿ, ನಿಮ್ಮ ಅಣ್ಣ ಇದಾರೆ ಅಂತ ಹೇಳಿದ್ರಿ, ಇವರೆಲ್ಲರ ಸಪೋರ್ಟ್ ಸಿಗ್ಲಿ, ಅವರ ಹೆಸರುಗಳನ್ನ ಒಮ್ಮೆ ಹೇಳ್ತೀರಾ?
1: ನಮ್ಮ ಅಮ್ಮನ ಹೆಸರು ಉಮೇಶ್ ಸಲ್ಮಾ ಅಂತ, ನಮ್ಮ ಅಪ್ಪಾಜಿ ಹೆಸರು ಭೈರೋಜಿ ರಾವ್, ನಮ್ಮ ಅಣ್ಣನ ಹೆಸರು ಭೂಷಣ್ ರಾಜ್ ರಾವ್ ಅಂತ.
0: ಇವರೆಲ್ಲರೂ ಕೂಡ ನಿಮಗೆ ಸಪೋರ್ಟ್ ಅನ್ನ ಮಾಡಿ ಇಷ್ಟು ದೂರದವರೆಗೆ ಚಿನ್ನದ ಪದಕವನ್ನ ಗಳಿಸಿರುವಂತಹ ಪ್ರಕೃತಿ ರೂಪಾ ರಾವ್ ಅವರು ಏನ್ ಹೇಳ್ತಾರೆ ನಮ್ಮ ಮಕ್ಕಳಿಗೆ? ಯಾಕೆಂದ್ರೆ ಇವತ್ ಯಾರು ನೋಡಿದ್ರು ಮೊಬೈಲ್ ಇಟ್ಕೊಂಡು ಕೂತಿರ್ತಾರೆ ಮಕ್ಕಳು.
1: ಹೌದು,
0: ಮೊಬೈಲ್ ಅಂದ್ರೆ ಅಷ್ಟು ಅಡಿಕ್ಟ್ ಆಗಿದ್ದಾರೆ. ಏನ್ ಹೇಳ್ತೀರಿ?
1: ನನ್ ಸ್ಪೋರ್ಟ್ಸ್ ಇಂದ ನನಗೇನ್ ಕಲ್ಸಿದೆ ಅದನ್ನ ಹೇಳ್ತೀನಿ. ನಾವೊಂದು ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲಿ, ಸ್ಪೋರ್ಟ್ಸ್ ಅಂತಾರಲ್ಲ, ಏನೇ ಒಂದು ಮಾಡ್ತಿರ್ಲಿ, ನಮ್ ಬಾಡಿ ಹೇಳುತ್ತೆ ಸಾಕಾಗಿದೆ ನಮ್ಗೆ, ಸಾಕು ಇನ್ನ ಬೇಡ, ಸುಸ್ತಾಗಿದೆ. ನಾವ್ ಹೆಂಗೆ ನಾವ್ ಪ್ರಿಪೇರ್ ಮಾಡ್ಬೇಕಂದ್ರೆ, ನಮ್ ಬಾಡಿ ಬಂದ್ಬಿಟ್ಟು, ಮೈಂಡ್ ಬಂದ್ಬಿಟ್ಟು ನಮ್ ಸ್ಲೇವ್ ತರ, ನಾವ್ ಹೇಳೋ ತರ ನಮ್ ಬಾಡಿ ಕೇಳ್ಬೇಕು. ಬಾಡಿ ಏನ್ ಹೇಳುತ್ತೋ ನಾವ್ ಕೇಳ್ಬಾರ್ದು. ನೀನ್ ನಾನ್ ಹೇಳ್ದಂಗೆ ಕೇಳ್ಬೇಕು, ಏನಕ್ಕಾಗಲ್ಲ ಮಾಡ್ಬೇಕು ಅನ್ಕೊಂಡು ಮೈಂಡ್ ನ ಇದು ಮಾಡ್ಕೊಂಡು ಪ್ರತಿಯೊಬ್ರು ಮಾಡ್ಬೇಕು ಅಂತ ನನ್ ಇದು ಮೋಟಿವ್ ಇದು. ಸೊ ಎಲ್ಲರಿಗೂ ಅದೇ ಹೇಳೋದು,
0: ಯಾವಾಗ್ಲೂ ಮನಸ್ಸು ಹೇಳ್ದಂಗೆ ದೇಹ ಕೇಳ್ಬೇಕು. ದೇಹ ಕೇಳ್ದಂಗೆ ಮನಸ್ಸನ್ನ ಮನಸ್ಸು ಕೇಳೋ ರೀತಿಯಲ್ಲಿ ಇಟ್ಕೊಳ್ಬಾರ್ದು ಅನ್ನುವಂಥದ್ದನ್ನ ಮಾತು ಹೇಳ್ತಾ ಇದ್ದೀನಿ. ಆ ಮಕ್ಕಳೆಲ್ಲರೂ ಕೂಡ ನಿಮ್ಮ ಮಾತುಗಳಿಂದ ಸ್ಫೂರ್ತಿಯನ್ನ ತಗೊಂಡು ಅವರು ಕೂಡ ಕ್ರೀಡಾ ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ಮುಂದೆ ಬರಲಿ ಅಂತ ಬಯಸ್ತೇನೆ. ಹಾಗೆ ನಾವು ಓದಿ ಏನಾದ್ರೂ ಒಂದು ಕೆಲಸವನ್ನ ತಗೊಂಡ್ರೆ ಅಥವಾ ಆ ಕ್ಷೇತ್ರದಲ್ಲಿ ಅಷ್ಟೇ ನಾವು ಹೆಸರು ಮಾಡಬಹುದು. ಕ್ರೀಡೆಯಲ್ಲಿ ಮುಂದುವರೆದ್ರೆ ನಾವು ಇಡೀ ದೇಶಕ್ಕೆ ಹೆಸರನ್ನ ಮಾಡ್ತೀವಿ ಅನ್ನುವಂಥದ್ದು ಏನ್ ಹೇಳ್ತೀರಿ ಈ ವಿಷಯ?
1: ಒಬ್ರು ಹೇಳ್ತಿದಾರ, ಅದೇ ಖುಷಿ ಆಗುತ್ತೆ. ಅದ್ರಲ್ಲೇ ಇದೆ ಅಲ್ಲ, ಎಜುಕೇಶನ್ ಯಾರ್ ಬೇಕಾದ್ರೂ ಮಾಡ್ಬೋದು, ಬಟ್ ಒಂದು ಸ್ಪೋರ್ಟ್ಸ್ ಮಾಡಿ, ಒಂದ್ ಮೆಡಲ್ ಮಾಡಿ, ಎಲ್ಲಾನು ಸ್ಯಾಕ್ರಿಫೈಸ್ ಮಾಡಿ ಒಂದ್ ಮೆಡಲ್ ತಗೊಳ್ಳೋದು, ಅದು ಖುಷಿ ಇದೆಯಲ್ಲ, ಅದು ದೇಶಕ್ಕೆ ಹೆಸರಾಗುವಂತದ್ದು ಇದೆಯಲ್ಲ, ಅದ್ ಯಾರ ಕೈಲೂ ಸುಲಭವಾಗಿ ಸಿಗಲ್ಲ. ನನ್ನ ಆಸೆನೇ ಇದು, ಇಂಡಿಯಾ ಫ್ಲಾಗ್ ಹಿಡಿಬೇಕು, ನಾನು ಹಿಡಿತೀನಿ.
0: ಈಗಲೇ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಅಂಥದ್ದೊಂದು ಸಾಧನೆಯನ್ನ ನಮ್ಮ ಚಿತ್ರದುರ್ಗದ ಹುಡುಗಿ ಪ್ರಕೃತಿ ರೂಪಾರಾವ್ ಅವರು ಸಾಧನೆಯನ್ನ ಮಾಡ್ಲಿ ಅಂತ ಕೂಡ ನಾನು ಆಶಿಸ್ತೀನಿ.
1: ಥ್ಯಾಂಕ್ ಯು.
0: ನಮ್ಮೆಲ್ಲ ಕೇಳುಗರಿಗೆ ನಿಮ್ಮ ಮಾತುಗಳು ಸ್ಫೂರ್ತಿಯಾಗಿದ್ದಾವೆ ಅಂತ ನಾನು ಭಾವಿಸ್ತಾ, ಧನ್ಯವಾದಗಳು.
1: ಥ್ಯಾಂಕ್ ಯು ಸೋ ಮಚ್.
3: ಇದುವರೆಗೂ 65ನೇ ಅಂತಾರಾಜ್ಯ ಸೀನಿಯರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಮಹಿಳಾ ರಿಲೇ ವಿಭಾಗದಲ್ಲಿ ಚಿನ್ನದ ಪದಕ ಪಡೆದ ಚಿತ್ರದುರ್ಗದ ಪ್ರಕೃತಿ ರೂಪಾರಾವ್ ಬಿ ಅವರೊಂದಿಗೆ ಸಂದರ್ಶನ ಮೂಡಿಬಂದಿತು. ಸಂದರ್ಶಕರು ವಿಜಯಕಲಾ ಜಗಲೂರು, ಸಂಕಲನ ಹಿರೇಕಂದವಾಡಿ ದೀಪಾ ಎಂ, ನಿರ್ವಹಣೆ ಶಿವಪ್ರಕಾಶ ಡಿಆರ್, ನಿಲಯದ ಕಾರ್ಯಕ್ರಮ ನಿರ್ವಾಹಕರು. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆಯಾಗಿದೆ.

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ

ಆಕಾಶವಾಣಿ ಬೆಂಗಳೂರು. ಸಮಯ 10 ಗಂಟೆ. ಇನ್ನು ಮುಂದೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರಂಜನ್ ಕುಮಾರ್ ಪ್ಯೂರಾ ಅವರ ವಯಲಿನ್ ವಾದನ ಕೇಳುವಿರಿ. ತಬಲಾ ಸಾತ್ ರವೀಂದ್ರ ಯಾವ್ಗಲ್, ಹಾರ್ಮೋನಿಯಂ ಬಸವರಾಜ್ ಗೋನಾಳ್.

ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ರಂಜನ್ ಕುಮಾರ್ ಬ್ಯೂರೋ ಅವರ ವಯಲಿನ್ ವಾದನ ಕೇಳಿದಿರಿ. ತಬಲಾ ಸಾಥ್ ರವೀಂದ್ರ ಯಾವಗಲ್, ಹಾರ್ಮೋನಿಯಂ ಬಸವರಾಜ್ ಗೋನಾಳ್.

ಆಕಾಶವಾಣಿ ಕಾರವಾರ ನಿಲಯದ ಇಂದಿನ ಪ್ರಸಾರ ಕಾರ್ಯವು ಇಲ್ಲಿಗೆ ಮುಗಿಯಿತು. ಈಗ ಸಮಯ 11:05:20. ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ನಾಳಿನ ಪ್ರಸಾರ ಕಾರ್ಯವು ಬೆಳಿಗ್ಗೆ 5:53 ಆರಂಭವಾಗುವುದು. ಆತ್ಮೀಯರೇ, ತಮಗೆಲ್ಲರಿಗೂ ಗೀತಾ ಪಾಲೇಕರ್ ಹೇಳುವ ಶುಭರಾತ್ರಿ. ಜೈ ಹಿಂದ್.